0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈ ಸಲ ಸ್ವಲ್ಪ ಕಾಲದಲ್ಲಿ ಹಿಂದೆ ಹೋಗಬೇಕು ಅನಿಸ್ತು. ನಮ್ಮ ಬುದ್ಧ 2600 ವರ್ಷಗಳ ಹಿಂದೆ ಇದ್ದ. ಈ ಬುದ್ಧನ ಬಗ್ಗೆ ಬೇಂದ್ರೆ ಒಂದು ಅದ್ಭುತವಾದ ಪದ್ಯ ಬರೆದಿದ್ದಾರೆ. ಗಂಗಾವತರಣ ಅನ್ನುವ ಕವನ ಸಂಕಲನದಲ್ಲಿ ಬಂದಿರುವಂತಹ ಈ ಪದ್ಯ ತಾವೆಲ್ಲ ಕೇಳಿದ್ದುಂಟು ಅನಿಸುತ್ತೆ. ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ. ಎಷ್ಟು ಮೀನಿಂಗ್ಫುಲ್ ಇದೆ ಮಾತು ಅಂತಂದರೆ ಜಾಗೃತಿ ಸಂಯಮಿ ಅಂತ ಭಗವದ್ಗೀತೆ ಮಾತು. ಎಲ್ಲರೂ ಮಲ್ಕೊಂಡಾಗ ಸಂಯಮಿಯಾಗಿದ್ದವನು ಎದ್ದಿರ್ತಾನೆ ಅಂತ. ಎಲ್ಲರೂ ಮಲ್ಕೊಂಡಾಗ ಅವನು ಎಚ್ಚರವಾಗಿರ್ತಾನೆ, ಎಲ್ಲರೂ ಎಚ್ಚರವಾಗಿದ್ದಾಗ ಆತ ನಿದ್ದೆ ಮಾಡ್ತಾನೆ ಅನ್ನೋ ಥರ. ಅಂದರೆ ಎಲ್ಲರೂ ಅಂಧಕಾರದಲ್ಲಿದ್ದಾಗ ಒಬ್ಬ ಎದ್ದು ಕೂತಿದ್ದ ಜಾಗೃತನಾಗಿ ಅಂತನ್ನೋ ಹಂತದಲ್ಲಿ ಬುದ್ಧ ಬುದ್ಧ ಜಗವೆಲ್ಲ ಮಲಗಿಲ್ಲರು ಇವನೊಬ್ಬನೆದ್ದ. ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಒಳಗಡೆ ದುಃಖಕ್ಕೊಂದು ಪರಿಹಾರ ಕಂಡ್ಕೋಬೇಕು ಅನ್ನೋಂಥ ಉರಿ ಇತ್ತಲ್ಲ ಹೊಟ್ಟೆಯೊಳಗೆ, ಅದರಿಂದಾಗಿ ಮಡದಿ ಮಗು ಮನೆ ಮಾರು ರಾಜ್ಯ ಗೀಜ್ಯ ಹೊತ್ತಿರುವ ಉರಿಯಲ್ಲಿ ಆಯಿತಾಜ್ಯ. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು. ಆ ಸಂಭ್ರಮ ರಾಜಮನೆತನ ಸಂಭ್ರಮ ಇವತ್ತಲ್ಲ ಕುದುರೆ ಕಾಲಾಳು. ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು ಬಿಚ್ಚಿ ಉದುರಿತು ಎಲ್ಲೋ ಮನದ ಬಾಳು. ಬಾಳಿಂದ ಮನಸ್ಸನ್ನು ತಕ್ಕೊಂಬಿಟ್ಟ. ಹೊರಟ ಹೊರಟೇ ಹೊರಟ ಹೊರಟನೆತ್ತೋ ಸಾಹಸಿಯ ಗೊತ್ತು ಗುರಿ ಅವಗೂ ಗೊತ್ತು. ಹೊರಟವನು ಎಲ್ಲಿ ಹೋದ ಅಂತ ಅವನು ಕೇಳುವಂಗಿಲ್ಲ, ಸಾಹಸಿಗೆ ಗೊತ್ತು ಎಲ್ಲಿ ಹೋಗಬೇಕು ಅಂತ ಸಾಹಸಿ ಹೋದ. ಇದು ಮೊದಲನೇ ಭಾಗ ಬುದ್ಧನ ಬಾಲ್ಯ ಮತ್ತು ತಾರುಣ್ಯದ ಬಗ್ಗೆ ಹೇಳುವಂಥದ್ದು. ಮುಂದೆ ಹೋಗಬೇಕಾದ್ರೆ ಏನು ಮಾಡಿದ ಅವನು? ಕಾಮ ಕ್ರೋಧವ ದಾಟಿ ಮದ ಮತ್ಸರವ ತುಳಿದು ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾಸ್ತ. ಮೋಹ ಲೋಭವ ಮೆಟ್ಟಿ ಅಡಿ ಕಿತ್ತಿ ಇಟ್ಟ. ಇದೋ ತೆಗ್ಗು ಅದೋ ಗುಡ್ಡ ಅದೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ. ನೆಲವನ್ನು ಬಿಟ್ಟೇ ಬಿಟ್ಟ ಅವನು ಬೇಡ ಅಂಥೇಳಿ. ಇದೊಂದು ಮಾತು, ಈ ತೆಳಗೆ ಬಿಟ್ಟ ಅನ್ನೋದನ್ನು ಪಕ್ಕ ಚರ್ಚೆ ಮಾಡ್ತಾರೆ. ತೆಳಗೆ ಅಂದ್ರೇನು? ಬೆಂಗಳೂರು ಕಡೆ ಕೆಳಗೆ ಇದ್ದದ್ದು ಧಾರವಾಡದಲ್ಲಿ ತೆಳಗೆ ಆಗ್ತದೆ. ಅಲ್ಲಿ ಧಾರವಾಡ ಕಡೆ ಬಿಜಾಪುರ ಕಡೆ ಯಾರು ಕೆಳಗೆ ಅನ್ನೋದೇ ಇಲ್ಲ, ತೆಳಗೆ ಬಿತ್ತು ನೋಡು ಅನ್ನೋದು. ಆ ತೆಳಗೆ ಅನ್ನೋ ಪದ ಕೆಳಗೆ ಅನ್ನೋ ತದ್ಭವ ಅದು. ಅದಕ್ಕೆ ಅವ್ರು ಹಾಗೆ ಬರೆದಿದ್ದಾರೆ, ನೆಲ ತೆಳಗೆ ಬಿಟ್ಟ. ಮುಂದೆ ಮೂರನೇ ಹಂತ, ಮನೆ ಬಿಟ್ಟು ಹೋದ್ನಲ್ಲ ಹೊರಗಡೆ, ಏನ್ ಮಾಡಿದ? ಏರಿದ ಏರಿದ ನೇರಿ ಗಾಳಿ ಕುದುರೆ ಸವಾರಿ ಚಂದ್ರ ಕಿರಣವ ಮೀರಿ ಸೂರ್ಯ ಸೇರಿ ಬೆಳಕನ್ನ ಹಿಂದೊಗೆದು ತಮದ ಬಸಿರನ್ನ ಬಗೆದು ಅಸ್ಪರ್ಶ ಅವಕಾಶದಲ್ಲಿ ಇದ್ದ. ಬುದ್ಧ ಬುದ್ಧ ಬುದ್ಧ ಶಬ್ದ ನಾದ ಧ್ವನಿಯ ಸದ್

ಎಂದೆನ್ನುತ್ತ ಮರಳಿ ಜಿಗಿದ. ಸಾವನ್ ದಾಟ್ಲಿಕ್ಕೆ ಆಗ್ಲಿಲ್ಲ, ಇನ್ನೇನ್ ಮಾಡ್ಬೇಕು? ಜಿಗಿದ. ಭೂತ ಜಾತದ ಎದೆಯ ಸೀಳಿ ಬಗಿದ, ಅದೇ ತನ್ನ ಮನೆಯೆಂದು ಸಿದ್ಧ ಬಗೆದ. ಭೂತ ಜಾತ ಹಿಂದಿತ್ತಲ್ಲ ದುಃಖಿನ ನೋವಾಯ್ತಲ್ಲ, ಅದನ್ನು ಬಗೆದು ಅದು ನಾನೇ ಗೆದ್ದೆ, ನನ್ನ ಮನೆ ಅಂತ ಅನ್ಕೊಂಡ. ಕೊನೆಗೆ ಇವತ್ತಿಗೇನಾಗಿದೆ ಬುದ್ಧಂದು ಅಂತ ಹೇಳ್ತಾರೆ ಕೊನೆ ಪದ್ಯದಲ್ಲಿ. ಬುದ್ಧನೆಂಬುವ ಒಬ್ಬ ಎಂದೋ ಇದ್ದ, 2600 ವರ್ಷಗಳ ಹಿಂದೆ ಬುದ್ಧನೆಂಬ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಈ ಮಾತು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ ಮತ್ತೆ ಆ ಭಾಷೆಗೆ ಹೋಗ್ಬೇಕು. ಬುದ್ಧನೆಂಬ ಒಬ್ಬ ಎಂದೋ ಇದ್ದ ಎನ್ನುವಂತೆ ಇಂದಿಗೂ ಇಲ್ಲೇ ಇಲ್ಲ. ಇವತ್ತಿ ಕೂಡ ಎಂದೋ ಇದ್ದ ಅನ್ನೋ ಹಾಗಿಲ್ಲ, ಅವನು ಇಲ್ಲ ಪಕ್ಕದಲ್ಲೇ ಇದ್ದಂಗಿದ್ದಾನೆ ಅವನು. ಅಂದ್ರೆ ಬುದ್ಧ ಹೋದ್ರೂ ಕೂಡ ಬುದ್ಧ ನಮ್ಮೊಳಗೆ ಒಬ್ಬ ಆಗ್ಬಿಟ್ಟಿದ್ದಾನೆ ಈಗ ಅಂತ. ಬುದ್ಧ ಹುಟ್ಟಿದ ಮೇಲೆ ಹಳೆ ಜಗವು ಸತ್ತು, ಇದ್ದು ಇಲ್ಲದ ಹಾಗೆ ಹಾಗೆ ಇತ್ತು. ಬುದ್ಧ ಸತ್ತನು ಎಂದು ಯಾರೆಂದರೂ, ಬುದ್ಧನ ಜಯಂತಿಗಿದೆ ಜಯವೆಂದಿಗೂ. ಬುದ್ಧ ಪ್ರತಿ ಸಲ ಹುಟ್ಟಬೇಕು ಅಂತ. ಬುದ್ಧನ ಜಯಂತಿ ಯಾಕೆ ಮುಖ್ಯ ಅಂದ್ರೆ, ದೈಹಿಕವಾಗಿ ಬೇಡ, ನಮ್ಮ ಮನಸ್ಸಿನಲ್ಲಿ ಪ್ರತಿ ಕ್ಷಣಕ್ಕೂ ಬುದ್ಧ ಹುಟ್ಟಬೇಕು ಅಂತ. ಅದಕ್ಕೆ ಕೊನೆ ಸಾಲು ಮಾತ್ರ ಅದ್ಭುತ ಬರೆದದ್ದವರು, ಬುದ್ಧನ ಸಮಾಧಿಯದು ಮಾನವನ ಹೃದಯ. ಇದು ಭಾಷೆ ಬಳಸೋದು ಬೇಂದ್ರೆಗೆ ಮಾತ್ರ ಸಾಧ್ಯ ಇತ್ತು ಅನಿಸುತ್ತೆ, ಇದರ ಆಪದ ಬರೋದು ಸಾಧ್ಯ ಇಲ್ಲ. ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗುಲಾಗ ಅಂತ ಬರೆದವರು. ಚಂದ್ರನ ಅದುವರೆಗೂ ಹೆಣಕ್ಕೆ ಯಾರು ಹೋಲಿಸಿರಲಿಲ್ಲ. ಪ್ರಿಯತಮೆ ಮುಖ ಕೋಲಿಸ್ತಾ ಇದ್ದು ಸುಂದರ ಚಂದ್ರ, ಪ್ರಿಯತಮೆ ಮುಖ ಚಂದ್ರನಂಗದ ಅಂತ ಹೇಳ್ತಿದ್ರು. ಆದರೆ ಚಂದ್ರನ ಹೆಣಾತೆಯಲ್ಲಿ ಬಂತು ಮುಗುಲಾಗ ಅಂತ, ನಮ್ಮ ಮನಸ್ಸಿನಲ್ಲಿ ದುಗುಡ ದುಂಬಾನ ತುಂಬಿದಾಗ ಚಂದ್ರ ಕೂಡ ಹೆಣ ಕಣ್ಣಂಗೆ ಕಾಣಿಸ್ತದೆ ಅಂತ ಹೇಳಬೇಕಾಗಿತ್ತು ಅವರಿಗೆ. ಇಲ್ಲಿ ಕೂಡ ಚೆನ್ನಾಗಿದೆ ನೋಡಿ, ಬುದ್ಧನ ಸಮಾಧಿ ಅದು ಮಾನವನ ಹೃದಯ. ಸಮಾಧಿ ಅಂದ್ರೆ ಮುಖ್ಯ ಹುಚ್ಚಿದಂತ ಜಾಗ ಅಲ್ಲ, ಅವನು ಅದಕ್ಕಿದ ಅಂಶಗಳು, ಅಂಶಗಳು ಸಮಾಧಿಯಲ್ಲೇ ಇರಬೇಕಲ್ಲ. ಹಾಗೆ ಬುದ್ಧನ ಕಂಡುಕೊಂಡಂತ ಸತ್ಯದ ಅಂಶಗಳು ನಮ್ಮ ಹೃದಯದಲ್ಲೇ ಇರ್ತವೆ ಅಂತ. ಬುದ್ಧನ ಸಮಾಧಿ ಅದು ಮಾನವನ ಹೃದಯ, ಅದುವೇ ಕಾಯುತ್ತಲಿದೆ ಕಲ್ಕಿ ಉದಯ. ಅವನು ಯಾವಾಗ ಕುದುರೆ ತಗೊಂಡು ಹೋದ್ನೋ ಸನ್ಯಾಸಿ ಆಗೋದಕ್ಕೆ, ಹಾಗೆ ಇವತ್ತು ಕುದುರೆಯನ್ನೇರಿ ಕಲ್ಕಿಯಾಗಿ ವಾಪಸ್ ಬರ್ತಾನೆ ಬುದ್ಧ ಅನ್ನೋ ನಂಬಿಕೆಯಲ್ಲಿ ಹೇಳುವಂತಹದ್ದು.

0: You're listening to Radio Sarang, 107.8 FM.
1: ಈ ಬುದ್ಧನ ಬಗ್ಗೆ ಮಾತಾಡುವಾಗ ನಾನು ಕೆಲವು ರೂಪರೇಷೆ ಹಾಕೊಂಡಿದ್ದೀನಿ. 4 ದಿವಸ ಮಾತ್ರ ಇರೋದ್ರಿಂದ 4 ದಿವಸದಲ್ಲಿ ಎಷ್ಟರ ಮಟ್ಟಿಗೆ ಹೇಳಬಹುದು ಅಂತ. ಒಂದು ಮುಖ್ಯ ವಿಷಯದ ಬಗ್ಗೆ ನಾನು ತಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದಿದ್ದೀನಿ ಇವತ್ತು. ಈ ಬುದ್ಧನ ಜೀವನ ಒಂದು ವಿಶೇಷವಾದಂತಹ ಜೀವನ, ಮತ್ತು ಒಂದು ರೀತಿಯಲ್ಲಿ ವಿಚಿತ್ರವಾದಂಥದ್ದು. ಇದು ಬಹುಶಃ ಭಾರತ ದೇಶದಲ್ಲಿ ಮಾತ್ರ ಆಗಬಹುದಾದಂಥ ಘಟನೆ ಇದು. ಬೇರೆ ಯಾವ ದೇಶದಲ್ಲಿ ಹಿಂಗೆ ಆಗ್ತಿತ್ತು ಅಲ್ಲ ಕಲ್ಪನೆ ಇಲ್ಲ ನನಗೆ. ಬುದ್ಧ ಹುಟ್ಟಿದ್ದ ಇಲ್ಲಿ ಸುಮಾರು 2600 ವರ್ಷಗಳ ಹಿಂದೆ. ಅವನು ಬದುಕಿದ್ದಾಗ ಮಗಧದಲ್ಲಿ ಮಾತ್ರ ವಿಸ್ತೃತವಾದಂಥ ಬುದ್ಧ ಧರ್ಮ, ಮಗಧ ಪ್ರದೇಶದಲ್ಲಿ ಮಾತ್ರ ಜನ ಗೊತ್ತಿತ್ತು ಅವನು ಬದುಕಿದಾಗ. ಮುಂದೆ ಸಿಂಹಳ, ಬರ್ಮಾ ಅಂದರೆ ಇವತ್ತಿನ ಮ್ಯಾನ್ಮಾರ್, ಸಯಾಮ್, ಕಾಂಬೋಡಿಯಾ, ಚೀನಾ, ಜಪಾನ್, ಕೊರಿಯಾ, ನೇಪಾಳ, ಟಿಬೆಟ್, ಎಲ್ಲ ಕಡೆ ಹರಡು ಹೋಗ್ಬಿಡ್ತು. ಎಷ್ಟರ ಮಟ್ಟಿಗೆ ಹರಡಿತು ಅಂದರೆ ಅಲ್ಲಿ ಹರಡ್ಕೊಂಡು ಹೋಗ್ತಾ ಭಾರತದಿಂದಲೇ ಮರೆಯಾಗಿ ಹೋಯ್ತು. ಬಹಳ ವಿಚಿತ್ರ ಇದು, ವಿಚಿತ್ರ ಅನಿಸುತ್ತೆ. ನಾವು ಈಗ ಬುದ್ಧನ ಬಗ್ಗೆ ತುಂಬ ಮಾತಾಡ್ತಿದ್ದೀವಿ, ಬಹುಶಃ 1500 ವರ್ಷಗಳ ಹಿಂದೆ ಯಾರು ಮಾತಾಡ್ತಿದ್ದಿಲ್ಲೇನೋ ಬುದ್ಧನ ಬಗ್ಗೆ, ಯಾಕಂದ್ರೆ ಮರೆಯಾಗಿ ಹೋಗ್ಬಿಡ್ತು, ಅದು ಅಲ್ಲಿ ಉಳ್ಕೊಂಡ್ಬಿಡ್ತು. ಹಲವು ಶತಮಾನಗಳವರೆಗೆ ಬುದ್ಧ ನಮ್ಮ ಮನಃಪಟಲದಿಂದಲೇ ಮರೆಯಾಗಿ ಹೋಗಿದ್ದ, ಪತ್ತೇನೇ ಇಲ್ಲ. ಅವನ ಸಂದೇಶಗಳು, ಧಾರ್ಮಿಕ ನಂಬಿಕೆಗಳು ನಮ್ಮದಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಪರಕೀಯವಾಗಿಬಿಟ್ಟಿತ್ತು. ಇತ್ತೀಚೆಗೆ ಸುಮಾರು 200 ವರ್ಷಗಳಿಂದ ಈಚೆಗೆ ಬೇರೆ ಬೇರೆ ಪ್ರದೇಶದ ವಿದ್ವಾಂಸರು ಸಂಶೋಧನೆಯಿಂದಾಗಿ ನಮ್ಮ ಪುರಾತತ್ವ ಇಲಾಖೆಯವರು ಉತ್ಖನನ ಮಾಡಿದಂಥ ಜಾಗಗಳನ್ನು ನೋಡಿದಾಗ ತಾವು ಕೆಲವು ಗಮನಿಸಿರಬೇಕು. ನಾನು ನೋಡಿ ಬಂದಿದ್ದೇನೆ ಕೆಲವು ಜಾಗಗಳನ್ನು. ವೈಶಾಲಿ ಅನ್ನೋ ಪ್ರದೇಶ ಬಿಹಾರದಲ್ಲಿ ಬುದ್ಧನ ವಿಹಾರ ಸ್ಥಳಗಳನ್ನು ಉತ್ಖನನ ಮಾಡಿಟ್ಟಿದ್ದಾರೆ. ಆಮೇಲೆ ರೋಮಾಂಚನ ಆಗುತ್ತೆ, ನೆನೆಸ್ಕೊಂಡ್ರೆ ಇದೇ ಜಾಗದಲ್ಲಿ ಬುದ್ಧ ಕೂತಿದ್ನಲ್ಲ 2500 ವರ್ಷಗಳ ಹಿಂದೆ ಅಂತ ನೆನೆಸ್ಕೊಂಡ್ರೆ ಅದ್ಭುತ ಅನಿಸುತ್ತೆ. ಅದೆಲ್ಲ ಆದದ್ರಿಂದ ಈ ಮಹಾನ್ ವ್ಯಕ್ತಿಯ ಬದುಕು ಸಂದೇಶಗಳು ಮತ್ತೆ ಮರುಕಳಿಸೋಕೆ ಶುರು ಆಗಿದ್ದಾವೆ ನಮ್ಮಲ್ಲಿ. ಒಂದು ಬಾರಿ ಇತಿಹಾಸ ಕಣ್ಣು ಮುಂದೆ ಬಂದಾಗ ಅಬ್ಬ ನಮ್ಮ ಇತಿಹಾಸದಾಗ ಇಂಥದ್ದು ಒಂದು ಇತ್ತಲ್ಲ ಪರ್ವ ಅಂತ ಹೆಮ್ಮೆ ಪಡೋ ಹಾಗಾಗ್ಬಿಡ್ತು. 2600 ವರ್ಷಗಳ ಹಿಂದೆ ಇಂಥೊಬ್ಬ ಮಹಾತ್ಮ ಇದ್ದ, ಇಂಥ ಒಂದು ಪರ್ವ ಸೃಷ್ಟಿ ಮಾಡಿದ ಅಂತ ಹೇಳಿದಾಗ ಅಭಿಮಾನ ಉಕ್ತದೆ. ನಮ್ಮ ರಾಷ್ಟ್ರೀಯ ಪ್ರಜ್ಞೆ ಇದನ್ನ ನಮ್ಮ ದೇಶದ ಸ್ವರ್ಣ ಪರ್ವ ಅಂತ ಕರೀತು. ನಮ್ಮ ದೇಶ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದದ್ದು ಬುದ್ಧ ಕಾಲದಲ್ಲಿ ಅಂತ ಹೇಳೋಕೆ ಶುರು ಮಾಡಿದರು. ಈ ಸ್ವರ್ಣ ಅಧ್ಯಾಯದ ಮೂಲ ಕೇಂದ್ರ ಆಗಿದ್ದು ಭಗವಾನ್ ಬುದ್ಧ. ಅದು ತಿಳ್ಕೊಂಡ ಮೇಲೆ ನಮಗೆ ಬುದ್ಧನ ಬಗ್ಗೆ, ಬುದ್ಧ ಧರ್ಮದ ಬಗ್ಗೆ ಅಭಿಮಾನ ಉಕ್ಕಿ ಹರಿಯೋಕೆ ಶುರು ಆಯಿತು. ಅದು ಇಡೀ ರಾಷ್ಟ್ರವನ್ನು ನೈತಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಬಹುಮುಖ್ಯವಾಗಿ ರಾಜಕೀಯವಾಗಿ ಹರಡ್ಕೊಂಡ್ಬಿಡ್ತು. ಪ್ರಪಂಚದಲ್ಲೆಲ್ಲ ಬಹುಮಾನ್ಯವಾಗಿ ಉಳಿದಿರುವಂಥ ಬೌದ್ಧ ಧರ್ಮದ ಉಗಮ ನಮ್ಮಲ್ಲಾಯ್ತಲ್ಲ ಅನ್ನುವಂಥ ಹೆಮ್ಮೆ ಕೂಡ ನಮ್ಮದಾಯಿತು.

0: Radio Sarang 107.8 FM.
1: ಎಷ್ಟೋ ಸ್ಥಳ ತಾವು ಜಪಾನಿಗೆ ಹೋದಿದ್ರೆ ಗೊತ್ತಿರುತ್ತೆ, ಅಲ್ಲಿ ಹೇಳ್ತಾರೆ ಬಾಯಿ ಬಿಟ್ಟವರು, ವಿ ಲವ್ ಯು ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ನೀವು ಬುದ್ಧ ಮತ್ತು ಗಾಂಧಿ ನೆಲದಿಂದ ಬಂದವರು ಅಂತ ನಮಗೆ ಮರ್ಯಾದೆ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಗೌರವ ಅವರಿಗಿದೆ, ಆ ಜಾಗದಿಂದ ಬಂದವರು ನಾವು ಅಂತ ಹೇಳ್ಕೊಳಕ್ ಸಂತೋಷ ಆಗುತ್ತೆ. ಬುದ್ಧ ಮತ್ತು ಅವನ ಸಿದ್ಧಾಂತಗಳೇನಿದ್ದಾವೆ ಈಗ ನಮ್ಮ ರಾಷ್ಟ್ರದ ಮಹಾನ್ ಐತಿಹಾಸಿಕ ಪರ್ವಗಳಾಗಿದ್ದಾವೆ. ಅಲ್ಲಿವರೆಗೂ ನಮ್ಮ ಭಾರತದ ಸತ್ಯಗಳು ಅಂತಿತ್ತಲ್ಲ, ಆಧ್ಯಾತ್ಮಿಕ ಸತ್ಯಗಳಾಗಲಿ ಧಾರ್ಮಿಕ ಸತ್ಯಗಳಾಗಲಿ ನಮ್ಮ ದೇಶದಲ್ಲೇ ಉಳ್ಕೊಂಡಿದ್ದು. ನಾವು ಕಂಡುಕೊಂಡ ಸತ್ಯ ಉಪನಿಷತ್ತುಗಳಾಗಲಿ ವೇದಗಳಾಗಲಿ ನಮ್ಮ ದೇಶದಲ್ಲಿ ಉಳ್ಕೊಂಡಿದ್ದು. ಆದರೆ ವ್ಯವಸ್ಥಿತವಾಗಿ ಹೋಗದಿದ್ರೂ ಅಸಂಘಟಿತವಾಗಿ ಕೆಲವು ಬೇರೆ ಬೇರೆ ದೇಶಕ್ಕೆ ಹೋದದ್ದು ಉಂಟು, ಹೋಗಿಲ್ಲ ಅಂತ ಹೇಳಾರೆ, ಆದರೆ ವ್ಯವಸ್ಥಿತವಾಗಿ ಹೋಗಲಿಲ್ಲ. ಈ ಫಾರ್ ಎಕ್ಸಾಂಪಲ್ ನೀವು ಇದಕ್ಕೆ ಹೋದರೆ, ಬ್ಯಾಂಕಾಕ್ಗೆ ಹೋದರೆ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನೇ ಕಾಣುತ್ತೆ. ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇವತ್ತಿಗಾದರೂ ಅಲ್ಲಿ ರಾಜ ರಾಮನೇ, ರಾಮಾದ 13 ರಾಮಾದ 14 ಅಂತ ಹಾಗೆ ಅನ್ಕೊಂಡು ಹೋಗ್ಬೇಕು. ಅವರು ಇರುವಂತಹ ಜಾಗ ಕೂಡ ಅಯೋಧ್ಯ ಅಂತಾರೆ, ಅಯೋಧ್ಯ ಅಂದ್ರೆ ರಾಮಾಯಣದ ಪ್ರಭಾವ ಅಲ್ಲಿ ಇದೆ. ಅಸಂಘಟಿತವಾಗಿ ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗಿದಾವೆ ಬೇಕಾದಷ್ಟು. ಆದರೆ ವ್ಯವಸ್ಥಿತವಾಗಿ ಒಂದು ಸಿದ್ಧಾಂತ, ಭಾರತೀಯ ಸಿದ್ಧಾಂತ ಆಗಿ ಹೊರಗಡೆ ಹೋದದ್ದು ಈ ಬುದ್ಧ ಧರ್ಮದ್ದು. ಆದ್ದರಿಂದ ಬಹಳ ಕಡೆ ಹೋಗಿ ಸ್ಥಿರವಾಗಿರೋದ್ರಿಂದ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಅರ್ಧ ಪ್ರಪಂಚನೇ ಭಾರತಕ್ಕೆ ಋಣಿಯಾಗಿರಬೇಕು ಅಂತ. ಆ ತತ್ವ ಸಿಕ್ಕದ್ದು ನಮ್ಮಿಂದ ಅಲ್ವಾ, ಅದು ವ್ಯವಸ್ಥಿತವಾಗಿ ಉಳ್ಕೊಂಡಿದೆ ಈಗಾದರೂ. ಆದ್ದರಿಂದ ಭಾರತಕ್ಕೆ ಅರ್ಧ ಪ್ರಪಂಚ ಜಗ ಋಣಿಯಾಗಿರಬೇಕು ಅಂತ. ನಾನು ಇವತ್ತು ಮುಖ್ಯವಾಗಿ ಹೇಳಬೇಕು ಅಂದ್ಕೊಂಡಿರೋದು ಇದು. ಸ್ವಾಮಿ ವಿವೇಕಾನಂದರು ಬುದ್ಧನದ ಜೀವನದ ಬಗ್ಗೆ, ಅವನ ಸಿದ್ಧಾಂತಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿ ಆಧಾರದಿಂದ ನೋಡಿ ಅದನ್ನು ಜೀವನ ಅಂತ ಹೇಳ್ತಾರೆ. ಆ ಜೀವನವು ತುಂಬ ಆಧಾರದಿಂದ ಕಾಣಬೇಕು ಅಂತ. ಬುದ್ಧ ಮಾಡಿದಂಥ ಮಹಾನ್ ಕಾರ್ಯದ ಬಗ್ಗೆ ನಮ್ಮ ಗಮನವನ್ನು ಸೆಳ್ಕೊಂಡು ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ ಮಾತು, ನಾನು ತುಂಬ ಇಷ್ಟವಾದ ಮಾತು. ನಮ್ಮ ನವಭಾರತ ಇಂದು ಶಂಕರರ ಅತ್ಯದ್ಭುತವಾದ ಬುದ್ಧಿಮತ್ತೆಯನ್ನು ಮತ್ತು ಬುದ್ಧನ ವಿಶಾಲ ಹೃದಯವನ್ನು ಮೇಳೈಸಿಕೊಳ್ಳಬೇಕಾಗಿದೆ. ಟುಡೇ ಇನ್ ಮಾಡರ್ನ್ ಇಂಡಿಯಾ ವಿ ನೀಡ್ ದಿ ಸಿಂಥೆಸಿಸ್ ಆಫ್ ದ ಶಾರ್ಪ್ ಇಂಟಲೆಕ್ಟ್ ಆಫ್ ಶಂಕರ ಆ್ಯಂಡ್ ದ ಬ್ರಾಡ್ ಹಾರ್ಟ್ ಆಫ್ ಬುದ್ಧ ಅಂತ. ನಿಜವಾಗ್ಲೂ ಬೇಕಾಗಿದೆ. ಶಂಕರರ ತೀಕ್ಷ್ಣಮತಿ, ಬುದ್ಧನ ಕರುಣಾಮಯಿ ಹೃದಯ, ಎರಡೂ ಸೇರ್ಕೊಂಡಾಗ ನಮ್ಮ ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನೋ ಮಾತನ್ನು ವಿವೇಕಾನಂದ ಹೇಳ್ತಾರೆ. ಸಾಮಾನ್ಯವಾಗಿ ಮನುಷ್ಯನ ಬುದ್ಧಿ ಹೆಚ್ಚು ತೀಕ್ಷ್ಣ ಆದಷ್ಟು ಹೃದಯ ವಿಶಾಲ ಆಗಬೇಕು ಆಗಬೇಕು, ಆದರೆ ಬಹಳ ಕಡೆ ಹಂಗೆ ಆಗಿಲ್ಲ. ಎಲ್ಲಿ ಬುದ್ಧಿ ಪ್ರಧಾನ ಆಗ್ತದೋ ಅಲ್ಲಿ ಹೃದಯ ಕುಂಠಿತವಾಗಿದ್ದನ್ನು ಕಂಡಿದ್ದೇವೆ. ನಾವು ನೋಡಿದ್ದೀವಿ ಬಹಳ ಬುದ್ಧಿಜೀವಿಗಳು ಅಂದ್ಕೊಂಡವರು ತುಂಬ ಕಷ್ಟ, ಹೃದಯ ತುಂಬ ಸಣ್ಣದು ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ವಿವೇಕಾನಂದ ಹೇಳೋದು ಮುಖ್ಯ, ಆ ಬುದ್ಧಿಮತ್ತೆಯ ಜೊತೆಗೆ ಹೃದಯದ ಆಳವನ್ನೂ ಸೇರಿಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ. ಬುದ್ಧಿ ಹೃದಯಗಳ ಸಮ್ಮಿಳನ ಇಂದಿನ ತುರ್ತು ಅಗತ್ಯ ಅನ್ನೋದನ್ನು ವಿವೇಕಾನಂದ ಅವ್ರು ಹೇಳ್ತಾರೆ ಕೊನೆಗೆ. ಬುದ್ಧನಂತ ಮನುಷ್ಯನನ್ನು ಕೊಟ್ಟಂತಹ ದೇಶ ನನ್ನದು ಅನ್ನೋ ಅಭಿಮಾನದಿಂದ ನಿಮ್ಮ ಹೃದಯ ಬೀಗಬೇಕು ಅಂತ ಹೇಳ್ತಾರೆ.

0: Radio Sarang 107.8 FM.
1: ಹಾಗಾದ್ರೆ ಯಾವ ರೀತಿಯಿಂದ ಬುದ್ಧ ನಮಗೆ ಹತ್ತಿರದವನಾಗ್ತಾನೆ, ಅವನು ಯಾವ ತತ್ವ ನಮಗೆ ಇವತ್ತಿಗೂ ಪ್ರಯೋಜನಕಾರಿಯಾಗಿದೆ, ನಮ್ಮ ದೇಶದ ಪರಂಪರೆಯಲ್ಲಿ ಬುದ್ಧನ ಸ್ಥಾನ ಯಾವುದು, ಇದನ್ನೆಲ್ಲ ಸ್ವಲ್ಪ ಗಮನಿಸಬೇಕಾದ್ರೆ ಅದನ್ನು ಗಮನಿಸದೆ ಹೋದರೆ ಬುದ್ಧನ ಹಿಂದಿದ್ದ ಗುರುಗಳು ಅಥವಾ ಬುದ್ಧನ ನಂತರ ಬಂದಂತಹ ಗುರುಗಳು ನಮಗೆ ಸ್ಪಷ್ಟ ಆಗೋದಿಲ್ಲ. ಅವನ ಸ್ಥಾನ ಏನು ಹಾಗಾದ್ರೆ ಬುದ್ಧಂದು? ಈಗ ನಾವು ಉಪನಿಷತ್ ಪರಂಪರೆ ತಗೊಂಡ್ರೆ ಋಷಿಗಳ ಪರಂಪರೆ ಹೇಳ್ಕೊಂಡ್ ಬರ್ತೀವಿ ಅಲ್ವಾ, ಹೀಗೆಲ್ಲ ಹೇಳ್ಕೊಂಡು ಪರಂಪರೆ ಹೇಳ್ಕೊಂಡ್ ಬರ್ತೀವಿ. ಹಾಗಾದ್ರೆ ಬುದ್ಧನ ಸ್ಥಾನ ಎಲ್ಲಿ ಬರ್ತದೆ, ಅವನಿಂದ ನಮ್ಮ ಪ್ರಯೋಜನ ಆದದ್ದೇನು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಇನ್ನೊಂದು ಸ್ಪಷ್ಟವಾಗಿ ನಮ್ಮ ಕಲ್ಪನೆ ಇರೋದಂದ್ರೆ ಬುದ್ಧನ ನಿರ್ವಾಣದ ನಂತರ ಒಂದು 4-5 ಶತಮಾನಗಳ ನಂತರ ಅವನ ತತ್ವದ ಮೇಲೆ ಆಧಾರವಾದಂಥ ಬೌದ್ಧ ಧರ್ಮವನ್ನು ನಮ್ಮ ಭಾರತ ಸ್ವೀಕಾರ ಮಾಡಲಿಲ್ಲ, ನಮ್ಗೆ ಗೊತ್ತಿರಬೇಕು. ಯಾಕಂದರೆ ಶಂಕರಾಚಾರ್ಯರು ಕೂಡ ಮಾಡಿದ್ದು ಬೌದ್ಧ ಧರ್ಮವನ್ನು ಏನೇನು ಅದು ತಂದಿತ್ತು ಅದನ್ನು ತೆಗೆದು ಮತ್ತೆ ಹಿಂದೂ ನಮ್ಮ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಕಷ್ಟಪಟ್ಟದ್ದು. 4-5 ಶತಮಾನಗಳ ನಂತರ ಬೌದ್ಧ ಧರ್ಮವನ್ನು ನಮ್ಮ ದೇಶ ಅಷ್ಟು ಪರಿಗಣಿಸಲಿಲ್ಲ ಅಂತ ಅನ್ನಿಸ್ತು, ಯಾಕೆ ಅದ್ರ ಬಗ್ಗೆ ಮಾತೇ ಇಲ್ಲ ಎಲ್ಲೂ. ಅದರಲ್ಲೂ ಬಹುಪಾಲು ಸನಾತನ ಧರ್ಮದ ತತ್ವಗಳಿದ್ರೂ ಕೂಡ, ಈ ಬುದ್ಧ ಧರ್ಮದಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ಸನಾತನ ಧರ್ಮದ ತತ್ವ ಇದ್ರೂ ಕೂಡ ಅದೊಂದು ಬೇರೆ ಮತವೇ ಆಗ್ಬಿಡ್ತು, ಬೌದ್ಧ ಮತ ಬೌದ್ಧ ಧರ್ಮ ಅಂತ ಬೇರೆ ಆಗ್ಬಿಡ್ತು. ಯಾಕಾಯ್ತು? ನಮಗಿರುವಂತಹ ಆಕರ್ಷಣೆ ಬುದ್ಧ. ಬುದ್ಧನನ್ನು ಮೆಚ್ಕೋಬೇಕು ಅಂದ್ರೆ ಬೌದ್ಧ ಧರ್ಮಕ್ಕೆ ಸೇರ್ಬೇಕು ಅಂತೇನಿಲ್ಲ, ಡಿಫರೆನ್ಸ್ ಗೊತ್ತಿರಬೇಕು. ಬುದ್ಧನ ಮೆಚ್ಕೋತೀವಿ ಅಂದ್ರೆ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅಂತೇನಿಲ್ಲ. ಅಥವಾ ಒಬ್ಬ ವ್ಯಕ್ತಿ ಬೌದ್ಧ ಧರ್ಮವನ್ನು ಸೇರ್ಕೊಳ್ತಾನೆ ಅಂತಂದ್ರೆ ಅದು ಬಹಳ ಮುಖ್ಯವಾದ ವಿಷಯನೂ ಅಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಹಾಗೆ ತಮ್ಮ ಮತವನ್ನು ಬದಲಾಯಿಸಿಕೊಂಡ್ರೂ ಕೂಡ ಏನಾಗಬಹುದು? ನಮ್ಮ ಸ್ವಾಮಿ ರಂಗನಾಥನಜಿ ಬಹಳ ಚೆಂದ ಹೇಳ್ತಾರೆ ಇದನ್ನು, ಹಾಗೆ ಬದಲಾಯಿಸಿಕೊಂಡ್ರೆ ಏನೂ ಆಗುದಿಲ್ಲ. ಜನಗಣತಿ ಒಳಗೆ ಅವನ ಹೆಸರು ಒಂದು ಕಾಲಂನಿಂದ ಇನ್ನೊಂದು ಕಾಲಮ್ಗೆ ಹೋಗ್ತದೆ ಅಷ್ಟೇ ಅಂತ, ಬಹಳ ವ್ಯತ್ಯಾಸ ಆಗುದಿಲ್ಲ. ಯಾಕೆಂದ್ರೆ ಅದನ್ನು ನಾವು ಬರೀ ಒಂದು ಮತ ಅಂತ ತಿಳ್ಕೊಂಡಾಗ ಮಾತ್ರ ಹೇಗಾಗುವಂತಹದ್ದು, ಆದ್ರೆ ನಿಜವಾಗ್ಲೂ ಅದರ ಸಂದೇಶ ನಮಗೆ ಹೋದಾಗ ಪ್ರಯೋಜನ ಆಗ್ತದೆ. ಹೇಳ್ತಾರೆ, ಅವರೇ ಹೇಳ್ತಾರೆ, ಅಕಸ್ಮಾತ್ ಆಗಿ ಆ ದೇಶದ ಬಹುಪಾಲು ಜನತೆ ಆ ಬುದ್ಧನ ಕರುಣೆಯನ್ನ ಪ್ರೀತಿಯನ್ನ ಅನುಕಂಪೆಯನ್ನ ಆಧರಿಸಿಕೊಂಡು ಬೆಳೆದಿದ್ರೆ ನಮ್ಮ ದೇಶ ದೊಡ್ಡದಾಗಿ ಬೆಳೀತದೆ ಅಂತ. ಅವನ ಆದರ್ಶಗಳನ್ನು ಹಿಡ್ಕೋಬೇಕೆ ಹೊರತಾಗಿ ಅದೊಂದು ಧರ್ಮ ಅಂತ ನೋಡಿದ್ರೆ ಆಗೋದಿಲ್ಲ. ಈ ಮಾತನ್ನು ಹೇಳುವಾಗ ಒಂದು ವಿಷಯ ನೆನಪು ಬರುತ್ತೆ, ಬದಲಾವಣೆ ಆಗೋದ್ರಿಂದ ಏನು ಆಗೋದಿಲ್ಲ ಅನ್ನೋದನ್ನು ಗಾಂಧಿ ಹೇಳ್ತಾರೆ. ಅವರ ಮೊದಲನೇ ಮಗ ಪಥಭ್ರಷ್ಟನಾಗಿ ಹರಿಲಾಲ್ ಪಥಭ್ರಷ್ಟನಾಗಿ ಹೋದ, ಕೊನೆಗೆ ಇಸ್ಲಾಂ ಧರ್ಮವನ್ನು ಸೇರ್ಕೊಂಡ. ಸೇರ್ಕೊಂಡಾಗ ಅಲ್ಲಿದ್ದಂಥವ್ರು ಪತ್ರ ಬರೀತಾರೆ ಗಾಂಧೀಜಿಗೆ, ಪತ್ರ ಬರೀತಾರೆ, ನೋಡಿ ನಿಮ್ಮ ಮಗ ನಮ್ಮ ಇಸ್ಲಾಂ ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ನೀವು ಬಂದು ಸೇರ್ಕೊಳ್ಳಿ, ನಿಮ್ಮ ಮಗ ಇಸ್ಲಾಂ ಸೇರ್ಕೊಂಡಿದ್ದ, ನೀವು ಬಂದು ಸೇರ್ಕೊಳ್ಳಿ ಅಂತ. ಅದು ಗಾಂಧಿ ಬರೆದ ಉತ್ತರ ಬಹಳ ಚಂದ, ಡೋಂಟ್ ಬಿ ಸೋ ಹ್ಯಾಪಿ ದಟ್ ಈ ಜಾಯಿಂಡ್ ಇಸ್ಲಾಂ ಬಿಕಾಸ್ ಯು ವಾಸ್ ನೆವರ್ ಎ ಗ್ರೇಟ್ ಹಿಂದೂ. ಅವನು ಹಿಂದೂ ಧರ್ಮ ಬಿಟ್ಟು ಬಂದ ಅಂತ ಬಹಳ ಸಂತೋಷ ಪಡಬೇಡಿ, ಯಾಕಂದ್ರೆ ಹಿಂದೂ ಆಗಿದ್ದಿಲ್ಲ ಅವನು, ಹಿಂದೂ ಧರ್ಮದ್ದೇ ಅರ್ಥ ಆಗಿರಲಿಲ್ಲ, ನಿಮ್ಮಲ್ಲಿ ಬಂದೇ ಉದ್ಧಾರ ಮಾಡಲ್ಲ ಅವನು. ಇದು ಚೆನ್ನಾಗಿರ್ಬೇಕಾದ್ದು, ಈ ಧರ್ಮ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಇದ್ರದಾದ್ರೂ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ನನಗೆ. ಅದಕ್ಕೆ ಹೇಳ್ತಾರೆ, ಒಂದು ದೇಶದ ನೈತಿಕ ಆಧ್ಯಾತ್ಮಿಕ ಶಕ್ತಿಯನ್ನ ಬದಲಾವಣೆಯಿಂದ ಮಾಡೋಕೆ ಸಾಧ್ಯ ಇಲ್ಲ.

0: रेडियो सारंग 107.8 FM।
1: ವಿವೇಕಾನಂದರು ಮತ್ತೆ ಹೇಳ್ತಾರೆ, ಇದು ಮಾತ್ರ ನನಗೆ ಬಹಳ ಮುಖ್ಯ ಸ್ನೇಹಿತರೆ, ಬಹಳ ಮುಖ್ಯ ನನಗಿದು. ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕಾರಗಳಿಸಿಕೊಂಡಿದ್ದ ಅಂತ. ದೊಡ್ಡ ಮಾತಿದು. ನಾವು ಯಾವಾಗಲೂ ಈಗ ಚಿಂತನೆ ಮಾಡುವಾಗ ನೋಡಿದಾಗ, ಈಗ ಬರುವಂತಹ ಲೇಖನಗಳನ್ನು ಪುಸ್ತಕಗಳನ್ನು ಕಂಡಾಗ ಮನಸ್ಸಿಗೊಂಥರ ನೋವಾಗ್ತದೆ. ಬುದ್ಧ ಹಿಂದೂ ಧರ್ಮವನ್ನು ಟೀಕಿಸಿ ಬೆಳೆದೇ ಬರೆದ ಅಂತನೂ ಹಾಗೆ, ಅಥವಾ ನಮ್ಮ ಸನಾತನ ಧರ್ಮವನ್ನು ಉಪನಿಷತ್ ಪರಂಪರೆಯನ್ನು ಧಿಕ್ಕರಿಸಿ ಮಾಡಿದ ಅಂತನೂ ಹಾಗೆ ಬರೀತೀವಲ್ಲ, ತುಂಬ ತಪ್ಪಾಗಿರ್ತದೆ ಅನ್ನೋದಕ್ಕೆ ವಿವೇಕಾನಂದರು ಹೇಳ್ತಾರೆ, ಬುದ್ಧ ತಾನು ಕಂಡುಕೊಂಡ ಉಪನಿಷತ್ ದರ್ಶನಗಳನ್ನು ಸಾಕ್ಷಾತ್ಕರಿಸಿಕೊಂಡಿದ್ದ ಅಂತ. ಬುದ್ಧನಿಗೆ ಸಂಸ್ಕೃತ ಚೆನ್ನಾಗಿ ಬರ್ತಾ ಇತ್ತು, ಚೆನ್ನಾಗಿ ಓದಿದ್ದು, ಶೋಧೋಧನ ಅವನು ಸಂಸ್ಕೃತ ಕಲಿಸಿದ್ದ, ಚೆನ್ನಾಗಿ ಕಲಿಬೇಕು ಅಂತ ಗುರುಕುಲದಲ್ಲಿ ಮನೆಯಲ್ಲಿದ್ದಾಗ. ಆದರೆ ಅವನ ಮನಸ್ಸಲ್ಲಿ ಇದ್ದದ್ದು, ನಾನು ಕಂಡುಕೊಂಡಂತಹ ಸಂಸ್ಕೃತದ ಸತ್ಯಗಳನ್ನು ನನ್ನ ಭಾಷೆಯಲ್ಲಿ ಜನರಿಗೆ ಹೇಳಬೇಕು ಅಂತ ಅನ್ಕೊಂಡದ್ದು. ಬಹುದೊಡ್ಡ ಕ್ರಾಂತಿ ಮಾಡಿದ ಮನುಷ್ಯ. ಆಗಿನ ಕಾಲಕ್ಕೇನೆ ಜನರಿಗೆ ಅರ್ಥ ಆಗುವಂತಹ ಪಾಲಿ ಭಾಷೆಯಲ್ಲಿ ಹೇಳಿದ್ನಲ್ಲ ಸಂಸ್ಕೃತದ ಸತ್ಯಗಳನ್ನು, ಅದ್ಭುತ ಕೆಲಸ. ಆದರೆ ಸಂಸ್ಕೃತವನ್ನು ಚೆನ್ನಾಗಿ ಓದ್ಕೊಂಡಿದ್ದ, ಅದನ್ನ ಹೇಳ್ತಾ ಇರೋರು. ಅವನ ಬದುಕನ್ನು ಹಾಗೂ ಉಪದೇಶವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಉಪನಿಷತ್ತುಗಳ ನಿಜವಾದ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ. ಉಪನಿಷತ್ತುಗಳ ಅರ್ಥ ಆಗದೇನೆ ಬುದ್ಧನ ಅರ್ಥ ಆಗೋಲ್ಲ ನಮಗೆ ಅಂತ ಹೇಳ್ತಾರೆ ಕೆಲವು ಪಾಶ್ಚಿಮಾತ್ಯ ಲೇಖಕರು. ಯಾರಿಗೆ ಪಾಪ ಉಪನಿಷತ್ ಪರಂಪರೆಯ ತಿಳುವಳಿಕೆ ಭಾಗ್ಯ ಇಲ್ಲವೋ, ಅವರು ಬುದ್ಧ ಉಪನಿಷತ್ ಪರಂಪರೆಯ ವಿರೋಧಿ ಎಂದು ತುಂಬ ಒರಟಾಗಿ ಬರೆದಿದ್ದಾರೆ. ಸಾಕಷ್ಟು ಪುಸ್ತಕ ತಾವು ಗಮನಿಸಿರಬೇಕು, ಎಷ್ಟೋ ಕಡೆ ಬರೋದು ಹಾಗೇನೆ. ಬುದ್ಧನಿಗೆ ಕೆಟ್ಟ ಅನಿಸಿರ್ಬೇಕು ಈಗ ಪಾಪ ಅವಧಿ ಬರೆದಾಗ, ಇವ್ರಿಗೆ ಗೊತ್ತಿಲ್ಲ ಹಿಂದೂ ಧರ್ಮದ ವಿರೋಧಿಯಾಗಿ ಬಂದ ಬುದ್ಧ ಅಂತ ಬರ್ಕೊಂಡು ಹೋಗಿರುವಂಥದ್ದು. ಬುದ್ಧ ಧರ್ಮ ಹಿಂದೂ ಧರ್ಮಕ್ಕೆ ಪರ್ಯಾಯವಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದದ್ದು ಅಭಿಪ್ರಾಯಗಳನ್ನು ಬೇಕಾದಷ್ಟು ಪುಸ್ತಕ ಬಂದಿದೆ. ಬಹುಶಃ ಅವರು ಬುದ್ಧಾವಸಾನದ ಕೆಲವಾರು ಶತಮಾನಗಳ ನಂತರ ಆದದ್ದು ಪರಿಸ್ಥಿತಿಯನ್ನು ಕಂಡು ಬರೆದಿದ್ದಿರಬೇಕು. ಇದು ಎಷ್ಟು ವಿಚಿತ್ರ ಅನಿಸ್ತದೆ ಅಂತ, ಬೌದ್ಧ ಆಂದೋಲನ ಅನ್ನುವಂಥ ಸಸಿ ಅದರ ಬೆಳವಣಿಗೆಯನ್ನು ಗಮನಿಸುವಾಗ ನಾವೇನೇನು ಗಮನಿಸಬೇಕು? ಒಂದು ಸಸಿ ಬೆಳೀತದೆ ಭೂಮಿಯಲ್ಲಿ ಅಂತಂದಾಗ ಅದನ್ನು ಗಮನಿಸೋದು ಎದ್ರ ಬಗ್ಗೆ ಗಮನಿಸ್ಬೇಕು? ನಾವು ಬರೀ ಸಸಿ ನೋಡಿದ್ರೆ ಆಗೋಲ್ಲ, ಅದು ಯಾವ ಮಣ್ಣಿನಲ್ಲಿ ಬೆಳೀತಾ ಇದೆ ಅಂತ ನೋಡಬೇಕು. ಆ ಮಣ್ಣಿನಲ್ಲಿರುವಂತಹ ಶಕ್ತಿಯನ್ನು ಗಮನಿಸಬೇಕು, ಯಾಕಂದ್ರೆ ಸಸಿಗೆ ಶಕ್ತಿ ಕೊಡೋದು ಮಣ್ಣಿನಲ್ಲಿರುವಂತಹ ಸಾರ ಸಂತೋಷ. ಆದ್ದರಿಂದ ಆ ಮಣ್ಣಿನ ಶಕ್ತಿಯನ್ನು ಗಮನಿಸಬೇಕು, ವಾತಾವರಣದಲ್ಲಿ ಇರುವಂತಹ ಶಕ್ತಿಯನ್ನು ಗಮನಿಸಬೇಕು. ಮಣ್ಣು ವಾತಾವರಣವನ್ನು ಗಮನಿಸದೆ ಬರೀ ಸಸಿಯ ಬೆಳವಣಿಗೆಯನ್ನು ಚಿಂತೆ ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೌದ್ಧದ ಆಂದೋಲನ ಅನ್ನುವಂಥ ಸಸಿ ಬೆಳವಣಿಗೆಯನ್ನು ಗಮನಿಸುವಾಗ ಯಾವ ಮಣ್ಣಿನಲ್ಲಿ ಅದು ಬೆಳೆದು ದೊಡ್ಡದಾಯಿತೋ ಆ ಮಣ್ಣಿನ ಶಕ್ತಿಯನ್ನು ವಾತಾವರಣದ ಕಾಣಿಕೆಯನ್ನು ಅವರು ಮರೆತಿದ್ದಾರೆ ಅಂತ.

0: You're listening to Radio Sarang, 107.8 FM.
1: ಕೆಲವು ಲೇಖಕರು ದರ್ಶನಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದಂಥವರು ಬುದ್ಧನ ಆಧ್ಯಾತ್ಮಿಕ ತತ್ವಗಳ ಬಗ್ಗೆ ಚೆನ್ನಾಗಿ ಗಮನ ಇಟ್ಟು ಬರೆದಿದ್ದಾರೆ. ಅದರಲ್ಲೊಬ್ಬರು ಎಡ್ಮಂಡ್ ಹೋಮ್ಸ್ ಅಂತ ಒಬ್ಬರಿದ್ದಾರೆ, ಎಡ್ಮಂಡ್ ಹೋಮ್ಸ್ ಅಂತ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ನಾನು ತುಂಬ ಪ್ರಿಯವಾದ ಪುಸ್ತಕ ಅದು, ದ ಕ್ರೀಡ್ ಆಫ್ ಬುದ್ಧ ಅಂತ, ದ ಕ್ರೀಡ್ ಆಫ್ ಬುದ್ಧ ಅಂತ. ಅದನ್ನು ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು ಅದರೊಳಗೆ ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂತ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಎ ಮಿಸ್ ರೀಡಿಂಗ್ ಆಫ್ ಬುದ್ಧ ಅಂದರೆ ಬಹುಶಃ ಬುದ್ಧನ ಬಗ್ಗೆ ತಪ್ಪು ವ್ಯಾಖ್ಯಾನ ಅಂತ ಒಂದು ಅಧ್ಯಾಯ ಇಟ್ಟಿದ್ದಾರೆ. ಅದರೊಳಗೆ ಒಂದು ಸಾಲು ಬರೀತಾರೆ, ಇಡೀ ಪುಸ್ತಕ ಹೇಳೋಕ್ಕಾಗಲ್ಲ, ಒಂದು ಸಾಲು ಬರ್ಕೊಂಬಂದಿದ್ದೀನಿ ಅದನ್ನು ಹೇಗೆ ಬರೆದಿದ್ದಾರೆ ಅಂತ. We shall see in Buddhism, not a revolt against the ancient philosophy of India as such, but an ethical interpretation of the leading ideas of that philosophy. Buddha tanage hinneliyagidda vaidika tattvajnanada viruddha dange ellalilla, badalagi andu idda tattvajnanada mukha chintanegalige naitikavada vivaranegalannu kotta anta. ಅಲ್ಲಿದ್ದಂತಹ ಚಿಂತನೆಗಳಿಗೆ ನೈತಿಕವಾದ ವಿವರಣೆಗಳನ್ನು ಕೊಟ್ಟ ಹೊರತಾಗಿ ಅದರ ಬಗ್ಗೆ ದಂಗೆ ಏಳಲಿಲ್ಲ ಅಂತ. ಬುದ್ಧನ ಬದುಕಿನಲ್ಲಿ ಮೂರು ಘಟ್ಟಗಳನ್ನು ಗುರುತಿಸ್ತಾರೆ, ಮೂರು ಘಟ್ಟಗಳು ಗುರುತಿಸ್ತಾರೆ. ಮೊದಲೇದು ಬಾಲ್ಯ ಹಾಗೂ ತಾರುಣ್ಯ. ಅವನ ಬದುಕಿನ ಸಂಭ್ರಮದಲ್ಲಿದ್ದ ರಾಜನ ಮಗ ಸಂಭ್ರಮದಲ್ಲಿದ್ದ, ಆದರೂ ಕೂಡ ಅವನ ತೀಕ್ಷ್ಣ ದೃಷ್ಟಿ, ಶುದ್ಧ ದೃಷ್ಟಿ ಯಾವಾಗಲೂ ಪರೀಕ್ಷಾಮಯವಾಗಿ ನೋಡ್ತಾ ಇತ್ತು. ಬದುಕು ಹಾಗೂ ಅಸ್ತಿತ್ವದ ಹಿಂದಿರುವ ಸತ್ಯದ ಅನ್ವೇಷಣೆಯನ್ನು ಮಾಡ್ತಾ ಇತ್ತು. ಇಡೀ ಕತೆ ಮುಂದೆ ಬರ್ತದೆ, ಕತೆ ಹೇಳ್ಕೊಂಡು ಹೋಗ್ತೀನಿ. ಅವಾಗ ಸಣ್ಣ ಸಣ್ಣ ಘಟನೆಗಳು ಎಷ್ಟು ಅಲುಗಾಡಿಸ್ಬಿಡ್ತಿದ್ದು ಬುದ್ಧನ ಅಂತ. ಪ್ರತಿಯೊಂದು ಮಾತಿಗೋದ ಪ್ರಶ್ನೆ ಕೇಳಬೇಕು, ಇದು ಯಾಕೆ ಹಿಂಗೆ, ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ವಿಚಾರ ಮಾಡೋಲ್ಲ, ಆ ಗುರುಗಳಿಗೆ ಗಾಬರಿ ಆಗಬೇಕು. ಈ ರೀತಿ ನಾವು ವಿಚಾರ ಮಾಡಲಿಲ್ಲಲ್ಲ ಇದುವರೆಗೂ. ಅಥವಾ ಒಂದ್ಸಲ ಕೇಳ್ತಾನೆ, ರಾಜರು ಬೇಟೆ ಆಡಬೇಕು ಅಂತ ಹೇಳ್ತೀರಿ ನೀವು, ನಮ್ಗೆ ತಯಾರಿ ಮಾಡ್ತೀರಿ, ಆಯುಧಗಳನ್ನು ಹೇಳ್ಕೊಡ್ತೀರಿ, ಬಿಲ್ಲು ಬಾಣ ಬಿಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಿ, ಗುರಿ ಇಟ್ಟು ಪ್ರಾಣಿಗೆ ಹೊಡೆಯೋದು ಹೇಗೆ ಅಂತ ಕಲಿಸ್ಕೊಡ್ತೀರಲ್ಲ, ಹಾಗೆ ಪ್ರಾಣಿಗಳು ಬೇಟೆ ಆಡೋದನ್ನು ಕಲ್ತಿದ್ರೆ ಏನಾಗ್ತಿತ್ತು ಅಂತ. ಎಷ್ಟು ಚಂದದ ಮಾತು, ನಾವು ಮಾತ್ರ ಬೇಟೆ ಆಡಿ ಪ್ರಾಣಿಗಳನ್ನು ಹೊಡಿತೀವಲ್ಲ, ಅವಕ್ಕೂ ಆ ಥರ ತರಬೇತಿ ಇದ್ದು ಬೇಟೆ ಮಾಡಿ ನಮ್ಮನ್ನು ಹೊಡೆಯೋದಾಗಿದ್ರೆ ಏನಾಗಿರ್ತಿತ್ತು ಅಂದರೆ, ಅವುಗಳ ನೋವು ಅರ್ಥ ಆಗಿದೆ ಆತನಿಗೆ, ನಮಗೂ ಆ ಥರದ ನೋವು ಆದರೆ ಹೇಗೆ. ಈ ಬಲಿ ಕೊಡೋದಕ್ಕೆ ಹೇಳ್ತಾನೆ, ನಿನ್ನ ಬೆರಳು ಕತ್ತರಿಸ್ಕೊಟ್ಬಿಡಪ್ಪ, ಅದ್ಯಾಕಪ್ಪ ಪ್ರಾಣಿನ ಕೊಡ್ತೀಯ, ನೀನು ಬೆರಳು ಕೊಡು ಆಗತ್ತಾ, ನೀನು ಮಗುವನ್ನು ಕೊಡ್ತೀಯ. ಒಂದು ಕುರಿ ಮರಿಯನ್ನು ತಗೊಂಡು ಹೋಗ್ತಿರ್ತಾರೆ ಬಲಿ ಕೊಡಬೇಕು ಅಂತ, ಆತ ಹೇಳ್ತಾನೆ ಕುರಿ ಮರಿ ಬೇಡ ಇಡು, ನಿನ್ನ ಮಗನ ಕರ್ಕೊಂಡು ಹೋಗು. ಏ ಅದೆಂಗಾಗ್ತದೆ, ನಿನ್ನ ಮಗನಿಗೆ ಹಾಕಿದಾಗ ಎಷ್ಟು ನೋವಾಗುತ್ತಲ್ಲ ನಿನಗೆ, ಹಂಗೆ ಅದಕ್ಕಾಗತ್ತಲ್ಲ. ಇದು ಯಾಕೆ ಈ ಮಾತನ್ನು ಒತ್ತಿ ಹೇಳಬೇಕು ಅಂದರೆ, ನಾವು ಸಂಭ್ರಮದಲ್ಲಿದ್ದಾಗ ನೋವಿನ ಚಿಂತೆ ಮಾಡೋಲ್ಲ, ದುಃಖದ ಚಿಂತೆ ಮಾಡಲ್ಲ. ಆದರೆ ಈ ಮನುಷ್ಯ ಸಂಭ್ರಮದ ತುತ್ತ ತುದಿಯಲ್ಲಿದ್ದಾಗ ಕೂಡ ಪ್ರಪಂಚಕ್ಕಾಗುವಂತಹ ನೋವಿನ ಬಗ್ಗೆ, ಕಷ್ಟದ ಬಗ್ಗೆ ಅನುಕಂಪೆಯನ್ನು ಹೊಂದಿದ್ದ ಅನ್ನೋದು ಬಹಳ ಮುಖ್ಯ. ಆ ಶುದ್ಧ ದೃಷ್ಟಿ ಇತ್ತು ಆತಂದು ನೋಡ್ತಾ ಇದ್ದ. ಜೀವನದ ಹೋರಾಟಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಮನಸ್ಸಲ್ಲಿ ಬೆಳೀತಾ ಇತ್ತು ಬಾಲ್ಯ ಮತ್ತು ತಾರುಣ್ಯದಲ್ಲಿ. ತನ್ನ 29ನೇ ವಯಸ್ಸಿನಲ್ಲಿ ಸರ್ವಸಂಗ ತ್ಯಾಗಿಯಾಗಿ ಪರಮಸತ್ಯದ ಅನ್ವೇಷಣೆಗಾಗಿ ಹೊರಟದ್ದು ಎರಡನೇ ಘಟ್ಟ, ಎರಡನೇ ಹಂತ. ಒಂದು ಇದನ್ನು ಗಮನಿಸಬೇಕು, ಆತ ಮಾಡಿದ್ದು ಭಾರತೀಯ ಪರಂಪರೆಯಲ್ಲಿ ಒಂದು ಹೊಸ ಪರಂಪರೆ ಏನಾಗಿರಲಿಲ್ಲ, ಹೊಸ ಹಾದಿ ಆಗಿರಲಿಲ್ಲ. ಯಾಕಂದ್ರೆ ಅದು ಸಾಮಾನ್ಯವಾಗಿತ್ತಾಗ, ನೂರಾರು ಸಾವಿರಾರು ಜನ ತರುಣ ತರುಣಿಯರು ಪರಮ ಸತ್ಯದ ಅನ್ವೇಷಣೆಗಾಗಿ ಮನೆಯನ್ನು ಬಿಟ್ಟು ಪರಿವ್ರಾಜಕರಾಗೋದು ಅಭ್ಯಾಸ ಇತ್ತು ಅವಾಗ, ಸಾಕಷ್ಟು ಜನ ಮಾಡ್ತಾ ಇದ್ರು. ಅವನು ಕಂಡಿದ್ದ, ಅವನ ಜೀವನದಲ್ಲಿ ಎಷ್ಟೋ ಜನ ಶ್ರಮಣಕರು ಹೋಗೋದನ್ನು ಕಾಣ್ತಾ ಇದ್ದ, ಪರಿವ್ರಾಜಕರು ಹೋಗೋದನ್ನು ಕಾಣ್ತಾ ಇದ್ದ. ಅಂದ್ರೆ ಆತ ಮನೆ ಬಿಟ್ಟು ಹೋಗಿ ಸರ್ವಸಂಗ ಪರಿತ್ಯಾಗಿಯಾಗಿ ಸತ್ಯದ ಶೋಧನೆಗೆ ಹೋದದ್ದು ಎರಡನೇ ಹೆಜ್ಜೆ ಕೂಡ ಆಗಿನ ಪರಂಪರೆಗೆ ವಿರೋಧವಾಗಿದ್ದಾಗಿರಲಿಲ್ಲ, ಪರಂಪರೆಗೆ ಹೊಂದಿದ್ದೇ ಆಗಿತ್ತು.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM. ಇದು ಬಣ್ಣ ಬಣ್ಣದ ಬದುಕು. ಸುಬ್ಬಣ್ಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀ ಮನ್ಮಹಾರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಮೈಸೂರು ಸಿಂಹಾಸನವನ್ನು ಅಲಂಕರಿಸಿದ್ದ ಕಾಲದಲ್ಲಿ ಮೈಸೂರಿನ ಆಸ್ಥಾನವು ಎಂದಿಗಿಂತಲೂ ವಿಶೇಷವಾಗಿ ಸಮಸ್ತ ವಿದ್ವಾಂಸರ ಸಿಕ್ಕ ಕಲಾಕೋವಿದರಿಗೆ ಆಶ್ರಯ ಸ್ಥಾನವಾಗಿತ್ತು. ಮಹಾರಾಜರು ಸ್ವಭಾವವಾಗಿ ಉದಾರಶೀಲರು, ಅದರ ಮೇಲೆ ಸ್ವಯಂ ಪಂಡಿತರು, ಶಾಸ್ತ್ರಜ್ಞರು, ಕಾವ್ಯಕರ್ತೃಗಳು. ಆದುದರಿಂದ ಅವರಿಗೆ ವಿದ್ಯೆಯನ್ನು ಕಂಡ್ರೆ ಪೂಜ್ಯ ಬುದ್ಧಿ. ಈ ಕಾರಣದಿಂದ ಅವರು ಆಶ್ರಯವನ್ನಾಶಿಸಿ ಬಂದ ಯಾರಿಗಾಗಲಿ ನಾಸ್ತಿ ಎಂದು ಹೇಳುತ್ತಿರಲಿಲ್ಲ. ಹಾಗೆ ಮಹಾರಾಜರ ಔದಾರ್ಯದ ಪೋಷಣೆಯಲ್ಲಿದ್ದವರಲ್ಲಿ ಪುರಾಣದ ನಾರಾಯಣ ಶಾಸ್ತ್ರಿಗಳೆನ್ನುವರು ಒಬ್ಬರು. ಶಾಸ್ತ್ರಿಗಳ ಹಿರಿಯರು ಚಾಮರಾಜನಗರದವರು. ಆದರೆ ಹಾಗೆ 3-4 ತಲೆಗಳಿಂದ ಅವರ ಮನೆಯವರು ಮೈಸೂರಿನಲ್ಲಿ ಇರುತ್ತಾ ಇದ್ರು. ನಾರಾಯಣ ಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಎಲ್ಲಾ ಭಾಗದಲ್ಲೂ ಪಾಂಡಿತ್ಯವನ್ನು ಸಂಪಾದಿಸಿದ್ದರೂ ಮುಖ್ಯವಾಗಿ ಪುರಾಣ ಶ್ರವಣ ಮಾಡಿಸುವುದರಲ್ಲಿ ಅತಿಶಯವಾದ ಶಕ್ತಿಯನ್ನು ಪಡೆದಿದ್ರು. ಇವರ ಧ್ವನಿ ಗಂಭೀರವಾಗಿಯೂ ಮಧುರವಾಗಿಯೂ ಇತ್ತು. ಮಾತು ಅವಿರಳವಾದರೂ ಸಾವಧಾನ. ಸಭೆಯಲ್ಲಿ ಉಪನ್ಯಾಸ ಮಾಡಲು ಇತರ ಪಂಡಿತರಿಗಿಂತ ಇವರಿಗೆ ಈ ಕಾರಣದಿಂದ ಸೌಕರ್ಯ ಹೆಚ್ಚು. ದೈವಭಕ್ತ ನಿರತರಾದ ಮಹಾಸ್ವಾಮಿಯವರು ಶಾಸ್ತ್ರಿಗಳನ್ನು ಪುರಾಣ ಹೇಳುವ ಕೆಲಸಕ್ಕೆ ನಿಯಮಿಸಿ ಆಗಾಗ ಅವರನ್ನ ಕೂರಿಸಿಕೊಂಡು ಪುರಾಣ ಶ್ರವಣ ಮಾಡುವರು. ಇದರಿಂದ ಶಾಸ್ತ್ರಿಗಳಿಗೆ ಪುರಾಣದ ನಾರಾಯಣ ಶಾಸ್ತ್ರಿಗಳೆಂದು ಅಡ್ಡ ಹೆಸರಾಗಿತ್ತು. ಕರೆದುಕೊಳ್ಳಬಹುದಾಗಿತ್ತು, ಅವನೂ ಪುರಾಣ ಹೇಳಬಹುದಾಗಿತ್ತು. ಆದರೆ ಅವನ ಮನಸ್ಸು ಸಂಸ್ಕೃತದ ಕಡೆ ಹೋಗಲಿಲ್ಲ, ಸಂಗೀತದ ಕಡೆಗೆ ಹೋಯಿತು. ಅವನನ್ನು ಕಂಡಿದ್ದವರೆಲ್ಲ ಅವನನ್ನು ಸುಬ್ಬಣ್ಣ ಎನ್ನುವರೇ ಹೊರತು ಸುಬ್ರಹ್ಮಣ್ಯ ಎಂದು ಕೂಡ ಕರೆಯುತ್ತಿರಲಿಲ್ಲ. ಸಂಸ್ಕೃತ ಕಲಿತವನನ್ನು ಸುಬ್ರಹ್ಮಣ್ಯ ಎನ್ನಬಹುದು, ಸಂಗೀತಕ್ಕಾದರೆ ಇಂಥ ಹೆಸರು ಹೆಚ್ಚು. ಇವನು ಕೊನೆಗೂ ಸುಬ್ಬಣ್ಣನಾಗಿದ್ದನೇ ಹೊರತು ಸುಬ್ರಹ್ಮಣ್ಯ ಶಾಸ್ತ್ರಿಯಾಗಲಿಲ್ಲ. ಈ ನಮ್ಮ ಕತೆ ಈ ಸುಬ್ಬಣ್ಣನ ಬದುಕನ್ನು ಕುರಿತದ್ದು. ನಾನು ಸುಬ್ಬಣ್ಣನವರನ್ನು ನೋಡಿದ್ದು ಅವರ ಕೊನೆಯ ದಿನಗಳಲ್ಲಿ. ಅವರ ಬಾಲ್ಯದ ಚರಿತ್ರೆಯನ್ನು ನನಗೆ ಅವರೇ ಆಗಾಗ ಸ್ವಲ್ಪ ಸ್ವಲ್ಪವಾಗಿ ಹೇಳಿದರು. ತೊರೆಯಪುರದಲ್ಲಿ ಅವರು ಇದ್ದ ರೀತಿಯನ್ನು ನಮ್ಮ ಮಾವನವರು ಚೆನ್ನಾಗಿ ಬಲ್ಲರು. ನಾನೂ ಸ್ವಲ್ಪ ನೋಡಿದ್ದೆ. ಕೊನೆಯ ದಿನಗಳ ವಿಷಯವಂತೂ ನಾನು ಕಣ್ಣಾರೆ ನೋಡಿದ್ದು. ಇನ್ನು ಕೆಲವು ವಿಷಯಗಳನ್ನು ಈಚೆಗೆ ಇಲ್ಲಿ ಅಲ್ಲಿ ವಿಚಾರಿಸಿ ತಿಳಿದುಕೊಂಡೆನು. ಸುಬ್ಬಣ್ಣನವರು ಎಂಥ ಮನುಷ್ಯರೆಂಬುದನ್ನು ನಾನು ಈ ಕಥೆಯಲ್ಲಿ ಸರಿಯಾಗಿ ವರ್ಣಿಸಿದ್ದೇನೆಂದು ಹೇಳಲಾರೆ. ಕಠಿಣವಾದ ಶಿಲೆಯ ಮಧ್ಯೆ ಸೇರಿರುವ ಸ್ವರ್ಣ ರೇಖುಗಳನ್ನು ತೆಗೆಯಬೇಕಾದರೆ ಕಲ್ಲನ್ನು ಪುಡಿ ಮಾಡಿ ಚಿನ್ನವನ್ನು ಬೇರೆ ಮಾಡುವ ರಸಗಳಿಂದ ಅದನ್ನು ಪ್ರತ್ಯೇಕಿಸಿ ಅಪರಂಜಿಯಾಗುವುದಕ್ಕೆ ಅದನ್ನು ಕಾಯಿಸುವರು. ಆ ಕಠಿಣ ಶಿಲೆಯಲ್ಲಿ, ಈ ಅಪರಂಜಿಯಲ್ಲಿ ಮೊದಲಲ್ಲಿ ಕಠಿಣತೆಯಿಂದ ಕೂಡಿದ್ದ ಇವರ ಮನಸ್ಸು ದೇವರ ಕೃಪೆಯಿಂದ ನಯವಾಗುತ್ತಾ ಆಗುತ್ತಾ ಪೂರ್ಣವಾದ ಸಂಸ್ಕಾರವನ್ನು ಪಡೆದು ಕೊನೆಗೆ ಅಪರಂಜಿಯಾಯಿತು. ಅದು ಹೀಗಾದ ವಿಚಿತ್ರ ನ್ಯಾಸವನ್ನು ನಾನು ಹೇಗೆ ವಿವರಿಸಬಹುದು? ಆ ಅಪರಂಜಿಯನ್ನು ಯಾವ ಮಾತುಗಳಿಂದ ಹೊಗಳಿ ನಿಮಗೆ ತಿಳಿಯುವಂತೆ ವರ್ಣಿಸಬಹುದು? ಆದರೆ ಈ ರೀತಿ ನ್ಯಾಸ ದಿನವೂ ನಡೆಯುತ್ತಿರುವುದನ್ನು ನೋಡಿ ಬಲ್ಲವರಿಗೆ ನಾನು ಹೇಳುವ ಸ್ವಲ್ಪದರಿಂದಲೇ ಸುಬ್ಬಣ್ಣನವರ ಜೀವನ ಚರಿತ್ರೆಯ ಪೂರ್ಣವಾದ ಭಾವನೆ ಉಂಟಾಗಬಹುದು. ಹೇಗಾದರೂ ಓದುವವರೇ ಊಹಿಸಿ ಸೇರಿಸಿಕೊಳ್ಳಬಹುದಾದ ಬಹುಭಾಗದಿಂದ ಮಾತ್ರ ಈ ಕತೆ ಸಂಪೂರ್ತಿಯಾಗಬಹುದೇ ಹೊರತು ಇಲ್ಲಿ ಹೇಳಿರುವಷ್ಟರಲ್ಲಿ ಮಾತ್ರ ಸಂಪೂರ್ತಿಯಾಗಲಾರದು. ಸುಬ್ಬಣ್ಣ ಸುಬ್ರಹ್ಮಣ್ಯ ಶಾಸ್ತ್ರಿಯಾಗಲಿಲ್ಲವೆಂದು ಹೇಳಿದೆ. ಇದೇ ಪ್ರಾಯಶಃ ಈ ಕಥೆಯೆಲ್ಲದರ ಸಾರಾಂಶವೆಂದು ಹೇಳಬಹುದು. ಮಗ ಹುಟ್ಟಿದಾಗ ನಾರಾಯಣ ಶಾಸ್ತ್ರಿಗಳಿಗೆ ಬಹಳ ಸಂತೋಷ. ಅವರಿಗೆ ಆವರೆಗೆ 3 ಹೆಣ್ಣು ಮಕ್ಕಳಾಗಿದ್ದು ಒಂದು ಹೋಗಿತ್ತು. 4ನೆಯದು ಹೆಣ್ಣಾಗಿದ್ದರೆ ಏನು ಮಾಡುವಂತಿತ್ತು? ಹಾಗಾದರೆ ಪುತ್ರೋತ್ಸವವು ನಿಜವಾಗಿಯೂ ಪುತ್ರೋತ್ಸವವೇ ಆದದ್ದರಿಂದ ಅವರು ಬಹಳ ಸಂತುಷ್ಟರಾದರು. ಶಾಸ್ತ್ರಿಗಳ ಯಜಮಾನಿಗೂ ಹಾಗೆ. ಈ ಕಾರಣದಿಂದ ಇಬ್ಬರು ಹುಡುಗನನ್ನು ಅತಿಶಯವಾಗಿ ಭ್ರಮೆಯಿಂದ ಸಾಕಿದ್ರು. ಹುಡುಗನಿಗೆ 7-8 ವರ್ಷಗಳಾದವು. ಶಾಸ್ತ್ರಿಗಳು ಅಕ್ಷರಗಳನ್ನು ಹೇಳಿಕೊಟ್ರು, 1-2 ಸರ್ಗ ಅಮರಕೋಶವನ್ನು ಹೇಳಿಕೊಟ್ರು. ಆದರೆ ವಿದ್ಯೆ ಮುಂದಕ್ಕೆ ಸಾಗಲಿಲ್ಲ. ಮೊದಲಿಂದ ಹುಡುಗನಿಗೆ ಅದು ಏನೋ, ಸಂಗೀತದ ಮೇಲೆ ಬುದ್ಧಿ ಹೋಯಿತು. ಅವನಿಗೆ ತಂದೆಯ ಗಂಭೀರವಾದ ಮಧುರವಾದ ಧ್ವನಿ ಇಳಿದು ಬಂದಿತ್ತು, ಅವರ ಸಂಸ್ಕೃತ ಇಳಿದು ಬರಲಿಲ್ಲ. 7 ವರ್ಷದ ಹುಡುಗ ಯಸ್ಯ ಜ್ಞಾನಧಯಾ ಸಿಂಧೋ ಎಂದು ಎಲ್ಲಿಲ್ಲದ ರಾಗಗಳಲ್ಲಿಯಾದರೂ ಹಾಡುವನು. ಆದರೆ ಅದರ ಅರ್ಥ

ಒಂದು ದಿನ ಶಾಸ್ತ್ರಿಗಳು ತಮ್ಮ ಮಗನನ್ನು ಕರೆದುಕೊಂಡು ಹೋಗಿ ರಾಣಿವಾಸದ ಮುಂದೆ ಪುರಾಣವನ್ನು ಹೇಳುತ್ತಿರುವಾಗ ಅವನಿಂದ ಶುಕ್ಲಾಂಬರಧರಂ ಎಂಬ ಶ್ಲೋಕವನ್ನು ಹೇಳಿಸಿದರು. ಎಲ್ಲರೂ ಬಹಳ ಮೆಚ್ಚಿದರು. ಸ್ವಲ್ಪ ಹೊತ್ತಿನ ಮೇಲೆ ಮಹಾರಾಜರು ದಯಮಾಡಿಸಿ ಪುರಾಣವನ್ನು ಕೇಳುತ್ತಾ ಕುಳಿತರು. ಸುಬ್ಬಣ್ಣ ತಂದೆಯ ಬಳಿಯಲ್ಲೇ ಕುಳಿತು ಅವರು ಹೇಳುತ್ತಿದ್ದ ಒಂದೊಂದು ಮಾತನ್ನು ಬಹಳ ಕುತೂಹಲದಿಂದ ಕೇಳುತ್ತಾ ಆಗಾಗ ಮಹಾರಾಜರ ಕಡೆ ತಿರುಗಿ ಅವರ ಆ ಸುಂದರವಾದ ಮುಖದ ದೊಡ್ಡ ತಿಲಕವನ್ನು, ವಿಶಾಲವಾದ ಗಡ್ಡ ಸ್ಥಳಕ್ಕೆ ಒಂದು ತರದ ಚಂದವನ್ನು ಕೊಡುತ್ತಿದ್ದ ಅವರ ಮೀಸೆಯನ್ನು ಅತ್ಯಾತುರದಿಂದ ನೋಡುತ್ತಿದ್ದನು. ರಾಜರು ಹುಡುಗನನ್ನು ಎರಡು ಮೂರು ಸಲ ನೋಡಿ ಬಹಳ ಸುಟಿಯಾಗಿದ್ದಾನೆ ಎಂದುಕೊಂಡರು. ಪುರಾಣ ಮುಗಿದ ಮೇಲೆ ಶಾಸ್ತ್ರಿಗಳನ್ನು, ಈ ಹುಡುಗ ನಿಮ್ಮ ಕುಮಾರನು ಶಾಸ್ತ್ರಿಗಳೇ ಎಂದು ಕೇಳಿದರು. ಶಾಸ್ತ್ರಿಗಳು ಹೌದು ಮಹಾಪ್ರಭು ಎಂದರು. ರಾಜರು ನಗುತ್ತಾ ಹುಡುಗನನ್ನು, ಏನಪ್ಪ ನೀನು ಅಪ್ಪಾಜಿ ಹಾಗೆ ಪುರಾಣ ಹೇಳಿಯೋ ಎಂದು ಕೇಳಿದರು. ಹುಡುಗ, ನಾನು ಪುರಾಣ ಹೇಳೋಲ್ಲ, ಸಂಗೀತ ಹೇಳ್ತೇನೆ ಎಂದ. ರಾಜರು, ಆಹಾ ಹೌದಾ, ಎಲ್ಲಿ ಹೇಳಿ ನೋಡೋಣ ಎಂದರು. ಸುಬ್ಬಣ್ಣ ಶ್ರೀ ರಾಘವಂ ದಶರಥಾತ್ಮಜಂ ಎಂಬ ಶ್ಲೋಕವನ್ನು ರಾಗವಾಗಿ ಹೇಳಿ ಕಸ್ತೂರಿ ತಿಲಕಂ ಬರುತ್ತೆ ಎಂದು ಹೇಳಿದ. ರಾಜರಿಗೆ ಬಹಳ ಸಂತೋಷವಾಯಿತು. ಅವರು ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ ತರಿಸಿ ಅದರಲ್ಲಿ ಒಂದು ವಸ್ತ್ರವನ್ನು ಇಟ್ಟು ಹುಡುಗನಿಗೆ ಕೊಟ್ಟು, ನೀನು ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಹಾಡುವುದನ್ನು ಕಲಿತುಕೋ, ನಿನಗೆ ಕಿಲ್ಲತ್ತು ಕೊಡುತ್ತೇವೆ ಎಂದು ಹೇಳಿ ಶಾಸ್ತ್ರಿಗಳಿಗೆ, ಹುಡುಗ ಒಳ್ಳೆ ಸುಟಿ ಶಾಸ್ತ್ರಿಗಳೇ, ಚೆನ್ನಾಗಿ ತರಬೇತು ಮಾಡಿ, ಬಲೇ ಹುಡುಗನಾಗ್ತಾನೆ ಎಂದು ಅಪ್ಪಣೆ ಕೊಟ್ರು. ಶಾಸ್ತ್ರಿಗಳು ಮಗನು ಮನೆಗೆ ಬಂದುಬಿಟ್ರು. ಸಂಗೀತ ಕಲಿತು ಮಹಾರಾಜರಲ್ಲಿ ಕಿಲ್ಲತ್ತು ಪಡೆಯಬೇಕೆಂದು ಸುಬ್ಬಣ್ಣನಿಗೆ ಅಂದಿನಿಂದ ಒಂದು ಗೀಳು ಹಿಡಿಯಿತು. ಸುಬ್ಬಣ್ಣನವರು ನಾನು ನೋಡಿದಾಗಲೂ ಯಾವುದನ್ನು ಹಿಡಿದರೂ ಕೊನೆ ಮುಟ್ಟಿಸುವ ಒಂದು ಹಠದ ಮನುಷ್ಯರಾಗಿದ್ದರು. ಹುಡುಗನಾಗಿದ್ದಾಗಲೂ ಅವರಲ್ಲಿ ಇದೇ ಹಠ ಇದ್ದಿರಬೇಕು. ಮಹಾರಾಜರನ್ನು ಮೆಚ್ಚಿಸುವ ಚಪಲಕ್ಕಾಗಿ ಹುಡುಗ ಎಲ್ಲಿ ಸಂಗೀತವಾದರೆ ಅಲ್ಲೆಲ್ಲ ಹೋಗಿ ಕುಳಿತುಕೊಂಡು ಕೇಳುವನು. ಅಲ್ಲಲ್ಲಿ ಸಣ್ಣ ಗುಂಪುಗಳಲ್ಲಿ ಹಾಡುವನು. ಹಿಂದೆ 14 ವರ್ಷ ವಯಸ್ಸಾಗುವ ವೇಳೆಗೆ ಅವನಿಗೆ ಸಂಗೀತದಲ್ಲಿ ಒಂದು ಅದ್ಭುತವಾದ ಪರಿಚಯ ಉಂಟಾಯಿತು. ಸಂಗೀತಕಾರರು ಅವನಿಗೆ ಮೊದಮೊದಲು ವಿಶ್ವಾಸದಿಂದಲೂ, ಬರಬರುತ್ತಾ ಅರಮರೆಯ ಈರ್ಷೆಯಿಂದಲೂ ತೋರಿಬರುವ ಗೌರವವನ್ನು ತೋರಿಸುವುದಕ್ಕೆ ಆರಂಭಿಸಿದರು. ಬಾಯ ಹಾಡುಗಾರಿಕೆಯಲ್ಲೇ ಅಲ್ಲದೆ ಸುಬ್ಬಣ್ಣನಿಗೆ ಪಿಟೀಲು ವೀಣೆಗಳನ್ನು ನುಡಿಸುವುದರಲ್ಲಿಯೂ, ಮೃದಂಗವನ್ನು ಬಾರಿಸುವುದರಲ್ಲಿಯೂ ಅತಿಶಯವಾದ ಶಕ್ತಿಯಿತ್ತು. ತಂದೆ ಉದ್ದಕ್ಕೂ ಮಗನಿಗೆ ಸಂಸ್ಕೃತ ಹೇಳಿಕೊಡಲು ನೋಡುತ್ತಾ ಪುರಾಣದ ಮಾತನ್ನೇ ಆಡುತ್ತಿದ್ದುದರಿಂದ ಹುಡುಗ ತಾನು ಸಂಗೀತಕ್ಕೆ ಹೋಗುತ್ತಿದ್ದುದನ್ನು ಅವರಿಗೆ ಸಾಮಾನ್ಯವಾಗಿ ತಿಳಿಸುತ್ತಿರಲಿಲ್ಲ. ಮಗನಿಗೆ ಸಂಸ್ಕೃತದಲ್ಲಿ ತಿಳಿಯು ಬರಲಿಲ್ಲವಲ್ಲ ಎಂದು ಅವರು ವ್ಯಥೆಪಡುತ್ತಿದ್ದರೆ ಹೊರತು ಅವನಿಗೆ ಇಷ್ಟು ಸಂಗೀತ ಬಂದಿದೆ ಎಂದು ಅವರಿಗೆ ತಿಳಿಯುವುದಕ್ಕೆ ಅವಕಾಶವಾಗಲಿಲ್ಲ. ಗುಟ್ಟಾಗಿ ಎಲ್ಲವನ್ನೂ ಕಲಿತು ಒಂದೇ ಸಲ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಹುಡುಗ ತಾನು ಮಾಡುತ್ತಿದ್ದ ಕೆಲಸವನ್ನು ಮನೆಯಲ್ಲಿ ಕೂಡ ಯಾರಿಗೂ ಹೇಳಲಿಲ್ಲ. ಸುಬ್ಬಣ್ಣ ತಾನು ಸಂಗೀತಕ್ಕೆ ಹೋಗುತ್ತಿದ್ದ ವಿಷಯವನ್ನು ಮನೆಯಲ್ಲಿ ಹೇಳದಿರುವುದಕ್ಕೆ ಇನ್ನೊಂದು ಕಾರಣವಿತ್ತು. ಸಂಗೀತದ ಕಚೇರಿಗಳು ನಡೆಯುವುದು ಕೆಲವು ವೇಳೆ ಆ ವಿದ್ವಾಂಸರ ಮನೆಗಳಲ್ಲಿ, ಅನೇಕ ವೇಳೆ ವಾರಸ್ತೀಯರ ಮನೆಗಳಲ್ಲಿ. ಸಂಗೀತದ ಅಭಿಲಾಷೆ ಬಲವಾದ ಹಾಗೆ ಸುಬ್ಬಣ್ಣ ಅದು ಎಲ್ಲಿ ನಡೆದರೆ ಅಲ್ಲಿ ಹೋಗುವುದಕ್ಕೆ ಮೊದಲು ಮಾಡಿದನು. ಅವನಿಗೆ ಕೊಂಚ ದಿನದಲ್ಲೇ ಮೈಸೂರಿನ ವಾರಸ್ತ್ರೀಯರ ಮನೆಗಳಿಗೆಲ್ಲ ಹೋಗಿ ಬರುವಂತೆ ದಾರಿಯಾಯಿತು. ಹುಡುಗನಾದರೂ ಚೆಲುವ, ಸ್ವಲ್ಪ ಅಗಲವಾದ ಮುಖ, ಹೊಳಪಾದ ಕಣ್ಣುಗಳು, ಕಪ್ಪಗೆ ತುಂಬ ಕೂದಲಿರುವ ಹುಬ್ಬುಗಳು, ಮೇಲ್ತುಟಿಯ ಮೇಲೆ ಆಗತಾನೆ ತಲೆದೋರುತ್ತಿದ್ದ ತೆಳ್ಳಗಿರುವ ಕುಡಿಮೀಸೆ. ತಿಂಗಳಿಗೆ 2 ಒಂದು ಸಲ ಕ್ಷೌರ ಮಾಡಿಸಿಕೊಳ್ಳುವುದರಿಂದ ಇದು ಚೆನ್ನಾಗಿ ಕಾಣುವುದು. ಕೆಂಪಗೆ ಕುಂಕುಮ ಸವರಿದಂತೆ ಇರುವ ರಂಗಿನ ತುಟಿ, ನಿತ್ಯ ಕರ್ಮಗಳನ್ನು ಲೋಪವಿಲ್ಲದೆ ಮಾಡುತ್ತಿದ್ದರಿಂದ ಮುಖಕ್ಕೆ ಬಂದಿದ್ದ ಒಂದು ಅವರ್ಣನೀಯವಾದ ವರ್ಚಸ್ಸು, ಇವೆಲ್ಲದರ ಜೊತೆಗೆ ಇನ್ನೂ ದೋಷವನ್ನರಿಯದೆ ತಾಯ ಎದೆಯ ಬಳಿ ಮುಖವನ್ನಿಟ್ಟು ಸ್ತನ್ಯಕ್ಕಾಗಿ ಅರಸುವ ಮಗುವಿನಂತೆ ಜೀವನದ ವಿಚಾರವನ್ನು ತಿಳಿಯದೆ ಇಲ್ಲಿ ಏನಿದೆಯೋ ಎಂದು ತಿಳಿಯಲು ಯತ್ನ ಮಾಡುತ್ತಿರುವ ಪೂರ್ವ ಯೌವನದ ಆ ಒಂದು ಸರಳತೆ, ಇದನ್ನು ನೋಡಿದರೆ ಯಾರು ತಾನೇ ಇವನಲ್ಲಿ ಮೋಹಗೊಳ್ಳರು? ವಾರಸ್ತ್ರೀಯರಿಗೆ ಇವನ ವಿಷಯದಲ್ಲಿ ಅಸಾಧಾರಣವಾದ ಮಮತೆಯುಂಟಾಗಿತ್ತು. ಇವನು ಹೋದಾಗ ಅವರು ಇವನಿಗೆ ಹಾಲು ಹಣ್ಣು ತಂದುಕೊಡುವರು, ಒಂದು ಹಾಡು ಹೇಳೆಂದು ಹೇಳುವರು. ಹೀಗೆ 15 ವರ್ಷಗಳ ವೇಳೆಗೆ ಸುಬ್ಬಣ್ಣ ತಂದೆಗೆ ತಿಳಿಯದಂತೆ ಸಂಗೀತದಲ್ಲಿ ಗಣ್ಯನಾಗಿ ಸಂಗೀತಗಾರರ ಸಮುದಾಯದಲ್ಲಿ ಸೇರಿ ಹೋದನು. ಅವನಿಗೆ ಆ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಹೋಗುವ ಅಧಿಕಾರ ಬಂದುಬಿಟ್ಟಿತ್ತು. ಇದಕ್ಕೆ ಮೊದಲೇ ಸುಬ್ಬಣ್ಣನಿಗೆ ಮದುವೆಯಾಗಿತ್ತು. ಅವನ ಹೆಂಡತಿಯ ಹೆಸರೇನು ನನಗೆ ಇನ್ನೂ ಖಂಡಿತವಾಗಿ ಗೊತ್ತಿಲ್ಲ. ನಾನು ನೋಡಿದಾಗ ಸುಬ್ಬಣ್ಣನವರು ಆಕೆಯ ಮಾತನ್ನು ಯಾವಾಗ ಎತ್ತಿದರೂ ಅವರು ಎಂದು ಹೇಳುತ್ತಿದ್ದರು. ನನಗೆ ಯಾವಾಗಲೂ ಆಕೆಯ ಹೆಸರೇನೆಂದು ಕೇಳುವುದಕ್ಕೆ ಮನಸ್ಸು ಬರಲಿಲ್ಲ. ಅವರು ಒಂದು ಸಲ ಲಲಿತಾ ಎನ್ನುವ ಹೆಸರು ನೋಡಿ ಅಮ್ಮನವರಿಗೆ ಒಪ್ಪಿದ ಹೆಸರು,

0: ಅದಕ್ಕೆ ಆಚಾರ್ಯರು ಸಹಸ್ರನಾಮವನ್ನು ಲಲಿತಾ ಸಹಸ್ರನಾಮ ಎಂದು ಕರೆದರು. ತಾಯಿ ಲಲಿತಾ ಅಲ್ಲದಿದ್ದರೆ ನಮ್ಮೆಲ್ಲರ ಗತಿಯೇನು ಎಂದರು. ಸ್ವಲ್ಪ ಹೊತ್ತಿನ ಮೇಲೆ ಆ ಹೆಸರಿನ ಹೆಂಗಸರು ಹಾಗೆ ಲೋಕಮಾತೆಯ ಅಂಶದ ಹಾಗೆ ಇರುತ್ತಾರೆ ಎಂದರು. ಹಾಗೆ ಹೇಳುವಾಗ ಅವರ ದೃಷ್ಟಿ ಎಲ್ಲೋ ದೂರದಲ್ಲಿತ್ತು. ಕನಸಿನಲ್ಲಿಯ ಕನಸೆಂಬಂತೆ ಎಂದೋ ಇದ್ದು ಹೋದ ತಮ್ಮ ಪತ್ನಿಯನ್ನು ನೆನೆದುಕೊಂಡು ಅವರು ಹಾಗೆ ಹೇಳುತ್ತಿದ್ದರೆಂದು ಆಗ ನನಗೆ ತೋರಿತು. ಆದ್ದರಿಂದ ಇಲ್ಲಿ ಅವರ ಹೆಂಡತಿಯ ಹೆಸರು ಲಲಿತಾ ಎಂದು ಇಟ್ಟುಕೊಳ್ಳಬಹುದು. ಸುಬ್ಬಣ್ಣನವರಿಗೆ 17 ವರ್ಷವಾಗುವ ವೇಳೆಗೆ ಹೆಂಡತಿ ಮನೆಗೆ ಬಂದಳು. ಶಾಸ್ತ್ರಿಗಳ ಸಂಪಾದನೆಯಿಂದಲೇ ಮನೆಯಲ್ಲಿ ಜೀವನ. ಸುಬ್ಬಣ್ಣ ಏನನ್ನೂ ಸಂಪಾದಿಸುವ ಹಾಗಿರಲಿಲ್ಲ. ಸಂಗೀತವನ್ನು ಕಲಿತವನು, ಬಹಳ ದಿನ ಕಳೀಬೇಕು. ಸಂಸ್ಕೃತವನ್ನು ಸ್ವಲ್ಪ ಕಲಿಸಿದ್ರೆ ಪೌರೋಹಿತ್ಯವನ್ನು, ಇತರ ಯಾವುದಾದ್ರೂ ಕೆಲಸವನ್ನು ಮಾಡಬಹುದಾಗಿತ್ತು. ಪುರಾಣವನ್ನು ಹೇಳಬಹುದಾಗಿತ್ತು. ಸುಬ್ಬಣ್ಣ ಸಂಗೀತಕ್ಕೆ ಬಾಳನ್ನು ಅರ್ಪಿಸಿ ಇಂಥ ಸಂಪಾದನೆಗೆ ದಾರಿಯಿಲ್ಲದಂತೆ ಮಾಡಿಕೊಂಡನು. ಇದರಿಂದ ಸುಬ್ಬಣ್ಣ ವಯಸ್ಕನಾದ ಮಗನಾದರೂ ಶಾಸ್ತ್ರಿಗಳಿಗೆ ಅವನಿಂದ ಏನೂ ಸಹಾಯವಿಲ್ಲದೆ ಹೋಯಿತು. ಸಾಲದಕ್ಕೆ ಇವನ ಸಂಸಾರ ಬೇರೆ. ತಂದೆ ಎಷ್ಟೇ ಒಳ್ಳೆಯವರಾದರೂ ಬೆಳೆದ ಮಗ ಭಾರವಾಗಿ ಮನೆಯಲ್ಲಿ ಕುಳಿತರೆ ಸುಮ್ಮನೆ ಇರುವುದಕ್ಕಾಗುತ್ತದೆಯೇ? ಶಾಸ್ತ್ರಿಗಳು ಒಂದೊಂದು ಸಲ ಮಗನನ್ನು ಏನಾದರೂ ಅನ್ನುವರು. ಮಗ ಬಹಳ ದಿನ ತಡೆದು ಕೊನೆಗೆ ಒಂದು ದಿನ, ಸುಮ್ಮನೆ ನನ್ನನ್ನು ಅನ್ನುವುದು ಯಾತಕ್ಕೆ? ನನಗೆ ಅನ್ನ ಹಾಕುವುದಕ್ಕೆ ಆಗದಿದ್ದರೆ ಹೇಳಿ, ಹೊರಟು ಹೋಗುತ್ತೇನೆ. ನನ್ನ ಹೊಟ್ಟೆ ಹೊರೆದುಕೊಳ್ಳುವುದಕ್ಕೆ ನನಗೇನು ಕಷ್ಟವಿಲ್ಲ ಎಂದನು. ನೀನು ಹೋದರೆ ನಿನ್ನ ಹೆಂಡತಿಯನ್ನು ಸಾಕುವವರು ಯಾರು? ಅವಳನ್ನು ಕರೆದುಕೊಂಡು ಹೋಗ್ತೀಯಾ ಎಂದು ಅವರ ತಾಯಿ ಕೇಳಿದರು. ನನಗೆ ಮದುವೆ ಮಾಡಿ ಅಂತ ಹೇಳಿದವರು ಯಾರು? ನಾನು ಕೇಳಿದ್ನೆ. ನೀವೇ ಮದುವೆ ಮಾಡಿದ್ರಿ, ಸಾಕಿ. ಸಾಕದೇ ಇದ್ರೆ ಅವರ ತಂದೆಯ ಮನೆಯಲ್ಲಿ ಬಿಡಿ ಎಂದು ಸುಬ್ಬಣ್ಣ ಹೇಳಿದನು. ಮನೆಯಲ್ಲಿ ಆ ದಿನ ರಾದ್ಧಾಂತ. ಜಗಳವಾದ ಮೇಲೆ ಸುಬ್ಬಣ್ಣ ಎಲ್ಲೋ ಹೊರಟು ಹೋದನು. ಮನೆಯಲ್ಲಿ ಊಟ ಮಾಡಲಿಲ್ಲ, ಲಲಿತಮ್ಮನೂ ಊಟ ಮಾಡಲಿಲ್ಲ. ತಂದೆ ಇಷ್ಟವಿದ್ದು ಇಲ್ಲದೆಯೋ ಎರಡು ತುತ್ತು ತಿಂದು ಎಲ್ಲೋ ಹೊರಟು ಹೋದರು. ಮನೆಯ ಯಜಮಾನಿತಿ ಸೊಸೆಯನ್ನು ಊಟ ಮಾಡೆಂದು ಬಹಳ ಹೇಳಿ ಅವಳು ಒಪ್ಪದೇ ಇರಲು, ಇನ್ನು ನಿಮಗೆ ಅನ್ನ ಬೇಡದ ಮೇಲೆ ನಾನು ಹೇಗೆ ತಿನ್ನಲಿ ಎಂದು ತಾನು ಹಸಿದುಕೊಂಡಿದ್ದರು. ಶಾಸ್ತ್ರಿಗಳು ಅವರ ಹೆಂಡತಿಯು ಅಂದು ಮಗನನ್ನು ಹೆತ್ತ ಸುಖದ ಒಂದು ರೀತಿಯನ್ನು ಹೊಸದಾಗಿ ಅನುಭವ ಮಾಡಿದಾಗಾಯಿತು. ಸುಬ್ಬಣ್ಣ ಈಗಾಗಲೇ ಸಂಪಾದನೆ ಮಾಡಿಕೊಳ್ಳದಿದ್ದರೂ ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದನು. ಮುಂದಿನ ನವರಾತ್ರಿಯಲ್ಲಿ ಅವನು ಮಹಾರಾಜರ ಮುಂದೆ ಹಾಡುವುದಕ್ಕೆ ಏರ್ಪಾಡು ಮಾಡುವುದಾಗಿ ವೀಣೆ ಪಕ್ಷಿಗಳು ಅವನಿಗೆ ವಾಗ್ದಾನ ಮಾಡಿದ್ದರು. ಆದ್ದರಿಂದ ಅವನು ಎಂದಿಗಿಂತ ಹೆಚ್ಚಾಗಿ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದನು. ಹಾಡು ಕೂಗುವುದಕ್ಕೆ ಮನೆಯಲ್ಲಿ ಅನುಕೂಲವಿಲ್ಲ, ಅಲ್ಲದೆ ಅದಕ್ಕೆ ತಕ್ಕ ಉತ್ತೇಜನವಿಲ್ಲ. ಆದುದರಿಂದ ಅವನು ಹಾಡುವುದನ್ನು ಅಭ್ಯಾಸ ಮಾಡುವುದಕ್ಕೆ ಒಬ್ಬ ವೇಶ್ಯೆಯ ಮನೆಗೆ ಹೋಗುತ್ತಿದ್ದನು. ಅವನು ವೇಶ್ಯೆಯರ ಸಂಬಂಧದಿಂದ ಕೆಟ್ಟನೋ ಬಿಟ್ಟನೋ ನಾನು ಹೇಳಲಾರೆ, ನನಗೆ ತಿಳಿಯದು. ಇಷ್ಟಕ್ಕೆ ಕೆಡುವುದೆಂದರೇನೋ ನಾನು ಕಾಣೆ. ನೀಲಾಸಾನಿಯಾದರೂ ಸುಬ್ಬಣ್ಣನನ್ನು ಅವನ ಹಾಡುಗಾರಿಕೆಗಾಗಿಯೂ ಅವನು ಬ್ರಾಹ್ಮಣನಾದುದರಿಂದಲೂ ದೇವರಂತೆ ಕಾಣುತ್ತಿದ್ದಳು. ಅವಳಿಗೆ ಹಣಕ್ಕೆ ಕಡಿಮೆ ಇರಲಿಲ್ಲ, ಬೇಕಾದವರು ಬಹಳ ಜನ. ಆದರೆ ಇವನ ವಿಷಯದಲ್ಲಿ ಬಹಳ ವಿಶ್ವಾಸ, ಭಕ್ತಿ. ಅವಳು ಸ್ವಭಾವವಾಗಿ ಗೋಪಸ್ತ್ರಿ, ಕೃಷ್ಣದೇವರ ಉಪಾಸಕಳು. ಸುಂದರಾಕಾರನು ವರ್ಚಸ್ವಿಯೂ ಆದ ಸುಬ್ಬಣ್ಣನನ್ನು ನೋಡಿ ಇವನು ಪ್ರತ್ಯಕ್ಷವಾಗಿ ಬಂದ ಕೃಷ್ಣನೆಂದೇ ಭಾವಿಸಿದಳು. ಅವನು ಬಂದರೆ ನೀಲಾ ಅವನಿಗೆ ಕಾಲು ತೊಳೆಯುವುದಕ್ಕೆ ನೀರನ್ನು ಕೊಡುವಳು. ದೊಡ್ಡದಾದ ತನ್ನ ಮನೆಯ ಮಹಡಿಯ ಮೇಲೆ ಸುಬ್ಬಣ್ಣನಿಗೆ ಒಂದು ಕೊಠಡಿಯನ್ನು ಬಿಟ್ಟುಕೊಡುತ್ತಿದ್ದಳು. ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಮಣೆ, ರತ್ನಗಂಬಳಿ, ಒರಗುದಿಂಬು, ಅಭ್ಯಾಸಕ್ಕೆ ಬೇಕಾದ ಪಿಟೀಲು, ಮೃದಂಗ ಇವೆಲ್ಲವನ್ನು ಇರಿಸಿದ್ಲು. ಅಲ್ಲಿ ಒಂದು ಮಂಚಿಗೆಯ ಮೇಲೆ ಒಂದು ಮಡಿಚೀಲದಲ್ಲಿ ಬ್ರಾಹ್ಮಣರಿಂದ ಮಾಡಿಸಿದ ತಿಂಡಿಯೊಂದಿಷ್ಟನ್ನು ಸಿದ್ಧವಾಗಿ ಯಾವಾಗಲೂ ಇರಿಸಿಯೇ ಇರುವಳು. ಸುಬ್ಬಣ್ಣ ಕೈಕಾಲು ತೊಳೆದುಕೊಂಡು ಬಂದು ಕುಳಿತುಕೊಂಡರೆ ನೀಲಾ ಕೊಠಡಿಗೆ ಬಂದು ದೂರದಲ್ಲಿ ಕುಳಿತು 10 ನಿಮಿಷದ ಹೊತ್ತು ನಗುತ್ತಾ ಮಾತನಾಡಿಸಿ ಇನ್ನು ತಾವು ಅಭ್ಯಾಸ ಮಾಡಿ ಎಂದು ಹೇಳಿ ಮನೆಯೊಳಗೆ ಹೊರಟು ಹೋಗುವಳು. ಸುಬ್ಬಣ್ಣ ತನ್ನಷ್ಟಕ್ಕೆ ತಾನೇ ಕುಳಿತು ಪಿಟೀಲನ್ನು ನುಡಿಸುತ್ತಾ ವರೇಕುಗಳನ್ನು ಹಾಕುತ್ತಾ ಯಾವುದು ಹೇಗೆ ಆಗುತ್ತದೆ ಎಂದು ನೋಡುತ್ತಾ ಎಷ್ಟು ಹೊತ್ತು ಹೋಯಿತೆಂಬುದನ್ನು ಕಾಣದೆ ಗಾನಯೋಗದಲ್ಲಿ ಮಗ್ನನಾಗಿರುವನು. ಬಹಳ ದಿನ ಊಟದ ಹೊತ್ತಿಗೆ ನೀಲ ಬಂದು ದೇವರಿಗೆ ಮನೆಗೆ ಹೋಗುವ ಹೊತ್ತಾಯಿತು ಎಂದು ಹೇಳದೇ ಇದ್ದರೆ ಅವನಿಗೆ ಮನೆಗೆ ಹೋಗೋಣವೆಂದು ತೋರಿರಲಾರದು. ಆ ದಿನ ಮನೆಯಲ್ಲಿ ಜಗಳವಾದ ಮೇಲೆ ಸುಬ್ಬಣ್ಣ ನೀಲಾಸಾನಿಯ ಮನೆಗೆ ಹೋದನು. ಅವನಿಗೆ ಮನಸ್ಸಿನಲ್ಲಿ ಬಹು ಕಾರಣದಿಂದ ಅಸಮಾಧಾನ. ತಾನು ಒಬ್ಬರಿಗೆ ಹೊರೆಯಾಗಿದ್ದೇನಲ್ಲ ಎಂಬುದು ಮೊದಲ ಕಾರಣ. ಇದು ಎಲ್ಲರಿಗೂ ಬರುವ ಅತೃಪ್ತಿ. ಬಾಲ್ಯದಲ್ಲಿ ನಾವೆಲ್ಲ ನಮ್ಮ ತಂದೆಯ ಮನೆಯಲ್ಲೋ ಇನ್ನು ಯಾರ ಮನೆಯಲ್ಲೋ ಇದ್ದುಕೊಂಡು ನಮ್ಮ ಪಾಲಿನ ಅನ್ನವನ್ನು ತಿನ್ನುವುದಕ್ಕೆ ನಮಗೆ ಅಧಿಕಾರ ಹೇಗೆ ಬಂತು ಎಂಬುದನ್ನು ಯೋಚಿಸದೆ ಕುಳಿತು ಊಟ ಮಾಡಿಬಿಡ್ತೇವೆ. ಸ್ವಲ್ಪ ತ್ರಾಣ ಬಂದ ಒಡನೆ ಇದು ಸರಿಯಲ್ಲವೆಂಬ ಭಾವನೆ ಮನಸ್ಸಿನಲ್ಲಿ ತಾನಾಗಿ ಹುಟ್ಟುತ್ತದೆ. ಇನ್ನೊಬ್ಬರ ಮನೆಯಲ್ಲಿ ಊಟಕ್ಕೆ ಕೂಡುವುದಕ್ಕೆ ಸಂಕೋಚ ಉಂಟಾಗ್ತದೆ. ಸುಬ್ಬಣ್ಣನಿಗೆ ಈ ರೀತಿಯ ಯೋಚನೆ ತಂದೆ ಏನನ್ನಾದರೂ ಹೇಳುವುದಕ್ಕೆ ಮುಂಚೆಯೇ ಬಂದಿತ್ತು. ಆದರೆ ಸದ್ಯಕ್ಕೆ ಬೇರೆ ಏನನ್ನೂ ಮಾಡುವುದು ತೋಚಿರಲಿಲ್ಲ. ಅಲ್ಲದೆ ಇಷ್ಟರಲ್ಲಿ ಮಹಾರಾಜರಲ್ಲಿ ಸಂಗೀತಶಾಸ್ತ್ರದ ಜ್ಞಾನವನ್ನು ತೋರಿಸಿ ತನ್ನ ಸಂಬಳವೊಂದನ್ನು ಸಂಪಾದಿಸಿಯೇನೆಂದು ಅವನು ಆಸೆ ಇಟ್ಟುಕೊಂಡಿದ್ದನು. ತಾನು ಸಭೆಯಲ್ಲಿ ಹಾಡುವುದಕ್ಕೆ ಕುಳಿತಾಗ ತನ್ನ ತಂದೆ ನೋಡಿ ಸಂತೋಷ ಪಡುವುದನ್ನು, ಮಹಾರಾಜರು ಸಂಬಳ ಗೊತ್ತು ಮಾಡಿದಾಗ ಅವರು ಎಷ್ಟು ಉಬ್ಬಿ ಹೋಗಬಹುದೆಂಬುದನ್ನು ಅವನು ಒಮ್ಮೊಮ್ಮೆ ನೆನೆದು ಆನಂದ ಪಡುವನು. ಈ ದಿನ ನೋಡಿದ್ದರಲ್ಲಿ ಅವರಿಗೆ ತನ್ನ ವಿಷಯದಲ್ಲಿ ತೀರಾ ಬೇಸರ ಹುಟ್ಟಿದಂತೆ ಕಂಡಿತು. ತಾನು ಅಯೋಗ್ಯನೆಂದು ಅಪ್ರಯೋಜಕನೆಂದು ಇವರು ತಿಳಿದರಲ್ಲ ಎಂದು ಬೇರೆ ಅವನಿಗೆ ಅಸಮಾಧಾನ. ಆಮೇಲೆ ತನ್ನ ಹೆಂಡತಿ, ತಾನು ಒಬ್ಬನಾಗಿದ್ದರೆ ಎಲ್ಲಾದರೂ ತೊಲಗಿ ಹೋಗಬಹುದಾಗಿತ್ತು, ಇವಳು ಬೇರೆ ಕುತ್ತಿಗೆಗೆ ಸುತ್ತಿದ್ದಾಳೆ, ಇದೆಲ್ಲಿಯ ಶನಿ? ಪೂರ್ವದಲ್ಲಿ ಹೆಂಡತಿ ಎಂದರೆ ಇಷ್ಟೆಯೇ ಪ್ರೀತಿ ಇದ್ದುದು ಎಂದು ನೀವು ಹೇಳಬೇಡಿ. ಈಗ ನಾವು ಪ್ರೀತಿ ಎನ್ನುವ ಪ್ರೀತಿ ಕೇವಲ ಕಾಯಿಕವಾದ ಪ್ರೀತಿ. ಪೂರ್ವದವರ ಪ್ರೀತಿ ಒಂದು ರೀತಿಯ ಅಶ್ರದ್ಧೆಯಲ್ಲಿ ಪ್ರಾರಂಭವಾದರೂ ಕೊನೆಗೆ ಹೆಂಡತಿ ಎಂದರೆ ಲೋಕಮಾತೆಯ ಅಂಶ ಎಂಬ ಭಕ್ತಿಯಲ್ಲಿ ಮುಳುಗುತ್ತಿತ್ತು. ಸುಬ್ಬಣ್ಣನಿಗೂ ಹಾಗೆಯೇ ಆಯಿತು. ಆದರೆ ಆ ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಹೆಂಡತಿಯ ವಿಷಯದಲ್ಲಿ ಇದ್ದುದು ಅಶ್ರದ್ಧೆಯೇ. ಏಕೆಂದರೆ ಆ ಸಂದರ್ಭದಲ್ಲಿ ಗಂಡ ಹೆಂಡಿರು ಒಬ್ಬರಿಗೊಬ್ಬರು ಬಹಳ ಪ್ರೀತಿಯನ್ನು ತೋರಿಸುವಂತೆ ಇರಲಿಲ್ಲ. ಲಲಿತಮ್ಮ ಸಾವಿತ್ರಿಯ ಅವತಾರವಾಗಿದ್ದರೂ ಸುಬ್ಬಣ್ಣನಿಗೆ ಹೆಚ್ಚು ಶುಶ್ರೂಷೆ ಮಾಡುವುದು ಸಾಧ್ಯವಾಗ್ತಾ ಇರಲಿಲ್ಲ. ಅವನು ಮನೆಗೆ ಹೋದರೆ ದೂರದಿಂದ ನೋಡಿ ಸಂತೋಷ ಪಡಬೇಕು. ನಿನ್ನ ಗಂಡನಿಗೆ ನೀರು ಕೊಡು ಎಂದು ಅತ್ತೆ ಹೇಳಿದರೆಯೇ ಕೊಡಬಹುದು, ಇಲ್ಲದಿದ್ದರೆ ಸುಮ್ಮನೆ ಇರಬೇಕು. ಒಂದು ದಿನ ತಿಳಿಯದೆ ಅವಳು ಗಂಡನಿಗೆ ತಾನೇ ನೀರು ಕೊಟ್ಟಳು. ಅತ್ತೆ ತನಗೆ ತಾನೇ, ಇದೇನಪ್ಪ ಕಾಲ ಹೀಗಾಗಿ ಹೋಯಿತು, 50 ವರ್ಷ ಸಂಸಾರ ಮಾಡಿದ ಹೆಂಗಸಿಗಿಂತ ಹೆಚ್ಚಾಗಿ ಗಂಡನಿಗೆ ನೀರು ಕೊಡುತ್ತಾಳೆ, ನಮ್ಮ ದಿನದಲ್ಲಿ ಹೀಗೆಲ್ಲ ಮಾಡುವುದುಂಟೆ ಎಂದು ಬೆಳಗಿನಿಂದ ಸಂಜೆಯವರೆಗೆ 5-6 ಸಲ ಹೇಳಿಬಿಟ್ರು. ಇವರು ಇದನ್ನು ಮರೆತು ಬಿಟ್ಟರೆ ಹೀಗೆ ಇನ್ನೊಂದು ಸಲ ಮಾಡುವುದಿಲ್ಲ ಎಂದುಕೊಂಡಳು. ಆಮೇಲೆ ಅವಳು ಹಾಗೆ ಮಾಡಲಿಲ್ಲ. ಲಲಿತಾ ಹಾಗೆ ನೀರು ಕೊಟ್ಟ ದಿನ ತನ್ನ ತಾಯಿ ಮಾಡಿದ ಗಲಾಟೆ ಸುಬ್ಬಣ್ಣನಿಗೂ ಗೊತ್ತಿತ್ತು. ಅವನು ಅದಕ್ಕೆ ಏನನ್ನೂ ಹೇಳಲಿಲ್ಲ. ಅವನಿಗೆ ಆ ವಿಷಯದಲ್ಲಿ ಬಹಳ ಯೋಚನೆ ಹೋಗಲಿಲ್ಲ. ಅವನು ಸಂಗೀತದಲ್ಲಿ ಮುಳುಗಿದ್ದನು. ಅಲ್ಲದೆ ಇಲ್ಲಿ ಮನೆಯಲ್ಲಿ ಹೆಂಡತಿ ನೀರು ಕೊಡದಿದ್ದರೂ ಬೇರೆ ಒಂದು ಮನೆಯಲ್ಲಿ ನೀಲಾ ನೀರು ಕೊಡುತ್ತಿದ್ದಳು. ಪ್ರಾಯಶಃ ಗಂಡಸಿಗೆ ಎಲ್ಲಾದರೂ ಒಂದು ಕಡೆ ಇಂಥ ಶುಶ್ರೂಷೆ ನಡೆದರೆ ಸಾಕು, ಇನ್ನೊಂದು ಕಡೆ ಅದನ್ನು ಅವನ ಮನಸ್ಸು ಅಪೇಕ್ಷಿಸುವುದಿಲ್ಲ. ಆದ್ದರಿಂದ ಸುಬ್ಬಣ್ಣನಿಗೆ ಈ ಸಂದರ್ಭದಲ್ಲಿ ನೀಲಾಸಾನಿ ಜೀವನದ ಒಂದು ಭಾಗವಾಗಿದ್ದಳು, ಹೆಂಡತಿ ಅರ್ಧ ಅನಿಷ್ಟವಾದ ಭಾರವಾಗಿದ್ದಳು. ಈ ಎಲ್ಲ ಕಾರಣಗಳಿಂದ ಅತೃಪ್ತನಾಗಿ ಅವನು ಆ ದಿನವನ್ನೆಲ್ಲ ನೀಲಾಸಾನಿಯ ಮನೆಯಲ್ಲಿ ಕಳೆದು ರಾತ್ರಿ ಮಲಗುವುದಕ್ಕೆ ಮಾತ್ರ ಮನೆಗೆ ಬಂದನು. ಶಾಸ್ತ್ರಿಗಳು ಅದಕ್ಕೆ ಸ್ವಲ್ಪ ಮುಂಚೆ ಮನೆಗೆ ಬಂದಿದ್ದರು. ಮುದುಕನಿಗೆ ಎಷ್ಟಾದರೂ ಮಗನ ಮೇಲೆ ಪ್ರೀತಿ, ಅಲ್ಲದೆ ಪ್ರಾಯದ ಮಗನನ್ನು ಅನ್ನಕ್ಕೆ ಹೊರೆ ಎಂದು ಹೇಳಿದ್ದು ತನ್ನ ತಪ್ಪು ಎಂದು ಬೇರೆ ಆ ವೇಳೆಗೆ ತೋರಿತ್ತು. ಬಂದ ಹಾಗೆ ಯಜಮಾನಿಯನ್ನು, ಹುಡುಗ ಬಂದನೆ ಎಂದು ಕೇಳಿದರು. ಆಕೆಗೆ ಹಸಿದು ಬಹಳ ಕೋಪ ಬಂದಿತ್ತು. ಗಂಡ ಹೀಗೆ ಕೇಳುತ್ತಲೂ, ನನ್ನನ್ನಕ್ಕೆ ಕೇಳುತ್ತೀರಿ, ಕೇಳಿ ಆ ಲೋಪ ಮುದ್ರೇನ ಎಂದರು. ಶಾಸ್ತ್ರಿಗಳಿಗೆ ಮಾತು ಸರಿಯಾಗಿ ತಿಳಿದಿಲ್ಲ, ಯಾರನ್ನ ಎಂದರು. ಅಯ್ಯೋ ನೀವು ಸರಿಯೇ, ಏನು ಹುಡುಗ ಹುಡುಗ ಅಂತೀರಿ, ಎತ್ತು ಸಾಕುವುದಕ್ಕೆ ನಾವು, ಆಳುವುದಕ್ಕೆ ಬೇರೆಯವರು ಬರುತ್ತಾರೆ. ನೋಡಿ ಹಡೆದ ಮುದುಕಿ ಅನ್ನ ಇಲ್ಲದೆ ಸಾಯುತ್ತಾಳಲ್ಲ ಎನ್ನದೆ ಹೊರಟು ಹೋಗಿದ್ದಾನೆ, ಊಟಕ್ಕೆ ಬರಲಿಲ್ಲ. ಇವಳೂ ಹಠ ಮಾಡಿದ್ದಾಳೆ, ಇವಳೇ ಅವನಿಗೆ ಹೇಳಿಕೊಟ್ಟಿರಬೇಕು. ಈಗಿನ ಹುಡುಗಿಯರೇನು ಮಾಯಾವಿನಿಯರು, ಮೋಹಿನಿಯರು. ಮುದುಕಿ ಸಾಯಲಿ ಅಂತ ಗಂಡನಿಗೆ ಊಟ ಮಾಡಬೇಡ ಅಂತ ಹೇಳಿಕೊಟ್ಟು ಕಳುಹಿಸಿಬಿಟ್ಟಿದ್ದಾಳೆ ನೋಡಿ ಎಂದರು. ಮಾತಿನ ಮಳೆ ಮುಗಿದ ಮೇಲೆ ಶಾಸ್ತ್ರಿಗಳು, ಹೇಳಿಕೊಡುವುದೇನು ಇದನ್ನೆಲ್ಲ, ತಾನೇ ಬರುತ್ತೆ ಎಂದರು. ಯಜಮಾನಿ, ನಿಮಗೇನು ತಿಳಿಯುತ್ತೆ, ಇವಳು ಬರುವುದಕ್ಕೆ ಮುಂಚೆ ಹೀಗೆಲ್ಲ ಆಯ್ತೇನು, ಇವಳು ಬಂದೇ ಸಂಸಾರ ಹೀಗಾದದ್ದು ಎಂದರು. ಯಜಮಾನಿಗೆ ಕೋಪದಲ್ಲಿ ಲಲಿತೆಯನ್ನು ತಾನು ಎಂಥ ಮಾತು ಹೇಳಿ ನೋಯಿಸುತ್ತಿದ್ದೇನೆ ಎಂಬುದು ತಿಳಿಯಲಿಲ್ಲ. ಇದು ಎಲ್ಲ ಕಡೆಯೂ ಇರುವ ಒಂದು ಹುಚ್ಚು ತಾಯಿಯಾದವಳು ತನ್ನ ಮಗ ತಪ್ಪು ಮಾಡಿದರೆ ಅವನು ಸ್ವತಃ ಅದನ್ನು ಮಾಡಿದ್ದಾನೆಂದು ನಂಬಲಾರಳು. ಯಾರೋ ಅದನ್ನು ಹೇಳಿಕೊಟ್ಟಿರಬೇಕು. ಹಾಗಾದರೆ ಯಾರು, ಯಾರು ಎಂದು ಹುಡುಕಬೇಕಾದದ್ದೇ ಇಲ್ಲ, ಯಕ್ಷಿಣಿ ಹತ್ತಿರವೇ ಇದ್ದಾಳೆ. ಹೀಗೆ ಮಗನ ಮೇಲೆ ಹಾಕಬೇಕಾದ ತಪ್ಪನ್ನು ಹೊರುವುದಕ್ಕೆ ಬೇರೊಬ್ಬರು ಇರಲಿ ಎಂದೇ ಇರಬೇಕು. ತಾಯಿಯರು ಜಾಗೃತಿಯಾಗಿ ಸೊಸೆಯನ್ನು ಬರಮಾಡಿಕೊಳ್ಳುವುದು. ಇಲ್ಲಿಷ್ಟು ಮಾತಾಗುವ ವೇಳೆಗೆ ಸುಬ್ಬಣ್ಣ ಮನೆಗೆ ಬಂದ. ಶಾಸ್ತ್ರಿಗಳು ಸಂಧ್ಯಾವಂದನಿಗೆ ಮೊದಲು ಮಾಡಿದ್ದರು. ತಾಯಿ ಗಲಭೆ ಮಾಡುತ್ತಿದ್ದಾರೆ, ಒಂದು ಕಡೆ ಕುಳಿತು ಕಣ್ಣೀರು ಸುರಿಸುತ್ತಿದ್ದಾಳೆ. ಸುಬ್ಬಣ್ಣ ಬಂದು ಒಂದು ಮಾತನ್ನು ಆಡದೆ ಕೈಕಾಲು ತೊಳೆದುಕೊಂಡು ಸಂಧ್ಯಾವಂದನೆ ಮಾಡುತ್ತಾ ಕುಳಿತನು. ಹೆಂಗಸರು ಗಲಭೆ ಮಾಡುತ್ತಿರುವ ಕಡೆ ಗಂಡಸರು ಸಂಧ್ಯಾವಂದನೆ ಮಾಡುವುದಕ್ಕೆ ಆಗುವುದಿಲ್ಲ. ತಂದೆ ಮಕ್ಕಳಿಬ್ಬರು ಜಾಗ್ರತೆಯಲ್ಲಿ ಸಂಧ್ಯಾವಂದನೆ ಮುಗಿಸಿದರು. ಸುಬ್ಬಣ್ಣ ಮತ್ತೆ ಹೊರಗೆ ಹೊರಟನು. ತಂದೆ, ಊಟ ಮಾಡಿಕೊಂಡು ಹೋಗೋ ಎಂದರು. ಸುಬ್ಬಣ್ಣ, ನನಗೆ ಹಸಿವಿಲ್ಲ ಎಂದ. ಯಜಮಾನಿ, ಹೌದಪ್ಪ, ನಿನಗೆ ಹೇಗೆ ಹಸಿದೀತು? ನಿನ್ನ ಹೆಂಡತಿ ಬಂದಾಗ ನಿನಗೆ ಅವರ ಅಪ್ಪನ ಮನೆಯಿಂದ ಅಮೃತ ತಂದುಕೊಟ್ಲು. ಅವಳಿಗೂ ಹಸಿವಿಲ್ಲ, ನಿನಗೂ ಹಸಿವಿಲ್ಲ. ನಿಮ್ಮ ತಂದೆಗೆ ನನಗೆ ಹೊಟ್ಟೆಯಲ್ಲಿ ಭೂತ ಹೊಕ್ಕಿರುವುದು ಎಂದರು. ಅಪ್ಪ, ಏನೋ ಒಂದು ಮಾತು ಹೇಳಿದರೆ ನೀನು ಊಟ ಮಾಡದೆ ನಿನ್ನ ಹೆಂಡತಿನೂ ಊಟ ಮಾಡದೆ ಇದ್ದು ಬಿಟ್ಟರೆ ಹೇಗೋ? ಬಾಪ, ಕೋಪ ಬೇಡ ಎಂದರು. ತಾಯಿ ಊಟ ಮಾಡಲಿಲ್ಲವೆಂದು ಸುಬ್ಬಣ್ಣನಿಗೆ ಆಗ ತಿಳಿಯಿತು. ತನ್ನ ಹೆಂಡತಿ ಊಟ ಮಾಡದ್ದರಿಂದ ಆಕೆ ಊಟ ಮಾಡಲಿಲ್ಲವೆಂದು ಹೊಳೆಯಿತು. ಅವನಿಗೆ ಹೆಂಡತಿಯ ಮೇಲೆ ಬಹಳ ಕೋಪ ಬಂದಿತು. ಬೆಳಗಿನಿಂದ ಹೊಟ್ಟೆಯಲ್ಲಿ ತುಂಬಿ ಬೆಳೆದ ಕೋಪ ಮೇಲೆ ಹರಿಯಿತು. ಅವನು ಲಲಿತಾ ಇದ್ದ ಕಡೆ ಸರ್ರನೆ ಹೋಗಿ, ನೀನ್ಯಾಕೆ ಊಟ ಮಾಡಲಿಲ್ಲ, ಏನು ತಲೆಯೆಲ್ಲ ಹರಟೆ ಎಂದು ಅವಳ ಕೆನ್ನೆಯ ಮೇಲೆ ಫಳೀರ್ ಫಳೀರ್ ಎಂದು ಎರಡು ಏಟು ಹೊಡೆದನು. ಇದನ್ನ ಬರಿಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರುವ ಹಾಗಾಗಿದೆ. ಲಲಿತೆ ಕೊನೆಗೆ ಬಹಳ ಸುಖವನ್ನು ನೋಡಿದಳು. ಸುಬ್ಬಣ್ಣ ಕೊನೆಗೆ ಅವಳನ್ನು ದೇವಿಯ ಅವತಾರವೆಂದೇ ಭಾವಿಸುವುದನ್ನು ಕಲಿತನು. ಆದರೆ ಆ ದಿನದ ಪಾಡನ್ನು ನೆನೆದರೆ ಯಾರಿಗೂ ವ್ಯಥೆಯಾಗುವುದು. ಅವಳು ಮಾಡಿದ ತಪ್ಪು ಏನು? ಗಂಡ ಊಟ ಮಾಡದೇ ಇದ್ದ ಕಾರಣ ತಾನೂ ಊಟ ಮಾಡದಿದ್ದದ್ದು. ಸುಬ್ಬಣ್ಣ ಊಟ ಮಾಡದೆ ಹೊರಟು ಹೋದದ್ದು ಕೋಪದಿಂದ. ಅವಳು ಊಟ ಮಾಡದೇ ಇದ್ದದ್ದು ಅವನು ಊಟ ಮಾಡದ್ದರಿಂದ. ಅವಳಿಗೆ ನಿಜವಾಗಿಯೂ ಇನ್ನು ಯಾವ ಅಸಮಾಧಾನವೂ ಇರಲಿಲ್ಲ. ಮಾವನು ತನ್ನ ಗಂಡನನ್ನು ಬೈದನೆಂದಾಗಲಿ, ತನ್ನನ್ನು ಭಾರವೆಂದು ಎಣಿಸಿದನೆಂದಾಗಲಿ ಅವಳು ಮನಸ್ಸಿಗೆ ಹಚ್ಚಿಕೊಂಡು ಇರಲಿಲ್ಲ. ತಂದೆ ಮಕ್ಕಳ ಮಾತು ನೂರು ಇರುತ್ತದೆ, ನನಗೇನು ಎಂದು ಇಂಥ ಸಂದರ್ಭಗಳಲ್ಲಿ ತನಗೆ ತಾನೇ ಎಂದುಕೊಳ್ಳುವಳು. ತಾಯಿ ಮಗನ ವಿಷಯದಲ್ಲಿ ಅಸಮಾಧಾನದ ಮಾತನಾಡಿದರೆ, ಆಗಲೂ ಹೆತ್ತವರು ಸಾಕಿದವರು ಅವರೆನ್ನದೆ ಇನ್ನು ಯಾರು ಎನ್ನುತ್ತಾರೆ ಎಂದುಕೊಳ್ಳುವಳು. ತಾನು ಏನಾದರೂ ತಪ್ಪು ಮಾಡಿದಾಗ ಅತ್ತೆ ತನ್ನನ್ನು ಏನಾದರೂ ಹೇಳಿದರೆ, ಮಗನೇನೋ ಅವರು ಹೆತ್ತು ಸಾಕಿದವರು, ನಾನವರಿಗೆ ಏನಾಗಬೇಕು ಎಂದು ಸ್ವಲ್ಪ ಖಿನ್ನಳಾಗಿ, ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ, ಅತ್ತೆಮ್ಮನವರ ಇಷ್ಟದಂತೆ ನಡೆದು ಬಿಡುವುದು ಎಂದುಕೊಳ್ಳುವಳು. ಸಂಪ್ರದಾಯವಂತರ ಮಗಳು. ಅವಳ ತಾಯಿ ಬಹಳ ಬುದ್ಧಿವಂತರು. ತಾನು ಅತ್ತೆ ಮಾವಂದಿರು, ಭಾವಮೈದಂದಿರು, ಓರಗಿತ್ತಿಯರೊಂದಿಗೆ 20 ವರ್ಷದ ಸಂಸಾರ ಮಾಡಿ ಕಲಿತ ವಿವೇಕವನ್ನೆಲ್ಲ ಮಗಳಿಗೆ ಆಗಾಗ ಹೇಳಿ ಪಾಠ ಮಾಡಿಸಿದರು. ಆದ್ದರಿಂದ ಲಲಿತೆ 16 ವರ್ಷ ಮಾತ್ರದ ಹುಡುಗಿಯಾದರೂ 30 ವರ್ಷದ ತಿಳುವಳಿಕೆ ಉಳ್ಳವಳಾಗಿದ್ದಳು. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡುವಳು. ಅತ್ತೆ ಮಾವಂದಿರ ವಿಷಯದಲ್ಲೂ ಇತರರ ವಿಷಯದಲ್ಲೂ ಒಳ್ಳೆಯದನ್ನೇ ಯೋಚಿಸುವಳು. ಏನೇ ಆದರೂ ಅತ್ತೆ ಮಾವಂದಿರಲ್ಲಿ ಭಕ್ತಿಯನ್ನು ಬಿಡಳು. ಆದರೆ ಯಾವ ವಿವೇಕದಿಂದ ಅವಳು ಇದನ್ನೆಲ್ಲ ಮಾಡುತ್ತಿದ್ದಳೋ ಅದೇ ವಿವೇಕ ಅವಳಿಗೆ ಆ ದಿನ ಗಂಡನು ಹಸಿದುಕೊಂಡಿರುವಾಗ ತಾನೂ ಊಟ ಮಾಡಬಾರದೆಂದು ಹೇಳಿಕೊಟ್ಟಿತ್ತು. ಅವಳು ಉಪವಾಸ ಮಾಡಿದ್ಲು. ಸರಿಯಾದ ಕೆಲಸ ಮಾಡಿದರೂ ಗಂಡನಿಂದ ಏಟು ತಿಂದಳು. ಏಟು ಬಿದ್ದ ಒಂದು ಕ್ಷಣ ಸ್ತಬ್ಧಳಾಗಿ ಏನೂ ತೋರದೆ ದೇವರ ಮನೆಯ ಬಳಿಗೆ ಹೊರಟು ಹೋಗಿ ತನ್ನ ತಾಯಿಯನ್ನು ನೆನೆದುಕೊಂಡು 5 ನಿಮಿಷ ಚೆನ್ನಾಗಿ ಅತ್ತಳು. ಆಮೇಲೆ ಅತ್ತು ಪ್ರಯೋಜನವಿಲ್ಲವೆಂದುಕೊಂಡು, ಮಾವನವರಿಗೂ ಊಟ ಮಾಡುವುದಾದರೆ ಗಂಡನಿಗೂ ಎಂದು 2 ಮಣೆ ಹಾಕಿ ಎಲೆಗಳನ್ನೂ ಹಾಕಿದಳು. ಹೆಂಡತಿಯನ್ನು ಹೊಡೆದು ಸುಬ್ಬಣ್ಣನಾಗಲಿ ಸುಖಿಯಾಗಲಿಲ್ಲ. ಹೊಡೆದ ಉತ್ತರ ಕ್ಷಣದಲ್ಲಿಯೇ ಅವನು ತಾನು ಮಾಡಿದ್ದು ಹೇಡಿಯ ಕೆಲಸ ಎಂದುಕೊಂಡನು. ಇದೇಕೋ ತನ್ನ ಕೋಪ ಅನರ್ಥ ಪರಂಪರೆಯನ್ನು ತರುತ್ತಿದೆ ಎಂದು ತೋರಿ ಎಲ್ಲೋ ಹೋಗಬೇಕೆಂದು ಹೊರಟಿದ್ದವನು ಆ ಯೋಚನೆ ಬಿಟ್ಟು ಅಲ್ಲೇ ಕುಳಿತನು. ತಂದೆ ಸ್ತೋತ್ರವನ್ನು ಮುಗಿಸಿದ ಮೇಲೆ ಹೋಗಿ ಎಲೆಯ ಹತ್ತಿರ ನಿಂತಿದ್ದು. ಅವರು ಬಂದು ಕುಳಿತ ಮೇಲೆ ತಾನೂ ಕುಳಿತು ಅವರ ಜೊತೆಗೆ ಊಟ ಮಾಡಿದನು. ಆಮೇಲೆ ತಂದೆಯ ಓಲೆಗರಿ ಪುಸ್ತಕವೊಂದನ್ನು ಧೂಳು ಹೊಡೆಯುತ್ತಾ ಪಡಸಾಲೆಯಲ್ಲಿ ಕುಳಿತಿದ್ದನು. ಅಷ್ಟು ಹೊತ್ತಿಗೆ ಲಲಿತೆಯೂ ಊಟ ಮಾಡಿ ಅತ್ತೆಗೆ ಬಡಿಸಿ ಮನೆಯ ಕೆಲಸ ಮುಗಿಸಿಕೊಂಡು ಬಂದು ಪಡಸಾಲೆಗೆ ಸೇರಿದ ಹಾಗಿದ್ದ ಕೊಠಡಿಯಲ್ಲಿ ಎಂದಿನಂತೆ ಗಂಡನಿಗೆ ಹಾಸಿಗೆಯನ್ನು ಹಾಕಿ ಬಂದು ಅತ್ತೆಯೊಂದಿಗೆ ದೇವರ ಮನೆಯ ಬಳಿ ಕುಳಿತಳು. ಜಗಳವಾಡಿ ಸಾಕಾಗಿದ್ದ ದಿನವಾದ್ದರಿಂದ ಯಾರಿಗೂ ಆ ದಿನ ಬಹಳ ಹೊತ್ತು ಎಚ್ಚರವಾಗಿರುವುದು ಇಷ್ಟವಿರಲಿಲ್ಲ. ಸುಬ್ಬಣ್ಣ ಒಳಗೆ ಹೋದನು. ಶಾಸ್ತ್ರಿಗಳು ಬೇಗನೆಯೇ ಪಡಸಾಲೆಯಲ್ಲಿ ಮಲಗಿದ್ರು. ಯಜಮಾನಿ ಸ್ವಲ್ಪ ಹೊತ್ತು ಬಿಟ್ಟು, ಹೋಗೆ ಮಲಗಿಕೋ, ಹೋಗು, ದಿನ ದಿನ ನಾನು ಹೇಳಬೇಕೆ ಎಂದು ಹೇಳಿದರು. ಲಲಿತಮ್ಮ ಮಲಗುವ ಮನೆಗೆ ಹೋದಳು. ನನಗೆ ಯೋಗ್ಯತೆ ಇದ್ದರೆ ಇಲ್ಲಿ ಲಲಿತಮ್ಮನನ್ನು ವರ್ಣಿಸಬೇಕು, ಅವಳ ಮನಸ್ಸಿನ ಭಾವಗಳನ್ನು ವಿವರಿಸಿ ಹೇಳಬೇಕು. ನನಗೆ ಆ ಯೋಗ್ಯತೆ ಇಲ್ಲ. ಅಲ್ಲದೆ ಲಲಿತಮ್ಮನ ಆಕಾರ ಹೇಗಿತ್ತೆಂದು ನಾನು ಕಾಣೆ. ಮತ್ತೆ ಯೋಚಿಸುವುದರಲ್ಲಿ ಒಂದು ಸಂದೇಹ ಬರುತ್ತದೆ. ಆ ಆಕಾರವನ್ನು ಕಾಣದ್ದರಿಂದ ನಾನೇನು ವ್ಯಥೆಪಡಬೇಕಾದಿಲ್ಲ. ಕವಿಗಳು ಸ್ತ್ರೀವರ್ಣನೆ ಎಂದು ಬರೆಯುವ ವರ್ಣನೆ ಪ್ರಾಯಶಃ ಮಾನವನು ಸ್ತ್ರೀಯರ ವಿಷಯದಲ್ಲಿ ತೋರಬೇಕಾದ ಮರ್ಯಾದೆಯನ್ನು ಮೀರುತ್ತದೆ ಎಂದು ನನ್ನ ಭಾವನೆ. ಸ್ತ್ರೀಯು ಪ್ರೇಯಸಿ ಹೇಗೋ ಅದಕ್ಕಿಂತ ಹೆಚ್ಚಾಗಿ ಮಾತೆಯಾಗಿರುವಳು. ನೀನು ಯಾರನ್ನು ನಿನ್ನ ಪತ್ನಿ ಎಂದು ಕರೆಯುವೆಯೋ ಅವಳು ಕೂಡ ನಿನ್ನ ಸಂಸಾರಕ್ಕಾಗಿ ಒಂದು ಸಮಯದಲ್ಲಿ ಪತ್ನಿಯಂತೆ ನಡೆದುಕೊಂಡರೂ ಸಹ ಹೃದಯದಲ್ಲಿ ನಿನ್ನನ್ನು ಒಂದು ಮಗುವಂತೆ ನೋಡುವಳು. ನಾನು ಕವಿಯಲ್ಲ, ಲಲಿತಮ್ಮನನ್ನು ನೋಡಿದ್ದರೂ ಅವಳ ಮುಖ ಹೀಗಿತ್ತು, ಕಣ್ಣು ಹಾಗಿತ್ತು, ತುಟಿಯನ್ನು ಹೀಗಿತ್ತು ಎಂದು ವರ್ಣಿಸುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ. ಅವಳು ಸುಂದರಿಯಾಗಿದ್ದಳು ಎಂದು ಮಾತ್ರ ಹೇಳುತ್ತಿದ್ದೆನು. ಅಲ್ಲದೆ ನಾವು ನಮ್ಮ ಗೃಹಿಣಿಯರಲ್ಲಿ ಮೆಚ್ಚುವುದು ಏನನ್ನು? ಕಣ್ಣು, ಮೂಗು, ತುಟಿಗಳನ್ನೇ. ಅಪರಿಚಿತರಾದ ಸ್ತ್ರೀಯರನ್ನು ನೋಡಿದಾಗ ಅವರ ಆಕಾರದ ವಿಷಯದಲ್ಲಿ ಮನಸ್ಸು ಸ್ವಲ್ಪ ಹಾಗೆ ವರ್ತಿಸಬಹುದು. ಮನೆಯ ಹೆಂಗಸರ ವಿಷಯದಲ್ಲಿ ಹಾಗೆ ಪ್ರವರ್ತಿಸುವುದಿಲ್ಲ. ಯಾವ ಸ್ತ್ರೀಯ ವಿಷಯದಲ್ಲೇ ಆಗಲಿ ಆಕಾರದ ಸೊಗಸು ಸ್ವಲ್ಪ ಕಾಲ ಮಾತ್ರ ಪ್ರಮುಖವಾಗಿರಬಹುದು. ಆಮೇಲೆ ನಮಗೆ ತೋರುವುದು ಆ ಅವರ್ಣನೀಯವಾದ ಸ್ತ್ರೀ ವ್ಯಕ್ತಿತ್ವ. ಸಾವಿರ ಸಂದರ್ಭದಲ್ಲಿ ನಾವು ನೋಡಿರುವ ಆ ಪ್ರೇಮ, ಆ ದಯ, ಆ ಕನಿಕರ, ಆ ವಿಭ್ರಮ, ಆ ಲಾಲಿತ್ಯ, ಆ ಸೌಕುಮಾರ್ಯ, ಆ ಸ್ತ್ರೀತ್ವ ವರ್ಣಿಸುವುದಾದರೆ ಲಲಿತೆಯನ್ನು ಕುರಿತು ನಾನು ಇದನ್ನು ವರ್ಣಿಸಬೇಕು. ಆದರೆ ಇದನ್ನು ವರ್ಣಿಸುವ ಶಕ್ತಿ ನನಗಿಲ್ಲ. ಸ್ತ್ರೀತ್ವ ಎಂದು ಹೇಳಿದ ಮಾತ್ರಕ್ಕೆ ಎಲ್ಲಾ ಹೆಂಗಸರು ಒಂದೇ ರೀತಿ ಅಂತಲೂ ಲಲಿತಮ್ಮನಿಗೂ ಅವಳ ಅತ್ತೆಗೂ ವ್ಯತ್ಯಾಸವಿಲ್ಲವೆಂತಲೂ ನಾನು ಹೇಳುತ್ತಿರುವೆನೆಂದು ಗ್ರಹಿಸಬಾರದು. ಲಲಿತಾ ಸ್ತ್ರೀಯರಲ್ಲಿ ಉತ್ತಮ ರೀತಿಯವಳು. ಆದ್ದರಿಂದಲೇ ಅವಳಲ್ಲಿ ದಿನದಿನಕ್ಕೆ ಒಳ್ಳೆಯ ಗುಣಗಳು ಬೆಳೆಯುತ್ತಿದ್ದವು. ಆ ದಿನ ಗಂಡನು ಹೊಡೆದಾಗ ಮನಸ್ಸಿಗೆ ಭೀತಿಯೂ ನೋವು ಉಂಟಾದರೂ ಮಲಗುವ ಮನೆಗೆ ಹೋಗುವ ವೇಳೆಗೆ ಆ ಭೀತಿಯೂ ನೋವು ಮರೆಯಾಗಿ ತನಗೆ ತಿಳಿಯದೆ ಹೊಸದಾದ ಒಂದು ಸತ್ವಭಾವ ಉಂಟಾಗಿತ್ತು. ಅದುವರೆಗೆ ಸುಬ್ಬಣ್ಣ ಅವಳನ್ನು ಬಹಳ ಮಾತನಾಡಿಸಿರಲಿಲ್ಲ. ಅವನು ಹುಡುಗ, ಅವಳು ಹುಡುಗಿ. ಕಾಡು ಹರಟೆ ಹೊಡೆಯುವ ಸ್ವಭಾವದವರಲ್ಲ. ಮಾತನಾಡಿದರೆ ರಾತ್ರಿ ಸ್ವಲ್ಪ ಹೊತ್ತು ಮಾತನಾಡಬೇಕು. ಅದರಲ್ಲೂ ಲಲಿತಮ್ಮನಿಗೆ ಒಂದು ಸಂದೇಹ ಬೇರೆ. ತನ್ನ ಅತ್ತೆ ಬಾಗಿಲ ಬಳಿ ನಿಂತು ತಾವು ಆಡುವ ಮಾತನ್ನು ಕೇಳುತ್ತಿದ್ದಾರೆ ಎಂದು ಅವಳಿಗೆ ಒಂದೆರಡು ಸಲ ತೋರಿತ್ತು. ಆದ್ದರಿಂದ ಆಡುವ ಎರಡು ಮಾತನ್ನು ಅವಳು ಮರ್ಯಾದೆಯಿಂದಲೇ ಆಡಿ ಮುಗಿಸುವಳು. ಸುಬ್ಬಣ್ಣನಿಗೂ ಕೂಡ ಸಂಸಾರದ ಸುಖದ ಮೇಲೆ ಮನಸ್ಸು ಅಷ್ಟಾಗಿ ಹೋಗಿರಲಿಲ್ಲ. ಅವನಿಗೆ ಸಂಗೀತದಲ್ಲಿ ಪಂಡಿತನಾಗಬೇಕೆನ್ನುವ ಯೋಚನೆಯಲ್ಲಿ ಇನ್ನು ಯಾವುದು ಬಹಳ ಬೇಕಾಗಿರಲಿಲ್ಲ. ಅಲ್ಲದೆ ಸ್ತ್ರೀಯಿಂದ ಯಾವ ಉಪಚಾರ ಅಥವಾ ಪ್ರೀತಿ ಪುರಸ್ಸರವಾದ ಸೇವೆ ಬೇಕೋ ಅದನ್ನು ಅವನು ನೀಲಾಸಾನಿಯ ಮನೆಯಲ್ಲಿ ಪಡೆಯುತ್ತಿದ್ದನು. ತನ್ನ ಮನೆಯಲ್ಲಿ ಪಡೆಯುವ ಹಾಗಿರಲಿಲ್ಲ. ಗಂಡನನ್ನು ಕಣ್ಣಾರೆ ನೋಡುವುದಕ್ಕೆ ರಾತ್ರಿಯವರೆಗೆ ಕಾಯಬೇಕಾಗಿರುವ ಲಲಿತಾ ಅವನಿಗೆ ಕೈಕಾಲಿಗೆ ನೀರು ಕೊಟ್ಟು ಮಣೆ ಹಾಕಿ ಹತ್ತಿರ ಬಂದು ನಗುನಗುತ್ತಾ ಮಾತನಾಡಿಸುವುದಿಲ್ಲ. ಆದ್ದರಿಂದ ಇದುವರೆಗೆ ಸುಬ್ಬಣ್ಣ ಲಲಿತೆಯರ ಸಂಬಂಧ ಸೂಕ್ಷ್ಮವಾದುದಾಗಿತ್ತು. ಹೀಗೆ ಅಂಟಿಯೂ ಅಂಟದ ಸಂಬಂಧವನ್ನು ನಮ್ಮಲ್ಲಿ ಇರುವೆ ಕಚ್ಚಿದ ಹಾಗೆ ಎಂತ ವರ್ಣಿಸುತ್ತಾರೆ. ಇರುವೆ ಕಚ್ಚಿದರೆ ಕಚ್ಚಿದ ಹಾಗೆ ನೋವಿಲ್ಲ, ಮುತ್ತಿಟ್ಟ ಹಾಗೆ ಸುಖವಿಲ್ಲ. ಇಂಥ ಸಂಬಂಧದಲ್ಲಿ ಹಿಡಿತವಿಲ್ಲ. ಹೇಗೋ ಹಾಗೆ ನಾವು ಗಂಡ ಹೆಂಡಿರು ಎಂಬ ಇದ್ದ ಹಾಗಾಗಿತ್ತು. ಯಾವಾಗ ಹೊಡೆದನೋ ಆಗ ಸುಬ್ಬಣ್ಣ ಹೆಂಡತಿಯನ್ನು ಈ ವಸ್ತು ಏನು ಮಾಡುವುದಕ್ಕೂ ನನ್ನದು ಎಂದು ಹೇಳಿದ ಹಾಗಾಯಿತು. ಲಲಿತೆಗೂ ಮನಸ್ಸಿನಲ್ಲಿ ಹೀಗೆಯೇ ಭಾವನೆಯುಂಟಾಯಿತು. ಅವಳ ಚೇತನ ತಾನಾಗಿ ನಾವಿಬ್ಬರು ಒಂದು, ಅತ್ತೆ ಬೇರೆ, ಮಾವ ಬೇರೆ, ಪ್ರಪಂಚವೆಲ್ಲವೂ ಬೇರೆ, ಆದರೆ ನಾವಿಬ್ಬರು ಒಂದು ಎಂಬ ನಿಲುವಿಗೆ ತಿರುಗಿತು. ಆಮೇಲೆ ಅವಳು, ಹೊಡೆದರೆ ಏನು, ಇನ್ನು ಯಾರೂ ಅಲ್ಲವಲ್ಲ, ನನ್ನ ಗಂಡ ತಾನೇ ಎಂದುಕೊಂಡಳು. ತನ್ನ ತಾಯಿ ಹೇಳಿದ್ದ ಒಂದು ಮಾತು ಜ್ಞಾಪಕಕ್ಕೆ ಬಂದಿತ್ತು. ಏನೂ ಮಾಡಿದರೂ ಪತಿ ಪರದೈವ. ಗಂಡಸರು ದೇವರನ್ನು ಹುಡುಕಿಕೊಂಡು ಹೋಗಬೇಕು. ಹೆಂಗಸಿಗೆ ದೇವರು ಸದಾ ಪ್ರತ್ಯಕ್ಷನಾಗಿದ್ದಾನೆ. ಹೀಗೆಂದುಕೊಂಡು ಲಲಿತೆ ಸಮಾಧಾನ ತೆಗೆದುಕೊಂಡಳು. ನಿದ್ದೆ ಹೋಗಿರುತ್ತಾರೋ, ಎಚ್ಚರವಾಗಿರುತ್ತಾರೋ, ಮಾತನಾಡಿಸುತ್ತಾರೋ, ಇನ್ನೂ ಕೋಪವಾಗಿಯೇ ಇರುತ್ತಾರೋ ಎಂದು ಯೋಚಿಸುತ್ತಾ ಲಲಿತಮ್ಮ ಸದ್ದಿಲ್ಲದೆ ಒಳಗೆ ಸುಳಿದು ಬಾಗಿಲನ್ನು ಮುಚ್ಚಿ ಹಾಸಿಗೆಯ ಬಳಿ ಬಂದಳು. ಸುಬ್ಬಣ್ಣ ಎಡಬಲಕ್ಕೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದನು. ಲಲಿತಾ ಅಷ್ಟು ಬೇಗ ಬಂದಳೆಂದು ಅವನಿಗೆ ತಿಳಿದಿರಲಿಲ್ಲ. ಎಂದಿನಂತೆ ಸಾವಕಾಶವಾಗಿ ಬರುವಳೆಂದುಕೊಂಡಿದ್ದನು ಕಾಣುತ್ತದೆ. ಮಲಗಿ ತನ್ನ ಸ್ಥಿತಿಯನ್ನು ಕುರಿತು ಯೋಚಿಸುತ್ತಾ ಹಾಗೆಯೇ ಕಣ್ಣು ಮುಚ್ಚಿಕೊಂಡಿದ್ದನು. ಅದಕ್ಕೆ ಹಿಂದೆ ರಾತ್ರಿಯಲ್ಲಿ ಅವನಿಗೆ ನಿದ್ರೆ ಅರ್ಧ ಹತ್ತಿದ ಮೇಲೆ ಲಲಿತಾ ಬಂದು ಬಾಗಿಲು ಹಾಕಿ ತನಗೆ ಸರಿಯಾಗಿ ಹೊದಿಸಿ ದೀಪವನ್ನು ಆರಿಸಿ ತಾನೂ ಬಂದು ಬಳಿಯಲ್ಲಿ ಸದ್ದಿಲ್ಲದೆ ಮಲಗುವುದು ತಿಳಿಯುತ್ತಿತ್ತು. ಈ ದಿನ ಬಂದು ದೂರ ಮಲಗುವಳೋ ಎಂದು ಅವನಿಗೆ ಒಂದು ಸಂದೇಹ. ಬಂದಾಗ ಮಾತನಾಡಿಸುವುದೇ, ಸುಮ್ಮನೆ ಇರುವುದೇ ಎಂದು ಒಂದು ಯೋಚನೆ. ಸುಲಭವಾಗಿ ಮಾತನಾಡುವಳು ಇಲ್ಲ ಹಠ ಮಾಡುವಳು ಎಂದು ಶಂಕೆ. ಇವೆಲ್ಲವೂ ತಲೆದೋರಿ ಸುಬ್ಬಣ್ಣ. ತಪ್ಪು ಅವಳದು, ತಾನು ಹೊಡೆದದ್ದು ಹೆಚ್ಚು, ಆದರೂ ಮೊದಲ ತಪ್ಪು ಅವಳದು, ಆದರೂ ಸಮಾಧಾನ ಮಾಡಿ ನೋಡುವುದು ಎಂದುಕೊಳ್ಳುತ್ತಿದ್ದನು. ಲಲಿತಾ ಎಂದಿನಂತೆ ದೀಪ ಆರಿಸಿದ್ದರೆ ಅವನಿಗೆ ಅವಳು ಬಂದದ್ದು ತಿಳಿಯುತ್ತಿತ್ತು. ಅಂದು ಅವಳು ದೀಪವನ್ನಾರಿಸದೆ ಮೆಲ್ಲನೆ ಬಂದು ಹತ್ತಿರ ಕುಳಿತುಕೊಂಡಳು. ಗಂಡ ನಿದ್ದೆಯಲ್ಲಿ ಇದ್ದಾನೆಂದು ತೋರಿತು.
1: ತನ್ನದೆಂದು ಬಂದಿದ್ದ ಹೊಸ ಆಧಾರದಿಂದ ಅವನನ್ನು ಚೆನ್ನಾಗಿ ನೋಡಿದಳು. ಅವಳ ತಾಯಿ ಎಂದೋ ಒಂದು ಸಲ ಗಂಡನನ್ನು ನೋಡಬೇಕಾದ್ರೆ ದೃಷ್ಟಿಯಾಗುವ ಹಾಗೆ ಒಂದೇ ಸಮನೆ ನೋಡಬಾರದು, ಗಂಡಸು ಪಾರಿಜಾತದ ಹೂವಿನಂತೆ ನೋಡಿದರೆ ಬಾಡುತ್ತಾನೆ ಎಂದು ಹೇಳಿದ್ದನ್ನು ನೆನೆದುಕೊಂಡು ಅವನನ್ನು ನೋಡುವುದನ್ನು ಬಿಟ್ಟಳು. ಆದರೆ ಮನಸ್ಸು ನಿಲ್ಲಲಿಲ್ಲ, ಮತ್ತೆ ಅವನನ್ನೇ ದೃಷ್ಟಿಸಿ ನೋಡಿದಳು. ಬಹಳ ಮೆಚ್ಚುಗೆಯಾಗಿ ಅವನನ್ನು ಮಗುವಿನಂತೆ ಕೈಯಲ್ಲಿ ಹಿಡಿದುಕೊಳ್ಳೋಣವೇ ಎಂದು ತೋರಿತು. ಆದರೆ ಇನ್ನೂ ಅಷ್ಟು ಸ್ವಾತಂತ್ರ್ಯವಿಲ್ಲ. ಅಲ್ಲದೆ ನಿದ್ದೆ ಹೋಗುತ್ತಿರುವವನು, ಅದರ ಮೇಲೆ ಸುಮ್ಮನಾಗಿ ತನ್ನನ್ನು ಹೊಡೆದಿದ್ದ ಆ ಬಲಗೈಯನ್ನು ನೋಡಿ ಏನೋ ತೋರಿ ಮೆಲ್ಲನೆ ಅದರ ಹತ್ತಿರಕ್ಕೆ ಮುಖವನ್ನಿಟ್ಟು ತುಟಿಗೆ ಕೈ ಸೋಕಿತೋ ಇಲ್ಲವೋ ಎನ್ನುವ ಹಾಗೆ ಒಂದು ಮುತ್ತಿಟ್ಟಳು. ಸುಬ್ಬಣ್ಣ ನಿಜವಾಗಿಯೂ ನಿದ್ದೆಯಲ್ಲಿರಲಿಲ್ಲ. ಲಲಿತಾ ಕೊಟ್ಟ ಮುತ್ತಿನಿಂದ ಕಣ್ಣು ತೆರೆದನು. ಪರ್ವತರಾಜ ಕನ್ಯೆಯ ತಪಸ್ಸಿಗೆ ಮೆಚ್ಚಿದ ಪರಶಿವನಂತೆ ಯಾವ ಮಾತನ್ನೂ ಆಡದೆ, ಯಾವ ಯೋಚನೆಯನ್ನೂ ಮಾಡದೆ ಅವಳನ್ನು ಎರಡು ಕೈಗಳಿಂದಲೂ ಹಿಡಿದು ಹತ್ತಿರಕ್ಕೆ ಕರೆದುಕೊಂಡು ಶಾಲೆ ನೋವಾಯಿತೆ ಎಂದನು. ನನಗಿಲ್ಲಿ ಸ್ವಲ್ಪ ನಗು ಬರುತ್ತದೆ. ಪರಶಿವನೇನು, ಪರ್ವತರಾಜ ಕನ್ಯೆಯೇನು, ಕೊನೆಗೆ ಈ ನೋವಾಯಿತೆ ಎಂಬ ಮಾತೇನು? ಆದರೇನು ಮಾಡುವುದು, ಇದು ಬದುಕು. ಭಾವನೆಯನ್ನೇ ಮೀರಿದ ಪ್ರಣಯ ಆಕಾರವನ್ನು ತಳೆಯುವುದು ಇಂಥ ಮಾತುಗಳಲ್ಲಿ. ಸುಬ್ಬಣ್ಣ ನಾಟಕವನ್ನು ಬರೆಯುವುದಕ್ಕೆ ಯೋಚನೆ ಮಾಡುತ್ತಾ ಇದ್ದಿದ್ರೆ ಅವನಿಗೆ ಒಳ್ಳೆಯ ರಸಪುಷ್ಟವಾದ ಮಾತುಗಳು ತೋರಬಹುದಾಗಿತ್ತು. ಆ ರಾತ್ರಿ ಇನ್ನವರಿಬ್ಬರು ಆಡಿದ ಮಾತನ್ನು ನಾನು ಹೇಗೆ ಹೇಳಲಿ? ಮಕ್ಕಳಂತ ಇಬ್ಬರು ಹೊಸದಾಗಿ ತಲೆದೋರಿದ ಪ್ರಣಯದಲ್ಲಿ ಒಬ್ಬರಿಗೊಬ್ಬರು ಆಡಿಕೊಂಡ ಮಾತು ಇದೇ ಎಂದು ಯಾರು ಹೇಳಬಲ್ಲರು? ಮಾತೇನೋ ಬಹಳ ಹೊತ್ತು ಆಡಿದ್ರು, ಏನು ಮಾತೆಂದು ಅವರಿಗೇ ತಿಳಿದಿದ್ದಿರಲಾರದು. ಆದರೆ ಒಂದು ವಿಷಯವೇನೆಂದರೆ ಇಲ್ಲಿ ಮಾತು ಮುಖ್ಯವಲ್ಲ, ಮನಸ್ಸು ಹತ್ತಿರವಾಗಿದ್ದರೆ ಸರಿ. ಆ ದಿನ ಈ ಮಾತಿನಿಂದ ಲಲಿತಾ ಮತ್ತು ಸುಬ್ಬಣ್ಣ ಇಬ್ಬರ ಮನಸ್ಸು ಬಹುಮಟ್ಟಿಗೆ ಒಂದಾಯಿತು. ಆ ಎರಡು ಆತ್ಮಗಳು ಹತ್ತಿರ ಹತ್ತಿರ ಬಂದವು. ಲಲಿತಾ ತನ್ನ ಗಂಡನಿಗೆ ಯಜಮಾನಿಯಾದಳು, ಗೃಹಿಣಿಯಾದಳು. ಆವರೆಗೆ ಗೃಹಿಣಿಯಾಗಿರಲಿಲ್ಲವೇ ಎಂದು ಯಾರಾದರೂ ಕೇಳಬಹುದು, ಅದಕ್ಕೆ ಇಲ್ಲವೆಂದೇ ಹೇಳಬೇಕು. ಹೆಂಗಸಿಗೆ ಗಂಡನ ಹೃದಯದಲ್ಲಿ ಎಂದು ಸ್ಥಿರವಾದ ಸ್ಥಳ ಸಿಗುವುದೋ ಅಂದೇ ಅವಳು ಗೃಹಿಣಿಯಾಗುವುದು.
0: ಮಾರನೆಯ ದಿನ ಸುಬ್ಬಣ್ಣ ತಾನು ಸಂಗೀತವನ್ನು ಕಲಿಯುತ್ತಿರುವೆನೆಂದು, ಇಷ್ಟರಲ್ಲೇ ಏನಾದರೂ ಸ್ವಲ್ಪ ಸಂಬಳ ಸಿಕ್ಕಬಹುದೆಂದು ತಂದೆಗೆ ತಿಳಿಸಿದ್ನು. ನಾರಾಯಣ ಶಾಸ್ತ್ರಿಗಳು ಇದನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ನೊಂದುಕೊಂಡ್ರು. ತನ್ನ ಹಿರಿಯರೆಲ್ಲ ಸಂಸ್ಕೃತದಲ್ಲಿ ಅಸಾಧ್ಯ ಪಂಡಿತರು, ತಾನೂ ಸಂಸ್ಕೃತದಲ್ಲಿ ಪಂಡಿತ. ಇಂಥದ್ರಲ್ಲಿ ತನಗೆ ಆದ ಒಬ್ಬನೇ ಮಗ ಸಂಸ್ಕೃತದಲ್ಲಿ ಪಂಡಿತನಾಗದೆ ಹಾಡುಗಾರಿಕೆ ಮನುಷ್ಯನಾದನಲ್ಲ ಎಂದು ಅವರಿಗೆ ಬಹಳ ವ್ಯತ್ಯಯಾಯಿತು. ಸಭೆಯಲ್ಲಿ ವೈದಿಕ ಮಂಡಳಿಯಲ್ಲಿ ಕುಳಿತು ಸ್ವಸ್ತಿಯನ್ನು ಹೇಳಿ ಮಹಾರಾಜರಿಗೆ ಆಶೀರ್ವಾದ ಮಾಡುವುದು ಹೇಗೆ? ಕಿಂಕರನಂತೆ ಕುಳಿತು ಹಾ ಹೂ ಎಂದು ಹಾಡುವುದು ಹೇಗೆ? ಅವರಿಗೆ ಅಂದು ಹಿಂದೆ ತಮ್ಮ ಹಿರಿಯರು ಕಟ್ಟಿದ್ದ ಒಂದು ಶಿಖರ ಕಳಚಿ ಬಿದ್ದಂತೆ ತೋರಿತು. ಆದರೆ ಮಾಡುವುದೇನು, ಹೇಗಾಗಬೇಕೆಂದಿತ್ತೋ ಹಾಗೆ ಆಯಿತು ಎಂದುಕೊಂಡು ಅವರು ಮತ್ತೆ ಆ ಯೋಚನೆಯನ್ನು ಮಾಡದೆ ಮರೆತರು. ಮನೆಯ ಯಜಮಾನಿಗೂ ಬಹಳ ಕೋಪ. ತಾನು ಹೆತ್ತ ಒಬ್ಬ ಮಗ ಸಭೆಯ ಮುಂದೆ ಕೂತು ಹಾಡುವುದೇ ಎಂದು ಅವರಿಗೆ ಬಹಳ ಹೀನಾಯ. ಇದು ಸ್ವಭಾವ. ನಮಗೆಲ್ಲ ಅಧಿಕಾರ ಮಾಡುವುದರಲ್ಲಿರುವಂತೆ ಇತರರಿಗೆ ಸುಖವನ್ನುಂಟು ಮಾಡುವುದರಲ್ಲಿ ಆಸೆ ಇರುವುದಿಲ್ಲ. ಅಲ್ಲದೆ ಸಾಮಾನ್ಯವಾಗಿ ವೈಕುಂಠದಲ್ಲಿ ವಿಷ್ಣು ಸಾನ್ನಿಧ್ಯದಲ್ಲಿ ದೇವಶ್ರೀ ಪ್ರಮುಖನಾದ ನಾರದನು ಗಾಯಕನೆಂಬುದು ಪ್ರಾಯಶಃ ಮನಸ್ಸಿಗೆ ತೋರುವುದಿಲ್ಲ. ಪಾಂಡಿತ್ಯದಿಂದ ದೇವರನ್ನು ಹೇಗೆ ಮೆಚ್ಚಿಸಬಹುದು, ಹಾಗೆ ಗಾಯನದಿಂದಲೂ ಮೆಚ್ಚಿಸಬಹುದೆಂದು ನಾವು ಯೋಚಿಸುವುದಿಲ್ಲ. ಸಂಸ್ಕೃತ ಕಲಿತವರು ಮಹಾರಾಜರಿಗೆ ಆಶೀರ್ವಾದ ಮಾಡುತ್ತಾರೆ, ಆದ್ದರಿಂದ ಸಂಸ್ಕೃತ ಹೆಚ್ಚು, ಹಾಡುಗಾರಿಕೆ ಕಡಿಮೆ. ನಮ್ಮೆಲ್ಲರ ತರ್ಕಶಾಸ್ತ್ರವು ಇಷ್ಟು ದೂರವೇ ವ್ಯಾಪಿಸುವುದು. ಯಜಮಾನಿ ಯಾವ ಕಾರಣದಿಂದಲೋ ಇದರ ಹೊಣೆಗಾರಿಕೆಯನ್ನು ಲಲಿತೆಯ ಮೇಲೆಯೇ ಹಾಕಿದರು. ಸುಬ್ಬಣ್ಣ ಸಂಗೀತ ಕಲಿತನೆಂದೊಡನೆ ಅವನು ವೇಶ್ಯೆಯ ಮನೆಗೆ ಹೋಗುತ್ತಾನೆಂದು ಅವರು ಗೊತ್ತು ಮಾಡಿದರು. ಅಯ್ಯೋ, ಈಗಿನ ಹುಡುಗಿಯರನ್ನ ಏನು ಹೇಳುವುದು, ಗಂಡಂದಿರನ್ನ ಸರಿಯಾಗಿಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ. ಹೆಂಗಸು ಗಂಡಸನ ಸರಿಯಾಗಿ ಕಂಡರೆ ಅವನು ಇನ್ನೊಂದು ಕಡೆ ಯಾಕೆ ಹೋಗ್ತಾನೆ ಎಂದರು. ಆ ದಿನ ಯಾರೋ ನೆರೆಮನೆಯವರು ಬಂದಾಗ ಇದನ್ನೆಲ್ಲ ಹೇಳಿ ನಾವು ಹೀಗಿದ್ದಿದ್ದರೆ ನಮ್ಮ ಸಂಸಾರಗಳೆಲ್ಲ ಏನಾಗಬೇಕಾಗಿತ್ತು ಎಂದರು. ಅವರ ಮಾತನ್ನು ಕೇಳಿದ ಯಾರಿಗಾದರೂ ಚಿಕ್ಕಂದಿನಲ್ಲಿ ನಾರಾಯಣ ಶಾಸ್ತ್ರಿಗಳು ಬಹಳ ಅಯೋಗ್ಯರಾಗಿದ್ದಂತೆಯೂ ಅವರನ್ನು ಈ ಹೆಂಡತಿ ಬಹಳ ಚಮತ್ಕಾರದಿಂದ ಒಲಿಸಿಕೊಂಡು ಸರಿ ಮಾಡಿಕೊಂಡಂತೆಯೂ ತೋರಿರಬೇಕು. ಸೊಸೆಯನ್ನು ಏನಾದರೂ ಅನ್ನಬೇಕು. ಅದಕ್ಕೆ ಇದೇ ಮಾತು ಅದೇ ಮಾತು ಅಂತೇನು, ಹಿಂದಿನ ದಿನ ಸೊಸೆ ಮಾಯಾವಿನಿ ಮೋಹಿನಿ ಎಂದಾಗಿಯೂ, ಈ ದಿನ ಸೊಸೆ ಗಂಡನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದಾಗಿಯೂ ಭಾವ ಬೇರೆಯಾಯ್ತಲ್ಲ. ಇದು ಹೇಗೆ ಅಂದರೆ ಸಂದರ್ಭ ಬೇರೆಯಾದ್ದರಿಂದ ಮಾತು ಬೇರೆ ಅಷ್ಟೆ. ಅಂತೂ ಸುಬ್ಬಣ್ಣ ಹೊತ್ತು ತಿಳಿಸಿದ ವಿಷಯದಿಂದ ಮನೆಯಲ್ಲಿ ಬಹಳ ಅಸಂತುಷ್ಟಿಗೆ ಕಾರಣವಾಯಿತು. ಸುಬ್ಬಣ್ಣನಿಗೂ ಈ ಸಂದರ್ಭದಲ್ಲಿ ತಾಯ ವಿಷಯದಲ್ಲಿ ಒಂದು ವಿಧವಾದ ಅಸೂಯೆ ಉಂಟಾಯಿತು. ಅವರು ಹೇಳಿದ್ದನ್ನು ಕೇಳಿ ತಾನು ಹೆಂಡತಿಯನ್ನು ಹೊಡೆದದ್ದರಿಂದ ಅವನಿಗೆ ಅವರ ಮೇಲೆ ಕೋಪ ಬಂತೋ ಏನು, ಇಲ್ಲ ಹೆಂಡತಿಯ ಮೇಲೆ ಹೊಸ ಕನಿಕರ ಬಂದದ್ದರಿಂದ ಅವಳನ್ನು ಅವರು ಬಯ್ಯುತ್ತಾರಲ್ಲ ಎಂದು ತೋರಿತು. ಅಂತೂ ಕಾಯಿ ಬಳ್ಳಿಯಿಂದ ಬೇರೆಯಾಗುವುದಕ್ಕೆ ಪ್ರಾರಂಭವಾಯಿತು. ಆ ದಿನ ತಾಯಿ ಸಂಗೀತವನ್ನು ಬಯ್ಯುತ್ತಾ ಗುಣಗೊಟ್ಟುತ್ತಿದ್ದರೂ ಗಂಡನನ್ನು ಸರಿಯಾಗಿ ಇಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲವೆಂದು ಸೊಸೆಯನ್ನು ಹೇಳಿದ್ದು ಅವನ ಕಿವಿಗೆ ಬಿತ್ತು. ಅದರಿಂದ ಬೇರೆ ಅವನಿಗೆ ಕೋಪ. ಹೀಗೆ ಆರಂಭವಾದ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಬಂದಿತು. ಇದುವರೆಗೆ ವಿಧೇಯನಾಗಿದ್ದುಕೊಂಡು ಬಡಿಸಿದ್ದನ್ನು ಊಟ ಮಾಡಿಕೊಂಡು ಏನೂ ಅರಿಯದ ಬಸವನ ಹಾಗೆ ಇದ್ದ ಮಗ ಈಗ ವ್ಯತ್ಯಸ್ತನಾಗುತ್ತಿದ್ದಾನೆಂದು ಯಜಮಾನಿಗೆ ತಿಳಿಯಲಿಲ್ಲ. ಮಗನನ್ನು ಅವಳು ಇನ್ನೂ ಸ್ವಾಧೀನ ಮಾಡಿಕೊಂಡಿರಲಿಲ್ಲವೆಂದು ಅವರು ಚೆನ್ನಾಗಿ ತಿಳಿದಿದ್ದರು. ಇವನು ಈಗ ಹೀಗಾಗುತ್ತಿದ್ದುದನ್ನು ತಿಳಿಯದೆ ಅವರು ಅವನನ್ನೂ ಸೊಸೆಯನ್ನು ಎಂದಿನಂತೆಯೇ ಕಾಣುತ್ತಿದ್ದರು. ಇದೆಲ್ಲ ಸುಬ್ಬಣ್ಣನಿಗೆ ಹೊಸ ರೀತಿಯಲ್ಲಿ ಕಾಣುವುದಕ್ಕೆ ಆರಂಭವಾಯಿತು. ಸೊಸೆ ದೇವರ ಉಪಕರಣ ತೊಳೆಯುವುದು 2 ನಿಮಿಷ ಸಾವಕಾಶವಾದರೆ ನಾನೇ ತೊಳಿಬೇಕು ಉಪಕರಣ ಎಂದು ದಡಬಣ್ಣ ಎತ್ತಿಕೊಂಡು ಬಂದು ಯಜಮಾನಿ ಹಿತ್ತಲಲ್ಲಿ ಹಾಕುವುದನ್ನು ಅವನು ಹಿಂದೆ ಎಷ್ಟೋ ಸಲ ನೋಡಿದ್ದನು. ಆಗ ಅವನು ಏನು ಎಂದುಕೊಂಡಿರಲಿಲ್ಲ. ಆ ದಿನ ಹಾಗೇ ಆಯಿತು. ಸುಬ್ಬಣ್ಣ ನೋಡಿ ಅದುವರೆಗೂ ಪಡದೇ ಇದ್ದ ಒಂದು ಅಸಹನೆಯನ್ನು ಅನುಭವ ಮಾಡಿದನು. ಹೆಂಡತಿ ಪಡಸಾಲೆಯಲ್ಲಿ ಕಸಗುಡಿಸುತ್ತಿದ್ದಳು. 2 ಕೆಲಸ ಒಂದೇ ಸಲ ಹೇಗೆ ಮಾಡಿಯಾಳು ಎಂದು ಹೇಳಬೇಕೆಂದು ಅವನಿಗೆ ತೋರಿತು. ಆದರೆ ತಡೆದುಕೊಂಡು ಸುಮ್ಮನಾದನು. ಇಷ್ಟರಲ್ಲೇ ಮನೆಯ ಹೆಣ್ಣು ಮಕ್ಕಳಲ್ಲಿ 2ನೇಯವಳಾದ ಲಕ್ಷ್ಮಿ ಗರ್ಭಿಣಿಯಾಗಿ ಮನೆಗೆ ಬಂದಳು. ಮನೆಯಲ್ಲಿ ಅಸಮಾಧಾನ ಹೆಚ್ಚುವುದಕ್ಕೆ ಅದೂ ಒಂದು ಕಾರಣವಾಯಿತು. ಯಜಮಾನಿ ಮಾತಿಗೆ ಮುಂಚೆ, ಏನು ಸುಖಕ್ಕೆ ಅಂತ ಈ ಮನೆಗೆ ಬಂದೆಯಮ್ಮ ನೀನು? ಹಾಲೆ ಮೊಸರೆ ಕೈ ತುಂಬ ಸಂಪಾದಿಸಿ ಹಾಕುವ ಕೂಡ ಹುಟ್ಟಿದವರೇ, ಏನೋ ಅವರೊಬ್ಬರು ಆದುಕೊಂಡು ತಂದು ಹಾಕಬೇಕು, ಎಲ್ಲ ಊಟ ಮಾಡಬೇಕು, ನಿನಗೆ ನಾನೇನು ಉಪಚಾರ ಮಾಡಲಿ ಎನ್ನುವರು. ಲಲಿತಾ ಮುಖ ಚಿಕ್ಕದು ಮಾಡಿಕೊಳ್ಳುವಳು. ಇದು ಸುಬ್ಬಣ್ಣನಿಗೆ ತಿಳಿಯದು. ಲಲಿತಾ 1-2 ಸಲ ಗಂಡನಿಗೆ ಈ ಮಾತನ್ನು ಹೇಳೋಣವೇ ಎಂದುಕೊಂಡಳು. ಒಡನೆ ಹೆತ್ತ ತಾಯಿಗೆ ಮಗನಿಗೆ ಜಗಳ ತರಲೆ ನನಗೇಕೆ ಎಂದು ಸುಮ್ಮನಾದಳು. ಯಜಮಾನಿ ಎಂದಿನಂತೆಯೇ ಮೊಸರು ತೆಗೆದು ಅದರಲ್ಲಿ ಮಗಳಿಗೆ ಗಟ್ಟಿ ಮೊಸರು ತೆಗೆದಿಟ್ಟು ಉಳಿದುದನ್ನು ನೀರು ಹಾಕಿ ಕಡೆದು ಎಲ್ಲರಿಗೂ ಬಡಿಸುವರು. ಒಂದು ದಿನ ಶಾಸ್ತ್ರಿಗಳು ಮಜ್ಜಿಗೆ ತೀರಾ ನೀರಾಯಿತು ಎಂದರು. ಯಜಮಾನಿ, ಇನ್ನು ಮನೆಯಲ್ಲಿ ಎಲ್ಲರಿಗೂ ಮೊಸರು ಹಾಕಬೇಕು ಎಂದರೆ ಎಷ್ಟು ಮೊಸರು ತೆಗೆದ್ರೆ ಆಗುತ್ತೆ ಎಂದರು. ಸುಬ್ಬಣ್ಣ ಪಕ್ಕದಲ್ಲಿ ಊಟಕ್ಕೆ ಕುಳಿತಿದ್ದನು. ಅವನಿಗೆ ಮನಸ್ಸು ಚಿಕ್ಕದಾಯಿತು. ಆಮೇಲೆ ಹುಡುಗಿಯರಿಬ್ಬರು ಊಟ ಮಾಡುತ್ತಿದ್ದಾಗ ಅವನು ಎತಕ್ಕೋ ಒಳಗೆ ಹೋದನು. ಲಲಿತೆ ಎಲ್ಲರಂತೆ ನೀರು ಮಜ್ಜಿಗೆಯಲ್ಲಿ ಅನ್ನ ಕಲಸಿಕೊಂಡಿದ್ದಳು. ಲಕ್ಷ್ಮಮ್ಮನಿಗೆ ಮೊಸರು ಬಡಿಸಿದ್ದರು. ಸುಬ್ಬಣ್ಣ ನೋಡಿ, ಈ ಮೊಸರು ಸ್ವಲ್ಪ ಅಪ್ಪನಿಗೆ ಬಡಿಸಿದ್ದರೆ ಆಗಿರಲಿಲ್ಲವೇ ಎಂದುಕೊಂಡನು. ಇವನು ಈ ಮಾತುಗಳನ್ನು ಹೇಳಿದ್ದರೆ ಯಜಮಾನಿ ಎಚ್ಚೆತ್ತುಕೊಳ್ಳಬಹುದಾಗಿತ್ತೋ ಏನು. ಆದರೆ ಸುಬ್ಬಣ್ಣ ಮಾತನಾಡುವ ಮನುಷ್ಯನಲ್ಲ. ನೋಡಿದ್ದನ್ನು ಮಾಡಿದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವನು. ಹೀಗೆ ಬರಬರುತ್ತಾ ಮಗನಿಗೆ ತಾಯಿಯ ವಿಷಯದಲ್ಲಿ ಅಸಮಾಧಾನ ಹೆಚ್ಚಿತು. ತಾಯಿ ತನ್ನ ಹೆಂಡತಿಯನ್ನು ಸರಿಯಾಗಿ ನೋಡುತ್ತಿಲ್ಲವೆಂದು, ತಾನು ತನ್ನ ಹೆಂಡತಿಗೆ ಸರಿಯಾದ ಸಂಸಾರವನ್ನು ಕಟ್ಟಿಕೊಟ್ಟ ಹಾಗೆ ಆಗಲಿಲ್ಲವೆಂದು ಅವನು ಬಹಳ ಸಲ ಎನಿಸಿಕೊಂಡನು. ತಪ್ಪು ಎಣಿಸಿಕೊಳ್ಳುವುದಕ್ಕೆ ಮನಸ್ಸಿದ್ದರೆ ಏನೂ ಇಲ್ಲದೆ ತಪ್ಪು ಸಿಕ್ಕುತ್ತದೆ. ಇನ್ನು ಇಂಥ ಸಂಸಾರದಲ್ಲಿ ಹೇಳಬೇಕಾದ್ದಿಲ್ಲ. ಲಲಿತೆಯೂ ಗರ್ಭಿಣಿಯಾದಳು. ಅವಳನ್ನು ಅವರ ಮನೆಯವರು ಕರೆದುಕೊಂಡು ಹೋಗಲಿಲ್ಲ. ಅವಳು ಎಲ್ಲಕ್ಕೂ ಅತ್ತೆಯ ಕೈಗೆ ಕಾಯಬೇಕಾಯಿತು. ಇವರು ಅಷ್ಟೇ, ಸೊಸೆಯನ್ನು ವಿಚಾರಿಸಿಕೊಳ್ಳುವುದು ಅತ್ತೆಯತನಕ್ಕೆ ಕಡಿಮೆಯೋ ಏನೋ ಎನ್ನುವ ಹಾಗೆ ಇದ್ದು ಬಿಟ್ರು. ಹುಡುಗಿ ಗುಡಿಸಲಾರದೆ ಕಸಗುಡಿಸುತ್ತಿದ್ದರೆ ಬೇಡ ಎಂದು ಹೇಳರು. ಮಗಳಿಗೆ ಮೊಸರು ತೆಗೆದಿಟ್ಟು ಹಾಕುತ್ತಿದ್ದ ಹಾಗೆ ಇವಳಿಗೆ ಹಾಕರು. ಇದನ್ನೆಲ್ಲ ಸುಬ್ಬಣ್ಣ ನೋಡಿದನು. ಇದೆಲ್ಲ ಅವನಿಗೆ ವಿಪರೀತವಾಗಿ ಕಂಡಿತು. ಸೀಮಂತ ಮುಂತಾದುವನ್ನ ಶಾಸ್ತ್ರಿಗಳು ಉಪಾಯವಾಗಿ ನಡೆಸಿದರು. ದಿನ ಕಳೆದು ಲಲಿತಮ್ಮ ಒಂದು ಗಂಡು ಮಗುವನ್ನು ಹೆತ್ತಳು. ಸುಬ್ಬಣ್ಣನಿಗೆ ಇದರಿಂದ ಏನೂ ಹೆಚ್ಚು ಸಂತೋಷವಾಗಲಿಲ್ಲ. ತಾನು ತನ್ನ ಹೆಂಡತಿಯು ಸಂಸಾರದಲ್ಲಿ ಹೊರೆಯಾಗಿರುವಾಗ ಈ ಮಗು ಬೇರೆ ಒಂದು ಭಾರವಾಗಿ ಹುಟ್ಟಿತಲ್ಲ ಎಂದು ಅವನು ಯೋಚಿಸತೊಡಗಿದನು. ಅದಕ್ಕೆ ತಕ್ಕ ಹಾಗೆ ಆ ಸಲ ನವರಾತ್ರಿಯಲ್ಲಿ ಅವರಿವರ ಅಸೂಯೆಯಿಂದ ಅವನಿಗೆ ಹಾಡುವುದಕ್ಕೆ ಅವಕಾಶವಾಗಲಿಲ್ಲ. ಅಲ್ಪ ಸ್ವಲ್ಪವಾದರೂ ಸಂಪಾದನೆಗೆ ದಾರಿಯಾಗಬಹುದೆಂದುಕೊಂಡಿದ್ದನು. ಅದೂ ತಪ್ಪಿಹೋಯಿತು. ಇಷ್ಟರಲ್ಲಿ ದೇಶದ ದುರದೃಷ್ಟದಿಂದ ಇವನಂತ 100 ಜನದ ಆಸೆಯ ಡೇರೆಗೆ ಮೂಲಸ್ತಂಭದಂತಿದ್ದ ಉದಾರಶೀಲರಾದ ಮಹಾರಾಜರು ಕಾಲಾಧೀನರಾದರು. 10 ಕಡೆಯ ಪಕ್ಷಿಗಳಿಗೆ ಆಶ್ರಯವಾಗಿದ್ದ ಮರ ಬಿದ್ದು ಹೋದರೆ ಅವು 10 ಕಡೆಗೆ ಹೋಗುವಂತೆ ಆಸ್ಥಾನದಲ್ಲಿ ನಿಂತಿದ್ದ ಪಂಡಿತರ ನೇಕರು ಬೇರೆ ಆಶ್ರಯಗಳನ್ನು ಹುಡುಕಿಕೊಂಡು ಹೊರಟು ಹೋದರು. ಇನ್ನು ಕೆಲವರು ಮಾತ್ರ ವಯಸ್ಸಾದವರು ಇನ್ನು ಎಲ್ಲಿಗೆ ಹೋಗುವುದು ಎಂದು ಯೋಚನೆಯಿಂದಲೂ, ಇನ್ನು ಕೆಲವರು ತಮ್ಮ ದೊರೆಯ ಮನೆ ಎಂಬ ಪ್ರೀತಿಯಿಂದಲೂ ಮುರಿದು ಬಿದ್ದ ಮರದ ಕೊಂಬೆಯ ಮೇಲೆಯೇ ಬಿಟ್ಟು ಹೋಗಲಾರದೆ ಕುಳಿತಿರುವ ಪಕ್ಷಿಗಳಂತೆ ಹೇಗೋ ಹಾಗೆ ನಿಂತರು. ಹೀಗೆ ನಿಂತವರಲ್ಲಿ ಶಾಸ್ತ್ರಿಗಳು ಒಬ್ಬರು. ಅವರು ಇಷ್ಟು ದಿವಸ ಉಪ್ಪು ತಿನ್ನಲಿಲ್ಲವೆ? ಯಜಮಾನರಿಗೆ ಶ್ರೇಯ ಪ್ರಾರ್ಥನೆ ಮಾಡಬೇಕಲ್ಲ, ಮಾಡೋಣ. ನನ್ನ ದಿನ ಕಳೆಯಿತು, ನಮ್ಮಪ್ಪನ ಮನೆ ಉಳಿಯಲಿ ಬೆಳೆಯಲಿ, ಕೊಟ್ಟಿದ್ದನ್ನು ತಕ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ಎನ್ನುತ್ತಾ ಕಾಲ ಕಳೆಯುತ್ತೇನೆ ಎಂದರು. ಅರಮನೆಯವರಿಗೆ ಎಂದಿನಂತೆ ವಿಜೃಂಭಣೆಯಿಂದ ಖರ್ಚು ಮಾಡುವುದಕ್ಕೆ ಅವಕಾಶವಿಲ್ಲವಾದರೂ ಇಂಥವರನ್ನು ಬಿಟ್ಟು ಹೋಗಿ ಎನ್ನುವುದಕ್ಕೆ ಇಷ್ಟವಿಲ್ಲ. ಕೈಯಲ್ಲಾದದ್ದನ್ನು ಕೊಡುತ್ತಾ ಅವರು ಸಂಪ್ರದಾಯವನ್ನು ನಡೆಸುತ್ತಿದ್ದರು. ಆದರೂ ಶಾಸ್ತ್ರಿಗಳಿಗೆ ವರಮಾನ ಎಂದಿನಂತೆ ಸ್ವಲ್ಪ ಕಡಿಮೆಯಾಯಿತು. ಸುಬ್ಬಣ್ಣನಿಗೆ ಅರಮನೆಯ ಸಂಬಳ ಸಿಕ್ಕುವ ಆಸೆ ತೀರಾ ತಪ್ಪಿಹೋಯಿತು. ಸಂಸಾರದಲ್ಲಿ ಆದರೂ ದಿನೇ ದಿನೇ ಕಾರ್ಪಣ್ಯ ಹೆಚ್ಚುತ್ತಾ ಬಂದಿತು. ಯಜಮಾನಿಯ ಸಿಡುಕು ಹೆಚ್ಚಿತು. ಲಲಿತೆ ಹತ್ತಾರು ಸಲ ಕಣ್ಣೀರು ಹಾಕಿದಳು. ಮಗುವಿಗೆ ಬೇಕಾದ ಉಪಚಾರವಿಲ್ಲ, ಗಂಡನಿಗೆ ಚೆನ್ನಾಗಿ ಬಡಿಸಬೇಕು ಎಂದು ಅವಳಿಗೆ ಒಂದು ಆಸೆ. ಆ ಆಸೆ ಈಡೇರುವ ದಾರಿಯಿಲ್ಲ. ಈ ಮಧ್ಯೆ ಹೆಣ್ಣು ಮಕ್ಕಳ ಮನೆಗೆ ಏನನ್ನಾದರೂ ಕಳುಹಿಸಿಕೊಡಬೇಕೆಂದು ಮುದುಕಿಗೆ ಒಂದು ಚಪಲ. ಎಲ್ಲರೂ ಅರಮನೆಗೆ ಕಾದಿದ್ದವರು. ಅವರ ಮನೆಗಳಲ್ಲಿಯೂ ವರಮಾನ ಕಡಿಮೆಯಾಗಿತ್ತು. ಒಂದೊಂದು ಸಲ ಅವರು ಬಂದು, ಅಮ್ಮ ಸ್ವಲ್ಪ ತುಪ್ಪ ಕೊಡಮ್ಮ, ನಾಳೆ ಕೊಡ್ತೇನೆ ಎಂದು ಕೇಳುವರು. ಮುದುಕಿ ಬಾಯಿ ನಿಲ್ಲಲಾರದೆ, ಅಯ್ಯೋ ಏನು ಮಾಡಲೆಮ್ಮ, ಲಕ್ಷ್ಮೀ ತಾಂಡವವಾಡುತ್ತಿದ್ದ ಮನೆಯಲ್ಲಿ ಈಗ ಏನೂ ಇಲ್ಲದ ಹಾಗಾಗಿದೆ. ಬಂದವರ ಪುಣ್ಯ, ಏನೋ ಅವರವರ ಮಕ್ಕಳನ್ನು ಅವರವರು ಸಾಕಿದ್ರೆ ಹೇಗಾದರೂ ಮಾಡಬಹುದು. ನಿಮ್ಮಪ್ಪ ಎಷ್ಟು ಜನಾನ ಎಷ್ಟು ದಿನ ಅಂತ ಸಾಕಿಯಾರು ಎನ್ನುವರು. ತುಪ್ಪವನ್ನು ಕೊಡದೆ ಬಿಡುತ್ತಿರಲಿಲ್ಲ, ಮಾತು ಮಾತ್ರ ಆಡಿಬಿಡುವರು. ಲಲಿತೆಗೆ ಈ ಒಂದೊಂದು ಮಾತು ಕಷ್ಟ. ಹಾಗೆಯೇ ಮುದುಕಿ ಒಂದೊಂದು ಸಲ ಮಗಳು ಬಂದಾಗ ಅವಳನ್ನ ಕೂರಿಸಿಕೊಂಡು ಸೊಸೆ ಮಾಡಿದ ತಪ್ಪು ಇದ್ದದ್ದು ಇಲ್ಲದನ್ನೆಲ್ಲ ವರ್ಣಿಸುತ್ತಾ ಕುಳಿತುಕೊಳ್ಳುವರು. ಒಂದು ದಿನ ಹೀಗೆ ಮಾತನಾಡುತ್ತಿದ್ದಾಗ ಸುಬ್ಬಣ್ಣ ಬಂದ. ಅಕ್ಕ ಒಂದು ದೊಡ್ಡ ಬಟ್ಟಲಲ್ಲಿ ತುಪ್ಪ ಇಟ್ಟುಕೊಂಡಿದ್ದಾಳೆ. ಅಮ್ಮ ಅಕ್ಕನಿಗೆ ಸೊಸೆಯ ಗುಣಕಥನ ಮಾಡುತ್ತಿದ್ದಾಳೆ. ಸುಬ್ಬಣ್ಣ ಏನೂ ಮಾತನಾಡದೆ ಕೊಠಡಿಯೊಳಕ್ಕೆ ಹೋಗಿ ಶಾಲು ತೆಗೆದುಕೊಂಡು ಬಂದನು. ಅವನು ಸಾಮಾನ್ಯವಾಗಿ ಅಕ್ಕನನ್ನು ಮಾತನಾಡಿಸುತ್ತಿದ್ದನು. ಆ ದಿನ ಮನಸ್ಸು ಬರಲಿಲ್ಲ, ಇವರೆಲ್ಲ ಸೇರಿ ತನ್ನ ಹೆಂಡತಿಯನ್ನು ಬೈಯುವರಲ್ಲ ಎಂದು ಅವನಿಗೆ ಕೋಪ. ಒಂದು ಕ್ಷಣ ಬಿಟ್ಟು ಅಕ್ಕ ಹೊರಟು ಹೋದಳು. ಯಜಮಾನಿ ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದು ಎದ್ದು ಅವಳ ಹಿಂದೆ ಅವರ ಮನೆಗೆ ಹೋದರು. ಸುಬ್ಬಣ್ಣ ಪಡಸಾಲೆಯಲ್ಲಿ ಕುಳಿತು ಒಂದು ಓಲೆಯ ಕರಡನ್ನು ನೋಡುತ್ತಿದ್ದನು. ಶಾಸ್ತ್ರಿಗಳು ಸಾಯಂಕಾಲ ಬಂದು ಸೊಸೆಯನ್ನು ಕರೆದು, ಬಾಯಿಯೇಕೋ ಅರೋಚಕವಾಗಿದೆ, ಸ್ವಲ್ಪ ಸಂಡಿಗೆ ಕರಿ ಎಂದರು. ಲಲಿತಮ್ಮ ಅಡಿಗೆ ಮಾಡುವಾಗ ಸಂಡಿಗೆಯನ್ನು ಕರಿದಿಟ್ಟಳು. ದೀಪ ಹಚ್ಚುವ ವೇಳೆಗೆ ಯಜಮಾನಿ ಬಂದು ಸಂಡಿಗೆಯನ್ನು ನೋಡಿ, ಇದೇನು ಗರ್ವ, ಮನೆಯಲ್ಲಿ ತುಪ್ಪ ಇಲ್ಲದಿರುವಾಗ ಸಂಡಿಗೆ ಕರೆಯದೇ ಇದ್ದರೆ ನಿಂತು ಹೋಯಿತೆ, ಮನೆಯ ಯಜಮಾನಿಗಿಂತ ಹೆಚ್ಚಾಗಿ ಕುಣಿಯುತ್ತೀಯಲ್ಲ ಎಂದು ಸೊಸೆಯ ಮೇಲೆ ರೇಗಿದರು. ಆ ಶಾಸ್ತ್ರಿಗಳು, ನಾನೇ ಕರೆ ಅಂತ ಹೇಳಿದೆ, ಯಾಕೆ ಅವಳನ್ನು ಅನ್ನುತ್ತೀಯೇ ಎಂದರು. ಸರಿ, ಇಷ್ಟು ದಿನವೂ ಗಂಡನನ್ನು ಮರಳು ಮಾಡಿದ್ಲು, ಈಗ ನಿಮ್ಮನ್ನು ಮರಳು ಮಾಡಿದ್ದಾಳೇನೋ, ಇದಕ್ಕೇನಾಗಬೇಕು, ಸಂಸಾರ ಒಪ್ಪವಾಗಿ ನೋಡಿಕೊಳ್ಳೋರಿಗಲ್ಲವೇ ತಿಳಿಯುವುದು ಎಂದರು. ಈ ಹಿಂದೆ ಒಂದೆರಡು ಸಲ ಶಾಸ್ತ್ರಿಗಳು ಏನಾದರೂ ಬೇಕು ಎಂದಾಗ ತಾಯಿ ಇಲ್ಲ ಎಂದದ್ದನ್ನ ಸುಬ್ಬಣ್ಣ ನೋಡಿದ್ದನು. ಶಾಸ್ತ್ರಿಗಳು ಕೇಳಿದಾಗ ಇಲ್ಲವಾದರೂ ಅದೇ ದಿನ ಅಕ್ಕಂದಿರಿಗೆ ಅದು ಸಿಕ್ಕುತ್ತಿತ್ತು. ಈ ದಿನ ತಾಯಿ ಅಕ್ಕನಿಗೆ ದೊಡ್ಡ ಬಟ್ಟಲ ತುಂಬ ತುಪ್ಪ ಕೊಟ್ಟು ತಂದೆಗೆ ಒಂದೆರಡು ಸಂಡಿಗೆ ಕರಿದದ್ದಕ್ಕೆ ಅಡ್ಡಿ ಮಾಡುತ್ತಿರುವುದನ್ನು ನೋಡಿ ಸುಬ್ಬಣ್ಣನಿಗೆ ಕೋಪ ಬಂದಿತ್ತು. ಉಳಿದ ಕೋಪದ ಕಾರಣವನ್ನು ಮೊದಲೇ ಹೇಳಿದೆ. ಎಲ್ಲಾ ಸೇರಿ ಅವನಿಗೆ ತಡೆಯಲಾರದ ಹಾಗಾಯಿತು. ಅವನ ಅಮ್ಮನನ್ನು, ಏನಮ್ಮ ಇದು ಸುಮ್ಮನೆ ಮಾತು, ಅಕ್ಕನಿಗೆ ಒಂದು ಬಟ್ಟಲು ತುಪ್ಪ ಕೊಟ್ಟೆ ಮಧ್ಯಾಹ್ನ, ಈಗ ಅಪ್ಪನಿಗೆ ಎರಡು ಸಂಡಿಗೆ ಕರೆಯುವುದಕ್ಕೆ ತುಪ್ಪ ಇಲ್ವೆ ಎಂದನು. ಅವರು, ಹೌದಪ್ಪ, ಇಷ್ಟು ದಿನ ನೀನು ನಿನ್ನ ಹೆಂಡತಿ ಮಾತ್ರ ಸೇರಿಕೊಂಡು ನನ್ನ ಪ್ರಾಣ ತೆಗಿತಾ ಇದ್ರಿ, ಈಗ ಅವರ ಮನಸ್ಸನ್ನು ಕೆಡಿಸಿ, ಇರಿಯಪ್ಪ ನೀವು ಸುಖವಾಗಿರಿ, ನಾನು ನನ್ನ ಮಗಳ ಮನೆಗೆ ಹೋಗ್ತೇನೆ ಎಂದರು. ಸುಬ್ಬಣ್ಣ, ನಾನು ನಿಮ್ಮನ್ನ ಮಗಳ ಮನೆಗೆ ಹೋಗು ಎನ್ನೆ ಎಂದನು. ಅವರು, ಇನ್ನೂ ಅನ್ನಬೇಕೆ ಬೇರೆ, ಒಪ್ಪವಾಗಿ ಸಂಸಾರ ಮಾಡಿ ಅಂತ ಸೊಸೆಗೆ ಹೇಳಿದರೆ ಅವಳನ್ನು ಅನುಸರಿಸಿಕೊಂಡು ನೀನು ಅಮ್ಮ ಅಕ್ಕನಿಗೆ ತುಪ್ಪ ಕೊಟ್ಟಳು ಎಂದು ಚಾಡಿ ಹೇಳ್ತೀಯಲ್ಲಪ್ಪ, ನಾನೇನು ಈ ಮನೆಯಲ್ಲಿ ಇರಬೇಕೇ ಹೋಗಬೇಕೆ? 30 ವರ್ಷ ಸಂಸಾರ ಮಾಡಿ ಹೆಣ್ಣು ಮಗಳು ಬಂದರೆ ಒಂದಿಷ್ಟು ತುಪ್ಪ ಕೊಡೋಕೆ ನನಗೆ ಅಧಿಕಾರ ಇಲ್ವೇ ಅಂತ ಕೂಗಿದರು. ಸುಬ್ಬಣ್ಣಗೂ ರೇಗೆ ಕೂಗಬೇಕು. ಲಲಿತಮ್ಮ ಆ ಕಡೆ ಏನೋ ಬಂದ ಹಾಗೆ ಬಂದು, ಹೋಗ್ಲಿ ಸುಮ್ಮನಿರಬಾರ್ದೆ ಎಂದು ಮೆಲ್ಲನೆ ಹೇಳಿದ್ಲು. ಸುಬ್ಬಣ್ಣ ಬಾಯಿ ಮುಚ್ಚಿಕೊಂಡನು. ಯಜಮಾನಿ ಇದನ್ನು ನೋಡಿದ್ರು. ನೋಡಿ, ಆಹಾ ಚೆನ್ನಾಯ್ತು ಚೆನ್ನಾಯ್ತು, ನನ್ನೆದುರಿಗೆ ಬಂದು ಗಂಡನಿಗೆ ಹೀಗೆ ಅನ್ನು ಹಾಗೆ ಅನ್ನು ಅಂತ ಹೇಳಿಕೊಡ್ತಾಳಲ್ಲ, ಬಹಳ ಚೆನ್ನಾಯಿತು ಎಂದರು. ಸುಬ್ಬಣ್ಣ ಇನ್ನು ಇಲ್ಲಿದ್ದರೆ ಬಹಳ ಜಗಳವಾಗುತ್ತೆ ಅಂತ ಎದ್ದು ಹೊರಟು ಹೋದನು. ಹೀಗೆ ಸಂಸಾರ ಬರಬರುತ್ತ ಬಹಳ ಕಷ್ಟಕ್ಕೆ ಬಂದಿತ್ತು. ಸುಬ್ಬಣ್ಣ ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಪಂಡಿತನೇ ಆದನು. ಆದರೆ ಸಂಗೀತಗಾರದಲ್ಲಿ ಕೆಲವರು ಅವನಿಗೆ ಆಗದವರು ಅವನು ಕಚೇರಿಗಳಲ್ಲಿ ಹಾಡುವುದಕ್ಕೆ ಇನ್ನೂ ಹಿಂತೆಗೆಯುತ್ತಿದ್ದನು. ಆದ್ದರಿಂದ ಸಂಪಾದನೆ ಇಲ್ಲ, ಇಷ್ಟರಲ್ಲೇ ಕಚೇರಿಗಳಲ್ಲಿ ಹಾಡಬೇಕೆಂದು ಮನಸ್ಸು ಮಾಡಿಕೊಂಡನು. ವೇಶ್ಯರಿಗೆ ಪಾಠ ಹೇಳುವುದಾದರೆ ಅವರು ಹಣ ಕೊಡುವುದಕ್ಕೆ ಸಿದ್ಧರಾಗಿದ್ದರು. ಆದರೆ ಅದು ನಿಚ್ಚಾನ್ನ. ತಂದೆಯ ಪರಿಶುದ್ಧವಾದ ಜೀವನಕ್ಕೆ ಇಂಥ ಕಲುಷಿತವಾದ ಸಂಪಾದನೆಯನ್ನು ತಂದು ಸೇರಿಸಲೇ ಎಂದು ಸಮ್ಮತಿಸಲಿಲ್ಲ. ಹೀಗೆ ಇರುತ್ತಿರುವಲ್ಲಿ ಒಬ್ಬ ಅಕ್ಕನೂ ಅವಳ ಮಕ್ಕಳು ಮನೆಗೆ ಬಂದರು. ಸಂಸಾರ ನಡೆಯುವುದೇ ಕಷ್ಟ, ಅಂಥದ್ರಲ್ಲಿ ಇದು ಬೇರೆ. ಸುಬ್ಬಣ್ಣನನ್ನು ಕಂಡ ಹಾಗೆ ಅವರ ತಾಯಿ ತನ್ನ ಮಗಳ ಮಕ್ಕಳಿಗೆ ತುಪ್ಪ ಹೆಚ್ಚಾಗಿ ಹಾಕುವರು, ಮಗನ ಮಗನಿಗೆ ಕಡಿಮೆ ಹಾಕುವರು. ಆದರೆ ಸುಬ್ಬಣ್ಣ ಸುಮ್ಮನಿರುವನು. ಮಗಳ ಮಕ್ಕಳಿಗೆ ಮೊಸರು, ಮಗನ ಮಗನಿಗೆ ನೀರು ಮಜ್ಜಿಗೆ. ಮಗನೊಡನೆ ಜಗಳವಾಡೋಣ ಎಂದೆಲ್ಲ ಅವರು ಹೀಗೆ ಮಾಡುತ್ತಿದ್ದರು. ಆಕೆಗೆ ಈ ಮೊಮ್ಮಗನ ಮೇಲೆ ಪ್ರೀತಿ ಇತ್ತು. ಆದರೆ ಇವರು ನನ್ನನ್ನು ಬೇರೆ ಎನ್ನುತ್ತಾರಲ್ಲ, ಅವನನ್ನು ಇವರೇ ಸಾಕಿಕೊಳ್ಳಲಿ ಎಂದು ಅವರದು ಒಂದು ಹಠ. ಆದರೆ ಈ ಸಮಾಧಾನವನ್ನು ಸುಬ್ಬಣ್ಣನಿಗೆ ಹೇಳುವವರಿಲ್ಲ. ಒಂದೆರಡು ಸಲ ಲಲಿತಮ್ಮ ಹೇಳುವುದಕ್ಕೆ ನೋಡಿದ್ಲು. ಅವನು ಅವಳ ಮೇಲೆ ಕೋಪ ಮಾಡಿದ್ನು. ಏನು, ನಮ್ಮಮ್ಮ ಹೇಳಿದ ಹಾಗೆ ನನ್ನ ಮೇಲೆ ದೊರೆತನ ಮಾಡುವುದಕ್ಕೆ ಬರುತ್ತಿ ಎಂದನು. ಅವಳು ಇನ್ನೇನು ಹೇಳುವುದು, ದೇವರೇ ಇವರಿಗೆ ಈ ಕೋಪ ಹೋಗಲಿ ಎಂದು ಪ್ರಾರ್ಥಿಸಿ ಸುಮ್ಮನಾದಳು. ತಾಯಿ ಮಗನ ಮನಸ್ಸು ಬಹಳ ದೂರವಾಗುತ್ತಾ ಬಂದಿತ್ತು. ಸಂಸಾರದ ವರಮಾನದಲ್ಲಿ ಅತ್ತೆ ಸೊಸೆಯರು ಅರಸು ಮಕ್ಕಳ ಮನೆಗಳಿಗೆ ಹಬ್ಬ ಹುಣ್ಣಿಮೆಯಲ್ಲಿ ಹೋಗಿ ತರುತ್ತಿದ್ದ ಬಾಗಿನಗಳು ಸೇರಿದವು. ಸುಬ್ಬಣ್ಣನಿಗೆ ಇದು ಸರಿ ಹೋಗ್ತಾ ಇರಲಿಲ್ಲ. ಹೆಂಗಸರು ಇನ್ನೊಬ್ಬರ ಮನೆಗೆ ಹೋಗುವುದು ತಪ್ಪು ಎಂದಲ್ಲ, ಅವರು ಸಂಪಾದಿಸಿ ತಂದುದನ್ನ ತಾನು ತಿನ್ನುವುದಾಗಿದೆಯಲ್ಲ ಎಂದು ಮಾತ್ರ ಅವನಿಗೆ ಸಮಾಧಾನ. ಒಂದು ಸಲ ಅವನು ಮನೆಗೆ ಬಂದಾಗ ತಾಯಿ ಬಹಳ ಕೋಪಿಸಿಕೊಂಡಿದ್ದರು. ಲಲಿತಾ ಒಂದು ಕಡೆ ನಿಂತು ಅಳುತ್ತಿದ್ದಳು. ಬಂದವನು ಏನಾಯ್ತು ಎಂದ. ತಾಯಿ, ನೋಡಪ್ಪ ಎಂತ ದಿಟ್ಟ ಕೇಳಿಯಿತು. ಆ ಅರಸಿನವರ ಮನೆಗೆ ಹೋಗಿ ಬಾಗಿನ ತಾಯಿ ಅಂತ ಹೇಳಿದ್ರೆ ಹೋಗೋದಿಲ್ಲ ಎಂತಾಳೆ? ಇವಳು ರಾಣಿ, ನಾನು ಹೋಗಿ ಬೇಡಿ ತರಬಹುದು, ಇವಳಿಗೆ ಮಾನಕ್ಕೆ ಕಡಿಮೆ ಎಂದ್ರು. ಆ ಅರಸಿನವರ ಮನೆಯಲ್ಲಿ ಐದಾರು ದಿನದಿಂದ ಏನೋ ಪೂಜೆ ನಡೀತಿತ್ತು, ಅದಕ್ಕೆ ದಿನವೂ ಹೆಂಡತಿ ಹೋಗುತ್ತಿದ್ದಳೆಂಬುದನ್ನು ಸುಬ್ಬಣ್ಣ ಬಲ್ಲನು. ಇಂದು ಯಾಕೆ ಹೋಗಲಿಲ್ಲವೋ ಅವನಿಗೆ ತಿಳಿಯಲಿಲ್ಲ. ಅವನ ಹೆಂಡತಿಯನ್ನ ಯಾಕೆ ಹೋಗ್ಲಿಲ್ಲ ಎಂದು ಕೇಳಿದ್ನು. ಅವಳು ಯಾಕೋ ಹೋಗ್ಲಿಲ್ಲ ಎಂದ್ಲು. ಆ ಹೊತ್ತಿಗೆ ಶಾಸ್ತ್ರಿಗಳು ಬಂದ್ರು. ನಡೆದದ್ದನ್ನೆಲ್ಲ ಕೇಳಿ ಸೊಸೆಗೆ ನೆರವಾಗಿ, ಹೋಗದಿದ್ದರೆ ಇಲ್ಲ, ಅದಕ್ಕೆಷ್ಟು ದಂಡನೆ ಎಂದ್ರು. ಸುಬ್ಬಣ್ಣನಿಗೆ ಕೋಪ ತಡೆಯಲಿಲ್ಲ. ಹೆಂಡತಿಯನ್ನ ಇಲ್ಲಿ ಬಾ ಎಂದು ಕರೆದು ಕೊಠಡಿಯೊಳಕ್ಕೆ ಹೋದನು. ಅವನು ತನ್ನನ್ನು ಬಹಳ ಬೈಯುತ್ತಾನೆ, ಹೊಡೆಯುತ್ತಾನೆ ಏನೋ ಎಂದು ಲಲಿತಾ ಬಲ್ಲಳು. ಆದರೂ ಹೋದಳು. ಅವಳಿಗೆ ಅವರ ತಾಯಿ ಸಾಯಲಿ ಬದುಕಲಿ ದೇವರನ್ನ ಬಿಟ್ಟು ಇಲ್ಲ, ಹೊಡೀಲಿ ಬಡೀಲಿ ಗಂಡನ್ನ ಬಿಟ್ಟು ಇಲ್ಲ ಅಂತ ಒಂದು ಸಲ ಹೇಳಿದರು. ಕೊಠಡಿಗೆ ಹೋದ ಮೇಲೆ ಸುಬ್ಬಣ್ಣ ಅವಳನ್ನು ಬಾಗಿನಕ್ಕೆ ಯಾಕೆ ಹೋಗಲಿಲ್ಲ ಎಂದು ಕೇಳಿದ್ನು. ಅವಳು ನಾನು ಹೇಳುವುದಿಲ್ಲ ಎಂದಳು. ನೀನು ಹೇಳಲೇಬೇಕು ಎಂದು ಅವನು ಹಠ ಮಾಡಿದ್ನು. ಅವಳು ಕೇಳಲಿಲ್ಲ. ಅವನು ಅವಳನ್ನು, ನೀನು ಬಹಳ ಕೆಟ್ಟ ಹೆಂಗಸು, ಎಷ್ಟು ಅಹಂಕಾರ ನಿನ್ನದು ಎಂದು ಚೆನ್ನಾಗಿ ಹೊಡೆದನು. ಮಗನು ಸೊಸೆಯನ್ನು ಹೊಡೆಯುವುದನ್ನು ಕೇಳಿ ಶಾಸ್ತ್ರಿಗಳು ಯಜಮಾನಿಗೆ, ನೋಡಿದೆಯೋ ನೀನು ಮಾಡಿದ್ದು, ಆ ತಿಳಿಯದ ಹುಡುಗಿನ ಹೊಡೆಯಿಸಿದೆ ಎಂದರು. ಆಕೆ ಹೊಡೀಲಿ ಬಿಡಿ, ಬುದ್ಧಿ ಬರಲಿ, ನಾನು ಹೋಗಿ ಬಾಗಿನ ತರಬಹುದಂತೆ, ಇವಳು ಯಾಕೆ ಹೋಗಬಾರದು ಎಂದರು. ಯಾಕೆ ಹೋಗೋದಿಲ್ಲ ಎಂದಳು ಎಂದು ಶಾಸ್ತ್ರಿಗಳು ಕೇಳಿದರು. ಯಜಮಾನಿ ನನ್ನ ಜೊತೆಯಲ್ಲೇ ಬರುತ್ತೇನೆಂದಳು. ಬೇಡ, ನೀನು ಆಮೇಲೆ ಹೋಗುವೆಯಂತೆ, ನಾನು ಮೊದಲು ಹೋಗಿ ಬರ್ತೇನೆ ಎಂತ ಹೊರಟು ಹೋದೆ. ಆಮೇಲೆ ಹೋಗು ಅಂತ ಹೇಳಿದರೆ ಹೋಗೋದಿಲ್ಲ ಎಂದಳು. ಮೊದಲು ಬರುತ್ತೇನೆ ಎಂದಾಗ ಬೇಡ ಎಂದ ನೋಡಿ, ಅದಕ್ಕೆ ಹಠ ಎಂದರು. ಶಾಸ್ತ್ರಿಗಳು ಅದಕ್ಕೆ ಒಬ್ಬಳೆ ಹೋಗೋದು ಹೇಗೆ ಅಂತ ಸಂಕೋಚವಿರಬೇಕು ಎಂದರು. ನಾಲ್ಕು ದಿನ ತಾನೇ ಹೋಗ್ತಾ ಇರಲಿಲ್ವೇ, ಯಾವ ಥರ ಸಂಕೋಚ, ನಿನ್ನೇನು ಹೀಗೆ ಅಂದ್ಲು, ಆಮೇಲೆ ಹೋದ್ಲು, ಈ ಹೊತ್ತು ಹಠ ಮಾಡಿಬಿಟ್ಲು ಎಂದರು. ಶಾಸ್ತ್ರಿಗಳು ಏನೂ ತಿಳಿಯದ ಹುಡುಗಿ, ಇವನು ಸುಮ್ಮನೆ ಹೊಡಿತಾನೆ ಎಂದರು. ಯಜಮಾನಿ ಬಿಡಿ ಬಿಡಿ, ಇದೆಲ್ಲ ವೇಷ, ಜಗಳಾಡಿದ ಹಾಗೆ ಆಡ್ತಾರೆ, ಅವನೇನು ನಿಜವಾಗಿ ಹೊಡಿತಾನೆ ಎಂದು ಮಾತನ್ನ ಮುಗಿಸಿದರು. ಸುಬ್ಬಣ್ಣ ಹೆಂಡತಿಯನ್ನು ಹೊಡೆದಿದ್ದು ನಿಜವೆಂದು ಯಜಮಾನಿ ನಂಬದೇ ಇದ್ದರೂ ಲಲಿತಮ್ಮನಿಗೆ ಮಾತ್ರ ಆ ದಿನ ಬಹಳ ಪೆಟ್ಟು ಬಿತ್ತು. ಅಮ್ಮನು ಹೆಂಡತಿಯು ಬಾಗಿನಕ್ಕೆ ಹೋಗದೇ ಇರುವುದೇ ಸುಬ್ಬಣ್ಣನಿಗೆ ಸಮ್ಮತವಾದರೂ ಆ ದಿನ ಲಲಿತ ಕಾರಣವನ್ನು ಹೇಳದೆ ಹಠ ಮಾಡಿದ್ದರಿಂದ ಅವನು ಅವಳನ್ನು ಹೊಡೆದ. ಎಷ್ಟು ಹೊಡೆದರೂ ಲಲಿತಮ್ಮ ತಾನು ಯಾಕೆ ಹೋಗಲಿಲ್ಲ ಎಂಬ ಕಾರಣವನ್ನು ಹೇಳಲಿಲ್ಲ. ಬಹಳ ದಿನಗಳ ಮೇಲೆ ಸುಬ್ಬಣ್ಣನಿಗೆ ಹೇಳಿದ್ಲು. ಅವಳು ಅರಸು ಮಕ್ಕಳ ಮನೆಗೆ ಆಗಾಗ ಹೋಗಿ ಬರುತ್ತಿದ್ದಳು. ಎಲ್ಲರೂ ದೊಡ್ಡ ಮನುಷ್ಯರು, ಸಂಪ್ರದಾಯವಂತರು, ಪಾಪ ಬೀರುವರು, ಧರ್ಮಜ್ಞರು. ಅದರಂತೆ ಈ ಒಂದು ಮನೆಗೂ ಅವಳು ಹೋದಳು. ಮೂರು ದಿನ ಹೋಗಿ ಬಂದಳು. ನಾಲ್ಕನೇ ದಿನ ಬಾಗಿನ ತೆಗೆದುಕೊಂಡು ಬರಬೇಕಾದ್ರೆ ನಡುಮನೆಯ ಕೊಠಡಿಯ ಬಳಿ ಯಾವನೋ ನಿಂತು ಒಂದೇ ದೃಷ್ಟಿಯಿಂದ ಇವಳನ್ನು ನೋಡ್ತಾ ಇದ್ನು. ಸರಿಯಾದ ಹೆಂಗಸಿಗೆ ಇಂತಹ ದೃಷ್ಟಿ ಸಿಡಿಲ ಬಡಿತದಂತೆ ತೋರುತ್ತದೆ. ಅಯ್ಯೋ, ಏನು ಬಂತು ಎಂದು ಅವಳು ಅವಸರವಸರವಾಗಿ ಹೊರಟು ಮನೆಗೆ ಬಂದಳು. ಮಾರನೆಯ ದಿನ ಅತ್ತೆಯ ಜೊತೆಯಲ್ಲಿಯೇ ಬರುತ್ತೇನೆಂದು ಹೇಳಿದ್ಲು. ಆಕೆ ಬೇಡವೆಂದರು. ಆಮೇಲೆ ಲಲಿತಮ್ಮ ಅರೆ ಮನಸ್ಸಿನಿಂದ ಒಬ್ಬಳೇ ಹೋದ್ರು. ಈ ಹೊತ್ತು ದಿನವೂ ಬರುವ ಬಾಗಿಲು ಹಾಕಿತ್ತು. ಪಕ್ಕದ ಕೊಠಡಿಗಳಲ್ಲಿ ಹಾಯ್ದು ಹೋಗಬೇಕಾಗಿ ಬಂದಿತು. ಕೊನೆಯ ಕೊಠಡಿಯಲ್ಲಿ ಅದೇ ಹಿಂದಿನ ದಿನದ ಮನುಷ್ಯ ನಿಂತು ಇವಳನ್ನು ದುರದುರನೆ ನೋಡುತ್ತಿದ್ದನು. ಅವನು ಯಾರೆಂದು ಲಲಿತೆಗೆ ತಿಳಿಯದು. ಮಾರನೆಯ ದಿನ ಅತ್ತೆಯ ಜೊತೆಗೆ ಹೋಗುವುದಕ್ಕೆ ಆಗದೆ ಹೋಗಲು ಅವಳು ಒಬ್ಬಳೇ ಹೋಗುವುದಕ್ಕೆ ಹೆದರಿ ನಿಂತು ಬಿಟ್ಟಳು. ಇದು ಸಣ್ಣ ಮಾತು. ಇದನ್ನು ಅತ್ತೆಗಾಗಲಿ ಗಂಡನಿಗಾಗಲಿ ಹೇಗೆ ಹೇಳುವುದು? ಇಷ್ಟಕ್ಕೆ ಅವನು ಯಾವ ದುಷ್ಟನೋ ಏನು. ಈ ಮಾತನ್ನು ಅರಸಿನವರ ಮನೆಯಲ್ಲಿ ಹೇಳುವುದು ಬೇರೆ, ಅಲ್ಲಿ ಬೇರೆ ಪಂಚಾಯಿತಿ. ಇದೆಲ್ಲ ಯಾಕೆ? ಒಂದು ಬಾಗಿನ ಕಲ್ಲವೇ? ಅದೇ ಬೇಡ, ಹಠ ಮಾಡುವುದಕ್ಕೆ ಬೈಗಳು ಬೀಳುತ್ತದೆ, ಬಿದ್ದರೆ ಬೀಳ್ಳಿ ಎಂದು ಸುಮ್ಮನಿದ್ದಳು. ಇದಾದ ಕೊಂಚ ದಿನದ ಮೇಲೆ ಒಮ್ಮೆ ಸಂಜೆ ಲಲಿತಮ್ಮ ಮಗುವನ್ನ ಹಾಸಿಗೆಯಲ್ಲಿ ಮಲಗಿಸಿ ತಟ್ಟುತ್ತಾ ಬಹು ಸಪ್ಪೆಯ ಮುಖವನ್ನು ಹಾಕಿಕೊಂಡು ಕೂತಿದ್ಲು. ಸುಬ್ಬಣ್ಣ ಬಂದು ಯಾಕೆ ಹೀಗಿದೆಯೇ ಎಂದನು. ಅವಳು ಏನೂ ಇಲ್ಲ ಎಂದಳು. ಸುಬ್ಬಣ್ಣಾಗ ಸುಮ್ಮನಾಗಿ ಅವಳು ರಾತ್ರಿ ಮಲಗಿಕೊಳ್ಳುವುದಕ್ಕೆ ಬಂದಾಗ ಈ ಹೊತ್ತು ಏನಾಯಿತು ಎಂದು ಕೇಳಿದನು. ಲಲಿತಮ್ಮ ತಿಳಿದೇ ಇದೆ, ಅವರಿಗೆ ಮೊಸರು ಹಾಕಿದ್ರು, ಇವನಿಗೆ ಮಜ್ಜಿಗೆ ಹಾಕಿದ್ರು ಎಂದಳು. ಸುಬ್ಬಣ್ಣನು ಅದಕ್ಕೆ ತಿಳಿದೇ ಇದ್ದರೆ ನೀನೇನು ಯೋಚನೆ ಮಾಡುತ್ತಿದ್ದಿ ಎಂದನು. ಲಲಿತೆ, ಇದು ಅವರ ಮೊಮ್ಮಗೂ ಅಲ್ಲವೇ, ಇದಕ್ಕೂ ಮೊಸರು ಹಾಕುವ ಬುದ್ಧಿಯನ್ನು ಅವರಿಗೆ ಕೊಡು ದೇವರೇ ಎಂದುಕೊಂಡೆ ಎಂದಳು. ಸುಬ್ಬಣ್ಣ, ಇದಿಷ್ಟಕ್ಕೇನೆ ಮುಖ ಅಷ್ಟು ಸಪ್ಪೆಯಾಗಿತ್ತೆ ಎಂದನು. ಲಲಿತಮ್ಮ ಸ್ವಲ್ಪ ವ್ಯಸನದಿಂದ ನಕ್ಕು, ಇಲ್ಲ, ಈ ಮಗುವನ್ನು ಸಾಕುವುದೇ ನಮಗೆ ಕಷ್ಟವಾಗಿರುವಾಗ ನನಗೆ ತಿರುಗಿ 3 ತಿಂಗಳಾಯ್ತಲ್ಲ ಎಂದು ಯೋಚಿಸುತ್ತಿದ್ದೆ ಎಂದಳು. ಸುಬ್ಬಣ್ಣ ಸ್ವಲ್ಪ ಹೊತ್ತು ಯೋಚಿಸಿ ಅರ್ಧ ಗಂಟೆ ಎಲ್ಲಿಯೂ ಹೋಗಿ ಹಿಂದಕ್ಕೆ ಬಂದು ಹೆಂಡತಿಗೆ, ನಿನಗೆ ಬೇಕಾದ ಸೀರೆ ಬಟ್ಟೆ ಮಗುವಿನ ಬಟ್ಟೆ ಎಲ್ಲ ಗಂಟು ಕಟ್ಟಿಕೋ ಎಂದನು. ಲಲಿತಾ, ಎಲ್ಲಿಗೆ ಹೋಗುವುದಕ್ಕೆ ಎಂದಳು. ಸುಬ್ಬಣ್ಣ, ನನ್ನನ್ನು ಮಾತಾಡಿಸಬೇಡ, ಹೇಳಿದ ಹಾಗೆ ಕೇಳು ಎಂದನು. ಗಂಡನಿಗೆ ಕೋಪ ಬಂದಿರುವುದೆಂದು ಲಲಿತಮ್ಮ ತಿಳಿದುಕೊಂಡಳು. ಇನ್ನು ಮಾತಾಡಿ ಉಪಯೋಗವಿಲ್ಲ, ಮನೆಯೊಳಕ್ಕೆ ಹೋಗಿ ತನ್ನ ಸೀರೆಯನ್ನು ಮಗುವಿನ ಬಟ್ಟೆಯನ್ನು ಒಂದೆರಡನ್ನು ತೆಗೆದುಕೊಂಡು ಬಂದು ಒಂದು ಸಣ್ಣ ಗಂಟು ಮಾಡಿದ್ಲು. ಇದಾದ ಮೇಲೆ ಸುಬ್ಬಣ್ಣನು ತನ್ನ ಬಟ್ಟೆಗಳನ್ನು ಗಂಟು ಕಟ್ಟಿ ಇರಿಸಿ ಮಲಗಿಕೊಂಡನು. ಲಲಿತಮ್ಮ ಗಂಟನ್ನು ಒಂದು ಕಡೆ ಇಟ್ಟು ತಾನೂ ಮಲಗಿಕೊಂಡಳು. ಒಂದೆರಡು ಗಳಿಗೆಯಾದ ಮೇಲೆ ಸುಬ್ಬಣ್ಣ ಹೆಂಡತಿಯನ್ನು ಎಬ್ಬಿಸಿದನು. ತಂದೆ ಮಲಗಿದ್ದ ಕಡೆ ಕ್ಷಣ ಹೋಗಿ ಹಿಂದಕ್ಕೆ ಬಂದು ಹೆಂಡತಿಗೆ, ನಿನ್ನ ಇಷ್ಟ ದೇವತೆಯನ್ನು ನೆನೆದುಕೋ, ಹೊರಡೋಣ ಎಂದನು. ಲಲಿತಮ್ಮ ಎಲ್ಲಿಗೆ ಎಂದು ಕೇಳುವುದಕ್ಕಿಲ್ಲ, ಬಹಳ ದಿನವಾಗುತ್ತೆಯೇ ಎಂದಳು. ಸುಬ್ಬಣ್ಣ, ಸುಮ್ಮನೆ ಮಾತಾಡಬೇಡ ಎಂದು ಗದರಿಸಿ ಒಂದು ಮೂಟೆಯನ್ನು ತೆಗೆದುಕೊಂಡು ಮಗುವನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಬಾಗಿಲ ಕಡೆ ಹೊರಟನು. ಲಲಿತಾ ಇನ್ನೊಂದು ಮೂಟೆ ತೆಗೆದುಕೊಂಡು ಹಿಂದೆ ಹೊರಟಳು. ಬೀದಿಯ ಬಾಗಿಲು ತೆಗೆದು ಹೊರಕ್ಕೆ ಬಂದು ಅದನ್ನು ಸದ್ದಿಲ್ಲದೆ ಮುಂದಕ್ಕೆ ಎಳೆದುಕೊಂಡು ಇಬ್ಬರು ಶ್ರೀರಂಗಪಟ್ಟಣದ ಕಡೆ ನಡೆದರು. ಕೋಳಿ ಕೂಗುವ ಮೊದಲೇ ಅವರು ಶ್ರೀರಂಗಪಟ್ಟಣವನ್ನು ಸೇರಿದರು. ಅಲ್ಲಿ ಛತ್ರದ ಹೊರಗಡೆ ಜಗಲಿಯ ಮೇಲೆ ನಿಂತು ಸುಬ್ಬಣ್ಣ ಹೆಂಡತಿಗೆ ಸ್ವಲ್ಪ ನಿದ್ದೆ ಹೋಗು ಎಂದನು. ತಾನೂ ಸ್ವಲ್ಪ ಹಾಗೆ ನಿದ್ದೆ ಹೋದನು. ಬೆಳಗಾಗ ಎಲ್ಲರಿಗೆ ಮುಂದಾಗಿಯೇ ಎದ್ದು ಅವಳನ್ನು ಎಬ್ಬಿಸಿ ಬಾ ಹೋಗೋಣ ಎಂದನು. ಲಲಿತೆಗೆ ಭಯವಾಯಿತು. ರಾತ್ರಿ ಹೊರಟಾಗ ಅವಳು ಗಂಡನನ್ನು ಏನೂ ಎತ್ತಿ ಕೇಳಲಿಲ್ಲ. ಅವನಿಗೆ ಆಗ ಕೋಪವೆಂದು ಬಲ್ಲಳು. ಸ್ವಲ್ಪ ಹೊತ್ತು ಅವನು ತನ್ನನ್ನು ತಾಯ ಮನೆಯಲ್ಲಿ ಬಿಡಲು ಚಾಮರಾಜನಗರದ ಕಡೆ ಕರೆದುಕೊಂಡು ಹೋಗುತ್ತಿದ್ದಾನೆ ಎಂದುಕೊಂಡಳು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಕೋಟೆಯ ಬಾಗಿಲು ಪೇಟೆ ಇಷ್ಟನ್ನು ದಾಟಿ ಹೋಗುವುದರಲ್ಲಿ ಇದು ಶ್ರೀರಂಗಪಟ್ಟಣದ ದಾರಿಯೆಂದು ತಿಳಿಯಿತು. ಸುಮ್ಮನಿದ್ದಳು. ಈಗ ಶ್ರೀರಂಗಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಹೊರಡುವ ಪ್ರಸಂಗ ಬಂದಾಗ ಎಲ್ಲಿಗೆ ಹೋಗುವುದು ಎಂದು ತಿಳಿಯದೆ ಎಷ್ಟು ದೂರ ಹೋಗುವುದು ಎಂದು ಯೋಚಿಸಿ, ನೀವು ಕೋಪ ಮಾಡಬೇಡಿ, ಅವರು 100 ಹೇಳಿದರೂ ಹೆತ್ತ ತಂದೆ ತಾಯಿ, ಹಿಂದಕ್ಕೆ ನಡೆಯಿರಿ, ಹೋಗೋಣ ಎಂದಳು. ಸುಬ್ಬಣ್ಣ, ಹೆಂಗಸರು ಈ ಪಾರುಪತ್ಯ ಮಾಡಬಾರದು, ನಾನು ಹೋದ ಕಡೆ ನೀನು ಸುಮ್ಮನೆ ಬರಬೇಕು ಎಂದನು. ಲಲಿತಮ್ಮ, ಬರಲಿಲ್ಲ ಎಂದೇನೆ ನಾನು, ನಾವೇನು ಹೊರಟು ಹೋಗುತ್ತೇವೆ, ಅತ್ತೆ ಮಾವ ಎಷ್ಟು ಯೋಚನೆ ಮಾಡುತ್ತಾರೋ ಎಷ್ಟು ಭಯಪಡುತ್ತಾರೋ ಎನ್ನುವುದು ಬೇಡವೆ ಎಂದಳು. ನೀನು ಹೋದೆ ಅಂತ ಅಲ್ಲಿ ಅಳುವವರು ಯಾರೂ ಇಲ್ಲ, ಸಾಕು ಬಾ. ನಾನೇ ನಿಮಗೆ ಹೇಳಿಕೊಟ್ಟು ಕರೆದುಕೊಂಡು ಹೋದೆ ಎಂದುಕೊಂಡರು, ನಾವು ಅವರನ್ನು ನೋಯಿಸಬಾರದು ಎಂದಳು. ಸುಬ್ಬಣ್ಣ, ಇನ್ನು ನಮಗೆ ಅವರಿಗೆ ಸಂಬಂಧವಿಲ್ಲ, ಅವರು ಬೇಕಾದ್ದನ್ನು ಹೇಳಿಕೊಳ್ಳಲಿ ಬಾ ಎಂದನು. ಮಾವನವರನ್ನು ನೋಡಿಕೊಳ್ಳುವವರಿಲ್ಲದ ಹಾಗಾಗುತ್ತದೆ,
1: ನೀವು ಕೋಪ ಮಾಡಬೇಡಿ, ಬನ್ನಿ. ಸುಬ್ಬಣ್ಣ, ನನಗೆ ಬುದ್ಧಿ ಹೇಳುವಷ್ಟರ ಮಟ್ಟಿಗಾದೀಯಾ ನೀನು? ದೊಡ್ಡವರು ಹತ್ತಿರ ಇದ್ದಾಗ ಅವರು ಹೇಳ್ತಾ ಇದ್ರು, ಹೀಗೆ ಏನಾದರೂ ಒಂದು ಮಾತು ಹೇಳಬೇಕಾದ್ರೆ ನಾನೇ ತಾನೇ. ಸರಿ, ನನ್ನ ಜೊತೆಯಲ್ಲಿ ಬರುವುದಕ್ಕೆ ಇಷ್ಟವಿಲ್ಲದಿದ್ರೆ ನೀನು ಹೋಗು, ನಾನು ಶೇಷನನ್ನು ಕರೆದುಕೊಂಡು ಹೋಗ್ತೇನೆ, ಹೀಗೆಂದು ಸುಬ್ಬಣ್ಣ ಮಗನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಮೂಟೆಯನ್ನು ಹೊತ್ತುಕೊಂಡನು. ಮಾತನಾಡಿ ಪ್ರಯೋಜನವಿಲ್ಲವೆಂದು ಲಲಿತಾ ಇನ್ನೊಂದು ಮೂಟೆಯನ್ನು ತೆಗೆದುಕೊಂಡು ಹಿಂದೆ ಹೊರಟಳು. ಇತ್ತ ಮನೆಯಲ್ಲಿ ಬೆಳಕು ಹರಿಯುವ ಹೊತ್ತಿಗೆ ಯಜಮಾನಿ ಎಚ್ಚೆತ್ತು ಇನ್ನೂ ಸೊಸೆ ಎದ್ದ ಚಿಹ್ನೆ ಇಲ್ಲದಿರುವುದನ್ನು ನೋಡಿ ಈ ದಿನ ಇದೊಂದು ತಪ್ಪು ಸಿಕ್ಕಿತು ಎಂಬ ಸಂತೋಷದಿಂದ ಅಂಗಳವನ್ನೆಲ್ಲ ತಾನೇ ಕಸಗುಡಿಸಿ ಸಗಣಿ ನೀರು ಚಿಮುಕಿಸುತ್ತಾ, ಇಷ್ಟು ಹೊತ್ತಾದರೂ ಏಳದೆ ಇರುವವರುಂಟೆ, ಮನೆ ಹೆಣ್ಣು ಮಕ್ಕಳಾದವರು ಸೊಸೆಯರು, ಎಲ್ಲ ಚಾಕರಿಯನ್ನು ಮುದುಕಿ ನಾನು ಮಾಡಬೇಕು ಎಂದು ಗೊಣಗುಟ್ಟುತ್ತಾ ಓಡಿಯಾಡುತ್ತಿದ್ದರು. ಶಾಸ್ತ್ರಿಗಳು ಎದ್ದು ಹೆಂಡತಿಯ ಮಾತನ್ನು ಕೇಳಿ, ಅಯ್ಯೋ ಪಾಪ, ಮೈಯಲ್ಲಿ ಸರಿಯಾಗಿಲ್ಲವೋ ಏನೋ ಎಂದು, ಸುಬ್ಬಣ್ಣ ಎಳ್ಳಿಲ್ಲವೇ ಎಂದು ಕೇಳಿದರು. ಯಜಮಾನಿ, ಬಾಗಿಲು ತೆರೆದಿತ್ತು, ಎದ್ದು ಎಲ್ಲೋ ಹೋಗಿದ್ದಾನೆ ಎಂದು ಹೇಳಿದರು. ಶಾಸ್ತ್ರಿಗಳು ಸೊಸೆ ಸುಮ್ಮನೆ ಮಾತು ಕೇಳುತ್ತಾಳಲ್ಲ ಎಂಬ ಕನಿಕರದಿಂದ ಮಗನ ಕೊಠಡಿಯ ಬಳಿಗೆ ಹೋಗಿ ಲಲಿತಮ್ಮ ಲಲಿತಮ್ಮ ಎಂದು ಕರೆದು ಕೂಗಿದರು. ಯಾರೂ ಮಾತಾಡಲಿಲ್ಲ. ಇಷ್ಟು ನಿದ್ದೆಯುಂಟೆ ಎಂದು ಬಾಗಿಲನ್ನು ಮೆಲ್ಲಗೆ ತಳ್ಳಿ ಒಳಗೆ ನೋಡಿದರು. ಎದ್ದಿದ್ದಾಳೆ ಎಂದು ಹೇಳಿ ಕೆರೆಗೆ ಹೊರಟು ಹೋದರು. ಅವರು ಮತ್ತೆ ಬರುವ ವೇಳೆಗೆ ಮಧ್ಯಾಹ್ನ ಆಗಿತ್ತು. ಬರುವ ವೇಳೆಗೆ ಯಜಮಾನಿ ಸುಮ್ಮನೆ ಕೂಗಾಡುತ್ತಿದ್ದರು. ನೋಡಿ ನೋಡಿ ಸೊಸೆ ಮಾಡಿರುವುದನ್ನ, ಏನೂ ತಿಳಿಯದ ಹಾಗಿದ್ದು ಗಂಡನನ್ನು ಕರೆದುಕೊಂಡು ತಾಯಿಯ ಮನೆಗೆ ಹೊರಟು ಹೋಗಿದ್ದಾಳೆ. ಆ ಸಲ ಬಸುರಾಗಿದ್ದಾಗ ನಾನೇನು ಸರಿಯಾಗಿ ನೋಡಿಕೊಳ್ಳಲಿಲ್ವೆ? ನನ್ನ ಕೆಟ್ಟವಳನ್ನಾಗಿ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾಳೆ ಎಂದರು. ಮಗ ಸೊಸೆ ಮೊಮ್ಮಗ ಮೂವರೂ ಇಲ್ಲದಿರುವುದನ್ನು ನೋಡಿ ಶಾಸ್ತ್ರಿಗಳಿಗೆ ಮನಸ್ಸು ಕ್ಷಣ ಮಾತ್ರ ಅಳುಕಿತು. ಆಮೇಲೆ, ಸರಿ, ಇಲ್ಲಿ ಇದ್ದು ಬೇಸರವಾಗಿದೆ ಅಂತ ಹೇಳಿದ್ಲೇನು ಹುಡುಗಿ, ಅವರ ತಾಯಿಯ ಮನೆಗೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಅವರು ಸುಮ್ಮನಾದರು. ಆದರೆ ಹೇಳದೆ ಹಾಗೆ ಯಾಕೆ ಹೊರಟು ಹೋದರು? ಅವನು ಹಾಗೆ ಹೋಗೋಣವೆಂದರೂ ಸೊಸೆ ಹಾಗೆ ಮಾಡುವವಳಲ್ಲ ಎಂದು ಯೋಚನೆ ಮಾಡಿದರು. ಅವನು ಹಠದ ಹುಡುಗ, ಹೋಗುತ್ತೇವೆ ಎಂದರೆ ಇದೊಂದು ರಂಪಾಗುತ್ತೆ ಅಂತ ಯೋಚಿಸಿ ಹೀಗೆ ಮಾಡಿರಬೇಕು ಎಂದುಕೊಂಡು ಆ ಮಾತನ್ನು ಮರೆತರು. ಐದಾರು ದಿನ ಕಳೆದರೂ ಮಗ ಹಿಂದಕ್ಕೆ ಬರಲಿಲ್ಲ. ಶಾಸ್ತ್ರಿಗಳಿಗೆ ಅನ್ನ ಸೇರದ ಹಾಗಾಯಿತು. ಒಬ್ಬನೇ ಮಗ, 25 ವರ್ಷ ಸಾಕಿದರು. ದೊಡ್ಡವನು ಅವನೇ, ಚಿಕ್ಕವನು ಅವನೇ. ವಯಸ್ಸಾದ ಹುಡುಗನಾದರೂ ಅವನು ಅವರ ಕಣ್ಣಿಗೆ ಮಗುವಿನಂತೆ ಇದ್ದ. ಆ ಮೊಮ್ಮಗನಾದ ಹುಡುಗ ಅವರಿಗೆ ಅಚ್ಚುಮೆಚ್ಚು. ದಿನ ಅವರ ಜೊತೆಗೆ ಮಗನೂ ಊಟಕ್ಕೆ ಕೂಡುತ್ತಿದ್ದನು. ಈಗ ಅವನಿಲ್ಲದ್ದು ಅವರಿಗೆ ಊಟ ಬೇಡದಂತೆ ಬೇಸರವಾಗುವುದಕ್ಕೆ ಮೊದಲಾಯಿತು. ಆಗಾಗ ಯಾಕೋ ಹುಡುಗ ಬರಲಿಲ್ವಲ್ಲ ಎಂದುಕೊಳ್ಳುವರು. ಯಜಮಾನಿಗೂ ಮನಸ್ಸಿನಲ್ಲಿ ಭಯ ತಟ್ಟಿತು. ಇವರೆಲ್ಲಾದರೂ ಬೇರೆ ಆಗಿಬಿಟ್ರೆ, ಸೊಸೆಯನ್ನು ಬಾಳಿಸಲಿಲ್ಲ ಅಟ್ಟಿಬಿಟ್ರು ಎಂದು ಜನ ತನ್ನನ್ನು ಬೈಯುವರಲ್ಲ ಎಂದು ಅವರಿಗೆ ಯೋಚನೆ. ಅವರು ಸದ್ಯ ಮಗ ಹಿಂದಕ್ಕೆ ಬಂದು ಬಿಟ್ಟರೆ ಆಮೇಲೆ ಒಳ್ಳೆಯ ಮಾತನ್ನೇನಾದರೂ ಹೇಳಿ ಸೊಸೆಯನ್ನ ಕರೆಸಿಕೊಳ್ಳಬಹುದು, ಮಾನ ಉಳಿಯುತ್ತದೆ ಎಂದುಕೊಂಡ್ರು. ಆಮೇಲೆ ಒಂದು ದಿನ ಶಾಸ್ತ್ರಿಗಳು ಮಗ ಬರಲಿಲ್ಲವಲ್ಲ ಎಂದು ಹೇಳಿದಾಗ, ಅದಕ್ಕೇನು, ಅತ್ತೆ ಮನೆಗೆ ಬಹಳ ದಿನಗಳಿಂದ ಹೋಗಿರಲಿಲ್ಲ, ಈಗ ಹೋದ, 10 ದಿನ ಇರುವಂತ ಹೇಳಿರಬಹುದು, ಇದ್ದಾನೆ, ಬೇಕಾದ್ರೆ ಹೇಳಿ ಕಳುಹಿಸಿ, ಜಾಗ್ರತೆ, ಹಿಂದಕ್ಕೆ ಬಾ ಅಂತ ಎಂದ್ರು. ಹೇಳಿ ಕಳುಹಿಸಲಿ ಎಂದು ಆಶೆ, ಆದರೆ ತಾನು ಬೇಡಿದ ಹಾಗಾಗಬಾರದು ಎಂದು ಜಂಬ. ಶಾಸ್ತ್ರಿಗಳು ಒಬ್ಬ ಆಳನ್ನು ಗೊತ್ತು ಮಾಡಿ ಚಾಮರಾಜನಗರದ ಹತ್ತಿರದ ಆ ಹಳ್ಳಿಗೆ ಹೇಳಿ ಕಳುಹಿಸಿದರು. ಆಳು ಹಿಂದಕ್ಕೆ ಬಂದಾಗ ಜೊತೆಗೆ ಲಲಿತೆಯ ಚಿಕ್ಕಪ್ಪನ ಮಗ ಬಂದ. ಲಲಿತಮ್ಮನೂ ಅಳಿಯಂದಿರು ನಮ್ಮೂರಿಗೆ ಅಂತ ಹೊರಟ್ರೆ ಎಂದು ಕೇಳಿದ. ಇವರು, ಹೌದು, ಹೊರಟು ಬಹಳ ದಿನವಾಯ್ತಲ್ಲ ಎಂದರು. ಅವನು, ನಮ್ಮೂರಿಗೆ ಬರಲಿಲ್ಲ, ದಾರಿಯಲ್ಲಿ ಕಳ್ಳಕಾಕರ ಕೈಗೆ ಸಿಕ್ಕಿದ್ರೋ ಏನೋ ಎಂದು ಹೇಳಿ ಗಾಬರಿಯಿಂದ ಯೋಚನೆ ಮಾಡುತ್ತಾ ಕುಳಿತ. ಶಾಸ್ತ್ರಿಗಳಿಗೆ ಎದೆ ಒಡೆಯಿತು. ಯಜಮಾನಿಯ ಕಾಟವನ್ನು ತಡೆಯಲಾರದೆ ಸೊಸೆ ಮಗನನ್ನು ಕರೆದುಕೊಂಡು ಎಲ್ಲಿಯೂ ಹೊರಟು ಹೋಗಿರಬೇಕೆಂದು ಅವರು ಯೋಚಿಸಿಕೊಂಡ್ರು. ಮಗ ತಾನಾಗಿಯೇ ಹೊರಟು ಹೋಗಿರಬಹುದೆಂದು ಈಗ ಕೂಡ ಅವರಿಗೆ ತೋರಲಿಲ್ಲ. ಇಷ್ಟಾದರೂ ಮಗ ತನ್ನವನು, ಹೀಗೆ ಯೋಚಿಸಿಕೊಂಡು ಇದೇಕೋ ಅನಾಹುತಕ್ಕೆ ಬಂದಿತೆಂದು ಅವರು ಬೀಗರ ಹುಡುಗನನ್ನು ಕುರಿತು, ಮನೆಯಲ್ಲಿ ಹೆಂಗಸರು ಹೆಂಗಸರಿಗೆ ಅಸಮಾಧಾನವಾಗಿತ್ತು, ಎಲ್ಲೋ ಹೋಗಿದ್ದಾರೆ, ನಿಮ್ಮೂರಿಗೆ ಹೋಗಿದ್ದಾರೆ ಎಂದುಕೊಂಡಿದ್ದೆ, ಇಲ್ಲ ಎಂದ ಮೇಲೆ ಇನ್ನೆಲ್ಲಿಗೆ ಹೋದರೋ ನೋಡೋಣ ಎಂದರು. ಯಜಮಾನಿ ತಪ್ಪನ್ನು ಕೊನೆಗೂ ಸೊಸೆಯ ಮೇಲೆ ಹೊರಿಸಬೇಕು ಎಂದು, ಅತ್ತಿಗೆ ಇಲ್ಲಿ ಇರಕೂಡದು ಅಂದಿದ್ರೆ ಅವಳನ್ನು ಕಳುಹಿಸಿ ಬಿಡುತ್ತಿದ್ದೆ, ನಮ್ಗೇನು ಬೇಕಾಗಿತ್ತು, ಇವರು ಗಂಡ ಹೆಂಡತಿ ಸುಖವಾಗಿರುತ್ತೇವೆ ಎಂದ್ರೆ ಬೇಡ ಎನ್ನುತ್ತಿದ್ದೇನೆ ನಾನು ಎಂದರು. ಲಲಿತೆಯ ಅಣ್ಣ ಶಾಸ್ತ್ರಿಗಳಿಗೆ, ನೀವು ಎಲ್ಲಿ ಬರುವುದಕ್ಕಾಗುತ್ತದೆ, ಅವರು ಎತ್ತಲಾಗಿ ಹೋದ್ರು ಎಂದು ತಿಳಿದ್ರೆ ನಾನು ಹೋಗಿ ನೋಡಿಕೊಂಡು ಬರುತ್ತೇನೆ, ಬರುವುದಾದರೆ ಕರೆದುಕೊಂಡೇ ಬರುತ್ತೇನೆ ಎಂದನು. ಶಾಸ್ತ್ರಿಗಳು ಹಾಗೆ ಆಗಲಿ ಎಂದು ಅರಮನೆಯಲ್ಲಿ ಕೇಳಿ ಇವನ ಜೊತೆಗೆ ಒಬ್ಬ ಆಳನ್ನು
0: ದಾರಿಯ ಖರ್ಚಿಗೆ ಇಷ್ಟು ಹಣವನ್ನು ಕೊಡಿಸಿ ಇವನನ್ನ ಕಳುಹಿಸಿದರು. ಸುಬ್ಬಣ್ಣ ಹೋದ ದಾರಿ ಇವನಿಗೆ ಗೊತ್ತು ಹತ್ತಲಿಲ್ಲ. ಹತ್ತಾರು ದಿನದ ಮೇಲೆ ಇವನೂ ಆಳು ಹಿಂದಕ್ಕೆ ಬಂದರು. ಎಲ್ಲರೂ ಹತಾಶರಾದರು. ಶಾಸ್ತ್ರಿಗಳು ಮಗ ದೇಶಾಂತರ ಹೋದನೆ ಎಂದು ಮರುಗುವುದಕ್ಕೆ ಆರಂಭಿಸಿದರು. ಯಜಮಾನಿ, ನಾನು ಪಾಪಿ, ಅಂಥ ಸೊಸೆಯನ್ನು ಇಟ್ಟುಕೊಂಡು ಬಾಳುವುದಕ್ಕೆ ನನಗೆ ಪುಣ್ಯ ಇಲ್ಲ ಎಂದುಕೊಂಡು, ಮಗ ಹಿಂದಕ್ಕೆ ಬರಲಿ, ತ್ರಿನೇಶ್ವರನ ದೇವಸ್ಥಾನಕ್ಕೆ ನೂರುಕಾಯಿ ಒಡೆಯುತ್ತೇನೆ ಎಂದು ಹರಸಿಕೊಂಡರು. ಮನೆಯ ಮೇಲೆ ದುಃಖದ ಕತ್ತಲು ಕವಿದುಕೊಂಡಿತು. ಮನೆಯಿಂದ ಹೊರಟ ರಾತ್ರಿ ಎಲ್ಲಿಗೆ ಹೋಗುವುದೆಂದು ಸುಬ್ಬಣ್ಣ ಗೊತ್ತು ಮಾಡಿಕೊಂಡಿರಲಿಲ್ಲ. ಎಲ್ಲಿಗಾದರೂ ಹೋಗುವುದು, ಈ ಮನೆಯಿಂದ ಎಷ್ಟು ದೂರ ಹೋದರೆ ಅಷ್ಟು ಒಳ್ಳೆಯದು. ಹೋದಲ್ಲಿ ಒಂದು ಸಣ್ಣ ಮನೆ ಮಾಡಿ ಈ ಹೆಂಡತಿಯನ್ನು ಈ ಮಗನನ್ನು ಅಲ್ಲಿ ಇಟ್ಟು ಅವರಿಗೆ ಸಂಪಾದಿಸಿ ಹಾಕುವುದು. ಸಂಗೀತದ ಪಾಠ ಹೇಳಿ ಸಂಪಾದಿಸುವುದಕ್ಕೆ ಏನೂ ಕಷ್ಟವಿಲ್ಲ. ವೇಶ್ಯರಿಗೆ ಬೇಕಾದರೂ ಪಾಠ ಹೇಳುವುದು. ಮಗನಿಗೆ ದಿನ ಮೊಸರು ಬೇಕು ಎಂದರೂ ಹಾಕುವುದು. ಹೆಂಡತಿ ಯಾವಾಗಲೂ ನಿಷ್ಕಾರಣವಾಗಿ ಮಾತುಗಳನ್ನು ಕೇಳುತ್ತಾ ಕಣ್ಣೀರು ಬಿಡುತ್ತಾ ಇರುವುದನ್ನು ತಪ್ಪಿಸುವುದು, ಇಷ್ಟೇ ಅವನ ಯೋಚನೆ. ಇದಿಷ್ಟನ್ನ ಮನಸ್ಸಿನಲ್ಲಿಟ್ಟುಕೊಂಡು ಅಲ್ಲಲ್ಲಿ ಎರಡು ದಿನ ಮೂರು ದಿನ ನಿಂತು ಅವನು ನಾಲ್ಕು ತಿಂಗಳಿಗೆ ಕಾಶಿಯನ್ನು ಸೇರಿದನು. ಹೆಂಡತಿ ಗರ್ಭಿಣಿ ಎನ್ನುವುದನ್ನೇ ಅವನು ಮರೆತನು. ಪ್ರಯಾಣದ ಆಯಾಸದಿಂದ ರಾಯಚೂರಿನ ಬಳಿ ಲಲಿತೆಗೆ ಗರ್ಭಸ್ರಾವವಾಯಿತು. ಅಲ್ಲಿ ಒಂದು ವಾರ ನಿಂತು ಮುಂದಕ್ಕೆ ನಡೆದರು. ಕಾಶಿಗೆ ಬರುವ ಹೊತ್ತಿಗೆ ಲಲಿತೆಗೆ ಬಹಳ ನಿತ್ರಾಣ. ಮಗು ಒಣಗಿಕೊಂಡಿದೆ. ಸುಬ್ಬಣ್ಣನಿಗೂ ಸಾಕಾಗಿತ್ತು. ಅಲ್ಲಿ ಒಂದು ತಿಂಗಳು ನಿಂತರು. ಆಮೇಲೆ ಅಲ್ಲಿಗೆ ಹೊರಟು ಕಲಿಕತ್ತೆಯನ್ನ ಸೇರಿದರು. ಸುಬ್ಬಣ್ಣ ಅಲ್ಲಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಂಡು ಸಂಸಾರ ಹೂಡಿ ಕೆಲವು ಪಾಠಗಳನ್ನು ಸಂಪಾದಿಸಿ ಜೀವನಕ್ಕೆ ದಾರಿ ಮಾಡಿಕೊಂಡನು. ಐದು ಆರು ತಿಂಗಳು ಅಷ್ಟು ಹಣವನ್ನು ಸೇರಿಸಿ ಕಲಿಕತ್ತೆಯಲ್ಲಿ ಒಂದು ಸಾಹುಕಾರನನ್ನು ಕೇಳಿ ಇಂಥವರಿಂದ ಎಂದು ತಿಳಿಸದೆ ಮೈಸೂರಿನಲ್ಲಿ ನೀಲಾಸಾನಿಗೆ ಈ ಹಣವನ್ನು ಸೇರಿಸಬೇಕೆಂದು ಸ್ವಲ್ಪ ರೊಕ್ಕವನ್ನು ಕೊಟ್ಟನು. ಅವನು ಪ್ರಯಾಣಕ್ಕೆಂದು ಆ ಹಣವನ್ನು ನೀಲಾ ಹತ್ತಿರ ತೆಗೆದುಕೊಂಡು ಬಂದಿದ್ದನು. ಇಂದು ಆ ಸಾಲ ತೀರಿತು. ಇನ್ನು ಮೈಸೂರಿನ ಸಂಬಂಧ ತನಗೇನು ಇಲ್ಲವೆಂದು ಆ ಕಡೆಯ ಯೋಚನೆಯನ್ನು ಬಿಟ್ಟು ಅವನು ಬಂಗಾಳದಲ್ಲಿ ಹುಟ್ಟಿ ಬೆಳೆದನೆಂದೇ ತಿಳಿದುಕೊಂಡು ಅಲ್ಲಿ ದಿನಗಳನ್ನು ಕಳೆಯುವುದಕ್ಕಾರಂಭಿಸಿದನು. ಸುಬ್ಬಣ್ಣನು ಹೀಗೆ ಕಲ್ಕತ್ತೆಯಲ್ಲಿ 35 ವರ್ಷ ಇದ್ರು. ಆ 35 ವರ್ಷವು ಅವನಿಗೂ ಮೈಸೂರಿಗೂ ಸಂಬಂಧವಿಲ್ಲದಂತೆ ಇತ್ತು. ಈತನ ಜೀವನದ ಈ ಭಾಗವನ್ನು ನಾನು ಬಹಳ ವಿಸ್ತಾರವಾಗಿ ವರ್ಣಿಸುವುದಿಲ್ಲ. ಒಂದು ವಿಷಯವೇನೆಂದರೆ ನನಗೆ ಅದು ಅಷ್ಟು ಚೆನ್ನಾಗಿ ತಿಳಿಯದು. ಸುಬ್ಬಣ್ಣನವರು ಯಾವ ವಿಷಯವನ್ನು ಕುರಿತು ಬಹಳ ಮಾತನಾಡ್ತಾ ಇರಲಿಲ್ಲ. ಈ ವಿಷಯಗಳನ್ನು ಕುರಿತಂತೂ ತೀರ ಮೌನವನ್ನೇ ಧರಿಸಿದರು. ನಾನು ಅವರ ಸಂಗಡ ಮಾತನಾಡುತ್ತಾ ನಾನಾಗಿಯೇ ಕಲ್ಕತ್ತೆಯ ಮಾತನ್ನೆತ್ತಿದ್ರೆ ಆತ ಆ ಮಾತು ಬೇಡಿ ಎನ್ನುವರು. ಅವರು ತಾವಾಗಿ ಮಾತನಾಡುತ್ತಾ ಆಗಾಗ ಹೇಳಿದ ಒಂದೊಂದು ಮಾತಿನಿಂದ ಅಲ್ಲಿ ಅವರು ಇದ್ದ ರೀತಿಯನ್ನು ನಾನು ಊಹಿಸಿ ತಿಳಿದುಕೊಳ್ಳಬೇಕಾಯಿತು. ಮೈಸೂರಿನಲ್ಲಿ ತಂದೆ ತಾಯಿ ತನಗಾಗಿ ಚಿಂತಿಸುವರಲ್ಲ ಎಂದು ಆತನಿಗೆ ಒಂದೆರಡು ವರ್ಷಗಳವರೆಗೆ ಯೋಚನೆಯೇ ಬರಲಿಲ್ಲ. ತಾನು ನೀಲಾಸಾನಿಗೆ ಹಣ ಕಳುಹಿಸಿದ್ದರಿಂದ ತಾನು ಎಲ್ಲಿಯೂ ಜೀವಂತವಾಗಿರುವ ವಿಷಯ ಮೈಸೂರಿನಲ್ಲಿ ಒಬ್ಬರಿಗಾದರೂ ತಿಳಿಯುವುದು ಎಂದುಕೊಂಡನು. ಅದು ಆದದ್ದು ಹಾಗೆ. ಸಾಹುಕಾರ ವರ್ಧಮಾನಯ್ಯನವರು ಬೊಂಬಾಯಿ ಸಾಹುಕಾರರೊಬ್ಬರಿಂದ ಬಂದ ಹುಂಡಿಯ ಪ್ರಕಾರ ನೀಲಾಸಾನಿಗೆ ಹೇಳಿ ಕಳುಹಿಸಿ ನಿನಗೆ ಉತ್ತರ ಪ್ರದೇಶದಿಂದ ಬರಬೇಕಾದ ಹಣ ಯಾವುದಿದೆ ಎಂದು ಕೇಳಿದರು. ನೀಲಾ, ಯಾವುದೂ ಇಲ್ಲ ಎಂದಳು. ಸಾಹುಕಾರರು, ಬೊಂಬಾಯಿಯಿಂದ ನಿನ್ನ ಹೆಸರಿಗೆ ಬಂದಿದೆ, ಉತ್ತರ ಪ್ರದೇಶದಿಂದ ಯಾರೋ ಕಳುಹಿಸಿದ್ದು ಎಂದರು. ಎಷ್ಟು ರೂಪಾಯಿಗೆ? 150. ನೀಲಾಗೆ ಆಗ ಹೊಳೆಯಿತು. ತಾನು ಸುಬ್ಬಣ್ಣನಿಗೆ ಒಂದು ವರ್ಷದ ಹಿಂದೆ ಆ ಹಣವನ್ನು ಕೊಟ್ಟಿದ್ದಳು. ಆ ಮಾರನೆಯ ದಿನದಿಂದಲೇ ಅವನು ತನ್ನ ಮನೆಗೆ ಬರಲಿಲ್ಲ. ದೇಶಾಂತರ ಹೋದನೆಂದು ಆಮೇಲೆ ತಿಳಿಯಿತು. ಆ ದಿನ ರಾತ್ರಿ ಸುಬ್ಬಣ್ಣ ಬಂದಾಗ ಅವಳು, ಇದೇನು, ಎಂದೂ ಬರದವರು ಈ ದಿನ ಇಷ್ಟು ಹೊತ್ತಿನಲ್ಲಿ ಬಂದಿದ್ದಾನೆ ಎಂದುಕೊಂಡಳು. ಸುಬ್ಬಣ್ಣ, ನೀಲಾಸಾನಿ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಎಂದನು. ನೀಲಾ, ಏನು? ಅಪ್ಪಣೆಯಾಗಲಿ ಎಂದಳು. ಸ್ವಲ್ಪ ಹಣ ಬೇಕು. ಎಷ್ಟು? 100 ರೂಪಾಯಿ ಕಡವಾಗಿ ಕೊಟ್ಟಿರು, ತಿರುಗಿ ಕೊಟ್ಟು ಬಿಡ್ತೇನೆ. ನೀಲಾ, ಅಯ್ಯೋ ಇಷ್ಟೇನೆ ಎಂದು 100 ರೂಪಾಯಿಯ ನೋಟೊಂದನ್ನು 50 ರೂಪಾಯಿಯ ನೋಟೊಂದನ್ನು ತಂದು, 100 ರೂಪಾಯಿದನ್ನು ಕೊಟ್ಟು ಸಾಕೆ, ಇನ್ನೊಂದು 50 ರೂಪಾಯಿ ಇರಲಿ, ಬೇಕಾದರೆ ತಕ್ಕೊಳ್ಳಿ ಎಂದಳು. ಸುಬ್ಬಣ್ಣ ಸ್ವಲ್ಪ ಹಿಂತೆಗೆದು, ಇರಲಿ ಕೊಡು, ಕಳುಹಿಸಿಕೊಡುತ್ತೇನೆ ಎಂದನು. ನೀಲಾ, ಕೊಡಬೇಕಾದದ್ದೇನೂ ಇಲ್ಲ, ನಿಮ್ಮಂಥವರಿಗೆ ಕೊಟ್ಟಲ್ಲವೇ ನಮ್ಮ ಜನ್ಮ ಸಾರ್ಥಕವಾಗಬೇಕು ಎಂದಳು. ಅವನು ದೇಶಾಂತರ ಹೋದನೆಂದು ತಿಳಿದ ಮೇಲೆ ಅದನ್ನು ಅವಳು ನೆನೆದುಕೊಂಡಳು. ತನ್ನ ದೇವರನ್ನು ದೂರ ಕಳುಹಿಸುವುದಕ್ಕೆ ತಾನು ಈ ಹಣವನ್ನು ಕೊಟ್ಟೇನೆ ಎಂದುಕೊಂಡಳು. 6-8 ತಿಂಗಳಾದ ಮೇಲೆ ಎಲ್ಲಿಂದಲೋ ಬಂದ ಈ 150 ರೂಪಾಯಿ ಸುಬ್ಬಣ್ಣ ಸಾಲ ತೀರಿಸುವುದಕ್ಕೆ ಕಳುಹಿಸಿದ್ದೆಂದು ಅವಳು ತಿಳಿದುಕೊಂಡಳು. ಅವಳ ಆಂತರ್ಯದಲ್ಲಿ ವರ್ಣಿಸಲಾಗದ ಒಂದು ಸಂಕಟವಾಯಿತು. ಹಣವನ್ನು ತೆಗೆದುಕೊಂಡು ಮನೆಗೆ ಬಂದು ಅದನ್ನು ದೇವರ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಅಂದಿನಿಂದ ಸುಬ್ಬಣ್ಣನ ಜ್ಞಾಪಕಾರ್ಥವಾಗಿ ಪೂಜೆ ಮಾಡುವುದಕ್ಕೆ ಮೊದಲು ಮಾಡಿ ಒಂದೆರಡು ವರ್ಷದ ಮೇಲೆ ತೀರಾ ವಿಧಿಯಿಲ್ಲದೆ ಬರುವವರೆಗೂ ಅದನ್ನು ಖರ್ಚು ಮಾಡದೇ ಇಟ್ಟಿದ್ದಳು. ಸುಬ್ಬಣ್ಣ ತಾಯಿ ತಂದೆಗಳಿಗೂ

ಯಜಮಾನಿ ಮತ್ತೆ ಸೊಸೆಯನ್ನು ನೋಡಲಿಲ್ಲ. ಮಾತು ಕಠಿಣವಾಗಿದ್ದರೂ, ನಡತೆ ಕಠಿಣವಾಗಿದ್ದರೂ ಅವರು ಮನಸ್ಸಿನಲ್ಲಿ ಕಠಿಣರಾದವರಲ್ಲವೆಂದು ತೋರುತ್ತದೆ. ಅತ್ತೆಯಾದವಳು ಸೊಸೆಗೆ ಬಹಳ ಸಲಿಗೆ ಕೊಡಬಾರದೆಂದು ಹಾಗೆ ನಡೆದುಕೊಂಡಿದ್ದರು. ಸೊಸೆ ಹೊರಟು ಹೋದ್ಮೇಲೆ ಅವಳ ಮೇಲೆ ಕನಿಕರ ಹುಟ್ಟಿತು. ಮಗನನ್ನೂ ಸೊಸೆಯನ್ನೂ ಅಟ್ಟಿದ್ದೇನಲ್ಲ ಎಂದು ಯೋಚನೆಯಲ್ಲಿ ಆಕೆ ಮೆಲ್ಲಗೆ ಕರಗಿ ಹೋದರು. ಎರಡು ಮೂರು ವರ್ಷ ಕಳೆಯುವವರೆಗೂ ಅವರು ಹಿಂದಕ್ಕೆ ಬಂದಾರು ಎಂದು ತಂದೆ ತಾಯಿ ಇಬ್ಬರೂ ಎದುರು ನೋಡುತ್ತಿದ್ದರು. ಆಮೇಲೆ ಇಬ್ಬರೂ ಆ ಆಸೆಯನ್ನು ಬಿಟ್ಟರು. ಒಂದು ಸಲ ಯಜಮಾನಿ ಬರದೇ ಇದ್ರೆ ಬಿಡ್ಲಿ, ಎಲ್ಲಿಯಾದರೂ ಸುಖವಾಗಿದ್ದಾರೆಂದು ತಿಳಿದರೆ ಸಾಕು ಎಂದು ಹೇಳಿದರು. ಶಾಸ್ತ್ರಿಗಳು, ನಮ್ಮ ಎದುರಿಗೆ ಇಲ್ಲದೆ ಎಲ್ಲೋ ಸುಖವಾಗಿದ್ದರೆ ನಮಗೆ ಬಂದದ್ದೇನು ಎಂದರು. ಮುದುಕನಿಗೆ ವಯಸ್ಸಾಗುತ್ತಾ ಬಂದದರಿಂದ ಒಬ್ಬಳಲ್ಲದೆ ಇದ್ದರೆ ಒಬ್ಬ ಮಗಳು ಬಂದು ಮನೆಯಲ್ಲಿರುವಂತೆ ಏರ್ಪಾಡು ಮಾಡಿಕೊಂಡರು. ಮುದುಕನು ಮಗಳ ಮಕ್ಕಳೊಂದಿಗೆ ಸ್ವಲ್ಪ ಆಟವಾಡುವನು. ಮಧ್ಯೆ ಆ ದೇಶಾಂತರ ಹೋದ ಮೊಮ್ಮಗನ ಜ್ಞಾಪಕ ಬಂದು ಆಟವನ್ನು ಬಿಟ್ಟು ಗೋಡೆಯನ್ನು ನೋಡುತ್ತಾ ಧ್ಯಾನದಲ್ಲಿ ಕುಳಿತುಕೊಳ್ಳುವನು. ಅದು ಏನು ಧ್ಯಾನವೆಂದು ಮನೆಯಲ್ಲಿ ಎಲ್ಲರೂ ಬಲ್ಲರು. ಏನು ಸಮಾಧಾನ ಹೇಳುವುದಕ್ಕೂ ಯಾರಿಗೂ ತೋರದು. ಮಗಳು ಬಂದು, ಅಪ್ಪ ಈ ದಿನ ಮೆಣಸಿನ ಸಾರು ಮಾಡಲೆ, ಈ ಹೊತ್ತು ಪುರಾಣಕ್ಕೆ ಎಷ್ಟು ಹೊತ್ತಿಗೆ ಹೋಗಬೇಕು ಎಂದು ಕೇಳಿ ಆ ಯೋಚನೆಯನ್ನು ತಪ್ಪಿಸುವಳು. ಹೀಗೆ 10 ವರ್ಷ ಕಳೆಯಿತು. ಆಗ ಹರಿದ್ವಾರದಲ್ಲಿ ಒಂದು ಮೇಳ ನಡೆಯಿತು. ಶಾಸ್ತ್ರಿಗಳು ಅರಮನೆಯವರನ್ನ ಕೇಳಿಕೊಂಡು ಸ್ವಲ್ಪ ಸಹಾಯ ತೆಗೆದುಕೊಂಡು ಗಂಗಾಯಾತ್ರೆಗೆಂದು ಹೊರಟರು. ಜೊತೆಯಲ್ಲಿ ಯಜಮಾನಿಯೂ ಇದ್ದರು. ಮೈಸೂರಿಂದ ಇನ್ನೆರಡು ಮೂರು ಮನೆಯವರು ತಿಳಿದವರು ಹೊರಟಿದ್ದರು. ಶಾಸ್ತ್ರಿಗಳಿಗೆ ಮನಸ್ಸಿನಲ್ಲಿ ಒಂದು ಚಪಲ, ಆ ಗುಂಪಿನಲ್ಲಿ ಎಲ್ಲಿಯಾದರೂ ಮಗ ಕಣ್ಣಿಗೆ ಬೀಳಬಹುದು ಎಂದು. ಆದರೆ ಅದನ್ನು ಅವರು ಯಜಮಾನಿಗೆ ಹೇಳಲಿಲ್ಲ. ಯಜಮಾನಿಗೂ ಈ ಚಪಲ ಇತ್ತು, ಆದರೆ ಅವರು ಆ ಮಾತನಾಡಲಿಲ್ಲ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಕಲ್ಕತ್ತೆಯಲ್ಲಿ ಲಲಿತಮ್ಮ, ನಾವು ಈ ಸೀಮೆಯಲ್ಲಿರುವಾಗ ಈ ಮೇಳಕ್ಕೆ ಹೋಗದಿದ್ರೆ ಇನ್ನು ಯಾವಾಗ ಹೋಗುವುದು ಎಂದು ಬಲವಂತ ಮಾಡಿದ್ರಿಂದ ಸುಬ್ಬಣ್ಣ ಅವಳನ್ನೂ ಮಗುವನ್ನು ಕರೆದುಕೊಂಡು ಹರಿದ್ವಾರಕ್ಕೆ ಹೊರಟನು. ಲಲಿತಮ್ಮ ಆ ವೇಳೆಗೆ 20 ಸಲ ಊರಿಗೆ ಹೋಗೋಣ ಎಂದು ಅವನನ್ನು ಬೇಡಿಕೊಂಡಿದ್ದಳು. ಅವನು ಒಪ್ಪಿರಲಿಲ್ಲ. ಆ ಒಂದು ಮಾತನ್ನು ಬಿಟ್ಟು ಇನ್ನೇನನ್ನಾದರೂ ಕೇಳು, ಬೇಡವೆನ್ನುವುದಿಲ್ಲ ಎಂದು ಹೇಳುವನು. ಈ ಸಲ ಲಲಿತೆ ಹರಿದ್ವಾರಕ್ಕೆ ಹೋಗೋಣವೆಂದಾಗ ಅವಳಿಗೆ ಮೈಸೂರ ಕಡೆಯಿಂದ ಜನ ಯಾರಾದರೂ ಬರುವರು, ಅವರ ಕೈಯಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಬಹುದು, ಬೇಕಾದರೆ ಹೇಳಿ ಕಳುಹಿಸಬಹುದು. ಅದಕ್ಕೆ ಅಲ್ಲಿ ಗಂಡನನ್ನು ಅಪ್ಪಣೆ ಕೇಳುವುದು, ತನ್ನ ಕಡೆ ಜನರನ್ನು ನೋಡಿದಾಗ ಗಂಡನಿಗೂ ಮನಸ್ಸು ಕರಗಬಹುದು ಎಂದು ಚಪಲ. ಸುಬ್ಬಣ್ಣನಿಗೆ ಮೈಸೂರಿನವರನ್ನು ಯಾರನ್ನಾದರೂ ಕಂಡು ನಮ್ಮ ನೆಲೆ ಅವರಿಗೆ ತಿಳಿದು ಮೈಸೂರಿಗೆ ಹೋಗುವ ಪ್ರಮೇಯ ಬಂದೀತೆಂದು ಒಂದು ಭಯ. ಅವನಿಗೆ ಮೈಸೂರಿನ ಆ ಮನೆ ಎಂದರೆ ಅಷ್ಟು ಅಸಹ್ಯ ಹುಟ್ಟಿಬಿಟ್ಟಿತ್ತು. ಹೀಗೆ ಅವರು ಹರಿದ್ವಾರಕ್ಕೆ ಬಂದರು. ಒಂದು ದಿನ ಸುಬ್ಬಣ್ಣನನ್ನು ಮೈಸೂರಿನ ಇವರ ಕಡೆಯ ಮನುಷ್ಯನೊಬ್ಬನು ನೋಡಿಯೇ ನೋಡಿದ್ನು. ಸುಬ್ಬಣ್ಣ ಸುಬ್ಬಣ್ಣ ಎಂದು ಕೂಗುತ್ತಾ ಆತನ ಹಿಂದೆಯೇ ಬಂದನು. ಸುಬ್ಬಣ್ಣ ಒಂದು ಸಲ ಹಿಂತಿರುಗಿ ನೋಡಿ ಬಲವಾಗಿ ಗುಂಪಿನಲ್ಲಿ ನುಗ್ಗಿದನು. ಕಂಡಾತ ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ಎಂದು ಕೂಗಿ ಹೇಳಿದನು. ಸುಬ್ಬಣ್ಣ ಅರ್ಧಕ್ಷಣ ತಂದೆಯನ್ನು ನೋಡುವುದೇ ಎಂದುಕೊಂಡು ಒಡನೆ ಛೇ ಛೇ ಏನು ಹುಚ್ಚು, ಆ ಹುಟ್ಟು ಇಲ್ಲವೆಂದು ಬಂದಿರುವವನಿಗೆ ತಂದೆಯಲ್ಲಿ ತಾಯಿಯಲ್ಲಿ ಎಂದು ಧೈರ್ಯ ಮಾಡಿ ಹೊರಟೆ ಹೋದನು. ಆಮೇಲೆ ಅರ್ಧ ಗಂಟೆಯೊಳಗಾಗಿ ಅವನು ಹೆಂಡತಿಗೆ ಈ ಮಾತನ್ನು ಹೇಳದೆ ಅವಳನ್ನೂ ಮಗುವನ್ನು ಕರೆದುಕೊಂಡು ಕಲಕತ್ತೆಗೆ ಮತ್ತೆ ಹೊರಟು ಬಿಟ್ಟನು. ಅವನನ್ನು ನೋಡಿದ್ದ ಮನುಷ್ಯ ಬಂದು ಅವನ ತಂದೆಗೂ ತಾಯಿಗೂ ತಾನು ಸುಬ್ಬಣ್ಣನನ್ನು ಕಂಡದ್ದಾಗಿ ಹೇಳಿದನು. ತಾಯಿ ಅದನ್ನು ನಂಬಿದಂತೆ ತೋರಲಿಲ್ಲ. ಯಾರನ್ನು ನೋಡಿ ಸುಬ್ಬಣ್ಣ ಅಂದುಕೊಂಡೆಯೋ ಎಂದರು. ಶಾಸ್ತ್ರಿಗಳು ಮಾತ್ರ ಮನಸ್ಸಿನಲ್ಲಿ ಅವನು ಸುಬ್ಬಣ್ಣನೇ ಸರಿ, ನೋಡುವುದಾಗಿದ್ದರೆ ಅವನು ಇವನ ಜೊತೆ ಬರುತ್ತಾ ಇದ್ದ, ಈ ಜನ್ಮದಲ್ಲಿ ಆ ಪುಣ್ಯ ಇಲ್ಲ ಎಂದುಕೊಂಡರು. ಗಂಗಾಯಾತ್ರೆ ಎಂದು ಹೆಸರಿಟ್ಟು ಸುಬ್ಬಣ್ಣನನ್ನು ನೋಡಿಯೇನೆಂದು ಬಂದ ತನ್ನ ಪಾಪವನ್ನು ಕ್ಷಮಿಸಬೇಕೆಂದು ಗಂಗಾಮಾತೆಗೆ ಪ್ರಾರ್ಥನೆ ಮಾಡಿದರು. ಮೇಳ ಮುಗಿದ ಮೇಲೆ ಇವರೆಲ್ಲ ಮೈಸೂರಿಗೆ ಹಿಂತಿರುಗಿ ಬಂದರು. ಬಂದ 1 ವರ್ಷದೊಳಗಾಗಿ ಶಾಸ್ತ್ರಿಗಳು ತೀರಿಹೋದರು. ಯಜಮಾನಿ ಮಗಳ ಮಗನೊಬ್ಬನಿಂದ ಅವರ ಕರ್ಮಾಂತರಗಳನ್ನು ನಡೆಯಿಸಿ ಮನೆಯನ್ನು ಇರುವುದಕ್ಕೆ ಇನ್ನು ಯಾರಿಗೋ ಕೊಟ್ಟು ತನ್ನ ಹೆಣ್ಣು ಮಕ್ಕಳ ಮನೆಗಳಲ್ಲಿ ಇಲ್ಲಿ ಕೊಂಚ ದಿನ ಅಲ್ಲಿ ಕೊಂಚ ದಿನ ಇರುತ್ತಿದ್ದರು. ವಯಸ್ಸು ಬಹಳವಾಗದಿದ್ದರೂ ಕೊರಗಿದ್ದು ಹೆಚ್ಚಾಗಿದ್ದುದರಿಂದ ಆಕೆಯೂ ಆಮೇಲೆ 3 ವರ್ಷಗಳಲ್ಲಿ ತೀರಿಹೋದರು. ಅಳಿಯಂದಿರು ಆ ಮನೆಯನ್ನು ಮಾರಿ ಅದರ ಬೆಲೆಯನ್ನು ಹಂಚಿಕೊಂಡರು. ಸುಬ್ಬಣ್ಣನ ತಂದೆ ತಾಯಿಗಳ ಕತೆ ಇಲ್ಲಿಗೆ ಮುಗಿಯಿತು. ಇಲ್ಲಿ ಕಲಕತ್ತೆಯಲ್ಲಿ ಸುಬ್ಬಣ್ಣನು ಅಷ್ಟೇನು ಸಂತೋಷವಾಗಿರಲಿಲ್ಲ. ಅವನದು ಸಂತೋಷವಾಗಿರ್ತಕ್ಕ ಪ್ರಕೃತಿಯಲ್ಲ. ಜನರಲ್ಲಿ ಅವನು ತೀರಾ ಅಸಾಧ್ಯವಾದ ಒಳ್ಳೆಯತನವನ್ನು ಅಪೇಕ್ಷಿಸುವನು. ಇಂಥ ಸ್ವಭಾವದವರಿಗೆ ಸೂರ್ಯನೂ ಸಾಕಾದಷ್ಟು ತೇಜಸ್ವಿಯಲ್ಲ, ಗಾಳಿ ಸಾಕಾದಷ್ಟು ಹಗರವಲ್ಲ. ಮೈಸೂರಿನ ಜನ ಸರಿಹೋಗಲಿಲ್ಲವೆಂದೇ ಅವನು ಕಲ್ಕತ್ತೆಗೆ ಬಂದುದು. ಮನೆಯ ಜನ ಮಾತ್ರ ಅಲ್ಲ,
ಹೊರಗಣ ಜನರು ಹಾಗೆಯೇ ಆಗಿದ್ದರಷ್ಟೇ.

ಸಂಗೀತಕಾರರಲ್ಲಿ ಎಲ್ಲಿಲ್ಲದ ಹೊಟ್ಟೆಯುರಿ ಅವರಿವರು ಸೇರಿ ಅವನು ಮಹಾರಾಜರ ಮುಂದೆ ಹಾಡುವುದಕ್ಕಿಲ್ಲದಂತೆ ಮಾಡಿದ್ದರು. ಇದರಿಂದ ಆ ಪ್ರಪಂಚವೇ ಅವನಿಗೆ ಬೇಡವಾಗಿ ಹೋಗಿತ್ತು. ಇಲ್ಲಿಗೆ ಬಂದನು. ಈ ಪ್ರಪಂಚವೂ ಅದೇ ಪ್ರಪಂಚವೇ. ಇಲ್ಲಿಯೂ ಜನರಲ್ಲಿ ಅಸೂಯೆ, ಅನಾದಾರ, ಅಸಹನೆ. ಹುಟ್ಟಿದ ಊರಿನಲ್ಲಿಯೇ ಬಾರಪ್ಪ ಬಂದೆಯ ಎನ್ನುವವರಿಲ್ಲದೆ ಬೇರೆ ಸೀಮೆಯಲ್ಲಿ ಯಾರು ಕೇಳುವರು? ಹೇಗೋ ಕೊಂಚ ದಿನದಲ್ಲಿ ಕೆಲವು ಕಡೆ ಪಾಠ ಸಿಕ್ಕಿತು. ಅಲ್ಲದೆ ಇವನ ದಾಕ್ಷಿಣಾತ್ಯ ಪದ್ಧತಿಯನ್ನು ಅನೇಕರು ಮೆಚ್ಚಿ ಇವನಿಂದ ಪಾಠ ಹೇಳಿಸಿಕೊಳ್ಳುವುದಕ್ಕಾರಂಭಿಸಿದರು. ಅಲ್ಲಲ್ಲಿ ಸಣ್ಣ ಸಣ್ಣ ಕಚೇರಿಗಳು ಏರ್ಪಾಡಾಗಿ ಸ್ವಲ್ಪ ಹಣ ಬಂದಿತ್ತು. ಅಂತೂ ಜೀವನಕ್ಕೆ ಯಾವ ವಿಧವಾದ ಯೋಚನೆಯೂ ಇಲ್ಲದಂತಿತ್ತು. ಅವನು ಹೆಂಡತಿಗೆ ಒಳ್ಳೆಯ ಸೀರೆಗಳನ್ನು ತೆಗೆದುಕೊಟ್ಟನು. ಮಗನಿಗೆ ಒಳ್ಳೆಯ ಬಟ್ಟೆಗಳನ್ನು ಹೊಲಿಸಿದನು. ಹೊರಗೆ ಜನ ಬೇಕಾದವರಿಲ್ಲದಿದ್ದರಿಂದ ಮನೆಯಲ್ಲಿ ಮನಸ್ಸು ನೆಟ್ಟಿತು. ಹೆಂಡತಿಯ ವಿಷಯದಲ್ಲಿ ಬಹಳ ಕನಿಕರ, ಅವಳ ಸ್ವಭಾವ ತಿಳಿದ ಹಾಗೆಲ್ಲ ಬಹಳ ಪೂಜ್ಯ ಭಾವ, ಮಗನೆಂದರೆ ಪಂಚಪ್ರಾಣ. ಹೀಗೆ ಹೃದಯದಲ್ಲಿ ಅತಿಶಯವಾಗಿ ಬೆಳೆದ ಪ್ರೇಮವೇ ಗಾನವಾಗಿ ಬಂದಿತೆಂಬಂತೆ ಇವನ ಗೀತದಲ್ಲಿ ಒಂದು ಅಸಾಧಾರಣವಾದ ಕಳೆ ಬಂದು ಸೇರಿತು. ಸಂಸಾರಿಗಳಿಗೆಲ್ಲ ಸಾಮಾನ್ಯವಾದ ಅರ್ಧ ಸುಖ ಅರ್ಧ ಚಿಂತೆಯ ಮಿಶ್ರಣವೊಂದು ಹಗಲು ರಾತ್ರಿಗಳಲ್ಲಿ ಮನಸ್ಸನ್ನು ಆವರಿಸಿತು. ಇದ್ದದರಲ್ಲಿ ಲಲಿತೆ ಸುಖಿಯಾದ್ಲು. ಅವಳಿಗೆ ಸುಬ್ಬಣ್ಣನೇ ದೇವರು, ಸುಬ್ಬಣ್ಣನೇ ಪ್ರಪಂಚ. ಅವನು ಎದುರಿಗಿದ್ದರೆ, ಅವನು ಸುಖವಾಗಿದ್ದರೆ ಅವಳಿಗಿನ್ನೇನು ಬೇಕಿಲ್ಲ. ಅಥವಾ ಇನ್ನೇನಾದರೂ ಬೇಕಾದರೂ ಅದರ ವಿಷಯದಲ್ಲಿ ಅಷ್ಟು ಖಂಡಿತವಾದ ಆಸೆ ಇಲ್ಲ. ಇಂಥ ಏಕಾಗ್ರತೆ ಹೆಂಗಸರಲ್ಲಿ ಅನೇಕರಿಗೆ ಸಾಧ್ಯ. ಪುರಾಣದ ಸಾವಿತ್ರಿ ಸೀತೆಯರು ಈ ರೀತಿಯ ಮಹಿಳೆಯರು. ಇವರು ಆದ್ದರಿಂದಲೇ ಜೀವನದ ಸಮಸ್ತ ಸಂಸ್ಕಾರಗಳನ್ನು ಸಾಧಿಸಿಬಿಡುವರು. ಲಲಿತೆ ಈ ಮೊದಲೇ ಬದುಕಿನಲ್ಲಿ ಒಂದು ದೊಡ್ಡ ಅಂತಸ್ತನ್ನು ಸೇರಿಬಿಟ್ಟಿದ್ದಳು. ಯಾವುದರಲ್ಲೂ ತನ್ನ ಸುಖ, ತನ್ನ ಆಸೆ ತನ್ನದು ಎನ್ನುವುದನ್ನು ಮರೆಯುವುದನ್ನು ಅವಳು ಕಲಿತು ಮುಗಿಸಿದ್ದಳು. ಈಗಲಾದರೂ ಎಲ್ಲಕ್ಕೂ ತನ್ನ ಮಗ, ತನ್ನ ಗಂಡ, ಇವರು ಹೊರತು ಯಾರೂ ಇಲ್ಲದರಿಂದ ಅವರ ಮೇಲೆ ತನ್ನ ಹೃದಯದ ಅನಂತವಾದ ದಯೆಯನ್ನು ಸುರಿಸುತ್ತಾ ಅವರಿಗೆ ದೇವಿ ಅವತಾರವೆಂಬಂತೆ ರಕ್ಷಕಳಾದಳು. ಅಲ್ಲದೆ ಗಂಡನ ಸಂಗೀತದ ಸ್ವಲ್ಪ ಭಾಗ ಅವಳಿಗೂ ಬಂದಿತು. ಅವಳು ನೆರೆಹೊರೆಯ ಮಕ್ಕಳನ್ನು ಕರೆದುಕೊಂಡು ಅವರಿಗೆ ಸುಮ್ಮನೆ ನಮ್ಮ ಸೀಮೆಯ ಹಾಡುಗಳನ್ನು ಹೇಳಿಕೊಡುವಳು. ಹೀಗೆ ಮನೆಯ ಕೆಲಸ, ಗೌರಿ ಪೂಜೆ, ಮಗನನ್ನು ನೋಡಿಕೊಳ್ಳುವುದು, ಗಂಡನಿಗೆ ಬೇಕಾದನ್ನು ನೀಡುವುದು, ನೆರೆಹೊರೆಯವರ ಕಷ್ಟ ಸುಖದಲ್ಲಿ ಕೈಲಾದುದನ್ನು ಮಾಡುವುದು, ಇದರಲ್ಲಿ ಅವಳ ಜೀವನ ತಕ್ಕ ಮಟ್ಟಿಗೆ ಸಂಪೂರ್ಣವಾಯಿತು. ಮನುಷ್ಯನು ಆಯಸ್ಸನ್ನು ಎಲ್ಲಿ ಬೇಕಾದರೂ ಕಳೆಯಬಹುದು. ಅದಕ್ಕೆ ಅವನು ಕಷ್ಟಪಡಬೇಕಾದಿಲ್ಲ. ಕಷ್ಟವಿರುವುದೆಲ್ಲ ಸರಿಯಾದ ರೀತಿಯನ್ನು ಹುಡುಕುವುದರಲ್ಲಿ. ಸುಬ್ಬಣ್ಣನಿಗೂ ಲಲಿತೆಗೂ ಈ ರೀತಿಯ ಶಾಂತಿಯಲ್ಲಿ ಕಲಿಕತ್ತೆಯಲ್ಲಿ 12 ವರ್ಷಗಳು ಕಳೆದವು. ಆ ವೇಳೆಗೆ ಅವರಿಗೆ ಒಂದು ಹೆಣ್ಣು ಮಗು ಆಗಿ ಹೋಗಿತ್ತು. ಅದಾದ 3 ವರ್ಷಗಳ ಮೇಲೆ ಇನ್ನೊಂದು ಮಗುವಾಗಿತ್ತು. ಬಹುದಿನದ ಮೇಲೆ ಹುಟ್ಟಿದ ಈ ಮಗುವನ್ನು ನೋಡುತ್ತಾ ಸಾಕಿ ಸಲಹುತ್ತಾ ಗಂಡ ಹೆಂಡರು 4 ವರ್ಷ ಕಳೆದರು. ಇದ್ದದಿದ್ದ ಹಾಗೆ ಶೇಷನಿಗೆ ವಿಷಮಶೀತ ಜ್ವರ ಬಂದು ಏನು ಮಾಡಿದರೂ ಉಪಯೋಗವಾಗದೆ ಅವನು ತೀರಿಹೋದನು. ಲಲಿತೆಗೆ ಅಪಾರವಾದ ದುಃಖ ಒದಗಿತು. ಸುಬ್ಬಣ್ಣನಿಗೆ ಸಿಡಿಲ ಪೆಟ್ಟು ಬಿದ್ದಂತಾಯಿತು. ದಿಕ್ಕು ತೋಚದ ಲಲಿತಮ್ಮ ಎಂದಿಗಿಂತ ಹೆಚ್ಚಾಗಿ ಗೌರಿ ಪೂಜೆಯಲ್ಲಿ ಮನಸ್ಸನ್ನಿಟ್ಟಳು. ತಾಯಿ ಹೋದದಕ್ಕೆ ನಾನು ಅಳುವುದಿಲ್ಲ, ಇರುವವರನ್ನ ಸರಿಯಾಗಿ ಕಾಪಾಡು ಎಂದು ಬೇಡಿಕೊಳ್ಳುವಳು. ಈ ತರುಣದಲ್ಲಿ ಅವಳಿಗೆ ಮಾವನವರು, ಅತ್ತೆಯವರು ತೀರಿ ಹೋದಂತೆ ಕನಸುಗಳಾದವು. ಆದರೆ ಅದೇನನ್ನೂ ಅವಳು ಗಂಡನಿಗೆ ಹೇಳಲಿಲ್ಲ. ತನ್ನ ಭಯ, ತನ್ನ ಆಸೆ ಏನಿದ್ದರೂ ಎಲ್ಲವನ್ನೂ ದಮನ ಮಾಡುತ್ತಾ, ದೇವರಲ್ಲಿ ಭಕ್ತಿ ಒಂದು ನಿಜ, ಪತಿದೈವದ ಸೇವೆಯೊಂದು ನಿಜ, ಮಿಕ್ಕದ್ದು ನನಗೇನು ಬೇಕು ಎಂದುಕೊಂಡು ಸುಮ್ಮನಾದಳು. ಸುಬ್ಬಣ್ಣನ ಕಷ್ಟ ಪ್ರಕೃತಿಗೆ ಮಗನ ಸಾವು ವಿಪರೀತದ ಪೆಟ್ಟಾಯಿತು. ಲಲಿತೆಗೆ ದೇವರ ಮೇಲೆ ಭಕ್ತಿ ಹುಟ್ಟಿದಂತೆ ಅವನಿಗೆ ಹುಟ್ಟಿರಲಿಲ್ಲ. ದೇವರ ವಿಷಯ ಯೋಚನೆ ಮಾಡಿದಾಗ ರತ್ನದಂತಹ ಮಗನನ್ನು ತಕ್ಕೊಂಡ, ಇನ್ನು ಇದರ ಮೇಲೆ ನನಗೆ ಆಗುವುದೇನು ಎಂದುಕೊಳ್ಳುವನು. ಆದದ್ದಾಯಿತು, ಇದಕ್ಕೆ ಯೋಚನೆ ಯಾಕೆ ಎಂದುಕೊಂಡು ಮತ್ತೆ ಎಂದಿನಂತೆ ಪಾಠವೇನು, ಮನೆಯೇನು, ಮಗುವಿನ ಕೂಡ ಆಟವೇನು, ಹೀಗೆ ಕಾಲ ಕಳೆಯುತ್ತಿದ್ದನು. ಆದರೆ ವಯಸ್ಸಿನಿಂದಲೂ ಪ್ರಾಪ್ತವಾಗಿದ್ದ ದೊಡ್ಡ ದುಃಖದಿಂದಲೂ ಮನಸ್ಸು ತನ್ನನ್ನೇ ಅರಿಯದೆ ಸ್ವಲ್ಪ ಮೃದುವಾಗಿತ್ತು. ಮಗಳಿಗೆ 9 ವರ್ಷವಾಗುತ್ತಾ ಬರಲು ಲಲಿತಮ್ಮ ಮತ್ತೆ ಊರಿನ ಮಾತನ್ನೆತ್ತಿದಳು. ಹುಡುಗಿಗೆ ಮದುವೆಯ ವಯಸ್ಸು, ಊರಿಗೆ ಹೋಗಿ ಸರಿಯಾದ ಒಬ್ಬ ವರನಿಗೆ ಕೊಟ್ಟು ಮದುವೆ ಮಾಡಬೇಕು. ಸುಬ್ಬಣ್ಣನಿಗೆ ಊರಿಗೆ ಹೋಗಲು ಇಷ್ಟವಿಲ್ಲ. ತಂದೆ ತಾಯಿಗಳ ಹತ್ತಿರ ಹೋಗಬೇಕು. ಅವರು ಇದ್ದಾರೋ ಎಲ್ಲವೋ. ಇಲ್ಲಿಗೆ ಬಂದಾಗ ಶೇಷನನ್ನು ಕರೆದುಕೊಂಡು ಬಂದವನು ಹೋಗುವಾಗ ಶೇಷನಿಲ್ಲದೆ ಹೋಗುವುದು ಅವನಿಗೆ ಒಪ್ಪಲಿಲ್ಲ. ಆದರೆ ಏನು ಮಾಡುವುದು? ಮಗಳಿಗೆ ಮದುವೆ ಮಾಡಬೇಕು, ಇಷ್ಟರಲ್ಲೇ ಹೊರಡೋಣವೇ, ಒಂದು ಕಾಗದ ಹಾಕೋಣವೇ ಎಂದುಕೊಂಡಿರುವಲ್ಲಿ ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ಹುಡುಗಿ ಪ್ರವಾಹದಲ್ಲಿ ಹೋಗಿಬಿಟ್ಟಳು. ಲಲಿತೆಯು ಸುಬ್ಬಣ್ಣನು ಕತ್ತಲಲ್ಲಿ ಒಂಟಿಯಾಗಿ ಸಿಕ್ಕಿಕೊಂಡ ಮಕ್ಕಳಂತೆ ಎದೆಯೊಡೆದು ನಿಂತರು. ಲಲಿತೆ, ನಾನು ಪೂರ್ವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೇನೋ
ಇಂಥ ದುಃಖವನ್ನು ಅನುಭವಿಸುತ್ತಿದ್ದೇನೆ. ಈ ಜನ್ಮದಲ್ಲಿ ನಿಮ್ಮನ್ನು ನಿಮ್ಮ ತಂದೆ ತಾಯಿಗಳಿಂದ ಬಿಡಿಸಿಕೊಂಡು ಬಂದೆ. ಇದಕ್ಕೆ ಇನ್ನು ಯಾವ ಶಿಕ್ಷೆಯನ್ನು ಅನುಭವಿಸಬೇಕೋ? ನದಿ ತೀರದಲ್ಲಿ ಕುಳಿತು ಅತ್ತಳು. ಸುಬ್ಬಣ್ಣನಿಗಾದರೆ ಯೋಚಿಸುವ ಶಕ್ತಿಯೇ ಹೋಗಿಬಿಟ್ಟಿತ್ತು. ಅವನು ಮಂಕನಂತೆ ಮಗಳ ಸಂಸ್ಕಾರವನ್ನು ಮುಗಿಸಿ ಹೆಂಡತಿಯನ್ನು ಮನೆಗೆ ಕರೆತಂದನು. ಈ ಶೋಕ ಪರಂಪರೆಯನ್ನು ವರ್ಣಿಸುವುದಕ್ಕೆ ನನಗೆ ದುಃಖವಾಗುತ್ತದೆ. ಆದರೆ ಇದನ್ನು ಬೇರೆ ಮಾಡುವುದಕ್ಕೆ ಇದೇನು ಕಟ್ಟುಕತೆಯಲ್ಲ. ನಡೆದುದು ಹೀಗೆ. ಲಲಿತೆಗೆ ಅಂದಿನಿಂದ ಏನೋ ಕಾಯಿಲೆಗೆ ಆರಂಭವಾಯಿತು. ಅವಳು ಊರಿಗೆ ಹೋದರೆ ಇದ್ದೀತು, ನಾನು ಈ ಊರಲ್ಲಿ ನಿರಲಾರೆ ಎನ್ನುವಳು. ಸುಬ್ಬಣ್ಣ ಬರುವಾಗ ಬಂದ ಹುಮ್ಮಸ್ಸೇನು, ಈಗ ಸೋತು ಹಿಂದಕ್ಕೆ ಹೋಗುವುದೆಂದರೇನು? ಅಲ್ಲಿ ಹೋಗಿ ಆಗತಕ್ಕದ್ದೇನು? ಇಲ್ಲೇ ಇರೋಣ. ಕಾಗೆ ಮಳೆಯಲ್ಲಿ ನೆನೆದ ಹಾಗೆ ದುಃಖದಲ್ಲಿ ನೆನೆದದ್ದಾಯಿತು. ಎಲ್ಲೋ ಇದ್ದು ಕಣ್ಣು ಮುಚ್ಚಿಕೊಳ್ಳುವುದು ಎಂದನು. ಲಲಿತಮ್ಮ ಸುಮ್ಮನಾದಳು. ಗಂಡನೇ ದೇವರೆಂದ ತನಗೇಕೆ ಈ ಅಜ್ಞಾನ ಎಂದು ಮತ್ತೆ ಗೌರಿ ಪೂಜೆ ವ್ರತ ಮಾಡಿಕೊಂಡು ತಾಯಿ ಎಲ್ಲಿಲ್ಲದ ದುಃಖವನ್ನು ನೋಡಿದ್ದಾಯಿತು. ಇವರನ್ನು ಸುಖವಾಗಿ ನೋಡಿಕೋ, ನನ್ನನ್ನು ಸುಮಂಗಲಿಯಾಗಿ ನಿನ್ನ ಪಾದಕ್ಕೆ ಸೇರಿಸಿಕೋ, ಆದರೆ ಒಂದು ಸಲ ಅಮ್ಮನನ್ನು ನೋಡುವ ಪುಣ್ಯವನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದಳು. ಆದರೆ ಆ ಪುಣ್ಯವೊಂದು ಅವಳಿಗೆ ಲಭಿಸಲಿಲ್ಲ. ಮಿಕ್ಕದ್ದು ಲಭಿಸಿತು. ಕಾಯಿಲೆ ಹೆಚ್ಚಾಗಿ 6-7 ವರ್ಷ ಮಕ್ಕಳ ದುಃಖದಲ್ಲಿ ಕೊರಗಿದ್ದು ಒಂದು ದಿನ ಅವಳು ಸರ್ವಮಂಗಳೆಯ ಪಾದಾರವಿಂದವನ್ನು ಸೇರಿದಳು. ಸುಬ್ಬಣ್ಣನು ಕೊನೆ ತನಕ ಅವಳ ಬಳಿ ಕುಳಿತು ಅವಳನ್ನ ಎಳೆಯ ಮಗುವಿನಂತೆ ನೋಡಿಕೊಂಡನು. ಕೊನೆ ಕೊನೆಗೆ ಇವರು ಗಂಡ ಹೆಂಡಿಯರಂತೆ ಮರ್ಯಾದೆಯಿಂದಿರುವುದನ್ನು ಬಿಟ್ಟರು. ಅಣ್ಣ ತಂಗಿಯರು ಎಂಬಂತೆ ಧಾರಾಳವಾದ ಒಂದು ವಿಚಿತ್ರ ಸ್ನೇಹದಿಂದಿದ್ರು. ಇವರ ಮನಸ್ಸೆರಡೂ ಒಂದಾಯಿತು. ಲಲಿತೆ ಗಂಡನನ್ನು ಕುರಿತು ಯಾವಾಗಲೂ ದೇವರು, ದೇವರಿಚ್ಛೆ, ದೇವರ ಕೆಲಸ ಎಂದು ಹೇಳುತ್ತಿರುವಳು. ಸುಬ್ಬಣ್ಣ ಹೆಂಡತಿಯ ಪಕ್ಕದಲ್ಲಿ ಕುಳಿತು ಯೋಚಿಸುತ್ತಾ, ಇವಳ ಜೀವ ಎಷ್ಟು ಸಂಸ್ಕಾರ ಪಡೆದದ್ದು. ನಾನು ಹಠವಾದಿ. ನನ್ನ ಹಠಕ್ಕಾಗಿ ನಾನು ಹೇಳಿದ್ದನ್ನೆಲ್ಲ ಮಾಡಿ ತಾನು ಎನ್ನುವುದನ್ನೇ ಮರೆತಳಲ್ಲ. ಈ ದೇವರ ಭಕ್ತಿ ಎಂಥದ್ದು ಎಂದುಕೊಳ್ಳುವನು. ಕೊನೆಗೆ ಅವಳು ತನ್ನನ್ನು ತಿದ್ದುವುದಕ್ಕೆ ಬಂದಿದ್ದ ದೇವಿಯ ಅವತಾರವೇ ಎಂದು ಅವನು ಭಾವಿಸಿಕೊಂಡನು. ಅವಳು ತೀರಿಕೊಂಡಾಗ ಅವನು ಅಳಲಿಲ್ಲ. ಇದು ಸರಿ ಎಂದು ಅವಳಿಗೆ ಉತ್ತರ ಕ್ರಿಯೆಗಳನ್ನೆಲ್ಲ ಸಂಪೂರ್ಣವಾಗಿ ಮಾಡಿ ತಾನು ಇನ್ನೇನು ಮಾಡುವುದು ಎಂದು ಯೋಚಿಸಿ ಅವಳು ಅಂಥ ನಂಬಿಕೆಯನ್ನಿಟ್ಟಿದ್ದ ದೇವರಲ್ಲಿ ತನಗೂ ಭಕ್ತಿ ಉಂಟಾಗುವುದಾದರೆ ಆಗಲೆಂದು ಪುಣ್ಯಸ್ಥಳಗಳಿಗೆಲ್ಲ ಒಂದು ಸಲ ಯಾತ್ರೆ ಹೋಗಿ ಬಂದನು. ನಾವು ಹುಟ್ಟುವುದು ಯಾಕೆ, ಬಾಳುವುದು ಯಾಕೆ, ಎಲ್ಲಿಂದ ಬರ್ತೇವೆ, ಎಲ್ಲಿಗೆ ಹೊರಟಿದ್ದೇವೆ? ಸಂಸಾರವೆಂಬ ಸಾಗರದಲ್ಲಿ ಮಲೆತು ಮೇಲೆ ಬರುವ ಅಲೆಯ ನೀರಿನ ದಿಬ್ಬವನ್ನು ಹಿಮಾಲಯವೆಂದೇ ಭ್ರಮಿಸಿ ಭೀತಿ ಪಡುವೇಕೆ? ಕಷ್ಟವೆನ್ನುವುದು ಬರಿಯ ಭ್ರಮೆಯ ಭೀತಿಯಾದರೆ ನಿಜ ಯಾವುದು? ಸುಖ ನಿಜವೇ? ಸಂತೋಷ ನಿಜವೇ? ಸುಬ್ಬಣ್ಣನವರಿಗೆ ಹೀಗೆ ಸುಮಾರು 60 ವರ್ಷ ವಯಸ್ಸಾಯಿತು. ಒಬ್ಬರೇ ಯಾತ್ರೆ ಹೋಗಿ ಬೇರೆ ಬೇರೆ ಸ್ಥಳಗಳಲ್ಲಿ ದೇವರ ಸೇವೆಯನ್ನ ಮಾಡಿಕೊಂಡು ಕಲಿಕತ್ತೆಗೆ ಬರುವ ವೇಳೆಗೆ ಅವರು ಈ ಯೋಚನೆಗಳನ್ನು ಮತ್ತೆ ಮತ್ತೆ ಮಾಡಿ ಇದಕ್ಕೆ ಉತ್ತರ ತೋರದೆ ಜೀವನವೆನ್ನುವುದು ಸಭಿಕರಿಗೆ ವೇಷ ಹಾಕಿ ಕುಣಿಸುವ ಬಯಲು ನಾಟಕ ಎಂದುಕೊಂಡ್ರು. ಅವರಿಗೆ ತಾವು ಮೈಸೂರಿನಲ್ಲಿ ಅಸಹ್ಯ ಪಟ್ಟುಕೊಂಡು ಬಂದದ್ದು, ಕಲಕತ್ತೆಯಲ್ಲಿ ಸಂಸಾರ ಮಾಡಿದ್ದು ಇದೆಲ್ಲ ಮಕ್ಕಳ ಆಟದಂತೆ ತೋರಿ ಬಂದಿತ್ತು. ಎಂದರೆ ತನ್ನ ಪರವಾಗಿ ಮಾತ್ರ. ತಾವು ಲಲಿತೆಯನ್ನು ನೋಡಿದ್ದು ತಮ್ಮ ಜನ್ಮದ ದೊಡ್ಡ ಪುಣ್ಯವೆಂದು ಅವರು ಎಣಿಸಿದ್ರು. ಅವಳು ಜೀವನದಲ್ಲಿ ತೋರಿದ ಸಹನೆಯನ್ನು ತಾನು ತೋರಲಿಲ್ಲವಲ್ಲ ಎಂದು ವ್ಯಸನಪಟ್ರು. ತಾವು ತಾಯಿ ತಂದೆಗಳನ್ನು ಬಿಟ್ಟು ಬಂದದ್ದು ತಪ್ಪು ಕೆಲಸ, ತಮ್ಮ ಮಗನೂ ಮಗಳು ಹೋದಾಗ ತಮಗೆಷ್ಟು ಖೇದವಾಯಿತೋ, ತಾವು ಬಂದು ಬಿಟ್ಟಾಗ ತಮ್ಮ ತಾಯಿ ತಂದೆಗಳಿಗೆ ಅಷ್ಟು ಖೇದವಾಗಿರಬೇಕಲ್ವೇ? ಒಟ್ಟಿನಲ್ಲಿ ತಾವು ತಮ್ಮ ಮೂಗಿನ ನೇರಕ್ಕೆ ನಡೆದಂತೆ ಆಯಿತೇ ಹೊರತು ಇತರರ ಕಷ್ಟ ಸುಖವನ್ನು ಯೋಚಿಸಿ ನಡೆದುಕೊಂಡ ಹಾಗಾಗಲಿಲ್ಲ. ಹೀಗೆಲ್ಲ ಯೋಚಿಸುತ್ತಾ ಯಾತ್ರೆಯನ್ನ ಮುಗಿಸಿಕೊಂಡು ಸುಬ್ಬಣ್ಣ ಕಲ್ಕತ್ತೆಗೆ ಬಂದರು. ಅಲ್ಲಿ ಮಗನ ಜ್ಞಾಪಕವೂ ಹೆಂಡತಿಯ ಜ್ಞಾಪಕವೂ ಮತ್ತೆ ಬಲವಾದವು. ತಾವು ಮಾಡಿದ್ದು ತಪ್ಪಲ್ಲ, ಆ ಹುಡುಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋದ್ನಲ್ಲ, ಅವನು ಮೈಸೂರಿನಲ್ಲಿದ್ದಿದ್ರೆ ಎಷ್ಟರ ಮಟ್ಟಿಗೆ ಸುಖ ಪಡುತ್ತಿದ್ನು? ಒಂದಿಷ್ಟು ಮೊಸರನ್ನು ಹಾಕುವುದಕ್ಕೆ ಮನೆಯಲ್ಲಿ ಅವಕಾಶವಿರಲಿಲ್ಲ. ಆ ಹೆಂಡತಿ ಏನು ಸುಖ ಪಡ್ತಾ ಇದ್ಲು? ದಿನವೂ ಮಾತು ಕೇಳುತ್ತಿದ್ದಳು. ಇದನ್ನು ಯೋಚಿಸಿ ಸುಬ್ಬಣ್ಣ ತಾವು ಮಾಡಿದ್ದೇ ಸರಿ ಎಂದುಕೊಂಡ್ರು. ಪರದೇಶಕ್ಕೆ ಬಂದರೇನು, ತಾವು ಕೆಟ್ಟವರಾದರೇನು? ಆ ಹೆಂಡತಿಯು ಆ ಮಗನು ಇದ್ದಷ್ಟು ದಿನ ಸುಖವಾಗಿದ್ದು ಹೋದರು, ಇನ್ನೂ ತನ್ನ ಪಾಡು ಏತಕ್ಕೆ? ತಾವು ಒಳ್ಳೆಯವರಾಗದಿದ್ದರೆ ಏನು, ಎಲ್ಲೋ ಹೇಗೂ ದಿನ ಕಳೆಯುವುದು ಎಂದು ಯೋಚಿಸಿಕೊಂಡರು. ಮನೆಯನ್ನೆಲ್ಲ ನೋಡಲು ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ಹಾಗಾಯಿತು. ಯಾರನ್ನು ಚೆನ್ನಾಗಿ ಸಾಕುವುದಕ್ಕೆಂದು ಇಲ್ಲಿಗೆ ಓಡಿ ಬಂದದ್ದಾಯಿತೋ ಆ ಮಗ ಹೋದನು. ಯಾರಿಗಾಗಿ ಒಂದು ಒಳ್ಳೆಯ ಸಂಸಾರವನ್ನು ಕಟ್ಟುವುದಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದಾಯಿತೋ ಆ ಹೆಂಡತಿ ಹೋದಳು. ಅವರೊಂದಿಗೆ ಮಕ್ಕಳಾಟದ ಗುಬ್ಬಚ್ಚಿಯ ಗೂಡಿನಂತೆ ಆ ಆಸೆಯೆಲ್ಲ ಕರಗಿ ಹೋಯಿತು. ನಮಗೆ ದೇವರ ಸಾನ್ನಿಧ್ಯದಲ್ಲಿ ಬರುವ ಶಾಂತಿ ಸಂಸಾರದ ಆವರಣಕ್ಕೆ ಬಂದಾಗ ಇರುವುದಿಲ್ಲ.
ಆಗಾಗ ಸಂಸಾರಕ್ಕಾಗಿ ಕೆಲವು ಸಾಮಾನುಗಳನ್ನು ತೆಗೆದುಕೊಂಡಿದ್ದರು. ಮಗನಿಗೆ ಬೇಕಾದ ಬಟ್ಟೆ ಮುಂತಾದುದನ್ನ ತೆಗೆದುಕೊಟ್ಟಿದ್ದರು. ಮಗ ಹೋದ ಮೇಲೆ ಲಲಿತಮ್ಮ ಅದನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇರಿಸಿದ್ದರು. ಹುಡುಗಿಗೆ ತೆಗೆದಿದ್ದ ಬಟ್ಟೆ ಬರೆಯನ್ನು, ಒಡವೆ ತೊಡವುಗಳನ್ನು ಇನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿದ್ದಳು. ಸಾಮಾನೆಲ್ಲವನ್ನು ನೋಡಿದ್ರು. ಪೆಟ್ಟಿಗೆಗಳನ್ನು ತೆಗೆದು ಮಕ್ಕಳ ಬಟ್ಟೆ ಬರೆಯನ್ನು ನೋಡಿದ್ರು. ತಾವು ಕಳೆದುಕೊಂಡ ಸೌಖ್ಯವೆಂಥದೆಂದು ಮತ್ತೆ ಮತ್ತೆ ಧ್ಯಾನ ಮಾಡಿ ಜೀವನದಲ್ಲಿ ಬಹಳ ಬೇಸರವನ್ನು ಪಡೆದರು. ಕೊನೆಗೆ ಈ ಹಾಳು ಕೊಂಪೆಯಲ್ಲಿ ನಾನು ಇರಲಾರೆ ಎಂದುಕೊಂಡು ತಮ್ಮ ಹತ್ತಿರ ಪಾಠ ಹೇಳಿಸಿಕೊಳ್ಳುತ್ತಿದ್ದವರನ್ನು ಕರೆದು ಅವರಿಗೆ ನಾನು ಊರಿಗೆ ಹೋಗ್ತೇನೆ, ನಿಮಗೆ ಬೇಕಾದ್ದನ್ನು ತೆಗೆದುಕೊಳ್ಳಿ ಎಂದು ಹೇಳಿದರು. ಅವರು ತೆಗೆದುಕೊಂಡು ಮಿಕ್ಕದ್ದನ್ನೆಲ್ಲ ಬಡಬಗ್ಗರನ್ನು ಕರೆದು ಎಲ್ಲರಿಗೂ ಕೊಟ್ಟು ಮನೆಯನ್ನು ಆ ಬೀದಿಯಲ್ಲಿದ್ದ ಒಂದು ಭಜನೆಯ ಕೂಟದವರಿಗೆ ದಾನ ಮಾಡಿ ತಾವು ಬಹಳ ದಿನದಿಂದ ನುಡಿಸುತ್ತಿದ್ದ ಪಿಟೀಲನ್ನು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಕಲ್ಕತ್ತೆಯನ್ನು ಬಿಟ್ಟು ಹೊರಟರು. ಇದಿಷ್ಟನ್ನು ಮಾಡುವ ಸಂಭ್ರಮದಲ್ಲಿ ಎಲ್ಲಿಗೆ ಹೋಗುವುದೆಂದು ಅವರು ಯೋಚನೆ ಮಾಡಲಿಲ್ಲ. ರೈಲ್ವೆ ಸ್ಟೇಷನ್ಗೆ ಬಂದು ತನ್ನ ಕೈಯಲ್ಲಿದ್ದ ಹಣವನ್ನೆಲ್ಲ ಸ್ಟೇಷನ್ ಮಾಸ್ಟರ್ಗೆ ಕೊಟ್ಟು ಒಂದು ಟಿಕೆಟ್ ಕೊಡಿ ಎಂದರು. ಅವನು ಎಲ್ಲಿಗೆ ಎಂದನು. ಸುಬ್ಬಣ್ಣ ಎಲ್ಲಿಗಾದರೂ ಸ್ಟೇಷನಿನವನು ಎಲ್ಲಿಗಾದರೂ ಅಂದರೆ ಎಲ್ಲಿಗೆ ಕೊಡುವುದು? ಸುಬ್ಬಣ್ಣನವರಿಗೆ ತನ್ನ ಅವಸ್ಥೆಯನ್ನು ನೋಡಿಕೊಂಡು ಸ್ವಲ್ಪ ಕೋಪ ಬಂದಿತ್ತು, ಸ್ವಲ್ಪ ನಗು ಬಂದಿತ್ತು. ಅವರು ಸ್ಟೇಷನ್ ಮೇಸ್ಟರ್ನ ಕುರಿತು, ಸ್ವಾಮಿ ಇಂಥ ಊರಿಗೆ ಟಿಕೆಟ್ ಕೊಡಿ ಅಂದರೆ ಇದೆಯೋ ಇಲ್ಲವೋ ನೋಡಬೇಕು, ಎಲ್ಲಿಗಾದರೂ ಕೊಡಿ ಅಂದರೆ ನಿಮಗೇನು ಕಷ್ಟ, ನಿಮ್ಮ ಕೈಯಲ್ಲಿರುವ ರೂಪಾಯಿಗೆ ಎಲ್ಲಿಯವರೆಗೆ ಹೋಗಬಹುದೋ ಅಲ್ಲಿಯವರೆಗೆ ಟಿಕೆಟನ್ನು ಕೊಡಿ ಎಂದರು. ಸ್ಟೇಷನ್ ಮೇಸ್ಟ್ರು ಇವರ ಮುಖವನ್ನು ನೋಡಿ ಏನು ಹುಚ್ಚನಾಗಿದ್ದಾನೆ ಎಂದುಕೊಂಡು ದಕ್ಷಿಣ ದೇಶದವನಾಗಿ ಕಂಡಿದ್ದರಿಂದ ಅವರಿಗೆ ಬೊಂಬಾಯಿಯವರಿಗೆ ಒಂದು ಟಿಕೆಟನ್ನು ಕೊಟ್ಟು 3 ರೂಪಾಯಿ ಚಿಲ್ಲರೆ ಹಿಂದಕ್ಕೆ ಕೊಟ್ಟರು. ಅದನ್ನು ತೆಗೆದುಕೊಂಡು ಸುಬ್ಬಣ್ಣನವರು ರೈಲು ಹತ್ತಿದ್ರು. ಟಿಕೆಟು ಯಾವ ಊರಿಗೆ ಎಂದು ಕೂಡ ಅವರು ನೋಡಲಿಲ್ಲ. 4-5 ದಿನ ರೈಲು ಪ್ರಯಾಣ ಮುಗಿಸಿಕೊಂಡು ಅವರು ಬೊಂಬಾಯಿಗೆ ಬಂದು ಸೇರಿದರು. ಸೇರಿದಾಗ ಟಿಕೆಟನ್ನು ರೈಲಿನವರು ತೆಗೆದುಕೊಂಡ್ರು. ಪ್ರಯಾಣ ಇಲ್ಲಿಗೆ ಮುಗಿಯಿತೆಂದು ಸುಬ್ಬಣ್ಣ ಇದು ಯಾವ ಊರೆಂದು ಕೇಳಿದರು. ಜನ ಬೊಂಬಾಯಿ ಎಂದು ಹೇಳಿದರು. ಯಾವ ಊರಾದ್ರೇನು ಎಂದು ಸುಬ್ಬಣ್ಣ ಊರೊಳಕ್ಕೆ ಹೊಕ್ಕರು. ಸ್ಟೇಷನ್ ಮೇಸ್ಟ್ರು ಕೊಟ್ಟಿದ್ದ ಹಣದಲ್ಲಿ ಅವರು ಖರ್ಚು ಮಾಡಿದ್ದು ಹೋಗುತ್ತಾ 1.5 ರೂಪಾಯಿನಷ್ಟು ಉಳಿದಿತ್ತು. ಯಾವುದೋ ಒಂದು ಬೀದಿಯಲ್ಲಿ ಸ್ವಲ್ಪ ಮಿಠಾಯಿ ಕೊಂಡುಕೊಂಡು ಅಲ್ಲಿ ಒಂದು ದೇವಸ್ಥಾನದ ಮುಂದುಗಡೆ ಕುಳಿತು ಸಮಯ ನೋಡಿ ಹತ್ತಿರದ ನಲ್ಲಿಯ ಬಳಿ ಸ್ನಾನ ಮಾಡಿ ಅದನ್ನು ತಿಂದರು. ಪ್ರಯಾಣದಲ್ಲಿ ಯಾವ ಯೋಚನೆಯನ್ನೂ ಹಚ್ಚಿಕೊಳ್ಳದೆ ಬರುತ್ತಾ ತಾವು ಹೆಂಡತಿ ಮಕ್ಕಳಿಗಾಗಿ ಅಷ್ಟು ಖೇದಪಟ್ಟದ್ದು ತಪ್ಪು ಎಂದು, ಇನ್ನು ಮೇಲೆ ಯಾವುದನ್ನೂ ಅಷ್ಟು ಹಚ್ಚಿಕೊಳ್ಳಬಾರದೆಂದು ಅದೇ ನಿಜವಾದ ಸುಖಕ್ಕೆ ದಾರಿ ಎಂದು ಅವರು ನಿರ್ಧರಿಸಿದ್ದರು. ಕಟ್ಟಿಕೊಂಡವರಿಗೆ ಬಿಟ್ಟ ದುಃಖ ತಪ್ಪಿದ್ದಲ್ಲ, ಬಿಟ್ಟೇ ಇರುವವನಿಗೆ ದುಃಖವೇ ಇಲ್ಲ. ಇದೇನು ಹೊಸದಲ್ಲ, ಗೀತೆಯಲ್ಲಿ ಹೇಳಿರುವ ತತ್ವವೂ ಇದೆ. ಇದನ್ನು ಸುಬ್ಬಣ್ಣನವರು ಈ ಮೊದಲು ಕೇಳಿ ತಿಳಿದಿದ್ದರು, ಈಗ ಅನುಭವಿಸಿ ತಿಳಿದರು. ಹಿಂದೆ ಏನೋ ತಿಳಿಯದೆ ಇದು ತನ್ನದು ಇದು ನನ್ನದು ಎಂದು ಭಾವಿಸಿ ಕಷ್ಟಕ್ಕೆ ಸಿಕ್ಕಿದ್ದಾಯಿತು. ಇನ್ನು ಅದೇ ತಪ್ಪನ್ನು ಮಾಡಬಾರ್ದು, ಕೇವಲ ಸನ್ಯಾಸಿಯಂತೆ ಇರಬೇಕು ಎಂದು ನಿರ್ಧರಿಸಿಕೊಂಡರು. ಕೈಯಲ್ಲಿದ್ದ 1.5 ರೂಪಾಯಿ 4 ದಿನದಲ್ಲಿ ಖರ್ಚಾಯಿತು. 5ನೆಯ ದಿನ ಮಿಠಾಯಿಗಾಗಿ ಕಾಸು ಸಂಪಾದಿಸುವುದಕ್ಕೆ ಏನು ಮಾಡುವುದೆಂದು ಯೋಚಿಸಿ, ಇದಕ್ಕೆ ಮಾನವೇನು ಮರ್ಯಾದೆ ಏನು ಎಂದು ಒಬ್ಬ ಮಿಠಾಯಿ ಅಂಗಡಿಯ ಮುದುಕಿಯ ಹತ್ತಿರ ಹೋಗಿ ಪಿಟೀಲನ್ನು ಬಾರಿಸುತ್ತಾ ಕುಳಿತರು. ಜನ ಅಲ್ಲಿ ಇಲ್ಲಿ ಹೋಗುವವರು ಬಂದು ಸ್ವಲ್ಪ ಹೊತ್ತು ಕೇಳುತ್ತಾ ನಿಂತರು. ಇದರಿಂದ ಮುದುಕಿಗೆ ವ್ಯಾಪಾರ ಆಯಿತು. ಕೊನೆಗೆ ಮುದುಕಿ, ಅಪ್ಪ ನಿನ್ನಿಂದ ನನಗೆ ವ್ಯಾಪಾರ ಆಯಿತು, ಏನಾದರೂ ಕೊಡ್ತೇನೆ ತೆಗೆದುಕೋ ಎಂದಳು. ಸುಬ್ಬಣ್ಣನವರು, ನನಗೇನು ಬೇಡ, ನನಗೆ ಒಂದು ಊಟದ ಮಿಠಾಯಿ ಕೊಡುವಷ್ಟೇ ಎಂದರು. ಮುದುಕಿ ಅಗತ್ಯವಾಗಿ ಆಗಲಿ ಎಂದು ಅವರು ತೆಗೆದುಕೊಳ್ಳುವಷ್ಟು ಮಿಠಾಯಿ ಕೊಟ್ಟು, ಮಿಠಾಯಿ ನಿನಗೆ ಬೇಕಾದಷ್ಟು ಕೊಡುತ್ತೇನೆ ಎಂದಳು. ಸುಬ್ಬಣ್ಣನವರು ಈ ಏರ್ಪಾಡಿಗೆ ಒಪ್ಪಿದರು. ಈ ರೀತಿಯಾಗಿ 15 ದಿನ ಇವರು ಮಿಠಾಯಿ ಅಂಗಡಿಯ ಹತ್ತಿರ ಪಿಟೀಲು ಬಾರಿಸುವುದು, ಆ ಮುದುಕಿ ಇವರಿಗೆ ಮಿಠಾಯಿ ಕೊಡುವುದು, ಹೀಗೆ ನಡೆಯಿತು. ಕೊನೆಯ ದಿನ ಮುದುಕಿಯ ಅಂಗಡಿಯ ಬಳಿ ಇವರು ಪಿಟೀಲನ್ನು ಬಾರಿಸುತ್ತಿರುವಾಗ ಒಂದು ಗಾಡಿ ಬಂದು ಅಂಗಡಿಯ ಬಳಿ ನಿಂತಿತು. ಅದರಲ್ಲಿ ಒಬ್ಬ ದೊಡ್ಡ ಮನುಷ್ಯನು ಕುಳಿತಿದ್ದನು. ಅವನ ಕೈಯಲ್ಲಿದ್ದ ವಜ್ರದ ಉಂಗುರವೇ 1,000 ರೂಪಾಯಿಗಳು ಬಾಳಬಹುದಾಗಿತ್ತು. ಇಂತಹ ಸಾಹುಕಾರನ ಗಾಡಿ ಹತ್ತಿರ ನಿಂತದ್ದನ್ನು ನೋಡಿ ಸೇರಿದ್ದ ಗುಂಪು ಅವನಿಗೆ ದಾರಿ ಬಿಟ್ಟು ನಿಂತಿತು. ಸಾಹುಕಾರ 5 ನಿಮಿಷ ಗಾಡಿಯಲ್ಲಿ ಕುಳಿತಿದ್ದ. ಹಾಗೆಯೇ ಈ ಪಿಟೀಲನ್ನು ಕೇಳಿ ಗಾಡಿಯಿಂದ ಇಳಿದು ಬಂದು ಮುದುಕಿಯನ್ನು ಕುರಿತು, ಈತ ಯಾರು, ನಿನಗೇನಾಗಬೇಕು ಎಂದನು. ಅವಳು, ಯಾರೋ ತಿಳಿಯದು, ದಿನಾ ಬಂದು ಪಿಟೀಲನ್ನು ನುಡಿಸ್ತಾನೆ, ನಾನು ಅವನಿಗೆ ಮಿಠಾಯಿ ಕೊಡ್ತೇನೆ ಎಂದಳು. ಆ ರಾಗ ಮುಗಿದ ಮೇಲೆ ಸಾಹುಕಾರನು ಸುಬ್ಬಣ್ಣನನ್ನು, ಅಣ್ಣ ನಿಮ್ಮದು ಯಾವ ಊರು ಎಂದು ಕೇಳಿದನು.
ಸುಬ್ಬಣ್ಣನವರಿಗೆ ತಮ್ಮ ಸಂಗೀತದ ಸುಖದಲ್ಲಿ ಯಾವ ಮಾತನ್ನೂ ಆಡುವ ಇಷ್ಟವಿರಲಿಲ್ಲ. ಅವರು ಮತ್ತೆ ಅದೇ ರಾಗದಲ್ಲಿ ಗೀತಗೋವಿಂದದ ಗೀತೆಯೊಂದನ್ನು ಸೊಗಸಾಗಿ ನುಡಿಸುತ್ತಾ ಗಾನದಲ್ಲಿ ಮಗ್ನರಾಗಿ ಹೋದರು. ಸಾಹುಕಾರನು ಆನಂದದಿಂದ ಪರವಶನಾದನು. ಸುಬ್ಬಣ್ಣನನ್ನ ಆ ಸಾಹುಕಾರ ಮತ್ತೊಮ್ಮೆ ಗಟ್ಟಿಯಾಗಿ ಕರೆದು, ಅಣ್ಣ ನೀವು ನನ್ನ ಜೊತೆಗೆ ಬರ್ತೀರಾ, ಸ್ವಲ್ಪ ಸಂಗೀತ ಕೇಳಬೇಕು ಎಂದನು. ಸುಬ್ಬಣ್ಣನವರಿಗೆ ಮೊದಲು ಸ್ವಲ್ಪ ಕೋಪ ಬಂದಿತು. ಅವರು ತಾವಾಗಿ ಹೋಗಿ ದಿಕ್ಕಿಲ್ಲದ ಮುದುಕಿಯ ಅಂಗಡಿಯ ಬಳಿ ಹಾಡಿದ್ದು ತಾವು ಅವಳಿಗೆ ವ್ಯಾಪಾರ ಉಪಕಾರ ಮಾಡಿದಂತೆಯೂ ಆಯಿತೆಂದು ಎನಿಸಿದರು. ಅದರಲ್ಲಿ ಅವರಿಗೆ ಅವಮಾನವೇನೂ ಇಲ್ಲ. ಈ ಸಾಹುಕಾರ ಬಂದು ತನ್ನನ್ನು ಕೇಳಿದ್ದಕ್ಕೆ, ಇವನು ಬಹಳ ದೊಡ್ಡ ಮನುಷ್ಯ, ನಾನು ಬೀದಿ ಪಿಟೀಲಿನವನು ಎಂದುಕೊಂಡಿದ್ದಾನೇನು ಏನು ಎಂದು ಸ್ವಲ್ಪ ಅಸಮಾಧಾನ ಪಟ್ಟರು. ಆದರೆ ಒಡನೆಯೇ, ನನಗೇನು ಜಂಬ, ಹಿಂದೆ ಪಾಠ ಹೇಳಿ ಕಾಸು ಸಂಪಾದಿಸಲಿಲ್ವೆ, ಈಗ ಇವನ ಹತ್ತಿರ ನುಡಿಸುವುದಕ್ಕೆ ಏನು ಅಡ್ಡಿ ಎಂದುಕೊಂಡು, ಆಗಲಿ ಬರುತ್ತೇನೆ ಎಂದು ಎದ್ದು ಹೊರಟರು. ಮಿಠಾಯಿ ಅಂಗಡಿಯ ಮುದುಕಿ ಎಂದಿನಂತೆ ಮಿಠಾಯಿ ಕೊಡುವುದಕ್ಕೆ ಬಂದಳು. ಸಾಹುಕಾರ, ಅದೇನು ಬೇಡ, ನಾನು ಎಲ್ಲ ಕೊಡ್ತೇನೆ ಎಂದನು. ಅವಳು ಸುಬ್ಬಣ್ಣನವರಿಗೆ, ಹೋಗಲಿ, ಈ ಹಣ ಇಟ್ಟುಕೊಂಡಿರು ಎಂದು 5 ರೂಪಾಯಿಗಳನ್ನು ಕೊಡುವುದಕ್ಕೆ ಬಂದಳು. ಸುಬ್ಬಣ್ಣನವರು, ನನಗೆ ಹಣವೇಕೆ, ಬೇಡ ಅಂದರು. ಮುದುಕಿ, ನಿನಗೆ ತಿಳಿಯದು, ನೀನು ಪರಸ್ಥಳದವನಂತೆ ಇದ್ದೀಯ. ಇಲ್ಲಿ ನೀನು ತಲೆನೋವು ಮೂಗುನೋವು ಎಂದರೆ ನಿನ್ನನ್ನು ಕೇಳುವವರು ಯಾರು? ಕೆಟ್ಟ ಮಾತನಾಡಬಾರದು, ಸತ್ತು ಹೋದರೆ ಹೆಣ ನಾಯಿಪಾಲಾಗ್ತದೆಯಲ್ಲ. ಪರದೇಶದಲ್ಲಿರುವವನು ಕೈಯಲ್ಲಿ ಕಾಸು ಇಟ್ಕೊಂಡಿರಬೇಕು, ತಿಳಿದ 2 ಸ್ನೇಹಿತರನ್ನು ಮಾಡಿಕೊಳ್ಳಬೇಕು ಎಂದಳು. ಸುಬ್ಬಣ್ಣನವರು, ಈ ಹಣ ನಿನ್ನಲ್ಲೇ ಇರಲಿ, ನನಗೆ ಬೇಕಾದಾಗ ಬಂದು ತೆಗೆದುಕೊಂಡು ಹೋಗ್ತೇನೆ ಎಂದರು. ಅವರು ಸಾಹುಕಾರನು ಹೊರಟು ಹೋದರು. ಸಾಹುಕಾರನ ಮನೆ ಅರಮನೆಯಂತಿತ್ತು. ಅವನಿಗೆ ಒಬ್ಬ ವಯಸ್ಸಾದ ತಾಯಿ, ಒಬ್ಬಳು ಹೆಂಡತಿ, ಒಬ್ಬಳೆ ಮಗಳು, ಪರಿವಾರ ಬಹಳ ಇತ್ತು. ಸಾಹುಕಾರನು ಈ ದೊಡ್ಡ ಮನೆಯಲ್ಲಿ ಬೀದಿಯ ಕಡೆಯ ಒಂದು ಕೊಠಡಿಯನ್ನು ತೋರಿಸಿ, ನೀವು ಬೇಕಾದರೆ ಇಲ್ಲಿಯೇ ಇರಿ ಎಂದು ಹೇಳಿದನು. ಅವನು ಸುಬ್ಬಣ್ಣನವರಿಗೆ ನೇಮಿಸಿದ ಕೆಲಸವೆಲ್ಲ ಇಷ್ಟೇ, ಅವರು ಇಷ್ಟ ಬಂದಾಗ ಪಿಟೀಲು ಬಾರಿಸಬಹುದು. ಸುಬ್ಬಣ್ಣನವರಿಗೆ ಈ ರೀತಿ ದೊಡ್ಡ ಮನೆಯಾಗಲಿ ಈ ಐಶ್ವರ್ಯವಾಗಲಿ ಹೊಸತಲ್ಲ. ಇಂತಹದನ್ನು ಅವರು ಬಹಳ ನೋಡಿದರು. ಅದರಲ್ಲಿ ಅವರಿಗೆ ಬೇಸರ. ಇಷ್ಟು ಹಣವಿರುವ ಮನುಷ್ಯರು ಸಾಮಾನ್ಯವಾಗಿ ತಾವು ಬೇರೆ ಜಾತಿಯ ಮನುಷ್ಯರಂತೆ ಮಾತನಾಡುವರು, ಎಲ್ಲಿಲ್ಲದ ಧೋರಣೆಯನ್ನೂ ತೋರುವರು. ಅಪ್ಪ, ನಾನು ನಿಮ್ಮಲ್ಲಿಯೇ ನಿಲ್ಲುವುದಿಲ್ಲ, ನಾನು ಪರದೇಶಿ, ಈಗ ಗೀತಾ ಗೋವಿಂದವನ್ನು ಬಾರಿಸುತ್ತೇನೆ, ಕೇಳಿ, ಇನ್ನು ಯಾವಾಗಲಾದರೂ ಬಾ ಎಂದರೆ ಬರುತ್ತೇನೆ, ಆಗ ಕೇಳಿ ಎಂದರು. ಸಾಹುಕಾರನು ಕುಳಿತುಕೊಂಡು, ಈಗಲೇ ಬಾರಿಸಿ ಎಂದನು. ಸುಬ್ಬಣ್ಣನವರು ಸಾವಿರ ಹೇ ತವದೀನ ಎಂಬ ಗೀತವನ್ನು ಬಾರಿಸಿದರು. ಸುಬ್ಬಣ್ಣನವರು ಪಿಟೀಲು ನುಡಿಸುವುದರ ಸೊಗಸು ಹೀಗೆಂದು ನಾನು ಹೇಳಲಾರೆ. ಅವರು ತೊರೆಯಪುರದಲ್ಲಿ ದೇವಸ್ಥಾನದಲ್ಲಿ ನುಡಿಸುವಾಗ ಅದನ್ನು ನಾನು ಕೇಳಿದ್ದೇನೆ. ಇತರರು ಪಿಟೀಲು ಬಾರಿಸುವುದನ್ನು ಕೇಳಿದ್ದೇನೆ. ಎರಡಕ್ಕೂ ಇದ್ದ ವ್ಯತ್ಯಾಸವನ್ನು ಒಂದು ಮಾತಿನಲ್ಲಿ ಹೇಳಬಹುದು. ಅವರು ನುಡಿಸುವುದು ಆಪ್ತನಲ್ಲಿ ಹೇಳುವ ಮನಸ್ಸಿನೊಳಗಣ ಮಾತಿನಂತೆ, ಇತರರು ಬಾರಿಸುವುದು ಸಭೆಯಲ್ಲಿ ಕೊಡುವ ಉಪನ್ಯಾಸದಂತೆ. ಇತರರು ತಮ್ಮ ಕೌಶಲವನ್ನು ತೋರಿಸುವುದಕ್ಕಾಗಿ ಇರುವ ಒಂದು ಸಾಧನವೆಂಬಂತೆ ಉಪಯೋಗಿಸುವರು. ಇವರು ಅದು ತಮ್ಮ ದೇಹದ ಹೊರಗಣ ಧ್ವನಿ ಎಂಬಂತೆ ಉಪಯೋಗಿಸುವರು. ಸ್ವಾರಸ್ಯ ಹುಟ್ಟಿದಾಗ ಇವರು ನುಡಿಸುವ ರೀತಿಯಲ್ಲಂತೂ ನಮಗೆ ಆ ಪಿಟೀಲು ಬೇರೆಯೇ ವಸ್ತು. ಅದನ್ನು ಇವರು ಹಿಡಿದುಕೊಂಡು ಕೈಯಲ್ಲಿ ನುಡಿಸುತ್ತಿದ್ದಾರೆ ಎಂಬ ಭಾವನೆಯೇ ಬರುತ್ತಿರಲಿಲ್ಲ. ಇತರರು ಸ್ವರವನ್ನು ಹುಡುಕಿಕೊಂಡು ಹೋಗುವರು, ಇವರನ್ನು ಸ್ವರ ತಾನೇ ಹುಡುಕಿಕೊಂಡು ಬರುವಂತಿತ್ತು. ಇವರ ಮುಖದ ಮೇಲೆ ಒಂದು ಭಾವ ಕಾಣುತ್ತಿರುವುದು, ಪಿಟೀಲಿನಲ್ಲಿ ಆ ಭಾವ ಹೊರಹೊಮ್ಮುತ್ತಿರುವುದು. ರಾಧೆ ನಿನ್ನ ವಿರಹದಿಂದ ದೀನಳಾಗಿದ್ದಾಳೆ ಎಂಬ ಮಾತನ್ನು ದೇಶಿ ತೋಡಿಯಲ್ಲಿ ನುಡಿಸುತ್ತಿರಬೇಕಾದರೆ ಅವರ ಮುಖದಲ್ಲಿ ಒಂದು ಅತಿಶಯವಾದ ದೈನ್ಯ ತೋರುವುದು. ಆ ಸ್ವರ ಅಯ್ಯೋ ಎಂದು ಕನಿಕರವನ್ನುಂಟು ಮಾಡುವಂತೆ ನುಡಿಯುವುದು. ಅವರು ಪಿಟೀಲು ನುಡಿಸುತ್ತಿದ್ದ ಹಾಗೆ ನಾನು ಈಚೆಗೆ ಯಾರಿಂದಲೂ ಕೇಳಿಲ್ಲ. ಯಾವ ಸಂಗೀತಗಾರನೂ ಗಾನವನ್ನು ಆಂತರ್ಯದಲ್ಲಿ ದೇವರ ಪೂಜೆಗೆಂದು ಉಪಯೋಗಿಸುವನೋ, ತನ್ನ ಬುದ್ಧಿಶಕ್ತಿಯ ಪ್ರದರ್ಶನಕ್ಕೆ ಅವಕಾಶವೆಂದು ಉಪಯೋಗಿಸುವುದಿಲ್ಲವೋ ಅವನಿಗೆ ಮಾತ್ರ ಈ ರೀತಿಯ ಸೊಗಸು ಲಭ್ಯ. ಯಾವನು ಗಾನ ದೊಡ್ಡದು, ತಾನು ಅಲ್ಪನೆಂದು ತಿಳಿದಿರುವನೋ, ತಾನು ದೊಡ್ಡ ವಿದ್ವಾಂಸ, ತನ್ನ ವಿದ್ಯೆಯನ್ನು ತೋರಿಸುವುದಕ್ಕೆ ಗಾನವು ಸಾಧನ ಎಂದು ಇರುವುದಿಲ್ಲವೋ ಅವನಿಗೆ ಮಾತ್ರ ಈ ರಸವು ಸಾಧ್ಯ. ಸಂಗೀತಗಾರರಿಗೆ ಸಂಗೀತದ ಮಾತನ್ನು ಹೇಳುವುದಕ್ಕೆ ನಾನು ಯಾವೂರ ದಾಸಯ್ಯ? ಆದರೆ ಸುಬ್ಬಣ್ಣನವರು ಬಾರಿಸಿದ್ದನ್ನು ಕೇಳಿದಾಗ ಸಭೆಯ ಪಂಡಿತರು ಪಾಮರರು ಮೈಮರೆಯುತ್ತಿದ್ದ ಹಾಗೆ ಈಚೆಗೆ ಇತರರು ಬಾರಿಸಿದಾಗ ಮೈಮರೆತದ್ದನ್ನು ನಾನು ನೋಡಿಲ್ಲ.
ಆ ದಿನ ಸಾಹುಕಾರನ ಮನೆಯಲ್ಲಿ ಸುಬ್ಬಣ್ಣನವರು ಸಾವಿರಹೇತವ ದೀನ ಎಂದು ಪಿಟೀಲಿನಲ್ಲಿ ರಾಧೆಯ ದೈನ್ಯವನ್ನು ವರ್ಣಿಸಿದಾಗ ಪ್ರಕೃತಿಯು ಪರಮಾತ್ಮನ ಚಿರವಿರಹದಿಂದ ಅನುಭವಿಸುತ್ತಿರುವ ದುಸ್ಸಹವಾದ ದುಃಖ ಅಲ್ಲಿ ಹೊಳೆಯಾಗಿ ಹರಿದು ಬಂದಂತೆ ತೋರಿತು. ಸಾಹುಕಾರ ಕಣ್ಣಲ್ಲಿ ನೀರು ಸುರಿಸಿದನು. ಅವನ ಹೆಂಡತಿಯೂ ಬಂದು ಅಲ್ಲೇ ಕುಳಿತು ನಮ್ಮಪ್ಪ ಭೇಷ್ ಬಾರಿಸಿದಿರಿ ಎಂದಳು. ಅವರ ಮಗಳು ಬಂದು ಸುಬ್ಬಣ್ಣನವರ ಹತ್ತಿರ ಕುಳಿತು ಇದೇನು ವಿಚಿತ್ರ ಎಂದು ಒಂದು ನಿಮಿಷ ಸುಬ್ಬಣ್ಣನ ಮುಖವನ್ನು ಅವರ ಕೈಯಾಡುವುದನ್ನು ನೋಡುತ್ತಾ ಇದ್ದಳು. ಸುಬ್ಬಣ್ಣನವರಿಗೂ ಆ ದಿನ ಅದುವರೆಗೆ ಬಹಳ ದಿನ ಬಾರದೇ ಇದ್ದ ಗಾನಶಕ್ತಿ ಬಂದಿತ್ತು. ವಿರಹದಿಂದ ವ್ಯಥೆಪಡುತ್ತಿದ್ದವಳು ರಾಧೆಯಲ್ಲ, ತಾವು. ಮಾನವರೆಲ್ಲ ಈ ವಿರಹದಲ್ಲಿದ್ದಾರೆ, ಆದರೆ ಅವರಿಗೆ ಅದರ ಜ್ಞಾನ ಬಂದಿಲ್ಲ. ಸಂಸಾರವೇ ಈ ವಿರಹ. ತಾವು ತಮ್ಮ ದೇವರನ್ನು ಹುಡುಕುತ್ತಾ ಅವರನ್ನು ಕಾಣದೆ ಪಡುತ್ತಿದ್ದ ಕ್ಷೋಭೆಯೇ ಈ ಸಂಸಾರ ದುಃಖ. ಅವನನ್ನು ಕಂಡ ಒಂದೆರಡು ಗಳಿಗೆಗಳಲ್ಲಿ ತಾವು ಸುಖವಾಗಿಯೇ ಇದ್ದರು. 60 ವರ್ಷದಲ್ಲಿ ಪರಮಾತ್ಮನನ್ನು ಕಂಡಂತೆ ಆದುದು ಆ 2-3 ಕ್ಷಣ ಮಾತ್ರ. ಅದು ಕನಸಿನಲ್ಲಿ ಕಂಡ ಹಾಗೆ. ಸುಬ್ಬಣ್ಣನವರಿಗೆ ಜೀವನ ಬಹು ಬೇಸರವಾಗಿ ಕಂಡಿತು. ದೇವರು ತಮ್ಮನ್ನು ಇಲ್ಲಿ ಇರು ಎಂದು ಹೇಳಿ ತಾನು ಮಾತ್ರ ಇಲ್ಲಿಲ್ಲದೆ ಮರೆಯಾಗಿರುವನು. ಈ ಬಾಳು ಮುಗಿದ ಮೇಲೆ ಅಲ್ವೇ ಅವನನ್ನು ಸೇರುವುದು. ದೇವರೇ, ಎಂದಿಗೆ ನನ್ನನ್ನು ಕರೆದುಕೊಳ್ಳುವೆ ಎಂದುಕೊಂಡರು. ನಿನ್ನ ವಿರಹದಿಂದ ನಾನು ದೀನನಾಗಿದ್ದೇನೆ ಎಂದು ಮತ್ತೆ ಮತ್ತೆ ನುಡಿಸಿದರು. ಸಾಹುಕಾರ ಸುಖದಲ್ಲಿದ್ದನು. ಅವನಿಗೆ ಹೆಂಡತಿ ಹತ್ತಿರ ಇದ್ದಳು, ಮಗಳೂ ಹತ್ತಿರ ಇದ್ದಳು. ಇಂಥ ಸಂತೋಷದ ಮಧ್ಯದಲ್ಲಿ ಅಂಥ ಸಂತೋಷವಿಲ್ಲದ ಮನುಷ್ಯನಿಗೆ ತನ್ನನ್ನೇ ಅರಿಯದ ಒಂದು ಉತ್ಥಾನತೆ ಬರುತ್ತದೆ. ಈ ಉತ್ಥಾನತೆ ಸುಬ್ಬಣ್ಣನವರ ಆ ಗಾನದಲ್ಲಿ ಮಿಂಚಿನ ಬಳ್ಳಿಯಂತೆ ರೂಪವನ್ನು ತಳೆಯಿತು. ಅವರ ಹೃದಯದ ದೈನ್ಯ ಆ ಇತರ ಹೃದಯಗಳನ್ನು ಆವರಿಸಿ ಲೋಕವೆಲ್ಲ ಈ ವಿರಹದ ದೈನ್ಯದಲ್ಲಿ ಮುಳುಗುತ್ತಿದೆಯೋ ಎಂಬಂತೆ ತೋರಿತು. ಹಾಡು ಮುಗಿದ ಮೇಲೆ ಸುಬ್ಬಣ್ಣನವರು ಮತ್ತೆ ಬರುತ್ತೇನೆಂದು ಹೊರಟು ಹೋದರು. ಆ ದಿನ ಅವರಿಗೆ ಏನೂ ಬೇಕು ಅನ್ನುವಂತೆ ಇರಲಿಲ್ಲ. ಅವರು ಸಮೀಪದ ಒಂದು ದೇವಾಲಯದ ಬಳಿ ಕುಳಿತು ತಮ್ಮ ಸ್ಥಿತಿಯನ್ನೆಲ್ಲ ಕುರಿತು ಯೋಚಿಸುತ್ತಾ ದೇವರೇ ಕೃಪೆ ಮಾಡು, ದೇವರೇ ಕೃಪೆ ಮಾಡು ಎಂದು ಏನು ಮಾಡುವುದೆಂದು ತೋರಿಸು, ಈ ಅತಿ ಘೋರವಾದ ಬೇಸರವನ್ನು ಹೋಗುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು. ಅವರು ಒಂದು ಬ್ರಹ್ಮಾಂಡದ ದೈನ್ಯರಸ ಕಟಾಹದ ಪಕ್ಕದಲ್ಲಿ ನಿಂತು ಸಣ್ಣ ಒಂದು ರಂಧ್ರವನ್ನು ಕೊರೆದ ಹುಡುಗನಂತೆ ಆದರು. ಇಷ್ಟು ಯೋಚನೆಗೆ ಕಾರಣವಿಲ್ಲವೆಂದು ತನಗೆ ತಾನೇ ಎಷ್ಟು ಹೇಳಿಕೊಂಡರೂ ದೈನ್ಯ ಮತ್ತೆ ಮತ್ತೆ ಅವರನ್ನು ಆವರಿಸಿತು. ಭಗವಂತನು ಮಾನವನ ಆತ್ಮವನ್ನು ತನ್ನ ಬಳಿಗೆ ಕರೆದುಕೊಳ್ಳುವುದು ಹೀಗೆಯೇ? ಸರಿಯಾದ ಸಮಯವನ್ನು ನೋಡಿ ಕಷ್ಟವನ್ನು ಸುಖವನ್ನು ಕೊಟ್ಟು ಮನುಷ್ಯನು ತನ್ನನ್ನು ಅಪೇಕ್ಷಿಸುವಂತೆಯೂ ತನ್ನನ್ನು ನಂಬುವಂತೆಯೂ ಮಾಡಿ ಮತ್ತೆ ಮತ್ತೆ ಈ ಅಪೇಕ್ಷೆಯು ಈ ನಂಬಿಕೆಯು ಹೃದಯದಲ್ಲಿ ಆವಿರ್ಭವಿಸುವಂತೆ ಮಾಡುವನು. ಈ ದಿನವು ಸುಬ್ಬಣ್ಣನವರಿಗೆ ಈ ದೈನ್ಯದ ತಪಸ್ಸಿನಿಂದ ತುಂಬಿಹೋಯಿತು. ಆ ರಾತ್ರಿ ಸುಬ್ಬಣ್ಣನವರಿಗೆ ಒಂದು ಕನಸಾಯಿತು. ಅದರಲ್ಲಿ ತಾವು ಮೈಸೂರಿನಲ್ಲಿ ಇದ್ದಂತೆಯೂ ತಮ್ಮ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿದ್ದಂತೆಯೂ ತೋರಿ ಅವರು ಅರ್ಧರಾತ್ರಿಯಲ್ಲಿ ಎಚ್ಚೆತ್ತು, ಇದೇನು ಸ್ವಪ್ನ, 60 ವರ್ಷದ ಮುದುಕನಾದೆ, ನಾಟಕ ಮುಗಿಯುತ್ತಾ ಬಂತು, ಈಗ ತಂದೆ ತಾಯಿಗಳ ಭ್ರಾಂತಿ ಏನಿದು ಎಂದು ಆ ಯೋಚನೆಯನ್ನು ನಿವಾರಿಸಿಕೊಂಡರು. ಆದರೆ ಆ ಯೋಚನೆಯನ್ನು ಬಿಟ್ಟು ಇನ್ನೂ ಯಾವ ಯೋಚನೆಯನ್ನು ಮಾಡೋದು? ಹಾಗೆಯೇ ಅದೇ ಯೋಚನೆಯನ್ನೇ ಮಾಡುತ್ತಾ ಮಲಗಿದರು. ಆಗ ಅವರಿಗೆ ಆ ಮುದುಕಿ ಹೇಳಿದ ಮಾತು ಜ್ಞಾಪಕ ಬಂದಿತ್ತು. ಪರದೇಶದಲ್ಲಿದೆಯೇ, ಕಾಯಿಲೆ ಬಿದ್ದರೆ ಕೇಳುವವರು ಯಾರು, ಸತ್ತರೆ ಸುಡುವವರಿಲ್ಲ, ಹೆಣ ನಾಯಿಪಾಲಾಗ್ತದೆ. ಅದರೊಂದಿಗೆ ಸುಬ್ಬಣ್ಣನವರಿಗೆ ಏನಾದರೂ ಸರಿ ಒಡನೆಯೇ ಊರಿಗೆ ಹೋಗಿ ಸೇರಬೇಕು ಎಂದು ತೋರಿತು. ಹೋಗಬೇಕೆಂಬ ಆಸೆಯು ಬಹುವಾಗಿ ಬೆಳೆಯಿತು. ಮಾರನೆಯ ದಿನ ಅವರು ಸಾಹುಕಾರನ ಮನೆಗೆ ಹೋದಾಗ ಸಾಹುಕಾರ ಇನ್ನೂ ಮನೆಗೆ ಬಂದಿರಲಿಲ್ಲ. ಮನೆಯ ಯಜಮಾನಿ ಇವರನ್ನ ಕುಳ್ಳಿರ ಹೇಳಿ ಸ್ವಲ್ಪ ಹಣ್ಣು ಹಂಪಲನ್ನು ತಂದಿಟ್ಟು ಒಂದು ಬಟ್ಟಲು ಹಾಲನ್ನು ತಂದುಕೊಟ್ಟು ತೆಗೆದುಕೊಳ್ಳಿ, ಸಾಹುಕಾರರು ಬರ್ತಾರೆ ಎಂದಳು. ಅವರ ಮಗಳು ಬಂದು ಹತ್ತಿರ ಕುಳಿತು ಹಣ್ಣು ತಕೊಳ್ಳಿ ಎಂದು ಒಂದು ಹಣ್ಣನ್ನು ಎತ್ತಿಕೊಟ್ಟಳು. ಸುಬ್ಬಣ್ಣನವರಿಗೆ ಕ್ಷಣ ಮಾತ್ರ ಬಹಳ ಸಂತೋಷವಾಯಿತು. ತನ್ನ ಮಗು ಹಾಗೆ ಎತ್ತಿಕೊಡುತ್ತಿದ್ದುದು ಜ್ಞಾಪಕ ಬಂದು ಒಡನೆ ಬಹಳ ಖೇದ ಉಂಟಾಯಿತು. ಇದು ಯಾಕೋ ಮರೆಯೋಣವೆಂದ್ರೆ ಬಿಡದೆ ಜ್ಞಾಪಕ ಮಾಡುವ ಸಂದರ್ಭಗಳೇ ಬರುತ್ತಿವೆಯಲ್ಲ ಎಂದು ಅವರು ಇಲ್ಲಿಂದ ಎಷ್ಟು ಬೇಗನೆ ಆದರೆ ಅಷ್ಟು ಬೇಗ ಹೊರಡಬೇಕು ಎಂದುಕೊಂಡರು. ಸಾಹುಕಾರನು ಬಂದ ಮೇಲೆ ಇವರು ಗೀತಾ ಗೋವಿಂದದ ಗೀತೆಯೊಂದನ್ನು ನುಡಿಸಿದರು. ಸಾಹುಕಾರನಿಗೆ ಪರಮಾನಂದವಾಯಿತು. ಅವನು, ಅಯ್ಯ ನೀವು ಇಲ್ಲೇ ನನ್ನ ಹತ್ತಿರ ಸಂಬಳಕ್ಕೆ ಇದ್ದು ಬಿಡಿ ಎಂದು ಕೇಳಿದನು. ಅದಕ್ಕೆ ಸುಬ್ಬಣ್ಣನವರು, ಅದಕ್ಕೇನೂ ಅಡ್ಡಿಯಿಲ್ಲ, ಆದರೆ ನಾನು ಪರದೇಶಕ್ಕೆ ಬಂದು ಬಹಳ ವರ್ಷವಾಯಿತು, ಊರಿಗೆ ಹೋಗಬೇಕು ಎಂದರು. ಅನಂತರ ಸಾಹುಕಾರನು ಸಮಾಚಾರವನ್ನೆಲ್ಲ ಕೇಳಿದನು. ಎಲ್ಲವನ್ನೂ ಸಂಕ್ಷೇಪವಾಗಿ ಕೇಳಿ ತಿಳಿದ ಮೇಲೆ, ಹಾಗಾದರೆ ನೀವು ಊರಿಗೆ ಹೋಗುವುದೇ ಸರಿ,
ನಿಮಗಾದಷ್ಟು ದಿನ ಇಲ್ಲಿದ್ದು ಆಮೇಲೆ ಹೋಗಿ ಎಂದನು. ಸುಬ್ಬಣ್ಣನವರು ಅಪ್ಪಣೆಯಾದರೆ ನನ್ನ ರೈಲ್ ಚಾರ್ಜಿಗೆ ಸಂಪಾದಿಸುವವರೆಗೆ ಇಲ್ಲಿದ್ದು ಆಮೇಲೆ ಹೊರಡ್ತೇನೆ ಎಂದು ಹೇಳಿದರು. ಸಾಹುಕಾರ ಆಗಬಹುದು ಎಂದು ಹೇಳಿದನು. ಮಾರನೆಯ ದಿನ ಇವರು ಪಿಟೀಲನ್ನು ತೆಗೆದುಕೊಂಡು ಹೋಗುವ ವೇಳೆಗೆ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ, ಒಂದು ಜೊತೆ ಪಂಚೆ, ಮೈಸೂರಿಗೆ ಒಂದು ಟಿಕೆಟು, 100 ರೂಪಾಯಿ ನೋಟು ಇಷ್ಟನ್ನು ಇಟ್ಟುಕೊಂಡಿದ್ದು, ನಿಮಗೆ ಈ ದಿನ ಬಾರಿಸುವುದಕ್ಕೆ ಆದರೆ ಬಾರಿಸಿ, ಇಲ್ಲದಿದ್ದರೆ ಈಗಲೇ ಊರಿಗೆ ಹೊರಡಿ, ನನ್ನ ಅಡ್ಡಿ ಇಲ್ಲ ಎಂದನು. ಸುಬ್ಬಣ್ಣನವರು ಇದಕ್ಕೆ ನಾನು ಇನ್ನೂ ಚಾಕರಿ ಮಾಡಿಲ್ಲ ಎಂದರು. ಸಾಹುಕಾರನು ಅವರಿಗೆ ಬಹಳ ಉಪಚಾರದ ಮಾತನ್ನು ಹೇಳಿ, ನೀವು ಗೀತಾ ಗೋವಿಂದದ ಒಂದು ಚರಣವನ್ನು ನುಡಿಸಿದರೆ ನಿಮಗೆ 1,000 ರೂಪಾಯಿಯನ್ನು ಕೊಟ್ಟರೂ ಕಡಿಮೆ ಎಂದು ನುಡಿದು ಅವರನ್ನು ಅಂದೇ ಕೊಟ್ಟು ಕಳುಹಿಸಿದನು. ಸುಬ್ಬಣ್ಣನವರು ಆ 100 ರೂಪಾಯಿಗಳನ್ನು ತೆಗೆದುಕೊಂಡು, ಏಕೆಂದರೆ ಅವರಿಗೆ ಮುದುಕಿಯ ಮಾತು ಜ್ಞಾಪಕದಲ್ಲಿತ್ತು, ಸಾಯುವ ದಿನಕ್ಕೆ ಖರ್ಚಿನ ಹಣವನ್ನು ಸಿದ್ಧ ಮಾಡಿಕೊಳ್ಳಬೇಕೆಂದು ಅವರು ಖಂಡಿತ ಮಾಡಿಕೊಂಡಿದ್ರು. ಆದರೂ ಅವಳು ಕೊಡುತ್ತೇನೆಂದ 50 ರೂಪಾಯಿಯನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲಿಲ್ಲ. ಆ ದಿನ ರಾತ್ರಿ ಮೈಸೂರಿನ ಕಡೆಗೆ ಹೊರಟರು. 3 ದಿವಸದ ರೈಲು ಪ್ರಯಾಣ ಮುಗಿದು ಸುಬ್ಬಣ್ಣನವರು ಮೈಸೂರ ಹತ್ತಿರ ಬಂದರು. ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಶ್ಚಿಮ ವಾಹಿನಿ, ಎಷ್ಟು ಸುಖವಾದ ಹೆಸರುಗಳು! ಆದರೆ ಪಿಟೀಲಿನ ದೀನಸ್ವರದಂತೆ ಅವು ಇವರ ಮನಸ್ಸಿಗೆ ದುಃಖ ಮಿಳಿತವಾದ ಸುಖವನ್ನು ಮಾತ್ರ ತಂದವು. ಅಂದು ಈ ಊರುಗಳನ್ನು ಬಿಟ್ಟು ಹೋದ ಅವಸ್ಥೆಯೇನು? ಇಂದು ಮತ್ತೆ ಬರುತ್ತಿರುವ ರೀತಿಯೇನು? ಅದು ಇದು ಒಂದೇ ಜೀವನವೇ, ಎರಡು ಬೇರೆಯವೇ ಎನ್ನುವಷ್ಟು ಅಂತರ ಕಳೆದು ಹೋಗಿತ್ತು. ಕನಸಿನಲ್ಲಿ ನಡೆಯುವವನಂತೆ ಅವರು ಮೈಸೂರಿನ ಹತ್ತಿರ ಸೇರಿದರು. ಸೀಮೆಯ ಕಥೆಯೇ ಬೇರೆಯಾದಂತೆ ರೈಲಿನ ಮಾತುಗಳಿಂದ ತಿಳಿದರು. ಆಗ ಮೈಸೂರಿಗೆ ರೈಲು ಇರಲಿಲ್ಲ. ಈಗ ರೈಲು ಮೈಸೂರಿಂದ ಮುಂದಕ್ಕೆ ಹೊರಟು ಹೋಗಿತ್ತು. ಆಗ ಯುವರಾಜರಾಗಿದ್ದ ಶ್ರೀ ಚಾಮರಾಜ ಒಡೆಯರ್ರವರು ಈಚೆಗೆ ರಾಜ್ಯವನ್ನಾಳಿ ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸಿ ಕೆಲವು ವರ್ಷದ ಹಿಂದೆ ದೈವಾಧೀನರಾಗಿದ್ದರೆಂದು ಅವರು ಕಲ್ಕತ್ತೆಯಲ್ಲಿಯೇ ಕೇಳಿದ್ದರು. ಇಲ್ಲಿ ಈಗ ಅವರ ಹಿರಿಯ ಮಕ್ಕಳು ರಾಜ್ಯವಾಳುವುದನ್ನು ಬಲ್ಲರು. ಆದರೆ ಅವರ ಮನಸ್ಸಿಗೆ ಯುಗವೇ ಬೇರೆ ಎಂಬಂತೆ ತೋರಿತು. ಹೋಯ್ತೆಂದು ತೋರಿದ ಯಾವುದೋ ಒಂದು ಒಳ್ಳೆಯದನ್ನು ನೆನೆದು ಅವರು ಮರುಗಿದರು. ಆಮೇಲೆ ನಾನು ಈ ರೀತಿ ಯೋಚನೆ ಮಾಡುವುದು ಸರಿಯಲ್ಲ, ಸನ್ಯಾಸಿಯಂತೆ ಇದ್ದು ಬಿಡಬೇಕು ಎಂದು ಆ ಯೋಚನೆಯನ್ನು ಬಿಟ್ಟರು. ಮೈಸೂರಿನ ಹತ್ತಿರ ಬಂದ ಹಾಗೆ ತಂದೆ ತಾಯಿಗಳು ಜೀವಂತವಾಗಿರಬಹುದೇ? ಇದ್ದರೆ ಹೋಗಿ ನನ್ನ ಎಲ್ಲಾ ತಪ್ಪನ್ನೆಲ್ಲ ಒಪ್ಪಿಕೊಳ್ಳುವುದು, ಮಗುವಿನಂತೆ ಅವರ ಸೇವೆಗೆ ನಿಲ್ಲುವುದು ಎಂದುಕೊಂಡರು. ಕಣ್ಣಿನಲ್ಲಿ ತಡೆಯಲಾರದೆ 2 ತೊಟ್ಟು ನೀರು ಉಕ್ಕಿತು. ಈ ಯೋಚನೆಯನ್ನೆಲ್ಲ ಮಾಡುತ್ತಿರುವಾಗ ಮೈಸೂರಿನಲ್ಲಿ ರೈಲು ನಿಂತಿತು. ಸುಬ್ಬಣ್ಣನವರು ರೈಲಿನಿಂದ ಇಳಿದು ಪಿಟೀಲನ್ನು, ಪಂಚೆಗಳನ್ನು ಕಂಕುಳಲ್ಲಿಟ್ಟುಕೊಂಡು ಊರೊಳಕ್ಕೆ ಹೊರಟರು. ಸುಬ್ಬಣ್ಣನವರು ಮೈಸೂರಿಗೆ ಹಿಂದಕ್ಕೆ ಬಂದಾಗ ವೈಶಾಖ ಮಾಸ. 5-6 ದಿನಗಳಿಂದ ಸಂಜೆಯಲ್ಲಿ ಮಳೆ ಬಂದು ಆ ಉದಯದ ಆಕಾಶವು ಶುಭ್ರವಾಗಿತ್ತು. ಬೀದಿಗಳನ್ನೆಲ್ಲ ನೀರು ಹಾಕಿ ದೇವರ ಉತ್ಸವಕ್ಕೆ ಸರಿ ಮಾಡಿದಂತಿತ್ತು. ಗಾಳಿ ತಣ್ಣಗೆ ದಕ್ಷಿಣದಿಂದ ಹರಿದು ಬರುತ್ತಿತ್ತು. ಎಲೆ ತುಂಬಿದ ಮರಗಳ ಮೇಲೆಲ್ಲ 100+ ಹಕ್ಕಿಗಳು ಕುಳಿತು ಬಹು ಸಂಭ್ರಮದಿಂದ ಕಲಕಲ ಧ್ವನಿಯನ್ನು ಮಾಡುತ್ತಿದ್ದವು. ಹಿಂದೆ ಇಂಥ ಎಷ್ಟು ಉದಯಗಳಲ್ಲಿ ತಾವು ಎದ್ದು ದೊಡ್ಡ ಕೆರೆಗೆ ಹೋಗಿ ಪ್ರಾತಃ ಕರ್ಮಗಳನ್ನು ಮುಗಿಸಿಕೊಂಡು ಹೀಗೆ ಬೀಸುವ ತಂಗಾಳಿಗೆ ಮೈಯೊಡ್ಡಿ ಆನಂದದಿಂದ ಮನೆಗೆ ಬರುತ್ತಿದ್ದರು. ಜೀವನದಲ್ಲಿ ಯಾವುದೋ ಕೋಟೆಗಳನ್ನು ಗೆಲ್ಲುವುದಕ್ಕಾಗಿ ಹೊರಟಿದ್ದಂತೆ ಸಂಭ್ರಮ. ಆ ಹುಮ್ಮಸ್ಸು ಇನ್ನೆಲ್ಲಿ? ಜೀವನವು ಆಗ್ಗೆ ಇವರನ್ನು ಆಗತಾನೆ ಆಟಕ್ಕೆಂದು ಕರೆಯುತ್ತಿತ್ತು. ಈಗ ಆಟ ಮುಗಿದಿತ್ತು. ಆ ಆಟ ಇಂಥ ಬೇಸರದ ಆಟವೆಂದು ಆಗ ಯಾರಾದರೂ ಹೇಳಿದ್ದರೆ ತಾವು ನಂಬುತ್ತಿರಲಿಲ್ಲ. ಏನೋ ಇನ್ನೂ ಆ ಯೋಚನೆಗಳೇಕೆ? ಇನ್ನು ತಮ್ಮ ಮಾತೇನು? ತಾವು ಸುಖಪಟ್ಟರೆಷ್ಟು, ಇಲ್ಲದಿದ್ದರೆಷ್ಟು? ಹೀಗೆಂದುಕೊಂಡು ಸುಬ್ಬಣ್ಣನವರು ತಮ್ಮ ತಂದೆಯ ಮನೆಯಿದ್ದ ಅಗ್ರಹಾರದ ಬಳಿಗೆ ಬಂದು ಸೇರಿದರು. ಮನೆಯ ಹತ್ತಿರ ಬಂದಾಗ ಸುಬ್ಬಣ್ಣನವರ ಮನಸ್ಸಿನಲ್ಲಿ ಸಾವಿರಾರು ಯೋಚನೆ ಬಂದು ಪರದಾಡುತ್ತಿತ್ತು. ಎಲ್ಲಿಯೋ ಜ್ಞಾನವಾಗಿರುವಂಥ ಅವರು ಬಂದು ಮನೆಯ ಬಾಗಿಲಲ್ಲಿ ಜಗಲಿಯ ಮೇಲೆ ಕುಳಿತರು. ಇನ್ನೂ ಮನೆಯ ಬಾಗಿಲು ತೆಗೆದಿರಲಿಲ್ಲ. ರೈಲು ಸ್ವಲ್ಪ ಜಾಗೃತಿಯಾಗಿಯೇ ಸೇರಿತೆಂದು ಹೇಳಬೇಕು. ಜನವೂ ಇನ್ನೂ ಅಷ್ಟಾಗಿ ಓಡಾಡುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಮನೆಯ ಬಾಗಿಲನ್ನು ತೆಗೆದರು. ಸುಬ್ಬಣ್ಣನವರು ಆ ಕಡೆ ತಲೆ ತಿರುಗಿಸಿ ನೋಡಿದರು. ಯಾವುದೋ ಹೊಸ ಮುಖ. ಯಾರೋ ಮುದುಕ ಪಿಟೀಲು ಬಟ್ಟೆಯನ್ನು ಹತ್ತಿರ ಇಟ್ಟುಕೊಂಡು ಕುಳಿತಿರುವುದನ್ನು ನೋಡಿ ಮನೆಯ ಮನುಷ್ಯ, ಯಾರಪ್ಪ ಅದು ಎಂದನು. ಸುಬ್ಬಣ್ಣನವರು ಹಠತ್ತಾಗಿ, ನಾವು ಪರಸ್ಥಳ ಎಂದರು. ಮೈಸೂರು ಪರಸ್ಥಳ ಎಂದೇ, ಕಲಿಕತ್ತೆ ಸ್ಥಳ ಅನ್ನಲಿಲ್ವಲ್ಲ? ಮೈಸೂರು ಪರಸ್ಥಳವೇ, ಕಲಕತ್ತೆಯು ಪರಸ್ಥಳವೇ. ಸ್ಥಳ ಯಾವುದು ಎಂದರೆ ಕೈಲಾಸ ಎನ್ನುವುದು ಎಂದುಕೊಂಡೆ. ಪ್ರಾಯಶಃ ಆ ದಿನದ ಅವರ ಸ್ಥಿತಿಯನ್ನು ಅನುಭವಿಸಿದವರಿಗೆ ಕಣ್ಣಿನಲ್ಲಿ ನೀರು ಬರಬೇಕು. ಮನೆಯಾತ ಮತ್ತೆ ಬಾಗಿಲನ್ನು ಮುಂದಕ್ಕಿಟ್ಟು ಒಳಕ್ಕೆ ಹೋದನು. ಸುಬ್ಬಣ್ಣನವರು
ಈ ಮನೆಯಲ್ಲಿ ಯಾರೋ ಹೊಸಬರಿದ್ದಾರೆಂದು ತಿಳಿದುಕೊಂಡು ಹಾಗೆಯೇ ಹೊರಟು ಕರುಹಟ್ಟಿಯ ಬಳಿ ಬಾಗಿಲು ಬೀಗ ಹಾಕಿದ್ದ ಒಂದು ಮನೆಯ ಜಗಲಿಯ ಮೇಲೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಮನೆಯ ಬಳಿಗೆ ಹೋಗಿ ಅಲ್ಲಿದ್ದ ಯಾರನ್ನೂ ಕುರಿತು, ಅಪ್ಪ, ಇಲ್ಲಿ ಪುರಾಣದ ಶಾಸ್ತ್ರಿಗಳು ಅಂತ ಇದ್ರು, ಅವರ ವಿಚಾರ ಏನು ಎಂದರು. ಶಾಸ್ತ್ರಿಗಳು ತೀರಿ ಹೋಗಿ ಬಹಳ ವರ್ಷವಾಯಿತು. ಅವರ ಮನೆಯವರು ಎಲ್ಲಿದ್ದಾರೆ? ಅವರ ಮನೆಯವರು ಯಾರೂ ಇಲ್ಲ. ಅವರ ಹೆಂಡತಿ? ಅವರೂ ತೀರಿ ಹೋದರು. ಅವರ ಹೆಣ್ಣು ಮಕ್ಕಳು ಎಲ್ಲಿ ಇಲ್ಲಿಯೋ ಇದ್ದಾರಂತಲ್ಲ, ಒಬ್ಬಾಕಿ ತೀರಿ ಹೋದರು, ಇನ್ನೊಬ್ಬರು ಅವರ ಮಗನ ಹತ್ತಿರ, ಅದೆಲ್ಲೋ ಅವರಿಗೆ ಕೆಲಸವಿದೆಯಂತೆ ಅಲ್ಲಿ ಇದ್ದಾರೆ. ಇನ್ನೊಬ್ಬರು ಅವರ ಮಗನ ಹತ್ತಿರ, ಅದೆಲ್ಲೋ ಅವರಿಗೆ ಕೆಲಸವಿದೆಯಂತೆ ಅಲ್ಲಿ ಇದ್ದಾರೆ. ನಾವು ಈ ಮನೆಯನ್ನು ಕೊಂಡುಕೊಂಡೆವು. ತಂದೆ ತಾಯಿಗಳು ತೀರಿ ಹೋಗಿರಬೇಕೆಂದು ಅಕ್ಕಂದಿರು ಏನೇನಾಗಿದ್ದಾರೋ ಎಂದು ಸುಬ್ಬಣ್ಣನವರು ಮೊದಲೇ ನಿರಾಶರಾಗಿದ್ದರೂ, ಇಲ್ಲಿ ಕೇಳಿದ ಒಂದೊಂದು ಮಾತು ಅವರ ಮನಸ್ಸಿನ ಮೇಲೆ ಒಂದೊಂದು ವಜ್ರದ ಪೆಟ್ಟಿನಂತೆ ಬಿತ್ತು. ಅಲ್ಲಿಂದ ಅವರು ಮಂಕನಂತೆ ಕೆರೆಯ ಕಡೆ ಹೊರಟರು. ಮೈಸೂರು ಪರಸ್ಥಳವಲ್ಲದೆ ಇನ್ನೇನು? ಬೆಳೆದ ಕಡೆ ನಾವೇನು ಬೇರು ಬಿಟ್ಟಿರುತ್ತೇವೆ? ಜನರಲ್ಲಿ ಬಾಳಿ ಅವರ ಮನ್ನಣೆಯನ್ನು ಪಡೆದು ನಮ್ಮ ಜೀವನದ ಬೇರು ಬೇರೆ ಜೀವನಕ್ಕೆ ಸೇರುವ ಹಾಗೆ ಮಾಡಿದರೆ ಅಲ್ಲಿ ಸ್ಥಳ. ತಿಳಿದ ಜನ ಇಲ್ಲದ ಮೇಲೆ ಹುಟ್ಟಿದ ಊರು ಪರಸ್ಥಳವೇ. ಸುಬ್ಬಣ್ಣನವರು ಕೆರೆಗೆ ಹೋಗಿ ತಲೆಗೆ ಸ್ನಾನ ಮಾಡಿ ತಂದೆಗೆ ತರ್ಪಣವನ್ನು ಬಿಟ್ಟು ತಾಯಿಗೂ ಒಂದು ತರ್ಪಣವನ್ನು ಕೊಟ್ಟು, ಇದೇ ನಾನು ನಿಮ್ಮ ಮಗನಾದುದಕ್ಕೆ ನಿಮಗೆ ಮಾಡಿದ ಶುಶ್ರೂಷೆ, ಉತ್ತರ ಕ್ರಿಯೆ ಎಂದುಕೊಂಡು, ತೊರೆಯಪುರಕ್ಕೆ ಹೋಗುವುದೇ, ನಂಜನಗೂಡಿಗೆ ಹೋಗುವುದೇ ಎಂದು ಯೋಚಿಸಿ, ನಂಜನಗೂಡಿನಲ್ಲಿ ಜನಸಂದಣಿ, ತೊರೆಯಪುರದಲ್ಲಿ ಗಲಾಟೆ ಇಲ್ಲ, ನಾರಾಯಣ ಗೋವಿಂದ ಎಂದುಕೊಂಡು ನೆಮ್ಮದಿಯಾಗಿರಬಹುದು, ಇನ್ನು ನನಗೆ ಆಗಬೇಕಾದದ್ದು ಏನು ಎಂದುಕೊಂಡು ತೊರೆಯಪುರವನ್ನು ಕುರಿತು ಪ್ರಯಾಣ ಮಾಡಿದರು. ಸುಬ್ಬಣ್ಣನವರು ತೊರೆಯಪುರದಲ್ಲಿ 13 ವರ್ಷ ಇದ್ದರೂ ಕೊನೆ ಕೊನೆಗೆ ಅವರ ಮನಸ್ಸಿನಿಂದ ಈ ಅಶಾಂತಿಯೆಲ್ಲ ವಾಸಿಯಾಗಿ ಹೋಯಿತು. ಕೊನೆಗೆ ಅವರು ತತ್ವಜ್ಞಾನಿಗಳಾದರೆಂದೇ ನನ್ನ ಭಾವನೆ. ಯಾರಿಗೂ ಒಂದು ಕೆಟ್ಟ ಮಾತನ್ನು ಹೇಳದೆ, ಯಾರಿಂದಲೂ ಒಂದಿಷ್ಟು ಬೇಕೆಂದು ಕೇಳದೆ, ಜೀವನದಲ್ಲಿ ಇದು ಕುಂದು ಇದು ಕೊರತೆ ಎಂಬ ವ್ಯಥೆ ಕಾಣದೆ ಸರ್ವತಾ ಶಾಂತಭಾವದಿಂದ ದೇವರ ಧ್ಯಾನದಲ್ಲಿದ್ದವರು ತತ್ವಜ್ಞಾನಿಗಳಲ್ಲದೆ ಏನು? ಆದರೆ ಅವರು ವೇಷದಲ್ಲಿ ಈ ತತ್ವಜ್ಞಾನಿಯಂತೆ ಇದ್ದರೆಂದು ಹೇಳಲಾರೆ. ಕೊನೆಗೂ ಪಿಟೀಲನ್ನು ಬಾರಿಸುತ್ತಾ ಇದ್ದರು, ಕೆಲವರಿಗೆ ಪಾಠ ಹೇಳುವರು. ಒಂದು ಮನೆಯೊಳಕ್ಕೆ ಹೋಗಿ ಮಲಗುತ್ತಿರಲಿಲ್ಲ. ಯಾವುದಾದರೂ ಒಂದು ಜಗಲಿ, ಇನ್ನು ಯಾವುದೂ ಇಲ್ಲದೆ ಇದ್ದರೆ ದೇವಸ್ಥಾನದ ಮುಂಭಾಗ. ಒಂದು ಜಗಲಿಯ ಮೇಲೆ ಇದ್ದಾಗ ಮಳೆ ಇರಿಚಲು ಬಡಿದರೆ ಅದರ ಮುಂದುಗಡೆಯ ಮನೆಯ ಜಗಲಿಗೆ ಹೋಗುವರು. ಹೀಗೆ 13 ವರ್ಷ ಇವರು ತೊರೆಯಪುರದಲ್ಲಿ ಜೀವಿಸುತ್ತಿದ್ದರು. ಕೊಂಚ ದಿನದಲ್ಲೇ ಸುಬ್ಬಣ್ಣನವರನ್ನು ಕಂಡರೆ ಊರಿನ ಜನಕ್ಕೆಲ್ಲ ಪ್ರೀತಿ ಗೌರವ. ಎಲ್ಲರೂ ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡಬೇಕೆಂದು ನೋಡುವರು. ಆದರೆ ಅವರಿಗೆ ಬೇಕಾದದ್ದು ಏನಿತ್ತು? ನಮ್ಮ ಮನಸ್ಸಿನ ತೃಪ್ತಿಗಾಗಿ ನಾವು ಅವರಿಗೆ ಏನಾದರೂ ಕೊಡಬೇಕೇ ಹೊರತು ಅವರಿಗೆ ಏನು ಅಪೇಕ್ಷೆ ಇಲ್ಲ. ಹೀಗೆ ಸುಬ್ಬಣ್ಣನವರು ತೊರೆಯಪುರದಲ್ಲಿ ಒಬ್ಬ ಯೋಗಿಯಂತೆ ಕಾಲವನ್ನು ಕಳೆದು ಕೊನೆಗೆ ದೇವರ ಪಾದಾರವಿಂದವನ್ನು ಸೇರಿದರು. ಅಲ್ಲಿ ಅವರಿದ್ದ ರೀತಿಯನ್ನು ಸ್ವಲ್ಪ ಹೇಳಿದರೆ ಈ ಕತೆ ಮುಗಿಯಿತು. ಸುಬ್ಬಣ್ಣನವರು ತೊರೆಯಪುರಕ್ಕೆ ಆ ದಿನ ಮಧ್ಯಾಹ್ನ ಬಂದು ಸೇರಿದರು. ತೊರೆಯಪುರ ಒಂದು ತಾಲೂಕು ಸ್ಥಳ, ನದಿ ತೀರ, ಒಳ್ಳೆಯ ಅಗ್ರಹಾರ, ಬ್ರಾಹ್ಮಣರ ಶ್ರೇಣಿ, ದೊಡ್ಡ ದೇವಾಲಯ, ತಪಸ್ಸಿಗೆ ಸ್ಥಳ ಬೇಕಾದವರಿಗೆ ಪ್ರಶಸ್ತವಾದ ಸ್ಥಳ. ಅಂದಿನ ರಾತ್ರಿ ಅವರು ದೇವಾಲಯದ ಮುಂದುಗಡೆ ಹಾಗೆಯೇ ಮಲಗಿಕೊಂಡರು. ರಾತ್ರಿಯಲ್ಲಿ 4-6 ಸಲ ನಾನು ಕೇವಲ ದಿಕ್ಕಿಲ್ಲದಾದೆ ಎಂದು ಕತ್ತಲಲ್ಲಿ ಮಗು ಭಯಪಡುವಂತೆ ಭಯಪಟ್ಟು ನಿದ್ದೆಯಿಂದ ಎದ್ದರು. 4 ಸಲವೂ ಮನಸ್ಸಿನಲ್ಲಿ ಈ ಭಯ ಸರಿಯಿಲ್ಲ, ದಿಕ್ಕಿಲ್ಲದವರಿಗೆ ದೊಡ್ಡ ದಿಕ್ಕು ದೇವರು, ನನಗೆ ಆಗಬೇಕಾದದ್ದೇನು, ಭಯವೇನು, ನಾರಾಯಣ ಎನ್ನುತ್ತಾ ನಿಶ್ಚಿಂತವಾಗಿ ಕಾಲ ಕಳೆಯದೊಂದೇ ಈಗ ಕೆಲಸ. ನಾನು ಇತರರಂತೆ ಇಲ್ಲವಲ್ಲ ಎಂದು ಬೇಕಾದರೆ ದುಃಖ ಪಡಬೇಕಲ್ಲದೆ ಇನ್ನು ಯಾವ ಕಾರಣವೂ ಇಲ್ಲ ದುಃಖಕ್ಕೆ. ಅವರ ಬದುಕು ಹಾಗೆ, ನನ್ನ ಬದುಕು ಹೀಗೆ, ಇದು ದೇವರ ಇಚ್ಛೆ, ಇದಕ್ಕೆ ಯೋಚನೆಯಕ್ಕೆ ಎಂದುಕೊಂಡರು. ಮಾರನೆಯ ದಿನ ಎದ್ದಾಗ ರಾತ್ರಿಯ ಯೋಚನೆಯಿಂದ ಉಂಟಾಗಿದ್ದ ವ್ಯಥೆಯಿಂದ ಕುಗ್ಗಿ ಹಾಗೆಯೇ ಸ್ವಲ್ಪ ಹೊತ್ತು ಕೂತಿದ್ರು. ಆಮೇಲೆ ನದಿಗೆ ಹೋಗಿ ಉದಯದ ಆಹ್ನಿಕಗಳನ್ನು ಮುಗಿಸಿಕೊಂಡು ಬಂದು ದೇವಸ್ಥಾನದ ಮುಂದುಗಡೆಯೇ ಸುಮ್ಮನೆ ಕೂತರು. ಊರಿನ ಜನ, ನದಿಗೆ ಬಂದ ಕೆಲವರು ಹತ್ತಿರ ಪಿಟೀಲನ್ನು ಒಂದೆರಡು ಬಟ್ಟೆಯನ್ನು ಇರಿಸಿಕೊಂಡು ಕುಳಿತಿರುವ ಈ ಸೋತ ಮುಖದ ಮುದುಕನನ್ನು ನೋಡಿ ಇವನ್ಯಾರೋ ಪಾಪ ಎಂದುಕೊಂಡು ಹೋದರು. ಇದು ಯಾವುದನ್ನೂ ಸುಬ್ಬಣ್ಣನವರು ಗಮನಿಸಲಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಒಬ್ಬ ಹುಡುಗ ಬಂದ. ಅವನು ಆ ಊರ ವೇಷೆಯೊಬ್ಬಳ ಮಗ. ಅವನಿಗೆ ಸಂಗೀತ ಸ್ವಲ್ಪ ಬರುತ್ತಿತ್ತು. ಅವನು ಪಿಟೀಲನ್ನು ಸ್ವಲ್ಪ ಬಾರಿಸಬಲ್ಲನು. ಅವನು ಸುಬ್ಬಣ್ಣನವರ ಪಕ್ಕದಲ್ಲಿದ್ದ ಪಿಟೀಲನ್ನು ನೋಡಿ ಹತ್ತಿರ ಬಂದು ಬಹಳ ಧಾರಾಳವಾಗಿ, ಯಾವ ಊರು ಸ್ವಾಮಿ ನಿಮ್ದು ಎಂದ.
ಸುಬ್ಬಣ್ಣನವರು ಮಾತನಾಡಲಿಲ್ಲ. ಅವರಿಗೆ ಬಂದು ಹೋಗುವವರ ಹತ್ತಿರ ಮಾತನಾಡುವುದಕ್ಕೆ ಆಗ ಸಹನೆ ಇರಲಿಲ್ಲ. ಹುಡುಗ ಒಂದು ಕ್ಷಣ ಬಿಟ್ಟು, ಏನು ಸ್ವಾಮಿ ನಿಮ್ಮದು ಯಾವ ಊರು ಎಂದನು. ಸುಬ್ಬಣ್ಣನವರು ಬೇಸರದಿಂದ, ಯಾವುದೋ ಊರು ಎಂದರು. ಹುಡುಗ ಈ ಉತ್ತರಕ್ಕೆ ಹೆದರಿ ಹೊರಟು ಹೋಗಲಿಲ್ಲ. ಅಲ್ಲೇ ಕುಳಿತುಕೊಂಡು ಪಿಟೀಲನ್ನು ತೆಗೆದುಕೊಂಡು ನೋಡಿದ್ನು. ಒಳ್ಳೆಯ ಪಿಟೀಲು. ಏನು ಸ್ವಾಮಿ ಒಳ್ಳೆ ಪಿಟೀಲು, ಸ್ವಲ್ಪ ಬಾರಿಸಿ ನೋಡೋಣ ಎಂದನು. ಸುಬ್ಬಣ್ಣನವರು ಮಾತನಾಡಲಿಲ್ಲ. ಒಂದು ಕ್ಷಣ ಬಿಟ್ಟುಕೊಂಡು ಹುಡುಗ, ಸ್ವಾಮಿ ಈ ಪಿಟೀಲು ನನಗೆ ಮಾರಿಬಿಡಿ, 15 ರೂಪಾಯಿ ಕೊಡ್ತೇನೆ ಎಂದನು. ಈ ಮಂಕುಮುಖದ ಮನುಷ್ಯ ಪಿಟೀಲು ಏನು ಬಾರಿಸಿಯಾನು, ಎಲ್ಲೋ ಹೊಡೆದುಕೊಂಡು ಬಂದಿದ್ದಾನೆ, ಸುಲಭವಾಗಿ ಸಿಕ್ಕಬಹುದು ಎಂದು ಅವನ ಯೋಚನೆ. ಸುಬ್ಬಣ್ಣನವರು ಮಾತನಾಡಲಿಲ್ಲ. ಹುಡುಗ ಮತ್ತೆ, ಏನು ಸ್ವಾಮಿ ಎಂದನು. ಸುಬ್ಬಣ್ಣನವರು, ಅಪ್ಪ ನಾನು ಬಾರಿಸೋದೂ ಇಲ್ಲ, ನಿನಗೆ ಮಾರೋದೂ ಇಲ್ಲ, ಸುಮ್ಮನೆ ಹೋಗು ಎಂದರು. ಹುಡುಗ, ಇದ್ಯಾತರ ಮಾತು ಸ್ವಾಮಿ ಇದು, ಒಂದ ಬಾರಿಸಬೇಕು, ಇಲ್ದಿದ್ರೆ ಬಾರಿಸುವವನಿಗೆ ಕೊಡಬೇಕು, ಕಸುಬುದಾರನಲ್ಲದೆ ಇದ್ರೆ ಪಿಟೀಲು ಇಟ್ಕೊಂಡು ಏನು ಮಾಡೋದು, ನೋಡಿ ನಾನು ಬಾರಿಸ್ತೇನೆ ಅಂತ ಪಿಟೀಲ್ನ ಮೇಲೆ ಕಮಾನನ್ನು ಎಳೆದು ಸ್ವಲ್ಪ ಭೈರವಿ ರಾಗವನ್ನು ಆರಂಭಿಸಿದನು. ಸುಬ್ಬಣ್ಣನವರಿಗೆ ಕಲಾ ಉಪಾಸಕರ ಆವೇಶ ಬಂದಿತ್ತು. ಹುಡುಗನು ಬಾರಿಸಿ ಮುಗಿಸಿದ ಮೇಲೆ ಅವರು ಪಿಟೀಲನ್ನು ಹಿಂದಕ್ಕೆ ತೆಗೆದುಕೊಂಡು ಭೈರವಿಯನ್ನು ಬಾರಿಸಿದ್ರು. ಹುಡುಗ ಇವರ ಭೈರವಿಯನ್ನು ಒಂದು ನಿಮಿಷ ಕೇಳಿ, ಸ್ವಾಮಿ ನೀವು ಪಕ್ಕಾ ಕಸುಬುದಾರರು, ನೀವು ಬೇಷ್ ಎಂದು ಹೇಳಿ ಅವರು ಬಾರಿಸುತ್ತಿದ್ದದನ್ನ ಆಮೇಲೆ ಸುಮ್ಮನೆ ನೋಡುತ್ತಾ ಕುಳಿತನು. ಇಷ್ಟರಲ್ಲಿ ಇನ್ನು ಕೆಲವು ಜನ ಬಂದು ಸೇರಿದ್ರು. ಇದನ್ನು ನೋಡಿ ಸುಬ್ಬಣ್ಣನವರು ಜಾಗೃತ ರಾಗವನ್ನ ಮುಗಿಸಿ ಪಿಟೀಲನ್ನು ಬಟ್ಟೆಗಳನ್ನು ಎತ್ತಿಕೊಂಡು ಎದ್ದು ಹೊರಟು ಹೋದರು. ಸುಬ್ಬಣ್ಣನವರಿಗೆ ತಮ್ಮ ವಿಷಯದಲ್ಲಿ ಬಹಳ ಅಸಮಾಧಾನ ಉಂಟಾಗಿತ್ತು. ಎಲ್ಲವನ್ನೂ ಬಿಟ್ಟರೂ ತಾನು ಸಂಗೀತದ ಜಂಬವನ್ನು ಇನ್ನೂ ಬಿಡಲಿಲ್ಲ. ಯಾವನೋ ಒಬ್ಬ ಹುಡುಗ ಬಂದು ಒಂದು ಹಾಸ್ಯದ ಮಾತನ್ನಾಡಿದ್ದಕ್ಕೆ ತಾನು ಅದನ್ನು ಸಹಿಸಲಾರದೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶಿಸುವುದಕ್ಕೆ ಆರಂಭ ಮಾಡಿದ್ದೇನಲ್ಲ, ಇದೇನು ಅವಿವೇಕ ಎಂದು ಅವರಿಗೆ ಅಸಮಾಧಾನ. ಹಿಂದಿನ ಬದುಕಿನ ಎಲ್ಲವೂ ಹೋಯಿತು. ಹೆಂಡತಿ ಹೋದಳು, ಮಕ್ಕಳು ಹೋದರು, ತಾಯಿ ತಂದೆ ಅಕ್ಕ ಎಲ್ಲರೂ ಹೋದರು. ಈ ಪಿಟೀಲಿನ ಮೇಲೆ ಏನು ನನಗಿಷ್ಟು ಪ್ರೀತಿ, ಹೋದ ಎಲ್ಲದರ ಜೊತೆಗೆ ಇದು ಹೋಗಲಿ. ಇದು ಇದ್ದರಲ್ಲವೇ ಪಿಟೀಲು ನುಡಿಸೋಣ ಎಂಬ ಆಸೆ, ನುಡಿಸುವ ಜಂಬ, ಇದು ಹೋಗಲಿ, ಆಮೇಲೆ ಆ ವ್ಯಸನವೂ ಇಲ್ಲ ಹೀಗೆಂದು ಅವರು ಗೊತ್ತು ಮಾಡಿಕೊಂಡರು. ದೂರದಲ್ಲಿ ಒಂದು ಸ್ನಾನಘಟ್ಟ, ಅಲ್ಲಿ ಬಹಳ ಜನ ಇರಲಿಲ್ಲ. ಅವರು ಅಲ್ಲಿಗೆ ಹೋಗಿ ಅಲ್ಲಿದ್ದ ಒಬ್ಬಿಬ್ಬರು ಹೊರಟು ಹೋಗುವ ತನಕ ಕಾದಿದ್ದು ಯಾರೂ ಇಲ್ಲದ ವೇಳೆಯನ್ನು ನೋಡಿ ಪಿಟೀಲನ್ನು ಒಡೆಯೋಣ ಎಂದು ಕಲ್ಲಿನ ಮೇಲೆ ಎತ್ತಿದ್ರು. ಮನಸ್ಸು ಬಾರದೆ ತಡೆದು ಕುಳಿತರು. 2 ನಿಮಿಷ ಕಳೆದ ಮೇಲೆ ಈ ಚಪಲವನ್ನು ಬಿಡಬೇಕು ಎಂದು ನಿರ್ಧರಿಸಿ ನೀರೊಳಕ್ಕೆ ಇಳಿದು, ದೇವರೇ ಎಲ್ಲವನ್ನೂ ಬಿಟ್ಟೆ, ಇದನ್ನೂ ಬಿಡುತ್ತೇನೆ, ನನಗೆ ಶಾಂತಿಯನ್ನು ಕೊಡು ಎಂದು ಪಿಟೀಲನ್ನು ದೂರವಾಗಿ ನೀರಿನೊಳಕ್ಕೆ ತೇಲು ಬಿಟ್ಟರು. ಇಲ್ಲಿಗೆ ಋಣ ಮುಗಿಯಿತು ಎಂದು ಸೋಪಾನದ ಮೇಲೆ ಬಂದು ಕುಳಿತು ತಡೆಯಲಾರದೆ ಅತ್ತು ಬಿಟ್ಟರು. ಈ ಮಾತನ್ನು ಕೇಳುವಾಗ ಆಮೇಲೆ ನನಗೆ, ನನ್ನ ಹೆಂಡತಿ ಹೋದಾಗಲೂ ಮಕ್ಕಳು ಹೋದಾಗಲೂ ಕೂಡ ನಾನು ಅಷ್ಟು ಅಳಲಿಲ್ಲ ನೋಡಿ, ಹಾಗೆ ಅತ್ತು ಬಿಟ್ಟೆ, ನನ್ನ ಪ್ರಾಣ ತೆಗೆದು ಕಳಚಿ ಎಸೆದ ಹಾಗೆ ಆಗಿ ಹೋಯಿತು ಆ ಪಿಟೀಲು ಎಸೆದಾಗ ಎಂದರು. ಆ ದಿನ ಈ ವಿಶ್ವಜಿತ್ಯಜ್ಞ ಮುಗಿದ ಮೇಲೆ ಸುಬ್ಬಣ್ಣನವರು ಊರೊಳಕ್ಕೆ ಹೋಗಿ ಸ್ವಲ್ಪ ಹಣ್ಣು ತೆಗೆದುಕೊಂಡು ಬಂದು ದೇವರ ಎದುರಿಗೆ ಇಟ್ಟು ನಮಸ್ಕಾರ ಮಾಡಿ ಅದನ್ನು ತಿಂದು ಅಲ್ಲೇ ಇದ್ರು. ಪಿಟೀಲು ಹೋಯಿತು, ಇನ್ನು ಇರುವುದು ಬಟ್ಟೆ ಮಾತ್ರ. ಅಂದಿನ ರಾತ್ರಿ ಅವರು ಮಲಗಿ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಪಿಟೀಲನ್ನೇ ಕಾಣುತ್ತಿದ್ದರು. ಆದರೆ ಹಿಂದಿನ ರಾತ್ರಿಗಿಂತ ಚೆನ್ನಾಗಿ ನಿದ್ದೆ ಹತ್ತಿತ್ತು. ರಾತ್ರಿ ಎಚ್ಚೆತ್ತಾಗ ನಾನು ಶುದ್ಧ ಬೆಪ್ಪ, ಪಿಟೀಲು ಹತ್ತಿರ ಇದ್ರೆ ಯಾವಾಗಲಾದರೂ ಒಂದು ದೇವರ ನಾಮವನ್ನು ನುಡಿಸಬಹುದಿತ್ತು, ಈಗ ದೇವರಿಗೆ ಹೀಗೆ ಸೇವೆ ಮಾಡುವುದಕ್ಕೆ ಇಲ್ಲದೇ ಹೋಯಿತು ಎಂದುಕೊಂಡರು. ಬಂಗಾಳಕ್ಕೆ ಹೋದ ಹೊಸದರಲ್ಲಿ ತೆಗೆದುಕೊಂಡ ಪಿಟೀಲದು, ಅನೇಕ ಕಚೇರಿಗಳಲ್ಲಿ ಬಾರಿಸಿದ್ದು, ತನ್ನ ಜೀವಮಾನವೆಲ್ಲ ಜೊತೆಯಲ್ಲೇ ಇದ್ದದ್ದು, ಅದರ ವಿಷಯದಲ್ಲಿ ಅವರಿಗೆ ಆ ಮಮತೆ ಇದ್ದದ್ದು ಏನೂ ಆಶ್ಚರ್ಯವಲ್ಲ. ಮಾರನೆಯ ದಿನ ಬೆಳಗ್ಗೆ ಅವರು ಏಳುವುದು ಸ್ವಲ್ಪ ಸಾವಕಾಶವಾಯಿತು. ಎದ್ದು ನೋಡಿದರೆ ಪಿಟೀಲು ಪಕ್ಕದಲ್ಲೇ ಇತ್ತು. ಇದೇನು ನಿದ್ದೆಗಣ್ಣು ಎಂದು ಕಣ್ಣೊರೆಸಿಕೊಂಡು ಮತ್ತೆ ನೋಡಿದರು. ಅದು ಪಿಟೀಲು, ತಮ್ಮ ಪಿಟೀಲು, ಇದೇನು ಮಾಯೆ ಎಂದು ಸುಬ್ಬಣ್ಣನವರು ಆಶ್ಚರ್ಯದಿಂದಲೂ, ಆದರೆ ಪಿಟೀಲು ಬಂದಿತಲ್ಲ ಎಂಬ ಸಂತೋಷದಿಂದಲೂ ಅದನ್ನು ಆಧಾರದಿಂದ ಎತ್ತಿಕೊಂಡರು. ಆ ವೇಳೆಗೆ ಹಿಂದಿನ ದಿನ ಬಂದಿದ್ದ ಹುಡುಗ ಕಂಬದ ಮರೆಯಿಂದ ಹತ್ತಿರಕ್ಕೆ ಬಂದನು. ಅಡ್ಡಬಿದ್ದು ನಮಸ್ಕಾರ ಮಾಡಿ, ನೀವು ನನಗೆ ಗುರುಗಳು, ನಾನು ನಿನ್ನೆ ತಮ್ಮನ್ನು ಹಾಗೆ ಮಾತನಾಡಿಸಿದ್ದು ತಪ್ಪು, ಇಂಥ ವಿದ್ಯೆ ಇದೆ ಎಂದು ತಿಳಿಯಲಿಲ್ಲ, ತಪ್ಪು ಮಾಡಿಬಿಟ್ಟೆ, ಮಾಫ್ ಮಾಡಬೇಕು ಎಂದನು. ಸುಬ್ಬಣ್ಣನವರು, ನೀನೇನು ಹೇಳಿದ್ಯಪ್ಪ, ನನ್ನನ್ನು ಏನು ಹೇಳಲಿಲ್ಲ ಬಿಡು ಎಂದರು. ಹುಡುಗ, ಗುರುಗಳೇ ನೀವೊಬ್ಬರೇ ಬಂದಿರುವ ಹಾಗಿದೆ, ಹತ್ತಿರ ಯಾರೂ ಇಲ್ಲ, ಅಪ್ಪಣೆಯಾದರೆ ನಾನು ಹತ್ತಿರ ಇರುತ್ತೇನೆ, ಚಾಕರಿ ಮಾಡುತ್ತೇನೆ ಎಂದನು. ಸುಬ್ಬಣ್ಣನವರು, ಅಯ್ಯೋ ನನಗೆ ಚಾಕರಿ ಯಾರೂ ಮಾಡಬೇಕಾದಿಲ್ಲಪ್ಪ,
ನಾನೇ ಗುಲಾಮ, ನನಗೆ ಚಾಕರರು ಯಾಕೆ ಎಂದರು. ಈ ಹುಡುಗ ಈ ಪಿಟೀಲನ್ನು ಹೊಳೆಯಿಂದ ತಂದಿರಬೇಕು, ಇದನ್ನ ನನ್ನ ಹತ್ತಿರ ತಂದು ಇಟ್ಟವನು ಇವನೇ, ಇವನಿಂದ ನನಗೊಂದು ಉಪಕಾರವಾಯಿತು ಎಂಬ ಭಾವನೆಯಿಂದ ಸುಬ್ಬಣ್ಣನವರ ಮಾತು ಹಿಂದಿನ ದಿನದಷ್ಟು ಒರಟಾಗಿರಲಿಲ್ಲ. ಅವರ ಮನಸ್ಸು ಸ್ವಲ್ಪ ಮಿದುವಾಗಿತ್ತು. ಅವರು ಹಾಗೆಯೇ ಕೂತಿದ್ರು, ಹುಡುಗನೂ ಕೂತಿದ್ನು. ಅವನನ್ನು ಹೊರಟು ಹೋಗು ಎನ್ನುವುದಕ್ಕೆ ಅವರಿಗೆ ಮನಸ್ಸು ಬರಲಿಲ್ಲ. ದಾಕ್ಷಿಣ್ಯ, ಸ್ವಲ್ಪ ಹೊತ್ತಿನ ಮೇಲೆ ಹುಡುಗ, ಸ್ವಾಮಿ, ನನ್ನ ಹೆಸರು ವೆಂಕಟರಮಣ, ನಾವು ನಟುವರು, ನಿಮ್ಗೆ ಇಷ್ಟವಿದ್ದಾಗ ತಿರುಗಿ ಬರುತ್ತೇನೆ. ಅದಕ್ಕೆ ಮುಂಚೆ ಏನಾದರೂ ಬೇಕಾದರೆ ನಮ್ಮ ಮನೆಗೆ ಬಂದರೂ ಸರಿಯೇ, ಬರುವವರ ಕೈಯಲ್ಲಿ ಯಾರ ಕೈಯಲ್ಲಾದರೂ ಹೇಳಿ ಕಳಿಸಿದರೂ ಸರಿಯೇ, ತರುತ್ತೇನೆ ಎಂದು ಎದ್ದು ಹೊರಟನು. ಸುಬ್ಬಣ್ಣನವರಿಗೆ ಅವನನ್ನು ಇರು ಎಂದು ಹೇಳಬೇಕೆಂದು ಒಂದು ಯೋಚನೆ. ಹೋಗಲಿ, ಯಾರು ಇನ್ನು ಇಲ್ಲಿ ಗುರುತು ಪರಿಚಯವನ್ನು ಮಾಡಿಕೊಂಡು ತಿರುಗಿ ಕಷ್ಟಪಡುವವರು ಎಂದು ಇನ್ನೊಂದು ಯೋಚನೆ. ಈ ಮಧ್ಯೆ ಅವರು ಏನೂ ಹೇಳದೆ ಸುಮ್ಮನೆ ಇದ್ರು. ಮಧ್ಯಾಹ್ನದ ಹೊತ್ತಿಗೆ ವೆಂಕಟರಮಣ ಮತ್ತೆ ಬಂದ. ಸುಬ್ಬಣ್ಣನವರು ಸ್ನಾನ ಮುಗಿಸಿಕೊಂಡು ಕುಳಿತುಕೊಂಡಿದ್ರು. ಅವರಿಗೆ ಆ ಮಧ್ಯೆ ಇದೇನು ವ್ಯರ್ಥ ಜನ್ಮ, ಇನ್ನೊಬ್ಬರಿಗೆ ಉಪಕಾರವಿಲ್ಲದೇ ಹೋಗಬೇಕೆ? ಉಪಕಾರ ಬೇಡ, ಸಾಲ ತೀರಿಸುವುದು ಬೇಡವೆ. ಈ ಹುಡುಗ ನನಗೆ ಪಿಟೀಲನ್ನು ತಂದುಕೊಡಬೇಕಾದದ್ದು ಏನಿತ್ತು? ಅವನಿಗೆ ಬದಲಿಗೆ ನಾಲ್ಕು ಪಾಠವಾದರೂ ಹೇಳಿ ಇರಣ ತೀರಿಸಿಕೊಳ್ಳಬೇಕು ಎಂದು ಯೋಚನೆ ತಲೆದೋರಿತ್ತು. ವೆಂಕಟರಮಣ ಬಂದು ನಮಸ್ಕಾರ ಮಾಡಿ ನಿಂತಿರಲು ಅವರು ಅವನಿಗೆ ಕುಳಿತುಕೋ ಎಂದು ಸನ್ನೆ ಮಾಡಿದರು. ಅಲ್ಲದೆ ನೀಲಾಸಾನಿಯ ಜ್ಞಾಪಕದಿಂದ ಅವರಿಗೆ ಅವನ ಮೇಲೆ ಸ್ವಲ್ಪ ಹೆಚ್ಚು ಆದರ. ಇಂತಹ ಸಂಬಂಧಗಳಿಂದ ಹೃದಯದಲ್ಲಿ ಸ್ನೇಹ ಮೊಳೆಯುವುದು. ಅವರು ಅವನನ್ನು ತಾವಾಗಿಯೇ, ನೀನು ಪಿಟೀಲು ಚೆನ್ನಾಗಿ ಬಾರಿಸುತ್ತೀಯೇ ಎಂದರು. ಅವನು, ನಿಮ್ಮ ಆಶೀರ್ವಾದ, ನಾಲ್ಕು ಸರ ಕಲ್ತಿದ್ದೇನೆ, ನಿಮ್ಮ ವಿದ್ಯೆಯ ಮುಂದೆಯೇ, ಇಲ್ಲಿ ಯಾರೂ ಇಲ್ಲ ನಿಮ್ಮ ಜೊತೆ ಬಾರಿಸುವವರು ಎಂದನು. ನಿನಗೆ ಬೇಕಾದಾಗ ನಿನ್ನ ಪಿಟೀಲನ್ನು ತಂದು ನುಡಿಸು, ಕೇಳೋಣ. ಅಪ್ಪಣೆ. ಕೊಂಚ ದಿನ ಹೇಳಿಕೊಟ್ರೆ ಗುರುಗಳ ಅನುಗ್ರಹದಿಂದ ಈ ಕಡೆಯವರನ್ನೆಲ್ಲ ಸೋಲಿಸಿಬಿಡುತ್ತೇನೆ. ಸುಬ್ಬಣ್ಣನವರಿಗೆ ಈ ಹುಡುಗನ ಉತ್ಸಾಹ ದೂರದ ಮೋಡದಲ್ಲಿರುವ ಗುಡುಗಿನ ಧ್ವನಿಯಂತೆ ತಮ್ಮ ಚಿಕ್ಕಂದಿನ ಉತ್ಸಾಹವನ್ನು ನೆನಪಿಗೆ ತಂದಿತು. ಆದರೆ ಹಿಂದಿನ ದಿನದ ತನ್ನ ನಡತೆಯಿಂದ ಈ ತರುಣ ಸುಬ್ಬಣ್ಣನವರನ್ನು ಪುನಃ ಪ್ರಪಂಚಕ್ಕೆ ಕಟ್ಟಿಹಾಕಿದ್ದನು. ಆ ದಿನ ಅವರು ಕೋಪಿಸಿಕೊಂಡು ಹೊರಟು ಹೋದಾಗ ಈತ ಏನು ಮಾಡುತ್ತಾರೋ ಎಂದು ಅವನು ದೂರದಲ್ಲಿ ಹಿಂದೆಯೇ ಹೋದನು. ಅವರು ಪಿಟೀಲನ್ನು ಒಡೆಯುವುದಕ್ಕೆ ನೋಡಿದ್ದು, ನೀರಿನೊಳಕ್ಕೆ ಇಳಿದು ಪಿಟೀಲನ್ನು ತೇಲಿಸಿದ್ದು, ಮೆಟ್ಟಲ ಮೇಲೆ ಕುಳಿತು ಸುಮ್ಮನೆ ಅತ್ತದ್ದು, ಎಲ್ಲವನ್ನೂ ನೋಡಿದ್ನು. ಹುಡುಗನ ಮನಸ್ಸು ಅವನಿಗೆ ಅಯ್ಯೋ ಎನಿಸಿತು. ಎಂಥ ಪಿಟೀಲು, ಬಿಸಾಡಬೇಕು ಎಂದರೆ ಕಸುಬುದಾರನಿಗೆ ಕಷ್ಟವಲ್ವೇ? ಇವರಿಗೆ ತಾನು ಮಾಡಿದ್ದು ಎಷ್ಟು ಬೇಸರವಿರಬೇಕು. ಆಗಲಿ, ತಿರುಗಿ ಸಮಾಧಾನ ಮಾಡೋಣ ಎಂದು ಅವನು ನೀರೊಳಕ್ಕೆ ಹೋಗಿ ಪಿಟೀಲನ್ನು ಎತ್ತಿಕೊಂಡನು. ಆ ದಿನವೆಲ್ಲ ಅವನು ದೂರದಲ್ಲಿ ಹೊಂಚು ಹಾಕಿ ಸುಬ್ಬಣ್ಣನವರನ್ನು ನೋಡುತ್ತಾ ಸಮಯವನ್ನು ಕಾಯುತ್ತಿದ್ದನು. ಸರಿ ಹೋಗಲಿಲ್ಲ. ಮಾರನೆಯ ದಿನ ಎಚ್ಚೆತ್ತಾಗ ಅದನ್ನು ಹತ್ತಿರ ಇಟ್ಟು ಅವರಿಗೆ ಅದನ್ನು ನೋಡಿ ಸಂತೋಷವಾದಂತೆ ಕಂಡರೆ ಮಾತನಾಡಿಸುವುದು, ಇಲ್ಲದೇ ಇದ್ರೆ ಸುಮ್ಮನೆ ಹೊರಟು ಹೋಗುವುದು ಎಂದು ಯೋಚಿಸಿದನು. ಹಾಗೆಯೇ ಮಾಡಿದನು. ಮುಂದಕ್ಕೆ ನಡೆದುದನ್ನ ಈ ಮೊದಲೇ ಹೇಳಿದೆ. ಅಂತೂ ಪಿಟೀಲನ್ನು ಒಡೆಯಲಾರದೆ ನೀರಿನೊಳಕ್ಕೆ ಹಾಕಿದ ಸ್ವಲ್ಪದ ಪ್ರೀತಿಯ ಮೂಲಕ ಸುಬ್ಬಣ್ಣನವರ ಮನಸ್ಸಿನಲ್ಲಿ ಒಂದು ದಾಕ್ಷಿಣ್ಯ ಹುಟ್ಟುವುದಕ್ಕೂ ಅವರು ವೆಂಕಟರಮಣನಿಗೆ ಪಾಠ ಹೇಳುವುದಕ್ಕೂ ಸಂದರ್ಭ ಒದಗಿತು. ಭೂದೇವಿಯೂ ವೈಕುಂಠನಾಥನ ಧರ್ಮಪತ್ನಿ, ನಮಗವಳು ಮಾತೆ. ಮಕ್ಕಳಾದ ನಾವು ಕೋಪ ಮಾಡಿ ಹಠ ಮಾಡಿ ಒಲ್ಲೆನೆಂದು ದೂರ ಹೋಗ ನೋಡಿದರೆ ಅವಳು ನಮ್ಮನ್ನು ಹೀಗೆ ಉಪಾಯವಾಗಿ ಸಮಾಧಾನ ಮಾಡಿ ಹತ್ತಿರಕ್ಕೆ ಕರೆದುಕೊಳ್ಳುವಳು. ಸುಬ್ಬಣ್ಣನವರಿಗೂ ತೊರೆಯಪುರದ ಜೀವನಕ್ಕೂ ಆ ದಿನ ಹೀಗೆ ಆರಂಭಿಸಿದ ಸಂಬಂಧವು ತಕ್ಕ ಮಟ್ಟಿಗೆ ಬೆಳೆಯಿತು. ಸುಬ್ಬಣ್ಣನವರೇನು ಯಾರಿಂದಲೂ ಏನೊಂದನ್ನೂ ಅಪೇಕ್ಷಿಸದೆ ತಮ್ಮಷ್ಟಕ್ಕೆ ಎಲ್ಲೋ ಇರುತ್ತಾ ಹೇಗೋ ಕಾಲ ಕಳೆಯುತ್ತಾ ಇದ್ರು. ಆದರೂ ಅವರು ಎಲ್ಲರಿಗೂ ಬೇಕಾದವರಾದರು. ಅವರಿಂದ ಅನೇಕರು ಪಿಟೀಲನ್ನು ಕಲಿತರು. ಅವರು ವಿಶ್ವ ಸಂಸಾರದಲ್ಲಿ ಒಂದು ಕೆಲಸವನ್ನು ಒಪ್ಪಿಕೊಂಡ ಹಾಗಾಯಿತು. ಎಸೆದಿದ್ದ ಪಿಟೀಲನ್ನು ಹಿಂದಕ್ಕೆ ಕೊಡಿಸಿದ್ದನ್ನು ನೋಡಿದರೆ ದೇವರಿಗೆ ಈ ಪಿಟೀಲನ್ನು ಕೇಳುವುದರಲ್ಲಿ ಸುಖವಿರಬೇಕು ಎಂದು ಅವರು ಆಗಾಗ ದೇವಸ್ಥಾನದಲ್ಲಿ ಕುಳಿತು ಪಿಟೀಲನ್ನು ಬಾರಿಸುವರು. ಹೀಗೆ ಅವರಿಗೆ ಕಷ್ಟಪಡಲಿ ಸುಖಪಡಲಿ, ಜೀವನ ದೇವರ ಸೇವೆ ಎನ್ನುವ ಭಾವನೆ ಮನಸ್ಸಿನಲ್ಲಿ ಮೆಲ್ಲ ಮೆಲ್ಲನೆ ಊರಿ ಎಲ್ಲವನ್ನೂ ದೈವೇಚ್ಛೆಗೆ ಸಮನ್ವಯಿಸುವ ಭಕ್ತಿಯೊಂದು ನಿಶ್ಚಲವಾಯಿತು. ನಮ್ಮ ಮಾವನವರಿಗೆ 1910 ತೊರೆಯಪುರದ ಸುಬೇದಾರಿ ಕೆಲಸವಾಯಿತು. ಆಗ ಅವರು ನನಗೆ ಇನ್ನೂ ಭಾವನವರಾಗಿದ್ರು. ಮಾವನಾದುದು ಈಚೆಗೆ. ಅವರಿಗೆ ಆಗಿ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡವಳಾದ ಲಲಿತಾ ಈಗ ನನ್ನ ಗೃಹಿಣಿಯಾಗಿದ್ದಾಳೆ. ನಮ್ಮ ಮಾವನವರು ಸ್ವಲ್ಪ ವಿಶೇಷತರನ ಮನುಷ್ಯರು. ಬರೆದ್ರೆ ಅವರದೇ ಒಂದು ಕಥೆಯಾಗುವುದು. ಆದರೆ ಅದಕ್ಕೆಲ್ಲ ಇಲ್ಲಿ ಅವಕಾಶವಿಲ್ಲ. ಅವರಿಗೆ ಸಂಗೀತದಲ್ಲಿ ಬಹಳ ಅಭಿರುಚಿ. ಅವರೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪಿಟೀಲನ್ನು ಬಾರಿಸುವರು.
ಸುಬ್ಬಣ್ಣನವರು ಪಿಟೀಲಿನಲ್ಲಿ ತರುತ್ತಿದ್ದ ಗಾನವನ್ನು ವರ್ಣಿಸಲಾರೆನೆಂದು ನಾನು ಮೊದಲೇ ಹೇಳಿದ್ದೇನೆ. ಅವರಿಗೆ ದಿನ ದಿನಕ್ಕೆ ಕೈ ನುರಿಯುತ್ತಿತ್ತು. ಆ ದಿನ ಭೈರವಿರಾಗವನ್ನು ಬಾರಿಸಿದ್ದನ್ನು ಕೇಳಿ ದೇವಸ್ಥಾನದಲ್ಲಿ ನೆರೆದಿದ್ದ ಜನ ದೇವರನ್ನೇ ಕಂಡವರಂತೆ ಸಂತೋಷದಲ್ಲಿ ಮುಳುಗಿದ್ರು. ಪೂಜೆಯೆಲ್ಲ ಮುಗಿದ ಮೇಲೆ ಎಲ್ಲರೂ ಹೊರಡಬೇಕು. ಆಗ ನಮ್ಮ ಮಾವ ಒಂದು ಕೆಲಸ ಮಾಡಿದ್ರು. ಮೆಲ್ಲನೆ ಗಂಭೀರವಾಗಿ ಸುಬ್ಬಣ್ಣ ನಿಂತಿದ್ದ ಕಡೆ ಬಂದು, ನಿಮ್ಮಂಥ ಸಂಗೀತಗಾರರನ್ನು ನಮ್ಮ ಹತ್ತಿರ ಬನ್ನಿ ಅಂತ ನಾವು ಕರೆತದ್ದು ತಪ್ಪು ಅಲ್ವೇ ಸ್ವಾಮಿ? ನೀವು ಸಂಗೀತವನ್ನು ಯೋಗದಂತೆ ಸಾಧಿಸಿಬಿಟ್ಟಿದ್ದೀರಿ ಎಂದರು. ಸುಬ್ಬಣ್ಣ ನನಗೆ ಇಷ್ಟು ಮಾತು ಹೇಳಿಬಿಟ್ಟರೆ ನನ್ನ ಬುದ್ಧಿ ಕೆಟ್ಟು ಹೋಗುತ್ತೆ. ನಾನು ಅಲ್ಪ ದೊಡ್ಡವರ ಹತ್ತಿರ ಬರುವಷ್ಟರವನಲ್ಲ ಎಂದರು. ನಮ್ಮ ಮಾವನವರು, ನೀವು ಬಂದರೆ ನಮಗೆ ಬಹಳ ಸಂತೋಷ. ನಮ್ಮ ಮನೆಯಲ್ಲಿ ಒಂದು ಮಗುವಿದೆ, ಅದಕ್ಕೆ ಹಾಡು ಹೇಳಿಕೊಡುವುದಾದರೆ ಇನ್ನೂ ಸಂತೋಷ. ಹೇಗಾದರೂ ನಮ್ಮನ್ನು ದೂರ ಎಂತ ಎಣಿಸಿಬೇಡಿ ಸುಬ್ಬಣ್ಣವರೇ ಎಂದು ಹೇಳಿ ಹೊರಟು ಹೋದರು. ನನ್ನ ಮಾವನವರಿಗೆ ಬೆಂಗಳೂರಿಗೆ ವರ್ಗವಾಯಿತು. ಇದು ತಿಳಿದ ದಿನ ಸುಬ್ಬಣ್ಣನವರ ಮುಖ ಕಂದಿದ ಹಾಗಿತ್ತು. ನಾನು ನಿಮ್ಮನ್ನು ನೋಡದೇ ಇದ್ರೆ ಈಗ ಹೊರಟು ಹೋಗುತ್ತೀರಿ ಎನ್ನುವ ದುಃಖ ಇತ್ತೆ. ಈಗ ನೋಡಿ, ನನ್ನ ಪ್ರಾಣ ತಲ್ಲಣಿಸುತ್ತಿದೆ. ಇನ್ನು ಈ ರಾತ್ರಿಯೆಲ್ಲ ಇದಕ್ಕೆ ಉಪಶಮನ ಮಾಡಿಕೊಳ್ಳಬೇಕು. ಆದರೆ ಉಪಶಮನ ಎನ್ನುವುದು ದೇವಸ್ಥಾನದಲ್ಲಿ ಕುಳಿತು ದೇವರ ಧ್ಯಾನ ಮಾಡುತ್ತಾ ಇಲ್ಲಿಯ ಯೋಚನೆಗಳನ್ನು ಮರೆಯುವುದಕ್ಕೆ ಶಕ್ತಿ ಕೊಡೆಂದು ಪ್ರಾರ್ಥಿಸುವುದು. ಸುಬ್ಬಣ್ಣನವರು ತಮಗೆ ಬೊಂಬಾಯಿಯಿಂದ ಸಾಹುಕಾರನು ಕೊಟ್ಟ 100 ರೂಪಾಯಿ ನೋಟನ್ನು ಮಾವನವರ ಕೈಯಲ್ಲಿ ಕೊಟ್ಟು ಬ್ಯಾಂಕಿನಲ್ಲಿ ಹಾಕಿಸಿದ್ದರು. ತನ್ನ ಕಡೆಯ ದಿನಕ್ಕೆ ಇದು ಉಪಯೋಗಕ್ಕೆ ಬರಬೇಕು ಎಂಬುದು ಅವರ ಅಭಿಪ್ರಾಯ. ನಮ್ಮ ಮಾವ ಕೊಟ್ಟ ಸಂಬಳವನ್ನು ಇವರು ನಮ್ಮತ್ತೆಯ ಕೈಯಲ್ಲೇ ಕೊಡುತ್ತಾ ಇದ್ದರಷ್ಟೆ. ನಮ್ಮತ್ತೆ ಅದನ್ನು ಏನೂ ಮಾಡಲಿಲ್ಲ. ಅವರಿಗೆ ಉಪಯೋಗವಾದೀತು. ಇರಲಿ, ಹೇಗಿದ್ದರೂ ಊರಿಗೆ ಹೋಗುವ ಮುಂಚೆ ಇರುತ್ತಾರಲ್ಲ, ಅವರ ಕೈಯಲ್ಲೇ ಎಲ್ಲವನ್ನು ಕೊಡೋಣ ಎಂದು ಇದ್ದರು. ಈಗ ನೋಡಿದರೆ ಸುಬ್ಬಣ್ಣನವರೇ ಮಾಯವಾದರು. ಅಕ್ಕ ಈ ಪೇಚಾಟವನ್ನು ನನಗೆ ಹೇಳಿದರು. ನಾನು ಮಾವನಿಗೆ ಹೇಳಬೇಕಾಯಿತು. ನಮ್ಮ ಮಾವನವರು ಮೊದಲು ಸ್ವಲ್ಪ ಕೋಪ ಮಾಡಿದರು. ಆಮೇಲೆ ಹೆಂಡತಿಯನ್ನು ಕುರಿತು, ನನ್ನದು ಹಠ, ಅವರದು ಹಠ, ನೀನೇನು ಮಾಡಿಯೇ ಎಂದು ಹೇಳಿ ಹಣವನ್ನು ಸುಬ್ಬಣ್ಣನವರ ಲೆಕ್ಕಕ್ಕೆ ಬ್ಯಾಂಕಿನಲ್ಲಿ ಹಾಕಿಸಿ ವೆಂಕಟರಮಣ್ಣನನ್ನು ಕರೆದು ಸುಬ್ಬಣ್ಣನವರಿಗೆ ಇದನ್ನು ತಿಳಿಸು ಎಂದು ಹೇಳಿದರು. ಸುಬ್ಬಣ್ಣನವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು 10 ಜನಕ್ಕೆ ಹೇಳಿ ನಾವೆಲ್ಲ ಊರು ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಹೊರಟೆವು. ಸುಬ್ಬಣ್ಣನವರಿಗೆ ಬಾಳು ಸಾಕಾಗಿತ್ತು. ಅದು ಬೇಸರವಲ್ಲ, ಸಾಕಾಯಿತೆಂಬ ಭಾವನೆ ಮಾತ್ರ. ಬಿಡುಗಡೆಯೂ ಬೇಗನೆ ಬಂದಿತು. ಅವರು ಊರಿಗೆ ಹೋದ 2 ವಾರದಲ್ಲಿ ನಮಗೆ ವೆಂಕಟರಮಣ ಒಂದು ಕಾಗದ ಬರೆದ. 3 ದಿನಗಳ ಹಿಂದೆ ಸುಬ್ಬಣ್ಣನವರು ದೇವಸ್ಥಾನದಿಂದ 50 ಗಜ ದೂರದಲ್ಲಿ ಒಂದು ಮರದ ಕೆಳಗೆ ಕುಳಿತು ಕೈ ಜೋಡಿಸಿಕೊಂಡಿದ್ದ ಹಾಗೆಯೇ ಪ್ರಾಣ ಬಿಟ್ಟಿದ್ದರೆಂದು ಅದರಲ್ಲಿತ್ತು. ಊರಿನ ಬ್ರಾಹ್ಮಣರು ಉತ್ತರ ಕ್ರಿಯೆಗಳನ್ನು ನಡೆಸಿದ್ರಂತೆ. ಬ್ಯಾಂಕಿನಲ್ಲಿದ್ದ ಹಣದಲ್ಲಿ ಇನ್ನೂ 200 ರೂಪಾಯಿಯ ಮೇಲೆ ಉಳಿದಿದೆ. ಅದರಿಂದ ವರ್ಷ ವರ್ಷವೂ ದೇವಸ್ಥಾನದಲ್ಲಿ ಒಂದು ದಿನ ಸಂತರ್ಪಣೆ ನಡೆಯುವ ಹಾಗೆ ಏರ್ಪಾಡು ಮಾಡುತ್ತೇನೆ. ಅವರು ಹಾಗೆ ಇಷ್ಟಪಟ್ಟಿದ್ದರು ಎಂದು ಅವನು ಬರೆದಿದ್ದನು. ನಾವೆಲ್ಲ ಆ ದಿನ ನೆಂಟರಿಗೆ ಹೇಗೋ ಹಾಗೆ ನಡೆದುಕೊಂಡೆವು. ಹೀಗೆ ಸುಬ್ಬಣ್ಣನವರು ಈ ಜೀವನದ ನಾಟಕವನ್ನು ಮುಗಿಸಿ ಮುಕ್ತಿ ಹೊಂದಿದರು. ಮುಕ್ತಿ ಎನ್ನುವುದು ಇದ್ರೆ ಸುಬ್ಬಣ್ಣನವರು ಅದನ್ನು ಪಡೆದಿದ್ದಾರೆ ಎನ್ನುವುದರಲ್ಲಿ ನನ್ನ ಮನಸ್ಸಿಗೆ ಯಾವ ಸಂದೇಹವೂ ಇಲ್ಲ. ಇನ್ನೊಂದು ಸಲ ನಾನು, ಸುಬ್ಬಣ್ಣನವರೇ, ಅದ್ವೈತ ಒಳ್ಳೆಯದು ದ್ವೈತ ಒಳ್ಳೆಯದು ಎಂದು ಕೇಳಿದೆ. ಅವರು, ನನ್ನ ಪಾಡು ನೋಡಿದರೆ ಅದ್ವೈತ ಒಳ್ಳೆಯದು ಎನ್ನುವ ಹಾಗೆ ಇದೆ, ಅವರ ಪಾಡು ನೋಡಿದರೆ ದ್ವೈತ ಒಳ್ಳೆಯದು ಅನ್ನೋ ಹಾಗೆ ಇದೆ ಎಂದರು. ಅವರು ಮಾತಾಡುವ ರೀತಿಯೇ ಹಾಗೆ. ಇನ್ನೊಂದು ಸಲ ನಾನು, ಸುಬ್ಬಣ್ಣನವರೇ, ಶಿವ ಹೆಚ್ಚೋ ವಿಷ್ಣು ಹೆಚ್ಚೋ ಎಂದೆ. ಸುಬ್ಬಣ್ಣನವರು ಏನನ್ನೂ ಹೇಳಲಿಲ್ಲ. ನನ್ನ ಆ ಮಾತನ್ನು ಅವರು ಕಿವಿಯಲ್ಲಿ ಹಾಕಿಕೊಳ್ಳಲಿಲ್ಲವೆಂದಿದ್ದೆ. 1/2 ಗಂಟೆ ಬಿಟ್ಟು ಅವರು ಪಿಟೀಲನ್ನು ಎತ್ತಿ ಶಂಕರಾಭರಣವನ್ನು 1 ಗಂಟೆ ಹೊತ್ತು ಆನಂದವಾಗಿ ಬಾರಿಸಿದರು. ಹಿಂದಿನ ದಿನ ಭೈರವಿಯನ್ನು ಹೀಗೆಯೇ ಬಾರಿಸಿದರು. ಇವರು ಶಂಕರಾಭರಣವನ್ನು ಬಾರಿಸಿದ ಸೊಗಸಿನಲ್ಲಿ ನನಗೆ ಹಿಂದೆ ಆಡುತ್ತಿದ್ದ ಮಾತು ಮರೆತು ಹೋಗಿತ್ತು. ಏನು ರಾಗ ಇದು ಸುಬ್ಬಣ್ಣನವರೇ, ಏನು ಆಲಾಪನೆ, ಏನು ಸೊಗಸು ಎಂದೆ. ಅವರು, ನಿನ್ನೆ ಭೈರವಿ ಹೇಗಿತ್ತು ಎಂದರು. ನಾನು, ಅದೂ ಬೇಷಾಗಿತ್ತು ಎಂದೆ. ಸುಬ್ಬಣ್ಣನವರು, ಭೈರವಿ ಹೆಚ್ಚೋ ಶಂಕರಾಭರಣ ಹೆಚ್ಚೋ ಎಂದರು. ನಾನು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟದ್ದು ಹೀಗೆ. ಸುಬ್ಬಣ್ಣನವರಿಗೆ ಗಾನದ ಮೂಲಕ ಸರ್ವ ತತ್ವವೂ ತಿಳಿದು ಹೋಗಿತ್ತು. ಇಂಥ ತಿಳಿವು ಇಂಥ ಸಾಧನ. ಈ ತಿಳಿವು, ಈ ಸಾಧನದಿಂದ ಇಲ್ಲೂ ಇನ್ನು ಮೇಲೂ ಯಾವ ಅವಸ್ಥೆ ಬರಬಹುದೋ ಅದು ಮುಕ್ತಿಯಲ್ಲದಿದ್ದರೆ ಮುಕ್ತಿ ಎನ್ನುವುದು ಇನ್ನು ಬೇರೆ ಯಾವುದು? ಸುಬ್ಬಣ್ಣ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದವ್, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಆರನೇ ಕಂತು.
1: ಪ್ರಶ್ನೆ ಉತ್ತರ ಸುರುಕು
2: ಜ್ವಲಂತ ಸಾಕ್ಷಿ ನಾನು ಯಾಣ ಬಂದ್ಬೇಕು ಅತ್ರಿ ಅನಸೂಯ ಬಣಬಣ ಪೂಜಾರ್ ಹೀರಗಳು
1: ಅಂದ್ರೆ
2: ಅಂಚಿನ ಅನಸೂಯ ದೇವಿ ಮಾತೃ ಸ್ವರೂಪಿ ಅದೇ ತ್ರಿಮೂರ್ತಿನ ತಾನವಳು ಸೋತುನ ಒಂಜಿ ಪುರಾಣದ ಪುಣ್ಯ ಘಟನಾವಳಿನ ಒಂಚೂರಿಕೆ
1: ಗೊತ್ತು ಅಸಲಿನ ಮೂಜನ್ನ ಜೋಕಲ ಅದಕ್ಕುಲ್ಲ ಅದು ಬಳಸಿ ನಾನು ಅವು ಖಂಡನೆಯನ್ನ ಬರ್ತಿರೋದು ಎನ್ನ ಸರದಿ ಯಾನೇ ಬಾತಿರೋದು
2: ಎತ್ತೇ
1: ಈ ಉದಾಹರಣೆ ಕರ್ನ ಕತೆಗೆ ಉತ್ತರ ಏನು ಕರ್ಪೆ ಅವನೆಲ್ಲ ಖಂಡನೆಯನ್ನ ಮಿಥ್ಯ ಹಾಲು ಬಿಡ್ತೀನಿ ಆ ಖಂಡನೆಯನ್ನ ಸೇವೆ ಮಾಡ್ತಾರ ಪತಿವ್ರತಾ ಧರ್ಮ ಹೆಂಗಿತ್ತುಂಡ ಅಕ್ಕಲ ಮೂಜಿಗೆನೆಲ್ಲ ಬಾಲೆಲ್ಲ ಅದು ತೋಜಾಡ ಮಣ್ಣಿ ಖಂಡನೆ ಸೇವೆ ಮಾಡ್ತಾರ ಪತಿವ್ರತ ಧರ್ಮ ಅವೆಲ್ಲ ಖಂಡನೆ ಪ್ರಾಮುಖ್ಯ ಖಂಡನೆ ಬಿಡಿದ್ರೆ ಮಾಂತವ್ಯ ಅಪ್ಪನೆ ಸೇವೆ ಮಾಡ್ತಾರ ಮಂಡಿ ಜನ
2: ದಿಕ್ಕು ತತ್ತು ಎನ್ನ ವಿಚಾರಣೆ ಅವತ್ತು ಕೇಳಿ ಮೂಜಿ ಜನ ಪರೀಕ್ಷೆ ಮಲ್ಪರ ಬರ್ತೇರಿ
1: ಅಂದ್ರೆ
2: ನಾರದ ಮಹರ್ಷಿ ಇರ್ಬೋದು ಮೂಜಿ ಮೂರ್ತಿ ಎಲ್ಲ ಬಡಿದ್ರೆ ಬಣ್ಣ ಪ್ರಕಾರ ಪತವ್ರತ ಏರಲಿಕ್ಕೆ ಅನ್ನದ ಅನಸೂಯ ದೇವಿನ ಬಣ್ಣ ಮಚ್ಚರಾಣಿ ತನ್ನ ಖಂಡನೆರಲನ್ನು ಛೇಡಿಸೋದು ಕಡಪುಡಿರಿ ಪತವ್ರತ ಧರ್ಮನು ಪರೀಕ್ಷೆ ಮಲ್ಪಳಿ ತ್ರಿಮೂರ್ತಿಲಾಡಿ ಹೋದು ಹೋದು ದಾನಿ ಬಂಡೇರಿ ಈ ಅಂಕಲಿಗೆ ನುಪ್ಪು ಬಾಡೋಡು ಆ ತನಗ ಆರು ಬಂಡೇರಿ ಪೋಲೆ ಮೀದು ಬಲಿ ಮೀದು ಬತ್ತೇರಿ ಆನೆಗಳು ನೀ ನಿಬಂಧನೆ ಉಂಟು ಎಂಕಳಿಗೆ ಮನಸ್ಸು ಬಲಸಿನಾಗ ನಿನ್ನ ಮೇಟು ಒಂಜಿತ್ತುಂಡು ಕುಂಟ್ಲೈಪರಬಲ್ಲಿ ಬತ್ತಲೇ ಅದು ಬಲಸೊಡು ಅಪಗಾರ ದಾನೆ ಮಲ್ತರಿ ಕಮಂಡಲದ ತೀರ್ಥನು ಪ್ರೋಕ್ಷಣ ಮಲ್ತದೆ ಮೂಜಿ ಮೂರ್ತಿರಲ್ಲ ಎಲ್ಲ ಕುರು ಬಾಲಲ್ಲೆಕ್ಕ ಮಲ್ತದೆ ಜಕ್ಕಿಯಲ್ಲಿ ಜಿಪ್ಪಡಾದಿ ತನ್ನ ಕುರು ಬಾಲದ ಎದುರು ಅಪ್ಪೆ ಬೆತ್ತಲೇರ ಬಲ್ಲಿ ವಾ ಶಾಸ್ತ್ರಜ್ಜಿ ಬೆತ್ತಲೇದಿ ಆ ಜೋಕಲಿಗೆ ಆಹಾರ ಕೊರನ ಮೂಲಕ ಮಾತ್ರ ಸ್ವರೂಪಡು ಪ್ರಕಟ ಮಲ್ತೇರಿ ಐದು ಬೊಕ್ಕ ಹಾಕಲ್ಲ ಬಿಡದಿರಲೆ ಬತ್ತದಿ ಆ ಅನಸೂಯ ದೇವಿಗೆ ಶರಣರಿ ಅಮ್ಮ ಈ ಪತಿವ್ರತ ನಿನ್ನೆ ಎದುರು ಎಂಗಳು ದಾಳತ್ತ ಬಂಡದೆ ಕೊಂಡಾಟದ ಪಾತ್ರ ಬಣ್ಣ ಮಾತ್ರ ಎಂಕಲ್ ನಾ ಖಂಡನೆ ಕೊರಲೆಂದು ಕೇಳಗ ನಿಕ್ಕಲಗೆ ಓಡಾಬಣ ಏರ್ ನಿಕ್ಕಲ ಖಂಡನೆ ಪೆಜ್ಜೊಲ್ಲೆಂದು ಬಣ್ಣಗ ಮೂಕಲಿಗೆ ಆತ್ತಜಿ ಲಕ್ಷ್ಮಿಗಳಾತ್ತಜಿ ಸರಸ್ವತಿಗಳಾತ್ತಜಿ ಪಾರ್ವತಿಗಳಾಯಿಜಿ ಆ ಪೊರ್ತುಗಲ್ಪ ಸೋಲು ಗೊತ್ತಿಲ್ಲ ಕಾರಣ ಐದು ಪಕ್ಕ ಮೂಜಿ ಮೂರ್ತಿಲ ಅವೇ ಕಮಂಡಲದ ನೀರು ಪ್ರೋಕ್ಷಣ ಮಾಡ್ತದೆ ನಿಜ ರೂಪಡು ಉಂಟದಾನಾಗ ತ್ರಿಮೂರ್ತಿಲ ಮೆಚ್ಚುತ್ತೆ ಮಿಕ್ಕದಾದ ಬೋಡಪ್ಪೆ ವರ ಲೋಕಡು ನಿನ್ನಾತ್ಮಲ್ಲ ಶ್ರೇಷ್ಠ ಅಪ್ಪೆ ಬೇತೆ ಇರ್ಲಿಗಿರಿ ಪಂಡಿತೆ ತ್ರಿಮೂರ್ತಿಲು ಪಂಡೆ ಮಾತ್ರ ಐಕಿ ಒಲಿನಂಚಿನ ತ್ರಿಮೂರ್ತಿಲ ಕೇಂದಿರಿ ಎಲ್ಲ ಜೋಕುಲಾದ ನಿಕ್ಕಲು ಪುಟ್ಟದು ಬರಡು ಅಂದ್ರು ಅಂಚಾದ ಅನಸೂಯ ದೇವಿಡ ದತ್ತಾತ್ರೇಯ ಸ್ವಾಮಿಲು ಪುಟ್ಟದನೇ ಮೂಜಿ ಮೂರ್ತಿಲು ಅವಳು ಅಪ್ಪಿನ ಸ್ಥಾನ ಅಂಚಿನ ಬಣ್ಣದ ಮೂಜಿ ಮೂರ್ತಿಲಿಗೆ ತೋಜದ ಕೊರನೆ ಮಾತ್ರ ಮೂಜಿ ಮೂರ್ತಿಲನ್ನು ಸೃಷ್ಟಿ ಮಾಡ್ತದ ಜಗತ್ತದ ಸ್ವರೂಪ ಈ ಸೃಷ್ಟಿ ಕಾರಣಕಾಯಿ ಕರ್ತ ಏನಿದ ಆದಿ ಮಾಯಲ್ಲ ಜಗನ್ಮಾತೆಂದೇ ಫಂಡೇರಿ ಹೊರತು ಏರಾವರ್ತಿ ಪೊಂಜೆ ಒಂದು ಫಂಡಿದೇರಿ
1: ಕಡಿಮೆ ಪಾತಿವ್ರತ ಧರ್ಮೋಡಲು ಒರಿಪಾಯಿನಿ ಅವಲ್ಲ ಖಂಡನೆ ಸೇವೆ ಅಪ್ಪಿನ ಸೇವೆ ಅತ್ತು ಯಾರು ಬಂದವೇನೆ ಖಂಡನೆಯೇ ಪ್ರಾಮುಖ್ಯ ಖಂಡ

0: ಒಂದು
1: ದಿನಕ್ಕೂ ರಾಣಿ ಹಿಂದೆ ತೂಗೋಡಮ್ಮ
0: ಅಲ್ಲಿ ಮನೆ ತಗೊಂಡಿಪ್ಲ ಯಾವಂದ ಒಂದು ಕೂಡ ತನಕ್ಕೆ ಅರಮನೆಗೆ ಅಟ್ಟಿಂದ ಕೋಣೆಗೆ ಕಣಕ್ ಬೋರ್ಡ್ ಹಾಕೊಂಡು ಅವನ್ ಮಾತ್ರ ತುಂಬಂದ್ ಬರ್ತದೆ ಪಾಡೊಂದು ಓಲಾಂಡ ಆ ಸಾಧಿಡಿ ಅನ್ ಬರ್ತಂಡ ಅಡಿಗೆ ಬಟ್ರೆ ಬೇರೆ ಅಪಗ ಮೋಣೆ ತೂದು ಹೋಗಲು
1: ಒಂದು ಅಕ್ಕದ ಕಟ್ಟಿ ನಂಚಿ ನಿಂಚಿ ದೀಪ ಏನಡತ್ತೀನಿ ತಿನ್ನಿತ್ತು ತಿನ್ನುತ್ತಿ ಅವರ ಮನೆ ಕೋಡಿದ್ರೆ ಕಣಕ್ರಿ ಯಾನು ಕಣತ್ತು ಮಾಡಿ ಅಮ್ಮ ಹಾವಮ್ಮ ಹಾವು ಎಲ್ಲ ಅಪ್ಪನ ತೂಯರೆ ಪಡೆದು ವಾಕ್ ಅಷ್ಟೊಂದು ಯಾನು ಅನುಭವಿಪ್ಪೆ ಒಂದು ಪಾತ್ರೆ ನೆನಪಿದ್ದಿಲ್ಲಮ್ಮ ಯಾನು ಪಂಡಿನ ಪಾತ್ರದ ಸತ್ಯದ ತಿರ್ಲಿರೆ ಗೊತ್ತಾದಾಗ ಎಲ್ಲ ಬಾಲೆ ಕರಾದ ಪತ್ರ ದಿನ ಕಾತು ಕೊಲ್ವೆ ಹೋಪೆಮ್ಮ ಯಾನು ಹೋಪೆ

0: ಭಾರಿ ಪುರಾಣ ಕಲ್ತಿನ ತಾಯಿ ಓಲಾಂಡ ಪರಶುರಾಮ ಅಪ್ಪಿ ನಾನು ಅಪ್ಪೆ ತರ ಕಡ್ಬಾರು ತಾಯರ ಅಪ್ಪಿ ನಾನು ಹೆಂಗ್
1: ಬೋಡಿಗೆ
0: ಬಾಕಿ ಪುರಾಣ ಮತ ಗೊತ್ತುಂಡ ಅವ್ ಗೊತ್ತಿತ್ತುಂದ ಅಂಚನೆ ಮಗ್ತಿದ್ವಿ ಮಗ
1: ಮಾಮಿಂದಲೇ ಬರೀ ಪ್ರತಂಬೆ ನಮ್ಮ ಒಂಜಿ ಅದು ಏನ್ ಚಿಲ ಸಂಸ್ಕೃತಿಯ ಕೆಲವು ಯಾಣ ಒಂಜಿ ಊರು ತೂಯಿನ ಮಾಮಿನ ಅಮ್ಮಂದಲೇ ಬರ ಕೆತ್ತ ಅಂದೇ ಹುಳ್ಳ ಮಾಮಿನ ಸ್ಥಾನಮಾನ ಅಪ್ಪಿನ ಸ್ಥಾನಮಾನ ಇಲ್ಲಿ ತತ್ತದಲ್ಲ ಎನ್ನ ಅಮ್ಮನ
2: ಅಮ್ಮಂದ್ಲೇ
0: ಅಂಚನೇಲಿ
2: ತೊಂಡಪುರಂಗುಂಡು
0: ಈ ಅಪ್ಪ ಆಯ್ನಾಲೆ ಇಲ್ಲಾಡ ಬೋಡಾಯ್ನಾತ್ ಸಂಪತ್ತು ಇತ್ತಂಡ ಜೋಕ್ಲು ಕಲ್ಪಂದೆ ಇತ್ತಂಡ ಆ ಕಂಡನಿಗೆ ಜೋರ್ ಮಲ್ತಿನ ಅಕ್ಕಲ್ ದಾನಿ ಕಲ್ತದ ಬೆಂದದ ಬಂಜಿ ತಿಂಗ ಉಡನಮ್ಮ ಕಲ್ತಿ ಗಂಡ ಆತಿ ಇಲ್ಲಾಡ ಕುಳ್ಳಾಡಿ ಅಂಚಾದೇ ನಿಕ್ಲೆ ಕಲ್ಪ ಕಲ್ತಿನ ಒಂದು
1: ಹೆಚ್ಚಾನ
0: ಹತ್ತಿ ಎಂಕ್ಲ ಈ ಪುದೆ ತುಂಬುದು ಬಚ್ಚದಿಂಡಿ ನನ್ನ ತುಂಬುದ ಅಧಿಕಾರ ನಿಕ್ ಪಟ್ಟೋಡು ಈ ಕುಲ್ಲೋಡು
1: ಪೂರ ಬದಲಾವಣೆ ಪೂರ ಬದಲಾವಣೆ ಜಡ್ಡು ಕಟ್ಟದು ಹೋಗ್ತೀನಿ ಹೋಗಲಂಜಿ ಒಂದು ಸುಸೂತ್ರವಾದ ವ್ಯವಸ್ಥೆ ಇಚ್ಚಿ
0: ವ್ಯವಸ್ಥೆ ಇಚ್ಚಿ ಎಲ್ಲ ಆಡಳಿತೋಡು ನನಗೇತು ವ್ಯವಸ್ಥೆ
1: ಕೆಲವೆಲ್ಲ ಬರ್ಬೋದ ಆ ಕಂಡಲದ ಇತರ ಹೊಂಜವು ಐನ ಮೋಡೆಲ್ಲ ತೂಡೆ ಕಾಂಡ ಲೆಕ್ಕದಿಂದ ಬೇಗ
0: ಅಕ್ಲೆಗೆ ಪೂರ್ತಿ ಇಜ್ಜಿ ಎಂದ ಅರ್ಥ ದಶರಥ ರಾಜ ಸಹಿತ ಜನ ಇನಿಕ್ಲ ಕೌಸಲ್ಯಾಸು ಪ್ರಜಾರಾಮ ಪೂರ್ವಾ ಸಂಧ್ಯ ಪ್ರವರ್ತತೆ
1: ಉತ್ತಿಷ್ಟ
0: ನರಚಾರ್ದೂಲ ಕರ್ತವ್ಯಂ ದೈವಮಾನ ಅಂತಂಡ ಕಣ್ಣನಿ ಸಹಿತ ಕೌಸಲ್ಯನ ಪುದ್ರೆ ಇತ್ತೆಲ್ಲ ಜನಕ್ಕೆ ಬಂಡ್ಪುಂದಾಯಿ ಆಣು ಜೋಕ್ಲಿನ ಪೆದ್ದಿನ ಅಪ್ಪೆಗೆ ವಿಧವತ್ವದ ದೋಷ ಇಜ್ಜಿ
1: ಅಪ್ಪ ವೈ ಪುತ್ರ ನಾಮಾಸಿ ಅಮ್ಮನೆ ಮಗನ ರೂಪ
0: ಅವಲ ಕಲ್ತದೆ ಕೊಸಿ ಅಣ್ಣಿ ವರಕುಲ್ಲ ತೂಪೆ ಅಣ್ಣಿ ದೇವರು ನಿನ್ನ ಮುಂದೋಡು ಬರೆಯ ಲೆಕ್ಕ ಅವನು
1: ಅಮ್ಮ ಅವಧಿವಾದ ಕೈ ಜಾತ
0: ಒಂದಕ್ಕ
1: ಅನ್ನು ಮೂಜು ವರ್ಷೋಡೆ ಜಪ್ಪಳನ್ನು ಕಂಡ್ರೆ ಜಾತ
0: ಒಂದು ಅಂಜತ್ತೆ ಅನಿರ್ದಿಷ್ಟಾವಧಿ ಅನ್ನವೇ ಅಧಿಕಾರ
1: ರಾಮದೇವರ ಆದರ್ಶ ಗೊತ್ತೊಂದು ಯಾಲ್ಲ ಸಿದ್ಧಾದಿ ರಾಮದೇವರನ ಪಾತ್ರ ಪ್ರಕಾರ ಸಿದ್ಧರಾಮ
3: ಇಂಚಿನ ಬಡೆದಿ ಇಂಚಿನ ಬಡೆದಿ ಇಪ್ಪ
2: ನಾನು ಪಾತ್ರ ಕೊರಿಯ ರಾಜಕುಮಾರ ಕತ್ತುವಲ್ವೇ ಅಂದೆ. ನತದೃಷ್ಟಿಯ ನಿಂತಿನ ನನ್ನ ಕೈ ಪತ್ರ ಹಿಡಿದ ಹತ್ರ ಒಂದು ಕಾವಲು ಹಿಡಿದು ಕೆಲವು ಮುಗಿರ್ಲೆಕ್ಕ ನತ್ತೊಂದಿತ್ತಿನ ಅಲ್ಲಿಗೆ ಪಿರ ನಟ್ಟು ನನಗೆ ಸ್ಥಿತಿನ ಕೊಡತು ಬಂದ ಗಟ್ಟಿಕೆಟ್ಟಿನ ಜೀವನದ ಖಂಡನೆ ಅದು ಪೋಯ ಜೀವನ ಅರ್ಥ ಕೊರ್ರೆ ತೀರಂದ ನಂಚಿನ ನತದೃಷ್ಟಿಯ ನಿಂತಿನ ನನ್ನ ಜೀವನಕ್ಕೂ ಈ ಭಾಗ್ಯವಂತ ನೀನೆ ನಿಡಿತೆ ಆಂಡ ನಿನ್ನ ಪಾಲಿಗೆ ಯಾರು ಮುಳ್ಳ ಅದು ಪೋಯ
3: ಯಾರು ಅರಸು ಮಗನ ಮದ್ವೆ ಅಂತ ನಿರೀಕ್ಷಣ ಕೈ ಪತ್ತಿ
2: ಅರಮನೆಯನ್ನು ಬಿಡಿದು ಬತ್ತಿ ಬಿಟ್ಟರೆ ಕಾಡದ ಮಧ್ಯ ಜನಕ್ಕೆ ಪಾತ್ರ ನಮ್ಮನ್ನು ಗುರುತಿಸಾದ್ರೆ ರಾಜಕುಮಾರಿ ಮತ್ತೆ ರಾಜಕುಮಾರಿ ಮತ್ತೆ ನಮ್ಮನ್ನು ಎದ್ಕೊಂಡೆ ಅಟ್ಲ ಬೂರ ಕಷ್ಟ ಕಥೆ ನಮ್ಮ ಬಂಡಿ ಬೆಟ್ಟಿಗೆ ಮಾತೆರಲ್ಲಿ ಒಂದಂತೆ ವಸ್ತುಗಳನ್ನು ಕೊಣತು ಕೊಡದು ಎಲ್ಲಿ ಗುಡಿಸಲು ಕಟ್ಟು ನಿನ್ನ ವ್ಯವಸ್ಥೆ ಮಾಡ್ತೀನಿ
3: ಇನ್ನು ಗುಡಿಸಿಲ್ಲ ನಮ್ಮ ಪಾಲಿಗೆ ಅರಮನೆ
2: ಅಂದತ್ತ
3: ಖಂಡಿತ
2: ಏತು ಬರುವುದು ಇಲ್ಲ ಪಾತ್ರ ಕತ್ತಲ ಕತ್ತಲನ್ನು ಬರ್ತು.

ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: निखिल के नंदुलर रेडियो सारंग गुनाट 7.8 एफएम इंचिपा कुदमुल रंगराव पुरभवना मुल्पा तुलु कोटा रजिस्टर कुडला उन्देता बंगार पर्पदा लेसिड बोलिके जनपद कला संगा मुकुलु तुलु वर्ल्ड फाउंडेशन कुडला मुकुलना प्रायोजकत्वड नडपाईना पार्दन मेला
1: ತುಳುನಾಡಂದು ಮನ್ಪನವು ಅಪ್ಪೆಗೆ ಸಂಬಂಧಪಟ್ಟಣ ಚಿನವೇ ಕಾರ್ಯಕ್ರಮಲು ತುಳು ಒಂದು ಮನ್ಪನವು ಒಂಜಿ ಅಪ್ಪೆ ನಮ್ಮ ಆ ಅಪ್ಪೆಗೆ ಮಲ್ಲ ಪ್ರಾಶಸ್ತ್ಯನ್ನು ಕೊರೊಂದುಲ್ಲ ಈ ತುಳುನಾಡದ ಮಣ್ಣಡು ಅಂಚೆನೆ ಇನಿತ ಈ ಕಾರ್ಯಕ್ರಮದ ರೋವಾರಿ ಆದಿತ್ಯನಂಚಿನ ಆ ಅಪ್ಪೆನ ಪಾದಗಳ ಪುಡ್ಡೆಬಾಡೊಂದು ಆ ಬೆಮ್ಮೆರ್ನ ಪಾದಗಳ ಪುಡ್ಡೆಬಾಡೊಂದು ಎಂಕ್ಲು ತುಳು ವರ್ಲ್ಡ್ ಫೌಂಡೇಶನ್ದ ಪ್ರಾಯೋಜಕತ್ವಡು ಎಂಕ್ಲು ಈ ಬಳಿಕೆ ಜನಪದ ಕಲಾಸಂಘ ನಡಪಾವನಂಚಿನ ಈ ಪಾರ್ಥನ ಮೇಲೆಗೆ ನಮ್ಮ ತುಳುನಾಡದ ಪ್ರಚಲಿತವಾದಿತ್ತನಂಚಿನ ದೈವ ದೇವರ ಸುಗಿಪುಂದು ನಮಕು ದೈವ ದುಂಬು ದೇವರ ಬೊಕ್ಕ ಅಪಗ ಇನಿತೆ ಆ ದೈವ ದೇವರ ಸುಗಿಪು ದೊಟ್ಟಿಗೆ ಎಂಕ್ಲು ಈ ಕಾರ್ಯಕ್ರಮನು ಪ್ರಾರಂಭವಾಗ್ತದಲ್ಲ ಈ ಸುಗಿಪುನು ಸುಗಿಪೆರಬಡಾದು ಎಂಕ್ಲನ ಪೆರ್ಮದ ಗಾಯಕೆ ಅಶೋಕ್ ಎಂ ಅರ್ಯಪಾಡಿನ ಎದುಕೊಂದುಲ್ಲೇ

0: ಸೋಲ್ಮೇಲೆ.
1: ತುಳುನಾಡದ ಮೂಲದ ಬೇಲೆ ಅಂದ ಬಂಡ ಕೃಷಿ ಬೇಲೆ. ಆ ಕೃಷಿ ಬೇಲೆ ಬೆಂದದು ಕಾಂಡೆಡ್ದು ಬಯ್ಯ ಮುಟ್ಟ ಬೆಂದದ ನೆಡದು ಬೊಕ್ಕ ಬಚ್ಚೆಲ ರಪ್ಪಿರ ಮನಸ್ಸಿಗೆ ಸಮಾಧಾನ ತಿಕ್ಕಿರ ಬಡಾದು ಎಂಕ್ಲಕ್ಲು ರಾತ್ರಿ ಕಾಲಡು ದುಡಿ ಬಿಟ್ಟದು ನಲಿತದು ಸಂತೋಷ ಪಡ ಹೊಂದುತ್ತೇರು. ಅಂಚಿನ ಒಂಜಿ ದುಡಿ ನಲಿಕೆದ ಪಾರ್ದನ ಭೈರಿ ಪಾರ್ದನ. ಈ ಪಾರ್ದನ ಪನಿರ ಬಡಾದು ಲೋಕ ಬಾಲ ಪ್ರತಿಭೆ ಜಾನಪದ ಬಾಲ ಪ್ರತಿಭೆ ಪ್ರಶಸ್ತಿ ತಿಕ್ಕಿನಂಚಿನ ಎಂಕ್ಲನ ಪೆರ್ಮದ ಕಿನ್ಯ ಗಾಯಕಿ ಕುಮಾರಿ ಯಜುಷಾ ಮೊರಿನ ಎದುಕೊಂದುಲ್ಲೆ.

ನಂಬುದ ಪ್ರಾಚೀನ ಹಿರಿಯಕರ್ನಕ್ಲು ಈ ಪ್ರಕೃತಿ ದೇವರಂದು ಪಂದ ಆರಾಧನೆ ಮಲ್ತೊಂದಿತ್ತಿನಂಚಿನ ಸಂಸಾರಲು ಅಕ್ಕಲು ಈ ಭೂಮಿದ ಮಿತ್ತಿತ್ತಿನಂಚಿನ ಮಾತಾ ಚರಾಚರ ವಸ್ತುಲೆನ್ಲ ಮಿತ್ತು ಅಕ್ಕಲು ಭಯ ಭಕ್ತಿಡು ಆರಾಧನೆ ಮಲ್ತನಕ್ಲು ಕಲ್ಲಾವಡು ಮಣ್ಣಾವಡು ಮರಾವಡು ಪರಪು ನಂಚಿನ ವಸ್ತುಲಾವಡು ನಡಪು ನಂಚಿನ ವಸ್ತುಲಾವಡು ಮೃಗ ಪಕ್ಷಿಗಳಾವಡು ಅಯ್ಯನಕ್ಲು ಆರಾಧನೆ ಮಲ್ತೊಂದಿತ್ತೇರು ಐಟ ಅಕ್ಕಲು ಜೀವನನು ಬದುಕೇರ ಸಾಧಿ ಕಂಡು ಬತ್ತಿನಕ್ಲು ಆಪುಂಡು ಅಂಚನೆ ಇತ್ತೆ ನಿಕ್ಕಲು ದುಂಬುಗು ಅಕ್ಕಲು ಪಂಡದು ಬರೋಂದಿತ್ತಿನಂಚಿನ ಗಿಳಿರಾಯಂದು ಪನ್ಪನಂಚಿನ ಒಂಜಿ ಪಾಡ್ದನ ಪನೆರ ಬಡಾದು ಎಂಕಲ ಪೆರ್ಮದ ಗಾಯಕೆ ಎಂಕಲ್ನ ಹರಿಷ್ಯಂ ಮೇರೆನು ಪ್ರೀತಿಪೂರ್ವಕವಾದ ಎದುಕೊಂದುಲ್ಲೆ.

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೊಲಿಕೆ ಬೊಲಿಕೆ ಜಾನಪದ ಕಲಾ ಸಂಘ ಮೊಕುಲ್ ನಡಪಾದುಕೊರ್ನ ಪಾರ್ದನ ಮೇಳ ಈ ಲೇಸದ ಸುರುತೆಗ್ಗೆನೆ ಕೇಂಡರ್ ನನ್ನ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೆಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ನಿಕ್ಲು ತುಳು ಪ್ರಸಾರಕ್ಕೆ ಏನಂದಲ್ಲರ್ ನನ್ನ ದುಂಬಗ್ ಕೋಟಿ ಚೆನ್ನಯ್ಯ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲಿನ ಕೇನಂದು ಬರ್ಕ.

ಈತನೇಟ ಕೋಟಿ ಚೆನ್ನಯ್ಯ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೇನು ಕೇನಂದು ಬತ್ತರು. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ಸಂಚನ ಶ್ಯಾಮ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗದ ಎಲ್ಲ ಕೇಳುಗರಿಗೆ ಶ್ರೇಯ ಸುಳ್ಳೆಳ ಪ್ರೀತಿಯ ನಮಸ್ಕಾರಗಳು. ಇಂದಿನ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕರಾವಳಿಯ ಕಲಾವಿದರು ನಿಮ್ಮನ್ನ ಅವರ ಕಲೆಯ ಮೂಲಕ ಮನೋರಂಜಿಸಲಿದ್ದಾರೆ. ಹಾಗಾಗಿ ಎಲ್ಲ ಕೇಳುಗರು ನಮ್ಮ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳಿಕೊಳ್ತಾ, ಇದೀಗ ಮೊದಲಿಗೆ ಜೀವನದ ಮೂಲಭೂತ ಮೌಲ್ಯಗಳಲ್ಲಿ ಒಂದಾಗಿರುವ ಪ್ರಾಮಾಣಿಕತೆಯ ಒಂದು ಕಥೆಯ ಮೂಲಕ ಇದೀಗ ಚಮನ್ ಎಸ್ ಬಂಗೇರ.
0: ಒಂದು ಊರಿನಲ್ಲಿ ಒಬ್ಬ ವೀರಣ್ಣವೆಂಬ ಕಟ್ಟಿಗೆ ವ್ಯಾಪಾರಿ ಇದ್ದನು. ಅವನು ದಿನಾ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಪೇಟೆಯಲ್ಲಿ ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಒಂದು ದಿನ ಮರದ ಮೇಲೆ ಕುಳಿತುಕೊಂಡು ಕಟ್ಟಿಗೆಯನ್ನು ಕೊಡಿಯುವಾಗ ಅವನ ಕೊಡಲಿ ಜಾರಿ ನೀರಿಗೆ ಬಿತ್ತು. ಮರದಿಂದ ಕೆಳಗೆ ಇಳಿದು ತನ್ನ ಕೊಡಲಿಯನ್ನು ಎಷ್ಟೇ ಹುಡುಕಿದರೂ ಕೊಡಲಿ ಸಿಗಲೇ ಇಲ್ಲ. ಮೇಲೆ ಬಂದು ವನದೇವತೆಯನ್ನು ಪ್ರಾರ್ಥಿಸಿದನು. ವನದೇವತೆ ಪ್ರತ್ಯಕ್ಷರಾಗಿ, ಮಗು ಏನಾಯಿತು, ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಎಂದು ಕೇಳಿದರು. ಆವಾಗ ವೀರಣ್ಣ, ನನ್ನ ಕೊಡಲಿ ನೀರಿಗೆ ಬಿತ್ತು, ನಾನು ಇನ್ನು ಹೇಗೆ ತನ್ನ ಜೀವನವನ್ನು ಸಾಗಿಸಲಿ? ಆವಾಗ ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿಯನ್ನು ತಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಆವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಬೆಳ್ಳಿಯ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಆವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ಆವಾಗ ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಸಾಮಾನ್ಯವಾದ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಆವಾಗ ವೀರಣ್ಣ ಖುಷಿಯಿಂದ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಹೇಳಿದ. ಆವಾಗ ವನದೇವತೆಗೆ ಖುಷಿಯಾಯಿತು. ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಮೂರೂ ಕೊಡಲಿ ಕೂಡ ಕೊಡುತ್ತೇನೆ. ಅದು ಕೊಡಲಿಯನ್ನು ಹಿಡಿದುಕೊಂಡು ಸಾಹುಕಾರನ ಬಳಿ ಹೋಗಿದನು. ಸಾಹುಕಾರ ಆಶ್ಚರ್ಯದಲ್ಲಿ ಕೇಳಿದನು, ಇದು ಮೂರು ಕೊಡಲಿ ನಿನಗೆ ಹೇಗೆ ಬಂತು? ಆವಾಗ ವೀರಣ್ಣ, ಇದು ನನಗೆ ವನದೇವತೆ ಕೊಟ್ಟದ್ದು ಎಂದು ಹೇಳಿದನು. ಆವಾಗ ಸಾಹುಕಾರ ತನ್ನ ಕೊಡಲಿಯನ್ನು ಹಿಡಿದುಕೊಂಡು ನೀರಿಗೆ ಬಿಸಾಕುವಾಗ ವನದೇವತೆಯನ್ನು ಪ್ರಾರ್ಥಿಸಿದನು. ಆವಾಗ ವನದೇವತೆ ಪ್ರತ್ಯಕ್ಷಳಾಗಿ, ಮಗು ಏನಾಯಿತು ಎಂದು ಕೇಳಿದನು. ಆವಾಗ ಸಾಹುಕಾರ, ನನ್ನ ಕೊಡಲಿ ನೀರಿಗೆ ಬಿತ್ತು ಎಂದು ಹೇಳಿದನು. ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿ ತಂದನು. ಆವಾಗ ಸಾಹುಕಾರ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಸುಳ್ಳು ಹೇಳಿದನು. ವನದೇವತೆಗೆ ಕೋಪ ಬಂತು. ನಾನು ನಿನಗೆ ಯಾವುದೇ ಕೊಡಲಿ ಕೂಡ ಕೊಡುವುದಿಲ್ಲ ಎಂದು ಹೇಳಿ ಮಾಯವಾದಳು. ಆವಾಗ ಸಾಹುಕಾರ ಅಲ್ಲಿಯೇ ಬಿದ್ದನು. ಈ ಕಥೆಯ ನೀತಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ನಿಜವಾದ ಸ್ನೇಹಿತನ ಅರ್ಥವನ್ನ ನಮಗೆಲ್ಲರಿಗೂ ತಿಳಿಸಿದ ಕೃಷ್ಣ ಹಾಗೂ ಸುಧಾಮನ ಕಥೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಯಶ್ವಿತ್.
3: ಪ್ರಾಚೀನ ಕಾಲದಲ್ಲಿ ಸಂದೀಪನಿಯ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮ ಎಂಬ ಇಬ್ಬರು ಗೆಳೆಯರಿದ್ದರು. ಕ್ರಮೇಣ ಕಾಲ ಕಳೆಯುತ್ತಾ ಹೋಯಿತು. ಇಬ್ಬರು ದೊಡ್ಡವರಾದರು. ಕೃಷ್ಣ ಇಲ್ಲಿ ದ್ವಾರಕಾಧೀಶನಾದರೆ ಸುಧಾಮನು ಬಡ ಜೀವನದಲ್ಲಿ ಬಿದ್ದನು. ಸುಧಾಮನ ಹೆಂಡತಿ ಮಕ್ಕಳಿಬ್ಬರು ಎಷ್ಟೋ ರಾತ್ರಿ ಉಪವಾಸದಿಂದ ಮಲಗುತ್ತಿದ್ದರು. ಒಂದು ದಿನ ಸುಧಾಮನ ಹೆಂಡತಿ ಸುಧಾಮನನ್ನು ಬಳಿ ಕರೆದು, ಸ್ವಾಮಿ, ನೀವು ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣನ ಬಳಿಗೆ ಹೋಗಿ ಸ್ವಲ್ಪ ಧನ ಸಹಾಯ ಕೇಳಬಹುದಲ್ಲವೇ? ಅವನ ಖಜಾನೆಯಲ್ಲಿ ಸ್ವಲ್ಪ ನಿಮಗೆ ಕೊಟ್ಟರೂ ಏನೂ ವ್ಯತ್ಯಾಸವಾಗುವುದಿಲ್ಲ. ಆವಾಗ ಸುಧಾಮನು, ಬೇಡ, ಅವನು ನನ್ನ ಬಾಲ್ಯದ ಸ್ನೇಹಿತನು, ನಾನು ಅವನ ಹತ್ತಿರ ಹೇಗೆ ಸಹಾಯವನ್ನು ಕೇಳಲಿ? ಆದರೂ ಸುಧಾಮನ ಹೆಂಡತಿ ಬಿಡದೆ ಸುಧಾಮನನ್ನು ದ್ವಾರಕಗೆ ಕಳಿಸಿಯೇ ಬಿಟ್ಟಳು. ಅವನು ತನ್ನ ಹರಿದ ಕೊಲಕಾದ ಬಟ್ಟೆಯಲ್ಲೇ ದ್ವಾರಕಗೆ ಹೊರಟಿದ್ದನು. ಹೊರಡುವಾಗ ಒಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಗಂಟು ಕಟ್ಟಿ ಹೊರಟಿದ್ದನು. ಅವನು ದ್ವಾರಕಾಗೆ ಹತ್ತಿರ ಬರುವಾಗ ಅವನಿಗೆ ಮುಜುಗರವಾಯಿತು. ಆದರೂ ಹೊರಟನು. ಅಲ್ಲಿದ್ದ ಕಾವಲುಗಾರನು ಅವನನ್ನು ತಡೆದು, ಏ ಯಾರು ನೀನು, ಇಲ್ಲಿಗೆ ಏಕೆ ಬಂದಿರುವೆ ಎಂದು ರೋಷದಿಂದ ಕೇಳುವಾಗ ಸುಧಾಮನು, ಸ್ವಾಮಿ, ನಾನು ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಎಂದು, ನಾನು ಅವನನ್ನು ನೋಡಲು ಬಂದಿದ್ದೇನೆ, ನನ್ನನ್ನು ದಯವಿಟ್ಟು ಒಳಗೆ ಬಿಡಿ. ಅದಕ್ಕೆ ಕಾವಲುಗಾರನು, ಆಯಿತು ಹೋಗು ಎಂದನು. ಸುಧಾಮ ಬರುವುದನ್ನು ಕಂಡು ಕೃಷ್ಣ ಓಡೋಡಿ ಬಂದು ಅವನನ್ನು ಅಪ್ಪಿಕೊಂಡನು, ಬರಮಾಡಿಕೊಂಡು ರಾಜಮರ್ಯಾದೆ ಕೊಟ್ಟನು. ಇಲ್ಲಿ ಬಂದಿರುವ ವಿಷಯವೇನು ಗೆಳೆಯ? ಆವಾಗ ಸುಧಾಮನು, ಏನೂ ಇಲ್ಲ ಗೆಳೆಯ, ನಿನ್ನನ್ನು ನೋಡಲೆಂದು ಬಂದಿದ್ದೇನೆ. ಹೌದೇ, ಹಿಂದೆ ಏನೋ ಗಂಟು ಇರುವಾಗೆ ಇದೆಯಲ್ಲ? ಏನೂ ಇಲ್ಲ, ಏನೂ ಇಲ್ಲ ಎಂದು ಸುಧಾಮ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದನು. ಆದರೂ ಕೃಷ್ಣ ಅದನ್ನು ತೆಗೆದುಕೊಂಡು, ಹೇ, ಅವಲಕ್ಕಿ ನನಗೆ ತುಂಬಾ ಇಷ್ಟವಾದದ್ದು ಎಂದು ಹೇಳಿದನು. ಸುಧಾಮನು ಸ್ವಲ್ಪ ಸಮಯ ದ್ವಾರಕಾದಲ್ಲಿದ್ದು ಮತ್ತೆ ತನ್ನ ಊರಿಗೆ ವಾಪಸ್ಸು ಹೊರಟನು. ಅವನು ಊರಿಗೆ ಹತ್ತಿರ ಬರುವಾಗ ಅವನಿಗೆ ಭಯವಾಯಿತು. ಛೇ, ನಾನು ಖಾಲಿ ಕೈಯಲ್ಲಿ ಬಂದಿದ್ದೇನೆ, ಈಗ ನನ್ನ ಹೆಂಡತಿ ನನ್ನನ್ನು ಏನು ಮಾಡುವಳು? ಆದರೂ ಎದೆಗುಂದದೆ ಹೊರಟನು. ಅವನು ಊರಿಗೆ ಕಾಲು ಇಡುವಾಗ ಅವನಿಗೆ ಆಶ್ಚರ್ಯವಾಯಿತು. ತನ್ನ ಗುಡಿಸಿಲಿದ್ದ ಮನೆ ದೊಡ್ಡ ಅರಮನೆಯಾಗಿ ಬದಲಾಗಿದೆಯಲ್ಲ, ಏನಿದು ಆಶ್ಚರ್ಯ ಎಂದು ತನ್ನ ಹೆಂಡತಿ ಹತ್ತಿರ ಕೇಳುವಾಗ ತನ್ನ ಹೆಂಡತಿ ಹೇಳಿದಳು, ಸ್ವಾಮಿ, ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣ ಬಂದು ನಮಗೆ ಸಹಾಯ ಮಾಡಿದ್ದಾನೆ ಮತ್ತು ಈ ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಅದಕ್ಕೆ ಸುಧಾಮನು, ಹೌದೇ, ನಾನು ಅವನತ್ರ ಏನೂ ಹೇಳಿರಲಿಲ್ಲ, ಆದರೂ ಅವನು ನನಗೆ ಹೇಗೆ ಸಹಾಯ ಮಾಡಿದನು. ಕೃಷ್ಣ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಕಥೆಯ ನೀತಿ, ಭಕ್ತಿಯ ಮಾರ್ಗದಲ್ಲಿ ನಡೆದರೆ ಮುಕ್ತಿಯ ಮಾರ್ಗ ಸದಾ ದೊರೆಯುವುದು. ಧನ್ಯವಾದ.
2: ಮುಂದೆ ಪ್ರಾಮಾಣಿಕ ರೈತನ ಜೀವನದ ಬಗ್ಗೆ ಬೆಳಕು ಚೆಲ್ಲಲು ಒಂದು ಕಥೆಯ ಮೂಲಕ ಇದೀಗ ನಿಮ್ಮ ಮುಂದೆ ರಿದೀಪಿ ಬಂಗೇರ ಮೂಡುಬಿದ್ರೆ.
4: ಒಂದು ಅಲ್ಲಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಅವನಿಗೆ ಸಣ್ಣ ಹೊಲವಿದ್ದು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಬೆಲೆ ಬೆಳೆದು ಬಂದ ಹಣದಿಂದ ಸುಖವಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಗದ್ದೆಯಲ್ಲಿ ಏನೋ ಒಂದು ಕಠಿಣವಾದ ವಸ್ತು ಸಿಕ್ಕಿದ ಅನುಭವವಾಯಿತು. ಅವನು ಕುತೂಹಲದಿಂದ ಅಗೆಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಅವನು ದೊಡ್ಡ ಮಡಿಕೆಯನ್ನು ಕಂಡುಕೊಂಡನು. ಆ ಮಡಿಕೆಯನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅದು ಚಿನ್ನದ ನಾಣ್ಯಗಳಿಂದ ತುಂಬಿತ್ತು. ರಾಮಯ್ಯ ತುಂಬಾ ಖುಷಿಪಟ್ಟ. ಆದರೆ ಅವನು ಯೋಚನೆ ಮಾಡತೊಡಗಿದ. ಈ ಭೂಮಿ ನನ್ನದು, ಆದರೆ ಈ ಖಜಾನೆ ನನ್ನದಲ್ಲ, ಇದು ಯಾರದೂ ಆಗಿರಬಹುದು. ಇದನ್ನು ನಾನು ನನ್ನದ್ದು ಎಂದು ಹೇಳುವುದು ಸರಿಯೇ ಎಂದು ಯೋಚಿಸಿದ. ಅವನು ಪ್ರಾಮಾಣಿಕನಾಗಿದ್ದರಿಂದ ಅದನ್ನು ತನ್ನದ್ದಾಗಿ ತೆಗೆದುಕೊಳ್ಳದೆ ಹಳ್ಳಿಯ ಮುಖ್ಯಸ್ಥನ ಬಳಿ ಹೋಗಿ ಎಲ್ಲಾ ವಿಚಾರವನ್ನು ತಿಳಿಸಿದ. ಗೌಡನು ರಾಮಯ್ಯನ ಪ್ರಾಮಾಣಿಕತೆಯನ್ನು ನೋಡಿ ತುಂಬಾ ಖುಷಿಪಟ್ಟ. ಅವನು ಹೇಳಿದ, ನೀನು ತುಂಬಾ ಒಳ್ಳೆಯವನು, ಈ ಖಜಾನೆ ನಿನಗೆ ಸಿಕ್ಕಿದ್ದು ದೇವರ ಆಶೀರ್ವಾದ, ಈ ಖಜಾನೆಯನ್ನು ಇಟ್ಟುಕೊಳ್ಳುವ ಹಕ್ಕಿದೆ ಎಂದ. ಆದರೆ ರಾಮಯ್ಯ ಮತ್ತೆ ಹೇಳಿದ, ನನಗೆ ಬೇಕಾದಷ್ಟು ಜೀವನ ಸಾಗಲು ಇದೆ, ಈ ಖಜಾನೆ ನನಗೆ ಬೇಡ. ಈ ಖಜಾನೆಯಲ್ಲಿದ್ದ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ ಉಪಯೋಗಿಸಿದರೆ ಒಳ್ಳೆಯದು. ಹಳ್ಳಿಯವರು ರಾಮಯ್ಯನ ಮಾತುಗಳನ್ನು ಒಪ್ಪಿಕೊಂಡರು. ಆ ಹಳ್ಳಿಯಲ್ಲಿ ಶಾಲೆ, ಕೆರೆ, ರಸ್ತೆಗಳನ್ನು ನಿರ್ಮಿಸಿದರು. ಹಳ್ಳಿಯು ಬಹಳ ಸುಂದರವಾಗಿ ಬೆಳೆಯಿತು. ರಾಮಯ್ಯನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು. ಎಲ್ಲರೂ ರಾಮಯ್ಯನನ್ನು ಗೌರವಿಸಿದರು. ಈ ಕಥೆಯ ನೀತಿ ಏನೆಂದರೆ, ಪ್ರಾಮಾಣಿಕತೆ ಯಾವಾಗಲೂ ದೊಡ್ಡ ಬಹುಮಾನ ತರುತ್ತದೆ.
2: ಧನ್ಯವಾದಗಳು. ಶ್ರಮದ ಬೀಜ ಬಿತ್ತಿದರೆ ಫಲದ ಮರ ಖಂಡಿತವಾಗಿಯೂ ಬೆಳೆಯುತ್ತದೆ ಎಂದು ತಿಳಿಸುವ ಕಥೆಯ ಮೂಲಕ ನಿಮ್ಮ ಮುಂದೆ ಗಾನವಿ ಮೂಡುಬಿದ್ರೆ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ ಪೂಜಾರಿ ಮಾರ್ನಾಡ್. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಿಮ್ಗೆಲ್ರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಹಾಗಿದ್ರೆ ನಾನಿವತ್ತೊಂದು ಶ್ರಮಕ್ಕೆ ತಕ್ಕ ಫಲ ಎಂಬ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ಶಂಕರಪ್ಪ ಮೇಷ್ಟ್ರು ಎಂಬ ಮೇಷ್ಟ್ರು ಇದ್ದರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಅಲ್ಲಿ ಎಲ್ಲಾದ್ರಲ್ಲೂ ಮುಂದಿರಬೇಕೆಂಬ ಆಸೆ. ಮಕ್ಕಳಿಗೂ ಕೂಡ ಅವರನ್ನು ಕಂಡರೆ ತುಂಬಾ ಇಷ್ಟ. ಶಂಕರಪ್ಪ ಮೇಸ್ರಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ ಆಗಿತ್ತು. ಅವನಿಗೆ ಓದಿನ ಕಡೆಯಲ್ಲಿ ಸ್ವಲ್ಪವೂ ಕೂಡ ಗಮನಿರಲಿಲ್ಲ. ಆದರೆ ಶಂಕರಪ್ಪ ಮೇಸ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ. ಆದರೆ ಅವರ ಮಗ ಅವರಿಗೆ ಪೂರ್ತಿಯಾಗಿ ತದ್ವಿರುದ್ಧನಾಗಿದ್ದನು. ಒಂದು ದಿನ ಊರವರು, ಊರಿಗೆಲ್ಲ ಪಾಠ ಮಾಡುವ ಶಂಕರಪ್ಪನ ಮಗನೇ ಸುದ್ದ ಸೋಮಾರಿ ಅಂತ ಹೇಳಲು ಶುರು ಮಾಡಿದರು. ಇದನ್ನು ಕೇಳಿದ ಶಂಕರಪ್ಪನಿಗೆ ಕೋಪ ಬಂದು ಮಗನ ಬಟ್ಟೆ ಬರಿಯನ್ನು ಗಂಟು ಕಟ್ಟಿ ಮನೆಯಿಂದ ಬಿಸಾಕಿ, ನೋಡು ನೀನು ಚೆನ್ನಾಗಿ ಓದಿದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ರೆ ನೀನು ಎಲ್ಲಾದ್ರೂ ಹೋಗಿ ಬದುಕಿಕೊ ಎಂದು ಬೈದು ಅವನನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ. ಪಾಪ ಮಂಜುನಾಥ, ಅವನಿಗೆ ಏನೂ ತೋಚದೆ ಪ್ರತಿದಿನ ಒಂದು ಕೆರೆಯ ಬಳಿ ಕುಳಿತುಕೊಂಡು ಸ್ವಲ್ಪ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದ. ಇದನ್ನು ನೋಡಿದ ಒಬ್ಬ ಊರಿನ ಹಿರಿಯರು, ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ, ಇಲ್ಲದಿದ್ರೆ ಇವನ ಜೀವನ ಹಾಳಾಗಿ ಹೋಗುತ್ತದೆ ಅಂದುಕೊಂಡು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡು ಅಲ್ಲೇ ಇದ್ದ ಮರಳುಗಳನ್ನ ನಿಧಾನವಾಗಿ ನೀರಿಗೆ ಹಾಕುತ್ತಿದ್ದರು. ಇದನ್ನು ನೋಡಿದ ಮಂಜುನಾಥ, ಏನ್ ಸ್ವಾಮಿ ನೀವು ಮರಳನ್ನ ನೀರಿಗೆ ಹಾಕುತ್ತಿದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನಾನು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟಲಿದ್ದೇನೆ, ಇದರಿಂದ ಊರಿನ ಜನರಿಗೆ ಸಹಾಯ ಮಾಡಬೇಕೆಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಏನು ನೀವು ಮರಳಿನಿಂದ ಒಂದು ದೊಡ್ಡ ಸೇತು ಕಟ್ಟುತ್ತಿದ್ದೀರಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನೋಡು ನೀನು ಸ್ವಲ್ಪವೂ ಕೂಡ ಓದದೆ ಬರೆಯದೆ ದೊಡ್ಡ ವಿದ್ವಾಂಸನಾಗಲು ಸಾಧ್ಯ ಅಂದರೆ ನಾನು ಕೂಡ ನನ್ನ ಕೈಯಿಂದ ಒಂದು ದೊಡ್ಡ ಸೇತು ಕಟ್ಟಲು ಸಾಧ್ಯ ಅಲ್ಲವೇ ಅಂತ ಹೇಳ್ತಾರೆ. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಓದಕ್ಕೆ ಬರೆಯಕ್ಕೆ ಶುರು ಮಾಡುತ್ತಾನೆ, ಕಷ್ಟಪಟ್ಟು ಓದುತ್ತಾನೆ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಾನೆ. ಸ್ವಲ್ಪ ವರ್ಷಗಳ ನಂತರ ದೊಡ್ಡ ವಿದ್ವಾಂಸನಾಗುತ್ತಾನೆ. ಇದನ್ನು ನೋಡಿದ ಊರವರು ಹಾಗೂ ಶಂಕರಪ್ಪ ಮೇಸ್ರಿಗೆ ತುಂಬಾ ಖುಷಿಯಾಗುತ್ತದೆ. ಈ ಕಥೆಯ ನೀತಿ ಏನೆಂದರೆ, ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗಲು ಸಾಧ್ಯ. ಧನ್ಯವಾದಗಳು.
2: ವಂದನೆಗಳು. ಅಪ್ಪನ ಪ್ರೀತಿ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ, ಆದರೆ ಅವರ ತ್ಯಾಗವು ಎಲ್ಲವನ್ನೂ ಹೇಳುತ್ತದೆ. ಆ ಪ್ರೀತಿಯನ್ನ ತೋರುವ ಹಾಡಿನೊಂದಿಗೆ ಇದೀಗ ನಿಮ್ಮ ಮುಂದೆ ಚಾತುರ್ಯ ಯಕ್ಕಾರು.
6: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು

0: ಅಪ್ಪ.
1: ಧನ್ಯವಾದಗಳು. ನಾಯಿ ಮರಿ ಮತ್ತು ಅಳಿಲಿನ ಕಥೆಯ ಮೂಲಕ ಎಲ್ಲ ಪುಟ್ಟ ಪುಟಾಣಿ ಮಕ್ಕಳಿಗೆ ಕುತೂಹಲ ಮೂಡಿಸುವ ಕಥೆಯೊಂದಿಗೆ ನಿಮ್ಮ ಮುಂದೆ ಪುಟಾಣಿ ಶ್ರಾವ್ಯ ಪೂಜಾರಿ.
2: ನನ್ನ ಹೆಸರು ಶ್ರಾವ್ಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಳಿಲು ಮತ್ತು ನಾಯಿ ಮರಿಯ ಕತೆ. ಒಂದು ಊರಿನಲ್ಲಿ ಅಳಿಲು ಮತ್ತು ನಾಯಿ ಮರಿ ಗೆಳೆಯರಾಗಿದ್ದರು. ಒಮ್ಮೆ ಗೂಡಿನ ಹೊರಗೆ ಇರುವ ತಿನ್ನಲು ಹೊರಗೆ ಬರುವಾಗ ಜೋರಾಗಿ ಮಳೆ ಬಂತು. ಆಗ ಅಳಿಲು ನಾಯಿ ಮರಿಯ ಬೆನ್ನಿನ ಮೇಲೆ ಕುಳಿತುಕೊಂಡು ಇಬ್ಬರ ಜೊತೆಯಾಗಿ ತಿಂಡಿ ತಿಂದರು.
1: ವಂದನೆಗಳು. ಮುಂದಕ್ಕೆ ಮುರಳಿನಾದದ ಮಾಧುರ್ಯ ತುಂಬಿದ ಶ್ರೀಕೃಷ್ಣನ ಹಾಡಿನೊಂದಿಗೆ ನಿಮ್ಮ ಮುಂದೆ ನವ್ಯ ಪೂಜಾರಿ.
0: ನನ್ನ ಹೆಸರು ನವ್ಯ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಪದ್ಯ.

ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣಿ ಹರಿಯೋ, ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣಿ ಹರಿಯೋ, ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣಿ ಹರಿಯೋ, ಹರಿ ಸುಂದರ ನಂದ ಮುಕುಂದ

0: ಧನ್ಯವಾದ. ಮುಂದೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ದೇಶ ಭಾರತದ ಮಹತ್ವದ ಬಗ್ಗೆ ಭಾಷಣದೊಂದಿಗೆ ನಿಮ್ಮ ಮುಂದೆ ಅಮೋಘ್ ಭಟ್.
1: ನನ್ನ ಹೆಸರು ಅಮೋಘ್ ಭಟ್. ಇಂದು ನಾನು ನಮ್ಮ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬುದು ಕೇವಲ ಘೋಷಣೆಯಲ್ಲ, ಅದೊಂದು ಭಾವನೆ. ಪುರಾತನ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯ ತಾಣ, ನದಿಗಳು, ಪರ್ವತಗಳು, ಕಲೆ ಮತ್ತು ಭಾಷೆಗಳಿಂದ ಸಮೃದ್ಧವಾಗಿರುವ ಭಾರತ ಜಗತ್ತಿಗೆ ಶಾಂತಿ, ಯೋಗ ಮತ್ತು ಜ್ಞಾನವನ್ನು ನೀಡಿದ ಹೆಮ್ಮೆಯ ದೇಶ. ಭಾರತ ವಿಶ್ವ ನಾಗರಿಕತೆ ಮಾತೆ, ಅನೇಕತೆಯಲ್ಲಿ ಏಕತೆಯಿರುವ ದೇಶ. ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ, ಇತಿಹಾಸ ಆದಿದೇವತೆ, ದಂತಕಥೆಗಳ ಮಹಾಮಾತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ನಮ್ಮ ದೇಶ ಹೇಗಿದೆ ಅಂದರೆ, ಉತ್ತರದ ಉತ್ತುಂಗದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಸರದಿ, ಮೇಲೆ ಕಿರೀಟಪ್ರಾಯದ ಹಿಮವರ್ಷ, ಕೆಳಗೆ ನೀಲ ಸಿಂಧು ಜಲಸ್ಪರ್ಶ. ತನ್ನ ಮಧ್ಯೆ ಬೆಳೆದು ನಿಂತಿರುವ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ನಮ್ಮ ಭಾರತ ವರ್ಷ. ನಮ್ಮ ಭಾರತ ದೇಶ ಎಂತಹ ಶ್ರೇಷ್ಠ ದೇಶ ಅಂದರೆ, ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಗಣಿತವನ್ನು ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ವಿಜ್ಞಾನದ ಬಗ್ಗೆ ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಆಯುರ್ವೇದದ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಅತ್ಯಂತ ಮೊದಲ ಬಾರಿಗೆ ಯೋಗವನ್ನು ಪರಿಚಯಿಸಿಕೊಟ್ಟಂತಹ ಶ್ರೇಷ್ಠ ಭಾರತ ನಮ್ಮದು. ಕೇವಲ ಸಂಪ್ರದಾಯ ಮಾತ್ರವಲ್ಲ, ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲೂ ನನ್ನ ದೇಶ ಮುಂಚೂಣಿಯಲ್ಲಿದೆ ಎನ್ನಲು ನನಗೆ ಹೆಮ್ಮೆಯಾಗುತ್ತದೆ. ಈ ದೇಶದ ನಾಗರಿಕರಾಗಿ ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡೋಣ ಎನ್ನುತ್ತಾ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಸಾಲಿನೊಂದಿಗೆ ನನ್ನ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ರೇಡಿಯೋ ಸಾರಂಗ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ. ವಂದೇ ಮಾತರಂ, ಜಯ ಶ್ರೀರಾಮ್.
0: ವಂದನೆಗಳು. ಇದೀಗ ಮುಂದಕ್ಕೆ ನಾನು ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನ ಹರಿಸಿ ಹೋಗುವಾಗ ಎಂಬ ಕವನದ ಮೂಲಕ ನಿಮ್ಮ ಮುಂದೆ ಮನಿಷ್ಕಾ ಮಂಗಳೂರು.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಮನಿಷ್ಕಾ ದನನ್ ಮಂಗಳೂರು. ಮಾಡುವ ಕವನ ವಚನ ಶಿಕಿಗೆ ಬರೆದ ಪತ್ರ ಎಂಬ ಶ್ರೀಶಿಕಿಯೊಂದಿಗೆ ಇಲ್ಲಿ ನಾನು ನವಿಲನ್ನು ಶಿಕಿ ಎಂದು ಅನುಮೋದಿಸಿದ್ದೇನೆ. ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನು ಹರಸಿ ಹೋಗುವಾಗ ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ವಸಂತಕಾಲದ ಮುಸ್ಸಂಜೆಯಲ್ಲಿ ತುಂತೂರು ಮಳೆ ಬೀಳುತ್ತಿರಲು, ತುಂತೂರು ಮಳೆ ಬೀಳುತ್ತಿರಲು, ಹಸಿರಸಿರು ಮೈತನ ತುಂಬಿಯ ಪ್ರಕೃತಿ ಸೌಂದರ್ಯ ಕಣ್ತುಂಬಿಸಿತಿರಲು, ಸೌಂದರ್ಯ ಕಣ್ತುಂಬಿಸಿತಿರಲು, ಕರಿಮೋಡದ ಅಲೆಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿರಲು, ತಣ್ಣನೆ ಗಾಳಿ ಬೀಸುತ್ತಿರಲು, ಹಸಿರು ತುಂಬಿಹ ಗಿಡಮರಗಳ ರಾಶಿಯ ಬಿಟ್ಟು ಒಣಮರದ ಕೊಂಬೆಯಲ್ಲಿ ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಮನಮೋಹಕ ವಿಸ್ಮಯದಲ್ಲೊಂದು ಪ್ರಕೃತಿ ಕಲಿಸುತ್ತಿರುವ ಪಾಠ ಅರಿತವರಾರು. ಯಾರನ್ನು ಕಡೆಗಣಿಸಿದೆ ಕೆಡುಕಿನಲ್ಲೂ ಒಳ್ಳೆತನ ಬಯಸು. ನೀ ಎಲ್ಲಿರುವೆ, ಹೇಗಿರುವೆ, ಹೆಂಗಿರುವೆವೆನ್ನುವುದು ಮುಖ್ಯವಲ್ಲ ಮನುಜ. ನಿನ್ನ ಇರುವಿಕೆಯಲ್ಲಿ ನಿನ್ನತನದ ನಿಜವು ತಿಳಿಯುವುದು ತಿರಸ್ಕರಿಸಬೇಡ. ಯಾವುದನ್ನು ತಿಳಿದು ಬದುಕು, ಸ್ವಚ್ಛಂದವಾಗಿ ಹಾರಾಡು ಮನಬದ್ದಂತೆ. ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನ ಈ ಹೆಸರಿಗೆ? ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನ ಈ ಹೆಸರಿಗೆ? ಇತಿ ಮನಿಷ್ಕಾ.
0: ಧನ್ಯವಾದಗಳು. ಇದೀಗ ಮುಂದಕ್ಕೆ 1980 ಬಿಡುಗಡೆಯಾದ ರಾಮ ಲಕ್ಷ್ಮಣ ಚಿತ್ರದ ಎಸ್ ಜಾನಕಿಯವರು ಹಾಡಿರುವಂತಹ ಕೇಳಿದ್ದು ಸುಳ್ಳಾಗಬಹುದು ಎಂಬ ಹಾಡಿನ ಮೂಲಕ ನಿಮ್ಮ ಮುಂದೆ ಆತ್ಮಿ ಅಜಯಕಾರು.
3: ನನ್ನ ಹೆಸರು ಆತ್ಮಿ ಪ್ರಕಾಶ್ ಅಜಯಕಾರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿ ಒಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಬಡತಿ ಗಂಗಮ್ಮ, ತೊಟ್ಟಿಲಳವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಇಲ್ಲಮ್ಮ.

ಮುಗಿದಿರಲು ಒಳೆಯ ಕಡೆಗೆ ಹೊರಟಿದಳು. ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆಯಿಲ್ಲ. ತೊಟ್ಟಿಲ ಬಳಿಯೇ ಕಾವಲಿಡು, ಹೊರಗೆ ಎಲ್ಲೂ ಹೋಗದಿರು. ಕಂಗೆಯು ಹೊರಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದರು. ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗಡಡೆಯಿತು ರೋಷದಲ್ಲಿ.

0: ಕೇಸರು ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲ್ಲಿ ರಕ್ತದ ಕಲೆ ಇರಲು ಬೆಚ್ಚುದ ಗಂಗೆಯು ನೋಡಿದಳು ಮಗುವನ್ನು ಕೊಂದಿದೆ ಇದು ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳುತ್ತಾ ಒಳಗೆ ಓಡಿದಳು ತೊಟ್ಟಿಲ ಕಂದನು ನಗುತ್ತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜ ತಿಳಿಯಿತು.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ ಮುಂಗಾರು ಮಳೆ ಚಿತ್ರದ ಎಲ್ಲರ ನೆಚ್ಚಿನ ಹಾಡು ಕನಸಲು ನೂರು ಬಾರಿ ಎಂಬುವ ಹಾಡಿಗೆ ದನಿಯಾಗಲು ಇದೀಗ ನಿಮ್ಮ ಮುಂದೆ ಪಂಚಮಿ ಅಜೇಕಾರ್.
2: ನನ್ನ ಹೆಸರು ಪಂಚಮಿ ಪ್ರಕಾಶ್ ಅಜೇಕಾರ್.

ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ವತಿಯಿಂದ ನಡೆಸಲು ಕೊಟ್ಟ ಕಾರ್ಯಕ್ರಮ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶ ನೀಡಿದ ರೇಡಿಯೋ ಸಾರಂಗ ನಿರ್ದೇಶಕರಿಗೆ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಸಾರಂಗ ಕೇಳುಗರಿಗೆ ನಮ್ಮ ವಂದನೆಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ವಂದನೆಗಳು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು ಇದರ ಆಶ್ರಯದಲ್ಲಿ ನಡೆದ ಹರಿಕಥಾ ಪರಿಷತ್ ಇದರ 10ನೇ ವರ್ಷದ ಸಲುವಾಗಿ ಹರಿಕತೆ ಪರ್ವ ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ಭಕ್ತಿ ಭೀಷ್ಮೆ. ನಡೆಸಿಕೊಡುವವರು ಪುರಂದರಾನುಗ್ರಹ ಮಾನಾದಿಗೆ ಪಡೆದ ಶ್ರೀ ವೈ ಅನಂತ ಪದ್ಮನಾಭ ಭಟ್ ಕಾರ್ಕಳ. ಹಾರ್ಮೋನಿಯಂನಲ್ಲಿ ಸಹಕರಿಸುವವರು ಶ್ರೀ ಎಂ ರಮೇಶ್ ಹೆಬ್ಬಾರ್. ತಬಲಾ ಶ್ರೀ ಪ್ರದೀಪ್ ಉಪಾಧ್ಯಾಯ. ಭಕ್ತಿ ಭೀಷ್ಮೆ ಇದರ ಕೊನೆಯ ಕಂತು.
2: ಅಂಚಿನ 300 ವರ್ಷ ಆಯ್ನ ಚಿತ್ರ ಭೀಷ್ಮಗ ಸೇನಾಧಿಕಾರ ಪಟ್ಟನ ದುರ್ಯೋಧನೆ ಕೊರ್ಪೆ ಅಪಗ ಪನ್

ಯಜಮಾನನು ಒವ್ವೆ ಪಟ್ಟಗೋಸ್ಕರವಾದ ಆಸೆ ಪಡೆಯಂದನ ಭೀಷ್ಮೆ ಸೇನಾಧಿಕಾರ ಪಟ್ಟದ ದುರ್ಯೋಧನೆ ಕೊರ್ತೆ ಒಂದು ಪೂರ ಭಗವಂತನಲ್ಲಿ ಇಲೆ ಏರೆಗೆ ಓ ಬೊರ್ಜಿ ಬೊರ್ಜಿನ್ ಪನ್ಪೆನೋ ಅವನೇ ಭಗವಂತ ಕೊರ್ಪೆಗೆ ಅಂಚಿತ್ತಲ್ಪ ಸೇನಾಧಿಕಾರ ಪಟ್ಟ ಒಂದು ಭಗವಂತನ ಅನುಗ್ರಹ ಪನ್ಪ ದೃಷ್ಟಿಡು ಭೀಷ್ಮನ ಸ್ವೀಕಾರ ಮಲ್ಪಿ ಏಪ ಭೀಷ್ಮದ ಸೇನಾಧಿಕಾರ ಪಟ್ಟ ತಿಕ್ಕಂಡ ಕಲಿಕರಣೆ ಎದುರು ಬರ್ಪೆ ದುರ್ಯೋಧನಡಕ್ಕೇನುವೆ ಏ ಮರ್ಲ ದುರ್ಯೋಧನ ದಾದಾತಿಕ್ ಆ ನಕ್ಕ ಪರಗಬಗು ಹೋದು ಸೇನಾಧಿಕಾರ ಪಟ್ಟನ ಕೊರ್ತನ ಎಂಗ್ಲಟ್ಟಿನ ಕಲಿ ಯೋಧರ್ನಾಗ್ಲು ಇಜ್ಜರ ಅತಿರಥ ಮಹಾರಾಜ ಮಹಾರಥರಗಳು ಇಜ್ಜರ ಕೆಣ್ಣಗರೇ

ಹೇ ಕರ್ಣ, ಈ ಅರ್ಧರತಿ ಕೈ ಎನ್ನ ಸೇನಾಧಿಕಾರ ಪಟ್ಟ ಇಪ್ಪಡ ಮುಟ್ಟ ಈ ರಣರಂಗ ಪ್ರವೇಶ ಮಲ್ಪರಗಿಜ್ಜಿ ಅಂತಂದು ಭೀಷ್ಮೇರು ಪನ್ಪೀರ್. ಈತ ಪುರ್ತಾನಗ ದುರ್ಯೋಧನೆ ಬರ್ಪೆ, ಭೀಷ್ಮರೇ ಪಾಂಡವರಿಟ್ಟು ಒರಿಯನ್ನು ಕೆರೆದು ಕೊರಲ ಯಾರು ದಾದ ಸಂಧಾನ ಆತನ ಪಣ್ಣಂದಾಂಡ ಈ ಯುದ್ಧಕ್ಕೂ ಸಂಧಾನ ಆತಂಡ ಪಾಂಡವರಿಟ್ಟು ಒರಿ ಸಹಿತನಂದಾಳ ಹಸ್ತಿನಾವಚನ ರಾಜ್ಯಭಾರ ದುರ್ಯೋಧನಗ ಕೌರವರಿಟ್ಟು ನೂರು ಜನ ಇತ್ತಂಡ ಒರಿ ಒರಿ ಇಂಡಲ ಹಸ್ತಿನಾವಚನ ರಾಜ್ಯಭಾರ ದುರ್ಯೋಧನಗೆ ಒಂದು ಶಕುನಿನ ಕುತಂತ್ರಳ ಉಂಡನೆಟ್ಟು ದಾಯಿಗು ಪಣ್ಣಂದಾಂಡ ತನ್ನ ಪಲ್ದಿ ಗಾಂಧಾರಿನ ಒಂಜಿ ಕುರುಡಗ ಮದ್ದು ಬೇನೆ ಉಂಬೇಡುಂಡು ಶಕುನೀಡ ಆಯ್ದಾದವನ ಎಣ್ಣುವೆ ಪಾಂಡವರು ಒರಿಯಲಾ ಸೈರರ ಬಲ್ಲಿ ಕೌರವರು ಒರಿಯಲ್ಲ ಉರಿಯರ ಬಲ್ಲಿ ಒಂದು ಶಕುನಿನ ಕುತಂತ್ರ ಅನರ್ಧಾವರೆಗೆ ಭೀಷ್ಮಡ ಪನ್ಪೆ ದುರ್ಯೋಧನೆ ಪಾಂಡವರ ಐದು ಜನ ಉಳ್ಳಿರುತ್ತ ಒರಿಯನ್ನು ಕೆರೆದುಕೊರ್ಲ ಯಾವ ಅಪಗಾ ಭೀಷ್ಮ ಪನ್ಪೆ ಅಂಚಪೂರ ಆಪುಜಿ ಎಂಕ್ ಯುದ್ಧ ಮಲ್ಪುಡುಂದ ಅಂಡ ಸಮಾನ ಬಲಸ್ಕೆರ್ಬೋಡಿ ಎಂಕ್

ನರಬಕ ನಾರಾಯಣ, ಅರ್ಜುನೇ ಬಕ ಕೃಷ್ಣೆ. ಆಕರಣ ಮಾತ್ರ ಯಾನು ಉದ್ಧವಲ್ಪನು, ಒರಿಯಗ ಒರಿಯನ್ನ ಪುಲ್ಲಿ, ಬಕ್ಕೋರಿಯಗ ಯಾನು ಪುಲ್ಲಿ ಎಂಚ ಕೇಳನ್ನ ಅಂಡ. ಅರ್ಜುನೇ ಕೌರವಂಶದ ಕುಡಿ, ಭೀಮೆ ಪಿತಾಮಹೆ, ಪಿತಾಮಹನ ಮಗನ ಮಗೆ ಅರ್ಜುನೇ ಪುಳ್ಳಿ. ಕೊಡೊಂಜಿ ಯಾರು ಭೀಮೆ ಭೀಷ್ಮೆ ಪುಳ್ಳಿ ಎಂಚ ಕೇಳನ್ನ ಅಂಡ. ಭೀಷ್ಮೆನ ಅಪ್ಪೆಯರು ಕೇಳನ್ನ ಗಂಗೆ, ಗಂಗೆ ಭತ್ತನೋಲ್ತೊರೆದು ಕೇಳನ್ನ ಅಂಡ. ವಿಷ್ಣು ಪಾದೊಡ್ದು ಗಂಗೋದ್ಭವ ಆಯಿನಿ ಅಂಡ. ಗಂಗೆ ಅಪ್ಪೆಂದಾನಗ ಅಪ್ಪನ ಅಮ್ಮೆ ಅಜ್ಜೆಯರು ಕೃಷ್ಣೆ, ಕೃಷ್ಣನ ಮಗನ ಮಗೆ ಭೀಷ್ಮೆ ಅನ್ನೋದು ಅವರ ಮುಂದೆ ಪುಳ್ಳಿ. ಓರ್ವ ಮೊಮ್ಮಗ ಮತ್ತೋರ್ವಗೆ ನಾ ಮೊಮ್ಮಗ ಪಂಪ ದೃಷ್ಟಿನ ಪಂಪರಿಗೆ ಅಂಚನೆ ದುರ್ಯೋಧನ ಪಂಪೇ.

0: ಕೃಷ್ಣೆ ಕೈಟಿಯು ಚಕ್ರ ಪತ್ತುಜಿನ್ ಪಂತಿತ ಯಾನ್ ಪತ್ತಾವೆ ಪಂಪೆಗೆ ಭೀಷ್ಮಿ ದುರ್ಯೋಧನಗ ಗಡಿಬಿಡಿ ಆಪುನು ಯಾನು ವಾ ಕೃಷ್ಣಡ ಬೋದು ಪ್ರಾರ್ಥನೆ ಮಲ್ತದ ಈ ಶಸ್ತ್ರ ಪತ್ರ ಬಲ್ಲಿ ಪಂಡದು ಬಹುದೇನ ಆಯ್ನ ಕೈ ಶಸ್ತ್ರ ಪತ್ತಾವೆನ್ ಪಂಡದು ಭೀಷ್ಮಿ ಪಡಂದುಲ್ಲೇತ
1: ಪಿಡಿಯೋ ಚಕ್ರನೆಂಬ
0: ಚಕ್ರ ಈ ಪತ್ತುಜಿ ಪಂಪುನ ಚಕ್ರಿನ ಕೈಟ್ಟು ಚಕ್ರ ಪತ್ತಾವೆ ಅಂತ ಪಣದು ಭೀಷ್ಮೆ ಪಂಪೆ
2: ಆಂಡಲಾಕೇನು ಸುಯೋಧನ

ಆತ್ಪುರ್ತಾನಗಾ ದುರ್ಯೋಧನೆ ಪನ್ಪೇ ಪತ್ತು ಸಾವಿರ ಜನ ಕೆರ್ಲಾ ಆಂಡ ಈ ಕುರುಕ್ಷೇತ್ರ ಯುದ್ಧನ ಏರು ಏತು ದಿನ ಮಲ್ಪೇರು ಅಂತ ಕೇಳಿ ಅಪಗ ಭೀಷ್ಮ ಪನ್ಪೇ.

ಅಶ್ವತ್ಥಾಮನಿಗನಿಮಿಷ. ಕೃಷ್ಣನ ಅನುಗ್ರಹ ಇತ್ತು ನಂದಾಂಡ ಎಂಕು ಒಂಜಿ ದಿನ ಯಾವು. ದ್ರೋಣಗ ಮೂಜಿ ಕರ್ಣಗ ಐಂದಿನ ಬೋಡು ಆಂಡ ಅಶ್ವತ್ಥಾಮಗ ಒಂಜಿ ನಿಮಿಷ ಯಾವು. ಭಾರಿ ಖುಷಿ ಆಪಣು ದುರ್ಯೋಧನಗ ಮೊಗಲು ಮಾತ್ರ ಎನ್ನ ಪಕ್ಷೋಡು ಇಪ್ಪುನು ಆಂಡ ಆಂಡ ಅಂತ ಬಂದು ಓ ಶಬ್ದ ಬತ್ತಣವು ಆಪುಜಿಯಿಂದ ಲೆಕ್ಕ.

ಕಪಿರ ಉಡಿ ತಂದು ಅರ್ಜುನ ಎದುರಿತನು ನಾಂಡ ಕುರುಕ್ಷೇತ್ರ ರಡಂಗ ಅರ್ಧ ನಿಮಿಷಡು ನಾಶಾಪುಂಡು ಪಂಪಿಕೆ ಆಂಡ ಕೃಷ್ಣೇ ಒಂಜಿ ಕ್ಷಣುಡು ನಾಶಮಲ್ಪಿ ವಿಶ್ವಕ್ಸೇನೋ ಜನಾರ್ದನ ವಿಷ್ಣು ಸಹಸ್ರನಾಮ ಕೊಂಡ್ಪುಂಡು ಕಣ್ಣು ಬುಂಡಿಯಡೇ ಯಾವ ಕೃಷ್ಣೆ ಇಡೀ ಕುರುಕ್ಷೇತ್ರದ ಆತ ಸೈನ್ಯಲ ನಾಶಾಪುಂಡು ಪನ್ಪನ ದೃಷ್ಟಿನ ಮಲ್ದೇರೆ ಇತ್ತೆ ದುರ್ಯೋಧನಗ ಭಾರಿ ಮಂಡೆ ಬೆಚ್ಚಾಪುಂಡು

ಕೈಬುಂಡೆ ಎಂಚ ಬಡಾಲ ತಿರ್ತುಪುರ ಎಲ್ಲರೂ ಬರ ಪನ್ಪುರ ಉಂಡು ಕಂಗುಗೆ ಬೋದು ಕೈ ಬಿಡುತ್ತೆ, ತಾಳೆಗೆ ಬೋದು ಕಾರ್ ಬಿಡುತ್ತೆ ಅಂತ ಅಂಚ ಆಂಡಿತ್ತೆ ದುರ್ಯೋಧನನ ಪರಿಸ್ಥಿತಿ. ಆಂಡಲ ಒಂದು ಪರಮಾತ್ಮನ ಇಚ್ಛೆ ಎಂಬ ದೃಷ್ಟಿಡು ಭೀಷ್ಮರು ಯುದ್ಧಗೂ ತೊಡಗುವೆರು. ಒಂದು ದಿನದ ಯುದ್ಧೊಡೆ ಪಂಡಿಲಕ್ಕನೆ 10,000 ಯೋಧರನ್ನು ಕೆರ್ತೇರು. ರಡ್ಡ ದಿನಾಂಡ್ ಮೂಜು ದಿನಾಂಡ್ ಭೀಷ್ಮರು ಅತ್ಯಂತ ಉತ್ಸಾಹ ಯುದ್ಧ ಮಲ್ತೊಂದುಳ್ಳೇರು. ಇನಿದಾದ ಪಣ್ಣನ್ನಾಂಡ ಭೀಷ್ಮನ ಪ್ರತಿಜ್ಞೆ. ಆ ಕೃಷ್ಣನ ಕೈ ಇಟ್ಟು ಶಸ್ತ್ರಪತ್ತಾವೇನ್ ಬಂತದ ಪಂಪಿ ಸಾರಥಿಡ. ಆ ಕೃಷ್ಣ ಬಕ ಅರ್ಜುನ ಇತ್ತನ ಕಡೆಗೆ ಎನ್ನ ರಥನ ಪತಂ ಪೋಲ. ಇನಿಯನ್ನ ಪಗರಿದ ಗುರಿ ಅಂಚೆ ನನ್ನ ಜೀವನದ ಗುರಿ ಒಂಜೆ. ದಾದಾ ಕೃಷ್ಣನ ಕೈಟ್ ಶಂಖಚಕ್ರ ಗದಾ ಪದ್ಮಧಾರಿ ಆಯ್ನ ಕೃಷ್ಣನ ತೂಡು ಪಂಪನ ದೃಷ್ಟಿ

ಪಗರಿನ ಬತದ ಹುಡಿನ ಪೊರ್ತುಗು ಆ ಪಗರಿ ಪೋದು ತನ್ನ ಗುರಿಯಾನಿಡಿತ ಕೃಷ್ಣನ ಹಣೆಕು ಪೋದು ಬಡತನಿಗೆ. ಆ ಹಣೆಟು ಒಂದೇ ಲೆಕ್ಕ ನೆತ್ತಿರು ತಿರುತ ಜಪ್ಪರು ಸುರಾಂಡು ನೀಲಾಚಲ ಪರ್ವತೊಡು ಕೆನ್ನೀರ ಕಾಲುವೆ ತೋಡಿಗಿಂಚ ಪರಪ್ಪುಂಡ ಅಂಚ ಕೃಷ್ಣನ ಹಣೆಟು ಆ ಬಾಣ ತಾಗದು ಒಂದೇ ಲೆಕ್ಕ ನೆತ್ತಿರು ಪರತೊಂದುಂಡಿಗೆ ಇತ ಕೃಷ್ಣ ಗರ್ವಬಹುದುಂಡು.

ಮೈಟಿತ್ರ ಉತ್ತರೀಯ ಸಾಲು ಜಾರಣಲ ಗೊತ್ತಾಪಿದ ಕೃಷ್ಣ ದಾಗಪಂಡ ಭಕ್ತಗ ಒಂದು ದರ್ಶನ ಕೊರಡು ತುಂಬರೊಂದುಲ್ಲನ ಪಂಡದು ಪಣ್ಣಗ ಕೃಷ್ಣ ಪರಮಾತ್ಮ ಗರ್ವಡು ನನ್ನ ಕೆರ್ಪೇನ್ ಪಣೊಂದುಲ್ಲೆ ಓಹೋ ಆನಂದಮಯ ಕಾಯ ನಿನ್ನ ನಿಕ ಗರ್ವ ಬರ್ಪಣಂದು ಉಂಡಾ

ಎರಡು ಕೆರ್ಪನ ಕೆರ ಸಾಧ್ಯಜ್ಜಿ ಎನ್ನ ಒಂಜಿ ಮೈತ ಕೂದಲಾಳಲು ದೆಪ್ಪರ ಆಪಣ ತೂಲನಿಕ್. ದಾಯಿಗೆ ಪಿತ್ರ ಅಂತರ್ಗತವಾದ ಇಚ್ಛಾಮರಣತ್ವರು ಕೊರ್ತನೇನೆ ಈ ಎತ್ತ ಕೆರ ಸಾಧ್ಯಜ್ಜಿ

ದೇವ ಮರಳು ಮರಳು ಮರಳು. ಪರಮಾತ್ಮನ ಸ್ತುತಿ ಮಲ್ತದ ರಥೊಟ್ಟ ಪೋತು ಕೊಲ್ಲುವೆ ಕೃಷ್ಣ ಪರಮಾತ್ಮೆ. ಆ ದಿನದ ಯುದ್ಧ ಮುಗಿದಂಡು ಭೀಷ್ಮನದಾದ ಪ್ರತಿಜ್ಞೆ ಉಂಡು ಅವುಲ ಸರಿ ಆತಂಡು. ನಾಲ್ಕು ದಿನ ಐದು ದಿನ ಆಜಿ ದಿನ ಏಳು ದಿನ ಎಡಮ ದಿನ ಒರಂಬ ದಿನದ ಯುದ್ಧ ಅಂಡಲ ಭೀಷ್ಮರು ದಿನಾಲ ಆ ಪಾಂಡವರ ಪಕ್ಷದ ಪೂರ ಸೈನ್ಯನ ನಾಶ ಮಲ್ತೊಂದುಳ್ಳೇರು. ಧರ್ಮರಾಯ ಬತದು ಭೀಮಡ ಭೀಷ್ಮ ಕೃಷ್ಣನ ಬತ ಪನ್ಪೇ ಭೀಷ್ಮ ಇಪ್ಪಿನ ಮುಟ್ಟ ಎಂಗ್ಲಗೆ ಜಯ ಇಚ್ಚಿ ಕೃಷ್ಣ ಎಂಗ್ಲ ಜಯ ದುರ್ಗ ದುರಕ್ಷಾದ ಕೊರಡು ದಾದಾಣ ಉಪಾಯ ಮಲ್ಪಲ ಅಂತಂದ್ ಪಣ್ಣಗ ಭೀಷ್ಮರ ಮನಸ್ಸು ಮಲ್ತಿಜಡ ಎಂಗ್ಲಗೆ ಜಯ ಇಚ್ಚಿ ಅನ್ಪಂದ ತೀರ್ಮಾನ ಮಲ್ತದ. ಆ ಪಂಚಪಾಂಡವರನ್ನು ಸಹಿತವಾದ ಆ ಧರ್ಮಯುದ್ಧದ ಶಿಬಿರ ಮಧ್ಯರಾತ್ರಿ ಕೃಷ್ಣ ಪರಮಾತ್ಮ ಸಹಿತವಾದ ಭೀಷ್ಮನ ಯುದ್ಧ ಶಿಬಿರದ ಆ ಶಿಬಿರದ ಒಲೈ ಮಕ್ಕಳು ಪೋಪಿಯರು ಪಿದಾ ಹಿಡಿದು ದೂತೆ ಉಂತುದೆ ತಡಪಿವೆ ಕೇಂದ್ರದ ಬರ್ಪಯಾನ ಭೀಷ್ಮರದ ಒಲೈ ಬರುಡ ಬೃಚ್ಛಾಂತ. ಆ ಮಧ್ಯರಾತ್ರಿ ಪ್ರಾಜ್ಞನಾಮಕಾಯ ನಡೆದ ಭೀಷ್ಮರು ಪರಮಾತ್ಮ ಚಿಂತನೆ ಮಲ್ತೊಂದುಳ್ಳೇರು ಬತ್ತಿನ ಸೇವೆಗೆ ಬತ್ತು ಪನ್ಪೇ ಪಂಚಬಾಂಡವಿರ್ಲ ಕೃಷ್ಣ ಪರಮಾತ್ಮಲ್ಲ ಬೌದರೆ ಉಲಾಯ ಬುಡಡ ಬರ್ಚಾಂತ ಆತ್ಪುರ್ತಾನಗೆ ಭೀಷ್ಮರು ಪನ್ಪೆರೆ ಬರಡು ಕೃಷ್ಣ ಬಹುದೇನಾ ದಾದನಾ ಒಂದು ಸಂಚಿ ಮಲ್ತೊಂದು ಬಹುದೇ ಬಲ ಬಲ ಅಂತ ಬಂದ್ಲೆ ತೊಂದ್ರೆ

ಹಾಕೊಂದುಂಡು. 72,000 ಅಕ್ಷರ ಉಳ್ಳಂಚಿತ್ತನ ಆ ವಿಷ್ಣು ಸಹಸ್ರನಾಮ 72,000 ಒಲೈಡಿತ್ತನ ನಾಡಿಗೆ ತಾಗೊಂದುಂಡು. ಅವಾಗ ಒಂದ್ ಪೇರು ಭೀಷ್ಮರು ಪರಶು

ಲಕ್ಕರೆ ಆ ಸಾವಿರ ಸಾವಿರ ಬತ್ತಿನ ಪಗರಿ ಆಯ್ತ ಗುರಿ ಭೀಷ್ಮನ ದೇಹಗಾದ ಆ ಸರಳ ಮಂಚುಡು ಕುರುಕ್ಷೇತ್ರ ರಣರಂಗದ ಮಧ್ಯಡು ಭೀಷ್ಮನ ದೇಹ ಬೂರ್ತುಡು.

ಭೀಷ್ಮಾಷ್ಟಮಿ ದಾನಿ ಜ್ಞಾನಿಗಳಿಗೆ ಒಪ್ಪುನ ಕ್ರಮಟು ಬ್ರಹ್ಮರಂಧ್ರ ಬೇಧನೆಯಾದ ಆ ವಸುಲೋಕಗು ಭೀಷ್ಮನ ಪ್ರಾಣ ಪರಮಾತ್ಮನ ಪಾದಾರವಿಂದರ ಸೇರಿಗೋಸ್ಕರವಾದ ಪೋವೊಂದುಂಡು. ಆ ದಿವ್ಯಚೇತನ ಪರಮಾತ್ಮನ ಸನ್ನಿಧಾನಡು ಪ್ರಾರ್ಥ

ಕ್ರಿಸ್ತರಚೆ ಮುಕ್ಲೆ ಪೋದಸ ತಿಸ್ಮತಿ ತೆಂಬೆ ತೆಂಬೆ ಯಕೋವ್ಳೆ ಅಂತ ಎಚ್ ಎಂ ಪೆರ್ನಲಚ ಸಾಹಿತ್ಯ ಅಂತ ಪೋದುದೇಲ ಹಿಂ ಪೋದ್ ಗಾಯಿತಾ ರಾಯ್ಸ್ಟನ್ ಪಿಂಟೋ ಸಂಗೀತ ದಿಲ ರೊನಾಲ್ಡ್ ಆರನ್ ಕೋಟ್ಸ್ ಅಣಿ.

ರೇಡಿಯೋ ಸಾರಂಗ್ 107.8 FM. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿದ್ದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣೋ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರಣ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ
2: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ஸ்ரோத்ருங்களை கேட்டுள்ளார். இது ரேடி சாரம் குன் 07.85. இது ரங்கு ரங்கு ஜீவனை உண்டியன்றுள்ளோ நான் நீங்களும் சீஃபில் குத்தார் ஸ்ரோத்ருங்களே. ஸோ அதே போலமே பேரி சாம்பிரதாயக்குரிய ஆபரணங்க பங்கார பஸ்துங்க. ஸோ அதே போலமே பண்டு யூஸ் ஆகிட்டு கொரிய பஸ்துங்க. ஸோ இதுக்கு சம்மந்தப்பட்டது நான் முண்டியோன்ட்டு எந்தக்கு முண்டியோன்ட்டு எந்திரிச்சிருந்தேன் டாங்க அப்பத்த காலத்தில் பலசியோன்ட்டிங்கத்தோ ஆ ஒரு பஸ்துங்களே நாங்கள் அதில் அறியிறது. ஸோ அதில் நாங்கள் தெரியிறது கூட அது சும்மா முக்கிய கூட ஆயித்தோண்டும். ஸோ அரிசபுல அதுக்கு சம்மந்தப்பட்ட எத்தக்கரிய விசாரங்க கூட நான் சொன்னோன்ட்டிருந்தது கூட ஆயித்திக்கிறேன். பண்டத்தை நாங்களே ஹிரியங்க அப்பா யூஸ் ஆகிட்டு கூட இன்று ஏதேது ரூபத்தில் கூட பதிலாயிரு சொல்றேங்கத்தோ ஒரு விஷயத்தில் கூட நாங்கள் அது தெரியனாயது கூட முக்கிய கூட ஆயிட்டுள்ளது கூட நான் சொந்தோட்டு வந்தோன்ட்டுள்ளங்கத்தோ ஒரு விசாரம். ஸோ அதிலும் கூட என்னப்பட நான் சொன்ன போலுமே கலாஜத்து குருசு கலாஜத்து குருசு எந்திரிச்சிருந்தேங்க அசக்தர் சென்னட்டா இங்கே இன்றெல்லாம் வீல் சேரு உபயோக ஆக்கின்றுள்ளார். அப்பத்த காலத்தில் இப்போ வீல் சேருக்கு யூஸ் ஆக்கின்றாயங்கும் டாய்லெட்டுக்கு போன்றதும் கூட அவட பாரி கஷ்டத்தில் அவட இதாக்கணும் அவரும். அப்போ கலாஜத்து குருசுண்டு கூட உபயோக ஆக்கின்றார். அசக்தரும் மல விசர்ஜனைக்காகி பலசுவந்த குறிச்சிண்டு சந்து கலாஜத்து குருசுண்டு கூட அப்பத்த காலத்தில் அதோட கொமாட் ரூபத்தில் கூட உண்டு. பகுஷா அதே ஃபோட்டோ கூட யூடியூபில் പിന്നെ ഗൂഗിളെല്ലാം നിങ്ങൾക്ക് നോക്കുക കൂടെ കിട്ടും. സോ ഐസബിള് അതൊരു അപ്പത്തെ കാലത്തിൽ യൂസ് ആക്കിണ്ടിരുന്നത് കൂടെ ആയിട്ടുണ്ട്. ഇങ്ങനെ ചൊന്നോട്ട് വന്ന പോലമേ കാതൃ ഓലി ഒരു കാതുക ഇട്ടോണ്ടിരുന്നെങ്കിത്തോ അപ്പത്തെ ആഭരണം അത് ഞങ്ങളെ പെണ്ണിങ് ആകോ കൂടെ കണ്ടിത്തമായിട്ടും കൂടെ ഗുന്തിക്കും. കാതുരോ ഓലിണ്ട് കൂടെ അതിരി ചെല്ലാം. പിന്നൊന്ന് കാലോ സരപ്പോലി അതും കൂടെ ഒരു റൗണ്ട് ഷേപ്പിലുള്ളത്. ಅಪ್ಪತ್ತೆ ಅದು ಡಿಸೈನ್ ನೋಕೋಗೆ ಭಾರಿ ಅವರು ಚಂದ. ಸೊ ಆದರೆ ಫೋಟೋಸ್ ಎಲ್ಲ ನಿಂಕೆ ಕಾಣೋಗು ಕೂಡ ಕಿಟ್ಟು. ಅಪ್ಪತ್ತೆ ಆದರೆ ಆ ರೌಂಡ್ ಶೇಪಲ್ಲಿ ಮಾಲೆ ಎಂದರೆ ನೆಲಚಕ್ರ ನಂಗೆ ನೋಕುಲೆ ನೆಲಚಕ್ರ ಪಟಾಕಿ. ಸೊ ಅದೇ ಪೋಲಮೆ ಅದು ನಂಗೆ ನೋಕೋಗು ಕೂಡ ಕಿಟ್ಟರು. ಸೊ ಹಂಗಂತವರು ನಲ್ಲ ಆ ಅವರು ಸರಪೋಳಿ ಅಪ್ಪತ್ತೆ ಕಾಲದಲ್ಲೆಲ್ಲ ಪೆನ್ನಿಂಗ ಯೂಸ್ ಹಾಕೊಂಡು ಕೂಡ ಇದ್ದಾರೆ. ಪಿನ್ ಅಪ್ಪ ಈ ಕೀಸೆ ಗಡಿಯಾರಂಡು ಚಂತ ಅವರು ಅಪ್ಪತ್ತೆ ಕಾಲದಲ್ಲಿ ಗಡಿಯಾರ ಯೂಸ್ ಹಾಕೊಂಡಿದ್ದಾರೆ. ചുമ്മേ നമുത്തെ അപ്പത്തെ ഗടിയാരൻ നമുക്ക് നോക്കോ കിട്ടർ മുൽക്കില് ഒരു വ്യക്തി ആചാര്യാണ്ട് ചൊല്ലെങ്കിത്തോ ഒരു വ്യക്തി ആയിട്ടിക്കുന്നു ബഹുശ അയല് പണ്ടത്തെ കാലത്തിൽ ഉള്ളെങ്കിത്തോ എത്രമാ ഗടിയാറ ഒരു സാധാരണ 200-300 മുട്ടെത്രമാ ഒരു ഗടിയാരത്തെ അയില് കളക്ട് ആക്കിത്ത് അയല് പ്രദർശനത്തേക്ക് വെച്ചിരു. ബഹുശ ആരായി അപ്പുറം പോകൂ എന്നിട്ട് കണ്ടായി മുൽക്കിയ അഥവാ മുടിപ്പുലായിട്ടിക്കുന്നു ബഹുശ അവിടെ നിങ്ങൾക്ക് പോയിട്ട് കണ്ടായി ആ ഒരു പ്രദർശനം ബേച്ചെതിരെ ഖണ്ഡിതമായിട്ട് നിങ്ങൾ നോക്കൂ. അതെ അതിൽ ബേനായിട്ടുള്ള മാഹിതി കൂടെ ഗൂഗിളിൽ നിങ്ങൾക്ക് നോക്കുക കൂടെ കിട്ടും. എന്നുവെച്ചാൽ അങ്ങനത്തെ അപ്പത്തെ കാലത്ത് എന്തെല്ലാം വസ്തുങ്ങളുണ്ട് അതൊരു ക്രോഡീകരണം ആക്കിയത് ബേക്കരുത് കൂടെ അത് ഭാരി നല്ലതായിട്ടിരിക്കും. പിന്നൊന്ന് കുനിപ്പു കാലുക ഇടറെങ്കത്ത് ഒരു ഭഗീര ഒരു ആഭരണം കുനിപ്പു അതും അപ്പത്തെ ഒരു ഗെജ്ജെന്റ് ചെല്ലേ. സോ അതേ രൂപത്തിലുള്ളത്തെ നമുക്ക് കാണ്ടെങ്കിത്തെ ഒരു കുനിപ്പു ചൊല്ലെങ്കിത്തെ ഒരു ബസ്ത്. അതേപോലെ പണ്ട് കാലത്തിൽ കൂജ യൂസ് ആക്കണ്ട കൂജ ചെന്നെങ്കിൽ കന്നഡ ശബ്ദത്തിൽ ഹൂജിണ്ട് കൂടെ ചെല്ല ഹൂജിറോ കൂജണ്ട് കൂടെ ഞങ്ങൾ ചെന്നോട്ടിരുന്ന അതെ വേറെ വേറെ ഇതുകളെല്ല ഉപയോഗം കൂടെ ആക്കിട്ടിരുന്നത്. പിന്നൊന്നു മുന്നത്തെ കാലത്തിൽ ഈ കൊറിയ ഈ ആൺമക്ക നടുത്തെ ഭാഗത്തിൽ ഒരു നൂൽ കെട്ടിണ്ടിരുന്നത്. സോ അത് ഒരു തായത്തെ കെട്ടിണ്ടിരുന്നത് അപ്പത്തെ കാലത്തിൽ പണ്ടത്തെ കാലത്തിൽ ആ തായത്തെ ഏത് രൂപത്തിൽ എന്തിച്ചെന്നെങ്കിൽ കൊങ്കട്ട പൊങ്കട്ട കൂങ്കട്ട ഈ രൂപത്തിൽ മൂന്നോട് തറ കൂടെ എന്തൂല പൊങ്കട്ട ബഹുശ ഇപ്പുറത്തേക്ക് വലിയൊരു വിവാദം കൂടെ ആയിട്ടുണ്ട് നമുക്ക് ഗുന്തിക്കും. ബിഗ് ബോസിലുള്ളെങ്കിത്തോ ഒരു വ്യക്തി അയലും കൂടെ ഇതിക്ക് സംബന്ധപ്പെട്ട് ജയിലുക്ക് പോയിത്ത് പൊങ്കട്ട ചെന്നിട്ട് കണ്ടായും ഹുലിയുഗുരു ഉള്ളെങ്കിത്തോ ഈ ആൺമക്കളെ സൊണ്ടത്തെ ഒരു നൂലുകു ഇടറെങ്കിത്തോ ഒരു തായത്തെ കളർ ഇത് പിലിടെ ഉഗുരു പോലും അതിൽ ജണ്ട് നമുക്ക് നോക്കുക കൂടെ കിട്ടരു. പിലിടെ ജണ്ട് ഉഗുറെ രൂപത്തിലുള്ളത്തെ ഒരു തായത്ത അത് ഞങ്ങൾ പണ്ടത്തെ കാലത്തിൽ പൊങ്കട്ടാണ്ട് ചെന്ന് ഞങ്ങൾ വിളിച്ചോണ്ടിരുന്നത്. സോ ഇതരെ അപ്പത്തെ കാലത്തിൽ തായത്ത രൂപത്തിൽ യൂസ് ആക്കിണ്ടിരുന്നത് അപ്പത്തെ കാലത്തെ ആൺമക്ക നടുത്തെ ഭാഗത്തെ നൂലുക അത് കെട്ടിത്ത് യൂസ് ആക്കിണ്ടിരുന്നെങ്കിത്തത് ബട്ട് ഇണ്ട് കൽത്ത് കിട്ടോണ്ടുള്ളത് ഇണ്ട് കൽത്തക്ക് സാധാരണ ഞങ്ങളെ ഭാഗത്തിൽ ഇപ്പുറത്ത് കാണുക കിട്ടില്ല. ഈ പിലി ഉഗുരു അതിന്റെ വിഷയത്തിൽ ഇണ്ട് ചുമ വിവാദമായിട്ടുണ്ട് കുറേ ആൾ ജയിലിൽ പോയിട്ടുള്ളത് അതൊക്കെ സംബന്ധപ്പെട്ട് ചർച്ച കൂടെ ഇണ്ടത്തെ പ്രസന്റ് സിറ്റുവേഷനിൽ കൂടെ ആയോണ്ടുണ്ട്. ആയെങ്കും പണ്ടത്തെ കാലത്തിൽ ആൾമാർ ആ പൊങ്കട്ടാണ് ചെന്ന് ஆ பிலி உகுருடோ ஒரு தாய்த்தா அதை யூஸ் ஆக்கிண்டு கூட இருந்தார். பின்னும் கொங்கட்ட அச்சந்து ஸோ அதுவும் கூட நூலுகு கெட்டுறங்க தோறும் தாய்த்தா இது நடுகு கெட்டுறங்க தோறும் நூல் ஒன்று கூட அப்பதே காலத்தில் ஜண்டு பிலி உகுருடோ அதில் ஒரு நூல் ரூபத்தில் நடு பாகத்தில் கெட்டுருந்தோம். பின்ன உருக்கு அளவு வந்தோம் உருக்கு பின்ன வந்தோம் அப்பத்த காலத்தில் எதிரே யூஸ் ஆக்கிண்டிருந்தார். பின்னும் கொங்கட்டாண்டு சந்து ஸோ அதுவும் கூட மர்த்துர ஆக்காரத்தில் ஒரு பெள்ளி ரூபத்தில் உள்ளங்கித்த ஒரு வஸ்து. பகுஷா அது நீங்கள் ஃபோட்டோஸு நீங்கள் கூகுளெல்லாம் நோக்கின்ற கண்டாய் நீங்கள் கிட்டும். ஸோ இது அப்பத்த காலத்தில் யூஸ் ஆக்கின்றிருந்த ஒரு வஸ்துங்க கூட ஆயிட்டு. பின்ன அப்பத்த காலத்து கொடப்பனை அது நல்ல ஒரு கட்டி முட்டுற கொடப்பனை கூட ஆயிட்டு. பட் இன்று அலுமினியம் பின்ன பின்ன வேறு வேறு ரூபத்தில் உள்ளங்கித்த கொடப்பனை பரவு கூட தொடங்கிது. பிறந்து ஹையஸ்ட் பண்டத்த காலத்தில் யூஸ் ஆக்கின்றிருந்தது கொதண்டி. கொதண்டி மர்த்த ஒரு சுத்திகை பின்னல்லே எறும்புறது அது இதெல்லாம் பண்ணும். அப்பத்த காலத்தில் மர்த்துற ஒரு சுத்திகை கொதண்டின்னு கூட சொல்ல மரத சுத்திகைன்ட்டு சேர்ந்து அப்பத்த காலத்தில் யூஸ் ஆக்கிட்டு கூட பண்ணுட்டிருந்தாரு. பின்னொன்று கொப்பு கிபி காதுக்கு பேய்க்கிறங்கத்து ஒரு ஆபரண ஒரு பங்கார பஸ்து கொப்பு கொப்பு பால்சரா. ஸோ இதெல்லாம் வேற வேறு ரூபத்தில் உள்ளங்கத்து ஒரு அதில் ஒரு டிசைன்ஸ் எல்லாம் வேற வேற நமக்கு நோக்கவும் கூட சாத்தியம் வரும். ஸோ அது பகுஷா நீங்க நோக்கவும் கிட்டுருந்தாங்க அது மியூசியம்லேயே ஏற்றிக்கணும். எண்டத்த காலத்தில் அது சும்மா ரேராக அது கிட்டுறோம் கிட்டுறன்டாயங்கும் ஹள்ளி பாகத்தில் ஓடாயங்கு நோக்குகந்தும் கிட்டும். அப்பத்த காலத்தில் வேறு பெண்ணிங்க கூட யூஸ் ஆக்கின்றிருந்தது கொப்பு கொப்பு பால்சரா இதெல்லாம் காது கிட்டுறங்கத்த ஒரு ஆபரண அப்பத்த காலத்தில் யூஸ் ஆக்கிட்டு கூட இருந்தார். பின்னும் கொலம்பி ஒரு பீக்கதானின்னு கூட சொல்ல தொட்ட காத்திரத பீக்கதானின்னு சேர்ந்து கொலம்பின்னு கூட சொன்னிருந்தார். அப்பத்தே ஆ சந்தர்ப்பத்தில் ஆ பீக்கத்தை ஒரு இது இந்த அப்பத்த காலத்தில் யூஸ் ஆக்கிட்டு கூட இருந்தேன். பின்னொன்னு கோஞ்சி கோஞ்சி சென்னைங்கு இன்றும் கூட சொம்ம மூத்து நமக்கு ரேரைத்த பழையாக ஓடுண்ட அவட நமக்கு நோக்கிட்டு மர்த்து சேர் மர்த்து குர்சு அதே போலமே அதுக்கு ஒரு எந்திர ஒரு துணி இட்டு திக்கிறு. ஸோ அதில் இங்கே சாஞ்சித்து நமக்கு தேய்க்கோக்கு கூட ஆகும். ஸோ அது இன்று சாதாரண வைத்து நமக்கு நோக்கிட்டு இன்று சொம்ம மூத்து நமக்கு நோக்கோக்கு கூட கிட்டு அதில் நாங்கள் பேரி பாஷல் பண்டு கோஞ்சின்ட்டு கூட நாங்கள் அதில் பிரிச்சோண்டு கூட இருந்தேன். ஸோ அது இன்று சொம்ப மூத்தை நமக்கு நோக்கவும் கூட கிட்டுரு. பட் அது ஒரு ராகத்து போல ஆயின்ட்டு பண்டத்த காலத்துலலாம் என்ன இல்லை கத்தக ஏதாவது ஒரு கண்ட கலை கிருஷி இதுக்கெல்லாம் போய்த்து வந்துட்டாயங்கு ஒரு சுஸ்து ஆயிட்டிக்கிற ஆ சந்தர்ப்பத்தில் ஒரு ரெஸ்ட் எடுக்க வேணாய்த்து ஒன்னா உஞ்சாலே யூஸ் ஆகிண்டிருந்தாரு. பின்னொன்று ஈ கோஞ்சி இதர் ஹையஸ்ட் ஆயித்து யூஸ் ஆகிட்டு கூட இருந்தோம். ஸோ அதே போலமே பின்னொரு பஸ்து நாங்கள் நோக்க போயிட்டாயங்கு கிண்டி நமக்கு தண்ணி பீத்துற ஒரு சொம்பு போலத்து ஒரு ஐட்டம் இது ஆனர சுண்டில் போல ஒன்று உத்தபண்டு. ஸோ அதில் நாங்கள் தண்ணிக்கு நாங்கள் பீத்திரங்கத்த ஒரு பிரயத்னம் ஆக்குறேன். ஸோ அதில் அப்பத்த காலத்தில் கிண்டின்னு சேர்ந்து அதில் பிரிச்சோண்டு கூட இருந்தேன். ஸோ அதே போலமே ஒரு காலர் கூட உண்டு ஆரண்டு கேட்குவ. ஹலோ
1: ஹலோ
0: ஹலோ
1: ஹலோ
0: ஹலோ யார் மாத்தனாடுது? ரோஷன் அந்த ಹೇಳಿ ಹೇಳಿ ಸರ್.
1: ಅದೇನೋ ಕ್ವೆಶ್ಚನ್ ಕೇಳಿದ್ರಲ್ಲ ಸರ್, ಅದೆಂತ ಕ್ವೆಶ್ಚನ್?
0: ಕ್ವೆಶ್ಚನ್ ನಾನು ಕೇಳಿರುವಂತದ್ದು, ಯಾವ ದೇಶದಲ್ಲಿ ಒಂದೇ ಒಂದು ವಿಮಾನ ನಿಲ್ದಾಣವೂಡ ನಿರ್ಮಿಸಲಾಗಿಲ್ಲ ಅನ್ನುವಂಥದ್ದು?
1: ಅದ ವ್ಯಾಟಿಕನ್ ಸಿಟಿ ಸರ್.
0: ವ್ಯಾಟಿಕನ್ ಸಿಟಿ ಅಂತ ಹೇಳ್ತೀರಾ? ವ್ಯಾಟಿಕನ್ ಯಾಕೆ? ಯಾಕೆ?
1: ಅದು ಸಣ್ಣ ದೇಶ, ತುಂಬಾ ಸಣ್ಣ ದೇಶ, ಮತ್ತೆ ಅಲ್ಲಿ ಜನಸಂಖ್ಯೆ ತುಂಬಾ ಕಮ್ಮಿ.
0: ಓಕೆ, ಅಲ್ಲಿ ಏರ್ಪೋರ್ಟ್ ಇಲ್ಲ ಅಂತ ನೀವು ಹೇಳೋದು? ಎಸ್, ಓಕೆ, ನೋಡುವ. ಕೊನೆಗೆ ನಾನು ಹೇಳ್ತೀನಿ ಉತ್ತರ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ರೋಷನ್. ರೋಷನ್ ಅಂತ ಚಂತೆ ಹೊರಲೆ ಕಾಲ್ ಹಾಕಿತ್ತು. ಸೊ ಅದ ಪಲಮೆ ನಾನು ಕೇಟಂಕಿತ ಅವರು ಪ್ರಶ್ನೆ ಕೂಡ ಇಂತ ಈ ಇದ್ರ ವಿಷಯದಲ್ಲಿ ನಾನು ಪ್ರಶ್ನೆ ಕೂಡ ನಕ್ಕೆ ಮರನ ತಪ್ಪಾಯ್ತು. ನಾ ಅವರು ಪ್ರಶ್ನೆ ಪೋಲು ಕೇಳ್ತಿದ್ದೆ. ಸೊ ಬಹುಶಃ ನಿಮಗೆ ಉತ್ತರ ಗೊತ್ತಿದ್ದೆ ಅಂತ ಹೆಂಗೆ ನಿಮ್ಗೆ ಕಾಲ್ ಹಾಕರು. ಏ ದೇಶದಲ್ಲಿ ಇಟ್ಟಿಕ್ರು ಒರೇ ಊರು ಏರ್ಪೋರ್ಟ್ ಕೂಡ ನಿರ್ಮಾಣ ಆಗಿಟ್ಲ ಸೌದಿ ಅರೇಬಿಯಾ, ಇಂಗ್ಲೆಂಡ, ಜಿಂಬಾಬ್ವೆ, ವ್ಯಾಟಿಕನ್ ನಗರ. ಸೊ ಇವರು ನಾಲ್ಕು ಆಪ್ಷನ್ ಕೂಡ ತಂತಿದ್ದೆ. ನಿಮಗೆ ಬಹುಶಃ ಆದರೆ ಆನ್ಸರ್ ಕೂಡ ಖಂಡಿತ ಮಾಡಿಟ್ಟು. ನಿಮಗೆ 6364 ಜನರು ಸೊನ್ನೆ 4 ಒಲಿಂಬು 6364204949 ಇವರು ಸಂಖ್ಯೆಗೆ ಕೂಡ ನಿಮಗೆ ಕಾಲ್ ಹಾಕಿದ್ದು ಚೆಲ್ಲಂಟು ಚಂದುಂಟು. ಸೊ ಅದೇ ಫಲಮೆ ನಾನು ಬಸ್ತಂಗಲ ಬಿಸಿಯದಲ್ಲಿ ನಾನು ಚಂದುಂಟು ಬಂದೊಟ್ಟಿದ್ದೆ. ಸೊ ಅದೇ ಫಲಮೆ ಮುನ್ನೊಲ್ಲ ಅಂಕು ನೋಕೋಕಿಟ್ರೆ ಗುಲುಂಬು ಅಂಟು ಚೊಲ್ರಂಗಿತ್ತು ಅವರು ಬಸ್ತು ಈ ಕಣ್ಣಿ ಸೇವಿಸೋಕು ಬೇನಾಯ್ತು. ಅಪ್ಪತ್ತೆ ಸಂದರ್ಭದಲ್ಲಿ ಅವರು ಅಗಾಲತೋರು ಪಿಂಜಾನ ರೂಪದಲ್ಲಿ ಒಂದು ಬಳಸಿ ಉಂಟಿದ್ದಾರೆ, ಆದರೆ ಗುಲುಂಬುಂಟು ಕೂಡ ಚೆಂದ ಉಂಟಿದ್ದಾರೆ. ಅಪ್ಪ ಈ ಕಂಜಿ ಎಂಚದಂಗೆ ಇಪ್ಪ ನಂಗೆ ಬಟ್ಟೆಂಗೆ ಪ್ಲೇಟ್ಗೆ ಕಂಜಿ ರೇಟನ್ ಟೈಮ್ಗೆ ಪಾದಿ ಕಂಜಿ ನೆಲತಿಗೆ ಬೂಂತು ಬೋಂಡು ಬಟ್ ಅಪ್ಪತ್ತೆ ಟೈಮ್ಲ ಅವರು ಗುಲುಂಬುಂಟು ಚಂತು ಅವರು ಅಗ್ಗಾಲ್ತು ಅವರು ಪಿಂಜನ ಅಪ್ಪತ್ತೆ ಕಾಲದಲ್ಲಿ ಯೂಸ್ ಹಾಕಿಂಟಿದ್ದಾರೆ ಅದು ಕಂಜಿ ಸೇವಿಸಬೇಡಿ ಎಂಚದಂಗೆ ಪಂಡತೆ ಕಾಲದಲ್ಲೆಲ್ಲ ಕಂಜಿಯೇ ಜಾಸ್ತಿ ಇತ್ತು ಸೇವಿಸಿ ಉಂಟಿದ್ದು ಅಪ್ಪತ್ತೆ ಫುಡ್ಡೇ ಕಂಜಿ ಉಪ್ಪು ಮೊಲವ ಅಥವಾ ಇನ್ನಿತರ ಎಂದರೆ ಉಪ್ಪು ಕರಿಯ ಅಪ್ಪತ್ತೆ ಕಾಲತ್ತೆ ಅವರು ಎಂದರೆ ಅವರು ಪಲ್ಯ ತರಕಾರಿ ಪಲ್ಯ ಇಪ್ಪಲ್ಲ ನಂಗೆ ಎಲ್ಲ ಕಂಪ್ಲೀಟ್ ಆ ಫುಡ್ಡು ಕೂಡ ಚೇಂಜ್ ನಂಗೆ ಜೀವನ ಶೈಲಿ ಚೇಂಜ್ ಒತ್ತಡ ತರು ಜೀವನ ಶೈಲಿ ಎಲ್ಲ ಕಂಪ್ಲೀಟ್ ನಂಗೆ ಎಲ್ಲ ಸೀಖ ಸಂಕಟ ಕೂಡ ಇಂಡ ಬಂದು ಉಂಟು ಅಲ್ಲ ದೈಟಿಕ್ರೆ ಬಟ್ ಅಂಡತ್ತೆ ಕಾಲತ್ತಲ್ಲ ಆ ಗುಲುಂಬುಂಡು ಚೊಲ್ರಂಕಿತ ಅವರು ಬಟಂಗೆಯಲ್ಲಿ ಎಂದರೆ ಈ ಕಂಜಿರೆ ಆಯ್ತರ ಸೇವನೆ ಕೂಡ ಹಾಕೊಂಡಿದ್ದೆ ದೈಟಿಕ್ರೆ ಸೊ ಈ ಅವರು ಬಸ್ತು ಗುಲುಂಬು ಸೊ ಇದು ಇಂಡು ನಂಕು ಕಿಟ್ಟು ಒಡಾಯಂಗು ಅವ್ರ ರ್ಯಾರ್ ಒರೇ ಹಳ್ಳಿ ಭಾಗದಲ್ಲಿ ಒಡಾಯ ನಂಕು ನೋಕೋ ಕಿಟ್ಟು ಹತ್ತರಮೆ ಸೊ ಪಿನ ಅದೇ ಪೋಲೆಮೆ ಗುಲಿಯ ಪತ್ತಡ ಅಪ್ಪ ಇಪ್ಪಂ ಕೂಡ ಗುಲಿಯಪ್ಪ ಆಕ್ರದು ಕೂಡ ನಂಗೆ ಗೊಂತಿಕ್ಕು ಅಪ್ಪತ್ತೆ ಕಾಲತಲೆಲ್ಲ ಬೇರೆ ಬೇರೆ ಅಪ್ಪಂಗ ಕೂಡ ಹಾಕೊಂಡಿದ್ದಾರೆ ಅದಲು ಕೂಡ ಗುಲಿಯಪ್ಪ ತಡ ಅದು ಇಂಡು ಪಂಡತ ಕಾಲತ್ತೆ ಆ ಒರಿಯಡ ಅದು ಬೇರೆ ಮೇಯಿತು ಇಪ್ಪೆಲ್ಲ ಹೊರತಲ್ಲಿ ಚೇಂಜಸ್ ಐತೆ ಬೇರೆ ಬೇರೆ ಡಿಸೈನ್ ರೂಪದಲ್ಲಿ ವಿಶಿಷ್ಟ ರೀತಿಯಲ್ಲಿ ಕೂಡ ಇಂಡು ನಂಗೆ ಕಾನೂಗು ಕೂಡ ಕೆಟ್ಟರು ಸೊ ಅದೇ ಪೋಲೆಮೆ ಬಂಗಾರಡು ಇದಕ್ಕೆ ಬಂದಪ್ಪ ಗೆಜ್ಜೆ ಕುಣಿಪು ಅಂತೂ ಆ ಸಂದರ್ಭದಲ್ಲಿ ಯೂಸ್ ಹಾಕೊಂಡಿದ್ದಾರೆ ಗೆಜ್ಜೆ ಕುಣಿಪು ಅದವರು ಚೈನ್ ರೂಪದಲ್ಲಿ ಅದು ಬೇರೆ ಬೇರೆ ನಾಟ್ಯತ್ಗೆ ಎಲ್ಲ ಯೂಸ್ ಹಾಕೊಂಡಿದ್ದಾರೆ ಐಟಿಕ್ಕೂ ಗೆಜ್ಜೆ ಕುಣಿಪು ಉಂಟು ಚಂತೆ ಇನ್ನೊಂದು ಗ್ಯಾಸ್ ಲೈಟ್ಲು ಸಾಧಾರಣ ಬೇರೆ ಬೇರೆ ವಿಧಂಗ ಕೂಡ ಉಂಟು ಸೊ ಅದು ಲಾಸ್ಟ್ ಟೈಮ್ ವರ್ಕ್ ನಾನು ಇದೇ ಮೈಕಾತ ಬಳಕ ಕಾರ್ಯಕ್ರಮದಲ್ಲಿ ಅದಕ್ಕೆ ಸಂಬಂಧಪಟ್ಟದ ಅನೇಕ ವಿಚಾರಂಗ ಕೂಡ ನಾನು ಚಂದ್ರೆ ಪಾಡೋರ್ಕ ನಾನು ಚರ್ವಿತ ಚರ್ವಾನ ಹಾಕು ನಾನು ಉದ್ದೇಶಕ್ಕೆ ಈ ಗ್ಯಾಸ್ ಲೈಟ್ ಅದಕ್ಕೆ ಸಂಬಂಧಪಟ್ಟಂಕಿತ್ತು ಅನೇಕ ವಿಚಾರಂಗ ಕೂಡ ನಾನು ಚಂದ್ರೆ ಇನ್ನೊಂದು ಗ್ರಾಮ್ಫೋನ್ ಅಪ್ಪತೆ ಕಾಲದಲ್ಲೂ ಕೂಡ ಯೂಸ್ ಹಾಕೊಂಡಿದ್ದಾರೆ ಪಾಟ ಕೇಕುಗ ಅಪ್ಪತೆ ಕಾಲದಲ್ಲಿ ಯೂಸ್ ಹಾಕೊಂಡಿದ್ದ ದೈಟಿಕ್ರೆ ಗ್ರಾಮ್ಫೋನ್ ಇನ್ನೊಂದು ಚಂಗಲ ಬೆಳಕ್ ಈ ಚಂಗಲ ಬೆಳಕಂಡು ಚಂದಂಟ ಹೆಂಗು ತೂಗು ದೀಪ ಅಪ್ಪತ್ತೆ ಕಾಲದಲ್ಲಿ ನಂಗಲೆ ತುಳುನಾಡ್ರು ಆ ಸಂದರ್ಭದಲ್ಲೂ ಕೂಡ ತುಳುನಾಡ್ರು ತುಳು ಮುಂಡ್ರಂಗಲೆ ಅವತ್ತು ಕೂಡ ಈ ಚಂಗಲ ಬೆಳಕ್ ನಂಗೆ ನೋಕೋಕಿಟ್ಟು ಇಪ್ಪತ್ತೈದ ತಲೆ ಬೇರೆ ಚೇಂಜ್ ಆಗಿರಿ ಅಪ್ಪತ್ತೆ ತೂಗು ದೀಪ ಕೂಡ ನಂಗೆ ಬೇರೆ ರೂಪದಲ್ಲಿ ನಂಗಲಂಗಂ ಕೂಡ ಯೂಸ್ ಹಾಕೊಂಡಿದ್ದಾರೆ ಅಪ್ಪತ್ತೆ ಇಂದ್ರ ಹೆಂಗು ಮೂಂದ್ರ ದುವಮ ಅಪ್ಪತ್ತೆ ಇದಗೆಲ್ಲ ಯೂಸ್ ಹಾಕೊಂಡಿದ್ದು ಕೂಡ ಐತಿಕ್ಕನು ಬಹುಶಃ ಅದಕ್ಕೆ ಸಂಬಂಧಪಟ್ಟಂತೆ ಯಾರತ್ತು ಮಾಹಿತಿ ನಂಟಾಗಿ ನಿಂಗೆ ಕೂಡ ನಂಗಲೊಟ್ಟಿಗೆ ಚೊಲ್ಲೋರು ಇನ್ನೊಂದು ಚಾನೆ ಇಂಡೆ ಕತ್ತರಿ ಚಾನೆ ಎಲ್ಲ ಇಂಡೆಲ್ಲ ನಿಂಡುಂಡು ಬಂದರು ಇಂಡೆ ಬಹುಶಃ ನಂಗೆ ನೋಕೋಕಿಟ್ಟಿಲ್ಲ ಅಪ್ಪಲ್ಲ ಚೆರಿಗೆ ಕೂತು ಪಾವ ಆ ಚಾನೆರೋ ಅವರು ಮುದುಗಿಟ್ಟಿತ್ತು ಎತ್ತರಮ ಕಷ್ಟ ಬಂತು ಅಪ್ಪರ ಇಪ್ಪರ ಪೋಯಂಟು ಬಂದುಂಟು ಕತ್ತರಿ ಉಂಡ ಅಥವಾ ಎಂದ್ರಾಯಿ ಚಂದುಂಟು ಬಂದುಂಟಿದ್ದಾರೆ ಬಟ್ ಇಂಡೆ ನಂಗೆ ನೋಕೋಕಿಟ್ಟಿಲ್ಲ ಭಾರಿ ರೇರ್ ಐತೆ ನಂಗೆ ನೋಕೋಕಿಟ್ಟಿಂಟ್ರಲ್ಲೋ ಈ ಚಾನೆ ಅದು ಅಪ್ಪತ್ತೆ ಕಾಲದಲ್ಲಿ ಬೇರೆ ಬೇರೆ ಡಿಸೈನ್ ಕೂಡ ಇಂತೆ ಪಿನ್ನ ಪಿನ್ನದು ಅವತ್ತಲೇ ಬೇಯಿಸಿತು ಆಕ್ರಂಕ್ಯತದ್ದು ಕೂಡ ಇಂತೆ ಎಂಚಿನಂಗೆ ಅಪ್ಪ ಬೀಡಿ ಕೆಟ್ಟರದ್ದು ಕೂಡ ಚೊಮ್ಮೆ ನಮ್ಮಂತಲೂ ಬೇರೆ ಬೇರೆ ಮೋತು ಕೂಡ ಇಂತೆ ಆಯಸಬಲು ಈ ಚಾನೆ ಅದು ಚೊಮ್ಮೆ ಉಪಯೋಗದ ಕೂಡ ಬಂದುಂಟಿಂತೆ ಕತ್ತಿಗ ಅಥವಾ ಕತ್ತರಿಗ ಇದಗೆಲ್ಲ ಯೂಸ್ ಹಾಕೋಗು ಅದರ ಅವರು ಹರಿತಮಾಯ ರೂಪದಲ್ಲಿ ಅದರ ಮೊನಚಾಯ ರೂಪದಲ್ಲಿ ಬರಬಾಟೋಗು ಈ ಚಾನರೇ ಆ ಟೈಮಲ್ಲಿ ಯೂಸ್ ಹಾಕೊಂಡು ಕೂಡ ಇದ್ದಾರೆ ಪಿನ್ನೊಂದು ಚೆನ್ನೆ ಮನೆ ಅಟ್ಟುಗುಳಿ ಮನೆ ಅಂತ ಕೂಡ ನಂಗೆ ಚೆಲ್ರೆ ಇದರು ತುಳುನಾಡ್ರು ಅವರು ವಿಶಿಷ್ಟ ಅವರು ಮನೆ ಕೂಡ ಐತಿಂತೆ ಚೆನ್ನೆ ಮನೆ ಬಹುಶಃ ಅದರ ಬಗ್ಗೆ ಅನೇಕ ಮಾಹಿತಿ ಕೂಡ ನಿಂಕು ಗುಂತಿಕೊಂಡು ಕೂಡ ಬೇರಿಕ್ರೆ ಸೊ ಅದರ ಬಗ್ಗೆ ನಾನು ಜಾಸ್ತಿ ಐತಿ ವಿವರ ನಾನು ತರಗುಪೊಂಡಲ್ಲೇ ಅಟ್ಟುಗುಳಿ ಮನೆ ಇದರು ತುಳುನಾಡ್ರು ಅವರು ವಿಶಿಷ್ಟ ಅವರು ಮನೆ ಅಂತೂ ಕೂಡ ಚೆಲ್ಲ ಪಿನ ಚೊಂಬು ಅಪ್ಪತ್ತ ಟೈಮಲ್ಲೂ ಚೊಂಬು ಯಾರೈತು ಯೂಸ್ ಹಾಕೊಂಡಿದ್ದಾರೆ ಎಂಡು ತರತರಹತ್ತು ಡಿಸೈನ್ರು ಪ್ಲಾಸ್ಟಿಕ್ರು ಎಂದರೆ ಚೊಂಬು ಕೂಡ ಬಂದರು ಅದು ಬೇರೆ ಬೇರೆ ರೂಪದ ಲೈಟಿಕ್ಕು ಕೂಡ ಬಂದರು ಸೊ ಅದ್ರಿಂದ ಎತ್ತರಮ ಆರೋಗ್ಯತೆಗೆ ಹಾನಿಕಾರ ಉಂಡು ಕೂಡ ಗೊತ್ತಿಲ್ಲ ಕೊರೆಯ ಮೋತು ಆದರೆ ಆ ಎತ್ತರ ಬಳಕೆ ಹಾಕಿದ್ದು ಕೊರಡಿ ಹಾಕರು ಪ್ಲಾಸ್ಟಿಕಲ್ಲೇ ಚೊಮ್ಮೆ ಪ್ರಾಬ್ಲಮ್ ಹಂಗನಿಂಗೆ ಚಂದ್ರಾರ ಬಟ್ ಪಂಡತ ಕಾಲದಲ್ಲಿ ಆ ಚೊಂಬುಲು ಎಂದರೆ ತನ್ನ ಯೂಸ್ ಹಾಕೊಂಡಿದ್ದಾರೆ ಅದು ಭಾರಿ ನಲ್ಲ ದೈಟಿಕ್ರೆ ಹೆಚ್ಚಿನಂಗೆ ಚೊಂಬುಲು ಅವರು ಎಂದರೆ ತನ್ನಿನಂಗೆ ಕುರ್ಚೊಂಟಿದ್ದಮ್ಮ ಅದವರು ಬಂಗಾರಡು ಅವರು ಬೆಳ್ಳಿರು ಈ ರೂಪದಲ್ಲಿ ಉಲ್ಲಂಕಿತವರು ಚೊಂಬುರು ಅವರು ತನ್ನಿಲ್ಲಂಗೆ ಕುರ್ಚೊಂಟಿದ್ದಪ್ಪ ತನ್ನಿ ಅದ್ರಲ್ಲಿ ನಂಗೆ ಕುರ್ಚೊಂಟಿದ್ದಪ್ಪ ಅದು ಆರೋಗ್ಯತೆಗೂ ಕೂಡ ಚೊಮ್ಮೆ ನಲ್ಲದು ಕೂಡ ಆಗಿಂಟಿಂತೆ ಪಿನ್ನ ನಂಗು ಗೊಂತು ಪೋಲೆಮೆ ತಟ್ಟಿ ಕುರುವೆ ಚೆನ್ನಾಗಿ ತಾಳಗರಿ ಬುಟ್ಟಿ ಬಹುಶಃ ಇಂಡಿಗೂ ಕೂಡ ಚೊಮ್ಮೆ ಮೋತು ಕೊರಿಯ ನಂಗೆ ಹಳ್ಳಿ ಭಾಗದಲ್ಲಿ ಮಾತ್ರ ನಂಗೆ ನೋಕೋಗಿಟ್ರು ಬಟ್ ಇಂಡು ತರ ತರಹದ ಕುರುವೆಲ್ಲ ಬಂದರೆ ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಪಲ್ಕವರೆ ಇಕ್ಕೊಂಡಲ್ಲೇ ಪಿನ್ನ ತಡಪೆ ನಂಗಲೆ ತಡಪೆ ಪಂಡತ ಕಾಲದಲ್ಲಿ ಅದು ಫೇಮಸ್ ಕೂಡ ಐತಿಂತೆ ಎಣ್ಣೆ ಪಾಯಿಂಟ್ ಕಂಡೆ ಪರ್ತ್ ನಂಗೆ ಅರಿಡು ಹುಟ್ಟು ಎಂದರೆ ಕೊಟ್ಟು ಅದೇ ಎಂದರೆ ಚೆಲ್ಡಾರಲ್ಲಿ ಸೊ ಅದೆಲ್ಲ ನಂಗೆ ಬೂಂತಿಕ್ಕಿರೋದು ನೋಕ್ರೆ ಚೆನ್ನಾಗಿ ಅದರ ಪಾರ್ಬಾಟ್ರದ್ದು ಅದರವರು ಅದರವರು ಆಟ್ರೆ ಚೆನ್ನ ಟೈಮ್ ಮೇಲ್ಗು ಕೀಳಿಗೆ ಅದರ ಇದಾಕ್ರದ್ದು ಅದು ನೋಕೋಗೆ ಭಾರಿ ಅವ್ರು ಚಂದ ಕೂಡ ಐತಿಂತೆ, ಅದರ ಸೌಂಡ್ ಕೇಕೋಗು ಭಾರಿ ಚಂದ ಕೂಡ ಐತಿಂತೆ. ಬಟ್ ಇಂದು ಆ ತಡುಪೆ ನಂಗೆ ಕಾಣೋಗು ಕೆಟ್ಟಿಯೊಂಟಿಲ್ಲ. ಬಹುಶಃ ಅಪ್ಪತ್ತೆ ಆ ತಡುಪೆ ಚೆನ್ನಂಗೆ ಅಕ್ಕಿ ಕೇರುವ ಸಾಧನ ಅಂತೂ ಕೂಡ ಚೆಲ್ಲ ನಂಗೆ. ಇಂದು ಭಾರಿ ಕೊರಡಿ ಕೂಡ ಐತೊಂಡು, ಅದರ ನಂಗೆ ನೋಕೋ ಕೆಟ್ಟಿಲ್ಲ. ಪಿನ್ನೆ ಈ ತಸ್ಬೀಡ ಮಾಲೆ ಅಪ್ಪತ್ತೆ ಕಾಲದಲ್ಲಿ ಚೊಮ್ಮೆ ಯೂಸ್ ಹಾಕಿಂಡಿದ್ದಾರೆ. ಇಂಡು ಕೂಡ ಅಪ್ಪತ್ತೆ ತಸ್ಬೀಡ ಮಾಲೆ ಅದು ಬೇರೆ ರೂಪದಲ್ಲಿ, ಇಂಡು ಚೊಮ್ಮೆ ನಂಗೆ ಬೇರೆ ಬೇರೆ ರೂಪದಲ್ಲಿ ಕೂಡ ನಂಗೆ ನೋಕೋ ಕೆಟ್ಟರೆ. ಪಿನ್ನೆ ಅಪ್ಪತ್ತೆ ಕಾಲತ್ತೆ ತಸ್ತು ತಾರಿ ಮಾಲೆ, ತಾರಿ ಮಾಲೆ ಕಲ್ತಿಗೆ ಇಡ್ರಂಕೆತ್ತು ಅವ್ರ ಬಗ್ಗಿರೋ ಆಭರಣ, ಕಲ್ತಿಗೆ ಇಡ್ರಂಕೆತ್ತು ಬೇರೆ ಬೇರೆ ರೂಪದಲ್ಲಿ ಉಳ್ಳಂಕೆತ್ತು ಆಭರಣ ಕೂಡ ಉಂಟು. ಸೊ ಅದರಲ್ಲಿ ತಾರಿ ಮಾಲೆ ಕೂಡ ಒಂದು. ತಾರಿ ಮಾಲೆ ಕೂಡ ಚೊಮ್ಮೆ ಅಂದರೆ ಚೊಮ್ಮೆ ಪೆಂಡಿಂಗ್ ಕೂಡ ಆದರೆ ಯೂಸ್ ಹಾಕೊಂಡು ಕೂಡ ಇನ್ನಾರು. ಪಿನ್ನೊಂದು ತಿಪ್ಪಲೆ ಹಣತೆ ಅಂಡು ಕೂಡ ನಂಗೆ ಚೆಲ್ಲ. ಸೊ ಇದು ಅಪ್ಪತ್ತೆ ಕಾಲದಲ್ಲಿ ಯೂಸ್ ಹಾಕೆಂಟಿನದು ಕೂಡ ಇದ್ದಿಕ್ರೆ. ಬಟ್ ಇಂಡು ನಂಗೆ ನೋಕರದು ಕೂಡ ಭಾರಿ ರೇರ್ ಅಂಡು ಕೂಡ ಚೆಲ್ಲ. ಸೊ ಅದ ಪಲಮೆ ಪಿನ್ನೋರು ಕಾಲರ್ ಉಂಡು. ಹಲೋ, ನಮಸ್ತೆ ನಮಸ್ತೆ, ಯಾರು ಮಾತನಾಡೋದು? ನಳಿನಿ ಅಕ್ಕ. ನಳಿನಿ ಅಕ್ಕ ಹೆಂಗನು ಲಾರಿ ತಡಪುಂಡಾ? ನಮಕ್ ವೇಂಡ, ನಾಗಿನ ಚೆಲ್ಲಿದೆ ಅದು ಪಂಡತೆ ಕಾಲದ ಎಲ್ಲಾರು ಯೂಸ್ ಹಾಕೊಂಡಿರಲ್ಲೇ. ಅದನ್ನ ಅದನ್ನ ಇಪ್ಪತ್ತೆ ಪುಲ್ಲರ್ಕ ಅದೆಲ್ಲ ಖಾಲಿ ಮ್ಯೂಸಿಯಂ ಮಾತ್ರ ನೋಕಿನ ಹತ್ರ
1: ಬೆಳ್ಳಿಂಡದಾಯ್ಟ್ರಿಕ್
0: ಅರಿಯು
1: ഒന്നില്ല.
0: വേറെ
1: കൊടി കണ്ടിട്ട് അതിന്റെ ബേച്ചിട്ട് ചട്നി അത് എന്റെ മോണി വെക്കണ ചെയ്തത് അത് എല്ലാവർക്കും തിന്നനായ ആണല്ല അത്
0: ನಳಿನಿ ಕೋಟೆಕಾರಿ ಕಾಲ್ ಹಾಕಿದ ಅನೇಕ ವಿಚಾರ ಇದೆಲ್ಲ ನಂಗೆ ಅರಿಯನು ಆಯ್ದು ಕೂಡ ಅವರು ವಿಚಾರಂಗ ಕೂಡ ಐತಿಕ್ರೆ. ಚೆನ್ನಾಗಿ ಪಂಡತ ಕಾಲದಲ್ಲೆಲ್ಲ ನಂಗಲ್ಲಿ ಹಿರಿಯಂಗ ಏದೆಲ್ಲ ಯೂಸ್ ಹಾಕೊಂಡಿದ್ದಾರೆ, ಇಪ್ಪತ್ತ ಕಾಲದಲ್ಲಿ ಅದು ಏದು ಬದಲಾಯಿರಿ. ಚೆನ್ನಾಗಿ ಓರೋರ್ಕ ನಂಗೆ ಪ್ರಶ್ನೆ ಕೂಡ ಬಂದು ಈ ಐಟಮ್ ನಂಗಲ್ಲಿ ಪಂಡತಂಗ ಯೂಸ್ ಹಾಕೊಂಡಿದ್ದಾರೆ ಹಂಗೆ ಏದು ಯೂಸ್ ಹಾಕೊಂಡಿದ್ನ. ಸೊ ಈ ಪ್ರಶ್ನೆ ಬಂದಪ್ಪ ಹಿಂಗಂತ ಬಸ್ತಂಗಿಲ ಬಗ್ಗೆ ಅವರು ಅರಿವು ನಾಲೆಜ್ ಅದು ನಂಗೆ ಖಂಡಿತ ಐಟಮ್ ಕೂಡ ಬೇನವರು ಚೊಲ್ರಂಕಿತ್ತು ಅವ್ರ ನೆಲೆಯಲ್ಲಿ ಕೂಡ. ಆದರೆ ಪಿನ್ನಂ ಪಿನ್ನಂ ಪಾಡ ಪಾಡ ನಂಗೆ ಓರ್ಮೆ ಹಾಕೊಂಡಿಕ್ಕರದು ಕೂಡ ಅದು ಭಾರಿ ನಲ್ಲದು ಕೂಡ ಇಟ್ಟಿಕ್ರೆ. ಏನ್ ಚೆನ್ನಾಗಿ ಅಪ್ಪತ್ತೆ ಕಾಲದಲ್ಲಿ ಆದರೆ ಯೂಸ್ ಹಾಕೊಂಡಿದ್ದಂಕಿತ್ತು ಅವರು ಶೈಲಿ, ಇಪ್ಪತ್ತೆ ಕಾಲದಲ್ಲಿ ನಂಗೆ ಯೂಸ್ ಹಾಕೊಂಡಿದ್ದಂಕಿತ್ತು ಶೈಲಿ, ಅದು ಎಲ್ಲವೂ ಕೂಡ ವ್ಯತಿರಿಕ್ತ ಬೇರೆ ಬೇರೆ ರೂಪದಲ್ಲಿ ಇಟ್ಟಿಕ್ರೆ. ಪಿನ್ನರು ಕಾಲರ್ ಕೂಡ ಉಂಟು ಆರನೇ ಕೇಕು. ಹಲೋ
2: ಹಲೋ ನಮಸ್ತೆ.
0: ಹಲೋ ನಮಸ್ತೆ ನಮಸ್ತೆ ನಮಸ್ತೆ, ಕುಸುಮಾಕರ್ ಕೊಟ್ಟ ಹೇಳಿ ಸರ್, ಹೇಗಿದ್ದೀರಾ?
2: ನೀವು ಎಲ್ಲ ಹಳೆಯ ಸಾಮಗ್ರಿಗಳದ್ದೆಲ್ಲ ಹೆಸರು ಹೇಳ್ತಾ ಇದ್ರಲ್ಲ.
0: ಹೌದು ಸರ್,
2: ಆಗ ಒಂದು ನೆನಪಾಯ್ತು. ಈಗ ಕುರುವಿಗೆ ಎಲ್ಲ ಈ ದನ ಕಟ್ಟಲಿಕ್ಕೆ ಗದ್ದೆಯಲ್ಲಿ ಹಗ್ಗದಲ್ಲಿ ಒಂದು ಯಾವ್ದರದ್ದು ಮರದ್ದು ಇದಾಗ್ತದೆ ಅಂತ ನಾವ್ ಅದಕ್ಕೆ ತುಳುವಿನಲ್ಲಿ ಬೂನ ಅಂತ ಕರಿತಿದ್ದೇವೆ. ಆಗ ಹಗ್ಗ ಕಟ್ಟಿ ದನ ಇದು ಮೇಯ್ಲಿಕ್ಕೆ.
0: ಹೌದು ಹೌದು ಹೌದು, ಅದಕ್ಕೆ
2: ಬೂನ ಬೂನ ಅಂತ ಎಲ್ಲ. ಅದು ಈಗ ಇಲ್ಲ, ಈಗ ಕಬ್ಬಿನದ್ದು ಶುದ್ಧ ಸರಳ ಕೊಂಡೋಗಿ ಸುತ್ತೆಯಲ್ಲಿ ಬಡಿತಾರೆ. ಕಲ್ಲಲ್ಲಿ ನಾವು ಬಡ್ದು ಕೈಗೆ ಹೆಬ್ಬೆರಳಿಗೆ ಎಷ್ಟು ಸಲ ತಾಗಿತ್ತು, ಎಷ್ಟು ದಿನ ಅದು ಕಪ್ಪಾಗಿತ್ತು. ಅದು ನೀವು ತುಂಬಾ ಈ ಹಿಂದಿನ ಎಲ್ಲ ಮಾತಾಡುವಾಗ ನೆನಪಾಯ್ತು. ಅದು ಈಗ ಬೂನ ಅಂತ ಇಲ್ಲ, ಈಗ ಕಬ್ಬಿನದ್ದು ತುಂಡು ಸುತ್ತೆಯಲ್ಲಿ ಬಡಿತಾರೆ. ಅದಕ್ಕೆ ನಮ್ಗೆ ಬೇರೆ ಒಂದು ಕೊದಂಟಿ ಅಂತ ಕೊಡ್ತಾ ಇದ್ರು.
0: ಸೌದಿ ಅರೇಬಿಯಾ, ಇಂಗ್ಲೆಂಡ್, ಜಿಂಬಾಬ್ವೆ, ವ್ಯಾಟಿಕಾ ನಗರ.
2: ಅದು ವ್ಯಾಟಿಕಾನ್ ಆಗಿರ್ಬೇಕು.
0: ವ್ಯಾಟಿಕಾನ್ ಆಗಿರ್ಬೇಕಾ?
2: ಹೌದು.
0: ಓಕೆ.
2: ಈ ಪ್ರೋಗ್ರಾಮ್ ಅಲ್ಲಿ ಖುಷಿ ಆಗುದು ಬ್ಯಾರಿ ಭಾಷೆಯಲ್ಲಿ ನಲಿನಕ್ಕ ಮಾತಾಡ್ತಾರಲ್ಲ, ಅದೇ ತುಂಬಾ ಖುಷಿ.
0: ಹೌದೌದೌದು,
2: ಕೇಳಲಿಕ್ಕೆ ಖುಷಿ ಆಗ್ತದೆ
0: ಅವರ ಭಾಷೆ ಕೇಳೋಕೆ ಖುಷಿ ಆಗುತ್ತಲ್ಲ.
2: ಹೌದೌದು, ಅಂದ್ರೆ ಅದು ಈಗ ನಮ್ಮವ್ರು ಮಾತಾಡುದಂದ್ರೆ ಅದೊಂದು ಖುಷಿ.
0: ಹೌದೌದು, ಖಂಡಿತ.
2: ನಮ್ಗೆ ಕೂಡ ಮಾತಾಡ್ಲಿಕ್ಕೆ ಖುಷಿ ಆಗ್ತದೆ, ಆದ್ರೆ ಮಾತಾಡೋರು
0: ಮಾತಾಡಿ ಆದ್ರೂ ಕೂಡ ಪ್ರಯತ್ನ ಪಡಬಹುದು ಸರ್. ನೀವು ಪ್ರಯತ್ನ ಪಡಿ ಅಂತ
2: ಯಾಕಂದ್ರೆ
0: ಇವಾಗ ಪೊಲೀಸ್ನವರು ಕೂಡ ಪ್ರಯತ್ನ ಪಡ್ತಿದ್ದಾರಂತೆ ಬೇರೆ ಭಾಷೆ ಕಲಿಬೇಕು ಅಂತ ಹೇಳ್ಕೊಂಡು ಮ್ಯಾಂಗ್ಳೂರಿಗೆ ಬಂದ್ರಿ ಎಲ್ಲ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್, ಓಕೆ. ನಂಗೆ ಕುಸುಮಕರನ್ನ ಕುಸುಮಕರನ್ನ ಕೂಡ ಕಾಲ್ ಹಾಕಿದಂತೆ. ಸೊ ಅದ ಬಲಮೇ ಪಂಡತ ಕಾಲದಲ್ಲಿ ಪೈಗೆ ಆದ್ರೆ ಯೂಸ್ ಹಾಕಿಂಟಿದ್ದಂಕಿತವರು ಗುಣ ಅವ್ರ ರೂಪದಲ್ಲಿ ಲಂಕಿತವರು ಬಸ್ತಂಗ ಯೂಸ್ ಹಾಕಿಂಟಿದ್ದಾರೆ. ಬಟ್ ಇಂಡದು ನಂಗೆ ಕಾಣೋಕಿಟ್ಟಿಲ್ಲ. ಇಂಗೆ ಎತ್ತರಮ ಕಣ್ಮರೆ ಆಯಂಕಿತ್ತು ನಂಗೆ ನೋಕಿಂಟಿನದ್ರು ಕೂಡ ನಂಗೆ ನೋಕಾಂಟು ಆವ ಆಯಂಕಿತ್ತು ಎತ್ತರಮ ಬಸ್ತಂಗ ಕೂಡ ನಂಕಿಂಡೆ ನೋಕವು ಕೂಡ ಸಾಧ್ಯ ಅವರುಂಟು. ಸೊ ಅದ ಬಲಮೇ ನಾನು ಚಂದೊಂಟು ಬಂದಂಕಿತ್ತು ಕೊರಿಯ ಬಸ್ತಂಗಲೆ ಬಿಸಿಯ ಚಂದೊಂಟು ಪೋಯ ಪೋಲೆಮೆ ಪಿನ್ನೋರು ಕಾಲರ್ ಉಂಡು ಆರಂಟು ಕೇಕು. ಹಲೋ,
3: ಹಲೋ, ನಮಸ್ತೆ.
0: ಹಲೋ ನಮಸ್ತೆ, ಇಸ್ಮಾಯಿಲ್ ಅಕ್ಕ. ಇಸ್ಮಾಯಿಲ್ ಅಕ್ಕ ಅಲ್ಲ, ಇಸ್ಮಾಯಿಲ್ ಅಣ್ಣ.
3: ಮಾಲೆ ಅದೆಲ್ಲ ಇಪ್ಪ ಕಾಣೆ ಆಗಿದೆಲ್ಲ ಪೂಜೆ ಪೂಜೆ ತರಸಲ್ಲಿ ಬಂದ್ರಿ.
0: ಅದೇ ಅದೇ ಅದೇ
3: ಹಂಗಾನೆ ಅದು ಗುಲುಂ ಪೂಜೆ ನಡ್ಕ ಬಾಟೆ ಅಂತ ಕುರಿ ಅಂತ ನಂಗಚೇರಿ ಕುಂಬದಾಗ ಅದ್ರ ಹುಲ್ಲು ಸಲಕ್ಕೆ ನೆನಪೈತೆ.
0: ಅಂದ್ರೆ
3: ವಾಟಿಕಾನ್ ಅಂತ ಅಂತಾರಲ್ಲ, ಅದೇ ಅವ್ರ ಜನಸಂಖ್ಯೆ ಕೊಡೋಡಿ ಕಿರಿಯ ದೇಶ ಅಲ್ಲ ಅದ.
0: ಓಕೆ ಓಕೆ ಓಕೆ, ಸರಿ ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಂಗಲೇ. ಇಸ್ಮಾಯಿಲ್ ಅಕ್ಕ ಕಾಲ್ ಹಾಕಿತ್ತು, ಇಸ್ಮಾಯಿಲ್ ಅಕ್ಕ ಕೂಡ ಕಾಲ್ ಹಾಕಿತ್ತು. ಅನೇಕ ಬಿಸಿಯಂಗಲ ಕೂಡ ಚಂತ. ಸೊ ಅದೇ ಪೋಲೆ ಮೇ ಗುಲುಂಬುರೆ ಅದೇ ಬೇರೆ ರೂಪದಲ್ಲೂ ಕೂಡ ನಂಗೆ ಪದ ಬಳಕೆ ತೆಲೆ ಚೇಂಜಸ್ ಕೂಡ ಉಂಟು ಉಂಟು ಚಂತ ಅಲ್ಲೇ ಒಂದು ಚಂತ. ಪಿನ್ನೆ ನಂಗೆ ಕುಸುಮಕರನ್ನ ಎಲ್ಲರೂ ಕೂಡ ವ್ಯಾಟಿಕನ್ ನಗರ ಅಂತ ಚಲ್ರಂಕೆ ತೋರು ಉತ್ತರ ಕೂಡ ತಂದುಂಟುಲ್ಲಾರೆ. ಬಹುಶಃ ಲಾಸ್ಟ್ಗೆ ನಾನಾದ್ರೆ ಉತ್ತರ ಕೂಡ ಚಲ್ಲೋಕೆ ನಾನು ಪ್ರಯತ್ನ ಪಟ್ರೆ. ಅದೇ ಪೋಲೆ ಮೇ ನಂಗೆ ಈ ಬಸ್ ತಿಂಗಳೇ ನಾನು ಚಂದಂಟು ಬಂದ ಪೋಲೆ ಮೇ ತುಪ್ಪು ಡೆಡ ಇದ್ರ ಕೂಡ ಯೂಸ್ ಹಾಕಿಂಟಿದ್ದಾರೆ. ಈ ತುಪ್ಪು ಡೆಡ ಚಂದಂಟ ಹೆಂಗೆ ಈ ಬೆತ್ತಲೆಲ್ಲ ಚೌಚಿತ್ ಚೌಚಿ ಚೌಚಿತ್ ಅಪ್ಪತೆ ಕಾಲದಲ್ಲೆಲ್ಲ ಬೆತ್ತಲೆ ತಿಂದ್ರದ ಭಾರೀ ಯಾರ. ಸೊ ಈ ಬೀಡ ನಂಗ ಇಪ್ಪತ್ತ ಕಾಲದ ಬೀಡ ಅನ್ಕೊಟ್ಟೆ ಚಲ್ರೆ. ಕನ್ನಡದಲ್ಲಿ ಬೆತ್ತಲೆ ಚಲೋ ಪೋಯಿಂಡ್ಕಂಡ್ರೆ ಅದು ರಾಂಗ್ ಆಯ್ತು ಪೋ. ಈ ನಂಗ ಬ್ಯಾರಿ ಭಾಷೆಲಿ ಬೆತ್ತಲೆ ಅಂಡು ಕೂಡ ಚಲ್ರೆ. ಸೊ ಇದೆ ಬೀಡ, ಇದೆಲ್ಲ ಇಂಡತೆ ಕಾಲದಲ್ಲಿ ಇಂಡು ಕೂಡ ಉಳ್ಳಾರು ಕೊರಿಯ ಅಜ್ಜಿ ಮಾರಲ್ಲ ಬೀಡ ತಿಂದ್ರದ್ದು ಕೂಡ ಉಂಡು. ಬಟ್ ಇಂದು ತುಪ್ಪರದ ಒಡೆ ಬೇಜಿನಂಗ ಅಥವಾ ಪರ್ತಿಲ್ಲ ಹೆಂಗಿನ ತುಪ್ಪರದು ಕೂಡ ನಂಗೆ ನೋಕೆಂಡಿಲ್ಲ. ಪಂಡಲ್ಲ ಈ ತುಪ್ಪುಡಡ ಇಂಡು ಕೂಡ ಯೂಸ್ ಹಾಕ್ರಾರು ಬಟ್ ರ್ಯಾರ್ ಅದು ಕಿಟ್ಟರದು ಕೂಡ ಭಾರಿ ಅಪರೂಪ ಆ ತುಪ್ಪುಡಡ. ಸೊ ಆದ್ರೆ ನಂಗ ಪಂಡತ ಕಾಲದಲ್ಲಿ ನಂಗ ಯೂಸ್ ಹಾಕೊಂಡು ಕೂಡ ಇನ್ನ ತುಪ್ಪುಡಡ ಅಂಡ್ ಚಂತ ಅದಕ್ಕೆ ತುಪ್ಪಿ ಅಂಟಿದ್ದಾರೆ. ಅಪ್ಪ ಹೊರತಲ್ಲಿ ಸ್ವಚ್ಛತಾ ಹೆಂಗು ಕೂಡ ಆ ಸಂದರ್ಭದಲ್ಲಿ ಕಿಟ್ಟಿಂಡಿದ್ದೆ ಚೆನ್ನಾಗಿ ಅದಕ್ಕೆ ತುಪ್ಪಿದ ಪಿನ್ ಅಂದ್ರೆ ಓಡಗಾಯಂ ಬೀತಿತ್ತು ಬಿರಿಚಿದ್ದೆ ಅದ್ರೆ ಪಿನ ಕಲ್ಗೆತ್ತೆ ಪಾಡ ಆದ್ರೆ ಯೂಸ್ ಹಾಕೊಂಡು ಕೂಡ ಇನ್ನಾರು. ಇಂಡ ಆ ತುಪ್ಪುಡಡ ಪೋಲ್ತೆ ಸಾಮಾನು ಅದು ಇಂಡು ನಂಗೆ ಭಾರಿ ಸುಮಾರು ಯಾರು ಕಿಟ್ರೆ ಅಂಗಡಿಲಿ ಕಿಟ್ರೆ ಅದು ಬೇರೆ ಬೇರೆ ನಮೂನ್ತಲ್ಲಿ ಕೂಡ ಕಿಟ್ಟರದು ಕೂಡ ನಂಗೆ ಹಿಂಡು ನೋಕೊಂಡಿಲ್ಲ. ಅದೇ ಪೋಲಮೇ ತೊಟ್ಟಿಲ್ ತೊಟ್ಟಿಲ್ ಹಿಂಡು ನೋಕು ಪಾಯಿಂಟ್ ಹೆಂಗೆ ಬೇರೆ ಬೇರೆ ಡಿಸೈನ್ ತೊಟ್ಟಿಲ್ ಕೂಡ ಹಿಂಡು ಬಂದ್ರೆ ಪಂಡತ ಕಾಲದಲ್ಲಿ ನಾಲ್ ಅವರು ಕುಟ್ಟಿ ಪೋಲ್ತವ್ ಅವ್ರ ಮರತ್ತ ಅವ್ರ ತೊಟ್ಟಿಲ್ ಐತಿಕ್ರೆ ಅಂಡತ್ತೆ காலத்தில் யூஸ் ஆக்கிட்டு கிடவர் அதில் பல்த்தித்து உஞ்சால் ஆட்டிட்டு ஒரு சைடில் அப்பத்த காலத்தில் வேறு வேறு பாட்டுங்க பாடி வந்துட்டு பிடிச்சு வந்துட்டு ஆ மக்களை உரைக்கிட்டு எண்டு மக்களை உரைக்கிறீங்கன்னு மொபைலில் கொடுத்துட்ட மொபைலில் பாட்டு வச்சுட்டு ஸோ நங்கள்கிட்ட ஆ பாட்டு ஆ ஒரு கலை இன்று நங்கள்கிட்ட குரடியாயிரு பெண்ணுங்கள்ட்ட ஆ ஒரு கலை எந்திரண்டு அது இன்று குரடியாரு பண்டெல்லாம் எல்லாம் நாங்கள் ஈ அஜ்ஜி மார்ட்டெல்லாம் கேட்க போயிட்டாங்க எங்கே எத்தனமோ அங்கு பாட்டு அங்கு நினைப்புண்டு எந்த அது ஒரு ஜானபத ரூபத்தில் அங்கே எல்லாருக்கும் ஆ ஒரு பாட்டு அதில் எந்திர பாய்பாட்டு ஆக்கிட்டு போண்டார் இன்று ஆ கலை குரடியாயிட்டு போயிரு எந்தெங்க தொட்டில் ஆடும்போதுக்கு இன்று நாங்கள் பாட்டே பண்ணல ஆ பாட்டு பண்ணலன்ட்டா எங்கே ஏதாவது ஒரு ஃபில்மு அது இதில் பாட்டு பாடிட்டா எங்க கிடவுக்கு எந்தும் இதாகலை ஒரு சைடில் ஆ பாட்டு அது நல்ல ரூபத்தில் ஒரு பாட்டாக தீர்ந்துட்டாங்க அது பாரி நல்லதாயிட்டிக்கிறேன் அப்போ மொபைலெல்லாம் வச்சுட்டு பாடுறேங்கிறது ஒரு பரிஸ்தி ஆயங்க பண்டத்த காலத்தில் அது நல்ல ஒரு நஃபீசத்தை மாலைமை அப்பத்தே ஆ ஒரு மாலை ரூபத்தில் ஒரு பாட்டு பாடிட்டு நல்ல ரூபத்தில் அப்பத்தே காலத்தில் ஒரு பெண்ணுங்கள் அது ஒரு கலைமே அது ஒரு வேற ரூபத்தில் ஆயிட்டு பட் இன்று நமக்கு அது நமக்கு ஆ ஒரு டேலண்ட் இன்று நமக்கு நோக்கோ கிட்டி ஒன்றில்லை நான் சொந்தோண்டு வந்த போலமே தொட்டில பிஸியா தொட்டில கூட அதே ரூபத்தில் எனக்கு மரத்தை அப்பத்த தொட்டில் அது ஒரு வெள்ள ஒரு ஃபேமஸ் கூட ஆயிட்டு அதில் நல்ல ஒரு ஆறாமதாயக்க கிடவு கூட சந்தத்தில் வரங்கிட்டு இந்த பட் இண்டத்தை தொட்டில் கூட நல்ல ரூபத்தில் அல்ல பந்துரு வேறு வேறு டிசைனோ விசிஷ்ட ரூபத்தில் கூட பந்தது கூட நமக்கு நோக்கோ கிட்டுரு மாத்திரமா அப்பத்த காலத்தை ஆ பண்டத்த காலத்தோட ஒரு டிசைனே அது பேரமே நோக்கோகே ஒரு சந்தை ஸோ அதை போலமே பங்கார பஸ்தில விஷயத்தை வரம்புத்துக்கு நெக்லஸ் அப்பத்த காலத்து நெக்லஸ் எல்லாம் பேரமே டிசைனும் கூட பேரமே நூலறிஞான நூறு கரண்டாண்டு சந்து ஸோ இங்கெல்லாம் நமக்கு நோக்கோ கூட கிட்டுரு ஸோ அதே போலமே நிலக்குண்டு சந்து ஒரு இது உண்டு அப்பத்த காலத்தில் யூஸ் ஆகிட்டு இருந்தாரு பத்த குட்டலு பலசுவ குழின்ட்டு சந்து நிலக்குண்டு வந்து ஸோ அப்பத்த காலத்தில் அதில் யூஸ் ஆக்கிண்டு கூட இருந்தார் அங்கேனமே பன்னீர் ரேடா பன்னீர் சந்தே பன்னீரும் சிம்படிசுவ ஷீசேன்ட்டு சந்து அப்பத்த காலத்தில் யூஸ் ஆகிட்டு இருந்தார் அது உத்த ரூபத்தில் நாங்களே விஸ்வகப்பு முன்னேந்த போல கொடுத்துல ஸோ அதே போல ஒரு டிசைன் ரூபத்தில் இருந்தங்கத்து ஒரு பன்னீர் ரேடா ஒரு பன்னீர் சிம்படிவோ ஷீசே ஸோ அது நங்க நோக்கவு பண்டத்த காலத்தில் நங்க நோக்கோ கிட்டு வந்துருந்து ஸோ அதே போலமே பேஸ்தொப்பி பேஸ்தொப்பி கூட பண்டத்த காலத்தில் யாரைத்து யூஸ் ஆகிட்டுருந்தார் பேஸ்தொப்பி நமக்கு பழைய மூவியெல்லாம் நோக்க போயிட்டு இருக்க அப்பத்த காலத்தில் ஆ ஒரு பேஸ்தொப்பி நமக்கு நோக்க கூட கிட்டுரு ஸோ அதே போலமே பனலாப்பத்தே பின்ன பீகா பிருவலி பிருவலி சந்து நமக்கு கொரபுன்ட்டு சந்து சொல்கிறேன் மலரோ ரக்ஷி சுகபேனாயிட்டு தலரை மேலும் தரிசனங்கத்தை ஒரு எழல் தயாராக்கி ஒரு சாதனை கொரபுண்டு சந்து நாங்கள் கன்னடத்தில் கூட சொல்கிறோம் கொரபு அது தொழிலு கூட சொல்கிறாரு காண்டு பிருவலின்ட்டு கூட சொல்கிறாரு அதில் ஸோ பகுஷா இப்போ கூட நமக்கு நோக்க கண்டத்துக்களை போயிட்டு இருக்கிறேன் சாதாரண ஐத்தா பிருவலி அதில் யூஸ் ஆக்கிறது கூட நாங்கள் நோக்கிறோம் பின்னொன்னு பெத்தத்தை புட்டி பெத்தத்தை பட்டி சந்தைங்க பெத்தத புட்டின்னு கூட சொல்கிறேன் ஸோ அது அண்டத்த காலத்தில் கூட நோக்கிட்டு இருந்தது இங்கே மந்த்ன்ட்டு கூட ஒரு சப்தம் இந்த மந்த்ன்ட்டு சந்தன்ட்டா எங்க கடைகோலு அது அப்பத்த காலத்தில் கூட நமக்கு நோக்கோக்கு கிட்டுரு அதில் எந்திரத்துக்கு யூஸ் ஆகிட்டிருந்தாருன்ட்டு நமக்கும் அத்தனை ஒரு பிடில்லை பின்ன மண்ணுற கலா அப்பத்த காலத்துலலாம் மண்ணுறதே யாரைத்து பழக்கி ஆக்கிட்டிருந்தோம் சாதனங்க கூட ஆயிட்டு மண்ணுற கலா அதெல்லாம் எத்தனமா நல்ல ரூபத்தில் கூட உபயோக கூட ஆயிட்டு கூட சொல்ல பின்ன மரிகை மரிகை சந்தன்ட்டா எங்கு மரத்தில் நின்றுத்து ஆக்கிங்கத்து ஒரு பாத்திரன்ட்டு கூட சொல்ல அப்பத்த காலத்தில் ஒரு பாத்திர மரத்தில் நின்றுத்து ஆக்கியதுக்கேற்று ஒரு மருகேன்னு சொல்கிறேங்கிறது ஒரு பாத்திர பின்னொன்று ரயல்ன்ட்டு சந்து ரயல் சந்துட்டாங்க இப்போ கூட அதில் யூஸ் ஆகிட்டு கூட இருக்கிறார் இங்கே நமக்கு சாதாரண நமக்கு நோக்க போயிட்டு இருக்கேன்டா இங்கே அநேக பேரி சாம்பிரதாயக்க ஆபரணங்க பஸ்துங்க கூட நமக்கு என்று காணுக்கு கிட்டுரு ஸோ இதில் எல்லாத்தையும் கூட ஒரு சைடில் எல்லாம் கூட ஜோடனாக்கிறது இன்றத்தே இ ஒரு காரியக்கிரமத்தில் சொல்றங்கிறது ஒரு பிரயத்னம் கூட நான் இன்று ஆக்கிட்டு வந்துடுறேன் ஸோ இது இன்ற தமிழ் கதவுக்க காரியக்கிரமத்தில் அநேக ஒரு பஸ்துங்களை விஷயத்தில் நீங்கள் அதில் ஒரு பரிச்சய ஆக்கிரங்கிறது ஒரு பிரயத்னம் கூட ஆக்கியதாயிட்டிருக்கிறேன் நெக்ஸ்ட் பில்லியாஸை கூட கண்டித்தமாயிட்டும் ஆக்கிரங்கிறது ஒரு பிரயத்னம் நான் ஆக்கிறேன் இனியும் கூட அநேக பஸ்துங்களை விஷயத்தில் கூட இத்தருத்தோல் கேட்டோன்னு வந்தார் கேட்டோண்டிக்கொரு இது ரெடி சாரங் 107.85 இது ரங்கு ரங்கு ஜீவன ஸோ அதே போலவே நான் கேட்டங்கிறதோ பிரச்சனைகது உத்தர கண்டித்தமாயிட்டும் எல்லாரும் அதே போலமே நல்ல உத்தரவும் கூட தந்துறாரு வேட்டிக்கன் நகரம் ಸೊ ಈ ವ್ಯಾಟಿಕನ್ ನಗರ ಚಲೋ ಚರಿಯವರು ದೇಶ ಕೂಡ ಐತಿಕ್ರೆ ಅವಡೆ ವಿಮಾನ ನಿಲ್ದಾಣ ಅಂತೂ ಖಂಡಿತ ಮಾಹಿತಿ ಕೂಡ ಇಲ್ಲ. ಸೊ ಆಯಿಸಬಲು ಆ ದೇಶದಲ್ಲಿ ಐತಿಕ್ರೆ ಒರೆಯವರು ವಿಮಾನ ನಿಲ್ದಾಣ ಕೂಡ ನಂಗೆ ನೋಕೋಗು ಸಾಧ್ಯ ಆಗಲ್ಲ. ಇದು ಇದಕ್ಕೆ ಉತ್ತರ ಕೂಡ ಇಟ್ಟಿಕ್ರಿ. ಸೊ ಇದು ಇಂಡತ ಮೈಕಾದ ಬಳಿಕ ಕಾರ್ಯಕ್ರಮ ನೆಕ್ಸ್ಟ್ ಬೆಲ್ಲಾಸೆ ಪೆನರ್ ಬಿಸಿಯ ತೊಟ್ಟಿಗೆ ಕಿಟ್ಟ ಕೇಟೊಂಡಿಕರು ಇದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗರು ಜೀವನ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮಾತೆಯಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚಾ ಶಿಮಾಪುರಿಯಾಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
3: ತಾಳು ಅನಿ ಉಮಾಳ
4: ಹಲೋ ಹಾಯ್ ನಮಸ್ಕಾರ ಕೇಳ ಐಕುನಾ ಸತ್ ರೇಡಿಯೋ ಸಾರಂಗ 107.8 FM ರಂಗ ರಂಗ ಅರ್ಜುನಿ ಐಚ ತಾಳು ಮಾಡೋ ಕಾರ್ಯಕ್ರಮ ಮೊಗಾಸೋ ಮನಸ್ಸು ಸ್ವಾಗತ ಮಂಟ ಮುಗಶನೋ ಆಜ ತಾಳು ಮಾಡೋ ಕಾರ್ಯಕ್ರಮ ಅಂತ ಅನೇಕ ನವ್ಯ ಸೈರ್ಯ ಸಂಗತ ಅಮ್ಚಿ ತುಮ್ಚಿ ಮುಲಾಖಾತ್ ಸತ ಅನ್ ಈ ಮುಲಾಖಾತ್ ಮುಗಶನೋ ಆಜಮಕ ಏಕ ಸುಂತಸಚ ಪೌಂಡ ಕೊರುಂ ಪಾಯ್ತ ಮಾತನೆ ಅಮ್ಚ ಕುಟುಂಬದಸ್ಚ ಅಮ್ಚ ಘರಂತಸ್ಚ ಅಮ್ಚ ಭವರಂತಸ್ಚ ಭುರ್ಗ್ಯಾಂಕ ಜಾಂಪುರ ಯುವಾ ಜನ ಜಾಂಪುರ ಐಸೊ ಸೊಯ್ರೋ ಏಕ ಪ್ರೇರಣಸೋ ವ್ಯಕ್ತಿ ಕಂಡಿ ಜಾತ ದೇಖೂ ನೋ ಆಜ ಯಾ ವ್ಯಕ್ತಿ ಕವೆ ಯಾ ಮನಚ ವೇದಿರ್ ಬಸೇಲ ಹರಿಯಕ ಮುಂಗಳಾರ ದಿಸ ಸಾಂತಾಂತನ ಚೆಂಪೆ ಸಾವ ಮೇಳ್ತಾ ಕೈ ಪುಣ ಹರಿಯಕ ಮುಂಗಳಾರ ದಿಸ ರೇಡಿಯೋ ಸಾರಂಗಾರ ಏಕ ಸೈರ್ಯ ಸಂಗತ ಆಮೇ ತಂಚೆ ಸಂಗತ ಉಲೋನ್ ತಂಚ ಜೀವಿತಾಚಿ ಏಕ ಬೊರ್ಯಾಂತಿ ಬೊರಿ ಜೀನಿ ಖಾಣಿ ಅನೆ ಪ್ರೇರಣಾಂಕ ಏಕ ಸಕ್ಸ ಚತುಸಲೆ ಘಡಿತ ಉಬೆ ಕರ್ಚೆ ಪ್ರಯತ್ನ ಕರ್ತ ಅನೆ ಆಜ ಅಮ್ಚೆ ಸಂಗತ ಕೋನ್ ಅಸ 1995 ಇಸ್ವೇಚ ಮಾಯ್ ಮಹಿನ್ಯಾಚ 20 ತಾರ್ಕೇರ್ ಯಾ ಸಂಸಾರ ಸೊ ಉಜ್ವಾಡ್ ಪೊಳೋನು ಅನೆ ಪಟ್ಲ್ಯಾ ಮೊಗೋಚನು ಅಂಗಸ್ತರ್ 31 ವರ್ಷಾಂತಾವನು ಯಾ ಸಮಾಜಂತ ಪೊರ್ಜಲ್ಚೆ ಏಕ ವಿಶೇಷ ವ್ಯಕ್ತಿತ್ವ ಮುನ್ವೇತ ಯುವಾ ಜನಕ್ ಮೇಲ್ ಫಂಕ್ತ ಮುನ್ವೇತ ಯುವಾ ಸಮಾಜದಿಂದ ಏಕ ತಾಲೆಂತ ಮುನ್ವೇತ ಅನಿ ಯಾ ಪೊರ್ಜಳಿ ಸಂಸಾರಂತ್ಲೆ ಏಕ ಮೊಲಾದಿಕ್ ಮೋತಿ ಮುನ್ವೇತ ತೆಸವನಸ ಕರ್ಮೇಲ್ ಮಾಯಚ ಸವಳೆಂತ್ನೆ ಶಿರ್ತಾಡಿ ಗಾವಂತ್ನೆ ಮೂಡ್ಬೆದ್ರಿ ಪರಿಸರಂತ್ಲೆ ಮಂಗಳೂರು ಡಿಎಸ್ಸಿಂತ್ಲೆ ಸಗಳ ಕರ್ನಾಟಕ ಅನಿ ಆಮ್ಚ ಭಾರತಕ್ಕೆ ಪರಿಚಿತ ಜಾಲ್ಲೆ ಜೇಸನ್ ಪೆರೇರಾ ಶಿರ್ತಾಡಿ ಅನಿ ಆಸ್ತು ಹಾಜರ್ ಅಸ್ತಾನ ತಕ ಮೊಗಾನ್ ಸ್ವಾಗತ ಕೊರು ಆಶ್ರತ ಜೇಸನ್ ಮಾಯಾ ಮೊಗಸ ಸ್ವಾಗತ ತುಕ
5: ಥ್ಯಾಂಕ್ ಯು ದೇವರಿ ಕೊರು
4: ಓಕೆ ಜೇಸನ್ ದೌನಸ ಮೊಗಚನು ಅಮ್ಚ ಮೊಗಾಸು ಪಿರೇರೆ ಕುಟುಂಬಂಗೆಲೋ ಏಕ ಮಾಣಿಕ್ ದೌನಸ ಜೋ ಅನಿ ಲೀತಾ ಪಿರೇರಾ ಅನಿ ಅಪ್ಲ ಬೈನಿ ಸಂಗತ ಅನಿ ತಂಚ ಕುಟುಂಬ ಸಂಗತ ಮೊಗಚನು ಶಿರ್ತಾಡಿ ಅಂತಚೆ ಬಾಳಪೊಣ ಜೀವಿತ ಅಶೆ ಪುಣ ತೋ ಪರಿಪಿಕಾಯಕ ಪೌತ ಅಸ್ತಾನ ಪೈಲೆ ಇಗರ್ಜಿಚ ಭವಾರ ಅಂತ ವಾಡ್ಲೋ ಥೈಸರ್ ಆಪಲ್ಯ ಬಾಳ್ಪಣಾಚ ಜೀವಿತಾರ ವಡಾಂಕ ಕಲ್ತೋ ಜಾವನ್ ಜಿಯಲೋ ಜಾವಂಗ್ಪುರ ಧರ್ಮಿಕ್ ಬೈನಿಂಗ್ ಯಾಜಾಕ್ ಬಾಪಾಂಕ ತೀ ಕಲ್ತಿ ಕಾಯ ತಕ ವೃತ್ತಿ ಕಾಯಚ ಪೌಂಡ ಕೊರಂಗ್ ಪಾವಲೆ ತಚೋ ಉಪರಾಂತ ಅಲ್ತಾರ್ ಬುರ್ಗೋ ಅಶೆ ಕಿದ್ದೆ ಪುರ ಅಮ್ಚ ಏಕ ಕ್ರಿಸ್ತಿ ಭವಾರ್ಥ ನಮ್ಕ ಬೋರೆ ಪೊಂಡ್ ದಿತಾತ್ ಅನಿ ಮೇಲ್ ಫಂಕ್ ತೆಗ್ ಒನ್ ಪಾಯ್ತಾ ತ್ಯಾ ಸರು ಬೋವರ ಅಂತೋ ಫುಡೆ ವಸತ್ ಗೆಲೋ ಅನಿ ಉಪರಾಂತ ವೈ ಸಿ ಎಸ್ ಐ ಸಿ ವೈ ಎಂ ಅನಿ ಐ ಸಿ ವೈ ಎಂ ಆಚ ಹರಿಯಕ್ ಮೆಟಾ ಮೆಟಾನ್ ತೋ ಉಂಸಾಯಚಿ ತಿ ಶಿಡಿಯೋ ಸುಡೋ ಸುಕ್ಲೋ ಮುಣೋಕ ಅವಶ್ಯತ ವಿಶೇಷ ತೋ ಯೂನಿಟ್ ಅಸೋ ಪ್ರೆಸಿಡೆಂಟ್ ಜಲೋ ಮೂಡ್ಬೆದ್ರಿ ವಾರ್ಡ್ ಅಸೋ ಅಧ್ಯಕ್ಷ ಜಲೋ ಸೆಕ್ರೆಟರಿ ಜಲೋ ಮಂಗಳೂರು ಡಿಎಸಿಸಿ ಸೋ ಸೆಂಟ್ರಲ್ ಕೌನ್ಸಿಲ್ ಟ್ರೆಷರರ್ ಅನಿ ಅಧ್ಯಕ್ಷ ಜಲೋ ಕರ್ನಾಟಕ ರೀಜನಲ್ ಯೂತ್ ಅಸೋ ಪ್ರೆಸಿಡೆಂಟ್ ಜಲೋ ಅನಿ ಸಂಗತಸ್ ಪೋರ್ಚುಗಲ್ ಆಚ ಲಿಸ್ಬನ್ ಗ ವಾಕೋಸಂಗ್ ಪೌಲೋಯ್ ಅನಿ ಅವೆ ಸಂಗ್ಲೆ ಒಡೋಲಸ್ ಮುಂಗ್ಳಾರ ಸದಿ ಸಾಂತಾಂತನಿ ಸದಿ ಬಹುಶಃ ತಂಚಾನಿ ಐಚೆ ಗಡಿತೆ ಕಕತಾಳಿಯ ಸಂಕೇಪುರ ಸಾಂತಾಂತನಿ ಜಬೆಸವನ್ ಯಥಾಳು ಮಾಡೋ ಕಾರ್ಯಕ್ರಮ ಅಂತ ಪೌಲಾಯ್ ಕೊಂಡ ಮಣ್ಣ ಆಮಿ ಚಿಂಚೆ ವೆಗ್ಲೆನ್ಸ್ ದೇವ ಚಿಂಚೆ ವೆಗ್ಲೆನ್ಸ್ ದೇವನ ಸರ್ ತಶನ್ ದಲ್ಲಿ ಅನ್ನ ಜೇಸನ್ ಅಸ್ತು ಹಂಗ ಸರ್ ಸರ್ ಅನಿ ತಚೆ ಪ್ರಸ್ತುತ ಶಿಕಾಪ್ ತಾನೆ ಬಿಕಾಮ್ ಬಿ ವೈ ತಾನೆ ಬಿಬಿಎಂ ಎಲೋಷಿಯಸ್ ಕಾಲೇಜ್ ಬಿಕಾಮ್ ಬಿಕಾಮ್ ಎಲೋಷಿಯಸ್ ಕಾಲೇಜ್ ಕೆಲ ಸರ್ ಅನಿ ತಚೆ ಉಪರನ್ ಮುಗೋಚನು ತಾನೆ ಎಂಬಿಎ ಶಿಕಾಪ್ ಎಸ್ ಡಿ ಎಂ ಕಾಲೇಜ್ ಇತ್ತವನ ಕರ್ನ್ ತೋ ಬಿಸ್ನೆಸ್ ವರ್ಚುವಲ್ ಅಂತ ಯಾವ ವರ್ಚುವಲ್ ಅಂತ ಕಸ ತಾನೆ ವಳಸ ಇಲ್ಲ ಸರ್ ಸಂಗತ ಮುಗೋಚನು ಇನ್ಶೂರೆನ್ಸ್ ಅಡ್ವೈಸರ್ ಅವನು ಮುಸ್ತ ಇನ್ಶೂರೆನ್ಸ್ ವೆರೈಟಿ ಇನ್ಶೂರೆನ್ಸ್ ತಮ್ಮ ಉಂಟು ಈಗ ಲೈಫ್ ಇನ್ಶೂರೆನ್ಸ್ ಅಸ ಹೆಲ್ತ್ ಇನ್ಶೂರೆನ್ಸ್ ಅಸ ವೆಹಿಕಲ್ ಇನ್ಶೂರೆನ್ಸ್ ಅಸ ಯಾ ಇತರ ಇನ್ಶೂರೆನ್ಸ್ ಅಸ ತಚ ವಿಷಯ ಜನವಾಯ್ದಿತ ಅಡ್ವೈಸರ್ ತುಮ್ ಕೈ ತೋಡ ಇನ್ಶೂರೆನ್ಸ್ ವಿಷಯ ಫಕತ್ ಇನ್ಶೂರೆನ್ಸ್ ಮಲ್ಪನಕ್ಲು ಮುಂಚೆ ಬದಲಾಕ ಅಮ್ಕ ತಂತು ಕೀತೆ ಬರೇ ಪಣಸ ತಚ ವಿಷಯ ತೋಡಿ ಜನವಾಯ್ತು ಅಸ ಉಂಟು ಕಣಗಿ ಸೊ ಅನಿ ನಿಮಾಣೆ ಮೊಗೋಚನು ತೋಜವನ ಸ ಏಕ ರಿಸೋರ್ಸ್ ಪರ್ಸನ್ ಏಕ ಯಾ ಸಮಾಜ ಅಂತಲೋ ಉಂಸ್ಲೆ ಅಂತಲೋ ಉಂಸ್ಲೋ ಕಾರ್ಯನಿರ್ವ ಅಶೆ ಜೈಸನ್ ತಾಲೆಂದ ಸೊ ಪುಂಸ ಜವನ ಸ ಪುರತೆಕ್ ಪುಟಿ ತುಜ ಜೀವಿತ ವಿಷಯ ನಮ್ಮ ಇತ್ತೇ ಸಂಗ ಕೂತ್ರ ಪ್ರಯತ್ನ ಕೇಳ ಮುಂಟ ಸನ ಶಿರ್ತಾಡಿ ಸೋ ಗಾಂವ್ ಮೊಗಾಸೋ ಗಾಂವ್ ಶಿರ್ತಾಡಿ ಸೋ ಗಾಂವ್ ದೇವ ಪೋಣ್ಯ ಸೋ ಗಾಂವ್ ಶಿರ್ತಾಡಿ ಸೋ ಗಾಂವ್ ಈಗ ಬೋರೆ ಅಪಣ ಸಾಕ್ಸಲ್ಲೋ ಗಾಂವ್ ಸಾಧಿ ಮನುಷ್ಯ ಕಷ್ಟಿ ಮನುಷ್ಯ ಅನಿ ಬಹುಶಃ ತೈ ಸಾವನ್ ಪ್ರಕೃತಿ ಪಸೂರಾಕ್ ಏಕ ಶೀದ ಅಮಿ ಕಂಟಮನ ದರ್ಶನ್ ಕೊಡ್ಸೋ ಗಾಂವ್ ಜಶೆ ಅಬ್ರಾಹ್ಮ ದೇವಾಕ್ ಪುಡೋಂಕ ಹೊರೆ ಪರ್ವತ ಗೆಲ್ಲ ಬರೇ ತುಮ್ಚ ಗಾಂವ್ ಕೈಲ ತುಮ್ ಕತೆ ವೈರೆಕ್ ಬೀತ್ ಗಾಂವ್ ದಿಸ್ತ ತಶನ್ ಶಿರ್ತಾಡಿ ಮನುಷ್ಯ ಬರೆಯ ಕಳಸಾಚಿ ಮುಂಟ ಅನಿ ಅಸಲ್ಯಾ ಗಾಂವ್ ಜಲ್ಮೋನ್ तूं ह्या समाजान परजोडून आसा जाल्यार तुज्या माय गांवा विशीं आनी तुज्या माय बाबा विशीं आमी कोंकणींत आपूण कोंकणींत सांगचें जाल्यार आनी तुज्या कुटुंबा विशीं बाळपणाच्या दिसा विशीं पयल्यान पयलें थोडें सांगता येतलें सांगलें आमकां.
5: आमचो म्हजो गांव शिरताडे गांव तुवें सांगलें बरी. आमच्या इगर्जेच्या मुखल्या सायडीन मी जावन भायर येताना आमकां दिसचें तें कुद्रे मोगा रेंज ते एक बारी अपौर्बायेची एक पश्चीम घाटाची एक ते सोबाई कंडी जावन बारी सोबी दिसता आमकां पळोवंक. तशेंच एक प्रवासी ताण म्हण येत कोणजा भातोर आमच्या कोंकणीन कोणजा भातोर म्हणटा हांव तळ्यान कोणाजे कल्लो भोव प्रसिद्ध खंय खंय धावन प्रवासी ते येतात ट्रॅकिंग करूंक पळोवंक आनी ट्रॅकिंग करूंक थंयसर येतात. आनी तशे न्हंयो आसात व्हळ आसा तशें मस्त प्रशांत आनी सुंदर गांव आमचो. आनी ह्या गांवांत जल्मल्ले एक म्हजे एक बाग म्हणी येत. तशें म्हणजे बाळपण हांव जल्मल्लो म्हजे मम्मी कुंदापूर सस्तांची सो डॅडा शिरताडेसो. सो पयले भुरगे केदाळे मम्मीच्या आसता उडपी जे एम जी हॉस्पिटल रडाले थंयसर जल्मो न्हू. मागीर शिरताडेत ल्हान व्हड जाल्लो म्हजो डाडा माय बाब पूण हांवें डाडा मम्मी ता फोनचे डाडा तो इन्शुरंस एडवायजरच मम्मी होम मेकर घर सांबाळटा. सो ल्हान ताव न्हू डाडा मम्मीच्या पासल्यान हांव वाडिल्लो
4: हांव
5: वाडलो आनी भयण धाकटे म्हाका. सो डाडा बरी जावंक म्हजो एक डाडा इन्शुरंस एडवायस जावन आहलो प्लस डाडा आयसीएमएसओ केंद्रीय समितीचो अध्यक्ष जावन आहलो आनी डाडा कार्यनिर्वहण आनी करतलो. सो म्हजे कशें आहले डाडा बरी हांवें जायचे म्हण म्हाका रोल मॉडल दुसरे कोणी न्ही म्हजो डाडा ताल्लो त्याच प्रमाणे हांव आतां जावन आसा त्या देखून रांदतावन डाडा मम्मीनच म्हाका ल्हान वड केल्ले. तशें शिरताडी गांवांत ल्हान वड थंयसर डाडा मम्मी सांगातच हांव जाल्लो.
4: एका मनशा लागी विचारलें शिरताडीन खालें आसा म्हणल्यार शिरताडींतले पात्रांव आसा सिस्टर आसात एम सी आसात शिरताडींतलो वकील फामाद जाल्लो आसा हय शिरताडी
5: विलियम
4: पिंटो. आनी अशें म्हणटा आसतना शिरताडींत गवपी आसात गवपी न्ही आसात व्यो मनशी आसात थंय आसात थंय आसात म्हणटना शिरताडींत सगळें आसा. आनी असले एका सोबीत गांवांत तूं जल्मोन येवन म्हणजे जल्मल्ले कुंदापुरांत जाल्यार ते आमचे म्हणटा तांचे हक्क खंय पूण ह्या मातयेचें मूळ तूं त्या मातयेच्या मुळांत हांगासर आयिल्ल्या तुज्या जिवितान असले पुरा घडले आसा आनी बरेपण जाले आसा. बाळपणा विशीं तुवें सांगले म्हाका तुजें प्राथमीक शिकप खंयसर जालें आनी तुवें ताचे उपरांत तूं थंय जावन कोडियाळाक आयलोय तुज्या उंच शिकपा खातीर डिग्री जाता आसतना एलोशियसाक आयलोय आनी ताचे उपरांत तूं एस डी एमाक गेलोय अप एंड डावन गी हांगा रावतलोय गी कितें तुजी एक काले म्हणटा ती जर्नी.
5: म्हणजे प्रायमरी शिकप शिरताडीच्या होली एंजल्स स्कूल सुमार 90 to 95 इयर्स चरित्राची होली एंजल्स कन्नड मिडियम स्कुलांत म्हणजे प्राथमीक शिकप 1 to 5 फर्स्ट स्टँडर्ड टू फिफ्थ स्टँडर्ड सर.
4: सो बेसिस कन्नड मिडियम
5: तें सर जालें. मागीर इल्ले इंग्लीश मिडियम म्हणजे ट्रेंड स्टार्ट जाल्लें त्या टायमार. सो म्हजे डॅडा मम्मीनी शिरताडी इंग्लीश मिडियम तळ्ळें. सो बिद्र सेंट थॉमस
4: इंग्लीश

0: ಬಹುಶಃ ಏನ್ ಧೈರ್ಯ ತುಜ ಜೀವಿತಚ್ಚಿ ಗುಂಡಿತ
1: ಮಣಿಯತ್ತೆ
0: ಮಣಿಯತ್ತೆ ಬರೀ
1: ಸೇಂಟ್ ಥಾಮಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಸೇಂಟ್ ಥಾಮಸ್ ಅಲ್ಲಂಗಾರ್ ತೈನ್ ಸರ್ ಶಿಕ್ಲು ತಜ ಉಪರಾಂತ
0: ಪಿ ಯು ಸಿ
1: ಮಗಿರ ಕೊಡಿಯಾಳು ತರಳ ಮಿಸರ್ ತಿತ್ಲೆ ಇಂಟ್ರೊಡ್ಯೂಸ್ ಅಮ್ಕ ಜಾವನತ್ಲೆ ಆಮೀ ಕಲೆ ಮಳೆ ಶಿರ್ತಾಡಿ ಶಿರ್ತಾಡಿ ತಾವ್ ನೆಕ್ಸ್ಟ್ ಸಿಟಿ ಅಮ್ಕ ಮೂಡಿಬಿದ್ರಿ ಕಲೆ ಅಲ್ಯಾರ ಒಡ್ಲು ಗಾವ್ ಮೂಡಿಬಿದ್ರಿ ಕೊಡಿಯಾಳೆ ಚಮಳರ್ ಭಾರಿ ಪೈಸ್ ಮಂಡ ಅಮ್ಕ ಬಗ್ತಲೆ ತ್ಯಾ ಟೈಮ್ ತದಕ್ಕೂ ಪಿ ಯು ಸಿ ಕೈಂಕರಿ ಅಮ್ಟ ಅಮ್ಚ ಮೂಡಿಬಿದ್ರಿ ಪರಿಸರ ಅಂತ ಮಸ್ತ್ ಕಾಲೇಜ್ ಅಸಾತ್ ಪಣ ಏಕ್ ಡಿಸಿಪ್ಲಿನ್ ಅನಿ ಏಕ್ ಬರೀ ಕಾಲೇಜ್ ಪಳಂಗೆಲ್ಯಾರ ಜೈನ್ ಕಾಲೇಜ್ ಅಮ್ಕ ಮಾಡ್ಲಿ ಜೈನ್ ಪ್ರೀ ಯೂನಿವರ್ಸಿಟಿ ಕಾಲೇಜ್
0: ಮೇಡಮ್ ಕರ್ತಾ ಇಲ್ಲ
1: ಕರ್ತಾ ಇಲ್ಲ
0: ಜೈನ್ ಮಾಡಿ
1: ಸೊ ಜೈನ್ ಕಾಲೇಜ್ ಸರ್ ಪಿ ಯು ಅನಿ ಕೇಳಿ ತಜ ಉಪರಾಂತ ಮಾಗಿರ್ ನೆಕ್ಸ್ಟ್ ಸ್ಟೆಪ್ ಬಿ ಕಾಮ್ ಎಲೋಶಿಯಸ್ ಕಾಲೇಜ್ ಪಾಲೋ ತೇವಸಂಖ್ಯ ಪ್ರಮುಖ ಕಾರಣ ಮಣಿ ಆಯ್ತು ವೈಸಿಎಸ್ ಎಲೋಶಿಯಸ್ ವೈಸಿಎಸ್ ಅಧ್ಯಕ್ಷ ಸ್ಥಾನಕ್ ಕಂಟೆಸ್ಟ್ ಕೆಲ್ಲ ಅಧ್ಯಕ್ಷ ಸ್ಥಾನಕ್ ಮಳಾರ್ ಪಿ ಯು ಸಿ ಅವ್ನು ಜೈನ್ ಕಾಲೇಜಸ್ ಮುಜ ಒಪೋನೆಂಟ್ ಟೆಕ್ಲೋ ಎಲೋಶಿಯಸ್ ಕಾಲೇಜಸ್ ರಾಹುಲ್ ಪಿ ಯು ಸಿ ಸೊ ಸ್ಪೀಚ್ ದೇವಂ ಕಸ್ಲೆ ತಣ್ಣ ಕತ್ತು ತರ ಮಳೆ ಅವ್ ಎಲೋಶಿಯಸ್ ಕಾಲೇಜ್ ಸಿಕ್ತಾ ಫುಲ್ ಕ್ಲಾಪ್ ಪಡ್ಲೆ ಸಡಾವತ್ ಒಟ್ಟು ತಕ ಪಡ್ಲೆ ಸೊ ತೆದಳ ಏಕ್ ಎಲೋಶಿಯಸ್ ಕಾಲೇಜ್ ಮುಂಚೆ ಏಕ್ ಟ್ರೇಡ್ ಮಾರ್ಕ್ ಅಲ್ಲಿ ಅವ್ರೆ ಅಲ್ಲೇ ಆತ ಯಾಸ ವೈ ತದಕ್ಕು ಮಕ್ಕ ಎಲೋಶಿಯಸ್ ಕಾಲೇಜ್ ಸಿಕ್ಕಜೆ
0: ಗೋಲ್ಡನ್ ಪಿರಿಯಡ್ ಆನಿ ತ್ಯಾ ದೋನ್ ವರ್ಷ ಗೋಲ್ಡನ್ ಪಿರಿಯಡ್ ಕೋಣ ಪ್ರೆಸಿಡೆಂಟ್ ಜಾತಾ ಅವನಕು ಸಂಕುಜ ದೀಸ್ ಉದೇಲೋ ದೀಸ್ ದನ್ ಪರಂಪಾವಲು ರಾತ್ ಜಾತಾನ ದೀಸ್ ಮುಗ್ದಲ್ಲ ಮುಂಡ್ಯಾ ಬರೀ ತಶೆ ತು ಪ್ರೆಸಿಡೆಂಟ್ ರಾಂಗ್ ಜಾಲರಿ ಪುಣ ತುಕ ಐಸ್ ಎಂ ಅಂತ ಪರಿಪೂರ್ಣತೆ
1: ಪರಿಪೂರ್ಣತೆ ಮಳ್ಳಿ ಆನಿ ತೇ ಸಲ್ವಲ್ಯಾನ್ ಬರೀ ಸ್ಟೇಜ್ ಅವ್ರ ಮಸ್ತ್ ಅವಕಾಶ ಮಕ ಮೇಳೆ ವಯಸ್ಸು ಎಸ್ತಾವ್ ನಾವು ರೀಜನಲ್ ಲೆವೆಲ್ ಹಾಕಿ ಗೆಲ್ಲ ಪ್ರೆಸಿಡೆಂಟ್ ತೈನ್ ತಾಸ್ ತಗೊಂಡ ಪುಣ್ ಸಲ್ವನು ಮುಖಾರ್ ಮಕ ಮಸ್ತ್ ಅವಕಾಶ ತೆಳ ಡಿರೆಕ್ಟರ್ ಫಾದರ್ ಅವನೇ ಅಲ್ಲೋ ತಜೆ ವಿಷಯ ಉಪರಾಂತ ಸಂಗ್ತಾವ್ ಅವಕಾಶ ಮಕ ಮೇಳ್ಳು ತಶೆ ಮಗಿರ ಎಲೋಶಿಯಸ್ ಕಾಲೇಜ್ ತೀನ್ ವರ್ಷ ಬಿ ಕಾಮ್ ಶಿಕಾಪ ಹಂಗಸರ್ ಎಲೋಶಿಯಸ್ ಕಾಲೇಜ್ ಅಂತ ಕೆಲೆ ತದಳ ಅವ್ನು ಡೈಲಿ ಅಪ್ ಅಂಡ್ ಡೌನ್ ಸತ್ ವಾರಚ ಬಸ್ಸಾರ ಶಿರ್ತಾಡಿತ ಅವ್ನು ಸುಟೋನು ಹಂಗ 8:45 ಆಗ್ತಿ ಪೌತಲೆ ಬಸ್ ತಶನ್ ಸಂಜೆ ಪಾಂಚ್ ವಾರ 4:30 ಹಂಗ ತವನ್ ಸುಟೋನು
0: ಸಂಜೆ
1: ಎಲ್ಲೋ ಲೇಟ್ ಜಾತಲ್ಲ ಸಂಜೆ ಎಲ್ಲ ವೆಗ್ಗೆ ಸುಟಜ ಅಲ್ಲೇ
0: ಪುಣ ಈ ತುಜಿ ಜರ್ನಿ ಇವನ್ ಎಸ್ ಡಿ ಎಂ ಅಂತ ತುವೆ ಎಂ ಬಿ ಎ ಕರ್ತನದಲ್ಲಿ ತಶನ್ಸ್ ಜರ್ನಿ ಅಸಲಿ ಮುಂದೆ ಆತ ಅವು ವೈಸ್ ಎಸ್ ಅಚ್ಚ ಮ್ಯಾಟ್ಸ್ ಉಡೋಂಗ್ನ ಅಲ್ಲದ್ರ ಬುಡ್ಗೆ ಸೊ ಲೋಬ್ ಗಲ್ಲೋಂಗ್ನ ಯಾ ಐ ಸು ಎಮ್ ಅಚ್ಚ ತ್ಯ ಉಂಟಿ ಬಿತ್ತರ್ ಮುಜೆ ಜೀವಿತ ರೂಪಿಸ್ ಅಲ್ಲೇನ ಅವೆ ಸಂಕ್ಷನದಲ್ಲ ಕಿತ್ಯ ಮಕ್ಕ ತೋಸಲ ಅವಕಾಶ ಆಸುಲ್ಲೋಗಿ ನಾಗಿ ಗೊತ್ತನ ಪುಣ ಅವ್ನು ತೆತ್ತ ಟೈಮ್ ಮರೇಕ ವಾವ್ರ ಹಾಕ್ಲಾಗುಲ್ಲ ಅನಿ ವಾವ್ರ ಕರ್ತಲ್ಲ ಪುಣ ಅವ್ನು ಕೆದಾಳೆ ವೈಸ್ ಎಸ್ ಐ ಸು ಎಮ್ ಅಲ್ತರ್ ಬಗ್ಗೆ ಅಸಲಿ ಆ ಸಂದರ್ಭ ರಸ್ತಾನ ತಂಕ ಕೆದಾಳೆ ಪೂರಕ್ ಜವನ ಉಳಿತ ಅನಿ ಆಲ್ವೇಸ್ ಸಪೋರ್ಟಿವ್ ಅಸ್ತಾನ ಕಿತ್ಯ ಮಕ್ಕ ಆಮೆ ಒಗ್ಡಾ ಇಲ್ಲ ಆ ತಾಯಿ ಮಕ್ಕ ಕಿತ್ಯ ಆಕಾಮೆ ಒಗ್ಡಾ ಇಲ್ಲ ಮಳ್ಳೆ ಬೋಗ ಅಸ ಪುಣ ತೂ ಸಾಂಗ್ ಮಕ್ಕ ಜೈಸನ್ ತುಜ ತಸಲೆ ಜೈತೇಸನ್ ಫುಲ್ ಆತಂತು ಅನಿ ಆಮೆ ಪಳಿತ ಪರ್ಸಲ್ ಚಿಂತಾರ ಸಗ್ಳಿ ಸಮಾಜನ್ ಏಕೆ ದೋಗ್ ಮೆಸ್ ಪತಿತ್ಲಿ ಬಹಿಲಿ ಆಯ್ಕ ಕಲೆ ಮಟ್ಟ ಕೊಣಾಯ್ಸು ಏಕ ಗಾಡ್ ಫಾದರ್ ತೋಸಲು ಸಪೋರ್ಟ್ ಐಸು ಮುಂಚೆ ಗಾಡ್ ಫಾದರ್ ಮಳ್ಳೆ ಬರೀತಾನೆ ತೋಸಲು ಸಪೋರ್ಟ್ ನಸ್ತಾನ ಸಂಗತ್ ನಸ್ತಾನ ತೈನ್ ಸರ್ ವಾಡ ಒಳ ಜೈನ್ ಅಸ್ತಾನ ಇಲ್ಲೇ ನಂತ ನಾನು ಕೆದೈ ಒಡ್ಲೋ ಕಾರ್ಯ ನಿರ್ವಹಿಸಿ ಯಾ ಕೆದೈ ಒಡ್ಲೋ ಏಕಂಚೆ ಸಮಾಜ ಅಂತ ಮುಖ್ಯಲಿ ಸಾವಂದಿ ಅಂಚ ಕ್ರಿಸ್ತಾವ್ ಸಮಾಜ ಮುಂಚೆ ಪುಣ ಏ ಅಂಚ ಬುರ್ಗ್ಯಾಂತ ಕಿತ್ತೆ ಮಪ್ಪಚೆ ಬೋರೆ ಅನಿ ತುಜ ಜೀವಿತ ಕಶಿ ಅಂತ ಐಸು ಎಮ್ಮ ಮುಖಾಂತರ ಬೋರೆ ಉದಾಹರಣೆ ಬೋರೋ ಇಟ್ಲಬ್ಲೋ ಆತಂಚ ಬುರ್ಗ್ಯಾಂತ ಕಿತ್ತೆ ಫೈದೆ
1: ಜಾವಂದಿ ಅಂಚೆ ಸಂಘಟನ ವೈಸಿಎಸ್ ಅಲ್ತರ್ ಬುರ್ಗಿ ಅವರು
0: ಸೊಡಲಿಟಿ
1: ಸೊಡಲಿಟಿ ಕಂಚೆ ಆಸಂದಿ ಪುಣ ಅವಕಾಶ ಮೆಂಟಲ್ ಆಮಿ ಯೋಸಚೆ ಅಮ್ಕ ಕೈ ನಾ ಕೈ ದಿಸ್ ಏಕ್ ದಿಸ್ ಅಮ್ಕ ಉಪಕಾರಚೆ ಪಡ್ತಾ ಅಮ್ಚ ಜೀವನ ಜಾವಂದಿ ಆತಾ ತುಂಬ ಸಂಗ್ಲಿ ಮಸ್ತ್ ಜನ ಉನ್ಸ್ಲೆ ಮಟ್ಟಕ್ ಪೌಲ್ಲೆ ತಂಚೆ ಬೇಸ್ ಏಕ್ ಐಸು ಎಮ್ ಕಂಚಿ ಆಸ್ತಾ ಮಟ್ ಮಸ್ತ್ ಜನ ಸಡಾವತ್ ಏಕ್ 90% ಮಣಿಯತ್
0: 95%
1: ಮಣಿಯತ್ ತಂಚೆ ಬೇಸ್ ಐಸು ಎಮ್ ಅವ್ರ ವೈಸ್ ಎಸ್ ಆಸ್ತಾ ಅಮ್ಸು ಆತ ಪ್ರಸ್ತು ರಾಜಕೀಯ ಅಂತ ಕ್ರಿಸ್ತಾವ್ ಅಂತ ಸೊ ಅಮ್ಚ ಮಂಗ್ಳೂರ್ ಸೊ ಎಕ್ಲೋಸ್ ಐ ಒನ್ ಸರ್ ತಾಜ ಅಡಿಗೆಲ್ಲಿ ಯಾರಿ ತೊಮಂಟ ಹಿ ವಾಸ್ ಆಲ್ಸೋ ಐಸು ಎಮ್ ಸೆಂಟ್ರಲ್ ಕೌನ್ಸಿಲ್ ಪ್ರೆಸಿಡೆಂಟ್ ತಜೆ ಬೇಸ್ ಮುಖಾರ ಅವಕಾಶ ಮೆಳ್ಳು ಐಸು ಮಸ್ತ್ ಜನ ಮಸ್ತ್ ಜನ ಸಾತ್ ಪೂರ ಸಂಗ್ತಾತ್ ಐಸು ಮತ್ತೆ ಮುಜೆ ಆಮಿ ಆಸ್

0: ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಸೊ ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಪ್ರತಿ ಶುಕ್ರವಾರ ನಮ್ಮ ಜೊತೆಗೆ ಒಂದಿಷ್ಟು ತಜ್ಞ ವೈದ್ಯರು ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಿರ್ತಾರೆ. ಸೊ ಹಾಗೆಯೇ ಒಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂತದ್ದು. ಸೊ ಹಾಗೆಯೇ ಒಂದಿಷ್ಟು ನಿಮ್ಮಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಕೇಳಿಕೊಂಡು ಸೊ ಅದಕ್ಕೆ ಪರಿಹಾರವನ್ನು ಸೂಚಿಸುವಂತದ್ದು, ಈ ರೀತಿಯ ಕಾರ್ಯಕ್ರಮವು ಕೂಡ ನಾವು ನಿರಂತರವಾಗಿ ಶುಕ್ರವಾರದಂದು ನಾವು ಮಾಡ್ತಾ ಇರ್ತೀವಿ. ಕಳೆದ ವಾರವೂ ಕೂಡ ನಾವು ಯುವಜನರಲ್ಲಿ ಹೆಚ್ಚುತ್ತಿರುವಂತಹ ಹೃದಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ದೆವು. ಸೊ ಇವತ್ತು ಯುವಕರಲ್ಲಿ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಲಿಕ್ಕಿದ್ದೇವೆ. ಸೊ ಬಹುಶಃ ಈ ಬೆನ್ನು ನೋವು ಅಂತ ಬಂದಾಗ ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ವಯಸ್ಸಾದವರಿಗೆ ಮಾತ್ರ ಈ ಬೆನ್ನು ನೋವು ಬರುವಂತದ್ದು, ಡಿಸ್ಕ್ ಪ್ರಾಬ್ಲಮ್ ಬರುವಂತದ್ದು ಅಂತ ಕೂಡ ನಾವು ಅನ್ಕೊಂಡಿದ್ದೆವು. ಆದ್ರೆ ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಯುವಕರಲ್ಲಿಯೂ ಕೂಡ ಇದು ಅತಿ ಹೆಚ್ಚಾಗಿ ವೇಗವಾಗಿ ಕಾಣಿಸಿಕೊಳ್ತಾ ಇರತಕ್ಕಂತಹ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರಬಹುದು, ಬದಲಾದ ಜೀವನ ಶೈಲಿ ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕಾರಣಗಳು ಅಂತೂ ಕೂಡ ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಆ ರೀತಿಯ ಯಾವ ರೀತಿಯ ಕಾರಣಗಳಿದೆ, ಅದಕ್ಕೆ ಪರಿಹಾರ ಏನು, ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು, ಸೊ ಹಾಗೆಯೇ ಯಾವ ವೈದ್ಯರನ್ನು ನಾವು ಇದಕ್ಕೆ ಸಂಪರ್ಕಿಸಬೇಕಾಗುತ್ತೆ, ಇದು ಎಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದರ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನೂರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಹಾಗೆಯೇ ಪ್ರಸಿದ್ಧ ತಜ್ಞ ವೈದ್ಯರು ಕೂಡ ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಕಳೆದ ಬಾರಿ ಕೂಡ ಒಂದು ಸಮಯದಲ್ಲಿ ನಮ್ಮ ಜೊತೆಗೆ ಈಶ್ವರ್ ಕೀರ್ತಿ ಇದೇ ಡಾಕ್ಟರ್ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲಿಕ್ಕಿಂತ ನಮ್ಮ ರೇಡಿಯೋ ಸಾರಂಗಕ್ಕೆ ಕೂಡ ಬಂದಿದ್ರು. ಸೊ ಅದು ಅಲ್ಲದೆ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು 15 ವರ್ಷಗಳ ಕಾಲ ಅನುಭವವನ್ನು ಕೂಡ ಹೊಂದಿದ್ದಾರೆ. ಅಂದರೆ ಸ್ಪೈನ್ ಡಿಫಾರ್ಮಿಟಿ ಆಗಿರ್ಬೋದು, ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಆಗಿರ್ಬೋದು, ಮಿನಿಮಲಿ ಇನ್ವೆಸಿವ್ ಚಿಕಿತ್ಸೆಯಲ್ಲಿಯೂ ಕೂಡ ಅಪಾರ ಪರಿಣತಿ ಹೊಂದಿರತಕ್ಕಂತಹ ಒಬ್ಬರು ಕೂಡ ಡಾಕ್ಟರ್ ಆಗಿರುವಂತವರು. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
2: ನಮಸ್ತೆ,
1: ಹೇಗಿದ್ದೀರಿ ಡಾಕ್ಟರ್? ಎಸ್, ಓಕೆ. ಕಳೆದ ಬಾರಿ ಕೂಡ ಒಮ್ಮೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಲಿಕ್ಕಿಂತ ಕೂಡ ಬಂದಿದ್ರಿ. ಆ ಸಮಯದಲ್ಲೂ ಕೂಡ ನಮ್ಮ ಕೇಳುಗರಿಗೆ ಒಂದಿಷ್ಟು ಮಾಹಿತಿಯನ್ನು ತಲುಪಿಸುವಂತಹ ಪ್ರಯತ್ನವನ್ನು ಕೂಡ ತಾವು ಮಾಡಿದ್ರಿ. ಸೊ ಒಂದು ಕಡೆ ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿ ಇಟ್ಟು ನಮ್ಮ ಸಾರ್ವಜನಿಕರಿಗೆ ಜನರಿಗೆ ಒಂದಿಷ್ಟು ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಲೇಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿ ಇವತ್ತು ಕೂಡ ಪ್ರೀತಿ ಇಟ್ಟು ಬಂದಿದ್ರಿ. ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್, ನಾನು ನಿಮ್ಮ ಹತ್ರ ಮೊದಲನೇದಾಗಿ ಕೇಳುವಂತದ್ದು, ಇಲ್ಲಿ ನೀವು ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದೀರಿ. ಈ ಸ್ಪೈನ್ ಸರ್ಜರಿ ಅಂತ ಕೇಳುವುದು ನಾವು ಇತ್ತೀಚೆಗೆ ಅಷ್ಟೇನೆ. ಸೊ ಇದು ಏನು, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಬಹುದಾ, ಹೇಗೆ?
2: ನಮಸ್ತೆ. ನಾನು ಮೊತ್ತ ಮೊದಲಿಗೆ ರೇಡಿಯೋ ಸಾಗರಂಗಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವತ್ತು ರೇಡಿಯೋ ಸಾಗರನ ಎಲ್ಲ ಕೇಳುಗರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇದೀಗ ಸ್ಪೈನ್ ಸರ್ಜರಿ ಅಂತ ಹೇಳುದು ಈಗ ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಆದ ಒಂದು ಸ್ಪೆಷಾಲಿಟಿ, ಮೇ ಬಿ ಲಾಸ್ಟ್ ಒಂದು 25-30 ವರ್ಷ ಇರಬಹುದು. ಸೊ ಮೊದಲು ಈ ಮೇನ್ ಈ ಸ್ಪೈನ್ ಸರ್ಜರಿಗಳನ್ನು ಆರ್ಥೋಪೆಡಿಕ್ಸ್ ಅಥವಾ ನ್ಯೂರೋ ಸರ್ಜರಿ ಈ ಎರಡು ವಿಭಾಗದಲ್ಲಿ ನೋಡಿ ಅದರ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಈ ಸ್ಪೈನ್ ಅಂತ ಹೇಳೋದು ನಮ್ಮ ಈ ಸ್ಟ್ರಕ್ಚರ್ ಉಂಟಲ್ಲ, ಅದನ್ನ ಭಿನ್ನ ಮೂಳೆಯ ಭಿನ್ನ ಹುರಿಗಳು, ಇಂಡಿವಿಜುವಲ್ ವರ್ಟಿಬ್ರವನ್ನ ಹುರಿಗಳು ಅಂತ ಹೇಳ್ತೇವೆ. ಮತ್ತೆ ಇಡೀ ಭಿನ್ನ ಕೋಲ್ ಇರ್ತದೆ, ಅದೇ ನಮ್ಮ ತಲೆಯಿಂದ ಸ್ಕಲ್ಲನ್ನು ಮತ್ತೆ ಪೆಲ್ವಿಸ್ ಅನ್ನು ಕನೆಕ್ಟ್ ಮಾಡುವ ಒಂದು ದೊಡ್ಡ ಸ್ಟ್ರಕ್ಚರ್ ಅದು. ಸೊ ನಮ್ಮ ಇಡೀ ದೇಹಕ್ಕೆ ಆಕಾರ ಅಥವಾ ದೇಹಕ್ಕೆ ಚಲನೆ ಅದೆಲ್ಲ ಬರುದು ಸ್ಪೈನಲ್ ಕಾಲಮ್ ಇಂದ. ಸೊ ಇಷ್ಟು ಕಾಂಪ್ಲಿಕೇಟೆಡ್ ಆದ ಒಂದು ಸ್ಟ್ರಕ್ಚರಿಗೆ ಒಂದು ಸಪರೇಟ್ ಸ್ಪೆಷಾಲಿಟಿಯ ಅಗತ್ಯ ಇತ್ತು. ಯಾಕಂತ ಹೇಳಿದ್ರೆ ಇದು ಬಹಳ ಕ್ಲಿಷ್ಟಕರವಾದ ಒಂದು ರಚನೆ ಆಗಿರ್ತದೆ. ಈ ಸ್ಪೈನ್ ನಮ್ಮ ಬಾಡಿಗೆ ಮೂವ್ಮೆಂಟ್ ಕೊಡ್ತದೆ, ಬಾಡಿಗೆ ಸ್ಟೆಬಿಲಿಟಿ ಕೊಡ್ತದೆ, ಸ್ಟ್ರಕ್ಚರ್ ಕೊಡ್ತದೆ, ಮತ್ತೆ ಅದರ ಒಳಗಡೆಯಿಂದ ಮೆದುಳ ಬಳ್ಳಿ ಹೋಗ್ತದೆ, ಸುಷಮ್ನ ನಾಳ ಅಂತ ಹೇಳ್ತೇವೆ, ಹಾಗೆ ಮೆದುಳ ಬಳ್ಳಿ ಅದು ಬ್ರೈನಿನ ಎಕ್ಸ್ಟೆನ್ಷನ್. ಅದಾಗಿ ಬಂದು ಈ ಮೆದುಳ ಬಳ್ಳಿ, ಮೆದುಳ ಬಳ್ಳಿಯಿಂದ ನರಗಳು ಹೊರಗಡೆ ಬರುವಂತದ್ದು. ಸೊ ಈ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಒಂದು ಸಪರೇಟ್ ಸ್ಪೆಷಾಲಿಟಿ ಬೇಕಿತ್ತು. ಇದರಿಂದಾಗಿ ಆಗುವಂತ ಒಳ್ಳೆ ರಿಸಲ್ಟ್ಗಳು ರಿಸಲ್ಟ್ ಓರಿಯೆಂಟೆಡ್ ಆಗಿ ಒಂದು ಸೂಪರ್ ಸ್ಪೆಷಾಲಿಟಿ ಆಗಿ ಇದು ಡೆವಲಪ್ ಆಗಿದೆ. ಸೊ ಈಗ ನಾವೆಲ್ಲ ಆರ್ಥೋಪೆಡಿಕ್ ಸರ್ಜರಿ ಮಾಡಿ ಈ ಸ್ಪೈನ್ ಸ್ಪೆಷಾಲಿಟಿಯನ್ನು ಸಬ್ ಸ್ಪೆಷಾಲಿಟಿ ಆಗಿ ತಗೊಂಡು ಎಕ್ಸ್ಕ್ಲೂಸಿವ್ ಆಗಿ ಸ್ಪೈನ್ ಸರ್ಜರಿ ಮಾತ್ರ ಮಾಡ್ತಾ ಇದ್ದೀವಿ.
1: ಯಾಕಂದ್ರೆ ತುಂಬಾ ಮಂದಿ ಅದೊಂದು ಗೊಂದಲ ಇತ್ತು, ಎಲ್ಲರೂ ಕೂಡ ಆರ್ಥೋಪೆಡಿಕ್ಸ್ ಈ ರೀತಿಯಲ್ಲೇ ಹೋಗ್ತಾ ಇದ್ದಂತವ್ರೆ. ಸೊ ಸ್ಪೈನ್ ಸರ್ಜರಿ ಯಾಕೆ ಅದನ್ನ ಡೆವಲಪ್ ಮಾಡಿದ್ರಿ ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಮ್ಮ ಬಾಡಿದ ಒಂದು ಪಿಲ್ಲರ್ ತರನೇ ಇದನ್ನ ನಾವು ನೋಡ್ಲಿಕ್ಕೆ ಹೋದ್ರೆ ಬೆನ್ನು. ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ನೀವು ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಯುವಕರಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಹಿಂದೆಲ್ಲ ನಾವು ವಯಸ್ಸಾದವರಲ್ಲೇ ಬೆನ್ನು ನೋವು ಅಂತ ನಾವು ಹೇಳುತ್ತಿದ್ದೆವು. ಬಟ್ ಆದ್ರೆ ರೀಸೆಂಟ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಯೂತ್ಸ್ ಅಲ್ಲಿ ಜಾಸ್ತಿಯಾಗಿ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇರುವಂತದ್ದು ಏನಾಗಿರ್ಬೋದು, ಇದಕ್ಕೆ ಕಾರಣಗಳು ಅಂತ?
2: ಅದೇ ನೀವು ಸರಿಯಾಗಿ ಹೇಳಿದ್ರಿ. ಏನಂತ ಹೇಳಿದ್ರೆ, ನಮ್ಗೆ ನಾವೆಲ್ಲ ಸಣ್ಣಾಗಿದ್ದಾಗ ನಮ್ಮದು ಒಂದು ಬೆನ್ನು ನೋವು ಬಂತ ಅಂತ ಹೇಳಿದ್ರೆ ಪ್ರಾಯ ಆಯ್ತು ಅಂತ ಹೇಳಿ ಲೆಕ್ಕ ಇತ್ತು. ಮಾತ್ರ ಈಗ ಹಾಗಲ್ಲ, ಈಗ ನಾವು ಬಹಳ ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕೂಡ ಬೆನ್ನು ನೋಡ್ತೇವೆ. ಈ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲ, ಈವನ್ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕೂಡ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಬಂದಂತ ಸಿಚುವೇಶನ್ ಗಳಿದೆ. ಮೇನ್ಲಿ ಕಾರಣ ಇದಕ್ಕೆ ಅಂತ ಹೇಳಿದ್ರೆ, ಒಂದು ನಾವು ಬ್ರಾಡ್ಲಿ ಹೇಳುದಾದ್ರೆ, ಇದು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್. ಈಗ ನಮ್ಮ ಈಗ ತುಂಬಾ ಕಾರಣಗಳಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಅಂತೂ ತುಂಬಾ ಚೇಂಜ್ ಆಗಿದೆ. ನಾವು ಆಕ್ಟಿವ್ ಲೈಫ್ ಸ್ಟೈಲ್ ಇಂದ ಮೋರ್ ಸೆಡೆಂಟರಿ ಲೈಫ್ ಸ್ಟೈಲ್ಗೆ ಹೋಗ್ತಾ ಇದ್ದೇವೆ, ಎಸ್ಪೆಷಲಿ ಯುವಕರು. ಈ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ

0: ಯಂಗರ್ ಪಾಪ್ಯುಲೇಷನ್ ಅಲ್ಲಿ ಕಾಣ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಎಸ್, ಓಕೆ. ನೀವು ಹೇಳಿದ್ರೆ ಅದೇ ಪೋಸ್ಚರ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗಿರುವುದರಿಂದಲೂ ಕೂಡ ಇದು ದೊಡ್ಡ ಪ್ರಮುಖ ಕಾರಣ ಅಂತ ಹೇಳಿಕೊಂಡು. ಇವಾಗ ನಮ್ಮ ಕೇಳುಗರಲ್ಲಿ ಕೂಡ ತುಂಬಾ ಮಂದಿ ಟೈಲರ್ಸ್ ಇದ್ದಾರೆ. ಕೆಲವರು ಕೂತ್ಕೊಂಡೇ ಇರುವಂತವರು ಕೂಡ ಇದ್ದಾರೆ, ಕೆಲವರು ಹುಷಾರಿಲ್ಲದವರು ಕೂಡ ಕೂತ್ಕೊಂಡೇ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇರುತ್ತೆ. ಸೊ ಅದೇ ರೀತಿ ವೆಹಿಕಲ್ ಅಲ್ಲಿ ಹೋಗುವವರು ಅವ್ರ ಪೋಸ್ಚರ್ ಅನ್ನು ಯಾವ ರೀತಿಯಲ್ಲಿ ಭಂಗಿಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಂತ.
0: ನಮ್ಮ ಈ ಸ್ಪೈನ್ ಇದ್ದು ಮತ್ತೆ ಸ್ಕೆಲಿಟಲ್ ನ ರಚನೆ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹ್ಯೂಮನ್ಸ್ ಅಲ್ಲಿ ಮನುಷ್ಯರಲ್ಲಿ ನಾವು ನೇರ ನಿಂತ್ಕೊಳ್ಳಿಕ್ಕೆ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ರಚನೆ ಆಗಿದೆ. ಅದಲ್ಲದೆ ಬೇಕಾದಾಗ ಅದಕ್ಕೆ ಬೇಕಾದಂತ ಚಲನೆ ಇರುವಂತದ್ದು ಮೊಬಿಲಿಟಿ ಕೊಡ್ತದೆ. ಸೊ ನಮ್ಗೆ ಕೂತ್ಕೊಳ್ಬಹುದು, ನಿಲ್ಬಹುದು, ಬೆಂಡ್ ಮಾಡಬಹುದು ಯಾವ್ದು. ಮಾತ್ರ ಒಂದೇ ರೀತಿಯಾದ ಪೋಸ್ಚರ್ ನಾವು ತುಂಬಾ ಟೈಮ್ ಫಾಲೋ ಮಾಡಿ ಅದರಲ್ಲೇ ಇದ್ರೆ ಸ್ವಲ್ಪ ಇಂಬ್ಯಾಲೆನ್ಸಸ್ ಬರ್ತದೆ. ಸೊ ಈ ಸ್ಪೈನಲ್ ಕಾಲಮ್ ಅಲ್ಲಿ ನಮ್ಗೆ ಬೋನ್ಸ್ ಉಂಟು, ಜಾಯಿಂಟ್ಸ್ ಉಂಟು, ಮತ್ತೆ ಮಾಂಸಖಂಡಗಳು ಉಂಟು. ಸೊ ಮಾಂಸಖಂಡಗಳು ಸ್ಪೈನಲ್ ಕಾಲಮ್ನ ಮುಂದೆ ಇರ್ತದೆ, ಹಿಂದೆ ಇರ್ತದೆ, ಸೈಡ್ಗೆ ಇರ್ತದೆ, ಮತ್ತೆ ಕೆಲವೆಲ್ಲ ಲಿಗಮೆಂಟ್ಸ್ ಅಲ್ಲಿ ಇರ್ತದೆ. ಸೊ ಈ ಸ್ಟ್ರಕ್ಚರ್ಸ್ ಅನ್ನು ನಾವು ಒಂದೇ ರೀತಿಯಲ್ಲಿ ಒಂದೇ ಭಂಗಿ ಕೊಟ್ರೆ ಆ ಕೆಲವು ಸ್ಟ್ರಕ್ಚರ್ಸ್ ಸ್ಟ್ರೆಚ್ ಆಗಿಯೇ ಇರ್ತದೆ. ಹಿಂದಿನ ಸ್ಟ್ರಕ್ಚರ್ಸ್ ಬ್ಯಾಕ್ ಎಲ್ಲ ಕಂಪ್ಲೀಟ್ ಸ್ಟ್ರೆಚ್ ಆಗಿರ್ತದೆ, ಮುಂದಿನ ಸ್ಟ್ರಕ್ಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಹೋಗ್ತದೆ. ಸೊ ಇದು ಲಾಂಗ್ ಟರ್ಮ್ ಆದ್ರೆ, ಫಾರ್ ಎಕ್ಸಾಂಪಲ್ ನಾವೀಗ ದಿವಸಕ್ಕೊಂದು 8 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಅಥವಾ 8 ರಿಂದ 10 ಗಂಟೆ ಕೂತ್ಕೊಳ್ತೇವೆ ಅಂತ ಹೇಳಿದ್ರೆ, ಹಿಂದಿನ ನಮ್ಮ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗಿರ್ತದೆ, ಫ್ರಂಟ್ ಮಸಲ್ಸ್ ಎಲ್ಲ ಕಾಂಟ್ರಾಕ್ಷನ್ ಆಗಿರ್ತದೆ. ಸೊ ಈ ಪೋಸ್ಚರ್ ಇಂದ ಈ ಇಂಬ್ಯಾಲೆನ್ಸಸ್ ಅನ್ನು ನಾವು ಸರಿ ಮಾಡಿಕೊಳ್ಬೇಕು. ಯೂಶ್ವಲಿ ನಾವು ಸರಿ ಮಾಡುದಿಲ್ಲ, ಯಾಕಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲೇ ನಮ್ಮ ದಿನದ ಕೆಲಸಗಳಲ್ಲೇ ಬಿಸಿ ಇರ್ತೇವೆ. ಸೊ ಈ ಇಂಬ್ಯಾಲೆನ್ಸ್ ಅನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ಪೋಸ್ಚರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಬಂದ ಎಲ್ಲ ಪೇಷಂಟ್ಸ್ ಗೆ ಹಾಗೂ ಹೀಗಿರುವ ಎಲ್ಲ ಇದರಲ್ಲಿ ಜನರಿಗೆ ಮಾಹಿತಿ ಕೊಡುವಂತದ್ದು.
1: ಎಸ್, ಓಕೆ. ಇವಾಗ ಬೆನ್ನು ನೋವು ಸಮಸ್ಯೆ ಕೆಲವರಿಗೆ ಗೊತ್ತಾಗಲ್ಲ ಈ ರೀತಿ ಅದು, ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ಳುವವರು ಕೂಡ ಇರ್ತಾರೆ. ಗ್ಯಾಸ್ಟ್ರಿಕ್ ನಿಂದ ಅದು ಏನೋ ಒಂದು ಸ್ವಲ್ಪ ಹಿಡಿದ ಅಂತ ಆಗುತ್ತೆ ಅಂತ ಕೆಲವರಿಗೆ ಅದು ಒಂದು 2-3 ದಿನಗಳ ಕಾಲವೂ ಕೂಡ ಇರುತ್ತೆ. ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು ಅಂತ, ಇವಾಗ ಬೆನ್ನು ನೋವು ಬಂದಿದೆ ಅಂತ ಹೇಳಿಕೊಂಡು ಪೇನ್ ಎಷ್ಟು ದಿನಗಳವರೆಗೆ ಕೂಡ ಇರುತ್ತೆ ಅಂತ.
0: ಸೊ ನೀವು ಹೇಳಿದ ಹಾಗೆ ಬೆನ್ನು ನೋವು ಅಂತ ಹೇಳಿದ್ರೆ, ನಾವೀಗ ಯಾವ್ದಾದ್ರು ಪೇಷಂಟ್ ಒಬ್ರು ಬೆನ್ನು ಅಂತೇಳಿ ಬಂದ್ರೆ, ನಾವು ಫಸ್ಟ್ ಗೆ ನೋಡುದು ಈ ಬೆನ್ನು ಬೆನ್ನಿಂದ ಬರ್ತಾ ಉಂಟಾ ಅಥವಾ ಬೇರೆ ಪ್ರಾಬ್ಲಮ್ ಇಂದ ಬರ್ತಾ ಉಂಟಾ ಅಂತ ಹೇಳಿ. ಸೊ ನೀವು ಹೇಳಿದಾಗ ಬೇರೆ ಪ್ರಾಬ್ಲಮ್ ಇಂದ ಗ್ಯಾಸ್ಟ್ರಿಕ್ ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಕರುಗಳ ಪ್ರಾಬ್ಲಮ್ ಅಲ್ಲಿ ಇರ್ಬೋದು, ಈವನ್ ಕೆಲವು ಸತಿ ಲಂಗ್ಸ್ ನ ಪ್ರಾಬ್ಲಮ್ ಅಲ್ಲಿ ಕೂಡ ಅಪ್ಪರ್ ಬೆನ್ನು ನೋವು ಬರ್ತದೆ, ಕಾರ್ಡಿಯಾಕ್ ಪ್ರಾಬ್ಲಮ್ ಅಲ್ಲಿ ಕುತ್ತಿಗೆಯಿಂದ ಕೈಗೆ ಬರುವಂತಹ ನೋವುಗಳಿರ್ತದೆ. ಸೊ ಎಕ್ಸ್ಟ್ರಾ ಸ್ಪೈನಲ್ ಪ್ರಾಬ್ಲಮ್ಸ್ ಇರ್ತದೆ. ಸೊ ನಮ್ಗೆ ಪೇಷಂಟ್ಸ್ ನ ಪ್ರೆಸೆಂಟೇಷನ್ ಅಲ್ಲಿ ಮತ್ತೆ ಅವರ ಎಲ್ಲ ಕಂಪ್ಲೇಂಟ್ ಡೀಟೇಲ್ ಹಿಸ್ಟ್ರಿ ತೆಗೆದಾಗ ಇದು ಬೆನ್ನ ಒಳಗಡೆಯಿಂದ ಬರ್ತಾ ಉಂಟಾ ಹೊರಗಡೆಯಿಂದ ಬರ್ತಾ ಉಂಟ ಅಂತೇಳಿ ನಮ್ಗೆ ಅದರದೊಂದು ರಫ್ ಐಡಿಯಾ ಸಿಗ್ತದೆ. ಮತ್ತೆ ಬೆನ್ನ ರಚನೆಯಲ್ಲಿ ನೋವು ಎಲುಬಿಂದ ಬರ್ಬೋದು, ಮಾಂಸಖಂಡದಿಂದ ಬರ್ಬೋದು, ನರದಿಂದ ಬರ್ಬೋದು, ಡಿಸ್ಕಿನ ಪ್ರಾಬ್ಲಮ್ ಇಂದಾಗಿ ಬರ್ಬೋದು, ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಇಂದ ಬರ್ಬೋದು. ಸೊ ಈ ಇಂಡಿವಿಜುವಲ್ ಬೋನಿಂದ ಬರುವಂತ ನೋವುಗಳು, ಮಾಂಸಖಂಡದ ನೋವುಗಳು ಮತ್ತೆ ನರದಿಂದ ಬರುವಗಳೆಲ್ಲ ಅದಕ್ಕೆಲ್ಲ ಬೇರೆ ಬೇರೆ ರೀತಿಯಾದ ಪ್ಯಾಟರ್ನ್ಗಳಿದೆ. ಸೊ ಒಬ್ರು ಈಗ ಪೇಷಂಟ್ಸ್ ಬಂದು ನಮ್ಗೆ ಇಂಥ ಬೆನ್ನು ನೋವು ಉಂಟು ಅಂತೇಳಿ, ನಾವು ಅದು ಯಾವ ಪ್ಯಾಟರ್ನ್ ಅಲ್ಲಿ ಇದ್ನ ಬರ್ತಾ ಉಂಟು ಅಂತದನ್ನ ನಾವು ಕ್ಲಾಸಿಫೈ ಮಾಡ್ತೇವೆ. ಅದನ್ನು ನೋಡಿ ಮೋಸ್ಟ್ ಪ್ರಾಬಬಲಿ ಇದು ನಿಮ್ಗೆ ನರದಿಂದ ಬರ್ತದೆ ಅಥವಾ ಡಿಸ್ಕಿಂದ ಪ್ರಾಬ್ಲಮ್ ಬರ್ತದೆ ಅಂತ ಹೇಳುದನ್ನು ನಮ್ಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಸೊ ಆ ರೀತಿ ಕ್ಲಿನಿಕಲ್ಲಿ ಅವರ ಸಿಂಪ್ಟಮ್ಸ್ ಅಲ್ಲಿ ನಾವು ಅದನ್ನು ಕ್ಯಾಟಗರೈಸ್ ಮಾಡಿ ಮತ್ತೆ ನಾವು ಕೆಲವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ಸೊ ಬೆನ್ನ ಮೂಳೆಯ ರಚನೆ ಹೇಗಾಗಿದೆ, ಅದರ ಮೂಮೆಂಟ್ ಹೇಗೆ ಉಂಟು ಅಂದ್ರೆ ಪೇಷಂಟ್ ಅನ್ನು ನಡೆಸಿ ಮತ್ತೆ ಅವರ ನರಗಳ ಕಾಲ ಬಲದ್ದು ಅಥವಾ ಕೈದ್ದು ಬಲದ್ದು ಅಲ್ಲ ಶಕ್ತಿಗಳನ್ನು ಪರೀಕ್ಷೆ ಮಾಡಿ ಸ್ಪರ್ಶಜ್ಞಾನದ ಪರೀಕ್ಷೆ ಎಲ್ಲ ಮಾಡ್ತೇವೆ. ಆಗ ನಮ್ಗೆ ಇನ್ ಡಿಟೇಲ್ ಆಗಿ ಇದೇ ಜಾಗದಿಂದಾಗಿ ಇಂಥ ಪ್ರಾಬ್ಲಮ್ ಬರ್ತಾ ಉಂಟು ಅಂತೇಳಿ ಆಲ್ಮೋಸ್ಟ್ ರಫ್ ಆಗಿ ಇದು ಹೇಳಲಿಕ್ಕೆ ಆಗ್ತದೆ.
1: ಓಕೆ. ಇವಾಗ ಬೆನ್ನು ನೋವಿ ಏನು ಲೋವರ್ ಬ್ಯಾಕ್ ಪೇನ್ ಏನಂತ ಬರುತ್ತೋ, ಸೊ ಅದು ಎಲ್ಲವೂ ಕೂಡ ಡಿಸ್ಕ್ ಪ್ರಾಬ್ಲಮ್ ಅಂತ ಕೆಲವರು ಕೂಡ ಅಂದ್ಕೊಳ್ತಾರೆ, ತಪ್ಪಾಗಿ ಅಂದ್ಕೊಳ್ಳುವಂತವರು ತುಂಬಾ ಮಂದಿ ಇರ್ತಾರೆ. ಸೊ ಅದು ನಿಜ ಹೇಗೆ?
0: ಸೊ ಬೆನ್ನು ನೋವು ಬಂತಂತ ಹೇಳಿದ್ರೆ ಅದು ಡಿಸ್ಕ್ ಪ್ರಾಬ್ಲಮ್ 100% ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಹೆಚ್ಚಾಗಿ ಡಿಸ್ಕ್ ಪ್ರಾಬ್ಲಮ್ ಇರ್ತದೆ, ಬಟ್ ಡಿಸ್ಕಿಂದಲ್ಲದೆ ಬೇರೆ ಪ್ರಾಬ್ಲಮ್ಗಳು ಜಾಸ್ತಿ ಬರ್ತದೆ. ಎಸ್ಪೆಷಲಿ ಈ ಯಂಗರ್ ಜನರೇಷನ್ ಅಲ್ಲಿ ಯುವಕರಲ್ಲೆಲ್ಲ ಬೆನ್ನು ನೋವು ಜಾಸ್ತಿ ಬರುವಂತದ್ದು ಮಾಂಸಖಂಡಗಳಿಂದಾಗಿ ಮತ್ತೆ ಅದರ ಜಾಯಿಂಟ್ಸ್ ಇಂದಾಗಿ. ಸೊ ಈ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೇವೆ. ಮೆಕ್ಯಾನಿಕಲ್ ಈ ಮಾಂಸಖಂಡಗಳಲ್ಲಿ ಇಂಬ್ಯಾಲೆನ್ಸಸ್ ಇರ್ತದೆ, ಅದರಿಂದಾಗಿ ಆಗಾಗ ಬ್ಯಾಕ್ ಪೇನ್ ಬರ್ತಾ ಇರ್ತದೆ. ಸೊ ಈ ಇಂಬ್ಯಾಲೆನ್ಸ್ ಇದ್ದ ಮಾಂಸಖಂಡಗಳನ್ನು ಜಸ್ಟ್ ಅದನ್ನು ನಾವು ರೀಬ್ಯಾಲೆನ್ಸಿಂಗ್ ಮಾಡಿದ್ರೆ, ಅದನ್ನು ಕರೆಕ್ಟ್ ಮಾಡಿದ್ರೆ, ಸ್ಟ್ರೆಚ್ ಆದಂತ ಮಾಂಸಗಳು ಅದನ್ನು ಅದೆಲ್ಲ ಸರಿಯಾಗ್ತದೆ. ಅದಲ್ಲದೆ ಕೆಲವರಿಗೆ ಡಿಸ್

0: ಕಿಂತ ಕೂಡ ಬರುವಂತದ್ದಿದೆ. ಸೊ ಡಿಸ್ಕಿನ ಪೈನ್ ಹೆಚ್ಚಾಗಿ ಎರಡು ರೀತಿಯಾದ ಪ್ರೆಸೆಂಟೇಷನ್ ಇರ್ತದೆ. ಒಂದು ಬೆನ್ನು, ಅದು ಸ್ವಲ್ಪ ಸಿವಿಯರ್ ಇರ್ತದೆ, ಮತ್ತು ಒಂದು ಸೈಡಿನ ಬ್ಯಾಕ್ ಅಲ್ಲಿ ಲೋಬರ್ ಕೆಳಗಿನ ಬೆನ್ನು, ಕೆಲವರು ಜನ ಸೊಂಟ ಅಂತ ಹೇಳ್ತಾರೆ. ಸೊ ಆ ಸೊಂಟದ ಸೈಡ್ ಒಂದು ಬದಿಗೆ, ಬಲ ಬದಿಗೆ ಅಥವಾ ಎಡ ಬದಿಗೆ ಜಾಸ್ತಿ ಇರ್ತದೆ, ಅಥವಾ ಅವರ ಒಂದು ಬದಿಗೆ ಸ್ವಲ್ಪ ಟಿಲ್ಟ್ ಆಗ್ತಾರೆ, ನೇರ ನಿಲ್ಲಿಕ್ಕೆ ಆಗುದಿಲ್ಲ, ಒಂದು ಬದಿಗೆ ಸ್ವಲ್ಪ ಟಿಲ್ಟ್ ಆಗ್ತಾರೆ, ಅಂತದ್ದೆಲ್ಲ ಡಿಸ್ಕಿನ ಇದರಲ್ಲಿ ಬರ್ತದೆ. ಸೊ ಡಿಸ್ಕಿನ ಇನ್ನೊಂದು ಮುಖ್ಯವಾದ ಪ್ರೆಸೆಂಟೇಷನ್ ಹೇಗೆ ಅಂತ ಹೇಳಿದ್ರೆ ಕಾಲಿಗೆ ನೋವು ಬರ್ತದೆ. ಸೊ ಡಿಸ್ಕ್ ಅಂತ ಹೇಳುದು ಒಂದು ನಮ್ಮ ಎರಡು ಎಲುಬು ನಡುವೆ ಇರುವಂತಹ ಒಂದು ಕುಷನ್, ಶಾಕ್ ಅಬ್ಸರ್ಬರ್ ರೀತಿ ಅಂತ ಹೇಳ್ತೇನೆ. ಸೊ ಈ ಶಾಕ್ ಅಬ್ಸರ್ಬರ್ ಅಲ್ಲಿ ಜೆಲ್ ಇರ್ತದೆ, ಆ ಜೆಲ್ ಅಲ್ಲಿ ಯಾರು ಹರಿದು ನರದ ಹತ್ತಿರ ಬಂದ್ರೆ ಆ ನರದ ನೋವುಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ನಾವು ಕಾಮನ್ ಆಗಿ ಸಯಾಟಿಕಾ ಅಂತ ಹೇಳ್ತೇವೆ. ಸೊ ಡಿಸ್ಕ್ ಪ್ರಾಬ್ಲಮ್ ನವರು ಯೂಶುವಲಿ ಪ್ರೆಸೆಂಟ್ ಬರೋದು ಬೆನ್ನು ನೋವು ವಿತ್ ಸಯಾಟಿಕಾ, ಅದು ಲೆಗ್ ಪೇನ್,
1: ಅದು ಲೆಗ್ ಪೇನ್ ಬರುವಂತದ್ದು. ಮತ್ತೆ ಡಿಸ್ಕ್ ಸ್ಲಿಪ್ ಆಗುವಂತದ್ದು.
0: ಸೊ ಈ ಡಿಸ್ಕ್ ಅಲ್ಲಿ ಬೇಸಿಕಲಿ ನಾವು ಹೇಳಿದಾಗೆ ಹೊರಗಡೆ ಒಂದು ರಿಂಗ್ ಇರ್ತದೆ, ಒಳಗಡೆ ಜೆಲ್ಲಿ ಇರ್ತದೆ. ಸೊ ಆ ರಿಂಗ್ ಹರಿದು ಜೆಲ್ಲಿ ಹೊರಗಡೆ ಬಂದಾಗ ಅದು ನರಕ್ಕೆ ಟಚ್ ಮಾಡ್ತದೆ. ಸೊ ನರಕ್ಕೆ ಟಚ್ ಮಾಡಿದಾಗ ಈ ರಿಂಗ್ ಹರಿದ ಜಾಗದಿಂದ ಜೋರು ಬೆನ್ನು ನೋವು ಬರ್ತದೆ, ಮತ್ತೆ ಈ ಜೆಲ್ಲಿ ನರಕ್ಕೆ ಟಚ್ ಮಾಡಿದಾಗ ಸಯಾಟಿಕ ಬರ್ತದೆ. ಸೊ ಸಯಾಟಿಕ ಅಂತ ಹೇಳಿದ್ರೆ ಅದು ಬೆನ್ನ ಕೆಳ ಬೆನ್ನಿನ ಜಾಗದ ನರಗಳನ್ನು ಸಯಾಟಿಕ್ ರೂಟ್ ಗಳನ್ನು ಸಯಾಟಿಕ್ ನರ್ವ್ ಅಂತ ಹೇಳ್ತೇವೆ. ಸಯಾಟಿಕ್ ನರ್ವ್ ಬೆನ್ನಲ್ಲಿ ಲಂಬರ್ ಸ್ಪೈನ್ ಅಲ್ಲಿ ಸ್ಟಾರ್ಟ್ ಆಗಿ ಕಾಲಿನ ತುದಿ ಕಿರು ಬೆರಳು ತನಕ ಹೋಗ್ತದೆ. ಸೊ ಎಲ್ಲಿಯಾದ್ರೂ ಒಂದು ಈ ಜೆಲ್ಲಿ ಬಂದು ಆ ಸಯಾಟಿಕ್ ನರ್ವ್ ಹತ್ತಿರ ನಿಂತರೆ ಅಥವಾ ಅದಕ್ಕೆ ಜಸ್ಟ್ ಟಚ್ ಆದ್ರೆ ಈ ನೋವು ಒಂದು ಶಾಕಿನಾಗಿ ಹೋಗ್ತದೆ. ಕರೆಂಟ್ ವೈರ್ ಅಲ್ಲಿ ಕರೆಂಟ್ ಹೇಗೆ ಪಾಸ್ ಆಗ್ತದೆ, ಅದೇ ರೀತಿ ಈ ನರ್ವ್ ಅಲ್ಲಿ ಆ ಪೇನ್ ಪಾಸ್ ಆಗ್ತದೆ. ಅದು ಬೆನ್ನಿಂದ ಸ್ಟಾರ್ಟ್ ಆಗಿ ಸೊಂಟಕ್ಕೆ ಹೋಗಿ ಮತ್ತೆ ಕಾಲ ಹಿಂಬದಿಯಿಂದ ಹೋಗಿ ಕೆಳಗಡೆ ಹೋಗಿ ಕಿರುಬೆರಳು ತನಕ ಹೋಗ್ತದೆ. ಸೊ ಅದನ್ನ ಸಯಾಟಿಕ್ ಅಂತ ಹೇಳುದು. ಅದು ಕ್ಲಾಸಿಕಲ್, ಅದು ಸ್ಟ್ಯಾಬಿಂಗ್ ಪೇನ್ ಅಂತ ಹೇಳಿ ನಾವು ಡಿಸ್ಕ್ರೈಬ್ ಮಾಡ್ತೇವೆ, ಅಷ್ಟು ಜೋರ್ ನೋವು ಇರ್ತದೆ.
1: ಕ್ಲಾಸಿಕಲ್ ಪ್ರೆಸೆಂಟೇಷನ್ ಆಫ್ ಡಿಸ್ಕ್. ಯೆಸ್, ಖಂಡಿತ, ತುಂಬಾ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಿ ಡಾಕ್ಟರ್. ಕೇಳುಗರೆ, ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅಥವಾ ಸಂಶಯಗಳು ಏನಾದರೂ ಒಂದಿದ್ರೆ ನೀವು ಕರೆಯನ್ನ ಮಾಡಬಹುದು. 6364249499 ಈ ಒಂದು ಯುವಜನರಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವಂತಹ ಬೆನ್ನು ನೋವಿನ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಖಂಡಿತವಾಗಿಯೂ ಕೂಡ ಕೇಳಬಹುದು. 6364249499 ಈ ಒಂದು ಸಂಖ್ಯೆಗೆ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗರೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರ.

0: ಶ್ರೋತೃಗಳ ಕೇಳ್ತಾ ಇರುವುದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ. ಹಾಗೆಯೇ ಕೇಳುಗರೆ, ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೆಎಂಸಿ ಆಸ್ಪತ್ರೆಯ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಬೆನ್ನು ನೋವು ಯಾಕೆ ಬರುತ್ತೆ, ಪರಿಹಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್, ಬೆನ್ನು ನೋವು ಸಮಸ್ಯೆ ಯಾಕೆ ಬರುತ್ತೆ, ಅದರ ಲಕ್ಷಣಗಳು, ಮತ್ತೊಂದು ಕಡೆ ಡಿಸ್ಕ್ ಸ್ಲಿಪ್ ಯಾಕೆ ಆಗುತ್ತೆ, ಮತ್ತು ಸಿಆರ್ಟಿಗೆ ಯಾವ ರೀತಿಯಲ್ಲಿ ಬರುತ್ತೆ, ಇದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಹೋದರೆ, ಸೊ ಇನ್ನೂ ಕೂಡ ಇದರ ಆಳವಾಗಿ ನಾವು ನೋಡಲಿಕ್ಕೆ ಹೋದರೆ ತುಂಬಾ ವಿಷಯಗಳು ತುಂಬಾ ಇರುವಂಥದ್ದು. ಸೊ ಇತ್ತೀಚೆಗೆ ನಾವು ನೋಡಲಿಕ್ಕೆ ಹೋದರೆ ಇವಾಗ ಯುವಕರಲ್ಲಿ ಹೆಚ್ಚು ಯಾಕೆ ಸಮಸ್ಯೆ ಬರುತ್ತೆ ಅಂದರೆ ಮತ್ತೊಂದು ಕಾರಣ ಕೂಡ ಇದೆ. ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ, ಹೆಚ್ಚಾಗಿ ಲ್ಯಾಪ್ಟಾಪ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ಈ ಟೆಕ್ಸ್ಟ್ ನೆಕ್ ಅನ್ನುವಂಥದ್ದು ಕೂಡ, ಅಂದರೆ ಬೆನ್ನಿನ ಮೇಲೆ ಒಂದು ಒತ್ತಡ ಬೀಳುವಂಥದ್ದು ಕೂಡ ಇರುತ್ತೆ. ಅದರ ಬಗ್ಗೆ ನಾವು ಮಾತನಾಡುವ ಒಬ್ರು ಕರೆಯಲ್ಲಿದ್ದಾರೆ, ಯಾರಂತ ಕೇಳೋಣ. ಹಲೋ
1: ಹಲೋ, ನಮಸ್ತೆ. ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್.
0: ಕೊಟ್ಟಾರದಿಂದ ಕುಸುಮಾಕರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ.
2: ನಮಸ್ತೆ ಕುಸುಮಾಕರ್.
1: ಡಾಕ್ಟರ್ ನಮಸ್ಕಾರ. ಡಾಕ್ಟರ್
2: ನಮಸ್ತೆ.
1: ಶ್ರೀ ಕೃಷ್ಣಾಷ್ಟಮಿ
0: ಶುಭಾಶಯಗಳು ಎಲ್ಲರಿಗೂ ಕೂಡ, ನಿಮಗೂ ಕೂಡ ಶುಭಾಶಯಗಳು.
1: ಮತ್ತೆ ಈ ಅದೇ ಬೆನ್ನಿದ್ದು ಸಮಸ್ಯೆ ಹೇಳುವಾಗ ಇಲ್ಲಿ ಒಬ್ರು ನಮ್ಮ ರಿಲೇಷನ್ L4 L5 ಇಂದ ಅದೆಂತ ಬಲ್ಸ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಹಲೋ, ಆಮೇಲೆ ಅವರೆಲ್ಲ MRI ಮಾಡಿ ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು, ಒಳ್ಳೆ ಡಾಕ್ಟರ್ ಮ್ಯಾಂಗ್ಳೂರ್ದು, ಅವ್ರು ಹೇಳಿದ್ರು ಬೇಗ ಆಪರೇಷನ್ ಮಾಡ್ಬೇಕು ಡಿಸ್ಕ್ದು, ಇಲ್ಲದ್ರೆ ಮಲಗಿದ್ದೆಲ್ಲ ಆಗ್ತಾರೆ ಅವ್ರು ಅಂತ ಹೇಳಿದ್ರೆ. ಆಮೇಲೆ ಇಲ್ಲಿ ಒಂದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಅವ್ರ ತೋರಿಸ ಕಾಲು ಸ್ವಲ್ಪ ಅವರಿಗೆ ಎಂತದ್ದು ಮರ ಕಟ್ಟಿದಾಗೆ ಆಗ್ತಾ ಇತ್ತು, ಅದೆಲ್ಲ ಸಯಾಟಿಕ ಅದು ಇದ್ದು ಇನ್ನು ನರ ಎಲ್ಲ ಸತ್ತಿದೆ ಕಾಲಿದ್ದು, ಇನ್ನು ಮಲಗಿದೆಲ್ಲ ಧರಿಸಿದ್ರೆ. ಆಮೇಲೆ ಇವರು ಏನಿಲ್ಲ, ಅದು ಬಿ ಕಾಂಪ್ಲೆಕ್ಸ್ 5 ಮಾತ್ರೆ ಕೊಟ್ರು, ಬಲ್ದಿರ್ಬಹುದು ಅದನ್ನೆಲ್ಲ ಮಾಡೋದು ಬೇಡ ಈಗ, ಅದು ಎಲ್ಲರಿಗೂ ಬರ್ತದೆ ಈ ಪ್ರಾಯದಲ್ಲಿ ಹೇಳಿದ್ರೆ. ಆಮೇಲೆ ಈಗ 3-4 ವರ್ಷ ಆಯ್ತು ಸಮಯ ಇದ್ದಾರೆ, ಹಾಗೆ ಮುನ್ನಕ್ಕೆ ಅವರಿಗೆ ಏನಾದ್ರು ಆಗ್ಬಹುದಾ ಅಂತ ಅದೇ ಆಯ್ತು ಅಂತ
2: ಒಳ್ಳೆ ಕ್ವಶನ್ ಕುಸುಮಾಕರ್. ಯಾಕಂತೇಳಿ ಹೇಳಿದ್ರೆ ಈಗ ಡಿಸ್ಕ್ ಪ್ರೊಲಾಪ್ಸ್ ಅಂತ ಹೇಳಿ ಹೇಳಿದಕ್ಕೆ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಉಂಟು, ಈ ಎಲ್ಲ ಕಾಯಿಲೆಗೂ ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಇದೆ. ಈಗ ನಾವು ಆ ಕಾಯಿಲೆಯನ್ನು ಅಲ್ಲೇ ಬಿಟ್ರೆ ಮುಂದಕ್ಕೆ ಏನಾಗ್ತದೆ ಅಂತ ಹೇಳುದು ಒಂದು ಕ್ವಶನ್ ಕುಸುಮಾಕರ್ ಹೇಳಿದ್ದಾರೆ. ಸೊ ಈ ನ್ಯಾಚುರಲ್ ಹಿಸ್ಟ್ರಿ ಈಗ ಡಿಸ್ಕ್ ಅದ್ದು ನಾನು ಆಗ ಹೇಳ್ತಿದ್ದಾಗ ಜೆಲ್ಲಿ ಅಂತ ಹೇಳುದನ್ನು ಹೊರಗಡೆ ಬಂದು ನರಕ್ಕೆ ಒತ್ತುತ್ತಾ ಉಂಟು ಅಂತೇಳಿ. ಆ ನರಕ್ಕೆ ಎರಡು ರೀತಿಯಾದ ನ್ಯಾಚುರಲ್ ಹಿಸ್ಟ್ರಿ ಇರ್ತದೆ. ಒಂದು ನರಕ್ಕೆ ಒತ್ತಿ ನರ ಡ್ಯಾಮೇಜ್ ಆಗಿ ಕಾಲಿನ ಬಲ ಹೋಗುವಂತದ್ದು, ಮತ್ತೆ ಕಾಲು ಎಳ್ಕೊಂಡು ನಡಿಬೇಕಾಗುವಂತದ್ದು ಅಂತ ಪ್ರಾಬ್ಲಮ್ ಆಗ್ತದೆ. ಇನ್ನೊಂದು ಎಂತಾಗ್ತದೆ, ಈ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆಗ್ತದೆ. ನಮ್ಮ ದೇಹದ ಪ್ರಕೃತಿ ಹೇಗೆ ಉಂಟು ಅಂತ ಹೇಳಿದ್ರೆ, ಏನಾದ್ರೂ ಕಾಯಿಲೆ ದೇಹಕ್ಕೆ ಬಂದ್ರೆ ದೇಹವೇ ಆದಷ್ಟು ಅದರ ರಿಪೇರಿಗೆ ಟ್ರೈ ಮಾಡ್ತದೆ. ಸೊ ಆಗ ಆ ಜೆಲ್ಲಿ ಅದರಷ್ಟಕ್ಕೆ ಶ್ರಿಂಕ್ ಆದ್ರೆ ನರ ಫ್ರೀ ಆಗಿ ಪುನಃ ಸರಿ ಆಗ್ತಾರೆ. ಸೊ ಅದು ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸ್ಕ್ ಪ್ರೊಲ್ಯಾಪ್ಸ್. ನಮ್ಮ ಟ್ರೀಟ್ಮೆಂಟ್ ಯೂಶ್ವಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಬಂದಾಗ ನಾವು ಮೆಡಿಸಿನ್ ರೆಸ್ಟ್ ಅಂತೇಳಿ ಫುಲ್ ಬೆಡ್ ರೆಸ್ಟ್ ಅಲ್ಲ, ಕೆಲವು ಭಂಗಿಗಳನ್ನೆಲ್ಲ ಮಾಡಬಾರ್ದು, ಮುಂದೆ ಬಗ್ಗದು ಬಾರೆತ್ತದ ಅಂತದನ್ನೆಲ್ಲ ಮಾಡಬಾರ್ದು ಅಂತೇಳಿ ಹೇಳಿ ಮೆಡಿಸಿನ್ ಅಲ್ಲಿ ಆದಷ್ಟು ಕನ್ಸರ್ವೇಟಿವ್ ಆಗಿ ಟ್ರೈ ಮಾಡ್ತೇವೆ. ಸೊ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ ಯೂಶ್ವಲಿ 80-90% ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗುದಿಲ್ಲ. ಸೊ ಬರೀ ಒಂದು 10-20% ಜನರಿಗೆ ಮಾತ್ರ ಸರ್ಜರಿ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಸರ್ಜರಿಯಲ್ಲಿ ಕೂಡ ಈಗ ತುಂಬಾ ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಸರ್ಜರೀಸ್, ಮಿನಿಮಲ್ ಇನ್ವೇಸಿವ್ ಸರ್ಜರೀಸ್ ಅಂತದೆಲ್ಲ ಇದ್ದ ಕಾರಣ, ಸೊ ಹೆಚ್ಚು ಉಳಿದ ಜಾಗಕ್ಕೆ ಈ ಡಿಸ್ಕ್ ಎಲ್ಲಿ ಪ್ರಾಬ್ಲಮ್ ಆಗಿದೆ ಆ ಜಾಗ ಬಿಟ್ಟು ಉಳಿದ ಜಾಗಕ್ಕೆ ಏನು ಪ್ರಾಬ್ಲಮ್ ಆಗದೇ ಇರುವಂತಹ ಸರ್ಜರಿ ಕೂಡ ಈಗ ಮಾಡ್ಲಿಕ್ಕೆ ಆಗ್ತದೆ. ಸೊ ಒಂದ್ಸತಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಟ್ರೀಟ್ಮೆಂಟ್ ಆದ್ರೆ, ವೆದರ್ ನಮ್ ಕನ್ಸರ್ವೇಟಿವ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಅಥವಾ ಸರ್ಜರಿ ಇರ್ಬೋದು, ಮತ್ತೆ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರಲಿಕ್ಕೆ ಚಾನ್ಸ್ ಉಂಟಾ ಅಂತ ಹೇಳಿದ್ರೆ ಆಲ್ರೆಡಿ ಉಂಟು. ಯಾಕಂದ್ರೆ ಬೆನ್ನಲ್ಲಿ ಯಾವಾಗ ಸ್ಟ್ರೆಸ್ ಆಗಿ ಡಿಸ್ಕ್ ಹಾಳಾಗ್ತದೆ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಲಿಕ್ಕೆ ಚಾನ್ಸ್ ಉಂಟು. ಸೊ ದ ಸೆಕೆಂಡ್ ಡಿಸ್ಕ್ ಪ್ರೊಲ್ಯಾಪ್ಸ್ ನ ಚಾನ್ಸ್ ಇಸ್ ಅರೌಂಡ್ 1%. ಯಾರಿಗೆ ಕೂಡ ಡಿಸ್ಕಿನ ಪ್ರಾಬ್ಲಮ್ ಬರಬಹುದು, ಹಾಗೆ ಇವರಿಗೆ ಕೂಡ ಬರಬಹುದು, ಅಥವಾ ಬರಲೇಬೇಕಂತ ಏನಿಲ್ಲ,
0: ಬರಲೇಬೇಕು ಅಂತ ಏನಿಲ್ಲ ಅಂತ. ಮತ್ತೆ ಬಿ ಕಾಂಪ್ಲೆಕ್ಸ್
2: ಅದನ್ನ ಸ್ವಲ್ಪ ವಿಟಮಿನ್ಸ್, ನರದ ವಿಟಮಿನ್ಸ್ ಅಂತದನ್ನೆಲ್ಲ ತಗೊಳ್ಬೇಕಾಗ್ತದೆ, ಯಾಕಂದ್ರೆ ನಮ್ಮಲ್ಲಿ ಇದ್ದ ಡೆಫಿಷಿಯನ್ಸಿಗಳು ನಮ್ಗೆ ಗೊತ್ತಿರೋದಿಲ್ಲ, ಹಾಗಾಗಿ ಬಿ ಕಾಂಪ್ಲೆಕ್ಸ್ ಎಲ್ಲ ಕಾಮನ್ ಡೆಫಿಷಿಯನ್ಸಿ ಇರುವಂತದ್ದು, ಅದನ್ನ ತಗೊಂಡ್ರೆ ನರಗಳದ್ದು ರಿಕವರಿ ಆಗುದು ಬಾರಿ ಕಾಮನ್. ಅದು 90%, 80-90% ಇದೇ ರೀತಿಯಾಗಿ ಗುಣ ಆಗ್ತದೆ.
0: ಗುಣ ಆಗುತ್ತೆ ಅಂತ. ಆದ್ರೆ ಮುಂದೆ ಬರುವಂತ ಸಮಸ್ಯೆಗಳ
2: ಮುಂದೆ ಜಾಗೃತೆ ಮಾಡುದು ನಮ್ಮ ಮುಖ್ಯವಾದ ಟ್ರೀಟ್ಮೆಂಟ್. ಆಫ್ಟರ್ ಸರ್ಜರಿ ಇರ್ಬೋದು, ಕನ್ಸರ್ವೇಟಿವ್ ಇರ್ಬೋದು, ಅದು ರಿಹಾಬಿಲಿಟೇಷನ್ ಇರ್ತದೆ. ನಾವು ಯಾವ ಬೆನ್ನಿಗೆ ಉಳುವಂತ ಎಕ್ಸೆಸಿವ್ ಸ್ಟ್ರೈನ್ ಹಾಕಬಾರ್ದು, ಮತ್ತೆ ಬೆನ್ನಿನ ಮಾಂಸಖಂಡಗಳನ್ನು ಮತ್ತೆ ಎಲುಬುಗಳನ್ನು ಹೆಲ್ದಿಯಾಗಿ ಇಟ್ಟುಕೊಳ್ಳುವಂತದ್ದು ಅದು ಮುಖ್ಯ. ಪುನಃ ಪುನಃ ಡಿಸ್ಕ್ ಪ್ರೊಲ್ಯಾಪ್ಸ್ ಬರದೇ ಇರುವಂತಾಗಿ ಪ್ರಿವೆಂಟ್ ಮಾಡ್ಲಿಕ್ಕೆ
0: ಅಂತ. ಓಕೆ, ನಮ್ಮ ಕುಸುಮಾಕರ ಕೊಟ್ಟಾರ ಅವರಿಗೆ ಡಾಕ್ಟರ್ ಹೇಳಿರುವಂತಹ ಸಲಹೆ ಗೊತ್ತಾಗಿರ್ಬೋದು ಅಂತ ಕೂಡ ಭಾವಿಸ್ತೇನೆ. ಸೊ ಹಾಗೆ ನಾನು ಆಗ ಕೇಳಿರುವಂತಹ ಪ್ರಶ್ನೆ, ಇವಾಗ ಮೊಬೈಲ್ ಜಾಸ್ತಿ ಬಳಕೆ ಮಾಡ್ತಿರ್ತದೆ, ಟೆಕ್ಸ್ಟ್ ಬರುವಂತದ್ದು ಕೂಡ ಜಾಸ್ತಿನೇ ಇರುತ್ತೆ, ಸೊ ಇದರ ಬಗ್ಗೆ ಏನು?
2: ಸೊ ಇದೀಗ ಮೊಬೈಲ್ ನಮ್ಮ ಸ್ಪೈನ್ಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸರ್ವೈಕಲ್ ಸ್ಪೈನ್ ಅಂದ್ರೆ ಕುತ್ತಿಗೆ ಜಾಗ, ಸರ್ವೈಕಲ್ ಸ್ಪೈನ್, ಸರ್ವೈಕಲ್ ಸ್ಪೈನ್ಗೆ ಒಂದು ಕರ್ವೇಚರ್ ಇದೆ, ಅದನ್ನ ಲಾರ್ಡೋಸಿಸ್ ಅಂತ ಹೇಳುದು. ನಮ್ಮ ಸರ್ವೈಕಲ್ ಸ್ಪೈನ್ ರಚನೆ ಇರುವುದೇ ನೇರ ನೋಡ್ಲಿಕ್ಕೆ, ಸೊ ಅದಕ್ಕೆ ಹಿಂಬದಿ ಬೆಂಡಿರುವಂತ ರಚನೆ ಇದೆ, ಅದು ಲಾರ್ಡೋಸಿಸ್ ಅಂದ್ರೆ ಕುತ್ತಿಗೆ ಕತ್ತಿ ಎತ್ತು ನೋಡ್ಲಿಕ್ಕೆ ಅಂತ ಹೇಳಿಯೇ ನಮ್ಮ ಸರ್ವೈಕಲ್ ಸ್ಪೈನ್ ಇರುವಂತದ್ದು. ಸೊ ನಾವೀಗ ನಮ್ಮ ಎಲ್ಲ ದೈನಂದಿನ ಎಲ್ಲ ಕೆಲಸಗಳು ಎಂತಾಗಿದೆ ಅಂತ ಹೇಳಿದ್ರೆ ಫುಲ್ ಕುತ್ತಿಗೆಯನ್ನು ಬೆಂಡ್ ಮಾಡಿ ಮಾಡುವಂತ ಕೆಲಸ. ಸೊ ಇದರಿಂದ ಎರಡು ಪ್ರಾಬ್ಲಮ್ ಆಗ್ತದೆ. ಒಂದು, ನಮ್ಮ ಕುತ್ತಿಗೆಯನ್ನು ನೇರ ಇಡುವಂತ ಮಾಂಸಖಂಡಗಳು ಉಂಟು, ಅದನ್ನು ಇರೆಕ್ಟರ್ ಸ್ಪೈನ್ ಅಂತ ಹೇಳ್ತೇವೆ ಅಥವಾ ಟ್ರಿಪೀಜಿಯಸ್ ಅಂತ ಹೇಳ್ತೇವೆ ಅಂತ, ಅದು ಮಲ್ಟಿ ತುಂಬಾ ಮಾಂಸಖಂಡ, ಅದನ್ನೆಲ್ಲ ಸ್ಟ್ರೆಚ್ ಆಗ್ತದೆ. ಮತ್ತೆ ನಾವು ಫ್ರಂಟ್ ಮಸಲ್, ಎದುರೇ ಇರುವಂತಹ ಮಸಲ್ಗಳನ್ನೆಲ್ಲ ನಾವು ಕಂಟ್ರಾಕ್ಟ್ ಮಾಡಿ ಒಂದು ಮುದುಡಿದ ಒಂದು ಪೋಸ್ಚರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಎಸ್ಪೆಷಲಿ ಮೊಬೈಲ್, ಎರಡು ಕೈಯನ್ನು ಹತ್ತಿರ ಇಟ್ಟು ಮತ್ತೆ ಭುಜವನ್ನು ಹತ್ತಿರ ತಂದು ಕುತ್ತಿಗೆಯನ್ನು ಫುಲ್ ಬಗ್ಗಿ ಮಾಡಿ ಮುಗಿಸ್. ಸೊ ಇಂಥ ಪೋಸ್ಚರ್ ನಾವು ಟೆಕ್ಸ್ಟ್ ನೆಕ್ ಅಂತ ಹೇಳಿದ್ರು. ಸೊ ಅದು ಆಕ್ಚುಲಿ ನಮ್ಗೆ ಸ್ಪೈನಿಗೆ ಹೇಗೆ ರಚನೆ ಆಗಿದೆ ಅದಕ್ಕೆ ಎಕ್ಸಾಕ್ಟ್ ಉಲ್ಟಾ ಆಗಿ ಅದನ್ನು ಮಾಡ್ತಾ ಇದ್ದೇವೆ. ಸೊ ಅದು ಬಹಳ ಒಂದು ಹಾಳಾಗಿರುವಂತ ಒಳ್ಳೇದಲ್ಲದಂತ ಒಂದು ಪೋಸ್ಚರ್. ಸೊ ಅದನ್ನ ನಾವು ಆದಷ್ಟು ಪ್ರಿವೆಂಟ್ ಮಾಡ್ಬೇಕು. ಸೊ ಅಂದ್ರೆ ಮೊಬೈಲ್ ಯೂಸೇ ಮಾಡಬಾರ್ದು ಅಥವಾ ಲ್ಯಾಪ್ಟಾಪ್ ಯೂಸೇ ಮಾಡಬಾರ್ದು ಅಂತಿಲ್ಲ. ಲ್ಯಾಪ್ಟಾಪ್ ಯೂಸ್ ಮಾಡೋದಾದ್ರೆ ಸ್ಕ್ರೀನ್ ಅನ್ನು ಸ್ವಲ್ಪ ಮೇಲೆ ಇಟ್ಟು ಅಥವಾ ಎಡಿಷನಲ್ ಕೀಬೋರ್ಡ್ ಅನ್ನು ತಕೊಂಡು ಕೆಲಸ ಮಾಡಬಹುದು. ನಮ್ಮ ಐ ಲೆವೆಲ್ಗೆ ಲ್ಯಾಪ್ಟಾಪ್ ನ ಸ್ಕ್ರೀನ್ ಬರುವಾಗ ಇಡಬೇಕು. ಮತ್ತೆ ಈವನ್ ಮೊಬೈಲ್ ಅನ್ನು ಕೂಡ ಸ್ವಲ್ಪ ಎತ್ತರದಲ್ಲಿಟ್ಟು ಆದಷ್ಟು ಕುತ್ತಿಗೆಯನ್ನು ಬಗ್ಗದೆ ಯೂಸ್ ಮಾಡುವಂತ ಹ್ಯಾಬಿಟ್ ಮಾಡ್ಕೊಳ್ಬೇಕು. ಇದು ಜಸ್ಟ್ ಹ್ಯಾಬಿಟ್, ನಮ್ಮ ಈ ಮೊಬೈಲ್ ಯೂಸ್ ನಮ್ಗೆ ಹ್ಯಾಬಿಟ್ ಆಗಿದೆ. ಅದೇ ರೀತಿ ಒಂದು ಕರೆಕ್ಟ್ ರೈಟ್ ಪೋಸ್ಚರ್ ಅನ್ನು ಕೂಡ ನಮ್ಮ ರೆಗ್ಯುಲರ್ ಹ್ಯಾಬಿಟ್ ನಾಗೆ ಮಾಡಬೇಕು. ಮತ್ತೆ ಇನ್ನೊಂದೆಂತ ಹೇಳುದು ಅಂತ ಹೇಳಿದ್ರೆ, ಈಗ ತುಂಬಾ ಜನ ವರ್ಕಿಂಗ್ ಇರ್ತದೆ, ವರ್ಕಿಂಗ್ ಕ್ಲಾಸ್, ನಾವೀಗ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಈ ಪ್ಯಾಡ್ ಗಳಲ್ಲಿ ಅಂತದನ್ನೆಲ್ಲ ನಾವು ಕೆಲಸ ಮಾಡುವಾಗ ಬಗ್ಗೆ ಮಾಡ್ಬೇಕಾಗ್ತದೆ. ಅಥವಾ ಈ ಆರ್ಟಿಸ್ಟ್ ಇರ್ಬೋದು, ತುಂಬಾ ಟೈಲರಿಂಗ್ ಮಾಡುವವರು ಇರ್ಬೋದು, ಅವರದ್ದು ಕುತ್ತಿಗೆ ಬಗ್ಗೆ ಮಾಡ್ಬೇಕಾಗಿ. ಇನ್ಫ್ಯಾಕ್ಟ್ ಈವನ್ ನಮ್ಗೆ ಸರ್ಜನ್ಸ್ ಆಗಿ ಕೂಡ ನಮಗೆ ಕುತ್ತಿಗೆ ನೇರ ಇಟ್ಟು ಸರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಗಂಟೆ ಕಟ್ಲೆ ಕುತ್ತಿಗೆ ಬಗ್ಗೆ, ಸೊ ಅಂತ ಕೆಲಸ ಇದ್ದಾಗ ಬೇರೆ ಉಪಾಯ ಇಲ್ಲದಿರುವಾಗ ನಾವು ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸವನ್ನು ಮಾಡಬಹುದು. ಕೆಲಸ ಆದ್ಮೇಗೆ ಅಥವಾ ರುಟೀನ್ ಆಗಿ ಅದಕ್ಕೆ ಬೇಕಾದಂತ ವ್ಯಾಯಾಮಗಳನ್ನು ಮಾಡಬೇಕು.
0: ಓಕೆ,
2: ಸೊ ಹಿಂದಿನ ಮಾಂಸಖಂಡಗಳನ್ನು ಸ್ಟ್ರೆಂತ್ ಮಾಡುವಂತದ್ದು, ಫ್ರಂಟ್ ಮಸಲ್ಸ್ ಅನ್ನು ಸ್ಟ್ರೆಚ್ ಮಾಡುವಂತ, ದಿನಾಲು ಮಾಡುವಂತ ವ್ಯಾಯಾಮಗಳನ್ನು ಮಾಡಬೇಕು. ಅದು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಬರೋದಿಲ್ಲ.
0: ಎಸ್, ಓಕೆ, ಖಂಡಿತ. ಆ ರೀತಿಯಲ್ಲಿ ಮಾಡಿದ್ರೆ ಒಂದಿಷ್ಟು ಈ ಸಮಸ್ಯೆಗಳನ್ನು ಬರುವುದನ್ನ ನಾವು ತಡೆಗಟ್ಟಬಹುದು,
2: ಪರಿಹರಿಸಿಕೊಳ್ಬಹುದು.
0: ಹೌದು, ಎಸ್. ಇವಾಗ ಬೆನ್ನು ಸಮಸ್ಯೆ ಬರ್ತಾ ಇದೆ ಅಂತ ಈ ವಾರ್ನಿಂಗ್ ಸೈನ್ಸ್ ಇದೆಯಲ್ವಾ, ಸೊ ಹೇಗೆ ಗೊತ್ತಾಗುತ್ತೆ?
2: ಸೊ ನಮ್ಮದು ಒಂದು ಬ್ಯಾಕ್ ಪೇನ್, ಬೆನ್ನಲ್ಲಿ ಏನ್ ಸಮಸ್ಯೆ ಬಂದರೂ ಹೆಚ್ಚಾಗಿ ಫಸ್ಟ್ ಆಗಿ ಬ್ಯಾಕ್ ಪೇನ್ ಬರ್ತದೆ. ಅದು ಲೋಕಲೈಸ್ಡ್ ಇರ್ತದೆ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇರ್ತದೋ ಅದೇ ಜಾಗದಲ್ಲಿ ಬ್ಯಾಕ್ ಪೇನ್ ಇರ್ತದೆ. ಇನ್ನೊಂದು, ನರಗಳಿಗೆ ಬೆನ್ನಿನ ಎಂತ ಸಮಸ್ಯೆ ಆದ್ರೂ ಅದು ನರಕ್ಕೆ ಒತ್ತಡ ಕೊಡುತ್ತದೆ. ಸೊ ನರಗಳ ನೋವು, ಈ ಸಯಾಟಿಕ ಅಂತ ಹೇಳುದು ಅಥವಾ ಬ್ರೇಕ್ಯಾಲಜಿ ಅಂತ ಹೇಳುದು ಕುತ್ತಿಗೆಯಲ್ಲಿ, ಸೊ ಅದು ಆ ನರದ ನೋವು ಬಂದಾಗ ಈ ಬೆನ್ನಲ್ಲಿ ಮಾತ್ರ ಅಲ್ಲ, ಕಾಲಿಗೆ ಕೂಡ ನೋವು ಬರ್ತದೆ, ಶೂಟಿಂಗ್ ಪೇನ್ ಬರ್ತದೆ, ಅಥವಾ ಕಾಲಲ್ಲಿ ಅಥವಾ ಬೆರಳುಗಳಲ್ಲಿ ನಮ್ನೆಸ್ ಅಥವಾ ಪಿನ್ಸ್ ಅಂಡ್ ನೀಡಲ್ಸ್ ಅಂತ, ಇರುವೆ ಚಚ್ಚಿದಾಗೆ ಅಥವಾ ಪಿನ್ ಅಲ್ಲಿ ಚುಚ್ಚಿದಾಗೆ ಆಗುವಂತದ್ದು, ಅಥವಾ ಸ್ಪರ್ಶ ಜ್ಞಾನ ಕಮ್ಮಿ ಆದಂತದ್ದು, ಅಂತದ್ದು ಸಿಂಪ್ಟಮ್ಸ್ ಬಂದ್ರೆ ನಮ್ಗೆ ಡೆಫಿನೇಟಿವ್ ಆಗಿ ಬೆನ್ನಿದ್ದೇ ತೊಂದರೆ ಉಂಟು, ಮತ್ತೆ ಇದಕ್ಕೆ ವೈದ್ಯರ ಸಲಹೆ ಬೇಕು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ.
0: ಹೌದು, ಹೆಚ್ಚಾಗಿ ಇವಾಗ ವೈದ್ಯರನ್ನು ಕನ್ಸಲ್ಟ್ ಮಾಡುವಾಗ ಲೋಕಲ್ ಡಾಕ್ಟರ್ಸ್ ಅವರು ಇವರಂತಲ್ಲ, ಅಥವಾ ಸ್ವತಃ ಸೀದಾ ಹೋಗಿ ಯಾವುದೊಂದು ಪೇನ್ ಕಿಲ್ಲರ್ ಮಾತ್ರೆ ತೆಗೆಯೋದು ಈ ರೀತಿಯಲ್ಲಿ ಮಾಡಿಬಿಡ್ತಾರೆ ಒಮ್ಮೆಲೆ ಬಂದು ಬಿಟ್ರೆ ಅಂತ. ಆದರೆ ಅದು ಕಂಟಿನ್ಯೂ ಆಗಿ ಆಗ್ತಾನೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ವೈದ್ಯರನ್ನ ಕಾಣುವುದು ತುಂಬಾನೇ ಸೂಕ್ತ ಅಂತ, ಇದು ವೆರಿ ಇಂಪಾರ್ಟೆಂಟ್ ಕೂಡ. ಹೌದು,
2: ಸೊ ಬೆನ್ನು ನೋವು ಅಂತ ಹೇಳಿ ಎಷ್ಟು ಕಾಮನ್ ಅಂತ ಹೇಳಿದ್ರೆ ಒಬ್ಬರ ಜೀವನ ಎಲ್ಲರಿಗೂ ಒಂದು ಬೆನ್ನು ನೋವು ಬಂದೇ ಇರ್ತದೆ. ಸೊ ಬೆನ್ನು ನೋವು ಬಂದಾಗ ಪೇನ್ ಕಿಲ್ಲರ್ ತಗೊಳ್ಳೇಬಾರ್ದಂತೆಲ್ಲ, ತಗೊಳ್ಬಹುದು. ಸಿಂಪಲ್ ಪೇನ್ ಕಿಲ್ಲರ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್, ನಾವು ಜ್ವರಕ್ಕೆಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀವಿ, ಅದು ನೋವು ಕೂಡ ಹೆಲ್ಪ್ ಆಗ್ತದೆ. ಸೊ ಪ್ಯಾರಾಸಿಟಮಾಲ್ ತಗೊಂಡ್ರೆ ಒಂದು ಅಥವಾ ಎರಡು ದಿವಸ ತಗೊಂಡು ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡಬಹುದು. ಮತ್ತು ಒಂದು ಎರಡು ದಿವಸದಕ್ಕಿಂತ ಜಾಸ್ತಿ ಸೆಲ್ಫ್ ಮೆಡಿಕೇಶನ್ ಅಷ್ಟು ಒಳ್ಳೇದಲ್ಲ. ಯಾಕಂತ ಹೇಳಿದ್ರೆ ಯಾವ ಕಾರಣದಿಂದ ಬೆನ್ನು ನೋವು ಬರ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ನಮ್ಗೆ ಆ ಕಾರಣವನ್ನು ಸರಿಯಾಗಿ ಕಂಡುಹಿಡಿದು ಮತ್ತೆ ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಆ ಕಾರಣ ಕಂಡುಹಿಡಿಯುವುದು ಬಹಳ ಮುಖ್ಯ. ಸೊ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನು ಒಂದೆರಡು ದಿವಸಕ್ಕಿಂತ ಜಾಸ್ತಿ ಮುಂದುವರಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ. ಮತ್ತೊಂದು, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿದ್ರೆ ಇಂಥ ಸೈನ್ಸ್ ಸಿಂಪ್ಟಮ್ಸ್ ಒಬ್ಬರು ಪೇಷಂಟ್ ಇದ್ರೆ ಅವರಿಗೆ ನಾವು 100% ಆಗಿ ತಜ್ಞ ವೈದ್ಯರನ್ನು ಕಂಡು ಮತ್ತೆ ನಾವು ಎಕ್ಸ್ರೇ ಇರ್ಬೋದು, MRI ಸ್ಕ್ಯಾನಿಂಗ್ ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅಗತ್ಯ ಬಹಳ ಉಂಟು ಅಂತ ಹೇಳುವಂತದ್ದು. ಸೊ ಈ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳುದು ಜನರಿಗೆ ಎಲ್ಲರಿಗೆ ಗೊತ್ತಿದ್ರೆ ಬಹಳ ಒಳ್ಳೇದು. ಅದು ಯಾವ್ದಂತ ಹೇಳಿದ್ರೆ, ಒಂದು ತೀವ್ರವಾದ ನೋವು, ತೀವ್ರವಾದ ತಡಿಲಿಕ್ಕೆ ಆಗದಂತ ನೋವು, ಮೆಡಿಸಿನ್ ತಕೊಂಡ್ರೆ ಆ ನೋವು ಕಮ್ಮಿ ಆಗುದಿಲ್ಲ, ಮತ್ತೆ ಆ ನೋವು ಕಾಲುಗಳಿಗೆ ಅಥವಾ ಕೈಗೆ ಹೋಗ್ತಾ ಇರ್ತದೆ. ಸೊ ಅದು ಯಾವುದೇ ಟ್ರೀಟ್ ರೆಸ್ಟ್ ಅಲ್ಲಿ ಮೆಡಿಸಿನ್ ಅಲ್ಲಿ ಕಮ್ಮಿ ಆಗದಂತ ಇರುವಂತ ನೋವು, ಇಸ್ ರೆಡ್ ಫ್ಲಾಗ್ ಸೈನ್. ಅಂದ್ರೆ ನಾವು ಅದಕ್ಕೆ ಡೆಫಿನೆಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಏನೇನು ತೊಂದರೆ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಬೇಕು. ಅಥವಾ ಬಿದ್ದಾಗ ಬಂದಾಗ ನೋವು, ಯಾರಾದ್ರು ಸ್ವಲ್ಪ ಈವನ್ ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಅಥವಾ ಹೈಯರ್ ಹೈಟ್ ಇಂದ ಬಿದ್ದಾಗ ಬೆನ್ನು ಕಂಡು ಬಂದ್ರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಅದು ಫ್ರಾಕ್ಚರ್ ಆಗಿದ ಇಲ್ವಾ ಅಂತದನ್ನು ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಡಾಕ್ಟರಿಗೆ ಹೋಗಿ ತೋರಿಸಬೇಕಾಗ್ತದೆ. ಯಾವುದೇ ನೋವು ಬೆನ್ನು ನೋವು ಒಟ್ಟಿಗೆ ಜ್ವರ ಬಂದ್ರೆ, ಸೊ ಜ್ವರ ಮತ್ತೆ ಬೆನ್ನು ನೋವು ಕಾಂಬಿನೇಷನ್ ಸ್ವಲ್ಪ ಸೀರಿಯಸ್ ಇರ್ತದೆ. ಸೊ ಅದಕ್ಕೆ ಬೇರೆ ರಕ್ತ ಪರೀಕ್ಷೆ ಇರ್ಬೋದು ಅಥವಾ ಎಕ್ಸ್ರೇ ಇರ್ಬೋದು, ಫರ್ದರ್ ಇನ್ವೆಸ್ಟಿಗೇಷನ್ ಅವಶ್ಯಕತೆ ಇದೆ. ಮತ್ತೆ ಬೆನ್ನು ನೋವು ಬಂದಾಗ ಅದರ ಒಟ್ಟಿಗೆ ಮೂತ್ರದ ಅಥವಾ ಮೋಷನ್ ಕಂಟ್ರೋಲ್ ತಪ್ಪುವಂತದ್ದು. ಕೆಲವರಿಗೆ ಮೂತ್ರದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಟಾಯ್ಲೆಟ್ ಗೆ ಹೋಗುವಿಂದ ಮೊದಲೇ ಮೂತ್ರ ಪಾಸ್ ಆಗ್ತದೆ, ಅಥವಾ ಮೋಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ವಾರ ಮೋಷನ್ ಹೋಗ್ತಾ ಇಲ್ಲ ಅಂತ ಸಿಚುವೇಶನ್ ಬಂದ್ರೆ, ಅಥವಾ ಮೂತ್ರ ಮತ್ತೆ
0: ಕರೆಯಲ್ಲಿದ್ದಾರೆ. ಹಲೋ
1: ಹಲೋ
0: ಹಲೋ, ಯಾರು ಮಾತನಾಡ್ತೀರಿ? ಶುಭಾಶಯಗಳು. ನೀವು ನಿಮ್ಮ ಹೆಸರು?
1: ಎಚ್ ಮೊಹಮ್ಮದ್
0: ವೇಣೂರು. ನಿಮಗೂ ಕೂಡ ಶುಭಾಶಯಗಳು ಸರ್, ಹೇಳಿ ನಿಮ್ಮ ಪ್ರಶ್ನೆ.
1: ಥ್ಯಾಂಕ್ ಯು ಸರ್. ಮತ್ತೆ ಇದು ನಮ್ಮ ಡಾಕ್ಟರ್ ಅವರು ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ನನ್ನೊಂದು ನನ್ನ ಮಿತ್ರ ಒಬ್ಬ ಇದ್ದಾರೆ, ಅವರು ಪ್ರಶ್ನೆ ಕೇಳಿ ಕೇಳಿದ್ರು ಏನಂದ್ರೆ, ಅವರ ಭುಜದ ಎಡ ಭುಜದ ಕೆಳಗೆ ನೋವು ಬರ್ತದಂತೆ ಒಮ್ಮೆ, ಒಂದೊಂದು ದಿನ ಇಲ್ಲ. ಮತ್ತು ಇದು ಯಾವ್ದಂದ್ರೆ, ಈ ಬೆರಳು ಉಂಟಲ್ಲ, ಬೆರಳು ಅದು ಬಗ್ಗಿಸುವಾಗ ನೋವಾಗ್ತದೆ ಒಮ್ಮೊಮ್ಮೆ. ಆದ್ರೆ ಅವರು ಎಣ್ಣೆ ಹಚ್ಚುತ್ತಾರಂತೆ, ಎಣ್ಣೆ ಹಚ್ಚಿದ್ರಿಂದ ಅದು ಪ್ರಯೋಜನ ಆಗ್ತದ, ಒಮ್ಮೊಮ್ಮೆ ಇರುವುದಿಲ್ಲ, ಇಲ್ಲ ಇದರಿಂದ ಹಾರ್ಟ್ಗೆ ಏನಾದ್ರೂ ತೊಂದರೆ ಆಗ್ತದ ಅಂತ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ.
0: ಓಕೆ ಓಕೆ, ರೇಡಿಯೋದಲ್ಲಿ ಕೇಳ್ತೀರಾ? ಬೇರೆ ಪ್ರಶ್ನೆ ಇದೆಯಾ?
2: ನಮಸ್ತೆ ಮೊಹಮ್ಮದ್ ಅವ್ರೆ, ನಿಮ್ ಕೇಳಿದ್ದು ಈಗ ನಾವು ಅದೇ ಅದರ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಸೊ ಎಂತ ಅಂತ ಹೇಳಿದ್ರೆ, ಈ ನೋವು ಬಂದಾಗ ಭುಜದಲ್ಲಿ ನೋವು ಬಂದದ್ದು ಕುತ್ತಿಗೆನ ಪ್ರಾಬ್ಲಮ್ ಇರ್ಬೋದು, ಸ್ಪಾಂಡಲೈಟಿಸ್ ಇಂದ ಇರ್ಬೋದು, ಅಥವಾ ಭುಜದ ತೊಂದರೆ ಇರ್ಬೋದು, ಅಂದ್ರೆ ಪೆರಿಆರ್ಥ್ರೈಟಿಸ್ ಅಂತ ಹೇಳಿ, ಎಸ್ಪೆಷಲಿ ಡಯಾಬಿಟಿಸ್ ಇದ್ದಲ್ಲಿ ಅಥವಾ ಬೇರೆ ಏನಾದ್ರೂ ಕೈಯಲ್ಲಿ ಅಥವಾ ಏನಾದ್ರು ತೊಂದರೆ ಆದಲ್ಲಿ ಪೆರಿಆರ್ಥ್ರೈಟಿಸ್ ಅಂತ ಆಗ್ತದೆ ಅಂತ ಹೇಳಿದ್ರೆ, ಭುಜದ ಹತ್ತಿರ ಇರುವಂತ ಜಾಯಿಂಟ್ಗಳು ಸ್ವಲ್ಪ ನೋವು ಕೊಡ್ತದೆ, ಮತ್ತೆ ಸ್ಟಿಫ್ನೆಸ್ ಕೊಡ್ತದೆ, ಕೈ ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ, ಎತ್ತುವಾಗ ನೋವು ಆಗ್ತದೆ, ಮತ್ತೆ ಕೈಯಲ್ಲಿ ಎತ್ತುವ ಕರಕರ ಅಂತ ಹೇಳಿ ಸೌಂಡ್
0: ಬರುತ್ತೆ. ಎಡ ಇದಕ್ಕೆ ಮಾತ್ರ ಬರುವಂತದ್ದು
2: ಅಲ್ಲ, ಬಲ ಕೈ ಕೂಡ ಎಡ ಕೈ ಕೂಡ ಬರಬಹುದು. ಅದೇ ಸೈಡ್ ಅಲ್ಲಿ ರಾತ್ರಿ ಮಲಗಲಿಕ್ಕೆ ಆಗುದಿಲ್ಲ, ಇಂಥದ್ದೆಲ್ಲ ಆಗುವುದು ಬಾರಿ ಕಾಮನ್. ಸೊ ಇದು ಸ್ಪಾಂಡ್ಲೋಸಿಸ್ ಇರ್ಬೋದು ಅಥವಾ ಭುಜದ ತೊಂದರೆ ಕೂಡ ಇರ್ಬೋದು. ಸೊ ನಿಮ್ಮ ಮಿತ್ರರಿಗೆ ಅವರಿಗೆ ಹೇಳಿಬಿಡಿ, ಈ ಬರೀ ಎಣ್ಣೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮೊದಲು ಯಾವ ಕಾರಣದಿಂದ ನೋವು ಬರ್ತದೆ ಅಂತ ಹೇಳಿದ್ರೆ ನಾವು ಫೈಂಡ್ ಔಟ್ ಮಾಡಿ, ಅದರ ಕುತ್ತಿಗೆಯಿಂದ ಬರ್ತದ, ಭುಜದ ಪ್ರಾಬ್ಲಮ್ ಉಂಟು, ಅಥವಾ ಕೈ ಬೆರಳಲ್ಲಿ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರಿ, ಸೊ ಕೈ ಬೆರಳುಗಳ ತೊಂದರೆ ಉಂಟು ಅಂತೇಳಿ ಒಂದ್ಸತಿ ನಿಮ್ಗೆ ಎಂತ ಪ್ರಾಬ್ಲಮ್ ಅಂತೇಳಿ ಡಯಾಗ್ನೋಸ್ ಆದ ಮೇಲೆ ಮತ್ತೆ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಫಸ್ಟ್ ಗೆ ಟ್ರೀಟ್ಮೆಂಟ್ ಮತ್ತೆ ಡಯಾಗ್ನೋಸಿಸ್ ಆಗಬಾರ್ದು. ಫಸ್ಟ್ ಗೆ ನಾವು ಡಯಾಗ್ನೋಸಿಸ್ ಮಾಡಬೇಕು, ಎಂತ ತೊಂದರೆ ಅಂತೇಳಿ ಗೊತ್ತಾಗಬೇಕು, ಮತ್ತೆ ಅದಕ್ಕೆ ಬೇಕಾದ ರಿಲೆವೆಂಟ್ ಟ್ರೀಟ್ಮೆಂಟ್ ಗಳನ್ನು ಮಾಡಬಹುದು.
0: ಮಾಡಬಹುದಂತ ಎಸ್. ಓಕೆ, ಮೊಹಮ್ಮದ್ ಅವರ ಮಿತ್ರರವರಿಗೆ ಈ ಒಂದು ಪರಿಹಾರ ಸಿಕ್ಕಿತು ಅಂತ ಕೂಡ ಭಾವಿಸ್ತೇನೆ. ಸೊ ಖಂಡಿತವಾಗಿಯೂ ಕೂಡ ಅದನ್ನ ಫಾಲೋಅಪ್ ಮಾಡುವಂತದ್ದು ತುಂಬಾ ಅನಿವಾರ್ಯ. ಹಾಗೇನೆ ಮುಂದಿನ ನಾವು ನೋಡ್ಲಿಕ್ಕೆ ಹೋದ್ರೆ, ಇವಾಗ ಜಿಮ್ಗೆ ತುಂಬಾ ಮಂದಿ ಕೂಡ ಹೋಗುವಂತದ್ದು, ಅಲ್ಲಿ ಭಾರ ಎತ್ತುವಂತದ್ದು, ಈ ರೀತಿ ವ್ಯಾಯಾಮ ಮಾಡ್ತಾ ಇರ್ತಾರೆ. ಸೊ ಅವರು ಡಿಸ್ಕ್ ಸಮಸ್ಯೆಗೆ ಒಳಗಾಗುವ ಜಾಸ್ತಿ ಇದು ಕೂಡ ಇರುತ್ತೆ. ಏನು ಹೇಳ್ತೀರಿ?
2: ಸೊ ಇದು ಜಿಮ್ ಅಂತ ಈಗ ನಾವೀಗ ಎಲ್ಲ ಕಂಪ್ಲೇಂಟ್ ಮಾಡೋದು, ನಾವು ತುಂಬಾ ಸೆಡೆಂಟರಿ ಆಗ್ತಾ ಇದ್ದೇವೆ, ಆಕ್ಟಿವಿಟಿ ಕಮ್ಮಿ ಆಗ್ತಾ ಇಲ್ಲ ಅಂತೇಳಿ. ಇದರದ್ದು ಎಕ್ಸಾಕ್ಟ್ ಅಪೋಸಿಟ್, ನಾವು ತುಂಬಾ ಆಕ್ಟಿವಿಟಿ ಅಥವಾ ಎಬ್ನಾರ್ಮಲ್ ಆಕ್ಟಿವಿಟೀಸ್ ಅಥವಾ ತುಂಬಾ ಹೆವಿ ವೆಯ್ಟ್ಸ್ ಬೀಳುದು, ಅದು ಕೂಡ ಬೆನ್ನಿಗೆ ಹಾಳು. ಸೊ ಆಕ್ಟಿವಿಟಿ ಕಮ್ಮಿ ಇದ್ರೂ ಹಾಳು, ಅಥವಾ ಜಾಸ್ತಿ ಆಕ್ಟಿವಿಟಿ ಆದ್ರೆ ಕೂಡ ಹಾಳು. ಇದರ ಇನ್ ಬಿಟ್ವೀನ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಜಿಮ್ ಅಲ್ಲಿ ಎಂತಾಗ್ತದೆ ಅಂತ ಹೇಳಿದ್ರೆ, ನಾವು ಜಿಮ್ ಅಲ್ಲಿ ಹೋದಾಗ ತುಂಬಾ ಬೇರೆ ಬೇರೆ ರೀತಿಯ ಕ್ಲಾಸಿನ ಫಿಟ್ನೆಸ್ ನವರು ಇರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೋಗಿ ಕಂಪೇರ್ ಮಾಡಿದ್ರೆ ಇನ್ನೊಬ್ರು ತುಂಬಾ ಫಿಟ್ಟಿನವರ ನೊಟ್ಟಿಗೆ ನನಗೆ ಜಿಮ್ ಅಲ್ಲಿ ಕಾಂಪೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ಹೋದಾಗ ಸ್ವಲ್ಪ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬರ್ತದೆ ನಮ್ಗೆ, ಬೇರೆಯವರನ್ನು ನೋಡುವಾಗ ನಾನು ಹಾಗೆ ಮಾಡಬೇಕು ಅಂತೇಳಿ ಸಡನ್ ಆಗಿ ವೆಯ್ಟ್ಸ್ ಅನ್ನು ಹಾಕ್ತೇವೆ, ಎಕ್ಸಸೈಸ್ ಮಾಡ್ತೇವೆ, ಅಂಥದ್ದು ಮಾಡಿ ಬೆನ್ನಿಗೆ ತುಂಬಾ ಹಾಳು ಮಾಡುವಂತ ಚಾನ್ಸ್ ಉಂಟು. ಸೊ ಅಂಥದ್ದಲ್ಲಿ ನಾವು ಪರ್ಸನಲ್ ಟ್ರೈನರ್ಸ್ ಅಥವಾ ಅದರ ಬಗ್ಗೆ ಮಾಹಿತಿ ಇದ್ದವರ ಹತ್ರ ಕೇಳಿಕೊಂಡು ನಾವು ಮಾಡೋದು ಒಳ್ಳೇದು. ಕೆಲವೆಲ್ಲ ಎಕ್ಸಸೈಸ್ ಲೈಕ್ ಈ ಡೆಡ್ ಲಿಫ್ಟ್ ಇರ್ಬೋದು, ಹೆವಿ ವೆಯ್ಟ್ಸ್ ವಿತ್ ಸ್ಕ್ವಾಟ್ಸ್ ಇರ್ಬೋದು, ಅದು ಬೆನ್ನಿಗೆಲ್ಲ ಬಹಳ ಹಾಳು. ಸೊ ಅದರಿಂದಾಗಿ ತುಂಬಾ ಡಿಸ್ಕಿನ ಪ್ರಾಬ್ಲಮ್ಗಳು, ಬೆನ್ನಲ್ಲಿ ಕ್ರ್ಯಾಕ್ ಬಂದು ಸ್ಪಾಂಡಿಲಿಸ್ಟೇಸ್ ಸ್ಲಿಪ್ ಆಗುವಂತದನ್ನೆಲ್ಲ ನಾವು ನೋಡಿರ್ತೇವೆ. ಸೊ ನಾನು ಹೆಚ್ಚಾಗಿ ಪೇಷಂಟ್ಸ್ಗಳಿಗೆ ನನ್ನ ಪೇಷಂಟ್ಸ್ಗೆ ಹೇಳುದಂತ ಹೇಳಿದ್ರೆ ಜಿಮ್ಮಿಗೆ ಹೋಗ್ಬೇಡಿ ಅಂತೇಳಿ, ಅಟ್ ಲೀಸ್ಟ್ ಹುಷಾರಾಗೋದನ್ಗ ಹೋಗ್ಬೇಡಿ, ಅಥವಾ ಹೋಗುದಾದ್ರೆ ಯಾರಾದ್ರೂ ಕರೆಕ್ಟ್ ಇದ್ರ ಬಗ್ಗೆ ಮಾಹಿತಿ ಇಟ್ಟುಕೊಂಡು ಮತ್ತೆ ಹೋಗಿ ಅಂತೇಳಿ. ನಾವು ಮುಖ್ಯವಾಗಿ ಕೋರ್ ಮಸಲ್ಸ್ ಅಂತ ಹೇಳದನ್ನು ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಸೊ ಜಿಮ್ ಅಲ್ಲಿ ನಾವು ಮಿರರ್ ನ ಮುಂದೆ ನಿಂತು ನೋಡಿದಾಗೆ ಬೈಸೆಪ್ಸ್ ಟ್ರೈಸೆಪ್ಸ್ ಹಾಗೆ ಹೇಳಿದ್ರೆ ನಾವು ಮಿರರ್ ಮಸಲ್ಸ್ ಅಂತ ಹೇಳ್ತೇವೆ. ಸೊ ಮಿರರ್ ಮಸಲ್ಸ್ ಅನ್ನು ನಾವು ಸ್ಟ್ರೆಂತ್ ಮಾಡ್ತಾ ಹೋಗ್ತೇವೆ, ಪಂಪಿಂಗ್ ಅಂತ ಹೇಳಿರ್ತೇವೆ, ಐರನ್ ಪಂಪಿಂಗ್ ಐರನ್ ಅಂತ ಹೇಳಿ ನಾವು ಪಂಪ್ ಮಾಡ್ತಾ ಹೋಗ್ತೇವೆ ಮಸಲ್ಸ್ ಅನ್ನು. ಆ ಮಸಲ್ಸ್ ನಮ್ಗೆ ಬಹಳ ಮುಖ್ಯವಾದ ಮಸಲ್ಸ್ ಅಲ್ಲ, ಅದು ಮುಖ್ಯ, ಅದು ಇಂಪಾರ್ಟೆಂಟ್, ಬಟ್ ಅಷ್ಟು ಮುಖ್ಯವಾದ ಅಲ್ಲ. ಮುಖ್ಯವಾದ ಮಸಲ್ಸ್ ಕೋರ್ ಮಸಲ್ಸ್. ಈ ಕೋರ್ ಮಸಲ್ಸ್ ನಮ್ಮ ಸ್ಪೈನಲ್ ಕಾಲಮ್ ನ ಹತ್ತಿರ ಇರ್ತದೆ, ಡೀಪ್ ಆಗಿರ್ತದೆ, ಕಾಣುದಿಲ್ಲ. ಸೊ ಬೆನ್ನ ಹಿಂದಿನ ಮಸಲ್ಸ್, ಸೋಸ್ ಮಸಲ್ಸ್ ಅಂತ ಇರ್ತದೆ, ಅದು ಹೊಟ್ಟೆಯಿಂದ ಕೆಳಗಡೆ ಒಳಗಡೆ ಒಂದು 15 ಸೆಂಟಿಮೀಟರ್ ಒಳಗಡೆ ಇರ್ತದೆ. ಸೊ ಅದನ್ನ ನಮ್ಗೆ ಕಾಣುದಿಲ್ಲ. ಸೊ ಆ ಮಸಲ್ ನ ಸ್ಟ್ರೆಂಥನಿಂಗ್ ಮುಖ್ಯ. ಸೊ ಈ ಕೋರ್ ಮಸಲ್ ನ ಸ್ಟ್ರೆಂಥನಿಂಗ್ ಆದ ನಂತರ ನಾವು ಮತ್ತೆ ಬೇರೆ ಮಿರರ್ ಮಸಲ್ಸ್ ಅನ್ನು ಅಥವಾ ಬೇರೆ ಆಂಟಿಗ್ರಾವಿಟಿ ಮಸಲ್ಸ್ ಅನ್ನು ನಾವು ಸ್ಟ್ರೆಂತ್ ಅನ್ನು ಮಾಡ್ಕೊಳ್ಬೇಕು. ಸೊ ಜಿಮ್ಮಿಗೆ ಹೋಗಿ ತುಂಬಾ ವೆಯ್ಟ್ ಹಾಕಿ ಮಸಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇದ್ದದನ್ನ ನಾವು ಜಾಸ್ತಿ ಮಾಡಿಕೊಳ್ಳೋದು ಒಳ್ಳೇದಲ್ಲ.
0: ಓಕೆ ಓಕೆ ಓಕೆ. ಸೊ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇನ್ನು ತುಂಬಾ ಮಂದಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಯೂತ್ಸ್ ಇರ್ತಾರೆ. ಸೊ ಅವರು ಕೂಡ ಯಾವ ಏನ್ ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ, ಒಂದು ವೇಳೆ ಬೆನ್ನು ಸಮಸ್ಯೆ ಏನಾದ್ರೂ ಒಂದು ಬಂದು ಹೋದ್ರೆ, ಸೊ ಅವರು ಆ ಸಮಯದಲ್ಲಿ ಏನು ಫಸ್ಟ್ ಏಡ್ ಅಥವಾ ಏನು ಆ ಟೈಮಲ್ಲಿ ಮಾಡಬೇಕಾಗತ್ತೆ?
2: ಸೊ ಸ್ಪೋರ್ಟ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಪ್ರಿವೆಂಟಿಂಗ್ ಇಂಜುರೀಸ್. ಸೊ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇಂಜುರಿ ಅದರ ಪಾರ್ಟ್ ಇದ್ದದ್ದೇ. ಸೊ ನಾವು ಯಾವ ಸ್ಪೋರ್ಟ್ಸ್ ಆಡ್ತೇವೆ ಅದರ ಬಗ್ಗೆ ನಾವು ಮೊದಲು ಆಡೋಕ್ಕಿಂತ ಮೊದಲು ನಾವು ಇದರಿಂದಾಗಿ ಯಾವ್ದೆಲ್ಲ ಪ್ರಾಬ್ಲಮ್ ಆಗಬಹುದು ಅಂತ ಹೇಳೋದನ್ನ ನೋಡಿಕೊಂಡು ನಾವು ಪ್ರಿವೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ರನ್ನರ್ಸ್ ಇದ್ರೆ ಕರೆಕ್ಟ್ ಆದ ಶೂ ಹಾಕೋದು, ಕರೆಕ್ಟ್ ಟ್ರ್ಯಾಕ್ ಅಲ್ಲೇ ಓಡುದು, ಬೇರೆ ಕಡೆ ಎತ್ತರ ತಗ್ಗಿದ್ದಲ್ಲಿ ಅಂತದಲ್ಲೆಲ್ಲ ಓಡದಿರುತ್ತೆ. ನಮ್ಮ ಈವೆಂಟ್ಸ್ ಗೆ ಹೇಗೆ ಉಂಟ ಅದಕ್ಕೆ ಬೇಕಾದಂತ ಕರೆಕ್ಟ್ ರೂಲ್ಸ್ ಫಾಲೋ ಮಾಡ್ಬೇಕು. ಸೊ ಇದಾದ್ರೆ ನಾವು ಕರೆಕ್ಟ್ ಸಿಮೆಂಟ್ ಅಲ್ಲಿ ಕೋರ್ಟ್ ಅಲ್ಲಿ ಆಡುದಿಲ್ಲ, ಕರೆಕ್ಟ್ ಆದ ಕೋರ್ಟ್ ಅಲ್ಲಿ ಆಡುದು, ಅಂತದೆಲ್ಲ ಸ್ಟ್ರೆಸ್ಸಸ್ ಅನ್ನು ಇವೆಂಟ್ ನಮ್ಮ ಇಂಜುರಿಯನ್ನು ಪ್ರಿವೆಂಟ್ ಮಾಡ್ತದೆ. ಈಗ ಸಡನ್ ಆಗಿ ಬಾಸ್ಕೆಟ್ ಬಾಲ್ ಆಡುವಾಗ ಅಥವಾ ವಾಲಿಬಾಲ್ ಆಡುವಾಗ ಬೆನ್ನನ್ನು ಹಿಡ್ಕೊಂಡಿತ್ತು, ಕ್ಯಾಚ್ ಆಯ್ತು ಅಂತ ಹೇಳಿದ್ರೆ ಎಂತ ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಆಗಿ ಯಾವ ಜಾಗದಲ್ಲಿ ಆಗಿದ ಆ ಜಾಗಕ್ಕೆ ಇಮಿಡಿಯೇಟ್ ರೆಸ್ಟ್ ಬೇಕು. ಸೊ ಇನ್ನೊಂದು ಈ ಗೇಮ್ ಅನ್ನು ಮುಗಿಸ್ತೇವೆ ಮತ್ತೆ ನೋಡುವ ಅಂತ ಹೇಳಿ, ಎಸ್ಪೆಷಲಿ ನಮ್ಮ ಟೆನ್ನಿಸ್ ಅಲ್ಲೆಲ್ಲ ಇದೊಂದು ಗೇಮ್ ಆಗ್ಲಿ ಮತ್ತೆ ನೆಕ್ಸ್ಟ್ ರೆಸ್ಟ್ ಮಾಡ್ತೇವೆ ಅಂತ ಹೇಳಿ. ಸೊ ಗೇಮ್ ಕಂಟಿನ್ಯೂ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೋವು ಬಂದಲ್ಲೇ ನಿಲ್ಲಿಸಿ ಆ ಜಾಗದಲ್ಲಿ ರೆಸ್ಟ್ ತಗೊಂಡು, ಮೇ ಬಿ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರತ್ರ ಹೆಲ್ಪ್ ತಗೊಂಡು, ಲೋಕಲ್ ಐಸ್ ಪ್ಯಾಕ್ ಹಚ್ಚೋದು, ಸ್ವಲ್ಪ ಸ್ಪ್ರೇ ಅಥವಾ ಇದನ್ನು ಮಾಡುದು, ಅಥವಾ ಈವನ್ ಮೈಲ್ಡ್ ಇಂಜುರಿ ಜಸ್ಟ್ ಜಾಸ್ತಿ ಇಲ್ಲ ಸ್ವಲ್ಪ ನೋವು ಕಾಣ್ತಾ ಉಂಟು ಅಂತೇಳಿ ಈವನ್ ಒನ್ ಡೇ ಎರಡು ದಿವಸ ಪೇನ್ ಕಿಲ್ಲರ್ ತಗೊಂಡು ನೋಡಿ ಮತ್ತೆ ನಮ್ಮ ಸ್ಪೋರ್ಟ್ಸ್ ಅನ್ನು ಕಂಟಿನ್ಯೂ ಮಾಡಬಹುದು. ಯೂಶ್ವಲಿ ಸ್ಪೋರ್ಟ್ಸ್ ಅಲ್ಲಿ ಅವರ ಕೋರ್ ಮಸಲ್ ಸ್ಟ್ರಾಂಗ್ ಇರ್ತದೆ, ಯಾಕಂದ್ರೆ ರೆಗ್ಯುಲರ್ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ತಾರೆ. ಸೊ ನಾವು ವೀಕೆಂಡ್ ವಾರಿಯರ್ಸ್ ಅಂತ ಹೇಳ್ತೇವೆ, ಇಡೀ ದಿವಸ ವಾರ ಇಡೀ ಕೆಲಸ ಮಾಡಿ ಸ್ಯಾಟರ್ಡೇ ಸಂಡೇ ಕ್ರಿಕೆಟ್ ಆಡ್ಲಿಕ್ಕೆ ಹೋಗೋರು, ಅಂತವರಿಗೆ ಇಂಜುರಿ ಜಾಸ್ತಿ. ಸೊ ಅಂತವ್ರ ನೋವೆಲ್ಲ ಬಂದಾಗ ಕೂಡಲೇ ನಾವು ಅದಕ್ಕೆ ಬೇಕಾದಂತ ಯಾರತ್ರ ಡಾಕ್ಟರ್ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ.
0: ಓಕೆ. ಸೊ ಜಾಸ್ತಿಯಾಗಿ ಸ್ಪ್ರೇ ಕೊಡುವಂತದ್ದು ಅದು ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ ಅಂದ್ರೆ, ಜಾಸ್ತಿ ಕೊಡುವ ಹಾಗೆ ಕೂಡ ಇಲ್ಲ ಅಂತ ಕೂಡ ಹೇಳ್ತಾರೆ.
2: ಸೊ ಸ್ಪ್ರೇ ಮತ್ತೆ ಈ ಜೆಲ್, ಆಯಿಲ್ ಮತ್ತೆ ಹೀಟ್, ಐಸ್ ಪ್ಯಾಕ್ ಅದನ್ನೆಲ್ಲ ಯೂಸ್ ಮಾಡಬಹುದು, ಬಟ್ ಅಟ್ ದ ಮ್ಯಾಕ್ಸ್ ಒಂದು ಅಥವಾ ಎರಡು ದಿವಸ ಅಥವಾ ಮೂರು ದಿವಸ. ಅದಕ್ಕಿಂತ ಜಾಸ್ತಿ ನಾವು ಯೂಸ್ ಮಾಡಬೇಕಾದ ಸಿಚುವೇಶನ್ ಬಂದ್ರೆ ನಾವು ಯಾವ ಕಾರಣದಿಂದ ನೋವು ಬರ್ತಾ ಉಂಟು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಮತ್ತೆ ಯೂಸ್ ಮಾಡೋದು ಬೆಟರ್. ಯಾಕಂತ ಹೇಳಿದ್ರೆ ನಮ್ಗೆ ಈ ಇಂಜುರಿಗೆ ಐಸ್ ಇಡಬೇಕಾ ಹೀಟ್ ಇಡಬೇಕಾ ಅಂತದ್ರಲ್ಲೆಲ್ಲ ಸ್ವಲ್ಪ ಡೈಲಾಮಗಳಿರ್ತದೆ, ಅದನ್ನ ತಜ್ಞರ ಹತ್ರ ಹೋಗಿ ಕೇಳಿ ನೋಡಿಕೊಂಡು ಮತ್ತೆ ಮುಂದುವರಿಸೋದು ಒಳ್ಳೇದು ಅಂತ ಹೇಳಿ.
0: ಮತ್ತೊಂದು ಕಡೆ ಇವಾಗ ಯೂಸ್ ಇದ್ದು ಜಿಮ್ ಅದು ಹೇಳಿದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆ ಸಂದರ್ಭದಲ್ಲಿ ಕೂಡ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ಲಿಕ್ಕೆ ಹೋದ್ರೆ ಮಳೆಗಾಲ ಒಂದು ಕಡೆ ಆ ಕಡೆ ಈ ಕಡೆ ಸ್ಲಿಪ್ ಆಗಿ ಬೀಳುವಂಥದ್ದು, ಸೊ ಟಾಯ್ಲೆಟ್ ನಲ್ಲಿ ಕೂಡ ಸೋಪ್ ಏನಾದ್ರು ಇದ್ರೆ ಅದರಲ್ಲಿ ಕೂಡ ಜಾರಿ ಬೀಳುವಂಥದ್ದು, ಸೊ ಆ ರೀತಿಯ ತುಂಬಾ ಕೇಸಸ್ಗಳು ಕೂಡ ಆಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಯೂತ್ಸ್ ಯಾವ ರೀತಿಯಲ್ಲಿ ಇದ್ರೆ ಒಳ್ಳೆಯದು, ಯಾವ ರೀತಿಯ ಶೂ ಹಾಕ್ಬೇಕಾಗುತ್ತೋ ಚಪ್ಪಲಿ ಹೇಗೆ ಅದನ್ನ ಮೇಂಟೈನ್ ಮಾಡೋದು ಅಂತ, ಯಾಕಂದ್ರೆ ಆ ಯೂತ್ಸ್ ಅದರಲ್ಲೂ ಕೂಡ ಸ್ವಲ್ಪ ಕಂಫ್ಯೂಸ್ ತರ ಇರ್ತಾರೆ, ಬಿದ್ದು ಹೋದ್ರೆ ಕೈ ಇದು ಏನಾದ್ರೂ ಒಂದು ಆಗುವಂತದ್ದೇ ಸಹಜ, ಆ ರೀತಿ ಆಗಿಬಿಟ್ಟಿದೆ.
2: ಸೊ ಈ ಈ ಫಾಲ್ ಪ್ರಿವೆನ್ಷನ್ ಅಂತ ಹೇಳುದು ಬಹಳ ಮುಖ್ಯ. ಸೊ ಫಾಲ್ ಪ್ರಿವೆನ್ಷನ್ ಯೂಶಲಿ ಈ ಯೂತ್ ಅಲ್ಲಿ ಯಂಗರ್ ಏಜ್ ಅಲ್ಲಿ ಬಿದ್ದಾಗ ಏನಾಗುದಿಲ್ಲ, ಯಾಕಂದ್ರೆ ನಾವು ಫ್ಲೆಕ್ಸಿಬಿಲಿಟಿ ಇರ್ತದೆ ಮತ್ತೆ ಬಾಡಿಗೆ ಆ ಕುಷನಿಂಗ್ ಎಫೆಕ್ಟ್ ಇರ್ತದೆ, ಎಸ್ಪೆಷಲಿ ಎಲ್ಡರ್ಲಿ ಅಲ್ಲಿ ಪ್ರಾಯ ಆದ್ಮೇಲೆ ಫಾಲ್ ಪ್ರಿವೆನ್ಷನ್ ಇಸ್ ಬಹಳ ಮುಖ್ಯ. ಯಾಕಂದ್ರೆ ಒಂದು ಆಸ್ಟಿಯೋಪೊರೋಸಿಸ್ ಇರ್ಬೋದು, ಬೋನ್ ನ ಕ್ವಾಲಿಟಿ ಕಮ್ಮಿ ಇರ್ಬೋದು, ಬೋನ್ ಸ್ಟಿಫ್ನೆಸ್ ಇರ್ಬೋದು, ಆಗ ಬಿದ್ದಾಗ ಫ್ರಾಕ್ಚರ್ ಆಯ್ತು ಅಂತ ಲೆಕ್ಕ. ಸೊ ನಾ ಎಲ್ಲ ಪೇಷಂಟ್ಸ್ ಗೆ ಏಜ್ ಆದವರಿಗೆ ಹೇಳುವಂತ ಹೇಳಿದ್ರೆ ನೀವು ಏನಾದ್ರೂ ಆಗಿ ಮಾತ್ರ ಬೀಳ್ಬೇಡಿ ಅಂತೇಳಿ. ಸೊ ಪ್ರಿವೆನ್ಷನ್ ಆಫ್ ಫಾಲ್ ಬಹಳ ಮುಖ್ಯ, ನಾ ಜಾಗ್ರತೆ ಮಾಡಬೇಕು ವೆಟ್ ನೆಲದಲ್ಲಿ ಅಥವಾ ತುಂಬಾ ಜಾರುವಂತ ಜಾಗದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಮತ್ತೊಂದು ಬಿದ್ದಾದ ಕೂಡಲೇ ಪೈನ್ ಎಲ್ಲಿ ಬರ್ತದೆ ಅಂತ ನೋಡ್ಬೇಕು. ನಮ್ಮ ಬೆನ್ನಲ್ಲಿ ನೋವು ಬರ್ತಾ ಉಂಟು ಅಥವಾ ಸೈಡ್ಗೆ ಅದು ಪಾಸ್ ಆಗ್ತಾ ಉಂಟು ಅಥವಾ ಬಟಕ್ಸ್ ಏರಿಯಾದಲ್ಲಿ ನೋವು ಬರ್ತಾ ಉಂಟು ಅಂದ್ರೆ ಅದು ವಾರ್ನಿಂಗ್ ಸೈನ್, ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಬಿದ್ದ ಕೂಡಲೇ ಒಂದು ಶಾಕ್ ಹೊಡೆದಾಗ ಪೈನ್ ಬರ್ತದೆ, ಆ ಪೈನ್ ಅಂತ ಹೇಳಿದ್ರೆ ಬೋನಿಗೆ ಪೆಟ್ಟಾಯ್ತು ಅಂತ ಲೆಕ್ಕ. ಸೊ ಅದಕ್ಕೆ ನಾವು ಅದಕ್ಕೆ ಬೇಕಾದ ಸಂಬಂಧಪಟ್ಟ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಮುಖ್ಯ, ಅದನ್ನು ನಾವು ಅವಾಯ್ಡ್ ಮಾಡಬಾರ್ದು. ಇನ್ನೊಂದು ಸಿಂಪ್ಟಮ್ಸ್ ಹೇಗೆ ಅಂತ ಹೇಳಿದ್ರೆ, ಬಿದ್ದಾದ್ಮೇಗೆ ಮಲಗ್ತೇವೆ, ಮಲಗಿದಿಂದ ಏಳುವಾಗ ಅಥವಾ ಮಲಗಿದಲ್ಲೇ ಆ ಬದಿ ಬದಿ ತಿರುಗುವಾಗ ನೋವು ಬಂತು ಅಂತ ಹೇಳಿದ್ರೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿ. ಸೊ ತುಂಬಾ ಜನ ಬರ್ತಾರೆ, ನಾನು ಬಿದ್ದಿದ್ದೇನೆ 2 ವಾರ ನಂತರ ಮೊದಲು ಬಿದ್ದದ್ದು, ಆಗ ಬಿದ್ದಾಗ ಸ್ವಲ್ಪ ನೋವಾಯ್ತು ಮತ್ತೆ ನೋವು ಕಮ್ಮಿ ಆಗಿದೆ, ಮಲಗಿದಿಂದ ಏಳಲಿಕ್ಕೆ ಆಗುದಿಲ್ಲ ಅಂತೇಳಿ ಅಂತವರಲ್ಲಿ ನಾವು ಎಕ್ಸ್ರೇ ಮಾಡಿದ್ರೆ ಅಥವಾ MRI ಮಾಡಿದ್ರೆ ಎಕ್ಸಾಕ್ಟ್ಲಿ ಫ್ರಾಕ್ಚರ್ ಇದ್ದೇ ಇರ್ತದೆ. ಸೊ ಅಂತ ಸಿಂಪ್ಟಮ್ಸ್ ಅನ್ನು ನಾವು ತುಂಬಾ ನೆಗ್ಲೆಕ್ಟ್ ಮಾಡುವ, ಅದರಿಂದ ಬಹಳ ಮುಂದಕ್ಕೆ ತೊಂದರೆ ಆಗ್ತದೆ.
0: ಎಸ್ ಖಂಡಿತ, ಯಾಕಂದ್ರೆ ತುಂಬಾ ಮಂದಿ ಯೂತ್ಸ್ ಇದನ್ನ ನಿರ್ಲಕ್ಷ್ಯ ಮಾಡುವುದು ಹೆಚ್ಚು. ಸೊ ಹಾಗಾಗಿ ಮತ್ತೊಂದು ಕಡೆ ಯೂತ್ಸ್ ಕೇಳುವಂತ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಈ ಬೆನ್ನು ನೋವು ಸಮಸ್ಯೆ ಬಂದ್ರೆ MRI ಸ್ಕ್ಯಾನ್ ಮಾಡ್ಲೇಬೇಕಾ, ಆಪರೇಷನ್ ಮಾಡ್ಲೇಬೇಕಾ, ಯಾಕೆ ಅದು ಆ ರೀತಿ ಡಾಕ್ಟರ್ಸ್ ನವರಿಗೆ ಹೇಳ್ತಾರೆ ಅಂತ ಈ ರೀತಿ ಕ್ವಶನ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅಂತವರಿಗೆ ಏನು ಹೇಳ್ತೀರಿ ಡಾಕ್ಟರ್?
2: ಸೊ ನೋವು ಬಂದ ಕೂಡಲೇ MRI ಅವಶ್ಯಕತೆ ಇಲ್ಲ.
0: ಹೌದು,
2: ನಾವು ಅವರನ್ನು ಕರೆಕ್ಟ್ ಆಗಿ ಯಾವ ತೊಂದರೆ ಅಂತ ಹೇಳುದನ್ನ ಫೈಂಡ್ ಔಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನೀಗ ಕೆಲವು ಸಿಂಪ್ಟಮ್ಸ್ ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳಿ. ಸೊ ಈಗ ಯಾರಾದ್ರೂ ರೆಡ್ ಫ್ಲಾಗ್ ಸೈನ್ಸ್ ಇದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಬೇಕೇ ಬೇಕು, ಎಕ್ಸ್ರೇ ಅಥವಾ MRI, ಮೋಸ್ಟ್ಲಿ MRI. MRI ಅಂತ ಹೇಳಿದ್ರೆ ನಮ್ಗೆ ಇನ್ ಡಿಟೇಲ್ ಆಗಿ ಎವ್ರಿ ಸ್ಟ್ರಕ್ಚರ್ ಅಂತ ತೋರಿಸ್ತದೆ. ಸೊ ಎಕ್ಸ್ರೇ ಮಾಡಿದಾಗ ನಮ್ಗೆ ಎಲುಬುಗಳು ಹೇಗೆ ಉಂಟು ಅಂತ ಹೇಳಿ ಕಾಣ್ತದೆ, ಎಲುಬು ಜಾಯಿಂಟ್ಸ್ ಅನ್ನು ನೋಡಿ ನಮ್ಗೆ ಇಂದಿಂತ ಪ್ರಾಬ್ಲಮ್ ಆಗಿದೆ, ರಚನೆ ಹೇಗೆ ಉಂಟು ಗೊತ್ತಾಗ್ತದೆ. ಮಾತ್ರ MRI ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ, ನರ, ಡಿಸ್ಕ್, ಮಾಂಸಖಂಡಗಳು, ಜಾಯಿಂಟ್ಸ್, ಲಿಗಮೆಂಟ್ಸ್ ಅಂತದನ್ನೆಲ್ಲ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಸೊ ಮಾತ್ರ ಎಲ್ಲರಿಗೂ ಈ MRI ಅವಶ್ಯಕತೆ ಇಲ್ಲ. MRI ಸ್ವಲ್ಪ ದೊಡ್ಡ ಇನ್ವೆಸ್ಟಿಗೇಷನ್ ಕೂಡ, ಸ್ವಲ್ಪ ಕಾಸ್ಟ್ಲಿ ಇನ್ವೆಸ್ಟಿಗೇಷನ್ ಕೂಡ, ಟೈಮ್ ತಗೊಳ್ತದೆ. ಸೊ ಅಂತ ಇದ್ದಾಗ ಡಾಕ್ಟರ್ ಹೇಳಿದ್ರೆ, ಅಷ್ಟು ಅವಶ್ಯಕತೆ ಇದ್ರೆ ಮಾತ್ರ MRI ಮಾಡಿಸಿದ್ರೆ ಸಾಕು. ಸೊ ಹೆಚ್ಚಾಗಿ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಿ MRI ಮಾಡಬೇಕಾದ ಅವಶ್ಯಕತೆ ಇಲ್ಲ.
0: ಓಕೆ, ಅದರಲ್ಲೂ ಕೂಡ ತುಂಬಾ ಮಂದಿ ಹಿರಿಯರು ಮನೆಯಲ್ಲೆಲ್ಲ ಇದ್ರೆ, ಸೊ ಅವರು ಉಪ್ಪು ಸಾಸಿವೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಅದು ಹೋಗುತ್ತೆ, ಬಿಸಿ ಕೋಲ್ಡ್ ಕಂಪ್ರೆಸ್ ಮಾಡಿ ಅದು ಹೋಗುತ್ತೆ, ಈ ರೀತಿ ಮಾಡಿ ಓಕೆ ನೀವು ಆವಾಗ ತಾನೇ ಹೇಳಿದ್ರೆ ಒಂದೆರಡು ದಿನ ಓಕೆ, ಬಟ್ ಅದು ರೆಗ್ಯುಲರ್ ಆಗಿ ಪೇನ್ ಇದ್ರೆ ಅದನ್ನ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು, ಅದು ಏನು ಅಂತ ಅದರ ಕಾರಣ ಅಂತ ನಾವು ನೋಡಲೇಬೇಕಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರೆ. ಸೊ ಒಬ್ರು ಕರೆಯಲಿದ್ದಾರೆ, ಯಾರಂತ ಕೇಳೋಣ. ಹಲೋ
3: ಹಲೋ
0: ಹಲೋ ನಮಸ್ತೆ ನಮಸ್ತೆ
3: ಡಾಕ್ಟರ್, ನಮಸ್ತೆ
0: ನಮಸ್ತೆ ನಮಸ್ತೆ. ನಿಮ್ಮ ಹೆಸರು? ರತ್ನ ಶೆಟ್ಟಿ. ಕೇಳಿ ನಿಮ್ಮ ಪ್ರಶ್ನೆ. ಡಾಕ್ಟರ್ ಇದ್ದಾರೆ.
3: ಅಲ್ಲ ಡಾಕ್ಟರ್, ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ವಿ, ನಾನು ಕೇಳುದಂದ್ರೆ ನಮ್ಗೆ ಎಂತಾದ್ರೂ ಒಂದು ಉಪಕಾರ ಇರ್ತದಲ್ಲ ನಿಮ್ಮ ಮಾತಲ್ಲಿ. ಏನಾದ್ರೂ ಒಂದು ಸಮಸ್ಯೆ ಆದ್ರೆ ನಿಮ್ಮ ಮಾತು ಕೇಳಿದ್ದೆ, ಅವರು ಹೇಳ್ತಿದ್ರು ಹೀಗೆ ಹೇಗೆ ಆದ್ರೆ ಹೀಗೆ ಆಗ್ತದೆ ಅಂತ, ಅದಕ್ಕೆ ಕಿವಿಕೊಟ್ಟು ಕೇಳುದು. ಆಮೇಲೆ ಮೊನ್ನೆ ಒಂದು 7 ತಿಂಗಳ ಹಿಂದೆ ನಮ್ದು TMCಯಲ್ಲಿ ಉಚಿತ ತಪಾಸಣೆ ಇತ್ತ ಅಂತ, ಬೆನ್ನು ನೋವು ಮತ್ತು ಕುತ್ತಿದ್ದೆ ನೋಡಿದೆ.
2: ಹೌದಮ್ಮ
3: ಹೌದು, ಇದ್ರಲ್ಲಿ ರೇಡಿಯೋದಲ್ಲಿ ಹೇಳ್ತಿದ್ರು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ.
0: ಶುಭಾಶಯಗಳು, ಶುಭಾಶಯಗಳು ನಿಮಗೂ ಕೂಡ.
3: ಆಯ್ತು, ನಮ್ಮ ಸ್ಟುಡಿಯೋಗೆ ಬಂದು ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟವರಿಗೆ ನಿಮ್ಗೆ ತುಂಬಾ ಧನ್ಯವಾದಗಳು ಡಾಕ್ಟರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಕೇಳ್ತಾನೆ ಇರಿ. ಎಸ್, ಓಕೆ ಓಕೆ. ಎಸ್, ಆಗ ನಾನು ಅದೇ ಹೇಳಿದ್ದೆ, ಕೆಲವೊಂದಿಷ್ಟು ಮೂಢನಂಬಿಕೆ ಹೇಳೋ ಥರ ಅಥವಾ ಅದನ್ನೇ ಮಾಡಿ ಅದರಲ್ಲೇ ಹೋಗಿಬಿಡುತ್ತೆ ಅಂತೆಲ್ಲ ಹೇಳುವಂಥವ್ರು ಕೂಡ ಇದ್ದಾರೆ. ಸೊ ಆ ರೀತಿ ಹೇಳುವವರು.
2: ಸೊ ಈ ಬೆನ್ನು ನೋವಲ್ಲಿ ತುಂಬಾ ಮಿತ್ಸ್ ಅಂತ ಇದೆ. ನಾವೀಗ ಮಿತ್ಸ್ ಆಫ್ ಬ್ಯಾಕ್ ಪೇನ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಮಿತ್ಗಳಲ್ಲಿ ಒಂದೆಂತ ಅಂತ ಹೇಳಿದ್ರೆ, ಬೆನ್ನು ನೋವು ಬಂದ್ರೆ ರೆಸ್ಟ್ ತಕೊಂಡು ಸರಿ ಆಗ್ತದೆ ಅಂತೇಳಿ. ಸೊ ಇದು ದೊಡ್ಡ ಒಂದು ಮಿಸ್ಕನ್ಸೆಪ್ಷನ್. ಸೊ ರೆಸ್ಟ್ ಅಲ್ಲಿ ಎಲ್ಲ ನೋವು ಕೂಡ ಕಮ್ಮಿ ಆಗ್ತದೆ ಅಂತ ಹೇಳಿ ನಮ್ಮ ಒಂದು ಜನರಲ್ ಇದು. ಬಟ್ ಎಷ್ಟು ಸಮಯ ಅಂತ ಹೇಳೋದಕ್ಕೆ, ಅದಕ್ಕೆ ಎಷ್ಟು ಸಮಯ ರೆಸ್ಟ್ ತಗೊಳ್ಬೇಕು ಅಂತ ಹೇಳೋದಕ್ಕೆ ಕರೆಕ್ಟ್ ಆದ ಬೇಸಿಸ್ ಇಲ್ಲ. ಸೊ ಯಾವಾಗಲೂ ನಾವು ನೋವು ಬಂದಾಗ ಮ್ಯಾಕ್ಸಿಮಮ್ ಒನ್ ಡೇ ರೆಸ್ಟ್ ಅಥವಾ ಎರಡು ದಿನ ರೆಸ್ಟ್. ಎರಡು ದಿನಕ್ಕಿಂತ ಜಾಸ್ತಿ ರೆಸ್ಟ್ ತಗೊಂಡ್ರೆ ಅದು ಕರೆಕ್ಟ್ ಆದ ಟ್ರೀಟ್ಮೆಂಟ್ ಅಲ್ಲ. ಅದರಿಂದಾಗಿ ಸ್ನಾಯುಗಳು ಹಾಳಾಗ್ತದೆ, ಮತ್ತೆ ಅದು ಜಿಡ್ಡು ಹಿಡಿದಾಗೆ ಆಗ್ತದೆ. ಅದರಿಂದ ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಹೊರತು ಪ್ರಾಬ್ಲಮ್ ಕಮ್ಮಿ ಆಗುದಿಲ್ಲ. ಮತ್ತೆ ರೆಸ್ಟ್ ಅಲ್ಲಿ ಇದ್ದಾಗ ನಮ್ಗೆ ಎಂತ ಎಂತ ಪ್ರಾಬ್ಲಮ್ ಆಗ್ತಾ ಉಂಟು ಅಂತೇಳಿ ಗೊತ್ತಾಗುದಿಲ್ಲ. ಸೊ ಪುನಃ ನಡಿಲಿಕ್ಕೆ ಶುರು ಮಾಡಿದಾಗ ಪ್ರಾಬ್ಲಮ್, ಅದೇ ಪ್ರಾಬ್ಲಮ್ ಇರ್ತದೆ. ಸೊ ಹಾಗಾಗಿ ನಾವು ಡೇಸ್ ಅನ್ನು ವೇಸ್ಟ್ ಮಾಡ್ತೇವೆ. ಸೊ ರೆಸ್ಟ್ ಐಡಿಯಾ ಅಲ್ಲ. ಮತ್ತೆ ಈ ನೀವು ಹೇಳಿದಾಗೆ ಬೇರೆ ಬೇರೆ ಅದ ಆಲ್ಟರ್ನೇಟಿವ್, ಈ ಎಣ್ಣೆ ಹಚ್ಚೋದು ಅಥವಾ ಬೇರೆ ಆದ ಟ್ರೀಟ್ಮೆಂಟ್ ಗಳು ಇರ್ತದೆ, ಅಂತದನ್ನ ಆಲ್ಟರ್ನೇಟಿವ್ ಆಗಿ ಟ್ರೀಟ್ಮೆಂಟ್ ಮಾಡೋದು, ಅದು ಯಾವುದು ಕೂಡ ತಪ್ಪಲ್ಲ. ಮಾತ್ರ ತುಂಬಾ ಸಮಯ ಮಾಡೋದು ಒಳ್ಳೇದಲ್ಲ. ನಮ್ಗೆ ಯಾವುದೇ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲು ನಾವೊಂದು ಡಯಾಗ್ನೋಸಿಸ್ ಗೆ ಬರಬೇಕು. ನಾವು ಎಂತದಕ್ಕೆ ಟ್ರೀಟ್ಮೆಂಟ್ ಮಾಡ್ತೇವೆ ಅಂತೇಳಿ ಗೊತ್ತಾದ್ರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬ್ಯಾಕ್ ಪೈನ್ ಅಥವಾ ಸ್ಪಾಂಡಿಲೋಸಿಸ್, ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಸಾಧಾರಣ ಎಲ್ಲರಿಗೂ ಇದ್ದದೆ. ಈ ನನ್ಗೆ ಏಜ್ ರಿಲೇಟೆಡ್ ಬ್ಯಾಕ್ ಪೈನ್ ಉಂಟು ಅಂತೇಳಿ ಗೊತ್ತಾದ ನಂತರ ತಜ್ಞ ವೈದ್ಯರ ಹತ್ರ ಹೋಗಿ ತೋರಿಸಿ ನಿಮ್ಗೆ ಬೇರೆ ಇಶ್ಯೂಸ್ ಇಲ್ಲ ಅಂತ ಹೇಳಿದನ್ನು ನಾವು ಕನ್ಫರ್ಮ್ ಮಾಡಿ ಅದ್ರ ನಂತರ ಎಣ್ಣೆ ಮಾಡುದು ಶಾಖ ಕೊಡುದು ಅದು ಅಕ್ಸೆಪ್ಟಬಲ್. ಬಟ್ ಗೊತ್ತಿಲ್ಲದೆ ಇದ್ದಾಗ ಕೆಲವು ಸತಿ ಇನ್ಫೆಕ್ಷನ್ ಇರ್ತದೆ ನಮಗೆ, ಟ್ಯೂಬರ್ಕ್ಲೋಸಿಸ್ ಮತ್ತೆ ಬೆನ್ನೆ ಬೇರೆ ಬೇರೆ ಇನ್ಫೆಕ್ಷನ್ಗಳು, ಬೇರೆ ಬೇರೆ ಕಾಯಿಲೆಗಳು, ಅಪರೂಪದಲ್ಲಿ ಕ್ಯಾನ್ಸರ್ಸ್ ಅಂತದನ್ನೆಲ್ಲ ಬೆನ್ನು ಬೆನ್ನಲ್ಲಿ ಕಾಣುದು ಉಂಟು. ಅಂತದನ್ನ ನಾವು ನಿಗ್ಲೆಕ್ಟ್ ಮಾಡಿ ಬಿಸಿನೀರು ಶಾಖ ಕೊಟ್ಟುಕೊಂಡು ಎಣ್ಣೆ ಹಾಕಿಕೊಂಡು ಮತ್ತೆ ಬೆಡ್ ರೆಸ್ಟ್ ಮಾಡಿ ಸರಿ ಆಗ್ತದೆ ಅಂತ ಹೇಳಿ ಮಾಡಿಕೊಂಡು ಬಹಳ ತಪ್ಪು
0: ತಪ್ಪು ಅಂತ ಹೇಳಿಕೊಂಡು. ಸೊ ಇನ್ನು ನೀವು ಕೂಡ ಒಬ್ರು ಬೆನ್ನು ಹುರಿಯ ಶಸ್ತ್ರಚಿಕಿತ್ಸೆ ಇದು ತಜ್ಞರು ಕೂಡ ಹೌದು. ಹೆಚ್ಚಾಗಿ ಜನರಲ್ಲಿ ಅದೊಂದು ರೀತಿಯ ಭಯ ಇರುತ್ತೆ, ಈ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಬೆನ್ನು ಹುರಿದು ಪಾರ್ಶ್ವವಾಯು ಬಂದು ಬಿಡುತ್ತೆ ಅಂತ ಹೇಳಿಕೊಂಡು. ಸೊ ಆ ರೀತಿಯಲ್ಲಿ ಅದರಲ್ಲಿ ಏನು ಸರಿ ಏನ್ ತಪ್ಪಿದೆ?
2: ಸೊ ಇನ್ನೊಂದು ವೆರಿ ಮುಖ್ಯ ಮಿತ್ ಅಂತೇಳಿದ್ರೆ, ಆಪರೇಷನ್ ಮಾಡಿದ್ರೆ ಮಲಗಿದಲ್ಲೇ ಆಗ್ತಾರೆ.
0: ಸೊ
2: ಅದು ಬಹಳ ಒಂದು ತಪ್ಪಾದ ಇದು. ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಎಲ್ಲ ಕಡೆ ಉಂಟು. ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತೇಳಿದ್ರೆ, ನಮ್ಮದೊಂದು ಅಸೋಸಿಯೇಷನ್ ಉಂಟು, ಅಸೋಸಿಯೇಷನ್ ಆಫ್ ಸ್ಪೈನ್ ಸರ್ಜನ್ಸ್ ಆಫ್ ಇಂಡಿಯಾ ಅಂತೇಳಿ. ಅದು ಸ್ಪೈನ್ ಸರ್ಜರಿ ಸೇಫ್ ಸರ್ಜರಿ ಅಂತ ಹೇಳಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟು ಪಬ್ಲಿಷ್ ಮಾಡಿದ್ದಾರೆ ಸುಮಾರು ವರ್ಷಗಳ ಹಿಂದೆ. ಸೊ ಸ್ಪೈನ್ ಸರ್ಜರಿ ಅಂತ ಹೇಳಿದ್ರೆ ಸ್ಪೆಷಾಲಿಟಿ ಸರ್ಜರಿ. ಸೊ ನಮ್ಗೀಗ ಸ್ಪೈನ್ ಸರ್ಜರಿ ಮಾಡುವವರಿಗೆ ಬೆನ್ನ ರಚನೆ, ಎಲ್ಲಿ ನರ ಉಂಟು, ಎಲ್ಲಿ ಎಲುಬುಂಟು, ಎಲ್ಲಿ ಡಿಸ್ಕ್ ಉಂಟು ಅಂತ ಹೇಳುದು ನಮ್ಗೊಂದು ಹೊಸ್ತಲ್ಲ. ಸೊ ಅಂತದನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ 15 ವರ್ಷದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 10-15,000 ಸರ್ಜರಿ ನಾವು ಮಾಡಿ ಆಗಿದೆ. ಸೊ ಹಾಗಾಗಿ ನಮ್ಗೆ ಇನ್ನೊಂದು ಸರ್ಜರಿ ಮಾಡೋದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್ ಆಗಿರೋದಿಲ್ಲ. ಸೊ ಇಟ್ ಇಸ್ ಎ ರುಟೀನ್ ಪ್ರೊಸೀಜರ್. ದಿವಸಕ್ಕೆ ಒಂದು 3-4 ಸರ್ಜರಿ ನಾವು ಮಾಡ್ತಾ ಇರ್ತೇವೆ, ಹಾಗಾಗಿ ನಮ್ಗೆ ಅಷ್ಟಂತ ಪ್ರಾಬ್ಲಮ್ ಇರೋದಿಲ್ಲ. ಸೊ ಈ ಕರೆಕ್ಟ್ ಆಗಿ ಅದರ ಬಗ್ಗೆ ನಾಲೆಜ್ ಇದ್ದು ಸರಿಯಾದ ನಾವು ಸರ್ಜಿಕಲ್ ಪ್ರೊಸೀಜರ್ ಡೆಲಿವರಿ ಮಾಡಿದ್ರೆ ಅದು ಇಮಿಡಿಯೇಟ್ ರಿಲೀಫ್ ಕೊಡ್ತದೆ. ಮತ್ತೆ ಅವರು ಪೇಷಂಟ್ಸ್ ಗೆ ಆಲ್ಮೋಸ್ಟ್ ನಾರ್ಮಲ್ ಲೈಫಿಗೆ ಬರ್ಲಿಕ್ಕೆ ಆಗ್ತದೆ. ನಮ್ಮಲ್ಲಿ ಒಂದು ಇನ್ನೊಂದು ದೊಡ್ಡ ಮಿಸ್ಕನ್ಸೆಪ್ಷನ್ ಅಂತ ಹೇಳಿದ್ರೆ, ಸರ್ಜರಿಗೆ ಹೆದರಿ ಡಾಕ್ಟರ್ ಹತ್ರ ಹೋದ್ರೆ ಸರ್ಜರಿ ಹೇಳ್ತಾರೆ ಅಂತ ಹೇಳಿ ಹೇಳಿಕೊಂಡು ಡಾಕ್ಟರ್ ಹತ್ರ ಬರುದಿಲ್ಲ ಅಥವಾ ಇನ್ವೆಸ್ಟಿಗೇಷನ್ ಮಾಡುದಿಲ್ಲ. MRI ಮಾಡಿದ ಸರ್ಜರಿ ಹೇಳ್ತಾರೆ, ಅದಕ್ಕೆ MRI ಮಾಡಲಿಲ್ಲ ಅಂತೇಳಿ ಮಾಡುದಿಲ್ಲ. ಸೊ ಅದು ತಪ್ಪು. ನಾವು ಡಯಾಗ್ನೋಸ್ ಮಾಡಿ ಆದ ನಂತರ ಒಂದು ವೇಳೆ ಸರ್ಜರಿ ಅವಶ್ಯಕತೆ ಇದ್ರೆ ಮಾತ್ರ ಸರ್ಜರಿ ಹೇಳ್ತಾರೆ. ಸೊ ಅವಶ್ಯಕತೆ ಇದ್ದಾಗ ಸರ್ಜರಿ ಮಾಡಿಸಲೇಬೇಕು, ಯಾಕಂತೇಳಿದ್ರೆ ನಮ್ಮ ಆಕ್ಟಿವಿಟಿಗೆ ಅಥವಾ ಇದಕ್ಕೆಲ್ಲ ದೇಹಕ್ಕೆ ಒಳ್ಳೇದ.
0: ಇವಾಗ ಒಂದು ವೇಳೆ ಅವರು ಮಾಡ್ಲೇ ಇಲ್ಲ, ಅದೇ ಪೇನ್ ಆ ರೀತಿನೇ ಇತ್ತು, ಸೊ ಅವರಿಗೆ ಮುಂದೆ ಯಾವ ರೀತಿ
2: ಆ ರೀತಿ ಕೂಡ ಆಗುವಂತದ್ದು ಉಂಟು. ನಾವು ಈಗ ಸರ್ಜರಿ ಡಾಕ್ಟರ್ ಹೇಳಿದ್ದಾರೆ ಕಾಲ ಬಲ ಹೋಗ್ತದೆ, ಅದ್ರ ಪರವಾಗಿಲ್ಲ ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಸೊ 1-2 ವರ್ಷ ಕಾಲ ಬಲ ಹೋದ್ರೆ ಆ ನರಕ್ಕೆ ಅದರ ರಿಕವರಿ ಪೊಟೆನ್ಶಿಯಲ್ ಹೋಗ್ತದೆ. ಸೊ ಒಂದು ಸತಿ ನರಕ್ಕೆ ಡ್ಯಾಮೇಜ್ ಆದ್ಮೇಲೆ ಅದಕ್ಕೊಂದು ರಿಕವರಿ ಟೈಮ್ ಅಂತ ಇದೆ, ಎಲ್ಲದಕ್ಕೂ ಒಂದು ಹೀಲಿಂಗ್ ಟೈಮ್. ಸೊ ಆ ಹೀಲಿಂಗ್ ಟೈಮಿನ ಒಳಗಡೆ ಸರ್ಜರಿ ಮಾಡಬೇಕು. ಯಾವಾಗ ನಾವು ಟ್ರೀಟ್ಮೆಂಟ್ ನರದ ಬಲ ಹೋಗೋಕ್ಕಿಂತ ಅಥವಾ ಕಾಲಿನ ಬಲ ಹೋಗೋಕ್ಕಿಂತ ಮೊದಲೇ ಮಾಡಿದ್ರೆ ಅದರ ಟ್ರೀಟ್ಮೆಂಟ್ ಬೆಸ್ಟ್ ರಿಸಲ್ಟ್ ಸಿಗ್ತದೆ. ಸೊ ನಾವು ಯಾವಾಗಲೂ ಬೆಸ್ಟ್ ರಿಸಲ್ಟ್ ಗೆ ಏಮ್ ಮಾಡುವಂತದ್ದು. ಸೊ ಬೆಸ್ಟ್ ರಿಸಲ್ಟ್ ಗೆ ಅರ್ಲಿ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೇಟ್ ಟ್ರೀಟ್ಮೆಂಟ್ ಆದ್ರೆ ನಮ್ಗೆ ರೆಸಿಡುವಲ್ ಡೆಫಿಸಿಟ್ ಉಳಿತದೆ, ಕೆಲವರಿಗೆ ಫುಡ್ ಡ್ರಾಪ್ ಆಗಿರ್ತದೆ, ಕಾಲದ್ದು ಬಲ ಹೋಗಿರ್ತದೆ. ಸೊ ಅಂತದ್ದಕ್ಕೆ ನಾವು ಆಪರೇಷನ್ ಮಾಡಿದ ನಂತರ ಕೂಡ ಫರ್ದರ್ ವರ್ಸನಿಂಗ್ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗದೆ ಇರುವಂತದ್ದನ್ನು ನಾವು ಪ್ರಿವೆಂಟ್ ಮಾಡೋದು, ಮತ್ತೆ ಸತ್ತ ನರಗಳನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಆ ಟೈಮ್ ಪೀರಿಯಡ್ ನ ಒಳಗಡೆ ಮಾಡೋದು ಬಹಳ
0: ಬಹಳ ಮುಖ್ಯ ಅಂತ ಹೇಳ್ಕೊಂಡು ಎಸ್. ಮುಂದಿನ ಕರೆ ಅಂತ, ಹಲೋ ಹಲೋ ಹಲೋ
4: ಸರ್ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತೀವಿ?
4: ಪೂರ್ಣಿಮಾ
0: ಸಾಲತೂರ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳ್ಬೋದು.
2: ನಮಸ್ತೆ ಹೇಳಿ ಪೂರ್ಣಿಮಾ.
4: ಜನ್ಮಾಷ್ಟಮಿಯ ಶುಭಾಶಯಗಳು.
0: ನಿಮಗೂ ಕೂಡ ಜನ್ಮಾಷ್ಟಮಿ ಶುಭಾಶಯಗಳು.
2: ನಮಸ್ತೆ.
4: ನಾವೀಗ ಈ ಕುತ್ತಿಗೆ ನೋವು ಬರುವಾಗೆಲ್ಲ ನೆಟ್ಟಿಗೆ ತೆಗಿತೇವಲ್ಲ, ಮತ್ತೆ ಇದೇ ತರ ಬೆನ್ನು ನೋವಿಗೂ ಕೆಲವರು ನೆಟ್ಟಿಗೆ ತೆಗಿತಾರೆ ಅಂತ ಹೇಳುದು ಕೇಳಿದ್ದೇನೆ, ಇದು ಎಷ್ಟು ಸರಿ ಅಂತ ಹೇಳಿ
0: ನೆಟ್ಟಿಗೆ
2: ತೆಗೆಯುವುದು ಅಂತ ಹೇಳಿದ್ರೆ, ಈಗ ನಮ್ಮ ಕುತ್ತಿಗೆಯಲ್ಲಿ ಮತ್ತೆ ಬೆನ್ನಮೂಳಲ್ಲಿ ತುಂಬಾ ಜಾಯಿಂಟ್ಸ್ ಗಳಿದೆ, ಸಾಧಾರಣ ಒಂದು 23 ಡಿಸ್ಕ್ ಇದೆ, ಮತ್ತೊಂದು 50 ಜಾಯಿಂಟ್ಸ್ ಇದೆ. ಸೊ ಎವ್ರಿ ಲೆವೆಲ್ ಅಲ್ಲಿ ಎರಡೆರಡು ಜಾಯಿಂಟ್ ಗಳಿದೆ. ಸೊ ನಮ್ಮ ಕೈಯಲ್ಲೆಲ್ಲ ನಾವು ಟಕ್ ಟಕ್ ಅಂತ ನೆಟ್ಟಿಗೆ ಯಾವಾಗಲೂ ತೆಗಿತಾ ಇರ್ತೇವೆ. ಸೊ ಅದರಿಂದಾಗಿ ಈ ಜಾಯಿಂಟ್ ಗಳಿಗೆ ಮೇಜರ್ ಡ್ಯಾಮೇಜ್ ಆಗುದಿಲ್ಲ, ಬಟ್ ಈ ಕುತ್ತಿಗೆಯದ್ದು ಮತ್ತೆ ಬೆನ್ನಿನ ಲಟ್ಟಿಗೆ ತೆಗಿಬೇಕಾದ್ರೆ ಅದಕ್ಕೆ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಸ್ಟ್ರೆಸ್ ಅನ್ನು ಹಾಕಬೇಕಾಗ್ತದೆ. ಸೊ ಆ ಜಾಗದಕ್ಕೆ ಸ್ಟ್ರೆಸ್ ಅನ್ನು ತಡ್ಕೊಳ್ಳಿಕ್ಕೆ ಶಕ್ತಿ ಇದ್ರೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಸೊ ಹೆಚ್ಚಾಗಿ ನಾರ್ಮಲ್ ಆಗಿ ಯಂಗ್ ಜನರು ಟಕ್ ಟಕ್ ಅಂತ ಲಟ್ಟಿಗೆ ತೆಗೆದಾಗ ಏನಾಗುದಿಲ್ಲ, ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಸ್ಟೆಬಿಲಿಟಿ ಮತ್ತೆ ಅಲೈನ್ಮೆಂಟ್ ಕರೆಕ್ಟ್ ಇರ್ತದೆ. ಒಂದು ವೇಳೆ ಸರಿ ಇಲ್ಲ ಅಂತ ಹೇಳಿ ಆದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಆ ಜಾಗದ ಜಾಯಿಂಟ್ ಗೆ ಆ ಸ್ಟ್ರೆಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದಿದ್ರೆ ಫ್ರಂಟ್ ಅಲ್ಲಿ ಡಿಸ್ಕ್ ಹಾಳಾಗ್ತದೆ ಅಥವಾ ಡಿಸ್ಕ್ ಹರಿಯುತ್ತದೆ. ಅಂತದನ್ನು ಮಾಡುದು ಅಷ್ಟು ಒಳ್ಳೇದಲ್ಲ ಅಂತ ಹೇಳಿ ನನ್ನ ನಟಿಗೆ ತೆಗೆದಂದಾಗ ಏನು ಪ್ರಯೋಜನ ಇಲ್ಲ.
0: ಓಕೆ, ಇವಾಗ ಸೆಲೂನಿಗೆ ಹೋದ್ರೂ ಕೂಡ ಮಿಷಿನ್ ಹಾಕಿ ಸ್ವಲ್ಪ ಈ ಬೆನ್ನು ಹುರಿ ಕಡೆಗೆಲ್ಲ ಇದೆಲ್ಲ ಮಿಷಿನ್ ಎಲ್ಲ ಕೊಡ್ತಾರೆ, ಮತ್ತೆ ಅವರು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಮಸಾಜ್ ತರ ಎಲ್ಲ ಮಾಡ್ತಾರೆ.
2: ಮಸಾಜಿಂಗ್ ಅಂಡ್ ಮೊಬಿಲೈಸೇಷನ್ ಬಹಳ ಒಂದು ಟ್ರಿಕ್ಕಿ ಆದ ಸಬ್ಜೆಕ್ಟ್. ಮಸಾಜರ್ ಓಕೆ, ಎಂತದರಿಂದಾಗಿ ಮಾಂಸ ಖಂಡಕ್ಕೆ ಸ್ವಲ್ಪ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗ್ತದೆ, ಮತ್ತೆ ನಮ್ಗೆ ಖುಷಿ ಆಗ್ತದೆ ಬಿಟ್ರೆ ಅದರಿಂದ ಅಷ್ಟು ಹಾಳಿಲ್ಲ. ಬಟ್ ಈ ಜರ್ಕ್ ಕೊಟ್ಟು ಕುತ್ತಿಗೆಯಿಂದ ನಟಿಗೆ ಟಕ್ ಅಂತ ಹೇಳಿ ತೆಗೆಯುವಂಥದ್ದು, ತಿರುಗಿಸುವಂತದ್ದು, ಅದು ಬಹಳ ರಿಸ್ಕಿ. ಅಂತದನ್ನ ನಾವು ಅವಾಯ್ಡ್ ಮಾಡಿದ್ರೆ ಬೆಟರ್, ಯಾಕಂದ್ರೆ ಏನಾಗುದಿಲ್ಲ. ಈಗ ನಾವು ಬೈಕಲ್ಲಿ 120 ಸ್ಪೀಡ್ ಅಲ್ಲಿ ಹೋಗ್ಬೋದು, ಹೆಚ್ಚಾಗಿ ಏನಾಗುದಿಲ್ಲ, ಬಟ್ ಬಿದ್ರೆ ಜೀವಕ್ಕೆ ಅಪಾಯ ಆಗ್ತದೆ. ಅದೇ ರೀತಿ ಇದನ್ನು ತೊಂದರೆ ಆದದ್ದು ಆದ ತುಂಬಾ ಪೇಷಂಟ್ಸ್ ಕೂಡ ಇದ್ದಾರೆ ಇದರಿಂದಾಗಿ, ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್
0: ಬೆಟರ್ ಅಂತ. ಎಸ್ ಓಕೆ. ಇನ್ನು ಫುಡ್ ವಿಷಯಕ್ಕೆ ಸಂಬಂಧಪಟ್ಟ ನಾವು ಬಂದಾಗ ಅತಿಯಾದ ಧೂಮಪಾನ ಕೂಡ ಇದಕ್ಕೆ ಕಾರಣ ಅಂತ ಕೂಡ ಹೇಳ್ತಾರೆ. ಇನ್ನು ಏನೇನು ಕಾರಣಗಳಿರ್ಬೋದು ಈ ಒಂದು ಬೆನ್ನು ನೋವು ಸಮಸ್ಯೆಗೆ?
2: ಸೊ ಫುಡ್ ಮತ್ತೆ ಹ್ಯಾಬಿಟ್ ಗೆ ಬಂದಾಗ, ಹ್ಯಾಬಿಟ್ ಅಲ್ಲಿ ಸ್ಮೋಕಿಂಗ್ ಬಹಳ ಹಾಳು. ನಮ್ಮಲ್ಲಿ ಏನು ಗೈಡ್ ಲೈನ್ಸ್ ಇದೆ ಅಂತ ಹೇಳಿದ್ರೆ, ನಾವು ಸ್ಪೈನ್ ಸರ್ಜರಿ ಫ್ಯೂಷನ್ ಸರ್ಜರಿ ಫಾರ್ ಎಕ್ಸಾಂಪಲ್ ಮಾಡುದು ಅಂತ ಹೇಳಿದ್ರೆ 2 ಸ್ಮೋಕಿಂಗ್ ಮಾಡ್ಲೇಬಾರ್ದು. ಸೊ 2 ನಂತರ ಸ್ಟಾಪ್ ಮಾಡಿದ ನಂತರ ಸರ್ಜರಿ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳಿ, ಅದು ಡಾಕ್ಯುಮೆಂಟೆಡ್ ರಿಪೋರ್ಟ್ಸ್. ಸೊ ಹಾಗಾಗಿ ಸ್ಮೋಕಿಂಗ್ ಅಂತೂ ಬೆನ್ನಿಗೆ ಬಹಳ ಹಾಳು, ಅದರ ಮತ್ತೆ ಬೇರೆ ದೇಹಕ್ಕೆ ಲಂಗ್ಸ್ ಗೆಲ್ಲ ಕೂಡ ಹಾಳು, ಬಟ್ ಬೆನ್ನಿ ಕೂಡ ಬಹಳ ಹಾಳು. ಅದಲ್ಲದೆ ಫುಡ್ ಹ್ಯಾಬಿಟ್ ಗೆ ಬಂದಾಗ, ನಮ್ಗೆ ಬೆನ್ನಿಗೆ ಮೂಳೆಗಳ ಹೆಲ್ತ್ ಬಹಳ ಮುಖ್ಯ, ಬಹಳ ಮುಖ್ಯ. ಸೊ ಆಸ್ಟಿಯೋಪೊರೋಸಿಸ್ ಅಂತ ಹೇಳಿ ಒಂದು ಕಾಯಿಲೆ ಇದೆ. ಸೊ ಆಸ್ಟಿಯೋಪೊರೋಸಿಸ್ ಅಂದ್ರೆ ಬೋನ್ ಅಲ್ಲಿ ಇದ್ದ ಬೆನ್ ಎಲುಬಲ್ಲಿ ಇದ್ದಂತ ಮೂಳೆಯ ಸಾಂದ್ರತೆ ಕಮ್ಮಿ ಆಗೋದು. ಸೊ ಈ ಸಾಂದ್ರತೆಯನ್ನು ಮೈಂಟೈನ್ ಮಾಡ್ಲಿಕ್ಕೆ ನಮ್ಮ ಫುಡ್ ಬಹಳ ಕೆಲಸ ಮಾಡ್ತದೆ. ಸೊ ವಿಟಮಿನ್ ಡಿ, ಕ್ಯಾಲ್ಸಿಯಂ ರಿಚ್ ಫುಡ್, ಮ್ಯಾಗ್ನೀಷಿಯಂ ರಿಚ್ ಫುಡ್ ಬಹಳ ಮುಖ್ಯ. ಈ 3 ಎಲಿಮೆಂಟ್ಸ್ ಗಳು ನಮ್ಮ ಫುಡ್ ಅಲ್ಲಿ ಯಾವಾಗಲೂ ಇರುವಾಗ ನಾವು ಆದಷ್ಟು ಫುಡ್ ಅನ್ನು ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಕ್ವಶನ್ ನಿಮ್ಗೆ ಕೇಳಿದ್ದು ಬಹಳ ಇಂಪಾರ್ಟೆಂಟ್. ಈ ಯಂಗರ್ ಜನರೇಷನ್ ಅಲ್ಲಿ ನಮ್ಮ ಪೀಕ್ ಬೋನ್ ಮಾಸ್ ಅಂತ ಹೇಳ್ತೇವೆ, ಅಂದ್ರೆ ಹೈಯೆಸ್ಟ್ ನಮ್ಮ ಎಲುಬನ ಸಾಂದ್ರತೆ ಯಾವಾಗ ಇರೋದು ಅಂತ ಹೇಳಿದ್ರೆ 25-30 ಏಜ್ ಅಲ್ಲಿ. ಸೊ 25-30 ವರ್ಷದ ಏಜ್ ಅಲ್ಲಿ ನಮ್ಮ ಬೋನ್ ನ ಸಾಂದ್ರತೆ ನಮ್ ಪ್ರಾಯ ಆದಾಗ 60 ವರ್ಷದಲ್ಲಿ ಬೋನ್ ಎಷ್ಟು ಗಟ್ಟಿ ಇರ್ತದೆ ಅಂತ ಹೇಳಿದ್ರೆ ಡಿಟರ್ಮೈನ್ ಮಾಡ್ತದೆ. ಸೊ ಈಗಲೇ ನಾವು ಫುಡ್ ಅಲ್ಲಿ ಕೇರ್ಫುಲ್ ಆಗಿ ಇದ್ರೆ ಮತ್ತೆ ಎಲುಬಿನ ಸಾಂದ್ರತೆ ಒಳ್ಳೆದಿದ್ರೆ ಪ್ರಾಯ ಆದಾಗ ಬ್ಯಾಕ್ ಪೈನ್ ಬರೋದು ಅಥವಾ ಬೆನ್ನು ಬಗ್ಗುದನ್ನು ತಪ್ಪಿಸಬಹುದು. ಸೊ ಫುಡ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಅಭಿಪ್ರಾಯ.
0: ಓಕೆ, ಇನ್ನು ಆಗ ತಾನೆ ನೀವು ಹೇಳಿದ್ರೆ ಬೆನ್ನು ಹುರಿ ಶಸ್ತ್ರಚಿಕಿತ್ಸೆಯ ಬಗ್ಗೆ, ಅದು ನಂತರದಲ್ಲಿ ಕೂಡ ರೋಗಿ ಎಷ್ಟು ದಿನಗಳಲ್ಲಿ ತಮ್ಮ ದಿನನಿತ್ಯ ಕೆಲಸಕ್ಕೆ ಆತ ಮರಳಬಹುದು?
2: ಸೊ ಬೆನ್ನಮೂಳೆಯಲ್ಲಿ ಶಸ್ತ್ರಚಿಕಿತ್ಸೆ ಅಂತೇಳಿ ಸಾಧಾರಣ 100-150 ವೆರೈಟಿ ಆದ ಶಸ್ತ್ರಚಿಕಿತ್ಸೆಗಳಿದೆ. ಸೊ ಅದರಲ್ಲಿ ನಮ್ಮ ರೆಗ್ಯುಲರ್ ಸಿಂಪಲ್ ಆದ ಶಸ್ತ್ರಚಿಕಿತ್ಸೆಗಳು, ನಾವು ಸರ್ಜರಿ ಮಾಡೋದಾದ್ರೆ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಇರ್ಬೋದು. ಎಂಡೋಸ್ಕೋಪಿಕ್ ಸರ್ಜರಿ ಅಂತೇಳಿ ಸಣ್ಣ ರಂಧ್ರ ಮಾಡಿ ಅದರಲ್ಲಿ ಬೆನ್ನಮೂಳೆ ಸರ್ಜರಿ ಮಾಡುವಂತದ್ದು. ಸೊ ಅದು ಮಾಡಿದ್ರೆ ವಿದಿನ್ 1-2 hours ಪೇಷಂಟ್ ನಡಿಬಹುದು, ನಡೆಯುವುದರಲ್ಲಿ ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೋದು ಅಥವಾ ಅದೇ ದಿವಸ ಮನೆಗೆ ಹೋಗ್ಬೋದು, ಮತ್ತೆ ಅವರ ರುಟೀನ್ ಕೆಲಸಗಳನ್ನು ಸ್ಟಾರ್ಟ್ ಮಾಡಬಹುದು. ಅಥವಾ ಮಿನಿಮಲಿ ಇನ್ವೇಸಿವ್ ಬೇರೆ ಸರ್ಜರಿಗಳು, ಅದು ಕೂಡ 1 or 2 days ಪೇಷಂಟ್ ಫಿಟ್ ಆಗ್ತಾರೆ, ಅವ್ರು ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ಸರ್ಜರಿಗಳು ಸ್ವಲ್ಪ ದೊಡ್ಡ ಸರ್ಜರಿ ಇರ್ತದೆ, ಅದರಲ್ಲಿ ಸ್ವಲ್ಪ ಪೇನ್ ಇರ್ತದೆ. ಆ ನೋವು ಕಮ್ಮಿ ಆದ ಕೂಡಲೇ ಅವರು ಎದ್ದಕ್ಕೂ ನಡಿಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಮಾತ್ರ ಯೂಶುವಲಿ ಸರ್ಜರಿ ಆದ್ಮೇಲೆ ಎಕ್ಸೆಸಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ಬೆನ್ನಿಗೆ ಮುಂದೆ ಬಗ್ಗಿ ಭಾರ ಎತ್ತಿ ಕೆಳಗಡೆ ಕೂತ್ಕೊಂಡು ಅಂತ ಒತ್ತಡ ಬೀಳುವಂತ ಸಿಚುವೇಶನ್ ನಾವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ನಾವು ಆಪರೇಷನ್ ಮಾಡಿ ಆದ್ಮೇಲೆ ಚರ್ಮ 1-10 days ಒಣಗ್ತದೆ, ಒಳಗಡೆ ಮಾಂಸಗಳನ್ನ 1-3 weeks ಒಣಗ್ತದೆ, ಅದೇ ಎಲುಬು ಡಿಸ್ಕ್ಗಳೆಲ್ಲ 3 weeks ಹಿಡಿತದೆ ಅದನ್ನ ಹೀಲಿಂಗ್. ಸೊ ಆ ಟೈಮ್ ಹೀಲಿಂಗ್ ಅನ್ನ ನಾವು ಕೊಟ್ಟರೆ ನಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ
0: ಅಂತ ಹೇಳ್ಕೊಂಡೆ. ಅದಕ್ಕೋಸ್ಕರ ಆಗತಾನೆ ನಾವು ಹೇಳಿದೇವು, ಯೂಸು ತುಂಬಾ ಇಂಥ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾರೆ. ಯಾಕೆ MRI ಮಾಡಬೇಕು, ಯಾಕೆ ನಾವು ಆಪರೇಷನ್ ಮಾಡ್ಬೇಕು, ಅದು ಸರಿಯಾಗಲ್ವ. ಅವರು ಹೇಳಿದ್ರು ಉಪ್ಪು ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಅದು ಗುಣ ಆಗಿ ಬಿಡುತ್ತೆ ಹಾಗೆ ಹೀಗೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರೆ ಆ ಒಂದು ವಿಷಯದಲ್ಲಿ ಯಾಕೆ ಎಷ್ಟು ದಿನಗಳು ಕೂಡ ಬೇಕಾಗುತ್ತೆ, ಅದು ಮತ್ತೆ ಮುಂದುವರಿತಾ ಹೋದ್ರೆ. ಸೊ ಅದಕ್ಕೆ ಏನು ನೀಡ್, ಅದಕ್ಕೆ ಏನು ಬೇಕಾಗುತ್ತೆ ಅಂತ ಟ್ರೀಟ್ಮೆಂಟ್, ಸೊ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿಯುತ್ತಾ ಬಂತು. ಸೊ ಕೊನೆಯದಾಗಿ ನಮ್ಮ ಯೂತ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಈ ಒಂದು ವಿಚಾರದಲ್ಲಿ ಏನೊಂದು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಿ ಡಾಕ್ಟರ್?
2: ಸೊ ಈ ನನ್ನ ಕೊನೆಯ ಸಂದೇಶ ಎಂತ ಅಂತ ಹೇಳಿದ್ರೆ, ಯಾವಾಗಲೂ ಫಿಟ್ ಆಗಿರಿ. ನಮ್ಮ ಸ್ಪೈನ್ ಮೊಬೈಲ್ ಸ್ಟ್ರಕ್ಚರ್, ಸೊ ಒಂದೇ ಪೋಸ್ಚರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು ಬೇಡ. ಆಗಾಗ ಪೋಸ್ಚರ್ ಅನ್ನು ಚೇಂಜ್ ಮಾಡ್ತಾ ಇರಿ, ಮೊಬಿಲಿಟಿಯನ್ನು ಮೇಂಟೈನ್ ಮಾಡಿ, ಮೊಬಿಲಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಬೇಡಿ, ಮತ್ತೆ ಸ್ಟ್ರೆಂತ್ ಅನ್ನು ಮಾಡಿ, ಆಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿ. ಯಾವುದೆಲ್ಲ ಮಸಲ್ಸ್ ಎಲ್ಲ ಹೆಲ್ದಿ ಮೆಸಲ್ಸ್ ಅನ್ನು ಆದಷ್ಟು ಬೆಳೆಸ್ಕೊಳ್ಳಿ, ಮತ್ತೆ ಸ್ಮೋಕಿಂಗ್ ಅಂತ ಹ್ಯಾಬಿಟ್ ಅನ್ನು ಬಿಡಿ, ಅಂತದಕ್ಕೆ ಹೋಗ್ಬೇಡಿ. ಮತ್ತೆ ಐಡಿಯಲ್ ಬಾಡಿ ವೈಟ್ ಅಂತ ಹೇಳೋದು ಭಾರಿ ಇಂಪಾರ್ಟೆಂಟ್. ಸೊ ಓವರ್ ವೈಟ್ ಅನ್ನು ಅವಾಯ್ಡ್ ಮಾಡಿ. ಈ 5 points ಉಂಟಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ.
0: ತುಂಬಾ ಧನ್ಯವಾದಗಳು ಡಾಕ್ಟರ್, ಯಾಕಂದ್ರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಮ್ಯಾಟರ್ ಕೂಡ ಹೌದು. ಯಾಕಂದ್ರೆ ಇತ್ತೀಚೆಗೆ ಯೂತ್ಸ್ ಅಲ್ಲೂ ಕೂಡ ಬಹಳ ಹೆಚ್ಚಾಗಿ ಇದು ಕಂಡು ಬರ್ತಾ ಇರುವಂತದ್ದು ಒಂದು ಸಮಸ್ಯೆಯು ಕೂಡ ಆಗಿತ್ತು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅದಕ್ಕೆ ಪರಿಹಾರ ತಡೆಗಟ್ಟುವ ಕ್ರಮಗಳಾಗಿರ್ಬೋದು, ಯಾವ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ, ಕನ್ಸಲ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಬಹಳ ವಿಸ್ತೃತವಾಗಿ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ತಮಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಸಾರಂಗನ ಪರವಾಗಿ, ನಿರ್ದೇಶಕರ ಪರವಾಗಿ, ಕೇಳುಗರ ಪರವಾಗಿ ನನ್ನ ಪರವಾಗಿ ಧನ್ಯವಾದಗಳು ಡಾಕ್ಟರ್.
2: ಥ್ಯಾಂಕ್ಸ್ ತುಂಬಾ.
0: ಕೇಳುಗರೆ, ಇದು ಈ ಹೊತ್ತು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ KMC ಆಸ್ಪತ್ರೆ ಬೆನ್ನುಹುರಿ ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಈಶ್ವರ್ ಕೀರ್ತಿ ಇವರು ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಗೆ ತಿಳಿಸಿದ್ದಾರೆ. ಸೊ ಮುಂದಿನ ಶುಕ್ರವಾರದಂದು ಇನ್ನೊಬ್ಬ ತಜ್ಞ ವೈದ್ಯರ ಜೊತೆಗೆ ನಾವು ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8. ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹರಿಕಥ ಸಂಕೀರ್ತನಕಾರ ಡಾಕ್ಟರ್ ಎಸ್ಪಿ ಗುರುದಾಸ್ ಇವರ ಜೊತೆ ಈ ಹಿಂದೆ ನಡೆಸಿದ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿಮುದ್ರಿತ ಪ್ರಸಾರವನ್ನು ನಾವೀಗ ಕೇಳೋಣ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂತಹ, ಮನದ ಕದ ತಟ್ಟುವಂತಹ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಹಾಗೆ ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬರು ಅತಿಥಿ ಕೂಡ ಬಂದಿದ್ದಾರೆ. ಸೊ ನೀವೆಲ್ಲ ಕೇಳಿರ್ಬೋದು ಹರಿಕಥಾ ಸಂಕೀರ್ತನೆ ಅಂತ. ಜ್ಞಾನ ವಿಕಾಸಕ್ಕೆ, ಸಚ್ಚಿಂತನೆಗೆ, ಆಂತರಿಕ ಪ್ರಗತಿಗೆ, ನೀತಿ ಬೋಧಕ ಕಥೆಗಳೊಂದಿಗೆ, ತತ್ವ ಪದದ ಹಾಡಿನೊಂದಿಗೆ, ಭಕ್ತಿ ಭಾವದ ಪಥದಲ್ಲಿ ನಡೆಸುವ ಜನಪ್ರಿಯ ಸಂವಹನ ಮಾಧ್ಯಮಗಳಲ್ಲಿ ಕಥಾ ಸಂಕೀರ್ತನೆ, ಹರಿಕಥಾ ಸಂಕೀರ್ತನೆ ಕೂಡ ಒಂದು. ಕಳೆದ 30 ವರ್ಷಗಳಿಂದ ಕಥಾ ಸಂಕೀರ್ತನೆಯಲ್ಲಿ ತೊಡಗಿಸಿಕೊಂಡು ಜನರಲ್ಲಿ ದೈವಿಕ ಬೌದ್ಧಿಕ ಶಕ್ತಿ ಸಂಚಾರ ಮಾಡಿದವರು ಕಥಾ ಸಂಕೀರ್ತನಕಾರ ಡಾಕ್ಟರ್ ಎಸ್ ಪಿ ಗುರುದಾಸ್. ಇವರು ನಾಡು ಕಂಡ ಖ್ಯಾತ ಕಥಾ ಸಂಕೀರ್ತನಕಾರರಾದ ಸಂತ ಭದ್ರಗಿರಿ ಅಚ್ಯುತ ದಾಸರ ಪರಮಾಪ್ತ ಶಿಷ್ಯರು. ದೇಶಾದ್ಯಂತ ಹಿಂದಿ, ಇಂಗ್ಲಿಷ್, ತುಳು, ಕನ್ನಡ ಭಾಷೆಗಳಲ್ಲಿ ಕಥಾ ಸಂಕೀರ್ತನೆ ನಡೆಸಿದ ಖ್ಯಾತಿ ಇವರದು. ತುಳು ಸಾಹಿತ್ಯ ಅಕಾಡೆಮಿಯ ಹರಿಕಥಾ ಪರಿಷತ್ ದಸರ ಸಂಭ್ರಮದಲ್ಲಿ ಇವರು ಪ್ರಸ್ತುತಪಡಿಸಿದ ದಾಮಾಜಿ ಪಂತೆ ಹರಿಕಥಾ ಸಂಕೀರ್ತನೆಯನ್ನು ನೀವು ಸಾರಂಗನಲ್ಲಿ ಕೇಳುಗರೆ ಕೇಳಿದ್ದೀರಾ. ಸೊ ಹರಿಕಥಾ ಪರಿಷತ್ತಿನ ಓರ್ವ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿದ್ದುಕೊಂಡು ಇವರು ಸೇವೆ ಸಲ್ಲಿಸಿದ್ದಾರೆ. ಎಸ್ಎನ್ಎಂ ಪಾಲಿಟೆಕ್ಸ್ನಲ್ಲಿ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪತ್ರಿಕೆಗಳಿಗೆ ಇವರು ಲೇಖನ ಬರೀತಾರೆ, ಬ್ಲಾಗ್ನಲ್ಲಿ ಕೂಡ ಬರೀತಾರೆ, ಹಾಗೆ ಹಾಡುಗಳನ್ನು ಕೂಡ ಬರೀತಾರೆ, ರಾಗ ಸಂಯೋಜನೆ ಮಾಡ್ತಾರೆ. ಸೊ ಹಾರ್ಮೋನಿಯಂ ಕೂಡ ನುಡಿಸ್ತಾರೆ. ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಬಹುಮುಖ ಪ್ರತಿಭೆಯುಳ್ಳ ಇವರು ಹಲವಾರು ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಮೊದಲಾಗಿ ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರೇ, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದ.
1: ಸರಿ, ಹರಿಕತೆ ಅಂತ ನಾವೆಲ್ಲ ಹಿಂದೆ ಎಲ್ಲ ಕೇಳಿದ್ದೆವು. ಮುಂಚೆ ಎಲ್ಲ ಮನರಂಜನೆ ಇರಲಿಲ್ಲ, ಕೆಲವರಂತೂ ಇಂಥ ಹರಿಕಥಾ ಪ್ರಸಂಗಗಳಲ್ಲಿ ಹೋಗಿ ಸ್ವಲ್ಪ ಮನಃಶಾಂತಿಯನ್ನು ಪಡಿತಾ ಇದ್ರು. ಸೊ ಹರಿಕಥಾ ಈ ಸಂಕೀರ್ತನೆ ವೈಶಿಷ್ಟ್ಯವೇನು ಹೇಳ್ತೀರಾ?
2: ತಾವೀಗ ಹೇಳಿದ ಹಾಗೆ ಹರಿಕಥೆ ಒಂದು ಬಹಳ ವಿಶಿಷ್ಟವಾದಂತಹ ಕಲೆ. ಇದು ದೈವಿಕ ಕಲೆ ಅಂತೇಳಿ ಹೇಳ್ತಾರೆ. ಹೌದು, ಖಂಡಿತ ಎಲ್ಲ ಕಲೆಗಳು ದೈವಿಕವಾದದ್ದೇ. ಒಂದು ವಿಶಿಷ್ಟವಾದಂತಹ ಭಗವತ್ ಕೃಪೆ ಇಲ್ಲದೆ ಯಾರೂ ಕಲಾವಿದರಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಹರಿಕಥೆಯಲ್ಲಿ ನೀವು ಹೇಳಿದ ಹಾಗೆ ಒಂದು ಮಾನಸಿಕ ಶಾಂತಿಯನ್ನು, ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಇರುವಂಥ ಒಂದು ಮಾಧ್ಯಮ. ಇದು ನಾವು ಇಂಗ್ಲೀಷ್ನಲ್ಲಿ ಹೇಳುವ ಹಾಗೆ ಎನ್ಲೈಟನ್ಮೆಂಟ್ ವಿತ್ ಎಂಟರ್ಟೈನ್ಮೆಂಟ್, ಅಂದರೆ ಒಂದು ಜ್ಞಾನ ಅಥವಾ ಅರಿವನ್ನು ಮೂಡಿಸುವಂಥ ಒಂದು ಕಲೆ, ಅದು ಮನರಂಜನೆಯ ಮೂಲಕ. ಹಾಗಾಗಿ ಇಲ್ಲಿ ಮನರಂಜನೆ ಎನ್ನುವಂಥದ್ದು ಮುಖ್ಯ ಆಗಿದ್ರೂ ಕೂಡ ಅದರ ಪಾತ್ರ ಬೇರೆ ಕಲೆಗಳಿಗೆ ಹೋಲಿಸಿದರೆ ಸ್ವಲ್ಪ ಗೌಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಕಡಿಮೆ. ಈಗ ಬೇರೆ ಕಲೆಗಳಲ್ಲಿ ದೃಶ್ಯ ಮಾಧ್ಯಮಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾರೆ. ಅದು ನೃತ್ಯ ಇರಬಹುದು, ಯಕ್ಷಗಾನ ಇರಬಹುದು, ಅಲ್ಲಿ ಕಣ್ಣಿಗೆಗಳಿಗೂ ಕೂಡ ಒಂದು ಆನಂದ ಇರ್ತದೆ. ಆದರೆ ಹರಿಕಥೆಯಲ್ಲಿ ಆಂಗಿಕವಾದಂಥ ಅಭಿನಯವನ್ನು ನಾವು ಹರಿದಾಸರು ಮಾಡ್ತೇವೆ, ಆದರೆ ಅದರ ಪಾತ್ರ ಎನ್ನುವಂಥದ್ದು ಬಹಳ ಲುಪ್ತವಾದದ್ದು, ಬಹಳ ಕಡಿಮೆ. ಅಲ್ಲಿ ಹೆಚ್ಚಿನ ಒತ್ತು ಕೊಡುವಂಥದ್ದು ಬೌದ್ಧಿಕವಾದಂಥ ಚಿಂತನೆಗೆ, ಮತ್ತೆ ಹೃದಯವನ್ನು ಒಂದು ಭಾವಜಾಗೃತಿ ಅಂತೇಳಿ ಹೇಳ್ತಾರೆ. ಈಗ ಭಾವಜಾಗೃತಿ ಅಂತೇಳಿ
1: ಭಕ್ತಿ ಭಾವಗಳ ಸಮ್ಮಿಲನ,
2: ಹೌದು, ಅದು ಕೇವಲ ಭಕ್ತಿ ಭಾವ ಅದರಲ್ಲಿ ಮುಖ್ಯ ಆಗಿದ್ರು ಕೂಡ ನಮ್ಮ ಶುದ್ಧವಾದಂಥ ಹೃದಯದ ಭಾವ ಅಂತೇಳಿ ಹೇಳ್ತೇವೆ, ಸಾತ್ವಿಕತೆ ಅಂತೇಳಿ ನಾವು ಹೇಳ್ತೇವೆ. ಅಂದ್ರೆ ಈ ಕೋಪ, ತಾಪ, ದ್ವೇಷ ಇವೆಲ್ಲವನ್ನು ಮೀರಿದಂಥ ಒಂದು ಭಾವ ಇರ್ತದೆ ಮನುಷ್ಯನಲ್ಲಿ. ಅದು ಧರ್ಮ ಮತ ಇವೆಲ್ಲವನ್ನು ಮೀರಿದಂಥ ಒಂದು ಭಾವ, ಅದು ಪ್ರತಿಯೊಬ್ಬರಿಗೆ ಅನುಭವ ಮಾಡಿಕೊಳ್ಳಿಕ್ಕೆ ಆಗ್ತದೆ.
1: ಆಧ್ಯಾತ್ಮಿಕ ಲೋಕ,
2: ಹೌದು, ಖಂಡಿತ. ಒಂದು ಮಗುವಿನ ಸ್ಥಿತಿ ಅಂತೇಳಿ ಹೇಳಬಹುದು. ಮಗು ಹೇಗೆ ಎಲ್ಲವನ್ನು ಮರೆತು ಒಂದು ಆನಂದದಲ್ಲಿ ಇರ್ತದೆ, ಆ ಒಂದು ಸ್ಥಿತಿಗೆ ಮನುಷ್ಯನ ಮನಸ್ಸನ್ನ ಕೊಂಡೋಗುವಂಥದ್ದು, ಆ ಒಂದು ಝಲಕನ್ನು ನಾವು ಹರಿಕಥೆಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೆಲವೇ ಕ್ಷಣಗಳಾಗಿದ್ರೂ ಕೂಡ ಅದು ಆ ವ್ಯಕ್ತಿಯ ಮೇಲೆ, ಯಾರು ಕೇಳುಗೆರ್ತಾನ ಅವನ ಮೇಲೆ ಮಾಡುವಂತಹ ಪರಿಣಾಮ ಅತ್ಯಂತ ಮಹತ್ವದ್ದು. ನಾವೀಗ ಕೇಳ್ತೇವೆ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಹರಿಶ್ಚಂದ್ರ ನಾಟಕ ನೋಡಿ ಅವರಿಗೆ ಸತ್ಯದಲ್ಲಿ ನಡೀಬೇಕೆನ್ನುವಂಥ ಪ್ರೇರಣೆ. ಒಂದು ನಾಟಕ ನೋಡಿರುವಂತ ಒಬ್ಬ ವ್ಯಕ್ತಿಯ ಮೇಲೆ ಆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು, ಅಂತ ಒಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟು. ಯಾವಾಗ ಆ ಉತ್ಕಟವಾದಂತಹ ಭಾವ ಜಾಗೃತಿ ಆಗ್ತದೆ ಒಬ್ಬ ಮನುಷ್ಯನಲ್ಲಿ, ಅಂತ ಸಂದರ್ಭದಲ್ಲಿ ಅವನ ಜೀವನದಲ್ಲೇ ಒಂದು ದೊಡ್ಡ ಪರಿಣಾಮ ಅಥವಾ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಉಂಟು. ಅದನ್ನು ಹಿಂದಿನ ಹರಿದಾಸರು ಬಹಳ ಚೆನ್ನಾಗಿ ಸಾಧಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರು ಅಂತ ಸಾಧನೆಯನ್ನು ಮಾಡಿದವರು. ಈಗಿನ ಕಾಲದಲ್ಲಿ ಅಂಥದ್ದು ಆಗುದಿಲ್ಲ ಅಂತ ನಾನು ಖಂಡಿತ ಹೇಳುದಿಲ್ಲ, ಸಾಧ್ಯ ಉಂಟು. ಆದರೆ ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಇವತ್ತು ನಮಗೆ ಸಿಗ್ತಾ ಇಲ್ಲ. ಆ ರೀತಿ ಹರಿದಾಸರು ಕೂಡ ಆ ಮಟ್ಟಕ್ಕೆ ಬೆಳೆಯುವಂಥದ್ದು ನಾವು ಸ್ವಲ್ಪ ಕಡಿಮೆ ಕಾಣ್ತಾ ಇದ್ದೇವೆ. ಅಂಥದ್ದು ಆದರೆ ಖಂಡಿತವಾಗಿಯೂ ಕೂಡ ಹರಿಕಥೆ ಹಿಂದಿನ ಕಥಕಾಲದ ವೈಭವವನ್ನು ಬಯಸ್ತೇನೆ.
3: ಈ ಹರಿಕಥಾ ಕೀರ್ತನಕಾರ ಆಗಬೇಕು ಅಂತ ಪ್ರೇರಣೆ ನಿಮಗೆ ಎಲ್ಲಿಂದ ದೊರಕಿತ್ತು? ಹೇಗೆ ಬಂದ್ರಿ ಈ ಲೋಕಕ್ಕೆ?
2: ಅದು ನನಗೆ ಹುಟ್ಟಿನಿಂದಲೇ ಬಂತು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಹರಿದಾಸ ಅವನು ನಾವು ಸಾಮಾನ್ಯವಾಗಿ ನೋಡುವಂಥ ಅವನು ಚೆನ್ನಾಗಿ ಮಾತನಾಡ್ತಾನೆ, ಅವನಲ್ಲಿ ವಾಗ್ಮಿತೆ ಇದೆ ಅಥವಾ ವಾಕ್ಪಟುತ್ವ ಇರ್ತದೆ, ಆಮೇಲೆ ಚೆನ್ನಾಗಿ ಹಾಡ್ತಾನೆ ಅಂತೇಳಿ. ಆದರೆ ಬರೀ ಇದಿಷ್ಟೇ ಇದ್ದರೆ ಒಬ್ಬ ಹರಿದಾಸನಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅವನಿಗೊಂದು ಪೂರ್ವ ಸಂಸ್ಕಾರ ಎನ್ನುವಂಥದ್ದು ಖಂಡಿತವಾಗಿ ಬೇಕಾಗ್ತದೆ. ಅದು ಏನು ಅಂತ ಹೇಳಿದರೆ ಮುಖ್ಯವಾಗಿ ಒಂದು ಆಧ್ಯಾತ್ಮಿಕವಾದಂಥ ಸಂಸ್ಕಾರ ಅವನಿಗೆ ಬಾಲ್ಯದಿಂದಲೇ ಸಿಕ್ಕಿರಬೇಕು. ಆ ರೀತಿಯ ಮಾರ್ಗದಲ್ಲಿ ಅವನು ನಡೀತಾ ಇರಬೇಕಾಗ್ತದೆ. ನನ್ನ ಒಂದು ಹಿನ್ನೆಲೆಯನ್ನು ಗಮನಿಸಿದರೆ ನನ್ನ ತಂದೆ ತಾಯಿ, ತಂದೆ ಶ್ರೀ ಎಸ್ ಪದ್ಮನಾಭಾಚಾರ್ಯ ದಿವಂಗತರು, ನನ್ನ ತಾಯಿ ಶ್ರೀದೇವಿ, ಇವರಿಬ್ಬರು ಕೂಡ ಮಂಗಳೂರು ಶ್ರೀ ರಮಾಶ್

0: ಸಣ್ಣದಿರುವಾಗಲೇ ತಂದು ಕೊಡ್ತಾ ಇದ್ರು. ಆಮೇಲೆ ಎರಡನೇದಾಗಿ ನಮ್ಮ ಮನೆಯ ವಾತಾವರಣ. ಮನೆಯ ವಾತಾವರಣದಲ್ಲಿ ನಮ್ಮದು ಕಲಾವಿದರ ಕುಟುಂಬ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ತಂದೆ ಒಳ್ಳೆ ಸಂಗೀತ ಪ್ರೇಮಿಯಾಗಿದ್ದರು, ಆದರೆ ನನ್ನ ಚಿಕ್ಕಪ್ಪ ತಾವೆಲ್ಲ ಕೇಳಿರ್ಬೋದು ರಾಜ್ಕುಮಾರ್ ಧ್ವನಿಯಲ್ಲಿ ಹಾಡೋರು ಜಗದೀಶ್ ಶಿವಪುರ ಅಂತೇಳಿ, ಅದೇ ರೀತಿ ನನ್ನ ಚಿಕ್ಕಪ್ಪ ಅವರು ನಾಟಕದಲ್ಲಿ ಆಕ್ಟ್ ಮಾಡ್ತಾರೆ ಜಿ ಎಸ್ ಆಚಾರ್ ಅಂತ ಹೇಳಿ. ಹೀಗೆ ಮನೆಯಲ್ಲಿ ಪ್ರತಿನಿತ್ಯ ಭಜನೆ, ಮತ್ತು ನನ್ನ ಅಜ್ಜನ ಮನೆ, ನನ್ನ ಅಜ್ಜ ಬಿ ಹರಿಶ್ಚಂದ್ರ ಆಚಾರ್ಯ ಅಂತೇಳಿ ಬಹಳ ದೊಡ್ಡ ಒಬ್ಬ ಸಮಾಜ ಸೇವಕರಾಗಿದ್ದರು. ಅವರು ಕೆನರಾ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದರು, ಒಂದು ವಿಶ್ವಕರ್ಮ ಅಂತೇಳಿ ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ರು. ಹೀಗೆ ಅಲ್ಲಿ ಒಂದು ಸಾಹಿತ್ಯಿಕ ವಾತಾವರಣ ಇತ್ತು. ಅಂದರೆ ಅಲ್ಲಿ ಕೂಡ ಒಂದು ಬಾಲ್ಯದಲ್ಲಿ ನಾನಿರುವಾಗ ನೂತನ ಬಾಲಕಲಾ ವೃಂದ ಅಂತೇಳಿ ಒಂದು ಸಂಘ ಇತ್ತು. ಅಲ್ಲಿ ವರ್ಷಂ ಪ್ರತಿ ನಾಟಕಗಳನ್ನು ಮಾಡುವಂಥದ್ದು, ಮತ್ತು ಆಗಾಗ್ಗೆ ತಾಳಮದ್ದಳೆ ಹವ್ಯಾಸಿ ಇದೆಲ್ಲ ಚಟುವಟಿಕೆಗಳು ನಡೆಯುತ್ತಾ ಇದೆ. ಇದನ್ನು ನಾನು ನೋಡ್ತಾ ಇದ್ದೆ. ಒಂದು ರೀತಿಯಲ್ಲಿ ಸಾಹಿತ್ಯದ ಒಲವು, ಮತ್ತೊಂದು ಕಡೆಯಲ್ಲಿ ಕಲೆಯ ಒಲವು, ಎರಡೂ ಕೂಡ ನನ್ನಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಮತ್ತು ನಾನು ಪ್ರೈಮರಿಯಲ್ಲಿ ಇರುವಾಗಲೇ ನಾನು ಗಾಂಧಿನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದವನು.
1: ಈಗ
0: ಕಳೆದ ವರ್ಷ ಆಗಿದೆ. ಅಲ್ಲಿ ತಾವೆಲ್ಲ ಕೇಳಿರ್ಬೋದು, ಎ ಸ್ಟೀವರ್ಟ್ ಅಂತೇಳಿ ಇಬ್ಬರು ಹೆಡ್ ಮಾಸ್ಟರ್ ಆಗಿದ್ದರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಹೆಡ್ ಮಾಸ್ಟರ್. ಅವರು ನಮ್ಮನ್ನೊಂದು ರೂಪಿಸಿದಂಥ ರೀತಿ ನನಗೆ ಮತ್ತೆ ಆ ಬಳಿಕ ಪ್ರೈಮರಿ ಆದಮೇಲೆ ಎಲ್ಲಿಯೂ ಅಂಥ ಒಬ್ಬರು ಒಂದು ವಾತಾವರಣ, ಶೈಕ್ಷಣಿಕ ವಾತಾವರಣ ಸಿಕ್ಕಲಿಲ್ಲ. ನಾವು ಅಲ್ಲಿ ಇರುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ತೋಟಗಾರಿಕೆ ಮಾಡಿಸ್ತಾ ಇದ್ರು, ನಮ್ಮ ಹತ್ರ ಜೇನು ಸಾಕಣೆ ಮಾಡಿಸ್ತಾ ಇದ್ರು, ನಮ್ಮ ಹತ್ರ ಲ್ಯಾಟ್ರಿನ್ ಕೂಡ ತೊಳಿಸ್ತಾ ಇದ್ರು. ಅಂದರೆ ಎಲ್ಲವನ್ನು ನಾವು ಕಲಿತುಕೊಳ್ಬೇಕು ಅಂತ. ಅಷ್ಟೇ ಅಲ್ಲ, ಕಲೆಗೆ ವಿಶೇಷವಾಗಿ ಒಂದು ಕಥೆ ಬಂದರೆ, ಪಾಠದಲ್ಲಿ ಒಂದು ಕಥೆ ಬಂದರೆ ಆ ಪಾಠದಲ್ಲಿ ಬರುವಂಥ ಕಥೆಯನ್ನು ನಾವು ಎನ್ಯಾಕ್ಟ್ ಮಾಡಲಿಕ್ಕೆ ನಮಗೆ ವಿದ್ಯಾರ್ಥಿಗಳೇ ಪಾತ್ರವನ್ನು ಕೊಟ್ಟು ಅದನ್ನು ಮಾಡಲಿಕ್ಕೆ ಹೇಳ್ತಾ ಇದ್ರು. ಮತ್ತು ಅವರು ಒಂದು ನಾಟಕದಲ್ಲಿ ಪಾತ್ರ ಮಾಡಿಸ್ಲಿಕ್ಕೆ ನಮಗೆ ಕೊಡ್ತಾ ಇದ್ದಂಥ ತಾಲೀಮು ಅದು ಹೇಳಿದರೆ ಭಾಳ ಆಶ್ಚರ್ಯ ಆಗ್ತದೆ. ಒಂದು ಎರಡು ತಿಂಗಳ ಕಾಲ ನಮಗೆ ತಲ್ವಾರ್ ಫೈಟಿಂಗ್ ಅದನ್ನು ಕಲಿಸ್ತಾ ಇದ್ದೆ. ನಾನೊಮ್ಮೆ ಅಲೆಕ್ಸಾಂಡರ್ನ ಪಾತ್ರ ಮಾಡಿದ್ದೆ. ಆ ಪಾತ್ರಕ್ಕೆ ಎರಡು ತಿಂಗಳ ಕಾಲ ನಮಗೆ ತಲ್ವಾರ್ ಫೈಟಿಂಗ್ ಕಲಿಸ್ಲಿಕ್ಕೆ ಒಬ್ಬರು ಮಿಲಿಟರಿಯಲ್ಲಿ ಎಕ್ಸ್ ರಿಟೈರ್ಡ್ ಆದವರನ್ನು ಕರೆಸಿ ಅದರಲ್ಲಿ ನಮಗೆ ಟ್ರೈನಿಂಗ್
1: ಕೊಡಿಸ್ತಾರೆ,
0: ಪರ್ಫೆಕ್ಷನ್ ಬರಬೇಕು ಅಂತ ಹೇಳಿ. ಈ ಒಂದು ವಾತಾವರಣ ನಮಗೆ ಬಾಲ್ಯದಲ್ಲಿ ಸಿಕ್ಕಿದ್ರಿಂದ ಒಂದು ಕಲೆಯ ಬಗ್ಗೆ ಒಲವು ಸಿಕ್ಕಿತು. ಮತ್ತೆ ತಾವು ಕೇಳಿರ್ಬೋದು ನೋಡಿರ್ಬೋದು, ನಮ್ಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಸಂತ ಭದ್ರಗಿರಿ ಅಚ್ಯುತದಾಸರ ತಿಂಗಳ ಕಾಲ ಹರಿಕತೆ ನಡೀತಾ ಇತ್ತು. ದೊಡ್ಡ ಒಂದು ಪೆಂಡಾಲ್ ಹಾಕಿ ಸುಮಾರು 6-7 ಸಾವಿರ ಜನ ಸೇರ್ತಾ ಇದ್ರು. ನನ್ನ ಅತ್ತೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಸಾಯಂಕಾಲ ಹೊತ್ತಿಗೆ ಹರಿಕತೆಗೆ ಅಂತೇಳಿ. ಅದನ್ನು ನೋಡಿದಾಗ ನನಗೆ ಬಹಳ ಇಂಥ ಒಂದು ಅದ್ಭುತವಾದಂಥ ಕಲೆ ಅಂತೇಳಿ ಒಂದು ಆವಾಗಲೇ ಒಂದು ಆ ಕಲೆ ಬಗ್ಗೆ ಒಲವು ಮೂಡಿತು. ಮತ್ತೆ ನಾನು 9ನೇ ಕ್ಲಾಸ್ನಲ್ಲಿರುವಾಗ ನಮ್ಮ ಮನೆ ಹತ್ರ ಶಂಕರಿ ಅಂತೇಳಿ, ಎಚ್ ಶಂಕರಿ ಅಂತೇಳಿ ಹೇಳಿ, ಅವರು ಬಹಳ ಒಬ್ಬರು ಕಲಾಪ್ರೇಮಿ, ಮತ್ತು ನಾಟಕಗಳಲ್ಲೆಲ್ಲ ಪಾತ್ರ ಮಾಡ್ತಾ ಇದ್ದರು. ನಮ್ಮ ಮಕ್ಕಳ ಹತ್ರ ರಮಾಶಕ್ತಿ ಮಿಷನ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ರು. ಈ ನಾಟಕ ಮಾಡಿಸ್ತಾ ಇದ್ರು, ಸ್ಕಿಟ್ ಮಾಡಿಸ್ತಾ ಇದ್ರು, ನೃತ್ಯ ಮಾಡಿಸ್ತಾ ಇದ್ರು, ಹಾಡು ಹಾಡಿಸ್ತಾ ಇದ್ರು. ಒಂದು ಸಾರಿ ಹೇಳಿದ್ರು, ನೀನು ಯಾಕೆ ಹರಿಕತೆ ಮಾಡಬಾರ್ದು ಅಂತ ಕೇಳಿದರು. ಮತ್ತೆ ಅವರೇ ಇದೇ ದಾಮಾಜಿ ಪಂತ ತುಳುವಿನಲ್ಲಿ ಅಚ್ಯುತದಾಸರ ಕ್ಯಾಸೆಟ್ ಇತ್ತು, ಅದನ್ನು ಒಂದು 20 ನಿಮಿಷಕ್ಕೆ ಬ್ರಿಡ್ಜ್ ಮಾಡಿ ಕನ್ನಡದಲ್ಲಿ ಅವರು ತಯಾರು ಮಾಡಿ ಕೊಟ್ಟರು. ನಾನು ಅದನ್ನು ಕಲಿತು ಹಾಗೆ ಮೊದಲ ಪ್ರಯೋಗ ಮಾಡಿದೆ, ಬಹುಶಃ 84ನೇ ಇಸವಿ ಅಂತ ಕಾಣ್ತದೆ ನನಗೆ ಆ ಇಸವಿಯಲ್ಲಿ. ಅದು ಮಾಡಿದ ಮೊದಲ ಪ್ರಯೋಗ ಎಲ್ರಿಗೂ ಬಹಳ ಮೆಚ್ಚುಗೆ ಆಯಿತು. ಮುಂದಿನ ವರ್ಷ ನವರಾತ್ರಿಯಲ್ಲಿ ನಾನು ಗೋರ ಕುಂಬಾರ ಅಂತೇಳಿ ಮತ್ತೊಂದು ಕಥೆ ಮಾಡಿದೆ, ಸುಮಾರು 3/4 ಗಂಟೆ, ಅದು ಇನ್ನಷ್ಟು ಹಿಟ್ಟಾಯಿತು. ಹೀಗೆ ನನ್ನಲ್ಲಿ ಒಂದು ಆ ಪ್ರತಿಭೆಯನ್ನು ಗುರುತಿಸಿದರು. ನನಗೂ ಕೂಡ ಅನ್ನಿಸಿತು, ಇದು ನನ್ನ ನಿಜವಾದಂಥ ಕ್ಷೇತ್ರ ಅಂಥೇಳಿ. ಒಂದು ಅಂದರೆ ಎಲ್ಲ ರೀತಿಯ ಕಲೆಗೆ ನಾನು ಹಾಡ್ತಾ ಇದ್ದೆ, ನಾಟಕಗಳಲ್ಲಿ ಮಾಡ್ತಾ ಇದ್ದರೆ, ಭಾಷಣ ಮಾಡ್ತಾ ಇದ್ದೆ, ಎಲ್ಲವನ್ನು ಕೂಡ ಒಂದು ತೊಡಗಿಸಿಕೊಳ್ಳಿಕ್ಕೆ ಆಗುವಂಥ ಒಂದು ಅದ್ಭುತವಾದಂಥ ಕಲೆ, ಮತ್ತು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಸಂವಹನ ಮಾಧ್ಯಮ ಇದು, ಕಮ್ಯುನಿಕೇಷನ್ ಮೀಡಿಯಂ. ಹಾಗಾಗಿ ಇದು ನನ್ನ ಕ್ಷೇತ್ರ ಅಂತೇಳಿ ಅನ್ನಿಸಿತು. ನಾನು ಮುಂದೆ ಇಂಜಿನಿಯರಿಂಗ್ಗೆ ಸೇರಿದಾಗ ಅದಕ್ಕೆ ಬೇಕಾದಂಥ ವಾತಾವರಣ ಕೂಡ ನನಗೆ ಸಿಕ್ಕಿತು. ರಮಾಶಕ್ತಿ ಮಿಷನ್ನಲ್ಲಿ ಶ್ರೀ ಆನಂದರಾಯ ಕಾಮತ್ ಅಂತೇಳಿ ಹೇಳಿ ಅವರು ನನಗೆ ಅವರ ಹರಿಕಥೆಗಳನ್ನು ಮಾಡ್ತಾ ಇದ್ದವರು. ಅವರು ನನಗೆ ಬಹಳ ಒಂದು ಉತ್ತಮವಾದಂಥ ತರಬೇತಿಯನ್ನು ಕೊಟ್ಟರು ಅವರು ಹರಿಕಥಾರಂಗದಲ್ಲಿ. ಆ ಬಳಿಕ ಅಚ್ಯುತದಾಸರ ಸಂಪರ್ಕ ಕೂಡ ಆಯಿತು. ಅವರು ನಾನು ಬಹುಶಃ 1992ನೇ ಇಸವಿಯಲ್ಲಿ ಮುಳಬಾಗಿಲಿನಲ್ಲಿ ಒಂದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಶಿಬಿರ ಮಾಡಿದರು. ಅಂದರೆ ಕಥಾ ಕೀರ್ತನ ಕಮ್ಮಟ ಮಾಡಿದರು ಹೊಸದಾಗಿ ಕಲಿಯೋರಿಗೆ ಅಂತೇಳಿ. ಅಲ್ಲಿ ನನಗೆ ಆ ದಿನ ಅಚ್ಯುತದಾಸರೇ ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಅವರು ಬರೋದು ತಡ ಆಯ್ತು ಅಂತೇಳಿ, 1:30 ಹೊತ್ತಿಗೆ ಅವರು ಬರೋದು ಸ್ವಲ್ಪ ತಡ ಆಗ್ತದೆ ಅಂತೇಳಿ ಅಲ್ಲಿ ಸಂಘಟಕರು ಹೇಳಿದ್ರು, ನೀನು ಹರಿಕತೆ ಮಾಡು ಅಂತೇಳಿ ಹೇಳಿದರು. ನಾನು ಏನು ತಯಾರಿ ಮಾಡಿ

0: ಗೊತ್ತಿಲ್ಲ. ಸರಿ ಆಯ್ತು ಅಂತೇಳಿ ಶುರು ಮಾಡಿದೆ, ನಾನೇ ಹಾರ್ಮೋನಿಯಂ ನಡೆಸಿಕೊಂಡು ಶುರು ಮಾಡಿದೆ. ಶುರು ಮಾಡಿ ಅರ್ಧ ಆಗುವಾಗ ಅಚ್ಯುದಾಸರು ಬಂದರು. ಅವರು ಬಂದವರು ಅವರು ಸ್ಟೇಜ್ನ ಕೆಳಗೆ ಕೂತರು, ನನ್ನನ್ನು ಕಂಟಿನ್ಯೂ ಮಾಡು ಅಂತೇಳಿ ಹೇಳಿದರು. ಸುಮಾರು ಅರ್ಧ ಗಂಟೆ ಅವರು ಕೆಳಗೆ ಕೂತು ನನ್ನ ಹರಿಕತೆ ಕೇಳಿದರು.
1: ಒಂಥರ ಭಯ ಅನಿಸಲಿಲ್ಲ,
0: ಒಂದು ಕಡೆ ಭಯ ಆಯಿತು, ಆದರೆ ಆ ಕ್ಷಣದಲ್ಲಿ ಒಂದು ಏನೋ ಒಂದು ನನಗೆ ಒಂದು ಆ ಅನುಭವ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಹರಿಕತೆ ಆಯಿತು. ಹರಿಕತೆ ಆದಮೇಲೆ ಅಚ್ಯುದಾಸರು ಅವರಿಗೆ ಅಂತೇಳಿ ತಂದಿಟ್ಟಿದ್ದಂಥ ಒಂದು ಅವರ ಕೊರಳಿಗೆ ಹಾಕಿದಂಥ ಮಾಲೆಯನ್ನು ಅವರೇ ಬಂದು ನನ್ನ ಕೊರಳಿಗೆ ಹಾಕಿದರು, ಬಾಚಿ ಅಲಂಗಿಸಿಕೊಂಡ್ರು. ಆ ಒಂದು ಮರೆಯಲಾಗದಂಥ ಕ್ಷಣ ನನ್ನ ಲೈಫಿನಲ್ಲಿ ಅದು. ಆಮೇಲೆ ಹೇಳಿದರು ನೀನು ಬೆಂಗಳೂರಿಗೆ ಬರಬೇಕು, ತರಬೇತಿ ಪಡಿಬೇಕು ಅಂತೆಲ್ಲ ಹೇಳಿದರು. ಆದರೆ ನಾನು ಹೇಳಿದ್ದೆ ನಾನು ಈಗಷ್ಟೇ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ, ಈಗ ಬರುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತೇಳಿ ಹೇಳಿದೆ. ಹಾಗಾಗಿ ಆ ಅವರ ಒಂದು ಮುದ್ರೆ ಬಿದ್ದ ಮೇಲೆ ಇನ್ನು ನಾನು ಮಾಡಬಹುದು ಅಂತೇಳಿ
1: ಮತ್ತೆ ಹುಮ್ಮಸ್ಸು ಬಂತು.
0: ಹೌದು, ಕನ್ನಡ ಸಂಸ್ಕೃತಿ ಇಲಾಖೆಯವರು ಒಂದು ರಾಜ್ಯ ಮಟ್ಟದ ಸ್ಪರ್ಧೆ ಮಾಡಿದ್ರು, ಕಥಾ ಕೀರ್ತನ ಸ್ಪರ್ಧೆ. ಅದರಲ್ಲಿ ನನಗೆ ಮೊದಲ ಬಹುಮಾನ ಬಂತು, ನಾನು ನಿರೀಕ್ಷೆ ಮಾಡಲಿಲ್ಲ. ಇಡೀ ಸ್ಟೇಟ್ನಲ್ಲಿ ಫಸ್ಟ್ ಪ್ರೈಸ್ ಬಂತು ಕಥಾ ಕೀರ್ತನೆ ಮಾಡಿದ, ಇದೇ ಗೋರಕುಂಬಾರ ಕಥೆ ಮಾಡಿದಾಗ. ಇನ್ನು ಹಿಂದೆ ತಿರುಗಿ ನೋಡೋದು ಸರಿಯಲ್ಲ ಅಂತೇಳಿ ಆ ಕ್ಷೇತ್ರದಲ್ಲೇ ಹೆಚ್ಚಿನ ಸಾಧನೆ ಮಾಡಬೇಕು ಅಂತೇಳಿ
1: ಪುಟ್ಟ ಹೆಜ್ಜೆಯಿಂದ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಗುರುತಾ ಹೋದ್ರಿ. ಈಗ ಡಾಕ್ಟರ್ ಎಸ್ ಪಿ ಗುರುದಾಸ್ ಅಂದ್ರೆ ಎಲ್ಲರೂ ಒಂದು ಪರಿಚಿತವಾಗಿ ಆಗುವಂತೆ ಮಾಡಿದಿರಿ ನಿಮ್ಮ ಹೆಸರನ್ನು. ಎಸ್ ಪಿ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ಬರುವಂತ ಒಂದು ಹುದ್ದೆಯ ಹೆಸರು. ಎಸ್ ಪಿ ಅಂದ್ರೆ ಏನು ಸ್ವಲ್ಪ ಇದಕ್ಕೇನು, ಈ ಎಸ್ ಪಿ ಯಾವ ಎಸ್ ಪಿ ಅಂತ ಕೇಳಬಹುದಾ?
0: ಹೌದು, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದು ಎಸ್ ಫಾರ್ ಶಿವಪುರ, ನಮ್ಮ ಮೂಲ ಊರು ಶಿವಪುರ, ಹೆಬ್ರಿ ಹತ್ರ. ತಾವೆಲ್ಲ ಬಿಸಿ ರಾವ್ ಶಿವಪುರ ಅಂತ ದೊಡ್ಡ ಹರಿದಾಸರ ಹೆಸರು ಕೇಳಿರ್ಬೋದು. ಅವರ ಮನೆಯ ಪಕ್ಕದಲ್ಲೇ ನಮ್ಮ ತಂದೆಯವರ ಮನೆ ಕೂಡ ಇದ್ರು, ಅವರ ಅಣ್ಣನ ಕ್ಲಾಸ್ಮೇಟ್ ಆಗಿರು ನನ್ನ ತಂದೆಯವರು ಕೂಡ. ಹಾಗೆ ಆ ಊರಿನ ಒಂದು ಹಿನ್ನೆಲೆಯನ್ನು ನಾವು ಇಟ್ಟುಕೊಳ್ಬೇಕು ಅಂತೇಳಿ ಶಿವಪುರವನ್ನು ಇನ್ನೂ ಕೂಡ ನಾವು ಉಳಿಸ್ಕೊಂಡಿದ್ದೇವೆ. ಮತ್ತೆ ಪಿ ಅಂತ ನನ್ನ ತಂದೆಯವರ ಹೆಸರು ಪದ್ಮನಾಭಾಚಾರ್. ಮತ್ತೆ ನನ್ನ ಗುರುದಾಸ್ ಎನ್ನುವಂಥದ್ದು ನನಗೆ ಹುಟ್ಟುವಾಗಲೇ ಇಟ್ಟಂತ ಹೆಸರು ಅದು. ಸಾಮಾನ್ಯವಾಗಿ ದಾಸರು ಆಮೇಲೆ ದಾಸ್ ಅಂತೇಳಿ ಆಮೇಲೆ ಸೇರಿಸಿಕೊಳ್ತಾರೆ ಅವ್ರಿಗೆ ಹೆಸರಿಗೆ. ಆದ್ರೆ ಏನ ದೇವರ ಇಚ್ಛೆ ಹಾಗೆತ್ತೆ ಅನ್ನೋ ಗೊತ್ತಿಲ್ಲ. ನನ್ನ ಹೆಸರಿನ ಒಟ್ಟಿಗೆ ಗುರುದಾಸ್ ಅಂತೇಳಿ ಮೊದಲೇ,
1: ಅಂದ್ರೆ
0: ನನ್ನ ತಮ್ಮನ ಹೆಸರು ಹರಿದಾಸ್ ಅಂತ ಹೇಳಿ.
1: ನೀವು ಹರಿಕಥ ದಾಸರಾಗಬೇಕು ಅಂತ ಮೊದಲೇ ನಿಶ್ಚಯ ಆಗಿತ್ತು?
0: ನಿಶ್ಚಯ ಆಗಿತ್ತು. ಹೌದು,
1: ಅದು ದೈವ ನಿರ್ಣಯ ಅಂತ ಹೇಳಬಹುದು.
0: ಖಂಡಿತ.
1: ನೀವು ಇತ್ತೀಚೆಗೆ ನಮ್ಮ ಹರಿಕಥಾ ಪರಿಷತ್ನವರು ಏರ್ಪಡಿಸಿದ ದಶ ಸಂಭ್ರಮದ, ನಿಮ್ಮದೇ ಸಂಸ್ಥೆ ಅದು. ಸೊ ಅಲ್ಲಿ ದಾಮಾಜಿ ಪಂತೆ ಹರಿಕತೆಯ ನಮ್ಮ ಕೇಳುಗರು ಕೂಡ ನಿಮ್ಮ ಹರಿಕತೆಯನ್ನು ಕೇಳಿ ಆಸ್ವಾದಿಸಿದ್ದಾರೆ. ಅದರಲ್ಲಿ ಉಡಲು ಸುದ್ದ ಅನ್ನೋ ಒಂದು ಹಾಡನ್ನು ಕೂಡ ಹಾಡಿದ್ದೀರಾ, ಒಂದಷ್ಟು ಅದರ ತುಣುಕನ್ನು ಕೇಳ್ಕೊಂಡು ಬರೋಣ. ನಂತರ ನಿಮ್ಮಿಂದ ಕೆಲವೊಂದು ಹರಿಕತೆ ಹಾಡುಗಳನ್ನು ಕೂಡ ಹಾಡಿಸ್ಲಿಕ್ಕಿದೆ. ಸೊ ಈಗ ಆ ಒಂದು ಉಡಲು ಸುದ್ದ ಅನ್ನುವ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.
2: ಪಲ್ತಾಡಿ ವಿದ್ವಾಂಸರು, ಪಲ್ತಾಡಿ ರಾಮಕೃಷ್ಣಾಚಾರ್ಯ ಬರೀತೀನಂತೇಳಿ ಭಾರಿ ಪುಗರ್ತದ ಪದ್ಯ

0: ತಡನೆ ಬೇಲಿ ಇಜ್ಜಿ ಇಜ್ಜಿ ಎಂದು ಬಂದ್ಬಿಟ್ಟೆ.
1: ಹಾಗೆ ಎಸ್ ಪಿ ಗುರುದಾಸ್ ಅವರೇ, ನೀವು ಪೌರಾಣಿಕ ಪ್ರಸಂಗಗಳಲ್ಲಿ ಅನೇಕ ಸಂತರ ಕಥೆಗಳನ್ನು, ಐತಿಹಾಸಿಕ ಪ್ರಸಂಗಗಳನ್ನು, ಪರಿಸರ ಸಂರಕ್ಷಣೆ, ತಂತ್ರಜ್ಞಾನದ ಮಹಿಮೆ, ಹೀಗೆ ಇಂಥ ವಿನೂತನವಾದ ಪ್ರಸಂಗಗಳನ್ನು ಕೂಡ ನೀವು ಕಥೆಯಲ್ಲಿ, ಅಂದರೆ ಹರಿಕಥೆ ಸಂಕೀರ್ತನೆಗಾಗಿ ಆಯ್ಕೆ ಮಾಡ್ತೀರಿ. ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಈ ವೈವಿಧ್ಯತೆ ಯಾಕೆ ಬೇಕು ಅಂತ ಅನಿಸ್ತು ನಿಮಗೆ?
2: ಇದಕ್ಕೆ ಪೂರ್ವಭಾವಿಯಾಗಿ ಒಂದು ನನ್ನ ಘಟನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಂಜಿನಿಯರಿಂಗ್ ನನ್ನ ಎರಡನೇ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ತಂದೆಯವರ ದೇಹಾಂತವಾಯಿತು. ನಾನು ಮನೆಯಲ್ಲಿ ಹಿರಿಯ ಮಗ, ಹಾಗಾಗಿ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನನ್ನ ತಮ್ಮ ಕೂಡ ಆವಾಗ ಫಸ್ಟ್ ಇಯರ್ ಇಂಜಿನಿಯರಿಂಗಿಗೆ ಸೇರಿದ್ದಷ್ಟೇ, ಹೆಣ್ಣು ಮಕ್ಕಳು ಇದ್ದರು. ಆವಾಗ ನಮ್ಮದು ಅಂಥ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದ್ದಂಥ ಕುಟುಂಬ ಅಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಒಂದು ರೀತಿಯಲ್ಲಿ ಈ ಶಿಕ್ಷಣವನ್ನು ಮುಂದುವರಿಸುವುದೇ ದುಸ್ತರ ಅಂತೇಳಿ ಹೇಳುವಂಥ ಸಂದರ್ಭದಲ್ಲಿ ನನಗೆ ಒಂದು ರೀತಿಯಲ್ಲಿ ರಮಾಶಕ್ತಿ ಮಿಷನ್ನಿಂದ ಬಹಳ ಒಂದು ಸಹಾಯ ಎಲ್ಲ ದೊರಕಿತ ಆ ಸಂದರ್ಭದಲ್ಲಿ, ಆರ್ಥಿಕವಾಗಿ, ನೈತಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ. ಆ ಸಂದರ್ಭದಲ್ಲಿ ಒಂದು ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ, ಅಂದರೆ ಭಾರತೀಯ ವಿದ್ಯಾಭವನದವರು ಕಥಾಕೀರ್ತನದಲ್ಲಿ ಅಭ್ಯಾಸ ಮಾಡುವಂಥ ಯುವಕರಿಗೆ ಅಥವಾ ಅಭ್ಯರ್ಥಿಗಳಿಗೆ ಅವರು ಸ್ಟೈಪೆಂಡ್ ಕೊಟ್ಟು 5 ವರ್ಷದ ಶಿಕ್ಷಣವನ್ನು ನೀಡ್ತಾರೆ ಅಂತೇಳಿ, ಕಥಾಕೀರ್ತನ ಕಲೆಯಲ್ಲಿ 5 ವರ್ಷದ ಶಿಕ್ಷಣವನ್ನು. ಆಮೇಲೆ ಅವರೇ ಯಾವುದಾದ್ರೂ ದೇವಸ್ಥಾನದಲ್ಲಿ ಕೀರ್ತನಕಾರರಾಗಿ ನಮ್ಮನ್ನು ಅಪಾಯಿಂಟ್ ಮಾಡ್ತಾರೆ, ಸಂಬಳ ಕೊಡ್ತಾರೆ ಅಂತೇಳಿ, ತಿಂಗಳಿಗೆ 5,000 ರೂಪಾಯಿ ಸ್ಟೈಪೆಂಡ್. ನನ್ನ ಮನಸ್ಸಿನಲ್ಲಿ ಇದು ಗಟ್ಟಿ ಕೂಡಿದೆ, ಇಂಜಿನಿಯರಿಂಗ್ ಬಿಡುವ, ಕಥಾಕೀರ್ತನೆಗೆ ಹೋಗುವ
1: ಸಂಪಾದನೆ ಮಾಡುವ.
2: ಹೌದೌದು, ಈಗ ಮನೆಯ ಪರಿಸ್ಥಿತಿಯು
1: ಹಾಗೆ ಸೋಚನೆ.
2: ಹೌದು, ಅಂತ ಸಂದರ್ಭದಲ್ಲಿ ಆವಾಗ ಭಾರತೀಯ ವಿದ್ಯಾಭವನ ಬೆಂಗಳೂರಿನ ಅಲ್ಲಿ ಡೈರೆಕ್ಟರ್ ಆಗಿದ್ದವರು ಡಾಕ್ಟರ್ ಎಚ್ ಕೆ ರಂಗನಾಥ್ ಅಂತೇಳಿ, ಬಹಳ ದೊಡ್ಡ ರಂಗವಿದ್ವಾಂಸರವರು, ರಂಗಭೂಮಿಯ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದವರು. ನಮ್ಮ ಯಕ್ಷಗಾನವನ್ನ ವಿದೇಶಗಳಲ್ಲಿ, ವಿಶೇಷವಾಗಿ ಯುರೋಪ್ಯ ದೇಶಗಳಲ್ಲಿ ಪರಿಚಯ ಮಾಡಿದವರು. ಅವರಿಗೆ ನಾನು ಹೀಗೆ ನನ್ನ ಮನಸ್ಸಿನಲ್ಲಿದ್ದಂಥ ಆಲೋಚನೆಯನ್ನು ಅವರೊಟ್ಟಿಗೆ ಶೇರ್ ಮಾಡಿದೆ. ನಾನು ಹೀಗೆ ಯೋಚನೆ ಮಾಡಿದ್ದೇನೆ, ನಾನು ಹೋಗು, ನನ್ನ ನಿರ್ಧಾರ ಸರಿಯಾ ಅಂಥೇಳಿ ಕೇಳಿದೆ ಅವ್ರ ಹತ್ರ. ಆವಾಗ ಅವ್ರು ಹೇಳಿದರು, ಏನಿದ್ರು ನೀನು ಮೊದಲು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಹೇಳಿದರು. ನೀನು ಇಂಜಿನಿಯರ್ ಆಗು, ನೀನು ಇಂಜಿನಿಯರ್ ಹಂಗೆ ಆಗಿ, ಇಂಜಿನಿಯರ್ ಆಗಿ ನೀನು ಹರಿಕತೆ ಮಾಡಿದರೆ ನಿನ್ನ ಹರಿಕತೆಗೆ ಹೆಚ್ಚಿನ ಮೌಲ್ಯ ಬರ್ತದೆ. ಯಾಕಂತ ಹೇಳಿದರೆ ಒಂದು ವಿಷಯವನ್ನು ಇನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡುವಂಥ, ಅನಾಲಿಸಿಸ್ ಮಾಡುವಂಥ ಒಂದು ಪ್ರವೃತ್ತಿ ನಿನ್ನಲ್ಲಿ ಬರ್ತದೆ. ಆವಾಗ ನಿನ್ನ ಹರಿಕಥೆಯಲ್ಲಿ ಅದರ ಪ್ರಭಾವ ಕಾಣ್ತದೆ, ಅದರ ಪ್ರಭಾವ ಜನರ ಮೇಲೆ ಹೆಚ್ಚು ಆಗ್ತದೆ. ನೀನು ಇಂಜಿನಿಯರಿಂಗ್ ಮಾಡು, PhD ಮಾಡು, ನಿನ್ನ ಹರಿಕಥೆ ಆವಾಗ ಇನ್ನಷ್ಟು ಬೆಳಗ್ತದೆ ಅಂತೇಳಿ ಒಂದು ಮಾತನ್ನು ಹೇಳಿದರು ಅವರು. ಅವರ ಮಾತು ನನಗೆ ಹೌದು ಅಂತ ಅನ್ನಿಸಿತು. ಆವಾಗ ಅವರು ಹೇಳಿದಂಥ ಮಾತು ಮತ್ತೆ ಅಲ್ಲೇ ಬೆಂಗಳೂರಿನ ಇದರಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ನನ್ನ ಹರಿಕಥೆ ಎಲ್ಲ ಚೆನ್ನಾಗಿ ಆಯಿತು. ಡಾಕ್ಟರ್ ಆರ್ ಗಣೇಶ್ ಅವರು, ರಾಜಗೋಪಾಲಾಚಾರ್ಯ ಅವರು, ಅಂಥ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸಭೆಯಲ್ಲಿದ್ದರು. ಹರಿಕಥೆ ಮುಗ್ದ ಬಳಿಕ ನನಗೇನೋ 3 ಲೋಕವನ್ನು ಗೆದ್ದೆ ಅಂತೇಳಿ ಒಂದು ಸಂಭ್ರಮ ಮನಸ್ಸಿನಲ್ಲಿ, ಅಂದರೆ ಚೆನ್ನಾಗಿ ಬಂತು ಹರಿಕಥೆ ಅಂತೇಳಿ. ಆವಾಗ ಹರಿಕಥೆ ಮುಗ್ದು ಹೊರಗಡೆ ಬರ್ತಾ ಇರುವಾಗ ನಾನು ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರ ಹತ್ರ ಕೇಳಿದೆ, ಸರ್ ಹೇಗಾಯಿತು ಕಾರ್ಯಕ್ರಮ ಅಂತೇಳಿ. ಆವಾಗ ಅವರು ಒಂದು ಮಾತು ಹೇಳಿದರು,
1: ಏನಂತ,
2: ಹೌ ಕ್ಯಾನ್ ಯು ಡೂ ದಿಸ್ ಅಂತ ಕೇಳಿದರು. ಏನಾಯ್ತು ಸರ್, ಏನಾಯಿತು ಅಂತೇಳಿ, ಅಲ್ಲ ನೀನೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ಯಾ, ನೀನು, ನಾನು ಆವಾಗ ಗೋರಾ ಕುಂಬಾರನ ಕಥೆ ಮಾಡಿದ್ದೆ, ಅಲ್ಲ ಭಜನೆ ಹಾಡ್ತಾ ಹಾಡ್ತಾ ಅವನಿಗೆ ಕೈ ಬಂತು, ತನ್ನಷ್ಟಕ್ಕೆ ಕೈ ಬಂತು, ಆಮೇಲೆ ಮಗು ಬಂತು, ಇಂಥ ಕಥೆಯೆಲ್ಲ ಹೇಳಿದ್ರೆ ಈಗಿನ ಕಾಲದ ಜನ ನಂಬುತ್ತಾರ ಇದನ್ನು ಅಂತ ಪ್ರಶ್ನೆ ಕೇಳಿದರು. ಆವಾಗ ಅಲ್ಲ ಸರ್, ಅದು ನಡೆದ ಘಟನೆ ಅಲ್ಲ, ನಡೆದ ಘಟನೆ ಸರಿ, ಇದನ್ನು ನೀನು ಹೇಗೆ ಪ್ರೂವ್ ಮಾಡ್ತೀಯ, ಇದನ್ನು ಇದು ಇವತ್ತಿನ ಕಾಲದಲ್ಲಿಯೂ ಸಾಧ್ಯ ಉಂಟು ಅಂತ ಹೇಳಿ, ನಿನ್ನ ಕಥೆಯಲ್ಲಿ ನೀನು ಹೇಗೆ ಅದನ್ನು ಪ್ರಸ್ತುತಪಡಿಸ್ತೀಯ ಅಂತ ಹೇಳಿ ಹೇಳಿದರು. ಆವಾಗ ನನ್ನ ತಲೆಗೆ ಹೊಡೆದ ಹಾಗೆ ಆಯಿತು, ನೋಡು ನೀನು ಮಾಡಿದ್ದು ನಾನು ಚೆನ್ನಾಗಿ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಉಂಟು. ನೀನು ಹರಿಕಥಾ ರಂಗಕ್ಕೆ ಹೋಗುವಾಗ ಈ ಯುವ ಜನಾಂಗ ಕೇಳುವಂಥ ಪ್ರಶ್ನೆಗಳಿಗೆ ಬೇಕಾದಂಥ ಉತ್ತರ ನಿನ್ನಲ್ಲಿ ಸಿದ್ಧವಾಗಿರಬೇಕು, ಅದಕ್ಕೆ ಬೇಕಾದಂಥ ತಯಾರಿ ನಿನ್ನಲ್ಲಿರಬೇಕು. ನೀನು ಒಬ್ಬ ಇಂಜಿನಿಯರ್ ಆಗಿ ಈ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದೆ, ಈ ರಂಗದಲ್ಲಿ ಪ್ರಸ್ತುತಿ ಕೊಡ್ತಾ ಇದ್ದೆ, ಹಾಗಿರುವಾಗ ನಿನ್ನ ಜವಾಬ್ದಾರಿ ಜಾಸ್ತಿ ಉಂಟು. ಈ ಕಲೆಯನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ಆದರೆ ಇಂಥ ಪ್ರಶ್ನೆಗಳಿಗೆ ಕೂಡ ನಿನ್ನಲ್ಲಿ ಉತ್ತರ ಬರಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಅವರೊಂದು ಕಿವಿ ಮಾತು ಹೇಳಿದರು. ಅದು ನನಗೆ ಬಹಳ ಒಂದು ಪ್ರೇರಣೆ ನೀಡಿದಂಥ ಪ್ರಸಂಗ ಆಗಿದೆ. ಅದರ ನಂತರ ಹೆಚ್ಚಾಗಿ ಇವತ್ತಿನ ಯುವಜನಾಂಗಕ್ಕೆ ಹಿಡಿಸುವಂಥ ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗಬಲ್ಲಂಥ ಕಥಾಪ್ರಸಂಗಗಳನ್ನು ಮತ್ತು ವಿಚಾರಗಳನ್ನು ಮೌಲ್ಯಗಳನ್ನು ನನ್ನ ಹರಿಕಥೆಯಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತಿನ ನಾವು ಹೆಚ್ಚಾಗಿ ನಮ್ಮ ಕಾಲೇಜಿನಲ್ಲಿ ಆಯುಧ ಪೂಜೆಯ ಸಂದರ್ಭದಲ್ಲಿ ಎಸ್ ಎನ್ ಎಂ ಪಾಲಿಟೆಕ್ನಿಕ್ನಲ್ಲಿ ಸುಮಾರು 3-4 ವರ್ಷ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೋಸ್ಕರ ಹರಿಕಥೆ ಮಾಡಿಸ್ತಾ ಇದ್ರು. ಆವಾಗ ಪ್ರಶ್ನೆ ಬರ್ತಾ ಇತ್ತು, ಮಕ್ಕಳು ಕೇಳ್ತಾರ ಇವತ್ತಿನ ಯುವಜನಾಂಗ ಹರಿಕತೆ ಕೇಳ್ತಾರ ಅಂತೇಳಿ? ಖಂಡಿತ, ಬಹಳ ಒಂದು ಇಂಟ್ರೆಸ್ಟ್ ನಲ್ಲಿ ಕೇಳ್ತಾ ಇದ್ರು. ಅಲ್ಲಿ ಮಾತ್ರ ಅಲ್ಲ, ಅನೇಕ NSS ಶಿಬಿರಗಳಲ್ಲಿ ನಾನು ಹರಿಕತೆ ಮಾಡಬೇಕಾದಂತ ಪ್ರಸಂಗ ಬಂತು. ಈಗಿನ ಈ ನಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನಾವು ಕೇವಲ ಪೌರಾಣಿಕ ಕಥೆಗಳನ್ನು ಮಾಡೋ ತಪ್ಪು ಅಂತೇಳಿ ಹೇಳುವುದಿಲ್ಲ, ಆದರೆ ಅದರ ಜೊತೆಗೆ ಎಲ್ಲ ಸಮಾಜಕ್ಕೂ ಅನ್ವಯವಾಗುವಂಥ ಎಲ್ಲ ವರ್ಗಗಳಿಗೂ ಹೊಂದಿಕೆಯಾಗುವಂಥ ಕಥಾನಕಗಳನ್ನು ನಾವು ಜನರಿಗೆ ಕೊಡಬೇಕು, ವಿಶೇಷವಾಗಿ ಯುವಜನಾಂಗಕ್ಕೆ ತಲುಪಿಸಬೇಕು ಎನ್ನುವಂಥ ಒಂದು ಆ ಚಿಂತನೆಯಲ್ಲಿ ನಾನು ಭಾವೈಕ್ಯತೆಗೋಸ್ಕರ ಸಂತ ಕಬೀರರ ಕಥೆಗಳನ್ನು, ಯಾಕಂದರೆ ಹಿಂದೂ ಮುಸಲ್ಮಾನ ಭಾವೈಕ್ಯತೆಯ ಒಂದು ದೊಡ್ಡ ಕೆಲಸವನ್ನು ಮಾಡಿದವರು ಅವರು. ಮತ್ತು ಕರ್ನಾಟಕದಲ್ಲಿ ಮೌನೇಶ್ವರರು ಅಂತೇಳಿ ದೊಡ್ಡ ಸಂತರಾಗಿ ಹೋಗಿದ್ದಾರೆ. ಅವರೊಂದು ವಚನದಲ್ಲಿ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ, ಹಿಂದೂ ತುರುಕರಿಗೆ ಚಂದ್ರಮನೊಬ್ಬನೇ, ನಿಂದಿಸಿದವನು ಅಧಮನೆ ಕಾಣಲ, ಅಂಧಕರಿಗೆ ಆಕೆ ದರ್ಪಣವು ಎಂದ ಗುರು ಬಸವಣ್ಣ ಅಂತೇಳಿ ಹೇಳಿ. ಅಂದರೆ ಹಿಂದೂಗಳಿಗೂ ತುರುಕರಿಗೂ ಚಂದ್ರ ಒಬ್ಬನೇ, ಹಾಗೆಯೇ ಯಾರು ಕಣ್ಣಿಗೆ ಮತಾಂಧತೆಯ ಬಟ್ಟೆಯನ್ನು ಕಟ್ಟಿಕೊಂಡಿದ್ದಾರ ಅವರಿಗೆ ಕನ್ನಡಿ ಯಾಕೆ, ಮತಾಂಧತೆಯ ಪಟ್ಟಿಯನ್ನು ಕಟ್ಟಿಕೊಂಡಿದ್ದಾರೆ ಅವರಿಗೆ ಕನ್ನಡಿ ಯಾಕೆ, ಧರ್ಮ ಎನ್ನುವಂಥದ್ದು ಇರುವುದು ಯಾಕೆ, ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ, ನಮ್ಮ ಸ್ವರೂಪ ಏನು ಅಂತ ತಿಳ್ಕೊಳ್ಳಿಕ್ಕೆ ಇರುವಂಥದ್ದು ಧರ್ಮ. ನಾವು ಕಣ್ಣಿಗೆ ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಮತವೇ ಶ್ರೇಷ್ಠ ಅಂತ ಹೇಳಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ರೆ ಆ ಧರ್ಮದ ತಳಹದಿಯನ್ನು ಅಥವಾ ಧರ್ಮದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಲ್ಲಿ ಸಾಧ್ಯ ಉಂಟು? ಇಂಥ ಒಂದು ಸುಂದರವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಈ ವಚನದಲ್ಲಿ ನೋಡಿ. ಅವರು ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಬಹಳ ಚೆನ್ನಾಗಿ ಸಾಧಿಸಿದವರು. ಇವತ್ತಿಗೆ ಕೂಡ ಅವರ ಸಮಾಧಿಯಲ್ಲಿ ಹಿಂದೂಗಳು ಮುಸಲ್ಮಾನರು ಒಟ್ಟಾಗಿ ಹೋಗಿ ತಿಂತಿಣಿಯಲ್ಲಿ ಆರಾಧನೆಯನ್ನು ಸಲ್ಲಿಸ್ತಾರೆ. ಅಂಥವರ ಅವರ ಕಥೆಗಳನ್ನು ನಾನು ಕಥಾರೂಪದಲ್ಲಿ ಮಾಡಲಿಕ್ಕೆ ಶುರು ಮಾಡಿದೆ. ಮತ್ತು ವಿಶೇಷವಾಗಿ ಜಲಸಂರಕ್ಷಣ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಬೆಂಗಳೂರಿನಲ್ಲಿ, ಜಲಪೋಷಣ ಅಂತ ಹೇಳಿ, ಅವರು ಯಲಹಂಕ ಇದು ಕೆರೆಯ ಬಳಿಯಲ್ಲಿ ಬೆಳಗಿನ ಹೊತ್ತು ಅಂದರೆ ಎಲ್ಲರೂ ವಾಕಿಂಗಿಗೆ ಬರುವಂಥ ಸಂದರ್ಭದಲ್ಲಿ ಇಂಥ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ನನಗೆ ನೀನು ಪರಿಸರದ ಬಗ್ಗೆ ಏನಾದರೂ, ಪರಿಸರ ಸಂರಕ್ಷಣೆಯ ಬಗ್ಗೆ ಏನೇನಾದರೂ ಹರಿಕತೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಕೇಳಿದರು. ಆ ಸಂದರ್ಭದಲ್ಲಿ ನಾನು ಯಾಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ಒಪ್ಪಿಕೊಂಡೆ. ಆ ಸಂದರ್ಭದಲ್ಲಿ ಅಲ್ಲಿ ಆ ಕೆರೆಯ ದಂಡೆಯ ಮೇಲೆ 2 ಸರ್ತಿ ನಾನು ಆ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಒಂದು ನಿಸರ್ಗ ನೀತಿ ಅಂತೇಳಿ, ಮತ್ತು ಇನ್ನೊಂದು ಪರಿಸರ ಸಂರಕ್ಷಣೆ ಅಂತೇಳಿ ಹೇಳಿ, ಸಾರಿ, ಪ್ರಕೃತಿಯ ಮಡಿಲು ಅಂತೇಳಿ ಹೇಳಿ 2 ಕಥೆಗಳನ್ನು ಮಾಡಿದ್ದೇನೆ. ಇದರಲ್ಲಿ ನಾನು ಏನು ಮಾಡಿದೆ ಅಂತೇಳಿ ಹೇಳಿದರೆ, ಪುರಾಣಗಳಿಂದಲೇ ಕಥೆಗಳನ್ನು ಆಯ್ದುಕೊಂಡದ್ದು. ಈಗ ಫಾರ್ ಎಕ್ಸಾಂಪಲ್, ಭಾಗವತದಲ್ಲಿ ಒಂದು ಸನ್ನಿವೇಶ ಬರ್ತದೆ, ಕೃಷ್ಣ ತನ್ನ ಓರಗೆಯ ಗೆಳೆಯರೊಂದಿಗೆ ದನ ಮೇಯಿಸ್ತಾ ಇರ್ತಾನೆ. ದನ ಮೇಯಿಸ್ತಾ ಇರುವಂಥ ಸಂದರ್ಭ ಬೃಂದಾವನದಲ್ಲಿ, ಆ ಸಂದರ್ಭದಲ್ಲಿ ಮಳೆ ಬರ್ತದೆ. ಮಳೆ ಬರುವಾಗ ತನ್ನ ಗೆಳೆಯರನ್ನು ಕರ್ಕೊಂಡು ಬಂದು ಅವನು ಒಂದು ಮರದಡಿಯಲ್ಲಿ ನಿಲ್ತಾನೆ. ಮರದಡಿಯಲ್ಲಿ ನಿಂತಾಗ ಆ ಮರವನ್ನು ನೋಡಿ ಕೃಷ್ಣ ಹೇಳ್ತಾನೆ, ಈ ಮರ ಒಂದು ಎಂಥ ಅದ್ಭುತವಾದಂಥ ಸೃಷ್ಟಿ, ಇದರ ಪ್ರತಿಯೊಂದು ಅಂಗ ಪ್ರತ್ಯಂಗಗಳು ಕೂಡ ಪರೋಪಕಾರಕ್ಕಾಗಿ ಮೀಸಲಾಗಿವೆ. ಅದು ಒಂದು ಎಲೆಯಿಂದ ಹಿಡಿದು ಬೇರಿನ ತನಕ ಪ್ರತಿಯೊಂದು ಅಂಗಗಳು ಕೂಡ ಪರೋಪಕಾರಕ್ಕಾಗಿ, ಇತರ ಜೀವಿಗಳ ಒಳಿತಿಗಾಗಿ ಇರುವಂಥದ್ದು. ನಮ್ಮ ಮನುಷ್ಯರ ಜೀವನ ಕೂಡ ಯಾಕೆ ಹಾಗಾಗಬಾರದು ಅಂಥೇಳಿ ಆ ಸಂದರ್ಭದಲ್ಲಿ ಒಂದು ಸುಂದರವಾದಂಥ ಶ್ಲೋಕ ಭಾಗವತದಲ್ಲಿ ಬರ್ತದೆ. ಮತ್ತು ಕೃಷ್ಣ ಕಾಳಿಂಗ ಮರ್ದನ ಮಾಡಿದ, ಅಲ್ಲಿ ಕಾಳಿಂಗನನ್ನು ಶಿಕ್ಷಿಸಿದ, ಅವನು ಕೊಲ್ಲಿಲ್ಲ, ಹಾವನ್ನು ಶಿಕ್ಷಿಸಿದ. ಯಾಕೆಂತ ಹೇಳಿದರೆ ಪರಿಸರಕ್ಕೆ ಹಾನಿಯನ್ನು ಮಾಡ್ತಾ ಇದ್ದಂಥ ಹಾವು, ಅದನ್ನು ಅದಕ್ಕೆ ಶಿಕ್ಷೆಯನ್ನು ಕೊಟ್ಟ ಹೊರತು ಅವನು ಕೊಲ್ಲಿಲ್ಲ. ಅದೇ ರೀತಿಯಲ್ಲಿ ಗೋ ಸಂರಕ್ಷಣೆ ಮಾಡಿದ, ಗೋವರ್ಧನಗಿರಿಯ ಪೂಜೆ ಮಾಡಲಿಕ್ಕೆ ಹೇಳಿದ, ಪ್ರಕೃತಿ ಆರಾಧನೆ ಆ ಕಥೆಗಳಲ್ಲಿ ಬರ್ತದೆ ಅಂತ ಹೇಳಿ ಆ ಸಂದೇಶವನ್ನು ನಾನು ಅದರಲ್ಲಿ ಹೇಳಿದೆ. ಆಮೇಲೆ ನೀವು ಇನ್ನೊಂದು ನಾನು ಹೇಳಿದ ತಂತ್ರಜ್ಞಾನದ ಮಹಿಮೆ, ಇದು ನಮ್ಮ ಸೌತ್ ಕೆನರಾ ಕೊಡಗು ಉಡುಪಿ ಎಂಜಿನಿಯರ್ಸ್ ಅಸೋಸಿಯೇಷನ್ ಅವರು, ನಾನು ಕೂಡ ಇಂಜಿನಿಯರ್ ಆಗಿರುವ ಕಾರಣ ಅದರ ಒಂದು ಸದಸ್ಯ ಆಗಿದ್ದೆ. ಅವರು ಒಂದು ಸರ್ತಿ ಹೇಳಿದರು, ಸೆಪ್ಟೆಂಬರ್ 15 ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರು, ನಿನ್ನೆ ಯಾಕೆ ಒಂದು ಇಂಜಿನಿಯರ್ಸ್ ಡೇ ಸಂದರ್ಭದಲ್ಲಿ ಹರಿಕತೆ ಮಾಡಬಾರ್ದು ಅಂತ ಕೇಳಿದರು. ಆಯಿತು ಅಂತೇಳಿ ಹೇಳಿದೆ. ಅದು ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದೇ ಆಗಿರಬೇಕು ಅಂತೇಳಿ ಹೇಳಿದರು. ಆಯಿತು ಅಂತ ಒಪ್ಪಿಕೊಂಡು ನಾನು ಆ ತಂತ್ರಜ್ಞಾನದ ಮಹಿಮೆ ಅಂತೇಳಿ ಹೇಳಿ ನಾನು ಒಂದು ಕಥೆಯನ್ನು ಮಾಡಿದೆ. ಅದರಲ್ಲಿ ರಾಮಾಯಣದಲ್ಲಿರ್ಬೋದು ಮಹಾಭಾರತದಲ್ಲಿರ್ಬೋದು ಬರುವಂಥ ತಂತ್ರಜ್ಞಾನದ ಒಂದು ಮಹತ್ವವನ್ನು ಸಾರುವಂಥ ಘಟನೆಗಳನ್ನು, ಅದು ಸೇತು ನಿರ್ಮಾಣ ಇರ್ಬೋದು ಅಥವಾ ಅಲ್ಲಿ ಬರುವಂಥ ಲಂಕೆಯ ವರ್ಣನೆ ಇರ್ಬೋದು, ಮಹಾಭಾರತದಲ್ಲಿ ಬರುವಂಥ ಇಂದ್ರಪ್ರಸ್ಥದ ವರ್ಣನೆ ಇರ್ಬೋದು, ಇದನ್ನು ಜೊತೆಗೆ ಎಥಿಕ್ಸ್ ಆಫ್ ಆನ್ ಇಂಜಿನಿಯರ್, ಅವನಿಗೆ ಇರುವಂಥ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಇದನ್ನು ತಿಳಿ ಹೇಳಲಿಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನದ ಘಟನೆಗಳು, ಅದೇ ರೀತಿಯಲ್ಲಿ ಅಬ್ದುಲ್ ಕಲಾಂ ಅವರ ಜೀವನದ ಘಟನೆಗಳನ್ನು, ಹೀಗೆ ಇಂಥ ತಂತ್ರಜ್ಞರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ಒಂದು ಹೆಣದು ಒಂದು ಸುಮಾರು ಒಂದು 3/4 ಗಂಟೆಯ ಕಥೆಯನ್ನು ಆ ಸಂದರ್ಭದಲ್ಲಿ ತಂತ್ರಜ್ಞಾನದ ಮಹಿಮೆ ಅಂತೇಳಿ ನಾನು ಮಾಡಿದ್ದೆ.
1: ಸರ್, ಈಗ ನಮ್ಮ ಕೇಳುಗರು ನಿಮ್ಮೊಂದು ಏನು ಹಾಡನ್ನು ಅಥವಾ ಒಂದು ಕಥೆಯನ್ನು ಕೇಳಬೇಕಂತ ತುಂಬ ಉತ್ಸುಕತೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನು ಮೊದಲು ಹಾಡಾಡ್ತೀರಾ ಅಥವಾ ಏನಾದರೂ ಕತೆ ಹೇಳ್ತೀರಾ?
2: ಎರಡನ್ನು ಒಟ್ಟಿಗೆ ಮಾಡಿ ಹೇಳುವ. ಈ ಹರಿಕಥೆ ಅಂತ ಹೇಳಿದ್ರೆ ಎಂಥ ಒಂದು ಅದ್ಭುತವಾದ ಮಾಧ್ಯಮ ಅಂತೇಳಿ ಹೇಳಿದರೆ, ಸಂತ ಭದ್ರಗಿರಿ ಅಚ್ಯುತ ಹಸಿರು ಬಹಳ ಸುಂದರವಾಗಿ ಹೇಳ್ತಾ ಇದ್ರು. ಇದರಲ್ಲಿ ಮಾತು ಗೀತವಾಗಬೇಕು, ಗೀತ ಮಾತಾಗಬೇಕು ಅಂತೇಳಿ ಹೇಳಿ, ಅಂದರೆ ಅದೆರಡು ಕೂಡ ಪರಸ್ಪರ ಸಮಾನವಾಗಿ ಹೇಗೆ ಹಾಲಿನಲ್ಲಿ ಜೇನು ಬೆರೆತುಕೊಂಡಿರ್ತದೆ ಅದೇ ರೀತಿಯಲ್ಲಿ ಅದು ಸಾಗ್ತಾ ಸಾಗ್ತಾ ಇರಬೇಕು, ಆ ಮೂಲಕವಾಗಿ ಜನರನ್ನು ಸೆಳೆಯಬೇಕು ಅಂತೇಳಿ ಹೇಳಿ ಇದಕ್ಕೆ ಒಂದು ಸುಂದರವಾದಂಥ ಹಾಡನ್ನು ಒಂದು ಅದರಲ್ಲಿ ಒಂದು ಉಪಕಥೆ ಕೂಡ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ರು. ಈ ಪ್ರಪಂಚದ ನಶ್ವರತೆ ಅಥವಾ ಜಗನ್ಮಿಥ್ಯತ್ವ ಅಂತ ನಾವೇನು ಹೇಳ್ತೇವೆ, ಆ ಒಂದು ತತ್ವವನ್ನು ಸಾರಲಿಕ್ಕೆ ಬಹಳ ಸುಂದರವಾದಂಥ ಒಂದು ಹಾಡು ಇದೆಲ್ಲ ಹಿಂದೆ ಪಠ್ಯಪುಸ್ತಕದಲ್ಲಿ ಕೂಡ ಇತ್ತು, ತಾವೆಲ್ಲ ಕೇಳಿರಬಹುದು.

0: ಎತ್ತು ಪುರದೊಳು ತಿರುಕನೋರ್ವನೋರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸು ಕಂಡನೆಂತನೆ. ಒಬ್ಬ ತಿರುಕ ಭಿಕ್ಷೆ ಬೇಡುವನು. ಬೇಡ್ತಾ ಬೇಡ್ತಾ ಮಧ್ಯಾಹ್ನದ ಹೊತ್ತು ಆ ಬಿಸಿಲ ಬೇಗೆಗೆ ಬಸವಳಿದು ಒಂದು ಧರ್ಮಛತ್ರಕ್ಕೆ ಬಂದಿದ್ದಾನೆ. ಆ ಧರ್ಮಶಾಲೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದು ಮಲಗಿದ್ದಾನೆ. ಆ ಕ್ಷಣದಲ್ಲಿ ಅವನಿಗೆ ನಿದ್ರೆ ಆವರಿಸಿತು. ನಿದ್ರೆಯಲ್ಲಿ ಒಂದು ಕನಸು ಕಾಣ್ತಾ ಇದ್ದಾನೆ. ಭಿಕ್ಷೆ ಬೇಡಿ ಜೀವನವನ್ನ ನಡೆಸ್ತಾ ಇರುವವನು ಆ ಕನಸಿನಲ್ಲಿ ಕಾಣ್ತಾ ಇದ್ದಾನೆ. ಪುರದ ಅರಸು ಸತ್ತನವಗೆ ವರಕುಮಾರರಿಲ್ಲದಿರಲು. ಊರಿನ ಅರಸನ ನಿಧನವಾಗಿದೆ, ದೇಹಾಂತವಾಗಿದೆ. ಆ ರಾಜನಿಗೆ ಗಂಡು ಮಕ್ಕಳಿರಲಿಲ್ಲ, ಓರ್ವ ಹೆಣ್ಣು ಮಗಳು ಮಾತ್ರ. ಈಗ ರಾಜ್ಯದಲ್ಲಿ ಅರಾಜಕತೆ ಉಂಟಾಗಬಾರದು ಎನ್ನುವಂತಹ ಉದ್ದೇಶದಿಂದ ಆ ಊರಿನ ಪ್ರಮುಖರೆಲ್ಲ ಸೇರಿ ಒಂದು ನಿರ್ಣಯವನ್ನು ಮಾಡುತ್ತಾರೆ.
1: ಕರಿಯ ಕೈಲಿ ಕುಸುಮ ಮಾಲೆ ಎತ್ತು ಪುರದೊಳು.
0: ಒಂದು ಆನೆಯನ್ನು ಚೆನ್ನಾಗಿ ಶೃಂಗಾರ ಬಂಗಾರ ಎಲ್ಲ ಹಾಕಿ ಅಲಂಕಾರ ಮಾಡಿ ಅದರ ಸೊಂಡಿಲಿನಲ್ಲಿ ಒಂದು ಮಾಲೆಯನ್ನ ಸಿಲುಕಿಸಿದ್ರು. ಆ ಆನೆಯನ್ನು ಊರಲ್ಲೆಲ್ಲ ಮೆರವಣಿಗೆ ಮಾಡುವುದು. ಆ ಆನೆ ಯಾರ ಕೊರಳಿಗೆ ಮಾಲೆಯನ್ನು ಹಾಕ್ತದೆಯೋ ಅವನನ್ನ ಅರಸ ಅಂತೇಳಿ ಆಯ್ಕೆ ಮಾಡುವುದು. ಅವನಿಗೆ ಆ ರಾಜನ ಮಗಳನ್ನ ಮದುವೆ ಮಾಡಿಕೊಟ್ಟು ಅವನನ್ನೇ ರಾಜನಾಗಿ ಅರಾಜನಾಗಿ ಆಯ್ಕೆ ಮಾಡುವುದು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ತಿರುಕ ನೋಡ್ತಾ ಇದ್ದಾನೆ, ಮೆರವಣಿಗೆ ನಡೆಯುತ್ತಾ ಇದೆ. ಆವಾಗ ದಾರಿಯಲ್ಲಿ ಬರ್ತಾ ಇರುವಂತ ಆನೆ ನೋಡ್ತಾ ನೋಡ್ತಾ ಇದ್ದಂತೆ ನೇರವಾಗಿ ಬಂದು ಆ ತಿರುಕ ಭಿಕ್ಷುಕನ ಕೊರಳಿಗೆ ಮಾಲೆಯನ್ನು ಹಾಕಿದೆ. ಜನರೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಕರ್ಕೊಂಡು ಬಂದ್ರು, ಆ ಸ್ಥಾನಕ್ಕೆ ಕರ್ಕೊಂಡು ಬಂದ್ರು, ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿದ್ದಾರೆ.

ಈಗ ಅರಸನಾಗಿದ್ದಾನೆ, ರಾಜನಾಗಿದ್ದಾನೆ, ರಾಜ್ಯಭಾರವನ್ನು ನಡೆಸ್ತಾ ಇದ್ದಾನೆ, ಒಂದು ಮಗರೆಲ್ಲ ಅವನನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಮದುವೆಯಾಗಿ ಮಕ್ಕಳು ಆಯಿತು, ಮಕ್ಕಳು ಪ್ರವರ್ಧಮಾನರಾಗ್ತಾ ಇದ್ದಾರೆ. ಹುಟ್ಟಿದವು ಹೆಣ್ಣು ಗಂಡು ಮಕ್ಕಳಾಗಲೇ, ಕನಸಿನಲ್ಲೆಲ್ಲ ಬೇಗ ಬೇಗನೆ ಆಗಿಬಿಡ್ತದೆ ನೋಡಿ. ಮಕ್ಕಳಾಯ್ತು, ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಈಗ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೊರಟಿದ್ದಾನೆ. ಮಂತ್ರಿಗಳ ಹತ್ರ ಹೇಳ್ತಾ ಇದ್ದಾನೆ, ನನ್ನ ಮಕ್ಕಳಿಗೆ ಅನುರೂಪರಾದಂತಹ ಅನುಗುಣಿಗಳಾದಂತಹ ರಾಜಕುಮಾರರು ಯಾರಿದ್ದಾರೆ ನೋಡಿಕೊಂಡು ಬನ್ನಿ ಅಂತೇಳಿ ವರರಾಗಿ. ಹಾಗಿರುವಾಗ ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತವಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಎಲ್ಲಕ್ಕೂ ನಾನೇ ಒಡೆಯ ಅಂತೇಳಿ ಬೀಗುತ್ತಾ ಇದ್ದಾನೆ. ಅಂತ ಹೊತ್ತಿನಲ್ಲಿ ಅನಿತರೊಳಗೆ ಪರದಂಡು ಮನೆಯ ಮುತ್ತಿದಂತೆಯಾಗೇ. ಆ ಹೊತ್ತಿಗೆ ಒಬ್ಬ ರಾಜದೂತ ಬಂದು ಹೇಳ್ತಾ ಇದ್ದಾನೆ, ಮಹಾರಾಜರೇ ಪಕ್ಕದ ರಾಜ್ಯದ ಅರಸ ನಮ್ಮ ಮೇಲೆ ದಂಡೆತ್ತಿ ಬಂದಿದ್ದಾನೆ ಅಂತೇಳಿ ಹೇಳುವಾಗ ತಕ್ಷಣ ಪಲ್ಲಂಗದಿಂದ ಹಾರ್ತಾನೆ, ಎಲ್ಲಿದೆ ನನ್ನ ಖಡ್ಗ ಅಂತೇಳಿ ಹೇಳುವಾಗ ಎದುರಿದ್ದಂತ ಕಂಬಕ್ಕೆ ಬಡಿಯಿತು. ಈ ತಿರುಕನ ಕಾಲು ಕಣ್ಬಿಟ್ಟು ನೋಡ್ತಾನೆ, ಅದೇ ಬಲೆ ಹಿಟ್ಟಿದಂತ ಧರ್ಮಛತ್ರ, ಅದೇ ಭಿಕ್ಷಾ ಪಾತ್ರೆ, ಅದೇ ಜೋಳಿಗೆ. ನೋಡುವಾಗ

0: ಇಷ್ಟೊತ್ತು ತಾನು ಕಂಡದ್ದೆಲ್ಲ ಕನಸು, ಇದೆಲ್ಲವೂ ಸುಳ್ಳು ಎನ್ನುವಂತಹದ್ದು ಅವನಿಗೆ ಭಾಸವಾಯಿತು, ಅರ್ಥವಾಯಿತು. ಹಾಗಾದರೆ ಈ ಐಶ್ವರ್ಯ, ಸಂಪತ್ತು, ಅಧಿಕಾರ ನನ್ನದು ನನ್ನದು ಅಂತ ಹೇಳಿ ನಾವು ಯಾವುದಕ್ಕೆ ಮದದಿಂದ ಬೀಗ್ತೇವೆಯೋ ಅದೆಲ್ಲವೂ ಕೂಡ, ಯಾವುದೂ ಕೂಡ ಸತ್ಯವಲ್ಲ, ಇದೆಲ್ಲವೂ ಕೂಡ ಮಿಥ್ಯ ಎನ್ನುವಂತಹದ್ದು ಅವನಿಗೆ ಅರ್ಥವಾಯಿತಂತೆ.
1: ಬಹಳ ಸುಂದರವಾಗಿ ಒಂದು ಕಥೆಯನ್ನು ಹೇಳಿದ್ರಿ. ಸೊ 30 ವರ್ಷಗಳ ಒಂದು ಸುದೀರ್ಘ ನಿಮ್ಮ ಒಂದು ಪಯಣ ಹರಿಕಥಾ ಪ್ರಪಂಚದಲ್ಲಿ, ಏಳು ಬೀಳುಗಳು ಇರ್ಬೋದು, ಅಡ್ಡಿ ಆತಂಕಗಳು ನೀವು ಎದುರಿಸಿದ್ದೀರಾ, ಹೇಗಿದೆ ಸರ್ ಅನುಭವ? ಕಹಿ ಇದೆಯಾ, ಸಿಹಿ ಇದೆಯಾ? ಒಬ್ಬರು ಕಾಲರ್ ಇದ್ದಾರೆ ಸರ್. ಹಲೋ, ಹಲೋ, ನಮಸ್ತೆ. ಮಾತಾಡಿ.
0: ನಮಸ್ತೆ
2: ಸರ್. ನಮಸ್ತೆ.
0: ನಮಸ್ತೆ.
2: ಹೇಗಿದ್ದೀನಿ ಸರ್?
0: ಚೆನ್ನಾಗಿದ್ದೇನೆ. ಯಾರು ಗೊತ್ತಾಗ್ಲಿಲ್ಲ.
2: ಏನ್ ಸರ್?
0: ಯಾರು ಯಾರು ಗೊತ್ತಾಗ್ಲಿಲ್ಲ.
2: ನಾನು ರತ್ನ ಶೆಟ್ಟಿ.
0: ಹೌದಾ?
1: ಕೇಳಿದರು.
2: ಮಾತು ಕೇಳುವ ತುಂಬಾ ಖುಷಿ ಆಗ್ತದೆ. ಒಳ್ಳೆ ಕತೆ ಹೇಳಿದ್ದೀರಿ.
0: ಸರಿ ಸರಿ.
2: ಮತ್ತೆ ಹೇಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದೀವಿ, ಇನ್ನು ನಿಮ್ಮ ಹತ್ರ ಮಾತನಾಡಲಿಕ್ಕೆ ನಾವು ಟ್ರೈ ಮಾಡಿದ್ರೆ ಸಿಕ್ಕಲ್ಲ, ಅದಕ್ಕೆ ನಾನು ಮಾತನಾಡಿ ಬಿಡುವ ಅಂತ.
0: ತುಂಬಾ ಖುಷಿ ಆಯ್ತು ಮೇಡಮ್.
1: 30 ವರ್ಷಗಳ ಒಂದು ಸುದೀರ್ಘ ಪಯಣ.
0: ಹೌದು.
1: ಹೇಗೆ ಪಯಣ? ಸುಖಕರವಾಗಿತ್ತೆ?
0: ಖಂಡಿತವಾಗಿಯೂ. ಯಾಕಂತ ಹೇಳಿದರೆ, ನಮಗೆಲ್ಲ ಹರಿದಾಸರಿಗೆ ದೊಡ್ಡ ಆದರ್ಶ ಅಂತೇಳಿ ಹೇಳಿದರೆ ಪುರಂದರದಾಸರು, ಕನಕದಾಸರು, ಅವರು ಒಂದು ರೀತಿಯಲ್ಲಿ ತಮ್ಮ ಜೀವನವನ್ನೇ, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನದಯ್ಯ ಅಂತ ಹೇಳಿ ತಮ್ಮ ಬಾಳನ್ನ ಬಾಳಿದವರು.
1: ಒಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ.
3: ಹಲೋ, ನಮಸ್ತೆ. ನಾನು ಪುಷ್ಪ ನಾರಾಯಣ್ ಮಾತಾಡುದು, ಬೆಂಗಳೂರು.
0: ಓ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಖುಷಿ ಆಯ್ತು.
3: ಅರ್ಧ ಗಂಟೆಯಿಂದ ಕೈ ಮಾಡ್ತಾ ಇದ್ದೀನಿ.
0: ಹೌದಾ?
3: ಹೇಳಿ ಮೇಡಮ್. ಗುರುದಾಸ್ವಾರಿ ಮಾತಾಡ್ತಿರೋದಲ್ಲ?
0: ಹೌದು ಹೌದು ಹೌದು ಹೌದು ಹೌದು. ಹೇಳಿ ಮೇಡಮ್.
3: ನಿಮ್ಮದು ಒಂದು ಈ ಮಾಡರ್ನ್ ಯುಗದಲ್ಲಿ ನೀವು ಒಬ್ಬ ಇಂಜಿನಿಯರ್ ಆಗಿ ಅರ್ಹತೆಯನ್ನು ಹೇಳ್ತೀರಂತ ಹೇಳಿದ್ರೆ ಒಂದು ನಿಮಗೊಂದು ದೊಡ್ಡ ಅಗಿರೋ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು.
0: ಅಲ್ಲ, ಎಲ್ಲ ದೇವರ ಕೃಪೆ ಮೇಡಮ್, ಅದಕ್ಕೆ. ಹೌದು.
3: ಯಾಕಂದ್ರೆ ಎಸ್ ಪಿ ಅಂತ ಗುರುದಾಸ್, ಎಸ್ ಪಿ ನಾನು ಬಾಲಸುಬ್ರಹ್ಮಣ್ಯ ಅಂತ ನನಗೆ ಬಾಯಿಗೆ ಬರ್ತಾ ಇದೆ. ಗುರುದಾಸ್ ಅಂತ ನಿಮ್ಗೆ
0: ತಮಗೆ ಗೊತ್ತಿರಬಹುದು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ತಂದೆ ಅವರು ದೊಡ್ಡ ಹರಿದಾಸರಾಗಿದ್ರು, ಸಾಂಬಮೂರ್ತಿ ಅಂತೇಳಿ ಹೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೇ ಇಂಟರ್ವ್ಯೂ ನಲ್ಲಿ ಹೇಳಿದ್ದುಂಟು, ನನ್ನ ಹಾಡುಗಾರಿಕೆ ಮೇಲೆ ಹರಿಕತೆ ಪ್ರಭಾವ ಬಹಳ ಹೆಚ್ಚು ಇದೆ ಅಂತೇಳಿ. ಯಾಕೆಂದ್ರೆ ಧ್ವನಿಯ ಮಾಡ್ಯುಲೇಷನ್ ಎನ್ನುವಂತದ್ದು ಅದು ಹರಿದಾಸರಷ್ಟು ಚೆನ್ನಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಹೇಳಿದ್ದುಂಟು.
3: ನಾನು ಹರಿಕತೆ ಹೀಗೆ ಸಹ ಉಂಟಾ ಅಂತ ಹೇಳ್ಕೊಂಡೆ. ಮತ್ತೆ ಒಂದು ನಿಮ್ಮದೊಂದು ಹೇಳುವಾಗ ಹೇಳಿದಲ್ಲ, ಆ ಕಥೆಯನ್ನು ಒಂದು ನಮ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಪ್ರೇರಣೆ ಆಗುವಂತ ನೀವು ಹೇಳುವಂತದಿದಲ್ಲ. ಮತ್ತೆ ಇಂಗ್ಲಿಷ್ ನಲ್ಲಿ ಕೂಡ ಹರಿಕತೆ ಮಾಡಿದ್ದೀರಂತ ಹೇಳಿದ್ರೆ ನಿಮ್ ಬಗ್ಗೆ ನಾನು ಏನ್ ಹೇಳಬೇಕು ಅಂತ ನನಗೆ ಗೊತ್ತಾಗುತ್ತೆ.
0: ನಮ್ಮ ಎಲ್ಲ ಗುರುಗಳ ಕೃಪೆ ಮೇಡಮ್. ಎಲ್ಲ ನಮ್ದು
1: ಓಕೆ. ಧನ್ಯವಾದಗಳು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಸರಿ, ಓಕೆ. ನಮ್ಮ ಅವರು ಬೆಂಗಳೂರಿಂದ ಕರೆ ಮಾಡಿ ಕೂಡ.
0: ಹೌದು.
1: ಸೊ ತುಂಬಾ ಜನ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಸೊ ಈಗ ನಿಮ್ಮ ಜೊತೆ ಮಾತಾಡೋಕೆ ನನಗಂತೂ ಈಗ ಸಮಯ ಸಿಗುವುದಿಲ್ಲ ಅಂತ ಅನ್ಸ್ತಾ ಇದೆ. ಹಲೋ, ನಮಸ್ತೆ.
3: ಹಲೋ.
1: ಹಾ, ನಮಸ್ತೆ, ಹೇಳಿ.
3: ಹಲೋ, ನಮಸ್ತೆ.
1: ಹಾ, ಮಾತಾಡಿ.
0: ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್.
0: ಹೇಳಿ ಹೇಳಿ.
3: ನಿಮ್ಮ ಅರಕ ಕಥೆ ಎಲ್ಲ ಕೇಳ್ತಿದ್ದೇನೆ. ನಿಮ್ಮ ಮಾತು ತುಂಬಾ ಚೆನ್ನಾಗಿದೆ, ಧ್ವನಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ.
0: ಹೌದಾ? ಧನ್ಯವಾದ.
3: ತುಂಬಾ ಸಂತೋಷ ಆಯ್ತು ಸರ್, ನಿಮ್ಮ ಧ್ವನಿ ಬೆಳಿತೀವಿ. ಚಲನಚಿತ್ರ ಗೀತೆಗಳನ್ನ ಏನಾದ್ರೂ ಆಡ್ತೀರಾ ಸರ್?
0: ಇಲ್ಲ ಇಲ್ಲ ಇಲ್ಲ ಇಲ್ಲ
3: ಇಲ್ಲ
0: ಇಲ್ಲ. ಎಂಜಾಯ್ ಮಾಡ್ತೇನೆ, ಕೇಳ್ತೇನೆ ಒಳ್ಳೆ ಹಾಡುಗಳು. ಯಾವ ಸಂಗೀತ ಆದ್ರೂ ಕೇಳ್ತೇನೆ, ಆದ್ರೆ ಹಾಡುವ ಪ್ರಯತ್ನ ಮಾಡಿಲ್ಲ. ಹೌದು ಹೌದು ಹೌದು.
1: ಓಕೆ. ಈಗ ಎಲ್ಲ ಕೇಳುಗರು ಮಾತಾಡ್ಬೇಕಂತ ಆಸಕ್ತಿ. ಹಲೋ,
4: ನಮಸ್ಕಾರ.
1: ನಮಸ್ಕಾರ, ಹೇಳಿ. ಹೇಳಿ ಶರತ್ ಅವರು.
4: ನಮಸ್ಕಾರ.
1: ನಿಮ್ಮ ನಿಮ್ಮ ಜೊತೆ ಮಾತಾಡಿದ ಕೂಡ ನಾನೇ. ಓಕೆ, ಹೇಳಿ ಹೇಳಿ.
4: ತುಂಬಾ ಅಭಿನಂದನೆಗಳು ಗುರುದಾಸರಿಗೆ, ನಮ್ಮ ಆತ್ಮೀಯರು ಹಾಗೂ
0: ಸಂಘಟಕರಾಗಿ ನಮಗ ಅವಕಾಶ ಎಲ್ಲ ಮಾಡಿಕೊಟ್ಟಿದ್ದೀರಿ ನಿಮ್ಮ ವಾಮಂಜಿಯವರ ದೇವಸ್ಥಾನದಲ್ಲಿ, ಯಾವತ್ತು ಮರೀಲಿಕ್ಕಿಲ್ಲ ನಾವು.
1: ಧನ್ಯವಾದಗಳು. ಓಕೆ, ನಮ್ಮ ಅವರು ಶರತ್ ಶೆಟ್ಟಿ ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು.
0: ಅವರು ಹರಿಕತೆ
5: ನಮಸ್ತೆ.
1: ನಮಸ್ತೆ, ಹೇಳಿ ಮಾತಾಡಿ. ಹೌದಾ?
0: ಯಾರು
1: ನಿಮ್ಮ ಹೆಸರು ಹೇಳಿ? ಹೆಸರು ಹೆಸರು
5: ಹೆಸರು ಸುಧೀರ್. ಇಪ್ಪತ್ತೈದು
0: ಸುಧೀರ.
1: ಸುಧೀರ್
0: ಗೊತ್ತಾಯ್ತು ಗೊತ್ತಾಯ್ತು.
5: ಅದಕ್ಕೆ ತಿಳಿಸ್ತಾ ಇದ್ದೇನೆ. ಅಲೆಕ್ಸಾಂಡರ್ ಇದೆ ರಾಣಿ ಹಬ್ಬಕ್ಕ ನೀರ ಮತ್ತೆ ನೀರನ್ನ ನಾಟಕದಲ್ಲಿ
0: ರಾಣಿ ಹಬ್ಬಕ್ಕೆ ಮರೀಲಿಕ್ಕಿಲ್ಲ ನಾವು.
5: ನಾವು ಎಲ್ಲರೂ ಸಿಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ? ಕಡಿಮೆ ಅಲ್ಲ ಈಗ.
0: ಹೌದು,
1: ಕಾರ್ಯಕ್ರಮ
5: ಎಲ್ಲ ಒಳ್ಳೇದಾಯ್ತು.
1: ಕೇಳ್ತಾ
5: ಇದ್ದೀರಾ?
1: ಧನ್ಯವಾದಗಳು. ಓಕೆ, ನಮ್ಮ ಮಾತುಗಳಿಗೆ ಸ್ವಲ್ಪ ಕತ್ತರಿ ಹಾಕಬೇಕಾಗಿದೆ. ಸೊ ನಿಮ್ಮ ಕೆಲವೊಂದು ಮಾತುಗಳನ್ನು ಪಡೆಯುವಂಥ ಕೇಳುಗರಿಗೆ ತಿಳಿಸುವಂಥ ಕೆಲಸ ಮಾಡುವಾಗ ಒಂದು ನಿಮ್ಮ ಅನುಭವದ ಬಗ್ಗೆ ಹೇಳ್ತಾ ಇದ್ರಿ. ಸುದೀರ್ಘ ಅನುಭವ 30 ವರ್ಷದ.
0: ಹೌದೌದು,
1: ಒಂದಷ್ಟು ವಿಚಾರ ಹೇಳುವುದಾದರೆ.
0: ಖಂಡಿತ. ಅದು ಯಾಕಂತ ಹೇಳಿದರೆ ಈ ನಮ್ಮ ಈ ಕ್ಷೇತ್ರದಲ್ಲಿ ಅದು ಒಳಿತಾದರೂ ಕೆಡುಕಾದರೂ ಕೂಡ ಅದನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಒಂದು ಮನೋಭಾವ ಇದ್ರೆ ಮಾತ್ರ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂತ ಹೇಳಿದ್ರೆ ನಾವು ಇದರಲ್ಲಿ ಯಾವುದೇ ರೀತಿಯ ಈಗ ಸ್ಟಾರ್ಡಮ್ ಇರಬಹುದು ಅಥವಾ ಹಣ ಇರಬಹುದು ಪ್ರತಿಷ್ಠೆ ಇರಬಹುದು ಇದನ್ನು ಈ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ಏನಿದ್ರು ಕೂಡ ನಾವು ಒಂದು ಸೇವಾ ಭಾವನೆಯಿಂದಲೇ ಮಾಡ್ತಾ ಇರುವಂತಹದ್ದು. ಹಾಗಿರುವಾಗ ಅದರಲ್ಲಿ ಆ ಸೇವಾ ಭಾವನೆಯಿಂದ ಮಾಡ್ತಾ ಇರುವ ಕಾರಣ ನಮ್ಮ ನಿರೀಕ್ಷೆಗಳು ಇಲ್ಲದೆ ಇರುವ ಕಾರಣ ನಮಗೆ ಪ್ರತಿಯೊಂದು ಹೆಜ್ಜೆ ಕೂಡ ಆನಂದದಾಯಕವೇ ಇದರಲ್ಲಿ. ಹಾಗಾಗಿ ಮತ್ತೆ ಘಟನೆಗಳನ್ನು ಹೇಳಬೇಕು ಅಂತೇಳಿ ಆದರೆ ಒಂದು ಪೇಜಾವರ್ ಶ್ರೀಗಳ ಪರ್ಯಾಯದ ಸಂದರ್ಭ ಉಡುಪಿ ಕ್ಷೇತ್ರದಲ್ಲಿ ಇದು ನಮ್ಮ ಹರಿಕಥಾ ಪರಿಷತ್ ಆಯೋಜನೆ ಮಾಡಿದಂಥ ಸಪ್ತಾಹದಲ್ಲಿ ನನಗೆ ಶ್ರೀಕೃಷ್ಣ ಲೀಲೆಯನ್ನೇ ಹರಿಕಥೆ ಮಾಡುವಂಥ ಒಂದು ಭಾಗ್ಯ ಒದಗಿ ಬಂದಿತ್ತು. ಅಷ್ಟಮಿಗಿಂತ ಸ್ವಲ್ಪ ದಿವಸದ ಹಿಂದೆ ಅದು ಆ ಕಥೆ ಶುರು ಮಾಡಿದ್ದೇನಷ್ಟೇ. ಆ ಹೊತ್ತಿಗೆ ಒಂದು ಸಣ್ಣ ಮಗು ಎಲ್ಲಿಂದಲೂ ಬಂತು, ಒಂದು ವೇದಿಕೆಯ ಮೇಲೆ ಹತ್ತಿ ಬಂದು ಒಂದು ಪ್ರದಕ್ಷಿಣೆ ಬಂತು, ಆಮೇಲೆ ಕೆಳಗೆ ಇಳಿದು ಹೋಯ್ತು. ನಾನು ಗಮನಿಸಲಿಲ್ಲ ಅದನ್ನು. ಅದು ಆಮೇಲೆ ಪೇಜಾವರ್ ಶ್ರೀಗಳು ಬಂದರು, ವೇದಿಕೆಗೆ ಬಂದರು. ಅವರು ನಮಗೆ ಆಕ್ಚುಲಿ ಅಲಾಟೆಡ್ ಟೈಮ್ 1.5 ಗಂಟೆ ಇದ್ದದು. ಆದರೆ ಅವರು ಬಂದು ವೇದಿಕೆಯಲ್ಲಿ ಕೂತವರು, ಅವರ ಮುಂದೆ ಅವರೊಂದು ಕಥೆ ಮಾಡುವಂಥ ಭಾಗ್ಯ ಸಿಕ್ಕಿದ್ದೆ ನನಗೆ ದೊಡ್ಡ ಆಶೀರ್ವಾದ ಅಂಥೇಳಿ ನಾನು ಭಾವಿಸ್ತೇನೆ. ಅವರು ಕಥೆ ಕೇಳ್ತಾ ಬಹಳ ಆನಂದ ಪಟ್ಟರು. ಆಮೇಲೆ 1.5 ಗಂಟೆ ಇದ್ದಂಥ ಅವಧಿಯನ್ನು 2.5 ಗಂಟೆಗೆ ವಿಸ್ತರಿಸಿದರು. 2.5 ಗಂಟೆ ನಾನು ಹರಿಕತೆ ಮಾಡಿದ್ದೇನೆ. ಇವತ್ತಿಗೂ ಕೂಡ C4 ಚಾನಲ್ನಲ್ಲಿ ಆಗಾಗ ಹರಿಕತೆಯನ್ನು ಹಾಕ್ತಾ ಇದ್ದಾರೆ. ಇದು ನನಗೆ ಒಂದು ಜೀವನದಲ್ಲಿ ಯಾವತ್ತೂ ಮರೆಯಲಾಗದ ಒಂದು ಅನುಭವ ಅಂತೇಳಿ ನಾನು ಭಾವಿಸ್ತೇನೆ. ಇಂಥ ಅನೇಕ ಘಟನೆಗಳು ಆಗಿವೆ.
1: ಈಗ ಹರಿಕತೆಗೆ ಈ ಯಾವ ರೀತಿ ಒಲವು ತೋರಿಸ್ತಾ ಇದ್ದಾರೆ ಜನರು? ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ.
6: ಹಲೋ, ನಮಸ್ತೆ ಸರ್. ಹಲೋ ಸರ್, ನಮಸ್ತೆ ಸರ್. ಕರೆಕ್ಟ್ ಭಾಗದಿಂದ ಕೇಳ್ತಾ ಇದ್ದೇನೆ. ತುಂಬಾ ಖುಷಿ ಆಯ್ತು ನೀವು ಸಾರಂಗಿಗೆ ಬಂದದ್ದು.
0: ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
6: ಸುಮತಿ ಸರ್.
0: ನಮಸ್ತೆ.
6: ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೇನೆ, ಚೆನ್ನಾಗಿದ್ದೇನೆ. ನಮ್ಮ ಹರಿಕಥಾ ಪರಿಷತ್ತಿನ ಸದಸ್ಯರು.
6: ನಾವು ಹರಿಕಥೆ ಎಲ್ಲ ಕೇಳ್ತಾ ಇದ್ದೇವೆ ಸರ್. ಪ್ರತಿ ಆದಿತ್ಯವಾರ ಆಗ್ತಾರೆ,
0: ಸರಿ ಸರಿ
6: ಕೊಡ್ತಾರೆ ಕಾರ್ಯಕ್ರಮ.
0: ಸರಿ ಸರಿ,
6: ಧನ್ಯವಾದ ಸರ್. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ, ಹೀಗೆ ಹರಿಕಥೆ ಮಾಡ್ಲಿ.
0: ಸರಿ,
1: ಧನ್ಯವಾದಗಳು. ಓಕೆ, ಹಾಗೆ ಈಗ ಹರಿಕಥೆಯನ್ನು ಆಸ್ವಾದಿಸಿ ಯುವ ಜನಾಂಗ ಇದರ ಜೊತೆ ಇದರ ಎಡೆಗೆ ಆಕರ್ಷಿತರಾಗ್ತಾ ಇದ್ದಾರ? ಹೇಗೆ?
0: ಖಂಡಿತವಾಗಿ ಇದರಲ್ಲಿ ಎರಡು ಅಂಶ.
1: ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
7: ನಮಸ್ತೆ ಸರ್, ಜಯಪ್ರಕಾಶ್ ಶೆಟ್ಟಿ ಮಾತಾಡುದು.
1: ನಮಸ್ತೆ
7: ಸರ್. ನಮಸ್ತೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದೇನೆ ಸರ್. ಒಳ್ಳೆಯ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀರಿ. ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದ್ದಕ್ಕೆ, ನೀವು ತಾರಂಗೆ ಬಂದದಕ್ಕೆ ಧನ್ಯವಾದಗಳು ಸರ್.
0: ಓ ಥ್ಯಾಂಕ್ ಯು, ಥ್ಯಾಂಕ್ ಯು.
7: ಸರಿ ಸರ್,
0: ಆಯ್ತು ಆಯ್ತು. ಇದರಲ್ಲಿ ಎರಡು ಅಂಶ ಇದೆ. ಒಂದು ಒಂದು ಹರಿದಾಸರ ಜವಾಬ್ದಾರಿ, ಅಂದ್ರೆ ಯೋಜನತೆಯನ್ನ
1: ಅವರಿಗೆ ಆಕರ್ಷಿಸುವಂತ ಆಯ್ಕೆ ಮಾಡಿ,
0: ಆಯ್ಕೆ ಮಾಡುದು ಮಾತ್ರ ಅಲ್ಲ ಆ ಪ್ರದರ್ಶನದ ಮಟ್ಟ ಕೂಡ ಆ ರೀತಿಯಲ್ಲಿ ಇರಬೇಕು. ಈಗ ಮೊದಲಿನ ಹಾಗೆ ನಾವು ಹರಿಕತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನೀಗ ಒಂದು ಸುಧಾಮನ ಕಥೆ ಮಾಡ್ತೇನೆ ಅಥವಾ ಏಕಲವ್ಯನ ಕಥೆ ಮಾಡ್ತೇನೆ ಅಂತ ಹೇಳುವಾಗ ನಾನು ಕಥೆ ಶುರು ಮಾಡಿ 10 ನಿಮಿಷ ಆಗಬೇಕಾದ್ರೆ ಅವರು ಗೂಗಲಲ್ಲಿ ಸರ್ಚ್ ಮಾಡಿ ಏಕಲವ್ಯ ಯಾರು ಸುಧಾಮ ಯಾರು ಅಂತೇಳಿ ಅವರು ಓದಿ ಮುಗಿಸಿ ಆಗಿರ್ತದೆ ಅವರಿಗೆ. ಹಾಗಿರುವಾಗ ಕೇವಲ ಕಥಾವಸ್ತುವೇ ಅಲ್ಲಿ ನಾ ಕಥಾವಸ್ತುವನ್ನು ಒಪ್ಪಿಸುವಂಥದ್ದು ಮಾತ್ರ ಹರಿದಾಸನ ಜವಾಬ್ದಾರಿ ಆಗಿರುವುದಿಲ್ಲ. ಅದರಲ್ಲಿರುವಂಥ ಮೌಲ್ಯಗಳನ್ನು ಅತ್ಯಂತ ಇವತ್ತಿನ ಕಾಲಕ್ಕೆ ಹೊಂದಾಣಿಕೆ ಆಗುವ ಹಾಗೆ ಅವರ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳಿಕ್ಕೆ ಆಗುವಂಥ ರೀತಿಯಲ್ಲಿ ನಾವು ಅದರಲ್ಲಿ ಬರುವಂಥ ತತ್ವಗಳನ್ನು, ಯಾಕಂತ ಹೇಳಿದ್ರೆ ಪುರಾಣದ ಕಥೆ ಅಂತೇಳಿ ಹೇಳುವಾಗ ಅದರಲ್ಲಿ ಅನೇಕ ಸಂದಿಗ್ಧದ ವಿಚಾರಗಳು ಬರ್ತದೆ. ಅದೇಗೆ ರಾವಣನಿಗೆ 10 ತಲೆ, ಅದೇಗೆ ಕೃಷ್ಣ ಇಂತಿಂಥ ಲೀಲೆಗಳನ್ನು ಮಾಡಿದ, ಅದೆಲ್ಲ ಸಾಧ್ಯವಾ ಅಂತೇಳಿ ಪ್ರಶ್ನೆಗಳು ಯೋಜನಾಂಗದಲ್ಲಿ ಮೂಡುವಂಥದ್ದು ಸಹಜ.
1: ಹಲೋ ನಮಸ್ತೆ.
8: ಹಲೋ ನಮಸ್ತೆ ಸರ್, ನಾನೇನು ಗೋಟೆಕರ್.
1: ಹಾ ಹೇಳಿ.
8: ನಮಸ್ತೆ ಸರ್.
0: ನಮಸ್ತೆ.
8: ನಿಮಗೊಂದು ಮಾತುಕತೆ ಕೇಳಿದ್ದೀನಿ, ಒಳ್ಳೆದಿತ್ತು. ಇಲ್ಲಿ ಯಾರಿಗೆ ಅಕ್ಕೆಲ್ಲ ಚೆನ್ನಾಗಿ ಬರ್ತಾ ಇದ್ದೆ, ಖುಷಿ ಆಗ್ತದೆ
0: ಕೇಳಿ. ಸರಿ ಸರಿ.
1: ಈ ತರ ಪ್ರಶ್ನೆಗಳಿಗೆ ಯುವ ಜನಾಂಗ ನೀವು ಹೇಳಿದಾಗೆ
0: ಕಂಡುಕೊಳ್ಳುತ್ತಾರೆ,
1: ಮತ್ತೆ ಅದರಲ್ಲಿ ಅಷ್ಟು
0: ಅವರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ರೀತಿಯಲ್ಲಿ ನಮ್ಮ ಪ್ರಸ್ತುತಿ ಇರಬೇಕಾದದ್ದು ಇದು ಹರಿದಾಸರ ಜವಾಬ್ದಾರಿ. ಎರಡನೇದಾಗಿ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಸಮಾಜ ಅದು ನಿರ್ಮಾಣ ಮಾಡಿಕೊಡಬೇಕು. ಹರಿಕಥಾ ಪ್ರಸ್ತುತಿಗೆ ಬೇಕಾದಂಥ ವಾತಾವರಣ, ಇವತ್ತು ಯಾವುದೇ ಒಂದು ಉತ್ಸವಗಳನ್ನು ನಾವು ನೋಡುವಾಗ ಇದು ಸ್ವಲ್ಪ ದುಃಖದಿಂದಲೇ ಹೇಳಬೇಕಾಗ್ತದೆ. ಒಂದು ನಾಟಕ ಇದ್ದರೆ ಅಥವಾ ಒಂದು ಆರ್ಕೆಸ್ಟ್ರಾ ಇದ್ದರೆ 15,000-20,000 ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿರ್ತಾರೆ. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಸಂಸ್ಥೆ ಇರ್ಬೋದು. ಆದರೆ ಹರಿಕಥೆ ಅಂತೇಳಿ ಹೇಳುವಾಗ ನಾವು ಕೇಳುವಂಥ ಒಂದು ಮಿನಿಮಮ್ ನಮ್ಮ ಹಾರ್ಮೋನಿಯಂ ತಬಲದವರಿಗೆ ಕೊಡಲಿಕ್ಕೆ ಬೇಕಾದಂಥ ಒಂದು ಖರ್ಚಿನ ಬಾಬ್ತಿಯನ್ನು, ನಾವು ಹೋಗಿ ಬರುವಂಥ ಖರ್ಚಿನ ಬಾಬ್ತಿಯನ್ನು ಕೊಡಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂಥ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ದೇವೆ. ಅದು ಬದಲಾಗಬೇಕು, ಅದು ಬದಲಾಗಬೇಕು. ಆ ಪ್ರಸ್ತುತಿಗೆ ಬೇಕಾದಂಥ, ಈಗ ಹೇಗೆ ನಾವು ಒಂದು ಆರ್ಕೆಸ್ಟ್ರಾ ಮಾಡುವಾಗ ಅದಕ್ಕೆ ಬೇಕಾದಂಥ ವೇದಿಕೆಯ ನಿರ್ಮಾಣ ಮಾಡಿ ಅಲ್ಲಿ ಬೇಕಾದಂಥ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೇವೆ, ಅದೇ ರೀತಿಯಲ್ಲಿ ಹರಿಕಥಾ ಪ್ರಸ್ತುತಿಗೂ ಬೇಕಾದಂಥ ಎಲ್ಲ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಈಗ ನಾವು ಫೇಸ್ಬುಕ್ ಲೈವ್ ಮಾಡುವಂಥದ್ದಿರ್ಬೋದು, ಯೂಟ್ಯೂಬ್ ಲೈವ್ ಮಾಡುವಂಥದ್ದಿರ್ಬೋದು, ಇದು ಆದಷ್ಟು ಹೆಚ್ಚು ಜನರಿಗೆ ತಲುಪುವ ಹಾಗೆ ಮಾಡುವಂಥ ಪ್ರಯತ್ನ ಸಮಾಜದಿಂದಲೂ ಕೂಡ ಆಗಬೇಕು, ಅದು ಸಂಸ್ಥೆಗಳಿಂದಲೂ ಕೂಡ ಆಗಬೇಕು. ಇದು ಎರಡು ಕಡೆಯಿಂದಲೂ ಆಗಬೇಕು. ಹರಿದಾಸರ ಜವಾಬ್ದಾರಿ ಇದೆ, ಸಮಾಜದಲ್ಲಿ ಇರುವಂಥ ಸಂಸ್ಥೆಗಳು, ಸಾಂಸ್ಕೃತಿಕವಾಗಿ ಕೆಲಸ ಮಾಡುವಂಥ ಸಂಸ್ಥೆಗಳು, ಇವುಗಳಿಂದಲೂ ಕೂಡ ನಡೀಬೇಕು. ಮತ್ತು ಶಿಕ್ಷಣ ಸಂಸ್ಥೆಗಳು ಕೂಡ ಈ ಬಗ್ಗೆ ಒಂದು ಗಮನವನ್ನು ಹರಿಸಬೇಕಾಗ್ತದೆ.
1: ಹರಿಕಥಾ ಪರ್ವ ಇಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯ ತುಳು ಭವನದಲ್ಲಿ ಆಗಿತ್ತು.
0: ಹೌದು.
1: ಅಲ್ಲಿ ಒಂದು ಮಾತು ಬಂತು ಅಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಹರಿಕಥೆಗಳು ನಡೆಯಬೇಕು, ಸಂಕೀರ್ತನ ಆಗಬೇಕು ಅಂತ.
0: ಆಗ್ಬೇಕು.
1: ಈ ಬಗ್ಗೆ ಏನಾದರೂ ಹರಿಕಥಾ ಪರಿಷತ್ತಿನಿಂದ ಏನಾದರೂ ಯೋಜನೆ ಇದೆಯಾ?
0: ನಮ್ಮ ಅಧ್ಯಕ್ಷರಾದಂತ ಶ್ರೀ ಮಹಾಬಲ ಶೆಟ್ಟರು ಈಗಲ್ಲ, ಸುಮಾರು 3-4 ವರ್ಷಗಳ ಹಿಂದೆ ಈ ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳಿಗೆ ಪತ್ರ ಮುಖೇನ ಸಂಪರ್ಕ ಮಾಡಿದರು. ನಿಮ್ಮ ಸೇವಾಪಟ್ಟಿಯಲ್ಲಿ ಸೇವಾಯಾದಿಗಳಲ್ಲಿ ಈಗ ನೀವೀಗ ಗಣಹೋಮಕ್ಕೆ ಇಂತಿಷ್ಟು, ಚಂಡಿಕಾ ಹೋಮಕ್ಕೆ ಇಂತಿಷ್ಟು, ಹೂವಿನ ಪೂಜೆಗೆ ಇಂತಿಷ್ಟು ಅಂತೇಳಿ ಸೇವಾಯಾದಿಯಲ್ಲಿ ಹಾಕ್ತೀರಿ, ಅದೇ ರೀತಿಯಲ್ಲಿ ಹರಿಕಥಾ ಸೇವೆ ಅಂತೇಳಿ ಅದರಲ್ಲಿ ಆ ಯಾದಿಯಲ್ಲಿ ಸೇರಿಸಿಕೊಂಡು, ಪಟ್ಟಿಯಲ್ಲಿ ಸೇರಿಸಿಕೊಂಡು ಜನರಿಗೆ ಆ ಸೇವೆಯನ್ನು ಮಾಡಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು. ಆವಾಗ ಈ ಹರಿಕತೆಗೆ ಒಂದು ಅವಕಾಶ ಒದಗ್ತದೆ, ಕೇಳುವವರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಅಂತ ಒಂದು ಪ್ರಸ್ತಾಪವನ್ನು ಇಟ್ಟಿದ್ರು. ಆದರೆ ದುರ್ದೈವಶಾತ್ ಆ ಬಗ್ಗೆ ನಮಗೆ ಪೂರಕವಾದಂಥ ಒಂದು ಪ್ರತಿಸ್ಪಂದನೆ ಸಿಕ್ಕಲಿಲ್ಲ. ಅದು ನಮಗೆ ನೋವಿನ ಸಂಗತಿ ಅಂತೇಳಿ ಹೇಳ್ಬೋದು. ಆದರೆ ಮುಂದೆ ಕಾಲ ಬದಲಾಗ್ಬೋದು, ನಾವು ಅದರ ನಿರೀಕ್ಷೆಯಲ್ಲಿದ್ದೇವೆ.
1: ಈಗ ನಿಮಗೆ ಹರಿಕತೆಗೆ ಸಂಕೀರ್ತನೆಗೆ ಇಲ್ಲ, ನಿಮ್ಮ ಡ್ಯೂಟಿ ಟೈಮಲ್ಲಿ ಕೂಡ ಹೋಗಬೇಕಾಗುತ್ತೆ, ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಮತ್ತು ನಿಮಗೆ ಸಪೋರ್ಟ್ ಮಾಡುವವರು ಯಾರು?
0: ನಾನು ಈ ಬಗ್ಗೆ ನನ್ನ ನಾನು ಕೆಲಸ ಮಾಡ್ತಾ ಇರೋ ಶಿಕ್ಷಣ ಸಂಸ್ಥೆಗೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಕಡಿಮೆ ಅಂತೇಳಿ ಭಾವಿಸ್ತೇನೆ. ನಮ್ಮದು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ಗೆ ಅಫಿಲಿಯೇಟೆಡ್ ಆಗಿರುವಂಥ ಒಂದು ಶಿಕ್ಷಣ ಸಂಸ್ಥೆ, ಅದೇ ರೀತಿಯಲ್ಲಿ ಶ್ರೀ ಮಹಾವೀರ ಕಾಲೇಜ್ ಟ್ರಸ್ಟಿನ ಆಡಳಿತಕ್ಕೆ ಒಳಪಟ್ಟಂಥ ಸಂಸ್ಥೆ, ಒಂದು ಒಳ್ಳೆಯ ಆಡಳಿತ ಮಂಡಳಿ ಇರುವಂಥ ನಮ್ಮ ಸಂಸ್ಥೆ. ನಮ್ಮ ಪ್ರಾಂಶುಪಾಲರು, ಅವರ ಹೆಸರು JJ ಪಿಂಟೋ ಅಂತೇಳಿ ಹೇಳಿ, ಅವರು ಧರ್ಮ ಬೇರೆಯಾಗಿದ್ದರು ಕೂಡ ನನ್ನ ಹರಿಕಥೆಯ ಬಹಳ ದೊಡ್ಡ ಅಭಿಮಾನಿಯಾಗಿದ್ದಾರೆ. ಅವರು ನನಗೆ ಕಾಲೇಜಿನಲ್ಲೇ ಆಯುಧ ಪೂಜೆ ಸಂದರ್ಭದಲ್ಲಿ ಹರಿಕಥೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ನನಗೆ ಒಂದು ಒಂದೇ ವರ್ಷದಲ್ಲಿ ಎರಡು ಬಾರಿ ದುಬೈಗೆ ಹೋಗುವಂಥ ಒಂದು ಗಲ್ಫ್ ದೇಶಕ್ಕೆ ಹರಿಕಥೆ ಪ್ರಸ್ತುತಿಗೋಸ್ಕರ ಹೋಗುವಂಥ ಒಂದು ಅವಕಾಶ ಬಂದಿತ್ತು. ಅದಕ್ಕೆ ಇದಿರುವಂಥ ಎಲ್ಲ ಒಂದು ತಾಂತ್ರಿಕವಾದಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಟ್ಟು ನನಗೆ ಪ್ರೋತ್ಸಾಹವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ನನ್ನ ಎಲ್ಲ ಕಲೀಗ್ಸ್ ಬಹಳ ಒಂದು ನಾವೊಂದು ಫ್ಯಾಮಿಲಿ ಆಗಿದ್ದೇವೆ. ನನಗೆ ಎಲ್ಲ ರೀತಿಯಲ್ಲಿ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಅಷ್ಟೇ ಪ್ರೀತಿಯಿಂದ ನನ್ನೊಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಈಗ ಪಾಸ್ಡ್ ಔಟ್ ಆಗಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಈಗಿರುವಂಥ ಸ್ಟೂಡೆಂಟ್ಸ್, ಹಾಗಾಗಿ ನನಗೆ ಯಾವುದೇ ರೀತಿಯ ತೊಂದರೆ ಇಷ್ಟವರೆಗೆ ಆಗಿಲ್ಲ.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ. ನೀವು ಬಹುಮುಖ ಪ್ರತಿಭೆ ಅಂತ ಹೇಳ್ತೀವಿ, ಬೇರೆ ಬೇರೆ ಲೇಖನ ಬರೀತೀರಿ, ಹಾರ್ಮೋನಿಯಂ ಬರೆಸ್ತೀರಿ, ಹಾಗೆ ಏನು ಬ್ಲಾಗ್ನಲ್ಲಿ ಬರೀತೀರಿ, ಹಾಗೆ ರಾಗ ಸಂಯೋಜನೆ ಮಾಡ್ತೀರಿ, ಮತ್ತೇನಿದೆ ಇನ್ನೇನಿದೆ?
0: ಒಂದು ಸಣ್ಣ ಮಟ್ಟಿನಲ್ಲಿ ಸಾಮಾಜಿಕ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ. ನನ್ನ ಅಜ್ಜ ನಾನಾಗಲೇ ಹೇಳಿದ ಹಾಗೆ ಹರಿಶ್ಚಂದ್ರ ಮಾಸ್ಟರ್ ಅಂತೇಳಿ, ಅವರು ಬಹಳ ಸಮಾಜ ಸೇವೆ ಮಾಡಿದವರು. ಅವರ ಹೆಸರಿನಲ್ಲಿ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಶ್ರೀ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಪ್ರಾರಂಭ ಮಾಡಿ ಅಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ಅತ್ಯಂತ ಕಡು ಬಡತನದ ಸ್ಥಿತಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಆಶ್ರಯವನ್ನು ಕೊಡುವಂಥ ಒಂದು ಆಶ್ರಯ ವಿದ್ಯಾರ್ಥಿಧಾಮ ಅಂತೇಳಿ ಮಾಡಿ ಉರ್ವದಲ್ಲಿ ಅಲ್ಲಿ ಅದನ್ನು ನಡೆಸ್ತಾ ಇದ್ದೇವೆ. ಆ ಟ್ರಸ್ಟಿನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ರಮಾಶಕ್ತಿ ಮಿಷನ್, ನಾನು ಇವತ್ತು ಏನಾಗಿದ್ದೇನೆ ಅದಕ್ಕೆ ಮೂಲ ಕಾರಣ ಆ ಸಂಸ್ಥೆ, ಆ ಮಾತೆ ಅನುಗ್ರಹ ಅಂತ ನಾನು ಹೇಳಲೇಬೇಕು. ಅಲ್ಲಿ ಅನೇಕ ಚಟುವಟಿಕೆಗಳನ್ನು ಆಗಾಗ ಆಧ್ಯಾತ್ಮಿಕ ಶಿಬಿರಗಳನ್ನು ಆಯೋಜನೆ ಮಾಡ್ತೇವೆ. ಮಡಿಕೇರಿಯಲ್ಲಿರಬಹುದು, ಮೈಸೂರಿನಲ್ಲಿರಬಹುದು, ಅಂಥ ಶಿಬಿರಗಳನ್ನು ಆಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಸಂಘಟನೆ ಮಾಡುವಂಥದ್ದು, ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡುವಂಥದ್ದು ಇದೆಲ್ಲ ನಾನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಕೂಡ ಕೌಶಲ್ಯಂ ಅಂಥೇಳಿ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ತಾಂತ್ರಿಕ ಕೌಶಲ್ಯವನ್ನು ಪ್ರದರ್ಶನ ಮಾಡುವಂಥ ಒಂದು ಎಕ್ಸಿಬಿಷನ್, ವಸ್ತು ಪ್ರದರ್ಶನ ವರ್ಷ ಪ್ರತಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 100+ ಹೊಸ ಹೊಸ ವಿನ್ಯಾಸದ ಮಾಡೆಲ್ಗಳನ್ನು ನಾವು ವಿದ್ಯಾರ್ಥಿಗಳು ತಯಾರು ಮಾಡಿ ಸಾರ್ವಜನಿಕರಿಗೆ ಪ್ರದರ್ಶನಕ್ಕೆ ಇಡ್ತಾರೆ. ಆ ಕೌಶಲ್ಯವನ್ನು ಆಯೋಜನೆ ಮಾಡುವಂಥ ಒಂದು ಅದರ ಕಮಿಟಿಯ ನಾನು ಇನ್ನೋವೇಷನ್ ಕ್ಲಬ್ಬಿನ ಸಂಚಾಲಕನಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ.
1: ಡಾಕ್ಟರ್ ಎಸ್ ಪಿ ಗುರುದಾಸ್ ಅವರೇ, ಇಷ್ಟು ಹೊತ್ತು ನಮ್ಮ ಸಾರಾಂಶಗೆ ಬಂದು ಹರಿಕಥೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಕಥಾ ಸಂಕೀರ್ತನೆ ಬಗ್ಗೆ, ಯಾವ ರೀತಿ ಎಲ್ಲ ನೀವು ಹರಿಕಥಾ ಪರಿಷತ್ ಇರ್ಬೋದು ಮತ್ತು ನೀವು ಮಾಡುವಂಥ ಸೇವೆ ಬಗ್ಗೆ, ಹರಿಕಥೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಹೇಗನ್ಸ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದು?
0: ಬಹಳ ಖುಷಿ ಆಯಿತು. ಆ ಸಮಯ ಏನೋ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸಿತ್ತು, ಅಂದರೆ ಕಾಲರ್ಸ್ ಕಾಲ್ ಮಾಡ್ತಾ ಇದ್ರು. ಇದು ಹರಿಕಥೆ ಅಂತ ಹೇಳಿದ್ರೆ ದೊಡ್ಡ ಸಮುದ್ರ, ನಾನು ಅದರಲ್ಲಿ ಒಂದು ಸಣ್ಣ ಮೀನು ಅಷ್ಟೇ, ಅದರಲ್ಲಿ ಈಜುತ್ತಾ ಇರುವಂಥ ಸಣ್ಣ ಮೀನು. ಈ ಅದರಲ್ಲಿ ಕಲಿತಷ್ಟು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ನೀವು ಆವಾಗ ಹೇಳಿದರು ಇದು ಬಹುಮುಖ ಪ್ರತಿಭೆಯ ಒಂದು ಕ್ಷೇತ್ರ, ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಹರಿಕಥೆ ಮಾಡುವವನಿಗೆ ಆಂತರಿಕ ಪರಿಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ ಎನ್ನುವಂಥದ್ದನ್ನು ನಾನು ತಿಳ್ಕೊಂಡವನು. ನಾನು ಸರಿಯಾಗಿಲ್ಲದೆ ಇನ್ನೊಬ್ಬರಿಗೆ ನಾನು ಬೋಧನೆ ಮಾಡುವ ಯೋಗ್ಯತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅದು ಪರಿಣಾಮಕಾರಿ ಆಗಲಿಕ್ಕೂ ಸಾಧ್ಯವೇ ಇಲ್ಲ. ಯಾವಾಗ ನಾನು ಹರಿಕಥೆ ಪ್ರಸ್ತುತಿ ಮಾಡ್ತೇನೆ ಅದು ಜನರಿಗೆ ಕನ್ವೆ ಆಗ್ತದೆ ಎನ್ನುವಂಥ ನನಗೆ ಫೀಲ್ ಆಗ್ತದೆ. ಯಾವಾಗ ಫೀಲ್ ಆಗ್ತದೆ ಅಂತ ಹೇಳಿದರೆ ನನ್ನ ಮನಸ್ಸು ನನ್ನ ಆಂತರಿಕವಾಗಿ ಪರಿಶುದ್ಧವಾಗಿದ್ದಾಗ ಮಾತ್ರ ನನಗೆ ಫೀಲ್ ಆಗ್ತದೆ ಆ ಈ ವಿಷಯ ಕಮ್ಯುನಿಕೇಟ್ ಆಗ್ತಾ ಉಂಟು, ಇವತ್ತು ಮಾಡಿದ ಹರಿಕಥೆ ಪರಿಣಾಮಕಾರಿ ಆಗ್ತಾ ಉಂಟು ಅಂತೇಳಿ ನನಗೆ ಫೀಲ್ ಆಗ್ತದೆ. ಅದು ಹಾಗೆ ಆಗ್ಬೇಕು ಅಂತ ಹೇಳಿದ್ರೆ
1: ನಿಮ್ಮ ಮಾತುಗಳು ಓತಪ್ರೋತವಾಗಿ ಬರ್ತಾ ಇರುತ್ತೆ.
0: ಬರೀ ಓತಪ್ರೋತ ಅಂತೇಳಿ ಫ್ಲೂಯೆನ್ಸಿ ಫ್ಲೋ ಅಂತಲ್ಲ, ಅಲ್ಲಿ ಒಂದು ವಿಶಿಷ್ಟವಾದ ಕಮ್ಯುನಿಕೇಶನ್ ಆಗ್ತದೆ, ಹೃದಯದಿಂದ ಹೃದಯಕ್ಕೆ ಕಮ್ಯುನಿಕೇಶನ್ ಅಂತೇಳಿ ಹೇಳ್ತೇವಲ್ಲ, ಅದು ಆಗ್ತದೆ. ಭಾವಜಾಗೃತಿ ಅಂತ ನಾನು ಹೇಳಿದೆ ಅಲ್ಲಿ ಅವಾಗ, ಅದು ಆಗುವಂಥದ್ದು ಬಹಳ ಮುಖ್ಯ. ಅದು ಹರಿಕಥೆಯಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನೀವು ಬೇರೆ ಕಲೆಯಲ್ಲಿ ಒಬ್ಬ ಚೆನ್ನಾಗಿ ಹಾಡಿದ್ರೆ ಹೋಗಿ ಶೇಖಂಡ್ ಕೊಡ್ತೀವಿ, ಆದರೆ ಹರಿಕಥೆ ಒಬ್ಬ ಚೆನ್ನಾಗಿ ಮಾಡಿದ ಒಂದು ಕಾಲಿಗೆ ಅಡ್ಡ ಬೀಳ್ತಾರೆ, ಅಚ್ಯುದಾಸ್ ಹೇಳುವಂತಹ ಮಾತು. ಅಂತ ಒಂದು ಕಮ್ಯುನಿಕೇಶನ್ ಆದರೆ ಮಾತ್ರ ಅದು ಆಗ್ಲಿಕ್ಕೆ ಸಾಧ್ಯ ಉಂಟು. ಅದು ಯಾವಾಗ ಆಗ್ತದೆ ಅಂತೇಳಿ ನಾವು ಅಂತ ಆಂತರಿಕವಾದಂಥ ಸಾಧನೆಯಲ್ಲಿ ಇದ್ದಾಗ ಮಾತ್ರ ಅದು ಸಾಧ್ಯವಾಗ್ತದೆ. ಅಂತ ಆಂತರಿಕ ಪರಿಶುದ್ಧಿ ನಮ್ಮಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯವಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ.
1: ಓಕೆ, ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಮಾತಾಡಿದ್ದೀರಾ. ಬಹಳ ಚೆನ್ನಾಗಿ ಹರಿಕಥೆಯ ಬಗ್ಗೆ, ಹರಿಕಥಾ ಸಂಕೀರ್ತನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಸೊ ಕೊನೆಯದಾಗಿ ಒಂದೆರಡು ಲೈನ್ ಹಾಡು, ಹರಿಕಥೆ ಹಾಡು
0: ಒಂದೆರಡು. ಇದು ನಾನೇ ಬರೆದು ಹಾಡಿರುವಂಥ ಒಂದು ಹಾಡು.

0: ಬಹಳ ಚೆನ್ನಾಗಿ ಹಾಡಿದ್ರಿ. ಒಂದು ಕಾರ್ಯಕ್ರಮದ ಕೊನೆಗೆ ಬಹಳ ಇಂಪಾದ ಹಾಡು, ಒಂದು ಒಳ್ಳೆಯ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದೆ ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ, ನಮ್ಮ ಸಾರಂಗ ನಿರ್ದೇಶಕರ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು.
1: ರೇಡಿಯೋ ಸಾರಂಗಿಗೆ ಹಾಗೂ ತಮಗೂ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳು. ಧನ್ಯವಾದ.

0: ಅನುಕೂಲ. ಇಂದು ಈ ಇನ್ನಿತ ಕಾನೂನು ಪರಿಸ್ಥಿತಿ ಬದಲಾದಂಡ್. ವೃದ್ಧಾಶ್ರಮಲು ಹೆಚ್ಚಾ ಒಂದಿಲ್ಲ, ಅನಾಥಾಶ್ರಮಲು ಕಮ್ಮಿ ಆವಂದಿಲ್ಲ. ಒಂದು ಉಲ್ಟಾ ಹೊಡಿತಂಡ್. ಅಪ್ಪೆಮ್ಮನ ಪ್ರಾಯ ಬನ್ನಗ ಮಗೆ ಪದ್ಮಾಯಿಸಾತು ಆಶ್ರಮ ಬಿಟ್ವಿ ವೃದ್ಧಾಶ್ರಮ ಅಂತಿನ ಪರಿಸ್ಥಿತಿ ಬೈದಂಡ್. ಒಂದು ಧರ್ಮನ ಆಲೋಚನೆ ಮಾಡ್ಕೊಡೋಣ. ಮಾತಾ ಪಿತರನ್ನು ಸೇವಿ ಪರಾಗಿ ಪಾಪ ಕಾರ್ಯವಾ ಬಿಟ್ಟವರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ.
1: ಇದುವರೆಗೆ ಹರಿಕಥಾ ಸಂಕೀರ್ತನಕಾರ ಡಾಕ್ಟರ್ ಎಸ್ ಪಿ ಗುರುದಾಸ್ ಇವರ ಜೊತೆ ಈ ಹಿಂದೆ ನಡೆಸಿದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಇದ್ದೆವು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8.
2: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗದ ಎಲ್ಲ ಕೇಳುಗರಿಗೆ ಶ್ರೇಯ ಸುಳ್ಳೆಳ ಪ್ರೀತಿಯ ನಮಸ್ಕಾರಗಳು. ಇಂದಿನ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಕರಾವಳಿಯ ಕಲಾವಿದರು ನಿಮ್ಮನ್ನ ಅವರ ಕಲೆಯ ಮೂಲಕ ಮನೋರಂಜಿಸಲಿದ್ದಾರೆ. ಹಾಗಾಗಿ ಎಲ್ಲ ಕೇಳುಗರು ನಮ್ಮ ಕಲಾವಿದರಿಗೆ ನಿಮ್ಮ ಪ್ರೀತಿಯ ಆಶೀರ್ವಾದವನ್ನ ನೀಡಬೇಕಾಗಿ ಕೇಳಿಕೊಳ್ತಾ, ಇದೀಗ ಮೊದಲಿಗೆ ಜೀವನದ ಮೂಲಭೂತ ಮೌಲ್ಯಗಳಲ್ಲಿ ಒಂದಾಗಿರುವ ಪ್ರಾಮಾಣಿಕತೆಯ ಒಂದು ಕಥೆಯ ಮೂಲಕ ಇದೀಗ ಚಮನ್ ಎಸ್ ಬಂಗೇರ.
0: ಒಂದು ಊರಿನಲ್ಲಿ ಒಬ್ಬ ವೀರಣ್ಣವೆಂಬ ಕಟ್ಟಿಗೆ ವ್ಯಾಪಾರಿ ಇದ್ದನು. ಅವನು ದಿನಾ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡಿದು ಪೇಟೆಯಲ್ಲಿ ಮಾರಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದನು. ಒಂದು ದಿನ ಮರದ ಮೇಲೆ ಕುಳಿತುಕೊಂಡು ಕಟ್ಟಿಗೆಯನ್ನು ಕೊಡಿಯುವಾಗ ಅವನ ಕೊಡಲಿ ಜಾರಿ ನೀರಿಗೆ ಬಿತ್ತು. ಮರದಿಂದ ಕೆಳಗೆ ಇಳಿದು ತನ್ನ ಕೊಡಲಿಯನ್ನು ಎಷ್ಟೇ ಹುಡುಕಿದರೂ ಕೊಡಲಿ ಸಿಗಲೇ ಇಲ್ಲ. ಮೇಲೆ ಬಂದು ವನದೇವತೆಯನ್ನು ಪ್ರಾರ್ಥಿಸಿದನು. ವನದೇವತೆ ಪ್ರತ್ಯಕ್ಷರಾಗಿ, ಮಗು ಏನಾಯಿತು, ಯಾಕೆ ಇಷ್ಟು ಬೇಜಾರಲ್ಲಿದ್ದೀಯಾ ಎಂದು ಕೇಳಿದರು. ಆವಾಗ ವೀರಣ್ಣ, ನನ್ನ ಕೊಡಲಿ ನೀರಿಗೆ ಬಿತ್ತು, ನಾನು ಇನ್ನು ಹೇಗೆ ತನ್ನ ಜೀವನವನ್ನು ಸಾಗಿಸಲಿ? ಆವಾಗ ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿಯನ್ನು ತಂದಳು. ಇದು ನಿನ್ನ ಕೊಡಲಿಯೇ ಎಂದು ಕೇಳಿದಳು. ಆವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಬೆಳ್ಳಿಯ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಆವಾಗ ವೀರಣ್ಣ, ಅಲ್ಲ ಅಲ್ಲ, ಇದು ನನ್ನ ಕೊಡಲಿ ಅಲ್ಲ. ಅವಾಗ ವನದೇವತೆ ಇನ್ನೊಂದು ಸಲ ನೀರಿನ ಒಳಗೆ ಹೋಗಿ ಒಂದು ಸಾಮಾನ್ಯವಾದ ಕೊಡಲಿ ತಂದಳು. ಮಗು, ಇದು ನಿನ್ನ ಕೊಡಲಿಯೇ? ಅವಾಗ ವೀರಣ್ಣ ಖುಷಿಯಿಂದ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಹೇಳಿದ. ಆವಾಗ ವನದೇವತೆಗೆ ಖುಷಿಯಾಯಿತು. ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಮೂರೂ ಕೊಡಲಿ ಕೂಡ ಕೊಡುತ್ತೇನೆ. ಅದು ಕೊಡಲಿಯನ್ನು ಹಿಡಿದುಕೊಂಡು ಸಾಹುಕಾರನ ಬಳಿ ಹೋಗಿದನು. ಸಾಹುಕಾರ ಆಶ್ಚರ್ಯದಲ್ಲಿ ಕೇಳಿದನು, ಇದು ಮೂರು ಕೊಡಲಿ ನಿನಗೆ ಹೇಗೆ ಬಂತು? ಅವಾಗ ವೀರಣ್ಣ, ಇದು ನನಗೆ ವನದೇವತೆ ಕೊಟ್ಟದ್ದು ಎಂದು ಹೇಳಿದನು. ಅವಾಗ ಸಾಹುಕಾರ ತನ್ನ ಕೊಡಲಿಯನ್ನು ಹಿಡಿದುಕೊಂಡು ನೀರಿಗೆ ಬಿಸಾಕುವಾಗ ವನದೇವತೆಯನ್ನು ಪ್ರಾರ್ಥಿಸಿದನು. ಅವಾಗ ವನದೇವತೆ ಪ್ರತ್ಯಕ್ಷಳಾಗಿ, ಮಗು ಏನಾಯಿತು ಎಂದು ಕೇಳಿದನು. ಅವಾಗ ಸಾಹುಕಾರ, ನನ್ನ ಕೊಡಲಿ ನೀರಿಗೆ ಬಿತ್ತು ಎಂದು ಹೇಳಿದನು. ವನದೇವತೆ ನೀರಿನ ಒಳಗೆ ಹೋಗಿ ಒಂದು ಚಿನ್ನದ ಕೊಡಲಿ ತಂದನು. ಅವಾಗ ಸಾಹುಕಾರ, ಹೌದು ಹೌದು, ಇದು ನನ್ನ ಕೊಡಲಿ ಎಂದು ಸುಳ್ಳು ಹೇಳಿದನು. ವನದೇವತೆಗೆ ಕೋಪ ಬಂತು. ನಾನು ನಿನಗೆ ಯಾವುದೇ ಕೊಡಲಿ ಕೂಡ ಕೊಡುವುದಿಲ್ಲ ಎಂದು ಹೇಳಿ ಮಾಯವಾದಳು. ಅವಾಗ ಸಾಹುಕಾರ ಅಲ್ಲಿಯೇ ಬಿದ್ದನು. ಈ ಕಥೆಯ ನೀತಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಕ್ಕೆ ನಿಜವಾದ ಸ್ನೇಹಿತನ ಅರ್ಥವನ್ನ ನಮಗೆಲ್ಲರಿಗೂ ತಿಳಿಸಿದ ಕೃಷ್ಣ ಹಾಗೂ ಸುಧಾಮನ ಕಥೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಯಶ್ವಿತ್.
3: ಪ್ರಾಚೀನ ಕಾಲದಲ್ಲಿ ಸಂದೀಪನಿಯ ಆಶ್ರಮದಲ್ಲಿ ಕೃಷ್ಣ ಮತ್ತು ಸುಧಾಮ ಎಂಬ ಇಬ್ಬರು ಗೆಳೆಯರಿದ್ದರು. ಕ್ರಮೇಣ ಕಾಲ ಕಳೆಯುತ್ತಾ ಹೋಯಿತು. ಇಬ್ಬರು ದೊಡ್ಡವರಾದರು. ಕೃಷ್ಣ ಇಲ್ಲಿ ದ್ವಾರಕಾಧೀಶನಾದರೆ ಸುಧಾಮನು ಬಡ ಜೀವನದಲ್ಲಿ ಬಿದ್ದನು. ಸುಧಾಮನ ಹೆಂಡತಿ ಮಕ್ಕಳಿಬ್ಬರು ಎಷ್ಟೋ ರಾತ್ರಿ ಉಪವಾಸದಿಂದ ಮಲಗುತ್ತಿದ್ದರು. ಒಂದು ದಿನ ಸುಧಾಮನ ಹೆಂಡತಿ ಸುಧಾಮನನ್ನು ಬಳಿ ಕರೆದು, ಸ್ವಾಮಿ, ನೀವು ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣನ ಬಳಿಗೆ ಹೋಗಿ ಸ್ವಲ್ಪ ಧನ ಸಹಾಯ ಕೇಳಬಹುದಲ್ಲವೇ? ಅವನ ಖಜಾನೆಯಲ್ಲಿ ಸ್ವಲ್ಪ ನಿಮಗೆ ಕೊಟ್ಟರೂ ಏನೂ ವ್ಯತ್ಯಾಸವಾಗುವುದಿಲ್ಲ. ಆವಾಗ ಸುಧಾಮನು, ಬೇಡ, ಅವನು ನನ್ನ ಬಾಲ್ಯದ ಸ್ನೇಹಿತನು, ನಾನು ಅವನ ಹತ್ತಿರ ಹೇಗೆ ಸಹಾಯವನ್ನು ಕೇಳಲಿ? ಆದರೂ ಸುಧಾಮನ ಹೆಂಡತಿ ಬಿಡದೆ ಸುಧಾಮನನ್ನು ದ್ವಾರಕಗೆ ಕಳಿಸಿಯೇ ಬಿಟ್ಟಳು. ಅವನು ತನ್ನ ಹರಿದ ಕೊಲಕಾದ ಬಟ್ಟೆಯಲ್ಲೇ ದ್ವಾರಕಗೆ ಹೊರಟಿದ್ದನು. ಹೊರಡುವಾಗ ಒಂದು ಚಿಕ್ಕ ಬಟ್ಟೆಯಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ಗಂಟು ಕಟ್ಟಿ ಹೊರಟಿದ್ದನು. ಅವನು ದ್ವಾರಕಾಗೆ ಹತ್ತಿರ ಬರುವಾಗ ಅವನಿಗೆ ಮುಜುಗರವಾಯಿತು. ಆದರೂ ಹೊರಟನು. ಅಲ್ಲಿದ್ದ ಕಾವಲುಗಾರನು ಅವನನ್ನು ತಡೆದು, ಏ ಯಾರು ನೀನು, ಇಲ್ಲಿಗೆ ಏಕೆ ಬಂದಿರುವೆ ಎಂದು ರೋಷದಿಂದ ಕೇಳುವಾಗ ಸುಧಾಮನು, ಸ್ವಾಮಿ, ನಾನು ಕೃಷ್ಣನ ಬಾಲ್ಯದ ಸ್ನೇಹಿತ ಸುಧಾಮ ಎಂದು, ನಾನು ಅವನನ್ನು ನೋಡಲು ಬಂದಿದ್ದೇನೆ, ನನ್ನನ್ನು ದಯವಿಟ್ಟು ಒಳಗೆ ಬಿಡಿ. ಅದಕ್ಕೆ ಕಾವಲುಗಾರನು, ಆಯಿತು ಹೋಗು ಎಂದನು. ಸುಧಾಮ ಬರುವುದನ್ನು ಕಂಡು ಕೃಷ್ಣ ಓಡೋಡಿ ಬಂದು ಅವನನ್ನು ಅಪ್ಪಿಕೊಂಡನು. ಬರಮಾಡಿಕೊಂಡು ರಾಜಮರ್ಯಾದೆ ಕೊಟ್ಟನು. ಇಲ್ಲಿ ಬಂದಿರುವ ವಿಷಯವೇನು ಗೆಳೆಯ? ಆವಾಗ ಸುಧಾಮನು, ಏನೂ ಇಲ್ಲ ಗೆಳೆಯ, ನಿನ್ನನ್ನು ನೋಡಲೆಂದು ಬಂದಿದ್ದೇನೆ. ಹೌದೇ, ಹಿಂದೆ ಏನೋ ಗಂಟು ಇರುವಾಗೆ ಇದೆಯಲ್ಲ? ಏನೂ ಇಲ್ಲ, ಏನೂ ಇಲ್ಲ ಎಂದು ಸುಧಾಮ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದನು. ಆದರೂ ಕೃಷ್ಣ ಅದನ್ನು ತೆಗೆದುಕೊಂಡು, ಹೇ, ಅವಲಕ್ಕಿ ನನಗೆ ತುಂಬಾ ಇಷ್ಟವಾದದ್ದು ಎಂದು ಹೇಳಿದನು. ಸುಧಾಮನು ಸ್ವಲ್ಪ ಸಮಯ ದ್ವಾರಕಾದಲ್ಲಿದ್ದು ಮತ್ತೆ ತನ್ನ ಊರಿಗೆ ವಾಪಸ್ಸು ಹೊರಟನು. ಅವನು ಊರಿಗೆ ಹತ್ತಿರ ಬರುವಾಗ ಅವನಿಗೆ ಭಯವಾಯಿತು. ಛೇ, ನಾನು ಖಾಲಿ ಕೈಯಲ್ಲಿ ಬಂದಿದ್ದೇನೆ, ಈಗ ನನ್ನ ಹೆಂಡತಿ ನನ್ನನ್ನು ಏನು ಮಾಡುವಳು? ಆದರೂ ಎದೆಗುಂದದೆ ಹೊರಟನು. ಅವನು ಊರಿಗೆ ಕಾಲು ಇಡುವಾಗ ಅವನಿಗೆ ಆಶ್ಚರ್ಯವಾಯಿತು. ತನ್ನ ಗುಡಿಸಿಲಿದ್ದ ಮನೆ ದೊಡ್ಡ ಅರಮನೆಯಾಗಿ ಬದಲಾಗಿದೆಯಲ್ಲ, ಏನಿದು ಆಶ್ಚರ್ಯ ಎಂದು ತನ್ನ ಹೆಂಡತಿ ಹತ್ತಿರ ಕೇಳುವಾಗ ತನ್ನ ಹೆಂಡತಿ ಹೇಳಿದಳು, ಸ್ವಾಮಿ, ನಿಮ್ಮ ಬಾಲ್ಯದ ಸ್ನೇಹಿತನಾದ ಕೃಷ್ಣ ಬಂದು ನಮಗೆ ಸಹಾಯ ಮಾಡಿದ್ದಾನೆ ಮತ್ತು ಈ ದೊಡ್ಡ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ. ಅದಕ್ಕೆ ಸುಧಾಮನು, ಹೌದೇ, ನಾನು ಅವನತ್ರ ಏನೂ ಹೇಳಿರಲಿಲ್ಲ, ಆದರೂ ಅವನು ನನಗೆ ಹೇಗೆ ಸಹಾಯ ಮಾಡಿದನು. ಕೃಷ್ಣ, ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಈ ಕಥೆಯ ನೀತಿ, ಭಕ್ತಿಯ ಮಾರ್ಗದಲ್ಲಿ ನಡೆದರೆ ಮುಕ್ತಿಯ ಮಾರ್ಗ ಸದಾ ದೊರೆಯುವುದು. ಧನ್ಯವಾದ.
2: ಮುಂದೆ ಪ್ರಾಮಾಣಿಕ ರೈತನ ಜೀವನದ ಬಗ್ಗೆ ಬೆಳಕು ಚೆಲ್ಲಲು ಒಂದು ಕಥೆಯ ಮೂಲಕ ಇದೀಗ ನಿಮ್ಮ ಮುಂದೆ ಹೃದಯ ಪಿ ಬಂಗೇರ ಮೂಡುಬಿದ್ರೆ.
4: ಒಂದು ಅಲ್ಲಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಬಡ ರೈತ ವಾಸಿಸುತ್ತಿದ್ದ. ಅವನು ತುಂಬಾ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಅವನಿಗೆ ಸಣ್ಣ ಹೊಲವಿದ್ದು ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆ ಬೆಳೆದು ಬಂದ ಹಣದಿಂದ ಸುಖವಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನ ಗದ್ದೆಯಲ್ಲಿ ಏನೋ ಒಂದು ಕಠಿಣವಾದ ವಸ್ತು ಸಿಕ್ಕಿದ ಅನುಭವವಾಯಿತು. ಅವನು ಕುತೂಹಲದಿಂದ ಅಗೆಯಲು ಶುರು ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಅವನು ದೊಡ್ಡ ಮಡಿಕೆಯನ್ನು ಕಂಡುಕೊಂಡನು. ಆ ಮಡಿಕೆಯನ್ನು ತೆರೆದು ನೋಡಿದಾಗ ಅವನಿಗೆ ಆಶ್ಚರ್ಯವಾಯಿತು. ಅದು

0: ನೀ ನಿನಗೆ ಸಿಕ್ಕಿದ್ದು ದೇವರ ಆಶೀರ್ವಾದ. ಈ ಖಜಾನೆಯನ್ನು ಇಟ್ಟುಕೊಳ್ಳುವ ಹಕ್ಕಿದೆ ಎಂದ. ಆದರೆ ರಾಮಯ್ಯ ಮತ್ತೆ ಹೇಳಿದ, ನನಗೆ ಬೇಕಾದಷ್ಟು ಜೀವನ ಸಾಗಲು ಇದೆ. ಈ ಖಜಾನೆ ನನಗೆ ಬೇಡ. ಈ ಖಜಾನೆಯಲ್ಲಿದ್ದ ಹಣವನ್ನು ಹಳ್ಳಿಯ ಅಭಿವೃದ್ಧಿಗೆ ಉಪಯೋಗಿಸಿದರೆ ಒಳ್ಳೆಯದು. ಹಳ್ಳಿಯವರು ರಾಮಯ್ಯನ ಮಾತುಗಳನ್ನು ಒಪ್ಪಿಕೊಂಡರು. ಆ ಹಳ್ಳಿಯಲ್ಲಿ ಶಾಲೆ, ಕೆರೆ, ರಸ್ತೆಗಳನ್ನು ನಿರ್ಮಿಸಿದರು. ಹಳ್ಳಿಯು ಬಹಳ ಸುಂದರವಾಗಿ ಬೆಳೆಯಿತು. ರಾಮಯ್ಯನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು. ಎಲ್ಲರೂ ರಾಮಯ್ಯನನ್ನು ಗೌರವಿಸಿದರು. ಈ ಕಥೆಯ ನೀತಿ ಏನೆಂದರೆ ಪ್ರಾಮಾಣಿಕತೆ ಯಾವಾಗಲೂ ದೊಡ್ಡ ಬಹುಮಾನ ತರುತ್ತದೆ.
1: ಧನ್ಯವಾದಗಳು. ಶ್ರಮದ ಬೀಜ ಬಿತ್ತಿದರೆ ಫಲದ ಮರ ಖಂಡಿತವಾಗಿಯೂ ಬೆಳೆಯುತ್ತದೆ ಎಂದು ತಿಳಿಸುವ ಕಥೆಯ ಮೂಲಕ ನಿಮ್ಮ ಮುಂದೆ ಗಾನವಿ ಮೂಡುಬಿದ್ರೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ ಪೂಜಾರಿ ಮಾರ್ನಾಡ್. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಿಮ್ಗೆಲ್ರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ? ಹಾಗಿದ್ರೆ ನಾನಿವತ್ತೊಂದು ಶ್ರಮಕ್ಕೆ ತಕ್ಕ ಫಲ ಎಂಬ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ಶಂಕರಪ್ಪ ಮೇಷ್ಟ್ರು ಎಂಬ ಮೇಷ್ಟ್ರು ಇದ್ದರು. ಅವರು ತುಂಬಾ ಒಳ್ಳೆಯವರಾಗಿದ್ದರು. ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ, ಪಾಠದಲ್ಲಿ ಎಲ್ಲಾದ್ರಲ್ಲೂ ಮುಂದಿರಬೇಕೆಂಬ ಆಸೆ. ಮಕ್ಕಳಿಗೂ ಕೂಡ ಅವರನ್ನು ಕಂಡರೆ ತುಂಬಾ ಇಷ್ಟ. ಶಂಕರಪ್ಪ ಮೇಷ್ಟ್ರಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಂಜುನಾಥ ಆಗಿ. ಅವನಿಗೆ ಓದಿನ ಕಡೆಯಲ್ಲಿ ಸ್ವಲ್ಪವೂ ಕೂಡ ಗಮನಿರಲಿಲ್ಲ. ಆದರೆ ಶಂಕರಪ್ಪ ಮೇಷ್ಟ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂಬ ಆಸೆ. ಆದರೆ ಅವರ ಮಗ ಅವರಿಗೆ ಪೂರ್ತಿಯಾಗಿ ತದ್ವಿರುದ್ಧನಾಗಿದ್ದನು. ಒಂದು ದಿನ ಊರವರು, ಊರಿಗೆಲ್ಲ ಪಾಠ ಮಾಡುವ ಶಂಕರಪ್ಪನ ಮಗನೇ ಸುದ್ಧ ಸೋಮಾರಿ ಅಂತ ಹೇಳಲು ಶುರು ಮಾಡಿದರು. ಇದನ್ನು ಕೇಳಿದ ಶಂಕರಪ್ಪನಿಗೆ ಕೋಪ ಬಂದು ಮಗನ ಬಟ್ಟೆ ಬರಿಯನ್ನು ಗಂಟು ಕಟ್ಟಿ ಮನೆಯಿಂದ ಬಿಸಾಕಿ, ನೋಡು, ನೀನು ಚೆನ್ನಾಗಿ ಓದಿದರೆ ಮಾತ್ರ ನಿನಗೆ ಈ ಮನೆಯಲ್ಲಿ ಜಾಗ, ಇಲ್ಲದಿದ್ರೆ ನೀನು ಎಲ್ಲಾದ್ರೂ ಹೋಗಿ ಬದುಕಿಕೊ ಎಂದು ಬೈದು ಅವನನ್ನ ಮನೆಯಿಂದ ಹೊರಗೆ ಹಾಕುತ್ತಾರೆ. ಪಾಪ ಮಂಜುನಾಥ, ಅವನಿಗೆ ಏನೂ ತೋಚದೆ ಪ್ರತಿದಿನ ಒಂದು ಕೆರೆಯ ಬಳಿ ಕುಳಿತುಕೊಂಡು ಸ್ವಲ್ಪ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದ. ಇದನ್ನು ನೋಡಿದ ಒಬ್ಬ ಊರಿನ ಹಿರಿಯರು, ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕಲ್ಲ, ಇಲ್ಲದಿದ್ರೆ ಇವನ ಜೀವನ ಹಾಳಾಗಿ ಹೋಗುತ್ತದೆ ಅಂದುಕೊಂಡು ಅವನ ಪಕ್ಕದಲ್ಲಿಯೇ ಕುಳಿತುಕೊಂಡು ಅಲ್ಲೇ ಇದ್ದ ಮರಳುಗಳನ್ನ ನಿಧಾನವಾಗಿ ನೀರಿಗೆ ಹಾಕುತ್ತಿದ್ದರು. ಇದನ್ನು ನೋಡಿದ ಮಂಜುನಾಥ, ಏನ್ ಸ್ವಾಮಿ, ನೀವು ಮರಳನ್ನ ನೀರಿಗೆ ಹಾಕುತ್ತಿದ್ದೀರಲ್ಲ, ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನಾನು ಮರಳಿನಿಂದ ಒಂದು ದೊಡ್ಡ ಸೇತುವೆ ಕಟ್ಟಲಿದ್ದೇನೆ, ಇದರಿಂದ ಊರಿನ ಜನರಿಗೆ ಸಹಾಯ ಮಾಡಬೇಕೆಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಏನು, ನೀವು ಮರಳಿನಿಂದ ಒಂದು ದೊಡ್ಡ ಸೇತುವೆ ಕಟ್ಟುತ್ತಿದ್ದೀರಾ, ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಆಗ ಹಿರಿಯರು ಹೇಳ್ತಾರೆ, ನೋಡು, ನೀನು ಸ್ವಲ್ಪವೂ ಕೂಡ ಓದದೆ ಬರೆಯದೆ ದೊಡ್ಡ ವಿದ್ವಾಂಸನಾಗಲು ಸಾಧ್ಯ ಅಂದರೆ ನಾನು ಕೂಡ ನನ್ನ ಕೈಯಿಂದ ಒಂದು ದೊಡ್ಡ ಸೇತುವೆ ಕಟ್ಟಲು ಸಾಧ್ಯ ಅಲ್ಲವೇ ಅಂತ ಹೇಳ್ತಾರೆ. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಓದಕ್ಕೆ ಬರೆಯಕ್ಕೆ ಶುರು ಮಾಡುತ್ತಾನೆ. ಕಷ್ಟಪಟ್ಟು ಓದುತ್ತಾನೆ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಾನೆ. ಸ್ವಲ್ಪ ವರ್ಷಗಳ ನಂತರ ದೊಡ್ಡ ವಿದ್ವಾಂಸನಾಗುತ್ತಾನೆ. ಇದನ್ನು ನೋಡಿದ ಊರವರು ಹಾಗೂ ಶಂಕರಪ್ಪ ಮೇಷ್ಟ್ರಿಗೆ ತುಂಬಾ ಖುಷಿಯಾಗುತ್ತದೆ. ಈ ಕಥೆಯ ನೀತಿ ಏನೆಂದರೆ ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗಲು ಸಾಧ್ಯ. ಧನ್ಯವಾದಗಳು.
1: ವಂದನೆಗಳು. ಅಪ್ಪನ ಪ್ರೀತಿ ಮಾತಿನಲ್ಲಿ ಹೇಳುವುದು ಸಾಧ್ಯವಿಲ್ಲ, ಆದರೆ ಅವರ ತ್ಯಾಗವು ಎಲ್ಲವನ್ನೂ ಹೇಳುತ್ತದೆ. ಆ ಪ್ರೀತಿಯನ್ನ ತೋರುವ ಹಾಡಿನೊಂದಿಗೆ ಇದೀಗ ನಿಮ್ಮ ಮುಂದೆ ಚಾತುರ್ಯ ಯಕ್ಕಾರು.
3: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು

0: ಧನ್ಯವಾದಗಳು. ನಾಯಿಮರಿ ಮತ್ತು ಅಳಿಲಿನ ಕಥೆಯ ಮೂಲಕ ಎಲ್ಲ ಪುಟ್ಟ ಪುಟಾಣಿ ಮಕ್ಕಳಿಗೆ ಕುತೂಹಲ ಮೂಡಿಸುವ ಕಥೆಯೊಂದಿಗೆ ನಿಮ್ಮ ಮುಂದೆ ಪುಟಾಣಿ ಶ್ರಾವ್ಯ ಪೂಜಾರಿ.
1: ನನ್ನ ಹೆಸರು ಶ್ರಾವ್ಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಳಿಲು ಮತ್ತು ನಾಯಿಮರಿಯ ಕಥೆ. ಒಂದು ಊರಿನಲ್ಲಿ ಅಳಿಲು ಮತ್ತು ನಾಯಿಮರಿ ಗೆಳೆಯರಾಗಿದ್ದರು. ಒಮ್ಮೆ ಗೂಡಿನ ಹೊರಗೆ ಇರುವ ತಿನ್ನಲು ಹೊರಗೆ ಬರುವಾಗ ಜೋರಾಗಿ ಮಳೆ ಬಂತು. ಆಗ ಅಳಿಲು ನಾಯಿಮರಿಯ ಬೆನ್ನಿನ ಮೇಲೆ ಕುಳಿತುಕೊಂಡು ಇಬ್ಬರ ಜೊತೆಯಾಗಿ ತಿಂಡಿ ತಿಂದರು.
0: ವಂದನೆಗಳು. ಮುಂದಕ್ಕೆ ಮುರಳಿನಾದದ ಮಾಧುರ್ಯ ತುಂಬಿದ ಶ್ರೀಕೃಷ್ಣನ ಹಾಡಿನೊಂದಿಗೆ ನಿಮ್ಮ ಮುಂದೆ ನವ್ಯ ಪೂಜಾರಿ.
2: ನನ್ನ ಹೆಸರು ನವ್ಯ ಪೂಜಾರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಪದ್ಯ.

ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣಿ ಹರಿಯೋ ಹರಿ ಕೇಶವ ಹರಿ ಗೋವಿಂದ ಹರಿ ನಾರಾಯಣಿ ಹರಿಯೋ ಹರಿ ಸುಂದರ ನಂದ ಮುಕುಂದ ಹರಿ ನಾರಾಯಣಿ ಹರಿಯೋ ಹರಿ ಸುಂದರ ನಂದ ಮುಕುಂದ

0: ಧನ್ಯವಾದ. ಮುಂದೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆಯ ದೇಶ ಭಾರತದ ಮಹತ್ವದ ಬಗ್ಗೆ ಭಾಷಣದೊಂದಿಗೆ ನಿಮ್ಮ ಮುಂದೆ ಅಮೋಗ್ ಭಟ್.
1: ನನ್ನ ಹೆಸರು ಅಮೋಗ್ ಭಟ್. ಇಂದು ನಾನು ನಮ್ಮ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶ ನಮ್ಮ ಹೆಮ್ಮೆ ಎಂಬುದು ಕೇವಲ ಘೋಷಣೆಯಲ್ಲ, ಅದೊಂದು ಭಾವನೆ. ಪುರಾತನ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯ ತಾಣ, ನದಿಗಳು, ಪರ್ವತಗಳು, ಕಲೆ ಮತ್ತು ಭಾಷೆಗಳಿಂದ ಸಮೃದ್ಧವಾಗಿರುವ ಭಾರತ ಜಗತ್ತಿಗೆ ಶಾಂತಿ, ಯೋಗ ಮತ್ತು ಜ್ಞಾನವನ್ನು ನೀಡಿದ ಹೆಮ್ಮೆಯ ದೇಶ. ಭಾರತ ವಿಶ್ವ ನಾಗರಿಕತೆ ಮಾತೆ, ಅನೇಕತೆಯಲ್ಲಿ ಏಕತೆಯಿರುವ ದೇಶ. ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ, ಇತಿಹಾಸ ಆದಿದೇವತೆ, ದಂತಕಥೆಗಳ ಮಹಾಮಾತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ನಮ್ಮ ದೇಶ ಹೇಗಿದೆ ಎಂದರೆ, ಉತ್ತರದ ಉತ್ತುಂಗದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಸರದಿ, ಮೇಲೆ ಕಿರೀಟಪ್ರಾಯದ ಹಿಮವರ್ಷ, ಕೆಳಗೆ ನೀಲ ಸಿಂಧು ಜಲಸ್ಪರ್ಶ. ತನ್ನ ಮಧ್ಯೆ ಬೆಳೆದು ನಿಂತಿರುವ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ನಮ್ಮ ಭಾರತ ವರ್ಷ. ನಮ್ಮ ಭಾರತ ದೇಶ ಎಂತಹ ಶ್ರೇಷ್ಠ ದೇಶ ಅಂದರೆ, ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಗಣಿತವನ್ನು ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ವಿಜ್ಞಾನದ ಬಗ್ಗೆ ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಮೊದಲ ಬಾರಿಗೆ ಆಯುರ್ವೇದದ ಬಗ್ಗೆ ತಿಳಿಸಿಕೊಟ್ಟಂತಹ ಶ್ರೇಷ್ಠ ದೇಶ ನಮ್ಮದು. ಇಡೀ ಜಗತ್ತಿಗೆ ಅತ್ಯಂತ ಮೊದಲ ಬಾರಿಗೆ ಯೋಗವನ್ನು ಪರಿಚಯಿಸಿಕೊಟ್ಟಂತಹ ಶ್ರೇಷ್ಠ ಭಾರತ ನಮ್ಮದು. ಕೇವಲ ಸಂಪ್ರದಾಯ ಮಾತ್ರವಲ್ಲ, ಸಂಸ್ಕೃತಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲೂ ನನ್ನ ದೇಶ ಮುಂಚೂಣಿಯಲ್ಲಿದೆ ಎನ್ನಲು ನನಗೆ ಹೆಮ್ಮೆಯಾಗುತ್ತದೆ. ಈ ದೇಶದ ನಾಗರಿಕರಾಗಿ ನಾವೆಲ್ಲರೂ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸಿ ದೇಶದ ಪ್ರಗತಿಗೆ ಕೊಡುಗೆ ನೀಡೋಣ ಎನ್ನುತ್ತಾ ನನ್ನ ದೇಶ ನನ್ನ ಹೆಮ್ಮೆ ಎಂಬ ಸಾಲಿನೊಂದಿಗೆ ನನ್ನ ಹೆಮ್ಮೆಯ ದೇಶ ಭಾರತದ ಬಗ್ಗೆ ಒಂದೆರಡು ಸಾಲುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ರೇಡಿಯೋ ಸಾರಂಗ ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಪೂರ್ಣಗೊಳಿಸುತ್ತೇನೆ. ವಂದೇ ಮಾತರಂ, ಜಯ ಶ್ರೀರಾಮ್.
0: ವಂದನೆಗಳು. ಇದೀಗ ಮುಂದಕ್ಕೆ ನಾನು ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನ ಹರಿಸಿ ಹೋಗುವಾಗ ಎಂಬ ಕವನದ ಮೂಲಕ ನಿಮ್ಮ ಮುಂದೆ ಮನಿಷ್ಕಾ ಮಂಗಳೂರು.
2: ಎಲ್ಲರಿಗೂ ನಮಸ್ಕಾರಗಳು. ನಾ ನಿಮ್ಮ ಪ್ರೀತಿಯ ಮನಿಷ್ಕದ ನನ್ ಮಂಗಳೂರು ಮಾಡುವ ಕವನ ವಚನ ಶಿಕಿಗೆ ಬರೆದ ಪತ್ರ ಎಂಬ ಶೀರ್ಷಿಕೆಯೊಂದಿಗೆ ಇಲ್ಲಿ ನಾನು ನವಿಲನ್ನು ಶಿಕಿ ಎಂದು ಅನುಮೋದಿಸಿದ್ದೇನೆ. ಮುಸ್ಸಂಜೆಯಲ್ಲಿ ನಾನು ನನ್ನೂರನ್ನು ಹರಸಿ ಹೋಗುವಾಗ ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ದಾರಿಯಲ್ಲಿ ಕಂಡ ದೃಶ್ಯ ಇನ್ನೂ ಕಣ್ಗತ್ತಿದೆ. ವಸಂತಕಾಲದ ಮುಸ್ಸಂಜೆಯಲ್ಲಿ ತುಂತೂರು ಮಳೆ ಬೀಳುತ್ತಿರಲು, ತುಂತೂರು ಮಳೆ ಬೀಳುತ್ತಿರಲು, ಹಸಿರಸಿರು ಮೈತನ ತುಂಬಿಯ ಪ್ರಕೃತಿ ಸೌಂದರ್ಯ ಕಣ್ತುಂಬಿಸಿತಿರಲು, ಸೌಂದರ್ಯ ಕಣ್ತುಂಬಿಸಿತಿರಲು, ಕರಿಮೋಡದ ಅಲೆಯಲ್ಲಿ ತಣ್ಣನೆ ಗಾಳಿ ಬೀಸುತ್ತಿರಲು, ತಣ್ಣನೆ ಗಾಳಿ ಬೀಸುತ್ತಿರಲು, ಹಸಿರು ತುಂಬಿಹ ಗಿಡಮರಗಳ ರಾಶಿಯ ಬಿಟ್ಟು ಒಣಮರದ ಕೊಂಬೆಯಲ್ಲಿ ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಗರಿಬಿಚ್ಚಿ ಶಿಕಿಯು ಕುಳಿತಿರಲು, ಮನಮೋಹಕ ವಿಸ್ಮಯದಲ್ಲೊಂದು ಪ್ರಕೃತಿ ಕಲಿಸುತ್ತಿರುವ ಪಾಠ ಅರಿತವರಾರು. ಯಾರನ್ನು ಕಡೆಗಣಿಸಿದೆ ಕೆಡುಕಿನಲ್ಲೂ ಒಳ್ಳೆತನ ಬಯಸು. ನೀ ಎಲ್ಲಿರುವೆ, ಹೇಗಿರುವೆ, ಹೆಂಗಿರುವೆವೆನ್ನುವುದು ಮುಖ್ಯವಲ್ಲ ಮನುಜ. ನಿನ್ನ ಇರುವಿಕೆಯಲ್ಲಿ ನಿನ್ನತನದ ನಿಜವು ತಿಳಿಯುವುದು. ತಿರಸ್ಕರಿಸಬೇಡ ಯಾವುದನ್ನು, ತಿಳಿದು ಬದುಕು, ಸ್ವಚ್ಛಂದವಾಗಿ ಹಾರಾಡು ಮನಬದ್ದಂತೆ. ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನೀ ಹೆಸರಿಗೆ? ಹೇ ಶಿಕಿಯೇ, ಈ ಪ್ರಶ್ನೆಗೆ ಉತ್ತರ ಕೊಡುವೆಯಾ ನನ್ನೀ ಹೆಸರಿಗೆ? ಇತಿ ಮನಿಷ್ಕಾ.
0: ಧನ್ಯವಾದಗಳು. ಇದೀಗ ಮುಂದಕ್ಕೆ 1980 ಬಿಡುಗಡೆಯಾದ ರಾಮಲಕ್ಷ್ಮಣ ಚಿತ್ರದ ಎಸ್ ಜಾನಕಿಯವರು ಹಾಡಿರುವಂತಹ ಕೇಳಿದ್ದು ಸುಳ್ಳಾಗಬಹುದು ಎಂಬ ಹಾಡಿನ ಮೂಲಕ ನಿಮ್ಮ ಮುಂದೆ ಆತ್ಮಿ ಅಜಕಾರು.
3: ನನ್ನ ಹೆಸರು ಆತ್ಮಿ ಪ್ರಕಾಶ್ ಅಜಕಾರು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುದು. ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿ ಒಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆ ಒಡತಿ ಗಂಗಮ್ಮ, ತೊಟ್ಟಿಲಳವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು, ಮಗುವಿನ ಆಟಕ್ಕೆ ಇಲ್ಲಮ್ಮ.

ಕೇಳಮ್ಮ, ಮನೆಯಲ್ಲಿ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿದಳು. ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರೂ ಜೊತೆಯಿಲ್ಲ. ತೊಟ್ಟಿಲ ಬಳಿಯೇ ಕಾವಲಿಡು, ಹೊರಗೆ ಎಲ್ಲೋ ಹೋಗದಿರು. ಕಂಗೆಯು ಹೊರಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದರು. ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗಡಡೆಯಿತು ರೋಷದಲ್ಲಿ. ಸೋತಿತ್ತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ

0: ಕುಸಿಯನ್ನು ಚಚ್ಚಿದಳು, ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಕಂದನು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು. ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯಿತು.
1: ಧನ್ಯವಾದಗಳು. ಇದೀಗ ಮುಂದಕ್ಕೆ ಮುಂಗಾರು ಮಳೆ ಚಿತ್ರದ ಎಲ್ಲರ ನೆಚ್ಚಿನ ಹಾಡು ಕನಸಲು 100 ಬಾರಿ ಎಂಬುವ ಹಾಡಿಗೆ ದನಿಯಾಗಲು ಇದೀಗ ನಿಮ್ಮ ಮುಂದೆ ಪಂಚಮಿ ಅಜೇಕಾರ್.
2: ನನ್ನ ಹೆಸರು ಪಂಚಮಿ ಪ್ರಕಾಶ್ ಅಜೇಕಾರ್.

ಧನ್ಯವಾದಗಳು. ಇಲ್ಲಿಗೆ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ವತಿಯಿಂದ ನಡೆಸಲು ಕೊಟ್ಟ ಕಾರ್ಯಕ್ರಮ ಮಕ್ಕಳೆಡೆಗೆ ಸಾರಂಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಅವಕಾಶ ನೀಡಿದ ರೇಡಿಯೋ ಸಾರಂಗ ನಿರ್ದೇಶಕರಿಗೆ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲಾ ಸಾರಂಗ ಕೇಳುಗರಿಗೆ ನಮ್ಮ ವಂದನೆಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ವಂದನೆಗಳು.

0: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ. ವಿಷಯ ನ್ಯಾಯಾಂಗ ವ್ಯವಸ್ಥೆ.
1: ಎಲ್ಲ ರೇಡಿಯೋ ಸಾರಂಗ್ ಕೇಳುಗರಿಗೆ ನಮಸ್ಕಾರ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಇಂದು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ದೇಶವು ಪ್ರಜಾಪ್ರಭುತ್ವದ ದೊಡ್ಡ ಮಾದರಿಯಾಗಿದ್ದು ಅದರ ಮುಖ್ಯ ಕಂಬಗಳಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ ವ್ಯವಸ್ಥೆಯು ಒಂದಾಗಿದೆ. ಈ ವ್ಯವಸ್ಥೆಯು ದೇಶದ ಕಾನೂನಿನ ಆಧಿಪತ್ಯವನ್ನು ಕಾಪಾಡುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುವುದರಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವು ಹಲವಾರು ಹಂತಗಳನ್ನು ದಾಟಿದೆ. ಪ್ರಾಚೀನ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಧರ್ಮ ಮತ್ತು ನೀತಿಯ ಆಧಾರದ ಮೇಲೆ ನಡೆಯುತ್ತಿತ್ತು. ಇದರಲ್ಲಿ ಮೂರು ಪ್ರಮುಖ ಮೂಲಗಳಿವೆ. ಮೊದಲನೆಯದಾಗಿ ಮನುಸ್ಮೃತಿ. ಇದು ಹಿಂದೂ ಕಾನೂನಿನ ಪ್ರಮುಖ ಗ್ರಂಥವಾಗಿದ್ದು ಜನಜೀವನದ ಎಲ್ಲಾ ಕ್ಷೇತ್ರಗಳಿಗೆ ನಿಯಮಗಳನ್ನು ನೀಡುತ್ತಿತ್ತು. ಎರಡನೆಯದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರ. ಇದು ರಾಜಕೀಯ ಮತ್ತು ಆರ್ಥಿಕ ನೀತಿಗಳನ್ನು ಮಾತ್ರವಲ್ಲದೆ ನ್ಯಾಯಾಂಗದ ಪ್ರಮುಖ ಅಂಶಗಳನ್ನು ನಿರ್ಧರಿಸಿತ್ತು. ಮೂರನೆಯದಾಗಿ ಧರ್ಮಶಾಸ್ತ್ರಗಳು. ವಿವಿಧ ಧಾರ್ಮಿಕ ಗ್ರಂಥಗಳು ಕಾನೂನು ಮತ್ತು ನ್ಯಾಯಾಂಗದ ಆಧಾರವಾಗಿ ಸೇವೆ ಸಲ್ಲಿಸುತ್ತಿದ್ದವು. ಈ ಕಾಲಗಳಲ್ಲಿ ರಾಜರು ನ್ಯಾಯಾಧೀಶರಾಗಿದ್ದು ಗ್ರಾಮ ಪಂಚಾಯತಿಗಳು ಸ್ಥಳೀಯ ನ್ಯಾಯವನ್ನು ನಿರ್ವಹಿಸುತ್ತಿದ್ದವು. ತಕ್ಕ ಪ್ರತಿಫಲ ಅಥವಾ ಶಿಕ್ಷೆಯ ಮೂಲಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ತದನಂತರ ಮೊಘಲ್ ಆಳ್ವಿಕೆ ಪ್ರಾರಂಭವಾಯಿತು. ಮೊಘಲ್ ಅರಸುಗಳು ಶರಿಯತ್ ಕಾನೂನನ್ನು ಅನುಸರಿಸುತ್ತಿದ್ದರು. ಅಫ್ಘಾನಿ ಮತ್ತು ಪರ್ಷಿಯನ್ ಕಾನೂನು ಪ್ರಭಾವವನ್ನು ಹೊಂದಿತ್ತು. ಸ್ಥಳೀಯ ನ್ಯಾಯಗಳಲ್ಲಿ ಪಂಡಿತರು ಮತ್ತು ಖಾಜಿಗಳು ನ್ಯಾಯ ನಿರ್ವಹಿಸುತ್ತಿದ್ದರು. ನಂತರ ಪ್ರಾರಂಭವಾಯಿತು ಬ್ರಿಟಿಷರ ಆಳ್ವಿಕೆ. 1773 ವೆರೆನ್ ಹ್ಯಾಸ್ಟಿಂಗ್ ಭಾರತದಲ್ಲಿ ಪ್ರಥಮ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸ್ಥಾಪಿಸಿದರು. 1861 ಹೈಕೋರ್ಟ್ಗಳ ಸ್ಥಾಪನೆಯಾಯಿತು. 1935 ಭಾರತ ಸರ್ಕಾರದ ಕಾಯ್ದೆಯು ನ್ಯಾಯಾಂಗವನ್ನು ಸ್ವತಂತ್ರಗೊಳಿಸಲು ಪ್ರಾರಂಭವಾಯಿತು. 1947 ಭಾರತ ಸ್ವಾತಂತ್ರ್ಯ ಪಡೆದ ನಂತರ 1950 ಭಾರತದ ಸಂವಿಧಾನ ಜಾರಿಗೆ ಬಂದು ದೇಶವು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತ್ತು. ಇದರೊಂದಿಗೆ ಭಾರತದಲ್ಲಿ ನ್ಯಾಯಾಂಗವು ಪೂರ್ಣ ಸ್ವಾತಂತ್ರ್ಯವಾಗಿರಬೇಕೆಂಬ ಉದ್ದೇಶವನ್ನು ಹೊಂದಿ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲ್ಪಟ್ಟವು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮುಖ್ಯ ನ್ಯಾಯಾಧೀಶ ಮತ್ತು 33 ಸಹ ನ್ಯಾಯಮೂರ್ತಿಗಳನ್ನು ಹೊಂದಿರುತ್ತದೆ. ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುತ್ತಾರೆ. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹಲವು ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ಸಂವಿಧಾನಾತ್ಮಕ ಅಧಿಕಾರ, ಅಂದರೆ ಇದು ಭಾರತದ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಯನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ಮೇಲ್ಮನವಿ ನ್ಯಾಯಾಲಯ. ರಾಜ್ಯ ಮತ್ತು ಹೈಕೋರ್ಟ್ಗಳ ತೀರ್ಪುಗಳಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಮೂರನೆಯದಾಗಿ ಸಲಹಾ ಅಧಿಕಾರ. ರಾಷ್ಟ್ರಪತಿಗಳು ನ್ಯಾಯಾಂಗ ಸಲಹೆಗಾಗಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಾಲ್ಕನೆಯದಾಗಿ ಮೂಲ ನ್ಯಾಯಾಧಿಕಾರ. ಕೇಂದ್ರ ಮತ್ತು ರಾಜ್ಯಗಳ ಅಥವಾ 2 ಅಥವಾ 3 ರಾಜ್ಯಗಳ ನಡುವಿನ ವಿವಾದವನ್ನು ಸುಪ್ರೀಂ ಕೋರ್ಟ್ ನೇರವಾಗಿ ನಿರ್ಧರಿಸುತ್ತದೆ. ಉಚ್ಚ ನ್ಯಾಯಾಲಯ. ಪ್ರತಿ ರಾಜ್ಯ ಅಥವಾ ರಾಜ್ಯಗಳ ಗುಂಪಿಗೆ ಉಚ್ಚ ನ್ಯಾಯಾಲಯ ಇರಬಹುದು. ಪ್ರಸ್ತುತ ಭಾರತದಲ್ಲಿ 25 ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಉಚ್ಚ ನ್ಯಾಯಾಲಯಗಳಲ್ಲಿ ಮುಖ್ಯ ನ್ಯಾಯಾಧೀಶರು ಮತ್ತು ಹಲವು ಸಹ ನ್ಯಾಯಾಧೀಶರು ಇರುತ್ತಾರೆ. ಇವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೂ ಅಧಿಕಾರಗಳನ್ನು ನೀಡಿವೆ. ಅವುಗಳಲ್ಲಿ ಪ್ರಮುಖವಾಗಿ ಮೇಲ್ಮನವಿ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯಗಳ ತೀರ್ಪುಗಳಿಗೆ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದೆ. ಎರಡನೆಯದಾಗಿ ಸಾಂವಿಧಾನಿಕ ವ್ಯಾಖ್ಯಾನ, ರಾಜ್ಯ ಸರ್ಕಾರಗಳ ಕಾನೂನುಗಳನ್ನು ಪರಿಶೀಲಿಸುವ ಅಧಿಕಾರವೂ ಇದೆ. ಮೂರನೆಯದಾಗಿ ಮೂಲ ನ್ಯಾಯಾಧಿಕಾರ, ಹಲವು ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯ ನೇರ ತೀರ್ಪನ್ನು ನೀಡುವ ಸಾಮರ್ಥ್ಯ ಹೊಂದಿದೆ. ಜಿಲ್ಲಾ ನ್ಯಾಯಾಲಯವು ಪ್ರತಿ ಜಿಲ್ಲೆಗೆ ಒಂದು ಮುಖ್ಯ ನ್ಯಾಯಾಧೀಶರು ಅಥವಾ ಸಹಾಯಕ ನ್ಯಾಯಾಧೀಶರನ್ನು ಇರಿಸುತ್ತಾರೆ. ಇವರನ್ನು ರಾಜ್ಯದ ರಾಜ್ಯಪಾಲಕರು ನೇಮಕ ಮಾಡುತ್ತಾರೆ. ಕ್ರಿಮಿನಲ್ ಅಥವಾ ಸಿವಿಲ್ ಪ್ರಕರಣಗಳಿಗೆ ತೀರ್ಪನ್ನು ಜಿಲ್ಲಾ ನ್ಯಾಯಾಲಯವು ನೀಡುತ್ತದೆ. ಆರ್ಥಿಕ ಅಪರಾಧ, ಕುಟುಂಬ ವಿವಾದ, ಆಸ್ತಿ ವಿವಾದಗಳನ್ನು ಜಿಲ್ಲಾ ನ್ಯಾಯಾಲಯವು ನಿರ್ವಹಿಸುತ್ತದೆ. ನ್ಯಾಯಾಂಗದ ಅಭಿವೃದ್ಧಿಯಲ್ಲಿ ಹಲವಾರು ಪ್ರಮುಖ ಘಟನೆಗಳು ಮತ್ತು ತೀರ್ಪುಗಳು ಮಹತ್ವವಾಗಿವೆ. ಉದಾಹರಣೆಗೆ ಕೇಶವನಂದ ಭಾರತಿ ಪ್ರಕರಣ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದರ ಮಹತ್ವವನ್ನು ಈ ಪ್ರಕರಣ ನಿರ್ಧರಿಸಿತು. ಹಾಗೆಯೇ ಮೇನಕಾ ಗಾಂಧಿ ಪ್ರಕರಣ ಪ್ರಜೆಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಎತ್ತಿಹಿಡಿದ ತೀರ್ಪಾಗಿತ್ತು. ಶಾಬಾನು ಪ್ರಕರಣ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಿಸಿದ ತೀರ್ಪಾಗಿತ್ತು. ವಿಶಾಖ ಪ್ರಕರಣ ಮಹಿಳಾ ಶೋಷಣೆಯನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ನೀಡಿದ ತೀರ್ಪಾಗಿತ್ತು. ಆದರ್ಶ್ ಹೌಸಿಂಗ್ ಸ್ಕ್ಯಾಂಡಲ್ ಮತ್ತು ಹವಾಲಾ ಕೇಸ್, ಭ್ರಷ್ಟಾಚಾರದ ವಿರುದ್ಧ ತೀರ್ಪುಗಳು, ಇವು ಮತ್ತು ಇತರ ಹಲವು ತೀರ್ಪುಗಳು ಜನರ ಹಕ್ಕುಗಳನ್ನು ರಕ್ಷಿಸುವ ನಿಷ್ಪಕ್ಷಪಾತ, ಪಕ್ಷಪಾತವಿಲ್ಲದ ಮತ್ತು ಪ್ರಬಲ ನಿರ್ಧಾರಗಳನ್ನು ನೀಡುವ ನ್ಯಾಯಾಲಯದ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಪ್ರಭಾವ ಬಹಳ ಮಹತ್ವವಾಗಿದೆ. ಇದು ಕಾನೂನಿನ ಉಲ್ಲಂಘನೆಗಳನ್ನು ತಡೆದು ನ್ಯಾಯವನ್ನು ಒದಗಿಸುವ ಒಂದು ಪ್ರಮುಖ ಸಾಧನವಾಗಿದೆ. ನ್ಯಾಯಾಂಗದ ಪ್ರಮುಖ ಕಾರ್ಯಗಳು: ಅಪರಾಧವನ್ನು ತಡೆಹಿಡಿಯುವುದು, ಅಪರಾಧಿಗಳಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ವಿಧಿಸುವ ಮೂಲಕ ಸಮಾಜದಲ್ಲಿ ಶಿಸ್ತು ಮತ್ತು ಶಾಂತಿಯನ್ನು ಕಾಪಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನು ಸಂವಿಧಾನದ ವಿರುದ್ಧವಾದರೆ ಅದನ್ನು ರದ್ದುಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮೂರನೇದಾಗಿ ನ್ಯಾಯ ಮತ್ತು ಸಮಾನತೆ. ಪ್ರಜೆಗಳ ಹಕ್ಕುಗಳ ರಕ್ಷಣೆಗೆ ನ್ಯಾಯಾಲಯಗಳು ನಿರಂತರವಾಗಿ ಶ್ರಮಿಸುತ್ತವೆ. ಸಾಮಾಜಿಕ ನ್ಯಾಯ: ದಲಿತರು, ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಪರಿಸರ ರಕ್ಷಣೆಗಾಗಿ ಮಹತ್ವದ ತೀರ್ಪುಗಳನ್ನು ನೀಡಲಾಗುತ್ತಿದೆ. ಉದಾಹರಣೆಗೆ ಗಂಗಾ ಮತ್ತು ಯಮುನಾ ನದಿಗಳನ್ನು ಜೀವಂತ ಸತ್ವಗಳಾಗಿ ಪರಿಗಣಿಸುವ ತೀರ್ಪು ನೀಡಿತ್ತು. ಹೊಸ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣದ ಮೂಲಕ ನ್ಯಾಯಾಂಗವು ದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಹೀಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಶಕ್ತಿಶಾಲಿಯಾಗಿದ್ದರೂ ಅದರಲ್ಲಿ ಹಲವಾರು ಸವಾಲುಗಳು ಇವೆ. ಮೊದಲನೆಯದಾಗಿ ನ್ಯಾಯ ವಿಳಂಬ. ಹಲವಾರು ವರ್ಷಗಳಿಂದ ಅಪಾರ ಪ್ರಮಾಣದ ಮೊಕದ್ದಮೆಗಳು ನಿರ್ಧಾರಕ್ಕಾಗಿ ಕಾಯುತ್ತಿವೆ. ಇದರಿಂದಾಗಿ ಜನರಿಗೆ ತ್ವರಿತ ನ್ಯಾಯ ದೊರಕುವುದಿಲ್ಲ. ನ್ಯಾಯವನ್ನು ಜನಸಾಮಾನ್ಯರಿಗೆ ಸುಲಭಗೊಳಿಸುವ ಅಗತ್ಯವಿದೆ. ದೇಶದ ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ನ್ಯಾಯ ದೊರಕಲು ಇನ್ನಷ್ಟು ಸುಧಾರಣೆಗಳು ಅಗತ್ಯವಿದೆ. ನ್ಯಾಯದ ವ್ಯವಸ್ಥೆಯಲ್ಲಿ ದೌರ್ಬಲ್ಯಗಳು. ಕೆಲವೊಮ್ಮೆ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಗಳು ನ್ಯಾಯಾಂಗದ ಪ್ರಭಾವವನ್ನು ಕುಂದಿಸಲು ಯತ್ನಿಸುತ್ತವೆ. ನ್ಯಾಯಾಲಯಗಳಲ್ಲಿ ಕಡಿಮೆ ತಂತ್ರಜ್ಞಾನದ ಬಳಕೆಯೂ ಇದೆ. ಈಗಿನ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲದೆ ದಸ್ತಾವೇಜು ಕಾರ್ಯಗಳು ಇನ್ನೂ ಹಳೆಯ ಪದ್ಧತಿಗಳನ್ನು ಅನುಸರಿಸುತ್ತವೆ. ನ್ಯಾಯಾಧೀಶರ ಕೊರತೆಗಳು ಎದ್ದು ಕಾಣುತ್ತವೆ. ಭಾರತದಲ್ಲಿ ಸಾಕಷ್ಟು ನ್ಯಾಯಾಧೀಶರ ಕೊರತೆ ಇದೆ. ಇದರಿಂದಾಗಿ ದೊಡ್ಡ ಸಂಖ್ಯೆಯ ಪ್ರಕರಣಗಳು ನಿರ್ಧಾರಕ್ಕೆ ಬರುವುದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕೊನೆಯದಾಗಿ ಭ್ರಷ್ಟಾಚಾರ. ಕೆಲವೊಮ್ಮೆ ನ್ಯಾಯಾಂಗದ ವಿವಿಧ ಹಂತಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತವೆ. ನಮ್ಮ ನ್ಯಾಯಾಂಗವನ್ನು ಇನ್ನಷ್ಟು ಬಲವರ್ಧಿಗೊಳಿಸಲು ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕು. ತ್ವರಿತ ಮತ್ತು ಪರಿಣಾಮಕಾರಿ ತೀರ್ಪುಗಳನ್ನು ನಿರ್ಧರಿಸಲು ಹೊಸ ನೀತಿಗಳು ರೂಪುಗೊಳಿಸಬೇಕು. ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮೂಡಿಸಲು ಸರ್ಕಾರ ಮತ್ತು ನ್ಯಾಯಾಂಗ ಒಂದಾಗಬೇಕು. ಎಲ್ಲಾ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಆನ್ಲೈನ್ ವ್ಯವಸ್ಥೆಯ ಒಯ್ಯುವ ಮೂಲಕ ಕಾರ್ಯಪದ್ಧತಿಗಳನ್ನು ಸುಗಮಗೊಳಿಸಬೇಕು. ಭಿನ್ನ ಭಿನ್ನ ವಿಷಯ ಪ್ರಕರಣಗಳನ್ನು ನಿರ್ವಹಿಸಲು ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು. ನ್ಯಾಯಾಲಯದಲ್ಲಿ ಹೆಚ್ಚುತ್ತಿರುವ ಪ್ರಕರಣಗಳನ್ನು ನಿಯಂತ್ರಿಸಲು ಹೆಚ್ಚು ನ್ಯಾಯಾಧೀಶರನ್ನು ನೇಮಿಸಬೇಕು. ಹೆಚ್ಚು ನ್ಯಾಯಾಲಯಗಳನ್ನು ಸ್ಥಾಪಿಸುವ ಮೂಲಕ ನ್ಯಾಯ ಪ್ರಕ್ರಿಯೆಯ ವೇಗವನ್ನು ಹೆಚ್ಚಿಸಬೇಕು. ಇದರ ಜೊತೆಗೆ ಮಧ್ಯಸ್ಥತೆ, ವಾಣಿಜ್ಯ ನ್ಯಾಯಾಲಯ, ಗ್ರಾಹಕರ ನ್ಯಾಯಾಲಯಗಳನ್ನು ಮತ್ತಷ್ಟು ಕ್ರಿಯಾಶೀಲಗೊಳಿಸಬೇಕು. ಭಾರತದ ನ್ಯಾಯಾಂಗವು ವಿಶ್ವದ ದೊಡ್ಡ ಮತ್ತು ಪ್ರಭಾವಶಾಲಿ ನ್ಯಾಯಾಂಗ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವದ ಬೆನ್ನುಲುಬಾಗಿದೆ. ಇದು ಕಾನೂನಿನ ಆಧಿಪತ್ಯವನ್ನು ಖಚಿತಗೊಳಿಸುವ ಮೂಲಕ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸುತ್ತದೆ. ನ್ಯಾಯಾಂಗದ ಶಕ್ತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ನ್ಯಾಯಾಂಗದ ಪಾತ್ರವನ್ನು ನಾವು ಗೌರವಿಸಬೇಕು ಮತ್ತು ಅದನ್ನು ಬಲಪಡಿಸಲು ನಮ್ಮದೇ ಆದ ಕೊಡುಗೆ ನೀಡಬೇಕು. ಇಂತಹ ಮಹತ್ವದ ವಿಷಯದ ಬಗ್ಗೆ ಮಾತಾಡಲು ಅವಕಾಶ ನೀಡಿದ ರೇಡಿಯೋ ಸಾರಂಗ್ನ ಆಡಳಿತ ಮಂಡಳಿಗೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸದಾ ಬಲಶಾಲಿಯಾಗಿ ಪ್ರಜಾಪ್ರಭುತ್ವದ ಸಮಾನತೆ ಮತ್ತು ನ್ಯಾಯ ತತ್ವಗಳನ್ನು ಉಳಿಸಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
0: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನೋ ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಆರನೇ ಕಂತು.
1: ಪ್ರಶ್ನೆಗೆ ಉತ್ತರ ಗುರು ಅಪ್ಪೇ ಸುರುಕು
2: ಅರ್ಥ ಬರ್ತದೆ ಬಣಬಡಕ್ಕೆ ನಿಕ್ಕ ಜ್ವಲಂತ ಸಾಕ್ಷಿ ನಾನು ಯಾರು ಬರ್ಬೇಕು ಅತ್ರಿ ಅನಸೂಯ ಬಣಬಡ ಪೂಜಾರ್ ಹೇರಗಳು
1: ಅಂದ್ರೆ
2: ಅಂಚಿನ ಅನಸೂಯ ದೇವಿ ಮಾತೃ ಸ್ವರೂಪಿ ಅದೇ ತ್ರಿಮೂರ್ತಿ ತಾನವಳು ಸೋತುನ ಒಂಜಿ ಪುರಾಣದ ಪುಣ್ಯ ಘಟನಾವಳಿ ಒಂಚೂರಿಕೆ
1: ಗೊತ್ತು ಅಸಲಿನ ಮೂಜನ್ನ ಜೋಕಲ್ ಅದಕ್ಕುಲ್ಲ ಅದು ಬಳಸಿನ ಅನುಪತ್ತ ಅವು ಖಂಡನೇನ ಬರ್ತಿರೋದು ಎನ್ನ ಸರದಿಡಿ ಯಾನೇ ಬಾತಿರೋದು ಎತ್ತ ಈ ಉದಾಹರಣೆ ಕರ್ನ ಕತೆಗೆ ಉತ್ತರ ಏನ್ ಕರ್ಪೆ ಅವಲ ಖಂಡನೇನ ಮಿಥ್ಯ ಹಾಲು ಬಿಡ್ತೀನಿ ಆ ಖಂಡನೇನ ಸೇವೆ ಮಾತ್ರ ಪತಿವ್ರತಾ ಧರ್ಮ ಎಂಕಿತ್ತುಂಡ ಅಕ್ಕಲ ಮೂಜಿಗೆನೆಲ್ಲ ಬಾಲೆಲ್ಲ ಅದು ತೋಜಾಡನ ಮಣ್ಣಿ ಖಂಡನೇನ ಸೇವೆ ಮಾತ್ರ ಪತಿವ್ರತ ಧರ್ಮ ಅವಲ್ಲ ಖಂಡನೆ ಪ್ರಾಮುಖ್ಯ ಖಂಡನೆ ಬಿಡಿದ್ರೆ ಬಾಂಧವ್ಯ ಅಪ್ಪನ ಸೇವೆ ಮಾತ್ರ
2: ದಿಕ್ಕ ತತ್ವನ್ನ ವಿಚಾರಣೆ ಅವತ್ತು ಕೇಳಿ ಮೂಜಿ ಜನ ಪರೀಕ್ಷೆ ಮಲ್ಪರ ಬರ್ತೇನೆ
1: ಅಂದ್ರೆ
2: ನಾರದ ಮಹರ್ಷಿ ಇರ್ಬೋದು ಮೂಜಿ ಮೂರ್ತಿ ಎಲ್ಲ ಬಡಿದ್ರೆ ಹಣ್ಣ ಪ್ರಕಾರ ಪತವ್ರತ ಏರಲಿಕ್ಕೆ ಅನ್ನದ ಅನಸೂಯ ದೇವಿನ ಬಣ್ಣ ಮಜ್ಜರಾಣಿ ತನ್ನ ಕಂಡನೆರಲನ್ನು ಛೇಡಿಸೋದು ಕಡಪುಡಿರಿ ಪತವ್ರತ ಧರ್ಮ ಪರೀಕ್ಷೆ ಮಲ್ಪಳಿ ತ್ರಿಮೂರ್ತಿಲಾಡಿ ಹೋದು ಹೋದು ದಾನಿ ಬಂಡರಿ ಈ ಅಂಕಲಿಗೆ ನುಪ್ಪು ಬಾಡು ಆ ತನಗ ಆರು ಬಂಡರಿ ಹೋಲೆ ಮೀದು ಬಲಿ ಮೀದು ಬತ್ತೇರಿ ಆನೆಗಳು ನೀ ನಿಬಂಧನೆ ಉಂಟು ಎಂಕಲಿಗೆ ಮನಸ್ಸು ಬಲಸಿನಾಗ ನಿನ್ನ ಮೇಟು ಒಂಜಿತುಂಡು ಕುಂಟುಲೈಪರಬಲ್ಲಿ ಬತ್ತಲೆಯಾದ ಬಲಸಡು ಅಪ್ಪಗ ಆರು ದಾನ ಮಲ್ತರಿ ಕಮಂಡಲದ ತೀರ್ಥನು ಪ್ರೋಕ್ಷಣ ಮಲ್ತದೆ ಮೂಜಿ ಮೂರ್ತಿರಲ್ಲ ಎಲ್ಲ ಪುರು ಬಾಲಲೆಕ್ಕ ಮಲ್ತದೆ ಜಕ್ಕಿಯಲ್ಲಿ ಜಿಪ್ಪಡಾದಿ ತನ್ನ ಪುರು ಬಾಲದ ಎದುರು ಅಪ್ಪೆ ಬೆತ್ತಲೆಯರ ಬಲ್ಲಿನ ವಾ ಶಾಸ್ತ್ರಜ್ಜಿ ಬೆತ್ತಲೆಯದಿ ಆ ಜೋಕಲಿಗೆ ಆಹಾರ ಕೊರನ ಮೂಲಕ ಮಾತ್ರ ಸ್ವರೂಪ ಪ್ರಕಟ ಮಲ್ತೇರಿ ಐದು ಬೊಕ್ಕ ಹಾಕಲ್ಲ ಬುಡದಿರಲೇ ಬತ್ತದಿ ಆ ಅನಸೂಯ ದೇವಿಗೆ ಶರಣರಿ ಅಮ್ಮ ಈ ಪತಿವ್ರತ ನಿನ್ನೆ ಎದುರು ಎಂಗಳು ದಾಳತ್ತ ಬಂಡದೆ ಕೊಂಡಾಟದ ಪಾತ್ರ ಬಣ್ಣ ಮಾತ್ರ ಎಂಕಲ್ ನಾ ಕಂಡನೆಂದು ಕೊರಲೆಂದು ಕೇಳಿನಾಗ ನಿಕ್ಕಲಗ ಗೋಡಾಬಣ ಏರು ನಿಕ್ಕಲ ಕಣ್ಣನಿ ಪೆಜ್ಜೊಲ್ಲೆಂದು ಹಣ್ಣಗ ಮೂಕಲಿಗೆ ಆತ್ತಿ ಲಕ್ಷ್ಮಿಗಳಾತ್ತಿ ಸರಸ್ವತಿಗಳಾತ್ತಿ ಪಾರ್ವತಿಗಳಾಯ್ತಿ ಆ ಪೊರ್ತು ಅಲ್ಪ ಸೋಲು ಗೊತ್ತಿಲ್ಲ ಕಾರಣ ಐದು ಬೊಕ್ಕ ಮೂಜಿ ಮೂರ್ತಿ ನೆಲ ಅವೇ ಕಮಂಡಲದ ನೀರು ಪ್ರೋಕ್ಷಣ ಮಾಡ್ತದೆ ನಿಜ ರೂಪಡು ಉಂಟದಾನಾಗ ತ್ರಿಮೂರ್ತಿಲೆ ಮೆಚ್ಚಿದೆ ನಿಕ್ಕ ದಾದ ಬೋರ್ಡಪ್ಪೆ ವರ ಲೋಕಡು ನಿನ್ನಾತ್ಮಲ್ಲ ಶ್ರೇಷ್ಠ ಅಪ್ಪೆ ಬೇತೆ ಇರ್ಲಿದ್ದೀರಿ ಪಂಡಿದೆ ತ್ರಿಮೂರ್ತಿಲು ಪಂಡೆ ಮಾತ್ರ ಐಕಿ ಒಲಿನಂಚಿನ ತ್ರಿಮೂರ್ತಿಲ್ಲ ಕೇಂದ್ರಿ ಎಲ್ಲ ಜೋಕಲಾದ ನಿಕ್ಕಲು ಪುಟ್ಟದು ಬರಡು ಅಂದ್ರು ಅಂಚಾದ ಅನಸೂಯ ದೇವಿಡ ದತ್ತಾತ್ರೇಯ ಸ್ವಾಮಿಲು ಪುಟ್ಟದನೆ ಮೂಜಿ ಮೂರ್ತಿಲು ಅವಳು ಅಪ್ಪಿನ ಸ್ಥಾನ ಅಂಚಿನ ಬಂಡದ ಮೂಜಿ ಮೂರ್ತಿಲಿಗೆ ತೋಜದ ಕೊರನೆ ಮಾತ್ರ ಮೂಜಿ ಮೂರ್ತಿಲನ್ನು ಸೃಷ್ಟಿ ಮಾಡ್ತದ ಜಗತ್ತದ ಸ್ವರೂಪ ಈ ಸೃಷ್ಟಿ ಕಾರಣ ಕರ್ತ ಏನಿದ್ದೀರ ಆದಿ ಮಾಯಲ್ಲ ಜಗನ್ಮಾತೆಂದೇ ಫಂಡೇರಿ ಹೊರತು ಏರಾವರ್ತಿ ಪೊಂಜೆ ಒಂದು ಫಂಡಿದೇರಿ
1: ಕಡಿಮೆ ಪಾತಿವ್ರತ ಧರ್ಮೋಡ ಅಲ್ವರಿಪಾಯಿನಿ ಅವಲ್ಲ ಖಂಡನಿನ ಸೇವೆ ಅಪ್ಪಿನ ಸೇವೆ ಅತ್ತು ಯಾರು ಬಂದವೇನೆ ಖಂಡನಿಯೇ ಪ್ರಾಮುಖ್ಯ ಖಂಡನಿಗೆ ಬುಡದಿ ಪ್ರಾಮುಖ್ಯ ಬುಡದಿಗೆ ಖಂಡನೆ ಪ್ರಾಮುಖ್ಯ ಆಲೇ ಮೂಜು ಮೂರ್ತಿ ಜೋಕು ಮಲ್ತನ ಖಂಡನೆನ ಪಲಟ್ಟು
2: ಪಾಂಡವರ
1: ಪಾಂಡವರ ಐದೇ ಜನ ಬೊಕೇರಿ
2: ಮತ್ತೊಂದು ಬಣ್ಣ ಅಪ್ಪಡ ಬತ್ತು ಬಂಡರಿ ಅಂಕಲು ಹಣ್ಣು ಕೊನತ್ತ ಅನ್ನು ಬಂಡೆ ಚೆನ್ನ ಅಂಚ
1: ಉಲ್ಟು ಬಂಡೆ ಬಂದು
2: ಅವು ಅಂಚ ಬಿಟ್ಟು ಉಲ್ಟು ಬಂದ್ರ ಆ ಶಬ್ದ ಅಂಚನೇ ಬಂದ್ ನೋಡಪ್ಪ ಹೆಣ್ಣು ಕೊನತ್ತ ಅಂದ್ಬಂಡಿರಿ, ಅಪ್ಪಗೆ ಹಣ್ಣು ಕೊನತ್ತ ಅಂದ್ಬಳಿಕೆ ಕೇಂದ್ರ ಸೂಚಿದೇವಿ ಹೈನಿಕ್ಲ ಐಂಗನಲ್ಲ ಪಟ್ಟಲ್ಲೇ ಮಗ ಅಂದ್ಬಂದಿರಿ ಕೊಣತ್ತಿನ ಪೊಣ್ಣು ಒರ್ತಿನ ಪಟ್ಟೊಂಡ್ರೆ ಅಪ್ಪಣ ಅಂಡ್ ಅಪ್ಪನೇ ಶ್ರೇಷ್ಠ ಪಂಡದ ಅಪ್ಪನ ಕುಂತಿದೇವಿನ ಪಾತ್ರ ಪ್ರಕಾರ ದ್ರೌಪದಿ ಐದು ಜನಲ ಕಂದನೆ ಅದು ಮದುವೆ ರೀ ಅಪ್ಪಗ ಅಪ್ಪನ ಸ್ಥಾನ ಮಾಡುದು
1: ಅಪ್ಪಗೂ ಕೊರ್ಪಿನ ಸ್ಥಾನನೇ ಬೇತೆ ಬುಡೇದಿನ ಜಾಗಿಯೇ ನಿಕ್ ನಾನು ಅರ್ಥ ಇರ ನಾನು ಹೆಚ್ಚಿ ನಿನ್ನ ಜೀವನದ ಕಥೆ ಮುಂದೆ ತುಂಬು ಹೋದಾಗ ನಿಕ್ ಗೊತ್ತಾಗ್ಬಿಡುದು ಎಂಜಿನ.

0: ಲೆಕ್ಕಾಚಾರ ಮಾಡೋದಿಲ್ಲ ಮನೆ ಸಾಧ್ಯಜ್ಜಿ ತುಲ ಅದೃಷ್ಟ ಬಲಗಿ
1: ಇನ್ನು ಮೆಕ್ಕಿಯನ್ನು ಮಂಡ್ಯಾರೆ ನಟ್ಟು ಮಗಲೆಂದು ಮಂಡ ಒತ್ತೋನು
0: ಶೇ ಅವು ನಿಕ್ಕಿದೆ ಮಂಡ ಬೆಚ್ಚ ನಟ್ಟುನೆಲ್ಲ ಪೊರ್ಲದ ಕುಂಟು ಸುತ್ತಲ್ಲ ಪೊರ್ಲ ತೋಜುಡು ಪೊರ್ಲು ಮೀಪಾವಡು ಮತ್ತೆ ನಡಚಿನ ಮೀಪಾವಡು
2: ಒತ್ತು ನೀರನ್ನು ಮಂಡ ವ್ಯವಸ್ಥಾಪಕರೇ ಅಟ್ಟಿಂದ
0: ಬರ್ಬಾರ.

0: ಇರೇನು ದಿನಕ್ಕೂ ರಾಣ ಹಿಂದೆ ತೂವಡಮ್ಮ
1: ಅಲ್ಲಿ ಮನೆ ತೋಂದಿಪ್ಲ ಯಾವಂದ ನಿಕ್ಕೆ ಹಾವು ತೂವಂದು ಪೋಡಪ್ಪನಿಕ್ಕೆ ಅರಮನೆಗೆ ಅಟ್ಟಿಂದ ಕೋಣೆಗೆ ಕಣಕ್ಕೆ ಬೋಡಾಪುಂಡು ಅವನ್ ಮಾತ ತುಂಬ ಬರ್ತದೆ ಪಾಡೊಂದು ಓಲಾಂಡ ಆ ಸಾಧಿಗೆ ಅನ್ನ ಬರ್ತಂಡ ಅಡಿಗೆ ಬಟ್ಟರೆ ತೂಯರೆ ಅಪಗ ಎನ್ನ ಮೋಣೆ ತೂದು ಬೋವಲ್ಲಿ
0: ಬಾಲೆ ಒಂದು ಅಕ್ಕರದ ಕಡ್ಡಿ ನಂಚಿ ದಿಂಚಿ ದೀಪ ಏನಿರು ತಿನ್ನಿತು ತಿನ್ನುತ್ತಿ ಅರಮನೆ ಕೋಡಿದ್ರೆ ಕಣಕ್ಕೆ ಯಾನು ಕಡತ್ ಮಾಡಿ ಅಮ್ಮ ಹಾವಮ್ಮ ಹಾವು ಎನ್ನ ಅಪ್ಪನ ತೂಯರೆ ಪಡೆದು ವಾ ಕಷ್ಟ ಯಾನು ಅನುಭವಿಸ್ಪೆ ಒಂದು ಪಾತ್ರ ನೆನಪಿದ್ದೀಲಮ್ಮ ಯಾನು ಪಂಡಿನ ಪಾತ್ರದ ಸತ್ಯದ ತಿರ್ಲಿ ರೇ ಗೊತ್ತಾನಾಗ ಎಲ್ಲ ಬಾಲೆ ಕರಾದ ಪತ್ರ ದಿನ ಕಾತದ ಕೊಲ್ವೆ ಹೋಪೆಮ್ಮ ಯಾನು ಹೋಪೆ

0: ಭಾರಿ ಪುರಾಣ ಕಲ್ತಿನ ತಾಯಿ ಓಲಾಂಡ ಪರಶುರಾಮ ಅಪ್ಪ ನಾನು ಅಪ್ಪೆ ತರ ಕಡಿಮೆ ಸಾಗರ ಅಪ್ಪ ನಾವು
1: ಬೋಡಿಗೆ
0: ಬಾಕಿ ಪುರಾಣ ಮಾತ್ರ ಗೊತ್ತುಂಡ ಅವು ಗೊತ್ತಿತ್ತುಂದ ಅಂಚನೆ ಮಾಡ್ತಿದ್ವಿ ಮಗ
1: ಯಾನಮ್ಮ ನಾನು ಈರ್ನ ಸೇವೆ ಮಾಡ್ತು ಆಮೇಲೆ ಈರ್ನ ಮರ್ಮಲತ್ತಿ
0: ಎನ್ನ ಮಗಲ್
1: ಎನ್ನ ಮಗಲ್
0: ಎಂತ ಶೋಕ ನಿವಾರಣೆ
1: ಬರ್ತೀನಿ ಪಸ ಏನಿದ ಕಣಿ ಪಸ ಅಕ್ರಮ ಮಾಮಿನ ಮಾಮಿಂದಲೇ ಬರೀಚಿ ಪೆದಪ್ಪ ನಮ್ಮ ಒಂಜಿ ಅದು ಏನು ಚಿಲಾ ಸಂಸ್ಕೃತಿಯೇ ಕೆಲವು ಯಾನು ಒಂಜಿ ಊರು ತೂಯಿನ ಮಾಮಿನ ಅಮ್ಮಂದಲೇ ಬರ ಚೆತ್ತ ಅಂದ್ರೆ ಹುಳ ಹೋಚ ಮಾಮಿನ ಸ್ಥಾನಮಾನ ಚಿನ ಅಪ್ಪಿನ ಸ್ಥಾನಮಾನ ಏನು ತತ್ತದಲ್ಲ ಎನ್ನ ಅಮ್ಮನ ಅಮ್ಮಂದಲೇ
2: ಪಡ ಮಾಮಿಂದೇ ನೆಪ್ಪು
0: ಅಂಚನೆಯಲ್ಲಿ ತೊಂಡ ಬರ್ಕೊಂಡು ಈ ಅಪ್ಪೆ ಆಯ್ನಾಲೆ ಇಲ್ಲಾಡು ಬೋಡಾಯಿನ ಹತ್ತು ಸಂಪತ್ತು ಇತ್ತಂಡ ಜೋಕ್ಲು ಕಲ್ಪಂದೆ ಇತ್ತಂಡ ಅದು ಕಂಡನಿಗೆ ಜೋರು ಮಲ್ತೀನಿ ಅಕ್ಕಲ್ ದಾನಿ ಕಲ್ತದ ಬೆಂದದ ಬಂಜಿ ತಿಂಗ ಅವಡನಮ್ಮ ಕಲ್ತಿಗಂಡ ಆತೆ ಇಲ್ಲಾಡು ಕುಳ್ಳಾಡು ಕಣ್ಣೇರೆ ಬಂದಿ
1: ಅಪ್ಪ ಮನಗೆ ದಯ ಮಾಡ್ಬೇ ಆಯ್ನಿ
0: ಹಾ ಅಂಚಾದೇ ನಿಕ್ಲೇ ಕಲ್ಪ ಆಯ್ನ ಕಲ್ತಿನ ಒಂದು ಹೆಚ್ಚಾನ ನನ ದಾಲ ಹತ್ತಿ ಎಂಕ್ಲ ಈ ಕುದೆ ತುಂಬುದು ಬಚ್ಚದಿಂಡಿ ನನ್ನ ತುಂಬುದ ಅಧಿಕಾರ ನಿಕ್ ಪಟ್ಟೊಡಿ ಈ ಕುಲ್ಲೋಡು ಬೊಕ್ಕ ಏರಿ
1: ಯಾನ್ ಏಪ ಫಣಪರದ ಕಾತ ಎಂಕ ಆಸಲ ಪೂರ ಅವರ ಬದಲಾವಣೆ ಅವಡು ಪೂರ ಬದಲಾವಣೆ ಅವಡು ಜಡ್ ಕಟ್ಟದು ಹೋತೀನಿ
0: ಆ
1: ಹೋಗಲಂಜಿ ಒಂದು ಕ್ರಮ ಸುಸೂತ್ರವಾದ ವ್ಯವಸ್ಥೆ ಇಚ್ಚಿ
0: ವ್ಯವಸ್ಥೆ ಇಚ್ಚಿ ಎಲ್ಲ ಆಡಳಿತೋಡು ನನ ಏತು ವ್ಯವಸ್ಥೆ
1: ಕೆಲವು ಜನ ಬಡಬಡ ಆ ಕಂಡದ ಇತರ ಹೊಂಜವು ಐನ ಮೋನೆಲ್ಲ ತೂಡೆ ಕಾಂಡೆಲ್ಲ ಅಕ್ಕದು
0: ಅಂದ
1: ಬೇಗ
0: ಅಕ್ಲೇಗೆ ಪೂರ್ತಿ ಇಜ್ಜಿ ಎಂದ ಅರ್ಥ ದಶರಥ ರಾಜ ಸಹಿತ ಜನ ಇನಿಕ್ಲ ಕೌಸಲ್ಯಾಸು ಪ್ರಜಾರಾಮ ಪೂರ್ವಾ ಸಂಧ್ಯ ಪ್ರವರ್ತತೆ
1: ಉತ್ತಿಷ್ಟ
0: ನರಚಾರ್ದೂಲ ಕರ್ತವ್ಯಂ ದೈವಮಾನಿತು ಅಂಚಂಡ ಕಣ್ಣನಿ ಸಹಿತನ ಕೌಸಲ್ಯನ ಪುದ್ದಾರ ಇತ್ತೆಲ್ಲ ಜನ ಕ್ಲಪಣ್ ಪುಂದಾಯಿ ಹಾ ಆಣು ಜೋಕ್ಲನ ಪೆದ್ದಿನ ಅಪ್ಪೆಗೆ ವಿಧವತ್ವದ ದೋಷ ಇಜ್ಜಿ
1: ಅಪ್ಪ ವೈ ಪುತ್ರ ನಾಮಾಸಿ ಅಮ್ಮನೆ ಮಗನ ರೂಪ ಗೊತ್ತು
0: ಅವಲ ಕಲ್ತು ವರಕುಲ್ಲ ತೂಪೇ ದೇವರು ನಿನ್ನ ಮುಂದೋಡು ಬರೇ ಲೆಕ್ಕ ಅವನು
1: ಅಮ್ಮ ಅವಧಿವಾದ ಕೈ ಜೊತ
0: ಒಂದ್ ಲೆಕ್ಕ
1: ಅಮ್ಮ ಮೂಜು ವರ್ಷ ಜಪ್ಪಳನ್ನು ಕಂಡ್ರೆ ಜೊತ
0: ಒಂದು ಅಂಜತ್ತೆ ಅನಿರ್ದಿಷ್ಟಾವಧಿ ಅನ್ನವೇ ಅಧಿಕಾರ
1: ರಾಮದೇವರ ಆದರ್ಶನ ಗೊತ್ತೊಂದು ಯಾಲ್ಲ ಸಿದ್ಧಾಗಿ ರಾಮದೇವರನ್ನ ಪಾತ್ರ ಪ್ರಕಾರ ಸಿದ್ಧರಾಮ
3: ಇಂಚಿನ ಬಡೆದಿ ಇಂಚಿನ ಬಡೆದಿ ಅಪ್ಪದೇ ಅಂದ್ರೆ ಯಾನ್ ಪಾತ್ರ ಕೊರಿಯ ರಾಜಕುಮಾರಿ ಲೆಕ್ಕತ್ವನ್ ವೇನ್ ನತದ್ರಷ್ಟಿ ನನ್ನ ಕೈ ಪತ್ರ ಹಿಡಿದ ಹತ್ರ ಇಂದು ಕಾವಲು ಹಿಡಿದಿದ್ದು ಕೆಲವು ಹೂಗಿರ್ ಲೆಕ್ಕ ನತ್ತೊಂದಿತ್ತಿನ ಅಲಗಿತ್ತೀರ ನಟ್ಟು ನನಗೆ ಸ್ಥಿತಿನ ಕೊಡತಕ್ಕ ಗತಿಕೆಟ್ಟಿನ ಜೀವನದ ಖಂಡನೆ ಅದು ಪೋಯ ಜೀವನ ಘರ್ತಕೊರ್ರೆ ತೀರಂದ ನಂಚಿನ ನತದೃಷ್ಟಿ ಆಯ್ ನಂಚಿನ ನನ್ನ ಜೀವನಕ್ಕೂ ಈ ಭಾಗ್ಯವಂತ ನಿನ್ನೆ ಆಂಡ ನಿನ್ನ ಪಾಲ್ಗೆ ಯಾರು ಮುಳ್ಳ ಅದು ಪೋಯ್
4: ಯಾನ ಅರಸು ಮಗನ ಮದ್ಮೆ ಬಂದ ನಿರೀಕ್ಷಣ ಕೈ ಪತ್ರದಿನ
3: ಅರಮನೆ ಬುಡಿದು ಬತ್ತಿ ಬಿಟ್ಟರೆ ಕಾಡದ ಮಧ್ಯ ಹೊಡಿತಿನ ಜನಕ್ಕೆ ಪಾತ್ರ ನಮ್ಮನ್ನು ಗುರುತಿಸಾದೆ ರಾಜಕುಮಾರಿ ಬತ್ತಿ ರಾಜಕುಮಾರಿ ಬತ್ತಿ ನಮ್ಮನ್ನು ಇದ್ಕೊಂಡಿ
4: ಈ ಊರ್ದಕ್ಕೆ
3: ಅಟ್ಲ ಬೂರ ಕಷ್ಟ ಕಥೆನ ನಮ್ಮ ಬಂಡಿ ಬೆಟ್ಟಿಗೆ ಮಾತೆರಲು ಒಂದಂತೆ ವಸ್ತುಲನ್ನು ಕೊಣದು ಗುರುದು ಎಲ್ಲಿ ಗುಡಿಸಿಲು ಕಟ್ಟು ನಿನ್ನ ವ್ಯವಸ್ಥೆ ಮಾಡ್ತೀನಿ
4: ಇನ್ನು ಗುಡಿಸಿಲ ನಮ್ಮ ಪಾಲಿಗೆ ಅರಮನೆ
3: ಅಂದತ್ತ
4: ಖಂಡಿತ
3: ಏತು ಬರುವುದು ಇಲ್ಲ ಪಾತ್ರದ ಕತ್ತಲ ಕತ್ತಲದ ಬರ್ತು

ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 6ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಸೋಲ್ಮೇಲೆ.
1: ತುಳುನಾಡದ ಮೂಲದ ಬೇಲೆ ಅಂದ ಬಂಡ ಕೃಷಿ ಬೇಲೆ. ಆ ಕೃಷಿ ಬೇಲೆ ಬೆಂದದು ಕಾಂಡ ಹಿಡ್ದು ಬಯ್ಯ ಮುಟ್ಟ ಬೆಂದದು ಹಿಡ್ದು ಬೊಕ್ಕ ಬಚ್ಚಲ ರಪ್ಪಿರ ಮನಸ್ಸಿಗೆ ಸಮಾಧಾನ ತಿಕ್ಕಿರ ಬಡಾದು ಎಂಕ್ಲಕ್ಲು ರಾತ್ರಿ ಕಾಲಡು ದುಡಿಬಿಟ್ಟದು ನಲಿತದು ಸಂತೋಷ ಪಡ ಹೊಂದುತ್ತೇರಿ. ಅಂಚಿನ ಒಂಜಿ ದುಡಿ ನಲಿಕೆದ ಪಾರ್ದನ ಭೈರಿ ಪಾರ್ದನ. ಈ ಪಾರ್ದನ ಪನೇರ ಬಡಾದು ಲೋಕ ಬಾಲ ಪ್ರತಿಭೆ ಜಾನಪದ ಬಾಲ ಪ್ರತಿಭೆ ಪ್ರಶಸ್ತಿ ತಿಕ್ಕಿನಂಚಿನ ಎಂಕ್ಲನ ಪೆರ್ಮದ ಕಿನ್ಯ ಗಾಯಕಿ ಕುಮಾರಿ ಯಜುಷ ಮೊರಿನ ಎದುಕೊಂದುಲ್ಲೆ.

ஜனிலண்டே.

ಮಗಳ ಗಿರಿಯಂತಾಳ ನೇ ಜಿಗರ ಬರಡುಗೆ.

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೋಲಿಕೆ ಬೋಲಿಕೆ ಜನಪದ ಕಲಾ ಸಂಘ ಮೊಕುಲ್ ನಡಪಾದ ಕೋರ್ನ ಪಾರ್ದನ ಮೇಳ ಈ ಲೇಸದ ಸುರುತೆಗ್ಗೆನೆ ಕೇಂಡರ್ ನನ್ನ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನಂದುಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಇದ್ದೀರಾ ರೇಡಿಯೋ ಸರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಬಯಲ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ.
1: ರೇಡಿಯೋ ಸರಂಗ್ 107.8 FM

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೆ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ದೇವರ ಮೂರ್ತಿ, ರಾತ್ರಿಯ ಹೊತ್ತು ತಾಂಡವ ಮೂರ್ತಿ, ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ, ಯಾವುದದು?

ಊರಲಿಲ್ಲ, ಚಾಮುಂಡಿ ಅಲ್ಲ ಕಾವೇರಿ ಅಲ್ಲ, ಎಲ್ಲಾ ಪಾಪಗಳ ತೊಳೆಯುತ್ತಾಳೆ, ಕಡೆಯವರೆಗೂ ಕೈ ಹಿಡಿಯುತ್ತಾಳೆ. ಯಾರ ದೇವತೆ ಅಲ್ಲ

बने पागल यादों में।

Yeah.

Ale hoşeyo, ale

Radio Sara 107.8 FM.

0: रेडियो सारंग 107.8 एफएम। ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಮಸ್ಕಾರ, ಯಾನ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೇ ಬಾತೀರನು ನಿಗಳು ಕೇಳುನ್ನುಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.